ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಆಷಾಢ ಮಾಸದ 5ನೇ ದಿನ ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 26ನೇ ತಾರೀಕು ಶುಕ್ರವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 625 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:58:42. ಜೀವ ಜಡ ರೂಪ ಪ್ರಪಂಚವನ್ ಅದಾವುದು ಆವರಿಸಿಕೊಂಡು ಉಳ್ಳ ನೆರೆದು ಇಹುದಂತೆ ಭಾವಕ್ಕೊಳಪಡದಂತೆ ಅಳತೆಗಳ ಅಳವಡದಂತೆ ಆ ವಿಶೇಷಕ್ಕೆ ಮಣಿಯು ಮಂಕುತಿಮ್ಮ. ಈ ಜೀವ

ಮುಚ್ಚಿದ ಚೇತನವಿಲ್ಲದ ಪ್ರಪಂಚವನ್ನು ಯಾವುದೋ ಒಂದು ಶಕ್ತಿ ಆವರಿಸಿಕೊಂಡು ಒಳಗೆ ತುಂಬಿಕೊಂಡು ಇರುವಂತೆ, ಭಾವಕ್ಕೆ ಒಳಪಡದಂತೆ, ಅಳತೆಗೆ ವಶವಾಗದಂತೆ ಇರುವುದು ಆ ವಿಶೇಷಕ್ಕೆ ನಮಸ್ಕರಿಸು ಮಂಕುತಿಮ್ಮ. ಇದು ಡಿ ವಿ ಜಿಯವರ ಮಂಕುತಿಮ್ಮ ಕಗ್ಗ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜು ಗುಬ್ಬಿ ಮಾಡುವ ನಮಸ್ಕಾರಗಳೊಂದಿಗೆ ಮುಂಜಾನೆಯ ಶುಭೋದಯ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:35 ಡಾಕ್ಟರ್ ಗುರುರಾಜ್ ಕರ್ಜಿಗೆಯವರಿಂದ ಕಥನಗಳ ಕಾರ್ಯಕ್ರಮ, ಕರುಣಾಳು ಬಾಬೆಳಕೆ ನಿರ್ಮಾಣ ಎಸ್ಆರ್ ಭಟ್, 6:40 ನೇಗಿಲ ಮಿಡಿತ, ಅಣಬೆ ಒಂದು ಆರೋಗ್ಯಕರ ಆಹಾರ, ಈ ಕುರಿತು ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನ ತಜ್ಞರಾದ ಡಾಕ್ಟರ್ ಸ್ನೇಹ ಶಿಗೆಹಳ್ಳಿ ಅವರಿಂದ ಮಾಹಿತಿ. 6:45 ಹೆಲ್ತ್ ಹಿಂಟ್ಸ್, ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಕತ್ತು ನೋವು ಕುರಿತು ಡಾಕ್ಟರ್ ದಯಾನಂದ ಅವರಿಂದ ಮಾಹಿತಿ. ಸುದ್ದಿಮಿಂಚು, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇದರಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸೀಟು ಹಂಚಿಕೆ ಪ್ರಕ್ರಿಯೆ ಮತ್ತು ಸಮಗ್ರ ಮಾಹಿತಿ, ಈ ಬಗ್ಗೆ ಶಿವಮೊಗ್ಗದ ಪೆಸೆಟಮ್ನ ಮಾಹಿತಿ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಎಸ್ಕೆ ವಿನಯ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್. ಒಂಬತ್ತು ಪ್ರಾಯುಕ್ತ ಕಾರ್ಯಕ್ರಮ, ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಇದರಲ್ಲಿ ಅಂಗವೈಕಲ್ಯವನ್ನು ಮೀರಿ ಗಿನ್ನಿಸ್ ದಾಖಲೆ ಬರೆದ ಜಿಯಾನ್ ಕ್ಲಾರ್ಕ್ ಅವರೊಂದಿಗೆ ಅವರ ಕುರಿತು ಮಾಹಿತಿ. ಪಿಎಸ್ನ ಪ್ರಾಂಶುಪಾಲರಾದ ಡಾ ಸುದರ್ಶನ್ ಜಿಎಂ ಅವರಿಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ, 9:30 ಸಿನಿ ತರಂಗ, ಪ್ರಸ್ತುತಿ ರಾಣಿ ಬಾಳೆಕೊಪ್ಪ.

ಹತ್ತು ಗಂಟೆಗೆ ಹಾಡು ಮಾತಾಡು. ಶುಕ್ರವಾರದ ವಿಶೇಷತೆ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದ ವಿದ್ಯಾರ್ಥಿಗಳು. 11 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಂತಿ ಕುಮಾರೇಶ್ ಅವರಿಂದ ವೀಣಾ ವಾದನ. 11:30ಕ್ಕೆ ಸೇವಾ ಮಾಹಿತಿ. 11:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಂಕರಘಟ್ಟದ ಶ್ರೀಮತಿ ಪಾರ್ವತಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಮಧ್ಯಾಹ್ನದ ಪ್ರಸಾರದಲ್ಲಿ 1:20ಕ್ಕೆ ಚಿತ್ರಗೀತೆಗಳು, 2:40ಕ್ಕೆ ಭಾವಗೀತೆಗಳು, 3 ಗಂಟೆಗೆ ಚಾಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ. ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 6 ಗಂಟೆಗೆ ಸೇವಾ ಮಾಹಿತಿ. ಆರು ಗಂಟೆ 51ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ದತಿ ಕುರಿತು ಹೊಸನಗರ ತಾಲೂಕಿನ ನಂಜವಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಎನ್ ಬಿ ಗುರುರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಎಸ್ ಎಂ ಸುಧಾಕ.

ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ ಮೂಡಿಬರಲಿದೆ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಕನ್ನಡ ಚಿತ್ರಗೀತೆಗಳು, 10 ನಾಟಕ ಹಳೆಯ ಜೋಡು, ಮೂಲ ಕಥೆಯ ರಚನೆ ಹೆಚ್ ವಿ ಸಾವಿತ್ರಮ್ಮ, ಬಾನುಲಿ ನಾಟಕಕ್ಕೆ ಅಳವಡಿಸಿದವರು ಟಿ ಸುನಂದಮ್ಮ. 10:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಬೆಳಿಗ್ಗೆ 6:30 ಚಿಂತನ ಪ್ರೊಫೆಸರ್ ಶಹಸೀನ್ ಬೇಗಂ ಅವರಿಂದ. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಮಹಿಳೆಯರಿಗೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜೆ ಕವಿತಾ. ನಿರ್ಮಾಣ ಸುಜಾತ ಎಫ್ ತಳವಾರ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ಆದ ಡಾಕ್ಟರ್ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಸಂಜೆ 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. 6:30 ಅವಲೋಕನ. ಈ ರಾತ್ರಿ 9:15 ಪ್ರಾದೇಶಿಕ ಸ್ಪಾಟ್ಲೈಟ್ ಕಾರ್ಯಕ್ರಮ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದರೆ ಈ ವಿವರಣೆಯನ್ನು ಆಕಾಶವಾಣಿ ಭದ್ರಾವತಿ ಫೇಸ್ಬುಕ್ ಅಕೌಂಟ್ನಲ್ಲೂ ಸಹ ನೋಡಬಹುದು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 6

8:55 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಗೀತಾರಾಧನ ಕಾರ್ಯಕ್ರಮಕ್ಕೆ ಸ್ವಾಗತ, ಶುಭ ಸುಪ್ರಭಾತ. ನಮ್ಮ ಪಂಚಾಂಗದ ಪ್ರಕಾರ ಶೇಷಾಲಿ ವಂಶಕ್ಕೆ 1948 ಪರಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜಜ್ಯೇಷ್ಠ, ಶುಕ್ಲಪಕ್ಷ, ದ್ವಾದಶಿ ತಿಥಿ, ಶುಕ್ರವಾರ, ವಿಶಾಖ ನಕ್ಷತ್ರ, ಸಿದ್ಧಯೋಗ, ಭವಕರ್ಣವಾಗಿದೆ. ಸ್ನೇಹಿತರೆ, ಇಂದಿನ ವಿಶೇಷತೆ ನಿಮಗೆಲ್ಲರಿಗೊತ್ತು, ಮೊಹರಂ. ಈ ಮೊಹರಂ ಹಬ್ಬದ ವೈಶಿಷ್ಟ್ಯತೆ, ಅದರ ಹಿನ್ನೆಲೆ ವಿಚಾರಧಾರೆಗಳನ್ನು ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಆರಂಭಕ್ಕೆ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಈ ಒಂದು ಭಕ್ತಿ ರಚನೆಯನ್ನು.

ಕೆಳಗರೆ ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷತೆ ಮೊಹರಂ ಹಬ್ಬದ ಕುರಿತಾದ ಪರಿಚಯವನ್ನು ಮಾಡ್ತೀನಿ ಅಂತ ಹೇಳಿದ್ದೆ. ಈ ಹಬ್ಬ ತ್ಯಾಗದ ಸ್ಮರಣೆಯಾಗಿದೆ. ಪ್ರವಾದಿ ಮೊಹಮ್ಮದರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಅನುಯಾಯಿಗಳು ಇರಾಕಿನ ಕರ್ಬಾಲ್ ಎಂಬ ಮರುಭೂಮಿಯಲ್ಲಿ ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡುತ್ತಾ ಹುತಾತ್ಮರಾದರು. ಅವರ ಈ ಮಹಾನ್ ತ್ಯಾಗವನ್ನು ಸ್ಮರಿಸಲು ಈ ಮೊಹರಂ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ. ಮಂಜುಳಾ ಹೆಚ್ಕೆ, ಸುರೇಖಾ ಹೆಗಡೆ ಮತ್ತು ವಿದ್ಯಾ ಮಂಜುನಾಥ್ ಅವರ ದನಿಯಲ್ಲಿ ಈ ಒಂದು ಭಕ್ತಿ ರಚನೆಯನ್ನು

ಕೆಳಗಿನ ಈದಾರಾಧನಾ ಕಾರ್ಯಕ್ರಮದಲ್ಲಿ ಮೊಹರಂ ಹಬ್ಬದ ವಿಶೇಷತೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಈ ದಿನವನ್ನು ಅಶುರಾ ದಿನ ಎಂದು ಆಚರಣೆ ಮಾಡ್ತಾರೆ. ಅಂದರೆ ಮೊಹರಂ ತಿಂಗಳ 10ನೇ ದಿನವನ್ನು ಅಶುರಾ ಎಂದು ಕರೆಯಲಾಗ್ತದೆ. ಮುಸ್ಲಿಂ ಸಹೋದರರು ಇದನ್ನು ತೀವ್ರ ಶೋಕದ ದಿನವಾಗಿದ್ದು ಪ್ರಾರ್ಥನೆ ಮತ್ತು ಉಪವಾಸದ ಮೂಲಕ ಇಮಾಮ್ ಹುಸೇನರ ಬಲಿದಾನವನ್ನು ನೆನೆಯುತ್ತಾರೆ. ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಲಾವಿ ಮತ್ತು ಪೀರ್ ಸಾಹೇಬರು ಹಳ್ಳಿಗಳಲ್ಲಿ ದೇವರ ಕೂರಿಸುವುದು ಎಂದು ಕರೆಯುವ ಪೀರ್ ಸಾಹೇಬರ್ ಅಂದರೆ ಹಸ್ತದ

ಆಕೃತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗ್ತದೆ. ಹಬ್ಬದ ದಿನಗಳಲ್ಲಿ ಒಲೆಯ ಮಾದರಿಯಲ್ಲಿ ಅಲಾವಿ ಅಂದರೆ ಕುಂಡ ತೋಡಿ ಅದರಲ್ಲಿ ಕೆಂಡದ ಅರ್ಚನೆಯನ್ನು ಮಾಡಲಾಗ್ತದೆ ಮತ್ತು ಸಕ್ಕರೆಯನ್ನು ಹೊದಿಸುವುದು ಅಂತಲೂ ಕರೀತಾರೆ ಈ ಒಂದು ಹಬ್ಬವನ್ನು. ಇದು ಹಿಂದೂ ಮತ್ತು ಮುಸಲ್ಮಾನರು ಭಾವೈಕ್ಯತೆಯಿಂದ ಆಚರಿಸುವ ಒಂದು ವಿಶೇಷವಾದ ಹಬ್ಬವನ್ನು, ಬಾಬಾಯಿನ ಜಾತ್ರೆ ಅಂತಲೂ ಸಹ ಈ ಹಬ್ಬವನ್ನು ಕರೀತಾರೆ. ಸ್ನೇಹಿತರೆ, ಬನ್ನಿ ಈಗ ಮತ್ತೊಂದು ಭಕ್ತಿ ರಚನೆಯನ್ನು ಕೇಳೋಣ. ಪಿ ಸುಶೀಲ ಅವರ ದನಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನು

ಸ್ನೇಹಿತರೆ, ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ನಾನು ಮೊಹರಂ ಹಬ್ಬದ ವಿಶೇಷತೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದು ಈ ಹಬ್ಬದಲ್ಲಿ ವಿವಿಧ ವೇಷಗಳನ್ನು ಹಾಕುವ ಪರಿಪಾಠ ಇದೆ. ಭಕ್ತರು ಹುಲಿವೇಷ, ಫಕೀರರ ವೇಷ ಸೇರಿದಂತೆ ವಿವಿಧ ವೇಷಗಳ ಧರಿಸಿ ಹರಕೆಯನ್ನು ತೀರಿಸುತ್ತಾರೆ. ಜೊತೆಗೆ ಈಗಾಗಲೇ ಹೇಳಿದೆ, ಇದೊಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಬ್ಬ. ಅನೇಕ ಹಳ್ಳಿಗಳಲ್ಲಿ ಮುಸ್ಲಿಂ ಬಾಂಧವರೇ ಇಲ್ಲದಿದ್ದರೂ ಹಿಂದೂಗಳೇ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮೊಹರಂ ಹಬ್ಬವನ್ನು ಆಚರಿಸುವುದು ಈ ಹಬ್ಬದ ದೊಡ್ಡ ವಿಶೇಷವಾಗಿದೆ ಅಂತಲೇ ನಾವು ಭಾವಿಸ್ಬೋದು. ಈ ಹಬ್ಬದಲ್ಲಿ ರಿವಾಯತ್ ಪದಗಳು ಅಂತ ಹೇಳಿ ಉಚ್ಚಾರಣೆ ಇದೆ. ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಲಾವಿ ಕುಣಿತದ ಸಂದರ್ಭದಲ್ಲಿ ಈ ರಿವಾಯತ್ ಪದಗಳನ್ನು ಹಾಡೋದ್ರ ಮುಖಾಂತರ ಈ ಹಬ್ಬಕ್ಕೆ ಮತ್ತಷ್ಟು ಮೆರುಗನ್ನು ನೀಡಲಾಗ್ತದೆ. ಸ್ನೇಹಿತರೆ, ಇಂದಿನ ವಿಶೇಷತೆ ಮೊಹರಂ ಹಬ್ಬವಾಗಿದ್ದು, ಇದರ ಮಾಹಿತಿಯನ್ನು ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಭಗವಂತ ನಮಗೆಲ್ಲರಿಗೂ ಸನ್ಮಾನಗಳುಂಟು ಮಾಡಲಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ವಿದ್ಯಾಭೂಷಣರ ದನಿಯಲ್ಲಿ ಈ ಒಂದು ದಾಸರ ಕೃತಿಯನ್ನು

ಕೇಳುಗರು, ಇದಾಗಿತ್ತು ಇಂದಿನ ಗೀತಾರಾಧನಾ ಕಾರ್ಯಕ್ರಮ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕಾರ್ಯಕ್ರಮ ಮೂಡಿಬರಲಿದೆ.

0: ಚಿಂತನ ಡಾಕ್ಟರ್ ಶಹಸೀನಾ ಬೇಗಂ ಅವರಿಂದ.
1: ಮೊಹರಂ ಮುಸ್ಲಿಮರಲ್ಲಿ ಹಬ್ಬಗಳನ್ನು ದೈವಿಕ ಘಟನೆ ಎಂಬ ನಂಬಿಕೆಯ ಆಧಾರ ಹಬ್ಬಗಳು ಮಾನವನಲ್ಲಿ ತ್ಯಾಗ, ನಿಷ್ಠೆ, ನೈತಿಕ ಮೌಲ್ಯ, ಧಾರ್ಮಿಕ ಶ್ರದ್ಧೆಗಳನ್ನು ಬಲಗೊಳಿಸುತ್ತವೆ.

0: ಭಾವೈಕ್ಯದ ಪ್ರತೀಕವಾದ ಮೊಹರಂ ಹಬ್ಬದ ಆಚರಣೆಗೆ ಸಂಬಂಧಿಸಿದಂತೆ ಚಾರಿತ್ರಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಇದೆ. ಮೊಹರಂ ಇಸ್ಲಾಂ ಸಂವರ್ಷದ ಪ್ರಥಮ ತಿಂಗಳು. ಈ ತಿಂಗಳ ಅರ್ಧಚಂದ್ರ ದುಃಖದ ಸಂಕೇತವಾಗಿದೆ. ಸಮರ್ಪಿಸಿಕೊಂಡ ಹಸೇನ್ ಹುಸೇನ್ ಅವರ ತ್ಯಾಗ ಬಲಿದಾನಗಳನ್ನ ಸ್ಮರಿಸಲಾಗುತ್ತದೆ. ಇಸ್ಲಾಂ ಧರ್ಮದ ಸಂಸ್ಥಾಪಕರಾದ ಮೊಹಮ್ಮದ್ ಪೈಗಂಬರ್ ಅವರ ಪುತ್ರಿ ಬಿಬಿ ಫಾತಿಮಾ, ಅವರ ಪತಿ ಹಜರತ್ ಅಲಿ, ಇವರು ನಾಲ್ಕನೇ ಖಲೀಫರಾಗಿದ್ದರು. ಖಲೀಫಾ ಎಂದರೆ ರಾಜಕೀಯ ಮತ್ತು ಧಾರ್ಮಿಕ ಮುಖಂಡ. ಖಲೀಫರಾಗಬೇಕಾಗಿತ್ತು. ಇಸ್ಲಾಂ ವಿರೋಧಿ ನಾಯಕನಾದ ಅಬು ಸುಫಿಯಾನ್, ಅವನ ಮೊಮ್ಮಗ ಯಜೀದ್ ತಾನೇ ಸ್ವಯಂ ಖಲೀಫನೆಂದು ನಂಬಿಕೆಗಳ ಮೂಲವನ್ನು ಹಳೆಯುತ್ತಿದ್ದ. ಈ ಅನ್ಯಾಯಗಳನ್ನ ಇಮಾಮ್ ಹುಸೇನ್ ಪ್ರತಿಭಟಿಸುತ್ತಿದ್ದರು. ಇದರಿಂದ ಕುಪಿತನಾದ ಯಜೀದ್ ನಿರಂತರ ಹಿಂಸೆ ನೀಡಲು ಪ್ರಾರಂಭಿಸಿದ. ಈತನ ಕ್ರೂರ ನಡವಳಿಕೆ ಹಾಗೂ ನಿರಂಕುಶ ಆಡಳಿತದಿಂದ ಕುಫದ ಜನತೆಗೆ ತೀರಾ ಸಂಕಷ್ಟಕ್ಕೆ ಒಳಗಾಯಿತು. ಸತ್ಯ ಇಮಾಮ್ ಹುಸೇನ್ ತಮ್ಮ 72 ಜನ ಅನುಯಾಯಿಗಳೊಡನೆ ಯಜೀದ್ನ ವಿರುದ್ಧ ಯುದ್ಧ ಸಾರಿದರು. ಕ್ರೂರಿಯಾಗಿದ್ದ ಯಜೀದ್ ಮರುಭೂಮಿಯ ಸುಡು ಬಿಸಿಲಿನಲ್ಲಿ ಹಸಿವು ಬಾಯಾರಿಕೆಯಿಂದ ನರಳುವಂತೆ ಮಾಡಿದ. ಕ್ರಿಸ್ತಶಕ 682 ಮೊಹರಂ ತಿಂಗಳ 10ನೆಯ ದಿನ ಕರ್ಬಲಾ ಎಂಬ ಪ್ರದೇಶದಲ್ಲಿ ಘೋರ ಯುದ್ಧ ನಡೆಯಿತು, ಹತ್ಯೆ ಮಾಡಲಾಯಿತು. ಆದ್ದರಿಂದ ಈ ಹಬ್ಬದಲ್ಲಿ ಯಾವುದೇ ಸಡಗರ ಸಂಭ್ರಮ ಇರುವುದಿಲ್ಲ. ಹಸೇನ್ ಹುಸೇನ್ ಅವರ ಪುಣ್ಯ ಸ್ಮರಣೆಯ ನಿಮಿತ್ತ ಶೋಕಾಚರಣೆ ಮಾಡಲಾಗುತ್ತದೆ, ಮರ್ಸಿಯ ಅಥವಾ ಶೋಕಗೀತೆಗಳನ್ನ ಹಾಡಲಾಗುತ್ತದೆ. ಭಾರತದಲ್ಲಿ ಇಸ್ಲಾಂ ಧರ್ಮ ಪ್ರವೇಶವಾದ ಮೇಲೆ ದಕ್ಷಿಣ ಭಾರತದಲ್ಲಿ ಮೊಹರಂ ಆಚರಣೆ ಅಹಮನಿ ಸುಲ್ತಾನರ ಕಾಲದಲ್ಲಿ ಇರಾನಿಯರ ಮಹತ್ವ ಅಧಿಕವಾಗಿದ್ದ ಕಾರಣ ಅವರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪ್ರಭಾವಕ್ಕೆ ಸ್ಥಳೀಯರು ಒಳಗಾದರು. ಮುಸಲ್ಮಾನ ದೊರೆಗಳು ಮೊಹರಂ ಹಬ್ಬದ ಆಚರಣೆಯ ಮೂಲಕ ತಮ್ಮ ಶಿಯಾ ಮತದ ನಿಲುವುಗಳು ಪ್ರಚಾರವಾದುದಕ್ಕೆ ಸಂತೋಷಪಟ್ಟರು. ಹೀಗೆ ಜನತೆ ತಮಗೆ ಅರಿವಿಲ್ಲದಂತೆ ಕಲೆತು ಪಾಲ್ಗೊಂಡಿದ್ದರ ಪರಿಣಾಮವಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೂ ಅನುವು ದೊರೆಯಿತು. ಮುಖ್ಯವಾಗಿ ಗ್ರಾಮೀಣ ಭಾಗಗಳಲ್ಲಿ ಮೊಹರಂ ಆಚರಣೆಯನ್ನ ಬಾಬಯ್ಯನ ಹಬ್ಬವೆಂದು ಕರೆಯುತ್ತಾರೆ. ಹಜರತ್ ಹುಸೇನ್ ಮತ್ತು ಅವರ ಅನುಯಾಯಿಗಳು ವೈರಿಗಳ ಆಕ್ರಮಣವನ್ನು ತಡೆಯಲು ತಾವಿದ್ದ ಗುಡಿಸಲುಗಳ ಸುತ್ತ ತಗ್ಗುಗಳನ್ನ ನಿರ್ಮಿಸಿದ್ದರು. ಅದರ ಸಂಖ್ಯೆ ಆಶೂರ್ ಖಾನೆಯ ಎದುರು ಆರವಾದ ತಗ್ಗು ತೋಡುತ್ತಾರೆ. ಇದನ್ನು ಅಲಾವಿ ಎಂದು ಕರೆಯುತ್ತಾರೆ. ಮೊಹರಂ ತಿಂಗಳ 9ನೆಯ ರಾತ್ರಿ ತಗ್ಗಿಗೆ ಕಟ್ಟಿಗೆಗಳನ್ನ ಹಾಕಿ ಅಗ್ನಿ ಹೊತ್ತಿಸಲಾಗುತ್ತದೆ. ಹರಕೆ ಹೊತ್ತವರು ಉಪ್ಪನ್ನು ಅಲಾವಿಗೆ ಸುರಿಯುತ್ತಾರೆ. ದುಷ್ಟಶಕ್ತಿಗಳ ನಿವಾರಣೆಗಾಗಿ ಕೆಂಡ ತುಣಿಯುವುದು, ಕೆಂಡದ ಸ್ನಾನ ಮಾಡುವುದು ಮುಂತಾದ 10ನೇ ದಿನ ತಾಬೂತ್ ಮತ್ತು ಪಂಜಗಳ ಮೆರವಣಿಗೆ ಮಾಡಲಾಗುತ್ತದೆ. ಹುಲಿವೇಷ, ಹೆಜ್ಜೆ ಕುಣಿತ ಮೊದಲಾದ ಕುಣಿತಗಳು ಮೆರವಣಿಗೆಗೆ ರಂಗೇರಿಸುತ್ತವೆ. ಭಕ್ತಾದಿಗಳು ಫಾತಿಹ ಓದಿಸುವುದು, ಹರಕೆ ಸಲ್ಲಿಸುವುದು ಮಾಡುತ್ತಾರೆ. ಈ ಆಚರಣೆ ಶಿಯಾ ಸುನ್ನಿಗಳ ಮುಸಲ್ಮಾನರಲ್ಲಿ ಭಿನ್ನವಾಗಿರುತ್ತದೆ. ಪ್ರಾದೇಶಿಕವಾಗಿಯೂ ಸ್ಥಳೀಯ ಸಾಂಸ್ಕೃತಿಕ ಪ್ರಭಾವಗಳಲ್ಲಿ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯನ್ನು ಸಾರುವ ಈ ಹಬ್ಬ 10 ದಿನ ಆಚರಿಸಲಾಗುತ್ತದೆ. ಸಂಸ್ಕೃತಿ ಕಲೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಶ್ರೇಷ್ಠ ಕಲೆ ಸಂಕುಚಿತ ಭಾವನೆಗಳನ್ನು ಕಳಚಿ ಮನುಷ್ಯತ್ವವನ್ನ ಅರಳಿಸುತ್ತದೆ. ಜಾತಿ ಮತದ ಎಲ್ಲೆಯನ್ನ ಮೀರಿ ಮಾನವೀಯತೆಯನ್ನ ಬೆಳಗಿಸುತ್ತದೆ.
1: ಇದುವರೆಗೆ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋವಾಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ.
4: ಇದು ನಾನು ನೋಡಿದಂತ ಒಬ್ಬ ವ್ಯಕ್ತಿ. ಆಕೆ ಹೆಸರು ವಾಸಕ್ಕ ಅಂತ. ಪೂರ್ತಿ ಹೆಸರು ಏನಿತ್ತೋಪ್ಪ, ಬಹುಶಃ ವಾಸಂತಿ ಅಂತ ಇದ್ದಿರಬಹುದು. ಆದ್ರೆ ಆಕೆ ಯಾರು ಬೇರೆ ಹೆಸರನ್ನು ಕರೆದದ್ ನೋಡ್ಲೇ ಇಲ್ಲ ನಾನು.

0: ಆಕೆನ ವಾಸಕ್ಕ ವಾಸಕ್ಕ ಅಂತ ಇದ್ರು. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ರಿಗೂ ವಾಸಕ್ಕ. ಆಕೆ ಸಂಬಂಧದಲ್ಲಿ ನನ್ನ ಅಜ್ಜನ ಸಹೋದರತ್ತೆ ಮಗಳು. ದೈವ ಹೇಗಿರುತ್ತೆ, ಆಗಿನ ಕಾಲ ಹೇಗಿತ್ತು ನೋಡಿ ಸ್ನೇಹಿತರೆ. ವಾಸಕ್ಕನಿಗೆ 3-4 ವರ್ಷ ಆಗಿದ್ದಾಗ ಆಕೆಗೆ ಮದುವೆ ಆಯ್ತಂತೆ. ಆ ಗಂಡನಿಗೂ ಒಂದು 6-7 ವರ್ಷ ಇರಬೇಕು ಆ ಹುಡುಗನಿಗೆ. ಬೊಂಬೆ ಆಟದ ಥರ ಮದುವೆ ಆಗೋಯ್ತು. ಪಾಪ ಹುಡುಗಿಗೆ ಏನು ಗೊತ್ತು, ಹೊಸ ಬಟ್ಟೆ ಹಾಕ್ಕೊಂಡು ಕುಣಿದಾಡಿದಂತೆ. ಪುಟ್ಟ ವಾಸಕ್ಕ ಇನ್ನೂ ದೊಡ್ಡವಳಾಗಿಲ್ಲ ಅಂತ ಮನೇಲಿ ಇಟ್ಕೊಂಡಿದ್ರು ತಾಯಿ ಮನೇಲಿ. ಒಂದು ದಿವಸ ಅಲ್ಲೆಲ್ಲೋ ಆಟ ಆಡ್ತಿದ್ದ ವಾಸಕ್ಕನ ಯಾರೋ ಎತ್ಕೊಂಡು ಮನೆಗೆ ಕರ್ಕೊಂಬಂದ್ರಂತೆ. ಆ ಹುಡುಗಿ 6 ವರ್ಷ ಇರಬೇಕು ಅವಾಗ. ಎತ್ಕೊಂಡು ಮನೆಗೆ ಬಂದ್ರಂತೆ. ಆಕೆ ತಾಯಿ ಓಡಿ ಬಂದು ವಾಸಕ್ಕನ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ರಂತೆ. ವಾಸಿ, ನಿನ್ನ ಗಂಡ ಸತ್ತು ಹೋದಂತೆ, ನಿನ್ನ ಗಂಡ ಸತ್ತು ಹೋದಂತೆ, ಏನು ಕರ್ಮವೇ ನಿಂದು ಅಂತ ಅಳೋಕೆ ಶುರು ಮಾಡಿದ್ರು. ವಾಸಕ್ಕನ ಗಂಡ ಅಂದ್ರೆ ಆ ಹುಡುಗ 8 ವರ್ಷ ಹುಡುಗ, ಬಯಲಲ್ಲಿ ಆಡೋಕೆ ಹೋದಾಗ ಹಾವು ಕಚ್ಚಿ ಸತ್ತೋಗಿದ್ದ. ಪುಟ್ಟ ಹುಡುಗಿ 6 ವರ್ಷ ಹುಡುಗಿಗೆ ಸಾವು ಅಂದ್ರೆ ಏನು ತಿಳಿದಿತ್ತು ಆಕೆಗೆ? ಆಕೆ ಏನು ಮಾಡಿದ್ಲು ಅಂತ ನಮ್ಮ ಅಜ್ಜಿ ಹೇಳ್ತಿದ್ಲು. ಆಕೆ ಜೋರ ನಕ್ಕೊಂಡು ಹೇಳಿದ್ಲಂತೆ, ಹೋಗ್ಲಿ ಬಿಡು, ಅವನು ಕರಿ ಇದ್ದ, ಇನ್ನು ಬಿಳಿ ಗಂಡ ಸಿಗ್ತಾನೆ ಅಂತ. ಅಷ್ಟು ಮುಗ್ಧದ ಮನಸ್ಸು ಆಕೆದು. ವಾಸಕ್ಕ ದುರ್ದೈವ, ಅತ್ಯಂತ ಸಂಪ್ರದಾಯಸ್ಥ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದ್ವು ಆಕೆ. ಹಿರಿಯರೆಲ್ಲ ಸೇರಿ ಅದು ಯಾವ ಶಾಸ್ತ್ರನೋ, ಶಾಸ್ತ್ರದ ಪ್ರಕಾರ ಆಕೆ ತಲೆ ಬೋಳಿಸಿ ಕೆಂಪು ಸೀರೆ ಉಡಿಸಿ ತಮ್ಮ ಕರ್ತವ್ಯ ಪೂರೈಸಿದ್ದೀವಿ ಅಂತ ಸಂಭ್ರಮ ಪಟ್ಟರು. 6 ವರ್ಷದ ಪುಟ್ಟ ವಿಧವೆ ವಾಸಕ್ಕ. ಆಕೆ ಜೀವನದಲ್ಲಿ ಏನು ಗುರಿ ಇದ್ದಿದ್ದಿತ್ತು ಸ್ನೇಹಿತರೆ? ತನ್ನದಾದ ಜೀವನ ಇಲ್ಲ. ಯಾರದೋ ಮನೆಯಲ್ಲಿ ಹೆರಿಗೆ ಆದರೆ ಹೋಗಬೇಕು, ಯಾರ ಮನೆಯಲ್ಲಿ ಸಾವಾದರೆ ಹೋಗಬೇಕು, ಯಾರದೋ ಮನೆ ಪೂಜೆ ಅಂತ ಹೋಗಬೇಕು, ಅಡುಗೆ ಮಾಡಬೇಕು, ಆ ಎಲ್ಲ ಮನೆಗಳಿಗೆ ವಾಸಕ್ಕನ ಸೇವೆ ನಡಿಬೇಕು, ಯಾರದೋ ಮಕ್ಕಳನ್ನು ಆಡಿಸ್ಬೇಕು, ಅದರಲ್ಲೇ ತೃಪ್ತಿ. ಜೀವನಕ್ಕೊಂದು ದಿಸೆ ಇಲ್ಲ, ತನ್ನ ಗುರಿ ಇಲ್ಲ, ತನ್ನದು ಅನ್ನೋದು ಯಾವುದೂ ಇಲ್ಲಲ್ಲ. ಹೇಗೋ ಜೀವನ ಸವಸೋದೇ ಒಂದು ಗತಿ ಆಕೆ. ಕೇಳಿದ್ರೆ ಎಷ್ಟೋ ಸಲ ನೆನೆಸ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ವಾಸಕ್ಕ ಹಾಗೆ ದೀರ್ಘವಾಗಿ 78 ವರ್ಷ ಸವಿಸಿದ್ಲು. ಸ್ವಾಮಿ, ಜೀವಾವಧಿ ಶಿಕ್ಷೆ ಕೂಡ 14 ವರ್ಷ. ಈ ತಾಯಿ 78 ವರ್ಷ ಬದುಕಿಸಿದ್ಲು. ಆಕೆ ಮನಸ್ಸಿನಲ್ಲಿ ಏನು ತುಮುಲಾಯಿತು, ಕಷ್ಟ ಆಯಿತು ಅನ್ನೋದನ್ನು ಯಾರೂ ದಾಖಲೆ ಮಾಡಲಿಲ್ಲ. ನನಗೆ ಈ ಘಟನೆ ಸ್ಪಷ್ಟ ನೆನಪಿದೆ. ನಾನು ಅಜ್ಜ ತೀರ್ಕೊಂಡಾಗ ವಾಸಕ್ಕನಿಗೆ 75-76 ವರ್ಷ ಇರಬೇಕು. ದುಃಖ ತಪ್ತೆ ಆದಂತಹ ನನ್ನ ಅಜ್ಜಿಗೆ ಸಾಂತ್ವನ ಹೇಳಲಿಕ್ಕೆ ವಾಸಕ್ಕ ಬಂದಿದ್ಲು. ನಾನು ನೋಡಿದಾಗ ನನ್ನ ಕಣ್ಣು ತುಂಬ ಅಂತ ಹೇಳಿದ ಮಾತು ನೋಡಿದಾಗ ನನ್ನ ಅಜ್ಜಿ ಕೈ ಹಿಡ್ಕೊಂಡು, ರಾಧಕ್ಕ ದುಃಖ ಪಡಬೇಡವಾ, ಸಮಾಧಾನ ಮಾಡ್ಕೋ, ಒಂದಲ್ಲ ಒಂದ್ ದಿವಸ ಎಲ್ಲರೂ ಹೋಗೋದೆ, ಆದರೆ ಇಷ್ಟು ವರ್ಷ ಆದರೂ ಗಂಡನ ಜೊತೆಗಿದ್ದೆಯಲ್ಲ, ಅದು ನೆನೆಸ್ಕೊಂಡು ಸಂತೋಷ ಪಡು. ಆಕೆ ಹೇಳಿದ ಮಾತು ಎಂಥ ದೊಡ್ಡದು, ತತ್ವಜ್ಞಾನಿ ಮಾತು ಅಂತೀರಿ. ಆಕೆ ಹೇಳ್ತಾಳೆ, ರಾಧಕ್ಕ ಕಾರ್ನಲ್ಲಿ ಹೋಗೋರು ನೋಡಿ ದುಃಖ ಪಡೋದಕ್ಕಿಂತ ಕಾಲೇ ಇಲ್ಲದವ್ರು ನೋಡಿ ಸಮಾಧಾನ ಪಡಬೇಕವ್ವ. ದಯವಿಟ್ಟು ನೋಡಿ, ಶಾಲೆ ಮುಖವನ್ನೇ ನೋಡದಂತ ವಾಸಕರಿಂದ ಎಂಥ ಅನುಭವದ ಜ್ಞಾನದ ಮಾತಿದು. ಬಹುಶಃಕ್ಕೆ ತನ್ನ ಮನಸ್ಸಲ್ಲಿ ತನ್ನ ಜೀವನವನ್ನು ಇಟ್ಕೊಂಡು ಹೇಳಿದ್ದಿರಬೇಕು. ನನ್ನ ಅಜ್ಜಿ ಗಂಡ ನೋಡಿ ನಾನು 60 ವರ್ಷ ಸಂಸಾರ ಆದರೂ ಮಾಡಿದ್ಲು, ಆದ್ರೆ ವಾಸಕ್ಕ ಗಂಡ ಅಂದ್ರೇನು, ಸಂಸಾರ ಅಂದ್ರೇನು, ತನ್ನ ಮನೆ ಅನ್ನೋದು ಮೊದಲಿಗೆ ಎಲ್ಲವೂ ಮುರುಟಿ ಹೋಗಿತ್ತಲ್ಲ, ಕೊರಗೆ ಹೋಗಿತ್ತು. ತನ್ನನ್ನು ನೋಡಿ ಅಜ್ಜಿ ತನ್ನ ದುಃಖ ಕಡಿಮೆ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ವಾಸಕ್ಕ ಹೇಳಿದಂಥ ಮಾತದು. ಈ ಮಾತು ಎಷ್ಟು ಸತ್ಯ ಅಲ್ವೇ ಕೇಳುಗರೆ. ನಾವು ಯಾವಾಗಲೂ ನಮಗಿಂತ ಮೇಲ್ಮಟ್ಟಕ್ಕಿರೋರನ್ನು ಹೊಂದಿಸಿಕೊಂಡು ಹೋಲಿಸಿಕೊಂಡು ನಮ್ಗೆ ಅದಿಲ್ಲ ಇದಿಲ್ಲ ಅಂತ ದುಃಖ ಪಡ್ತೇವೆ. ಅದು ನಮಗಿಂತ ಕಡಿಮೆ ಭಾಗ್ಯವಂತರನ್ನೇ ಹೋಲಿಸಿಕೊಂಡು ತೃಪ್ತಿ ಪಡೋದು ಒಳ್ಳೇದಲ್ವೇ? ಡಿ ವಿ ಜಿ ಹೇಳ್ತಾ ಇದ್ರು, ಬರದಿಹುದ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವನೆನೆ ಬಾರೆನೆಂಬುದನು ಬಿಡು, ಹರುಷಕದೆ ದಾರಿಯಲೋ ಮಂಕುತಿಮ್ಮ. ಯಾವುದಿಲ್ಲ ಅಂತ ನೋಡ್ಕೊಂಡು ಕೊರಗೋದಕ್ಕಿಂತ ಯಾವುದಿದೆ ಅಂತ ಸಂತೋಷ ಪಡ್ಬೇಕಲ್ಲಪ್ಪ. 100 ಒಳ್ಳೇದ್ರೊಳಗೆ 2 ಕೆಟ್ಟದಿದೆ ಅಂತ ಹುಡುಕಾಡೋದಕ್ಕಿಂತ 100 ಕೆಟ್ಟದ್ರೊಳಗೆ 2 ಒಳ್ಳೇದಿದೆಯಪ್ಪ ಅಂತ ನೋಡಿ ಸಂತೋಷ ಪಡೋದು ಒಳ್ಳೆ ಅಲ್ವಾ? ಜೀವನದಲ್ಲಿ ತೃಪ್ತಿ ಬರೋದು ಇಂಥ ನೋಟದಿಂದ, ಇಂಥ ಚಿಂತನೆಯಿಂದ, ಹಾಗೆ ಮನಸ್ಸನ್ನು ಸಿದ್ಧಿ ಮಾಡಿಕೊಳ್ಳೋದ್ರಿಂದ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 MHz ಹಾಗೂ 101.4 MHz ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 6:40 ಸೆಕೆಂಡ್ಗಳು.

0: ಸ್ನೇಹಿತರೆ, ಬೆಳಿಗ್ಗೆ 8:30ಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೀಟು ಹಂಚಿಕೆ ಪ್ರಕ್ರಿಯೆ ಮತ್ತು ಸಮಗ್ರ ಮಾಹಿತಿ ಈ ಬಗ್ಗೆ ಶಿವಮೊಗ್ಗದ ಪೆಸೆಟಂನಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಎಸ್ಕೆ ವಿನಯ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್. ಕಾರ್ಯಕ್ರಮ ನೇಗಿಲು ಮಡಿತ, ಇದರಲ್ಲಿ ಅಣಿವೆ ಒಂದು ಆರೋಗ್ಯಕರ ಆಹಾರ, ಈ ಕುರಿತು ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ತಜ್ಞರಾದ ಡಾ ಸ್ನೇಹ ಶೀಗೆಹಳ್ಳಿ ಅವರಿಂದ ಮಾಹಿತಿ.
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಗೌರವ ಮಾಹಿತಿ ಬೇಕು.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ನೇಹ ಶೀಗೆಹಳ್ಳಿ, ವಿಜ್ಞಾನಿ, ಗೃಹ ವಿಜ್ಞಾನ, ಕೆವಿಕೆ, ಮೂಡಿಗೆರೆ. ಇವತ್ತಿನ ವಿಷಯ ಅಣಬೆ ಒಂದು ಆರೋಗ್ಯಕರ ಆಹಾರ. ಮಾನವನ ಆರೋಗ್ಯದ ದೃಷ್ಟಿಕೋನದ ಪ್ರಕಾರ ಅಣಬೆಯು ಹಲವು ಜೀವಸತ್ವಗಳು, ಪ್ರೋಟೀನ್ಗಳು ಮತ್ತು ಖನಿಜಗಳ ಮೂಲವಾಗಿದೆ. ಮುಖ್ಯವಾಗಿ ವೈಟಮಿನ್ ಎ, ಬಿ ಮತ್ತು ಡಿ, ಫೋಲಿಕ್ ಆಮ್ಲ, ಅಸ್ಕಾರ್ಬಿಕ್ ಆಮ್ಲಗಳನ್ನ ಇದು ಹೊಂದಿದೆ. ರಕ್ತಹೀನತೆಯ ಸ್ಥಿತಿಯಲ್ಲಿ ರಕ್ತವನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಕೂಡ ಈ ಅಣಬೆಯ ಆಹಾರಕ್ಕೆ ಇದೆ. ಹಾಗಾಗಿ ತಿನ್ನುವ ಅಣಬೆಗಳನ್ನ ತರಕಾರಿ ಎಂದು ಪರಿಗಣಿಸಲು ಆಹಾರ ಮತ್ತು ಕೃಷಿ ಸಂಸ್ಥೆ ತಿಳಿಸಿದೆ. ಶಿಲೀಂಧ್ರ ವಿಜ್ಞಾನಿಗಳ ಪ್ರಕಾರ ಇದೊಂದು ಸಸ್ಯವರ್ಗಕ್ಕೆ ಸೇರಿದ ಒಂದು ಶಿಲೀಂಧ್ರ ಹಾಗೂ ಮೃದುತ್ವ ಮತ್ತು ವಿವಿಧ ಮಸಾಲೆಯ ಪರಿಮಳವನ್ನ ಅಳವಡಿಸುವ ಗುಣವನ್ನ ಇದು ಹೊಂದಿದೆ. ಕಡಿಮೆ ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬನ್ನು ಹೊಂದಿರುವ ಕಾರಣ ಇದು ಹೃದಯ ಹಾಗೂ ಮಧುಮೇಹ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಒಂದು ಅತ್ಯಮೂಲ್ಯ ಆರೋಗ್ಯಕರ ಆಹಾರವಾಗಿದೆ. ವ್ಯವಸಾಯ ಮೂಲದಿಂದ ಬರುವ ತ್ಯಾಜ್ಯ ವಸ್ತುಗಳ ಸಹಾಯದಿಂದ ಮನೆಯ ಅಂಗಳದಲ್ಲಿಯೇ ಇದನ್ನ ಬೆಳೆಯಬಹುದಾಗಿದೆ. ಹೆಚ್ಚಿನ ಭೂಮಿಯ ಅಗತ್ಯತೆ ಇದಕ್ಕೆ ಇರುವುದಿಲ್ಲ. ಆದ್ದರಿಂದ ಅಣಬೆ ಕೃಷಿಯಿಂದ ಕಡಿಮೆ ವೇಳೆಯಲ್ಲಿ ಮತ್ತು ಅತ್ಯಲ್ಪ ಪ್ರದೇಶದಲ್ಲಿ ಅಧಿಕ ಇಳುವರಿಯನ್ನ ಪಡೆಯಬಹುದಾಗಿದೆ. ಹೀಗಾಗಿ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಮತ್ತು ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿಸಿ ಅವರ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆ ತರಲು ಅಣಬೆ ಕೃಷಿ ಒಂದು ವರದಾನವೆನಿಸಿದೆ. ಅಣಬೆ ಇತರೆ ಸಸ್ಯಗಳಿಗಿಂತ ಭಿನ್ನವಾಗಿದೆ. ಪತ್ರಹರಿತನ್ನು ಹೊಂದಿಲ್ಲದ ಕಾರಣ ಸ್ವಯಂ ಆಹಾರವನ್ನು ತಯಾರಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ ಕಾರಣ ಅಣಬೆ ಬೇರೊಂದು ವಸ್ತುವಿನ ಆಶ್ರಯವನ್ನು ಪಡೆದು ಬೆಳೆಯುತ್ತದೆ. ಬೇಸಾಯಕ್ಕೆ ಯೋಗ್ಯವಾದ ಹಲವಾರು ಅಣಬೆಗಳಿವೆ. ಅವುಗಳಲ್ಲಿ ಹೆಚ್ಚಾಗಿ ಬಿಳಿಗುಂಡಿ ಅಣಬೆ, ಚಿಪ್ಪು ಅಣಬೆ, ಹಾಲು ಅಣಬೆ, ಭತ್ತದ ಹುಲ್ಲಿನ ಅಣಬೆ ಮುಂತಾದ ಅಣಬೆಗಳನ್ನು ಇದರಲ್ಲಿ ಬೆಳೆಯಬಹುದಾಗಿದೆ. ನಮ್ಮ ಕರ್ನಾಟಕ ಪ್ರದೇಶಕ್ಕೆ ಚಿಪ್ಪು ಅಣಬೆ ಮತ್ತು ಹಾಲು ಅಣಬೆ ಬೇಸಾಯಕ್ಕೆ ತುಂಬಾ ಸೂಕ್ತವಾಗಿದೆ. ಅಣಬೆ ಕೃಷಿಯಲ್ಲಿ ಬರುವ ಮುಖ್ಯ ಹಂತಗಳೆಂದರೆ ಅಣಬೆ ಬೀಜ ತಯಾರಿಕೆ, ಮಾಧ್ಯಮ ತಯಾರಿಕೆ, ಮಾಧ್ಯಮ ಪಾಶ್ಚರೀಕರಣ, ಅಣಬೆ ಬೀಜ ಬಿತ್ತನೆ, ಬೆಳೆ ನಿರ್ವಹಣೆ, ಬೆಳೆ ಕಟಾವು ಮತ್ತು ಮಾರಾಟ ಪ್ರಮುಖ ಹಂತಗಳಾಗಿವೆ. ಗುಣಾತ್ಮಕ ಅಣಬೆ ಬೀಜಗಳನ್ನು ರೈತರೇ ತಯಾರಿಸಿಕೊಳ್ಳಲು ಕಷ್ಟವಾಗುವುದರಿಂದ ಗುಣಾತ್ಮಕ ಬೀಜಗಳ ತಯಾರಕರಿಂದ ಕೊಂಡುಕೊಳ್ಳುವುದು ಉತ್ತಮವಾಗಿದೆ. ಚಿಪ್ಪು ಅಣಬೆ ಪ್ರಪಂಚದಲ್ಲೇ ಈ ಅಣಬೆಯು ಎರಡನೆಯ ಸ್ಥಾನವನ್ನು ಪಡೆದಿದೆ. ಈ ಅಣಬೆಯನ್ನು ಬೆಳೆಯುವ ವಿಧಾನ ಅತಿ ಸುಲಭವಾಗಿದೆ. ಸಣ್ಣ ಪ್ರಮಾಣದಲ್ಲಿ, ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ಯಾರು ಬೇಕಾದರೂ ಬೆಳೆಯಬಹುದಾಗಿದೆ. ಯಾವುದೇ ಅಣಬೆ ಬೆಳೆಯಲು ಚಿಕ್ಕ ಕೊಠಡಿ ಬೇಕು. ಆದರೆ ಚಿಪ್ಪು ಅಣಬೆಯನ್ನ ತಾರಸಿ ಮನೆ, ಹಂಚಿನ ಮನೆ ಅಥವಾ ಹುಲ್ಲಿನ ಮನೆಯಲ್ಲೂ ಸಹ ಬೆಳೆಯಬಹುದಾಗಿದೆ. ಈ ಅಣಬೆಯಿಂದ ವರ್ಷಕ್ಕೆ 8 ಬೆಳೆಯನ್ನ ತೆಗೆಯಬಹುದು. 1 ಕೆಜಿ ಭತ್ತದ ಹುಲ್ಲಿಗೆ ಸುಮಾರು 1/2 ಕೆಜಿ ಚಿಪ್ಪು ಅಣಬೆಯನ್ನ 1 ತಿಂಗಳ ಅವಧಿಯಲ್ಲಿ ಪಡೆಯಲು ಸಾಧ್ಯವಿದೆ. ಬಹುತೇಕ ಉಷ್ಣಾಂಶಗಳಲ್ಲಿ ಅಂದರೆ 20-30 ಡಿಗ್ರಿ ಸೆಲ್ಸಿಯಸ್ ಇರುವಂತಹ ಉಷ್ಣಾಂಶಗಳಲ್ಲಿ ಹಾಗೂ ಕೃಷಿ ತ್ಯಾಜ್ಯ ವಸ್ತುಗಳಾದ ಹುಲ್ಲು, ಅದರಲ್ಲೂ ಮುಖ್ಯವಾಗಿ ಭತ್ತ, ರಾಗಿ ಮತ್ತು ಜೋಳದ ಹುಲ್ಲುಗಳನ್ನು ಬೆಳೆಸಿ ನಾವು ಕಸಕಡ್ಡಿ, ಕಬ್ಬಿಣ ತರಗು, ಅಡಿಕೆ ಸಿಪ್ಪೆ ಇತ್ಯಾದಿಗಳನ್ನು ಉಪಯೋಗಿಸಿ ಚಿಪ್ಪು ಅಣಬೆಯನ್ನು ಬೆಳೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ 8431207756. ಧನ್ಯವಾದಗಳು.
0: ಕಾರ್ಯಕ್ರಮದಲ್ಲಿ ಅಣಬೆ ಒಂದು ಆರೋಗ್ಯಕರ ಆಹಾರ, ಈ ಕುರಿತು ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನ ವಿಜ್ಞಾನಿಯಾದ ಡಾ ಸ್ನೇಹ ಶೀಗೆಹಳ್ಳಿ ಅವರಿಂದ ಮಾಹಿತಿ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ, ಶಿವಮೊಗ್ಗ. ಸ್ಟುಡಿಯೋ ಸಮಯ 6:45. ಹೆಲ್ತ್ ಹಿಂಟ್ಸ್, ಆರೋಗ್ಯ ಸೂತ್ರ. ಇಂದಿನ ಈ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಕತ್ತು ನೋವು ಕುರಿತು ಡಾ ದಯಾನಂದ ಅವರಿಂದ ಮಾಹಿತಿ.
3: ನಮಸ್ತೆ, ನಾನು ಡಾಕ್ಟರ್ ದಯಾನಂದ್, ಫಿಸಿಯೋಥೆರಪಿಸ್ಟ್, ಭೌತ ಚಿಕಿತ್ಸಾ ತಜ್ಞ. ಕೆಲವು ದಿನದ ಹಿಂದೆ ಪೇಷಂಟ್ ಒಬ್ರು ಬರ್ತಾರೆ, ತುಂಬಾ ಕತ್ತು ನೋವು, ತಲೆ ಸುತ್ತು, ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿದೆ, ಕುತ್ಕೊಳ್ಳೋದಕ್ಕೆ ಒಂದು ಕಡೆ ಆಗ್ತಾ ಇಲ್ಲ,

0: ತುಂಬಾ ಒಂಥರ ಇರಿಟೇಷನ್ ಆಗ್ತಿದೆ, ಜೊತೆಗೆ ಎಡಗಡೆ ಕೈ ಚಳಕ್ ಬರ್ತಾ ಇದೆ ಅಂತ ಹೇಳ್ತಾರೆ, ಎದೆ ಭಾಗದಲ್ಲಿ ಎದೆಯ ಮೇಲ್ಭಾಗದಲ್ಲಿ ನೋವು ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಪೇಷಂಟ್ ಹೇಗೆ ಅಂದ್ರೆ, ಆಲ್ಮೋಸ್ಟ್ ನನಗೇನೋ ಆಗೋಗಿದೆ, ಹಾರ್ಟ್ ಪ್ರಾಬ್ಲಮ್ ಏನೋ ಬಂದ್ಬಿಟ್ಟಿದೆ ನನಗೆ ಅಂತ ಹೇಳಿ ಭಯ ಬೆಳ್ಕೊಂಡು ಬರ್ತಾರೆ. ಸೊ ನಾವು ಇನ್ವೆಸ್ಟಿಗೇಟ್ ಮಾಡಿ ನೋಡಿದಾಗ ಪೇಷಂಟ್ ನ ಲೈಫ್ ಸ್ಟೈಲ್ ಬಂದು ತುಂಬಾ ಹೊತ್ತು ಕೂತ್ಕೊಳ್ಳೋದು, ಮತ್ತೆ ಐಟಿ ಬಿಟಿ ಸೆಕ್ಟರ್ ಅಲ್ಲೇನೆ ತುಂಬಾ ಹೊತ್ತು ಕೂತ್ಕೊಂಡು ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿತ್ತು ಅವ್ರದ್ದು. ಒಂದು ಕಡೆಯಿಂದ ಇನ್ನೊಂದು ಕಡೆ ಜಾಸ್ತಿ ಆಕ್ಟಿವಿಟೀಸ್ ಇರಲಿಲ್ಲ, ಕತ್ತು ನೆಕ್ ಮೂವ್ಮೆಂಟ್ ಇರಲಿಲ್ಲ, ಮತ್ತೆ ಸಿಸ್ಟಮ್ ಯೂಸ್ ಮಾಡೋದು ಫ್ರೀಕ್ವೆಂಟ್ ಆಗಿ ತುಂಬಾ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ರು, ದಿನಕ್ಕೆ ಒಂದು 10 ಅವರ್ 11 ಅವರ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ರು. ಜೊತೆಗೆ ಸಿಸ್ಟಮ್ ಇಟ್ಕೊಳ್ಳುವಂತ ಪೊಸಿಷನ್ ಸಹಿತ ತುಂಬಾ ಬಗ್ಗಿ ಕೆಲಸ ಮಾಡ್ತಾ ಇದ್ರು ಅವರು. ಸೊ ನಾವು ಇನ್ವೆಸ್ಟಿಗೇಟ್ ಮಾಡಿ ನೋಡಿದಾಗ ಗೊತ್ತಾಯ್ತು ಪೇಷಂಟ್ಗೆ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಆಗಿದೆ ಅಂತ ಹೇಳಿ. ಸರ್ವೈಕಲ್ ಸ್ಪಾಂಡೈಲೋಸಿಸ್ ಹೇಗೆ ಅಂದ್ರೆ, ಇರುವಂತಹ ನೆಕ್ ಮಸಲ್ಸ್ ಟ್ರಪೀಜಿಯಸ್ ಮಸಲ್ ಅಂತ ಹೇಳ್ತೇವೆ, ಟ್ರಪೀಜಿಯಸ್ ಮಸಲ್ ಬಂದು ಇರುವಂತಹ ಬೆನ್ನಿನ ಭಾಗದ ಹಿಂದೆಯ ಮಸಲ್. ಸೊ ಈ ಒಂದು ದೊಡ್ಡ ಮಸಲ್ ಏನ್ ಮಾಡುತ್ತೆ, ಇರುವಂತಹ ನೆಕ್ ನ ನಿಮಗೆ ಒಂದು ಒಳ್ಳೆ ಪೊಸಿಷನ್ಗೆ ಮೇಂಟೈನ್ ಮಾಡ್ತಾ ಇರುತ್ತೆ. ಯಾವಾಗ ನೀವು ಆ ಮಸಲ್ ವೀಕ್ ಆಗೋದಕ್ಕೆ ಬಿಡ್ತೀರಾ, ಆಕ್ಟಿವಿಟೀಸ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ಇರುವಂತಹ ನೆಕ್ ಫಾರ್ವರ್ಡ್ ನೆಕ್ ಪೋಸ್ಚರ್ ಹೋಗುತ್ತೆ, ಅಂದ್ರೆ ಕತ್ತಿನ ಮುಂದೆ ಭಾಗದಲ್ಲಿ ಭಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಕತ್ತಿನ ಮುಂದಿನ ಭಾಗದಲ್ಲಿ ಭಾರ ಜಾಸ್ತಿ ಆಗ್ತಾ ಹೋದಂಗೆನೆ ಪೇಷಂಟ್ಗೆ ಏನಾಗುತ್ತೆ, ಇರುವಂತಹ ಹಿಂದೆಗಡೆ ಮಸಲ್ ಆಗಿರ್ಲಿ, ಸೈಡಿನ ನೆಕ್ ಮಸಲ್ಸ್ ಸ್ಟೆರ್ನೋಕ್ಲಿಯಾಡೋ ಮ್ಯಾಸ್ಟಾಯ್ಡ್ ಅಂತ ಹೇಳ್ತೇವೆ, ಸ್ಕ್ಯಾಲ್ನಿ ಮಸಲ್ಸ್ ಅಂತ ಹೇಳ್ತೇವೆ, ಸೊ ಇಂತಹ ಎಲ್ಲ ಮಸಲ್ಸ್ಗಳು ನೆಕ್ ಮಸಲ್ಸ್ ಎಲ್ಲಾನು ಸ್ಟಿಫ್ನೆಸ್ ಆಗ್ತಾ ಬರುತ್ತೆ. ಯಾವಾಗ ಸ್ಟಿಫ್ನೆಸ್ ಆಗ್ತಾ ಹೋಗುತ್ತೆ, ಇಂಪ್ಯಾಕ್ಟ್ ಎಲ್ಲಾನು ಬಂದು ಡೈರೆಕ್ಟ್ ಸರ್ವೈಕಲ್ ರೀಜನ್ಗೆ ಬರುತ್ತೆ, ಸರ್ವೈಕಲ್ ವರ್ಟಿಬ್ರಾಗ್ ಬೀಳುತ್ತೆ. ಸರ್ವೈಕಲ್ ವರ್ಟಿಬ್ರಾಗೆ ಯಾವಾಗ ಇಂಪ್ಯಾಕ್ಟ್ ಆಗುತ್ತೆ, ಅವಾಗ ಇರುವಂತಹ ಡಿಸ್ಕ್ ನ ಡಿಸ್ಟರ್ಬ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಡಿಸ್ಕ್ ಡಿಸ್ಟರ್ಬ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಆಲ್ಮೋಸ್ಟ್ ಮುಂದೆ ಹೋಗುವಂತಹ ಸ್ಪೈನಲ್ ಕಾರ್ಡ್ಗೆ ನರದ ಬಂಡಲ್ಗೆ ಒತ್ತಕ್ಕೆ ಸ್ಟಾರ್ಟ್ ಮಾಡಿ ಆ ನರದ ಬಂಡಲ್ ಎಲ್ಲೆಲ್ಲಿಗೆ ಹೋಗುತ್ತೋ, ಅಂದ್ರೆ ಕೈಗೆ ಬ್ರಾಂಚಸ್ಗಳು ಕೊಡಬಹುದು, ಎದೆ ಭಾಗ ಮುಂದಿನ ಭಾಗ ಮೇಲ್ಭಾಗಕ್ಕೆ ಬ್ರಾಂಚಸ್ಗಳು ಕೊಡಬಹುದು, ಸೊ ಇದೆಲ್ಲ ಯಾವಾಗ ಪ್ರೆಸ್ ಆಗುತ್ತೆ ಆ ನರದ ಬಂಡಲ್, ಅವಾಗ ಆ ಎಲ್ಲೆಲ್ಲಿ ನರ ಹೋಗುತ್ತೋ ಅಲ್ಲೆಲ್ಲಾನು ಸಿಂಪ್ಟಮ್ಸ್ ಬರೋದಕ್ಕೆ, ಅಂದ್ರೆ ನೋವು ಬರೋದಕ್ಕೆ ಚಳಕ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯೂಶಲಿ ಪೇಷಂಟ್ಸ್ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೆಟ್ಗೆ ತಗೊಳೋದಕ್ಕೆ ಹೋಗ್ತಾರೆ ಕತ್ತಿಂದು ನೋವು ಬರ್ತಾ ಇದ್ದಂಗೆನೆ. ಸೊ ದಯವಿಟ್ಟು ನೆಟ್ಗೆ ತೆಗೆಯೋದನ್ನ ಮಾಡಕ್ ಹೋಗ್ಬೇಡಿ. ಯಾವಾಗ ನೆಟ್ಗೆ ತೆಗೆಯೋದ್ರಿಂದ ಏನಾಗುತ್ತೆ, ನೀವೇ ಇನ್ನೂ ಡಿಸ್ಟರ್ಬ್ ಮಾಡ್ದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನೆಕ್ ಪೈನ್ ಬರುತ್ತೋ ಸ್ಟ್ರೈಟ್ ಆಗಿ ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಹೋಗಿ, ಆಕ್ಟಿವಿಟೀಸ್ ಜಾಸ್ತಿ ಮಾಡ್ತಾ ಹೋಗಿ, ತುಂಬಾ ಹೊತ್ತು ಒಂದೇ ಕಡೆ ಕುತ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸ್ಟ್ರೆಚಿಂಗ್ ಆಕ್ಟಿವಿಟೀಸ್ ನೆಕ್ ಸ್ಟ್ರೆಚಿಂಗ್ ಆಕ್ಟಿವಿಟೀಸ್ನ ಮಾಡ್ತಾ ಹೋಗಿ, ಜೊತೆಗೆ ಇರುವಂಥ ಸ್ವಲ್ಪ ಬಿಸಿನೀರು ಶಾಖ ತಗೊಳ್ಳಿ, ಬೇಕಾದ್ರೆ ಹೀಟಿಂಗ್ ಆಯಿಲ್ಸ್ ಯಾವ್ದಾದ್ರು ಮಸ್ಟರ್ಡ್ ಆಯಿಲ್ ಆಗಿರಲಿ, ನಾರ್ಮಲ್ ಜೆಲ್ ಆಗಿರಲಿ, ಏನಾದರೂ ಅಪ್ಲೈ ಮಾಡಿ ಇನ್ ಕೇಸ್ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀವು ಪ್ರೆಷರ್ ಹಾಕಿ ರಬ್ ಮಾಡ್ಬೋದು, ತುಂಬಾ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡಿ, ಮತ್ತೆ ಅದು ಮಸಲ್ ಟೇರ್ ಆಗೋ ಚಾನ್ಸಸ್ಸು ಇರುತ್ತೆ ಸ್ಟಿಫ್ನೆಸ್ ಆಗಿರೋದ್ರಿಂದ. ಸೊ ಹೇಗೆ ಅಂದ್ರೆ ನೀವು ಆದಷ್ಟು ಇಷ್ಟನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ತಾ ಹೋದ್ರೆ ಇನ್ ಕೇಸ್ ಇನ್ನೂ ಪೇಯ್ನ್ ಜಾಸ್ತಿ ಆಯಿತು ಇಲ್ಲ ಕಡಿಮೆನೇ ಆಗಲಿಲ್ಲ ಅಂತ ಹೇಳಿದ್ರೆ ಆವಾಗ ಬಂದು ಪಕ್ಕದಲ್ಲಿರುವಂತಹ ಡಾಕ್ಟರ್ನ ಕಾಣಿ.
1: ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಕತ್ತು ನೋವು ಕುರಿತು ಡಾಕ್ಟರ್ ದಯಾನಂದ್ ಅವರಿಂದ ಮಾಹಿತಿ ಕೇಳಿದ್ರಿ. ಸ್ನೇಹಿತರೆ, ಇವಳಿಗೆ 8:30 ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೀಟು ಹಂಚಿಕೆ ಪ್ರಕ್ರಿಯೆ ಮತ್ತು ಸಮಗ್ರ ಮಾಹಿತಿ, ಈ ಬಗ್ಗೆ ಶಿವಮೊಗ್ಗದ ಪೆಸೆಟಮ್ನ ಮಾಹಿತಿ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಎಸ್ ಕೆ ವಿನಯ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಎಂ ಕೆ ಶಿವಕುಮಾರ್.

9 ಗಂಟೆ 5 ನಿಮಿಷಕ್ಕೆ ಪ್ರಾಯುಕ್ತ ಕಾರ್ಯಕ್ರಮ ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆಯ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಇದರಲ್ಲಿ ಅಂಗವೈಕಲ್ಯವನ್ನು ಮೇರಿ ಗಿನ್ನಿಸ್ ದಾಖಲೆ ಬರೆದ ಜಿಯಾನ್ ಕ್ಲಾರ್ಕ್ ಅವರ ಕುರಿತು ಪಿಎಸ್ನ ಪ್ರಾಂಶುಪಾಲರಾದ ಡಾ ಸುದರ್ಶನ್ ಜೇಮ್ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. 9 ಗಂಟೆ 20 ನಿಮಿಷಕ್ಕೆ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ. 9 ಗಂಟೆ 30 ನಿಮಿಷಕ್ಕೆ ಸಿನಿ ತರಂಗ, ಪ್ರಸ್ತುತಿ ರಾಣಿ ಬಾಳೆಕೊಪ್ಪ. 10 ಗಂಟೆಗೆ ಹಾಡು ಮಾತಾಡು. ಶುಕ್ರವಾರದ ವಿಶೇಷತೆ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ಇಂದಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಾವಣಗೆರೆಯ ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದ ವಿದ್ಯಾರ್ಥಿಗಳು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6 ಗಂಟೆ 50 ನಿಮಿಷ 46 ಸೆಕೆಂಡ್ಗಳು.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
0: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ದ ಹಾಗೂ ನಿಖರ ಸುದ್ದಿಗಳನ್ನ ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
4: ಸುದ್ದಿ ಮಿಂಚು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 30ರಂದು ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗೆ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಸ್ವಮನ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್, ಐಬ್ಯುಮ್ಯಾನ್ ಪವರ್ ಸೆಕ್ಯೂರ್ ಸೊಲ್ಯೂಷನ್ಸ್ ಎಲ್ಎಲ್ಪಿ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ ಡಿಪ್ಲೊಮೊ ಮತ್ತು ಯಾವುದೇ ಡಿಗ್ರಿ ಪೂರೈಸಿದ 18ರಿಂದ 40 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸಾಲಿನ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ವಿಮೆ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಶಿವಮೊಗ್ಗ ತೋಟಗಾರಿಕೆ ಜಂಟಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಫಸಲು ಬಿಡುವಂತಹ ಅಡಿಕೆ, ಮಾವು, ಕಾಳುಮೆಣಸು, ನಾಟಿ ಮಾಡಿರುವಂತಹ ಶುಂಠಿ ಬೆಳೆಗಳಿಗೆ ರೈತರು ವಿಮೆ ಮಾಡಬಹುದಾಗಿದ್ದು, ಆಸಕ್ತ ರೈತರು ನಿಗದಿತ ನಮೂನೆ ಅರ್ಜಿಯನ್ನು ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಪ್ರಸಕ್ತ ಸಾಲಿನ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಆಧಾರ್ ಕಾರ್ಡ್, ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮವನ್ ಅಥವಾ ಬ್ಯಾಂಕ್ಗಳಲ್ಲಿ ಜುಲೈ 31ರೊಳಗಾಗಿ ವಿಮೆ ಕಂತನ್ನು ಪಾವತಿಸುವುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮವನ್ ಅಥವಾ ಬ್ಯಾಂಕ್ಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳಾದ ಶಿವಮೊಗ್ಗ ಇಲ್ಲಿ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತದೆ. ಸುದ್ದಿ ಮಿಂಚು ಪ್ರಸಾರವಾಯಿತು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಸೀಟು ಹಂಚಿಕೆ ಪ್ರಕ್ರಿಯೆ ಮತ್ತು ಸಮಗ್ರ ಮಾಹಿತಿ ಈ ಬಗ್ಗೆ ಶಿವಮೊಗ್ಗದ ಪೆಸೆಟಮ್ನ ಮಾಹಿತಿ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಎಸ್ಕೆ ವಿನಯ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್. 9:05 ಪ್ರಾಯೋಜಿತ ಕಾರ್ಯಕ್ರಮ ನೈಪುಣ್ಯತೆ ಕೌಶಲ್ಯ ಹಾಗೂ ವಿಶ್ವಗಾಥೆಯ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಇದರಲ್ಲಿ ಅಂಗವೈಕಲ್ಯವನ್ನು ಮೀರಿ ಗಿನ್ನಿಸ್ ದಾಖಲೆ ಬರೆದ ಜಿಯಾನ್ ಕ್ಲಾರ್ಕ್ ಅವರ ಕುರಿತು ಪಿಎಸ್ನ ಪ್ರಾಂಶುಪಾಲರಾದ ಡಾ ಸುದರ್ಶನ್ ಜಿಎಂ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ. ಸಿನಿ ಸಿನಿತರಂಗ ಪ್ರಸ್ತುತಿ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು. ಇಂದಿನ ವಿಶೇಷ ಕ್ಯಾಂಪಸ್ ಕಟ್ಟೆ. ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳು ಪರಿಸರ ವಿಚಾರ ವಿಷಯಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಇದುವರೆಗೂ ನಿಲಯದಿಂದ ಪ್ರಸಾರವು ಕೆಲವು ಕಾರ್ಯಕ್ರಮಗಳ ವಿವರಣೆ ಕೇಳಿದರೆ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102, ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮ ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಇರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ.
1: ಅಮ್ಮ ಏನೇ ಅದು, ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
2: ಏನಮ್ಮ ಹಾಗ್ ಹೇಳ್ತೀಯ, ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು, ಅವರು ನಮ್ ಹಾಗೆ ಮನುಷ್ಯರಲ್ವಾ.
0: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ, ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ.
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
0: ಭರವಸೆ ನೀಡುವೆ ಎಂದು ನಾ ನಿಮ್ಮೊಡನಿರುವೆನು ಎಂದು.

ಆಕಾಶವಾಣಿ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು ಇಂದು ವಿಶ್ವ

ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ

0: ಗಳ ವಿವರ. ಸಾಕ್ಷ್ಯವೂ ಸ್ಪಷ್ಟವಾಗಿದೆ. ತಡೆಗಟ್ಟುವಿಕೆಯಲ್ಲಿ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ನಿರಂತರವಾಗಿರುವ ಮಾದಕ ವಸ್ತು ಸವಾಲುಗಳು ಮತ್ತು ನವೀನ ಪರಿಹಾರಗಳು ಧ್ಯೇಯದೊಂದಿಗೆ ಅಕ್ರಮ ಮಾದಕ ದ್ರವ್ಯಗಳ ಬಳಕೆ ಮತ್ತು ಸಾಗಣೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ವಿಶ್ವಸಂಸ್ಥೆ ಹೊಂದಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮ್ಹಾನ್ಸ್ ವ್ಯಸನಮುಕ್ತಿ ಕೇಂದ್ರದ ಮುಖ್ಯಸ್ಥ ಹಾಗೂ ಮಹೇಶ್ ಮಹದೇವಯ್ಯ ಮಾದಕ ದ್ರವ್ಯಗಳ ವ್ಯಸನದ ಪರಿಣಾಮಗಳ ಕುರಿತು ಹಾಗೂ ಡಿಮ್ಹಾನ್ಸ್ ಸಂಸ್ಥೆಯಲ್ಲಿ ಲಭ್ಯ ವ್ಯಸನಮುಕ್ತಿ ಚಿಕಿತ್ಸೆ ಆರೈಕೆ ಮತ್ತು ಪುನರ್ವಸತಿ ಸೌಲಭ್ಯಗಳ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಬಳಕೆಯ ಸಮಸ್ಯೆಗಳು ಹೊಸ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಮದ್ಯ ಅಂದರೆ ಆಲ್ಕೋಹಾಲ್, ಕ್ಯಾನಬಿಸ್, ಓಪಿಯಾಯ್ಡ್ ಮತ್ತು ಇತರ ಮಾದಕ ವಸ್ತುಗಳ ಬಳಕೆಯಿಂದ ಆರೋಗ್ಯ ಮತ್ತು ಸಮಾಜದ ಮುಂದೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ವ್ಯಸನವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಕುಟುಂಬ ಜೀವನ, ಶಿಕ್ಷಣ ಮತ್ತು ಉದ್ಯೋಗದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಆದರೆ ವ್ಯಸನವು ಚಿಕಿತ್ಸೆ ನೀಡಬಹುದಾದಂತಹ ವೈದ್ಯಕೀಯ ಸ್ಥಿತಿಯಾಗಿದ್ದು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಸಂಸ್ಥೆಯು ಹಲವು ದಶಕಗಳಿಂದ ವ್ಯಸನ ಚಿಕಿತ್ಸಾ ಕ್ಷೇತ್ರದ ಮುಂಚೂಣಿಯಲ್ಲಿ ಪಾತ್ರ ವಹಿಸುತ್ತಿದೆ. ಈಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನೆರವಿನಿಂದ ಆರಂಭವಾಗಿರುವ ಅಡಿಕ್ಷನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಈ ಸೇವೆಗಳನ್ನು ಇನ್ನಷ್ಟು ಬಲಪಡಿಸಿದೆ. ಇದರ ಜೊತೆಗೆ ವ್ಯಸನ ಸಮಸ್ಯೆಗೆ ಒಳಗಾಗುವ ಅಪಾಯದಲ್ಲಿರುವ ಹದಿಹರೆಯದ ಮಕ್ಕಳು ಮತ್ತು ಯುವಕರಿಗಾಗಿ ವಿಶೇಷ ಸೇವೆಗಳನ್ನು ಒದಗಿಸುವ ಹೊಸ ಕೇಂದ್ರವೊಂದನ್ನು ಕರ್ನಾಟಕ ಇದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ. ಮಾದಕ ವಸ್ತು ಬಳಕೆ ತಡೆಗಟ್ಟುವಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಡಿಮ್ಹಾನ್ಸ್ ಒಟ್ಟಾಗಿ ಉತ್ತಮ ಕೆಲಸ ಮಾಡುತ್ತಿವೆ. ಡಿಮ್ಹಾನ್ಸ್ನ ಚಿಕಿತ್ಸಾ ಸೇವೆಗಳು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ನೆರವಾಗುತ್ತಿವೆ.
0: ಧಾರವಾಡ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅಲ್ಲಪ್ಪ ಬಡಿಗೇರ್ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಯುವಜನರಲ್ಲಿ ಅರಿವು ಮೂಡಿಸುವ ಜಾಗೃತಿ ಶಿಬಿರಗಳನ್ನು ಸಂಘಟಿಸಲಾಗಿದೆ ಎಂದು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಕಾನೂನು ಸೇವೆಗಳ ಪ್ರಾಧಿಕಾರದ ಅಶ್ವಿನಿ,
2: ಮಾದಕ ವಸ್ತುಗಳ ಅಕ್ರಮ ಸಾಗಣೆ ಸಮಾಜದ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಉಂಟು ಮಾಡುತ್ತದೆ. ಈ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಮತ್ತು ಸಾರ್ವಜನಿಕರು ಒಟ್ಟಾಗಿ ಕೆಲಸ ಮಾಡಬೇಕು. ಜಾಗೃತಿ ಕಾರ್ಯಕ್ರಮಗಳು, ಶಿಕ್ಷಣ ಮತ್ತು ಕಾನೂನುಗಳ ಕಟ್ಟುನಿಟ್ಟಿನ ಅನುಷ್ಠಾನದಿಂದ ಮಾತ್ರ ಈ ಸಮಸ್ಯೆಯನ್ನು ತಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಕ್ರೀಡೆ, ಯೋಗ, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಉತ್ತಮ ಸ್ನೇಹ ಬಳಗವು ನಮ್ಮನ್ನು ವ್ಯಸನಗಳಿಂದ ದೂರವಿರಿಸುತ್ತದೆ. ನಾವು ಸ್ವತಃ ವ್ಯಸನಗಳಿಂದ ದೂರವಿದ್ದು ಇತರರಿಗೂ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಮಾದಕ ವಸ್ತುಗಳಿಗೆ ಇಲ್ಲ ಎಂದು ಹೇಳಿ ಆರೋಗ್ಯಕರ ಮತ್ತು ಸುರಕ್ಷಿತ ಸಮಾಜವನ್ನು ನಿರ್ಮಿಸೋಣ ಎಂದು ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಗಳು ಈ ಮೂಲಕ ತಿಳಿಸಿರುತ್ತಾರೆ.
0: ಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-29 ಬಿಡುಗಡೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
3: ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.

0: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೊರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ ಪ್ರತಿಯೊಂದು ಹನಿ ನೀರಿನ ಸಮರ್ಪಕ ಬಳಕೆ, ಜಲಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಅಣೆಕಟ್ಟೆಗಳ ಹೂಳೆತ್ತಿಗೆ ಒತ್ತು ನೀಡಲಾಗಿದೆ ಎಂದರು. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಎನ್ ಚಂದ್ರಬಾಬು ನಾಯ್ಡು ಮತ್ತು ಎ ರೇವಂತ್ ರೆಡ್ಡಿ ಅವರೊಂದಿಗೆ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾಗಿ ಸಚಿವ ಸಿಆರ್ ಪಾಟೀಲ್ ಹೇಳಿದರು. ರಾಜ್ಯದಲ್ಲಿ ಮಳೆ ಅಭಾವದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಜುಲೈ 2ನೇ ವಾರದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಮೋಡ ಬಿತ್ತನೆ ಬಗ್ಗೆ ಯೋಜಿಸಲಾಗುವುದು ಎಂದು ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ನೆರೆ ಬರ ತಾತ್ಕಾಲಿಕ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಚಿವರು ಹವಾಮಾನ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರಾಜ್ಯದ ಮಳೆ ಕೊರತೆ ಪ್ರದೇಶಗಳಲ್ಲಿ ಮೋಡ ಬಿತ್ತನೆ ಸಾಧ್ಯತೆ ಹಾಗೂ ಪರಿಣಾಮಗಳ ಬಗ್ಗೆ ತಜ್ಞರ ಸಲಹೆ ಪಡೆದು ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು, ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಅವರು ಭರವಸೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿರುವ ವಿಕಸಿತ ಭಾರತ 2047 ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಯುವಜನರ ಪಾತ್ರ ಮಹತ್ವದ್ದು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಎಂಇಎಸ್ ಸ್ವಾಯತ್ತ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಅಭಿವೃದ್ದಿ ಹೊಂದಿದ ಭಾರತ 2047 ಸ್ವಯಂ ಸಾಕ್ಷಾತ್ಕಾರದಿಂದ ರಾಷ್ಟೀಯತೆಯವರೆಗೆ ರಾಷ್ಟೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಬಹುಶಿಸ್ತೀಯ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತಿದ್ದು, ವಿದ್ಯಾರ್ಥಿಗಳನ್ನು ವಿಷಯಗಳ ಮಿತಿಗಳಿಂದ ಹೊರತಂದು ಸಮಗ್ರ ವ್ಯಕ್ತಿತ್ವ ರೂಪಿಸುವ ಗುರಿ ಹೊಂದಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿದ್ದು, ಸಾಧನೆಗಳ ಹೊತ್ತಗೆಯನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಬಿಡುಗಡೆ ಮಾಡಿದರು. ಚಿತ್ರದುರ್ಗದ ಧವಳಗಿರಿಯ ಶ್ರೀ ಕ್ಷಿಪ್ರಪ್ರಸಾದ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊತ್ತಿಗೆಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯಕ್ಕೆ ಅವರು ಚಾಲನೆ ನೀಡಿದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಾಗೂ ತ್ಯಾಗ ಬಲಿದಾನದ ದ್ಯೋತಕವಾಗಿ ಮೊಹರಂ ತಿಂಗಳ ಕೊನೆಯ ಮತ್ತು ಅತ್ಯಂತ ಪ್ರಮುಖ ದಿನ ಅಶುರಾವನ್ನು ಇಂದು ಆಚರಿಸಲಾಗುತ್ತಿದೆ. ಕರ್ಬಲಾ ಕದನದಲ್ಲಿ ಇಮಾಮ್ ಹುಸೇನ್ ಅವರು ಹುತಾತ್ಮಗೊಂಡ ಈ ದಿನವನ್ನು ದೇಶಾದ್ಯಂತ ಶೋಕದ ದಿನವಾಗಿ ಪರಿಗಣಿಸಲಾಗುತ್ತದೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳಾದ ಮೊಹರಂನ 10ನೇ ದಿನವನ್ನು ಅಶೂರಾ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಉಪವಾಸ ಹಾಗೂ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ. ಧಾರವಾಡ, ಹುಬ್ಬಳ್ಳಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ನಿನ್ನೆ ಪಂಜಾಗಳ ಮೆರವಣಿಗೆ, ಕೆಂಡ ಹಾಯುವ ಸಂಪ್ರದಾಯ ಪಾಲಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳಿಂದ. ಸ್ಟುಡಿಯೋ ಸಮಯ 6:07:16:15. ಇಂಪಾದ ಭಾವಗೀತೆಗಳನ್ನು ಕೇಳುವ ಸಮಯ. ಸ್ನೇಹಿತರೆ, ಆರಂಭಕ್ಕೆ ಕೇಳೋಣ ವರಕವಿ ದರಾ ಬೇಂದ್ರೆಯವರ ಕವನವನ್ನು. ಧನ್ಯಶ್ರೀಯವರ ದನಿಯಲ್ಲಿ. ಸ್ನೇಹಿತರೆ, ಭಾವಗೀತೆಗಳನ್ನು ಕೇಳುವ ಜೊತೆಗೆ ಕೆಲವು ಅಂದರೆ ಈಗ ಇರುವ ಮಳೆ, ಈಗ ನಾವು ಆರಿದ್ರ ಮಳೆ ಅಂತ ನಾವು ಕರಿತೀವಿ, ಅಥವಾ ಆದ್ರಿ ಮಳೆ ಗ್ರಾಮೀಣ ಭಾಗದಲ್ಲಿ ಇದನ್ನು ಆದ್ರಿ ಮಳೆ ಅಥವಾ ಆರಿದ್ರ ಮಳೆ ಅಂತ ನಾವು ಕರಿತೀವಿ ಆಡುಭಾಷೆಯಲ್ಲಿ. ಆದರೆ ಆರಿದ್ರ ನಕ್ಷತ್ರ ಮಳೆ ಅಂತ ಅರ್ಥ ಇದೆ. ಇದು ಈ ಪ್ರಕಾರ ನಮ್ಮ ಪಂಚಾಂಗದ ಪ್ರಕಾರ ಹೇಳೋದಾದರೆ ಸೂರ್ಯನು ಆರಿದ್ರ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ಸುರಿಯುವ ಮಳೆಯನ್ನು ರೈತರು ಇದನ್ನು ಆದ್ರಿ ಮಳೆ ಅಥವಾ ಆರಿದ್ರ ಮಳೆ ಅಂತ ಕರೀತಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಭಾವಗೀತೆಯ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಹಿಂಗಕ್ಕೆ ಆಲಿಸೋಣ ವರಕವಿ ದರಾ ಬೇಂದ್ರೆಯವರ ಕವನವನ್ನು ಧನ್ಯಶ್ರೀಯವರ ದನಿಯಲ್ಲಿ.

ಧನೀಶ್ರೀಯವರ ದನಿಯಲ್ಲಿ ವರಕವಿ ದರಾ ಬೇಂದ್ರೆಯವರ ಕವನವನ್ನು ಆಲಿಸಿದ್ವಿ. ಸ್ನೇಹಿತರೆ, ನಾನು ಆರಿದ್ರ ಮಳೆ ಹಬ್ಬದ ಬಗ್ಗೆ ಅಥವಾ ಆರಿದ್ರ ಮಳೆಯ ವೈಶಿಷ್ಟ್ಯತೆ ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಸ್ನೇಹಿತರಿಗಾಗಲೇ ಹೇಳಿದೆ, ಈ ಆರಿದ್ರ ಮಳೆಗೆ ತನ್ನದೇ ಆದ ಒಂದು ನಂಬಿಕೆಗಳಿದ್ದಾವೆ ನಮ್ಮ ಗ್ರಾಮೀಣ ಭಾಗದಲ್ಲಿ. ಆರಿದ್ರ ಮಳೆ ಹೊಯ್ದಿದ್ರೆ ದಾರಿದ್ರ್ಯ ಖಚಿತ ಎಂಬ ಪ್ರಸಿದ್ಧಿ ಗಾದೆ ಇದೆ ನಮ್ಮಲ್ಲಿ. ಈ

ಈ ಆರ್ದ್ರ ಮಳೆ ಸಂದರ್ಭದಲ್ಲಿ ಮುಂಗಾರು ಅವಧಿ ಆರಂಭದಲ್ಲಿ ಸಾಮಾನ್ಯವಾಗಿ ಇದು ಜೂನ್ ತಿಂಗಳ ಮಧ್ಯಭಾಗದಲ್ಲಿ ಬರುವ ಈ ಮಳೆ ಒಣಭೂಮಿಯನ್ನು ಹದಗೊಳಿಸಿ ಬಿತ್ತನೆಗೆ ಯೋಗ್ಯವಾಗಿಸ್ತದೆ. ಜೊತೆಗೆ ಇದು ಮೃಗಶಿರ ಮತ್ತು ಆರ್ದ್ರ ಮಳೆಗಳು ಕೃಷಿ ಚಟುವಟಿಕೆಗಳಿಗೆ ತಳಹದಿಯಾಗಿದ್ದು ಇವೇನಾದರೂ ಕೈಕೊಟ್ಟರೆ ನಮ್ಮಲ್ಲಿ ನಂಬಿಕೆ ಏನಪ್ಪ ಅಂದರೆ ಬರಗಾಲ ಸಂಭವಿಸಬಹುದು ಎಂಬ ನಂಬಿಕೆ ಇದೆ. ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಭಾವಗೀತೆಯ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಎಂ ಪ್ರಭಾಕರ್ ಅವರ ದನಿಯಲ್ಲಿ ಕೇಳೋಣ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಕವನವನ್ನು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆರಿದ್ರ ಮಳೆ ಬಗ್ಗೆ, ಆರಿದ್ರ ಮಳೆಯ ಆಚರಣೆ ಮತ್ತು ಅದರ ವೈಶಿಷ್ಟ್ಯತೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈ ಆರಿದ್ರ ಮಳೆ ಪ್ರಕೃತಿ ಆರಾಧನೆ. ಕರ್ನಾಟಕದ ಮಲೆನಾಡು ಭಾಗಗಳಲ್ಲಿ, ಅದರಲ್ಲೂ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ, ಕಾರ್ಗಲ್ ಸಮೀಪದ

ಕನೂರು ಭಾಗದಲ್ಲಿ ಆರಿದ್ರ ಮಳೆಯ ಹಬ್ಬ ಅಂತ ಮಾಡ್ತಾರೆ. ಗ್ರಾಮಸ್ಥರೆಲ್ಲ ಒಂದು ಕಡೆ ಸೇರಿಕೊಂಡು ಊರಿನ ನೂರಾರು ವರ್ಷ ಹಳೆಯದಾದ ಆಲದ ಮರ ಅಥವಾ ಗ್ರಾಮದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿ ವರುಣದೇವನನ್ನ ಪ್ರಾರ್ಥಿಸುವುದು ರೂಢಿಯಲ್ಲಿರೋದನ್ನ ನಾವು ಗಮನಿಸಬೇಕಾಗತ್ತೆ. ಒಟ್ಟಿನಲ್ಲಿ ಈ ಆರಿದ್ರ ಮಳೆ ಮಲೆನಾಡಿನ ಅಥವಾ ನಮ್ಮ ಕರ್ನಾಟಕದ ಒಂದು ಜೀವನಾಡಿಯಾಗಿದೆ ಅಂತಲ್ಲಿ ಭಾವಿಸುವುದು. ಈ ಮಳೆ ನಮ್ಮ ಅಣೆಕಟ್ಟುಗಳನ್ನು ಭರ್ತಿ ಮಾಡುವಂತಹ ಮಳೆಯಾಗಿದೆ. ಈ ವರ್ಷ ಕಾದು ನೋಡಬೇಕಾಗಿದೆ ಈ ಆರಿದ್ರ ಮಳೆ ಏನು ಮಾಡುತ್ತದೆ ಅಂತ ಹೇಳಿ ಸ್ನೇಹಿತರೆ ಬನ್ನಿ ಕಾರ್ಯಕ್ರಮದ ಕಡೆಯ ಗಿರಣ ವರಕವಿದರ ಬೇಂದ್ರೆಯವರ ಕವನವನ್ನು ಹಾಡಿದ್ದಾರೆ ವಾಸಂತಿ ಶೆಣೈಯವರು.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಕೊಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆ

0: ಪ್ರಿಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.

ಕೇಳುಗರೆ, ನಮ್ಮ ನಿಲಯದಿಂದ ಬೆಳಿಗ್ಗೆ 8:30 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸೀಟು ಹಂಚಿಕೆ ಪ್ರಕ್ರಿಯೆ ಮತ್ತು ಸಮಗ್ರ ಮಾಹಿತಿ ಈ ಬಗ್ಗೆ ಶಿವಮೊಗ್ಗದ ಪೆಸೆಟಮ್ನ ಮಾಹಿತಿ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಎಸ್ಕೆ ವಿನಯ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್. 9:05 ಪ್ರಾಯುಕ್ತ ಕಾರ್ಯಕ್ರಮ, ನೈಪುಣ್ಯತೆ ಕೌಶಲ್ಯ ಹಾಗೂ ವಿಶ್ವಗಾಥೆಯ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಇದರಲ್ಲಿ ಅಂಗವೈಕಲ್ಯವನ್ನು ಮೀರಿ ಗಿನ್ನಿಸ್ ದಾಖಲೆ ಬರೆದ ಜಿಯಾನ್ ಕ್ಲಾರ್ಕ್ ಅವರ ಕುರಿತು ಪಿಎಸ್ಎಂ ಐಟಮ್ಎಸ್ನ ಪ್ರಾಂಶುಪಾಲರಾದ ಡಾ ಸುದರ್ಶನ್ ಜಿಮ್ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರಲಿದೆ. 9:30 ಸೀಮಿತರಂಗ ಪ್ರಶಸ್ತಿ ರಾಣಿ ಬಾಳೆಕೊಪ್ಪ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮಾಹಿತಿ ಕೇಳಿದರೆ ಇದು ಆಕಾಶವಾಣಿ ಭದ್ರಾವತಿ. ಸಮಯ 7:34 25 ಸೆಕೆಂಡ್ಗಳು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಬರಿ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ.
1: ಭಯ ಆಗ್ತಾ ಇದೆ ಕಣೆ.
2: ಭಯಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರಿಗೂ.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188 ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ದ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ವಾರ್ತೆಗಳ ವಿವರ: ಬಿಕ್ಕಟ್ಟಿನ ಸಮಯದಲ್ಲಿ ತನ್ನ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಅಭಿವೃದ್ದಿ ಆದ್ಯತೆಗಳನ್ನು ಕೈಗೆತ್ತಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟಪತಿ ಭವನದಲ್ಲಿ 2023 ಮತ್ತು 2024 ಬ್ಯಾಚ್ಗಳ ಮಿಲಿಟರಿ

0: ಇಂಜಿನಿಯರ್ ಸೇವೆಗಳ ಅಧಿಕಾರಿ ತರಬೇತುದಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟಪತಿಗಳು, ಸ್ವಾವಲಂಬನೆಯು ರಾಷ್ಟಗಳಿಗೆ ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ದೃಢವಾದ ದೇಶೀಯ ಕೈಗಾರಿಕಾ ನೆಲೆಯು ಒಂದು ರಾಷ್ಟದ ಕಾರ್ಯಾಚರಣೆಯ ಸಿದ್ದತೆ ಮತ್ತು ಕಾರ್ಯತಂತ್ರದ ಪರಿಣಾಮಕಾರಿ ತತ್ವವನ್ನು ಹೆಚ್ಚಿಸಲು ಹೇಗೆ ಮುಖ್ಯವಾಗಿದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಾಬೀತಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳಲು, ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಮತ್ತು ಅವರು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಯಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸುವಂತೆ ಅವರು ಯುವ ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಿಶೇಷ ನ್ಯಾಯವಾದಿ ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ನೇತೃತ್ವದ ಕ್ರಾಂತಿಯು ಹಣಕಾಸು ಸೇವೆಗಳನ್ನು ಹೆಚ್ಚು ಸುಲಭವಾಗಿ ಮತ್ತು ಕೈಗೆಟುಕುವಂತೆ ಮಾಡುತ್ತಿದೆ, ಸುಲಭತೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಜನರನ್ನು ಸಬಲೀಕರಣಗೊಳಿಸುತ್ತಿದೆ ಎಂಬುದರ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಪ್ರಪಂಚದಾದ್ಯಂತದ ಪಾಲುದಾರ ರಾಷ್ಟಗಳೊಂದಿಗೆ ತನ್ನ ಅನುಭವವನ್ನು ಹಂಚಿಕೊಳ್ಳಲು ಬದ್ದವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಇದೇ 29ರವರೆಗೆ ಸೀಶೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸೀಶೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಶೆಲ್ಸ್ ಅಧ್ಯಕ್ಷರಾದಂಥ ಡಾ ಪ್ಯಾಟ್ರಿಕ್ ಹೆರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೀಶೆಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಮಾದಕ ದ್ರವ್ಯ ಸಮನ್ವಯ ಕೇಂದ್ರದ 10ನೇ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ದಳ ಆಯೋಜನೆ ಮಾಡಿರುವ ಈ ಸಭೆಯಲ್ಲಿ ದೇಶಾದ್ಯಂತ ಮಾದಕ ದ್ರವ್ಯ ಕಳ್ಳ ಸಾಗಣೆ ಮತ್ತು ಮಾದಕ ದ್ರವ್ಯ ದುರುಪಯೋಗವನ್ನು ಎದುರಿಸುವ ಪ್ರಯತ್ನಗಳನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಮಾದಕ ದ್ರವ್ಯ ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರು ವಿವಿಧ ಪಾಲುದಾರರೊಂದಿಗೆ ವ್ಯಾಪಕ ಸಮಾಲೋಚನೆಗಳ ಮೂಲಕ ಸಿದ್ದಪಡಿಸಲಾದ ಮಾದಕ ದ್ರವ್ಯ ನಿಯಂತ್ರಣ 2026-2029 ವಿಷನ್ ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಇದೇ ವೇಳೆ ಅಮಿತ್ ಶಾ ಅವರು ಎನ್ಸಿಬಿ ವಾರ್ಷಿಕ ವರದಿ 2025ರನ್ನು ಕೂಡ ಬಿಡುಗಡೆ ಮಾಡಲಿದ್ದು, ಹಾಗೂ ಜಮ್ಮು ಮತ್ತು ಗುವಾಹಟಿಯಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ಎನ್ಸಿಬಿ ವಲಯ ಕಚೇರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮಾದಕ ವಸ್ತು ಕಳ್ಳ ಸಾಗಣೆ ವಿರುದ್ದ ಸರ್ಕಾರದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಬಲಪಡಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಭಾರತದ ದೃಷ್ಟಿಕೋನವನ್ನು ಮುನ್ನಡೆಸುವುದು ಈ ಸಭೆಯ ಮೂಲ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದವು ಜಾಗತಿಕ ಆರ್ಥಿಕತೆಯನ್ನು ಬೆಂಬಲಿಸುವ ಶಕ್ತಿಯ ಗಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಇಂಡಿಯಾ ಗ್ಲೋಬಲ್ ಫೋರಂ ಯುಕೆ ಇಂಡಿಯಾ ವೀಕ್ ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಟನ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವು ಭಾರತ ಇದುವರೆಗೆ ಮಾಡಿಕೊಂಡಿರುವಂತಹ ಅತ್ಯಂತ ಸಮಗ್ರ ಒಪ್ಪಂದವಾಗಿದೆ ಎಂದು ಹೇಳಿದ್ದಾರೆ. ಜುಲೈ 15ರಿಂದ ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಅನುಷ್ಠಾನಕ್ಕೆ ಎರಡೂ ದೇಶಗಳ ಸಿದ್ದತೆಯನ್ನು ಪರಿಶೀಲಿಸಲು ಸಚಿವರು 3 ದಿನಗಳ ಬ್ರಿಟನ್ ಭೇಟಿಯಲ್ಲಿದ್ದಾರೆ. ಈ ಒಪ್ಪಂದವು ಜಾಗತಿಕ ಮೌಲ್ಯ ಸರಪಳಿಗಳಲ್ಲಿ ಎರಡೂ ದೇಶಗಳನ್ನು ಮತ್ತಷ್ಟು ಸಂಯೋಜಿಸುತ್ತದೆ ಮತ್ತು ಆರ್ಥಿಕ ಸಹಕಾರ ಹಾಗೂ ಬೆಳವಣಿಗೆಗೆ ನೂತನ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪ್ರತಿಪಾದಿಸಿದ್ದಾರೆ. ರಕ್ಷಣೆ ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಸಹಕಾರವನ್ನು ಸ್ಥಿರವಾಗಿ ವಿಸ್ತರಿಸುತ್ತವೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಇದೇ ತಿಂಗಳ 21ರಂದು ನಡೆದಂತಹ

0: ನೀಟ್ ಯುಜಿ 2026ರ ಮರುಪರೀಕ್ಷೆ ತಾತ್ಕಾಲಿಕ ಉತ್ತರ ಕೀಗಳ ಕುರಿತು ಪ್ರಶ್ನಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಅಭ್ಯರ್ಥಿಗಳಿಗೆ ಅವಕಾಶ ನೀಡಿದೆ. ತಾತ್ಕಾಲಿಕ ಉತ್ತರ ಕೀಗಳು ಅಧಿಕೃತ ನೀಟ್ ವೆಬ್ಸೈಟ್ www.neet.nta.in ಲಭ್ಯವಿದೆ. ಈ ತಿಂಗಳ 28ರವರೆಗೆ ಪ್ರತಿ ಪ್ರಶ್ನೆಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸುವ ಮೂಲಕ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಸವಾಲನ್ನು ಸ್ವೀಕರಿಸಿದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ ಎಂದು ಎನ್ಟಿಎ ತಿಳಿಸಿದೆ. ಮರುಪರೀಕ್ಷೆಯಲ್ಲಿ ಹಾಜರಾದ ಅಭ್ಯರ್ಥಿಗಳು ಶುಲ್ಕ ಮರುಪಾವತಿಗಾಗಿ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ದೃಢೀಕರಿಸಲು ಮತ್ತು ನವೀಕರಿಸಲು ಎನ್ಟಿಎ ಪೋರ್ಟಲ್ ಅನ್ನು ಸಹ ತೆರೆದಿದೆ. ಬ್ಯಾಂಕ್ ಖಾತೆ ವಿವರಗಳನ್ನು ನವೀಕರಿಸಲು ಈ ತಿಂಗಳ 30 ಕೊನೆಯ ದಿನಾಂಕವಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದಂತಹ ಎರಡು ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 188ಕ್ಕೆ ಏರಿಕೆಯಾಗಿದೆ ಎಂದು ವೆನೆಜುವೆಲಾದ ರಾಷ್ಟೀಯ ಸಂಸತ್ ಅಧ್ಯಕ್ಷರಾದಂತಹ ಜಾರ್ಜ್ ರೋಡ್ರಿಗ್ಲಸ್ ತಿಳಿಸಿದ್ದಾರೆ. ಭೂಕಂಪದಿಂದಾಗಿ 1520 ಜನರು ಗಾಯಗೊಂಡಿದ್ದಾರೆ. ಸುಮಾರು 200 ಜನರು ಅವಶೇಷಗಳ ಅಡಿ ಸಿಲುಕಿಕೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ ಎಂದು ಜಾರ್ಜ್ ರೋಡ್ರಿಗಸ್ ಮಾಹಿತಿಯನ್ನು ನೀಡಿದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜನೆ ಮಾಡಲಾಗಿದೆ. ಕರ್ಬಲಾದಲ್ಲಿ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವಂತಹ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಕೈಗಾರಿಕಾ ಮತ್ತು ವಾಣಿಜ್ಯ ಎಲ್ಪಿಜಿ ಗ್ರಾಹಕರಿಗೆ ದೊಡ್ಡ ಪರಿಹಾರವಾಗಿ ಕೇಂದ್ರ ಸರ್ಕಾರ ದೇಶೀಯವಲ್ಲದ ಪ್ಯಾಕ್ ಮಾಡಿದ ಎಲ್ಪಿಜಿ ಪೂರೈಕೆಯ ಮೇಲಿನ ಎಲ್ಲ ರೀತಿಯ ನಿರ್ಬಂಧಗಳನ್ನು ತೆಗೆದುಹಾಕಿದೆ. ಅಲ್ಲದೆ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಮೊದಲು ಇದ್ದ ಮಟ್ಟಕ್ಕೆ ಸರಬರಾಜುಗಳನ್ನು ಪುನಃ ಸ್ಥಾಪಿಸಿದೆ. ಬಿಕ್ಕಟ್ಟಿನ ಆರಂಭದಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಬೃಹತ್ ಎಲ್ಪಿಜಿ ಪೂರೈಕೆಯನ್ನು ಬಿಕ್ಕಟ್ಟಿನ ಪೂರ್ವ ಬಳಕೆಯ ಮಟ್ಟಕ್ಕಿಂತ ಶೇಕಡ 50ರಷ್ಟು ಸಡಿಲಿಸಲಾಗಿದೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಗ್ರಾಹಕರಿಗೆ ಗಮನಾರ್ಹ ಪರಿಹಾರವನ್ನು ನೀಡುತ್ತದೆ. ಎಲ್ಪಿಜಿ ಪೂರೈಕೆ ಪರಿಸ್ಥಿತಿಯಲ್ಲಿ ಇತ್ತೀಚಿನ ಸುಧಾರಣೆಯ ನಂತರ ಪುನಃಸ್ಥಾಪಿತವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆದಂತಹ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ದ ಭಾರತ 5 ವಿಕೆಟ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 136 ರನ್ ಗಳಿಸಿತು. ಭಾರತದ ಪರ ರಾಧಾ ಯಾದವ್ 3 ವಿಕೆಟ್ ಮತ್ತು ಶ್ರೀಚರಣಿ 2 ವಿಕೆಟ್ ಕಬಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದಂತಹ ಭಾರತ 16.5 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 139 ರನ್ ಗಳಿಸುವ ಮೂಲಕ ಗೆಲುವಿನ ನಗೆಯನ್ನು ಬೀರಿತು. 34 ಎಸೆತಗಳಲ್ಲಿ 53 ರನ್ ಸಿಡಿಸಿದಂತಹ ಶಫಾಲಿ ವರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಪುರುಷರ ತಂಡ ಇಂದು ಬೆಲ್ಫಾಸ್ಟ್ನಲ್ಲಿ ಮೊದಲ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ಐರ್ಲೆಂಡ್ ವಿರುದ್ದ ಸೆಣಸಾಟ ನಡೆಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188ಕ್ಕೆ ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ದ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 7:45:49. ಚಿತ್ರಗೀತೆಗಳು ಆರಂಭಕ್ಕೆ ಕೇಳೋಣ. ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆ ಹಾಡಿದ್ದಾರೆ ಯಶವಂತ್ ಹಳಿಬಂಡಿ ಹಾಗೂ ಸಂಗಡಿಗರು. ಸಂತ ಶಿಶುನಾಳ ಶರೀಫರ ತತ್ವಪದವನ್ನು ಚಿತ್ರ ಸಂಗೀತಗಳವಡಿಸಿದ್ದಾರೆ ಸಿ ಅಶ್ವಥ್. ಸ್ನೇಹಿತರೆ, ಇದು ಈಗಾಗಲೇ ಹೇಳಿದೆ, ಬೆಳಿಗ್ಗೆ ಇವತ್ತು ಮೊಹರಂ ದಿನ. ಈ ಮೊಹರಂ ನಿಮಿತ್ತವಾಗಿ ಇದರಲ್ಲಿ ಅಲಾವಿ ಕುಣಿತದ ಒಂದು ಗಾಯನ ಇದೆ, ಆ ಹಾಡನ್ನು ಕೇಳ್ಕೊಂಡು ಬರೋಣಲ್ವ ಸ್ನೇಹಿತರೆ? ಬನ್ನಿ ಹಾಗಾದರೆ ಈ ಒಂದು ಗೀತೆಯನ್ನು

0: ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಬೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕೇಳಿದ್ರೆ ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಈ ಬೆಳಗ್ಗೆ 8:30 ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸೀಟು ಹಂಚಿಕೆ ಪ್ರಕ್ರಿಯೆ ಮತ್ತು ಸಮಗ್ರ ಮಾಹಿತಿ ಈ ಬಗ್ಗೆ ಶಿವಮೊಗ್ಗದ ಪೆಸೆಟಮ್ ಮಾಹಿತಿ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಎಸ್ಕೆ ವಿನಯ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್. 9:05 ಪ್ರಾಯುಕ್ತ ಕಾರ್ಯಕ್ರಮ. ನೈಪುಣ್ಯತೆ, ಕೌಶಲ್ಯ ಹಾಗೂ ವಿಶ್ವಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಇಂದಿನ ಕಾರ್ಯಕ್ರಮದಲ್ಲಿ ಅಂಗವೈಕಲ್ಯವನ್ನು ಮೀರಿ ಗಿನ್ನಿಸ್ ದಾಖಲೆ ಬರೆದ ಜಾನ್ ಕ್ಲಾರ್ಕ್ ಅವರ ಕುರಿತು ಪಿಎಸ್ಐಟಿಎಂಎಸ್ನ ಪ್ರಾಂಶುಪಾಲರಾದ ಡಾ ಸುದರ್ಶನ್ ಜಿಎಂ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಡಾ ಪಿವಿ ಶ್ರೀನಿವಾಸ್ ಅವರ ದನಿಯಲ್ಲಿ ಹಾಸ್ಯರತ್ನ ರಾಮಕೃಷ್ಣ ಚಿತ್ರದ ಗೀತೆ. ಜೀವದೇಶಂಕರ್ ಅವರ ರಚನೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಟಿಜಿ ಲಿಂಗಪ್ಪ.

ಕೆಳಗರೆ ಬೆಳಿಗ್ಗೆ 8:30 ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೀಟು ಹಂಚಿಕೆ ಪ್ರಕ್ರಿಯೆ ಮತ್ತು ಸಮಗ್ರ ಮಾಹಿತಿ ಈ ಬಗ್ಗೆ ಶಿವಮೊಗ್ಗದ ಪೆಸೆಟಂನ ಮಾಹಿತಿ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಎಸ್ಕೆ ವಿನಯ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್. ಈ ಬೆಳಿಗ್ಗೆ 10:00 ಹಾಡು ಮಾತಾಡು ಶುಕ್ರವಾರದ ವಿಶೇಷತೆ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಎಸ್ ಜಾನಕಿ ಅವರ ಮತ್ತು ಸಂಗಡಿಗರ ದನಿಯಲ್ಲಿ ರಂಗನಾಯಕಿ ಚಿತ್ರದ ಗೀತೆ ವಿಜಯ ನರಸಿಂಹ ಅವರ ರಚನೆಗೆ ಸ್ವರಕಲ್ಪನೆ ನೀಡಿದ್ದಾರೆ ಎಂ ರಂಗರಾವ್.

ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 8 ಗಂಟೆ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ ಸಮಾಚಾರ ಪ್ರಭಾತ, ನಂತರ 8 ಗಂಟೆ 15 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ಅನ್ನು ಕೇಳುವಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಭದ್ರಾವತಿ. ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸೀಟು ಹಂಚಿಕೆಯ ಪ್ರಕ್ರಿಯೆ ಮತ್ತು ಸಮಗ್ರ ಮಾಹಿತಿ. ಈ ಬಗ್ಗೆ ಶಿವಮೊಗ್ಗದ ಪ್ಯಾಸಿಟಿಮ್ನ ಮಾಹಿತಿ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಎಸ್ ಕೆ ವಿನಯ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಎಂ ಕೆ ಶಿವಕುಮಾರ್.
1: ಆತ್ಮೀಯ ಕೇಳಿದ್ರೆ, ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ. ಈಗಾಗಲೇ ಕೆಇಗೆ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಲವಾರು ಗೊಂದಲಗಳು ಇರಬಹುದು. ಈ ಗೊಂದಲಗಳ ನಿವಾರಣೆಗಾಗಿ ಇವತ್ತು ನಮ್ಮ ಜೊತೆ ಶಿವಮೊಗ್ಗ ಪೆಸಿಟಿ ಕಾಲೇಜಿನ ಮಾಹಿತಿ ತಂತ್ರಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ವಿನಯ್ ಅವರು ಇದ್ದಾರೆ. ವಿನಯ್ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
2: ಧನ್ಯವಾದಗಳು, ನಮಸ್ಕಾರ.
1: ವಿನಯ್ ಅವರೇ, ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2026ನೇ ಸಾಲಿಗೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ. ಈ ಕುರಿತಂತೆ ಸಂಕ್ಷಿಪ್ತವಾಗಿ ಒಂದಷ್ಟು ಪೂರಕ ಮಾಹಿತಿ ನೀಡಬಹುದಾ?
2: ಸರ್, ಕೆಇಎ 2026ನೇ ಸಾಲಿನಲ್ಲಿ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್, ಎಂಜಿನಿಯರಿಂಗ್, ಆರ್ಕಿಟೆಕ್ಟ್, ಕೃಷಿ ವಿಜ್ಞಾನ, ಪಶು ವೈದ್ಯಕೀಯ, ಫಾರ್ಮಸಿ, ಬಿಎಸ್ಸಿ ನರ್ಸಿಂಗ್, ಡಿ ಫಾರ್ಮಾ ಹಾಗೂ ಪ್ಯಾರಾಮೆಡಿಕಲ್ ಸೇರಿದಂತೆ ತುಂಬಾ ಬೇರೆ ಬೇರೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಆಯ್ಕೆ ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಈ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿ ಮೆರಿಟ್ ಅನ್ನು ನಮೂದಿಸಬೇಕು, ಆಯ್ಕೆ ಆಪ್ಷನ್ ಎಂಟ್ರಿ ಅಂತ ಹೇಳ್ತೀವಿ, ತನ್ನ ಆಯ್ಕೆಗಳನ್ನು ನಮೂದಿಸಬೇಕು, ತನಗೆ ಇಷ್ಟವಾದ ಕೋರ್ಸ್ಗಳನ್ನು ನಮೂದಿಸಬೇಕು. ತದನಂತರ ಆನ್ಲೈನ್ ಮೂಲಕ ಅಭ್ಯರ್ಥಿಗೆ ಸೀಟು ಹಂಚಿಕೆಯಾಗುತ್ತದೆ.
1: ಈ ವರ್ಷದ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಎಷ್ಟು ಸುತ್ತು ಇರುತ್ತೆ ತಿಳ್ಕೋಬಹುದಾ?
2: ಪ್ರತಿ ವರ್ಷದಂತೆ ಈ ವರ್ಷ ಕೂಡ 2+1 ಮಾದರಿಯಲ್ಲಿ ಸೀಟು ಹಂಚಿಕೆ ಆಗುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಿ, ಅಥವಾ ಮಾಪ್ಅಪ್ ರೌಂಡ್ ಅಂತ ಕರಿತೀವಿ ಅದನ್ನು.
1: ಈ ವರ್ಷ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುತ್ತೆ ಅಂತ ಹೇಳಿದ್ರೆ ಪ್ರೀ ರೌಂಡ್ ಸೀಟ್ ಅಲಾಟ್ಮೆಂಟ್ ಪರಿಕಲ್ಪನೆ ಬಗ್ಗೆ, ಇದ್ರ ಬಗ್ಗೆ ತಿಳಿಸ್ತೀರಾ?
2: ಈ ವರ್ಷ ಕೆಇಎ ಪ್ರೀ ರೌಂಡ್ ಅಲಾಟ್ಮೆಂಟ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಈ ವ್ಯವಸ್ಥೆಯಿಂದ ಸ್ವಲ್ಪ ಪೋಷಕರಲ್ಲಿ, ಮಕ್ಕಳಲ್ಲಿ ಗೊಂದಲ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಅದನ್ನ ಈ ಸಲ ರದ್ದುಗೊಳಿಸಿದ್ದಾರೆ.
1: ಏನ್ ಗೊಂದಲ ಅಂತ
2: ಅಂದ್ರೆ, ಸೀಟು ಹಂಚಿಕೆ ಹೇಗಾಗುತ್ತದೆ, ಅಲ್ಲಿ ಏನು ಅವರಿಗೆ ಆಪ್ಷನ್ಸ್ ಸಿಗತ್ತೆ, ಅದರಲ್ಲಿ ಸೀಟ್ ತಗೊಳ್ಬೇಕಾದ್ರೆ ಸ್ಟೂಡೆಂಟ್ ಮುಂದೆ ಏನು ಮಾಡಬೇಕು, ಈ ತರದೆಲ್ಲ ತುಂಬಾ ಗೊಂದಲಗಳು, ಅನಿಶ್ಚಿತಗಳಿದ್ದರಿಂದ ಇದನ್ನ ನಿಲ್ಲಿಸಲಾಗಿದೆ.
1: ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರೀ ರೌಂಡ್ ವ್ಯವಸ್ಥೆಯನ್ನು ಯಾಕೆ ಕೈಬಿಡ್ತು ಅಂತ?
2: ಅದೇ, ಈ ಗೊಂದಲಗಳಿದ್ವಲ್ಲ, ಅನಿಶ್ಚಿತಗಳು ಕಂಡುಬಂದ್ವು, ಹಾಗೂ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮತ್ತು ಪ್ರೀ ರೌಂಡ್ ಅಲಾಟ್ಮೆಂಟ್ ಅಲ್ಲಿ ಏನೇನು ಚೇಂಜಸ್ ಆಗತ್ತೆ ಅನ್ನೋದೆಲ್ಲ ಗೊಂದಲ ಇದ್ದಿದ್ರಿಂದ ಪೋಷಕರು ಮತ್ತು ಸ್ಟೂಡೆಂಟ್ಸ್ ಮಕ್ಕಳ ಒಪಿನಿಯನ್ ತಗೊಂಡೇ ಡ್ರಾಪ್ ಮಾಡಿದ್ದಾರೆ.
1: ಓಕೆ, ಈಗ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಕಣ್ಣಿ ಕಾಣೋದೇನಪ್ಪಾ ಅಂತ ಹೇಳಿದ್ರೆ ವೈಟ್ ಕಲರ್ ಜಾಬ್, ಅದರಲ್ಲೂ ಮೆಡಿಕಲ್ ಓದಬೇಕು ಹಂಗೆ ಅಂತ ಹೇಳಿ. ಈ ವೈದ್ಯಕೀಯ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು ಎಂಸಿಸಿ ಎರಡರಲ್ಲೂ ಕೂಡ ಭಾಗವಹಿಸಬಹುದಾ?
2: ಹೌದು, ನೀಟ್ ಅಲ್ಲಿ ಕ್ಲಿಯರ್ ಆಗಿರುವಂತಹ ಅಭ್ಯರ್ಥಿಗಳು ಕೆಇಎ ಥ್ರೂ ಕೂಡ ಮತ್ತು ಎಂಸಿಸಿ ಥ್ರೂ ಕೂಡ, ಕೆಇಎ ಥ್ರೂ ಕರ್ನಾಟಕದ ಕಾಲೇಜ್ಗಳಲ್ಲಿ, ಎಂಸಿಸಿ ಥ್ರೂ ಆಲ್ ಇಂಡಿಯಾ ಕಾಲೇಜ್ಗಳಲ್ಲಿ ಕೂಡ ಕೌನ್ಸಿಲಿಂಗ್ ಬಯಸಬಹುದು.
1: ಎಂಸಿಸಿ ಅಂದ್ರೇನು?
2: ಮೆಡಿಕಲ್ ಕೌನ್ಸಿಲಿಂಗ್.
1: ಇದು ಆಲ್ ಇಂಡಿಯಾ?
2: ಆಲ್ ಇಂಡಿಯಾ, ಆಲ್ ಇಂಡಿಯಾ ಬರುತ್ತೆ.
1: ಇನ್ನು ಅಭ್ಯರ್ಥಿ ಸೀಟು ಹಂಚಿಕೆಯಲ್ಲಿ ಭಾಗವಹಿಸಬೇಕಾದ್ರೆ ಮೊದಲು ಏನ್ ಮಾಡಬಹುದು, ಏನ್ ಮಾಡಬೇಕು?
2: ಅಭ್ಯರ್ಥಿಯು ಮೊದಲು ತನ್ನ ವೆರಿಫಿಕೇಶನ್ ಸ್ಲಿಪ್ ಅನ್ನು ಕೆಇಎ ಪೋರ್ಟಲ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಅವನ ಎಲ್ಲಾ ಡೀಟೇಲ್ಸ್ ಕೂಡ ಕೆಇಎ ನಮೂದಿಸಿರುತ್ತೆ.
1: ಓಕೆ, ವೆರಿಫಿಕೇಶನ್ ಸ್ಲಿಪ್ ಅಂದ್ರೆ ಏನು?
2: ಸೊ ಅಭ್ಯರ್ಥಿಯ ಎಲ್ಲಾ ದಾಖಲಾತಿಗಳನ್ನು ಪರಿಶೀಲಿಸಿ ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿರ್ತಾರೆ.
1: ಓಕೆ, ಅದಕ್ಕೆ
2: ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳ್ತೀವಿ.
1: ಅಭ್ಯರ್ಥಿಗಳು ಎಷ್ಟು ಆಪ್ಷನ್ಸ್ ಅನ್ನು ನಮೂದಿಸಬಹುದು?
2: ಅಭ್ಯರ್ಥಿಗಳು ಆಪ್ಷನ್ಸ್ ಅನ್ನ ಹಾಕ್ಲಿಕ್ಕೆ ಲಿಮಿಟ್ ಇಲ್ಲ. ನನಗೆ ಇಷ್ಟ ಬಂದಷ್ಟು ಕೋರ್ಸ್ಗಳಲ್ಲಿ ಆಪ್ಷನ್ಸ್ ನ ಹಾಕ್ತಾ ಹೋಗ್ಬಹುದು. ಅದರಲ್ಲಿ ಈ ಕೆಇಎ ಅವಕಾಶನ ಯಾಕೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಅಭ್ಯರ್ಥಿ ಕಡಿಮೆ ಆಪ್ಷನ್ಸ್ ಹಾಕೊಂಡು ತನಗೆ ಸೀಟಿಂದ ವಂಚಿತನಾಗಬಾರದು ಅಂತ.
1: ಓಕೆ, ಈ ಕಡಿಮೆ ಆಪ್ಷನ್ಸ್ ನೀಡೋದ್ರಿಂದ ಸಮಸ್ಯೆ ಏನಾದ್ರೂ ಇದೆಯಾ?
2: ಅದೇ ಸರ್, ಇವಾಗ ಒಬ್ಬ ಸ್ಟೂಡೆಂಟ್ ಒಂದು 5 ಅಥವಾ 10 ಕೋರ್ಸ್ಗಳಲ್ಲಿ, 10 ಕಾಲೇಜ್ಗಳಲ್ಲಿ ಆಪ್ಷನ್ಸ್ ಹಾಕಿರ್ತಾನೆ. ದುರದೃಷ್ಟವಶಾತ್ ಆ 10 ಆಪ್ಷನ್ ಅಲ್ಲಿ ಅವನಿಗೆ ಸೀಟ್ ಸಿಗ್ಲಿಲ್ಲ, 11ನೇ ಆಪ್ಷನ್ ಅಲ್ಲಿ ಸಿಗೋ ಸಾಧ್ಯತೆ ಇತ್ತು ಅಂತ ಹೇಳಿದ್ರೆ ಅವ್ನು ಸೀಟಿಂದ ವಂಚಿತನಾಗ್ಬಿಡ್ತಾನೆ. ಹಾಗಾಗಿ ಎಷ್ಟು ಮ್ಯಾಕ್ಸಿಮಮ್, ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಸೀಟ್ಗಳನ್ನ ಅಲ್ಲಿ ಆಪ್ಷನ್ಸ್ ಗಳನ್ನ ಹಾಕಿ ಅಂತ ಹೇಳ್ತೀವಿ.
1: ಅಂದ್ರೆ ಅದು ಆದ್ಯತೆ ಪ್ರಕಾರ ಇರ್ಬೋದು?
2: ಆದ್ಯತೆ, ಪ್ರಿಯಾರಿಟಿ ಲಿಸ್ಟ್ ಅಂತ ಹೇಳ್ತೀವಿ. ತನಗೆ ಇಷ್ಟವಾದ ಕೋರ್ಸ್ ಅನ್ನ ಪ್ರಿಯಾರಿಟಿ ವೈಸ್ ಹಾಕ್ಬೇಕಾಗಿ.
1: ಇನ್ನು ಈ ಆಪ್ಷನ್ ಎಂಟ್ರಿ ಬಗ್ಗೆ ನಾವು ಮಾತಾಡೋದಾದ್ರೆ, ಒನ್ ಟೈಮ್ ಆಪ್ಷನ್ ಎಂಟ್ರಿ ಅಂತ ಹೇಳ್ತಾರೆ, ಹಂಗಂದ್ರೆ ಏನು?
2: ಸರ್, ಕೆಇಎ ಏನ್ ಹೇಳುತ್ತೆ ಅಂದ್ರೆ, ನಾವು ಮೊದಲನೇ ಸರಿ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲಾ ಡೀಟೇಲ್ಸ್ ನು ತಗೊಂಡು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕಾಲೇಜ್ಗಳಲ್ಲಿ ಆಪ್ಷನ್ ಎಂಟ್ರಿ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಒಂದು ಸರಿ ಆಪ್ಷನ್ ಎಂಟ್ರಿನ ಮಾಡಿದ ನಂತರ ಹೊಸ ಆಪ್ಷನ್, ಹೊಸ ಆಯ್ಕೆಗಳನ್ನು ಹಾಕ್ಲಿಕ್ಕೆ ಕೆಇಎ ಅವಕಾಶ ಕೊಡೋದಿಲ್ಲ. ಸೊ ಮೊದಲನೇ ಬಾರಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೇನೆ ಕೂಲಂಕುಷವಾಗಿ ಪರಿಶೀಲಿಸಿ ಪ್ರಿಯಾರಿಟಿ ತಗೊಂಡು ಪ್ರಿಯಾರಿಟಿ ಲಿಸ್ಟ್ ಪ್ರಕಾರನೇ ಆಪ್ಷನ್ ಹಾಕಬೇಕು.
1: ಏನೋ ಈ ಮೊದಲ ಸುತ್ತಿನ ನಂತರ ಹೊಸ ಆಪ್ಷನ್ಸ್ ಸೇರೋದಕ್ಕೆ ಅವಕಾಶ ಇದೆಯಾ?
2: ಮೊದಲ ಸುತ್ತಿನ ನಂತರ ಯಾವುದೇ ಆಪ್ಷನ್ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇರುವಂತಹ ಆಪ್ಷನ್ ನಲ್ಲಿ ನೀವು ಚೇಂಜಸ್ ಮಾಡ್ಕೋಬಹುದು, ಪ್ರಿಯಾರಿಟಿ ಚೇಂಜ್ ಮಾಡಬಹುದು, ಆದ್ರೆ ಹೊಸ ಕಾಲೇಜ್ ಅಥವಾ ಹೊಸ ಕೋರ್ಸ್ ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ.
1: ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಒಂದು ಮಹತ್ತರವಾದ ಘಟ್ಟ ಅದು. ಸ್ವಲ್ಪ ತಪ್ಪಾದರೂ ಕೂಡ ಅನಾಹುತಕ್ಕೆ ಅವಕಾಶ ಆಗಬಹುದು. ಹಾಗಾಗಿ ಅಭ್ಯರ್ಥಿಗಳು ಈ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬಹುದು?
2: ಅವರು ಮೇಜರ್ ಆಗಿ ಗಮನಿಸಬೇಕಾಗಿರುವಂತದ್ದು ಕಾಲೇಜಿನ ಗುಣಮಟ್ಟ. ತಾನು ಯಾವ ಕೋರ್ಸ್ ಅಥವಾ ಯಾವ ಕಾಲೇಜಿಗೆ ಹೋಗಬೇಕು ಎನ್ನುವುದು ಕಾಲೇಜಿನ ಗುಣಮಟ್ಟ, ಮೂಲ ಸೌಕರ್ಯ, ಕಾಲೇಜ್ ಇರುವ ಸ್ಥಳ, ಉದ್ಯೋಗ ಅವಕಾಶಗಳು ಮತ್ತೆ ಶುಲ್ಕಗಳ ವಿವರ. ಕೆಇಎ ತನ್ನ ಆಪ್ಷನ್ ಲಿಸ್ಟ್ ಅಲ್ಲೇ

0: ಪ್ರತಿ ಕಾಲೇಜಿನ ಸರ್ಕಾರ ನಿಗದಿಪಡಿಸಿರುವಂತಹ ಶುಲ್ಕವನ್ನ ನಮೂದಿಸಿರುತ್ತೆ ಪ್ರತಿ ಕಾಲೇಜು ಪ್ರತಿ ಕೋರ್ಸ್ ಜೊತೆಗೆ.
1: ಅಲ್ಲಿ ಸಿಕ್ಬಿಡ್ತಾರೆ. ಸೊ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಆಪ್ಷನ್ಸ್ ಎಂಟ್ರಿ ಮಾಡಬೇಕಾಗತ್ತೆ. ಆಯ್ತು. ಇನ್ನು ಮೊದಲೆಲ್ಲ ಸೀಟ್ ಅಲಾಟ್ಮೆಂಟ್ ಹೆಂಗೆ ಅಂದ್ರೆ ಎಲ್ಲರೂ ಸಮ್ಮುಖದಲ್ಲಿ ನಡೀತಾ ಇತ್ತು. ಈಗ ನಾವು ಕೂಡ ಅಡ್ವಾನ್ಸ್ಡ್ ಆಗ್ತಾ ಇದ್ದೀವಿ. ಸೀಟ್ ಅಲಾಟ್ಮೆಂಟ್ ಆನ್ಲೈನ್ ನಲ್ಲಿ ಆಗ್ತಾ ಇದೆ. ಹಂಗಂದ್ರೆ ಏನು ಆನ್ಲೈನ್ ಅಲಾಟ್ಮೆಂಟ್ ಸೀಟ್ ಅಂದ್ರೆ?
0: ಇವಾಗ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಅಂದ್ರೆ ಏನಾಗುತ್ತೆ ಅದರಲ್ಲಿ ಅಂತ ಹೇಳಿದ್ರೆ, ಕೆಇಎ ಸ್ಟೂಡೆಂಟಿನ ಪ್ರಯಾರಿಟಿ ಲಿಸ್ಟ್ ಪ್ರಕಾರ ಪ್ರಯಾರಿಟಿ ತಗೊಂಡು ಎಲ್ಲಾ ಕೆಲಸಗಳನ್ನು ಯಾವ ಮನುಷ್ಯನ ಹಸ್ತಕ್ಷೇಪವಿಲ್ಲದೆ ಸಾಫ್ಟ್ವೇರ್ ಕೈಯಲ್ಲೇ ಮಾಡಿಸುತ್ತೆ. ಸಾಫ್ಟ್ವೇರ್ ಎಲ್ಲಾ ಅಂಶಗಳನ್ನು ಗಮನದಲ್ಲಿ ತಗೊಂಡು ಸಾಫ್ಟ್ವೇರ್ ಕೂಡ ಯಾವುದೇ ಲೋಪದೋಷಗಳಿಲ್ಲದೆ ಸೀಟ್ ಅನ್ನು ಹಂಚುತ್ತೆ.
1: ಅಂದ್ರೆ ಇಲ್ಲಿ ನನಗನ್ಸೋ ಮಟ್ಟಿಗೆ ಮ್ಯಾನಿಪುಲೇಷನ್ ಅವಕಾಶ ಇಲ್ಲ ಅಂತ?
0: ಇಲ್ಲ, ಯಾವುದೇ ರೀತಿಯಾದಂತಹ ಅವಕಾಶಗಳಿಲ್ಲ.
1: ಎಲ್ಲ ಕೂಡ ತಂತ್ರಜ್ಞಾನ ಪೂರ್ವಕವಾಗಿ ಆಗುತ್ತೆ.
0: ಹೌದೌದು.
1: ಓಕೆ. ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಯಾವ್ಯಾವ ಅಂಶನ ಪರಿಗಣಿಸುತ್ತೆ? ಈಗ ತಾವು ಹೇಳಿದ್ರಿ ಅದು ಎಲ್ಲ ಮೆಷಿನರಿ ಅಂತ ಹೇಳಿ, ಆ ಮೆಷಿನರಿ ಯಾವ್ಯಾವ ಅಂಶಗಳನ್ನು ಗಮನಿಸುತ್ತೆ ಅಂತ?
0: ಮೊದಲನೇದಾಗಿ ತುಂಬಾ ಇಂಪಾರ್ಟೆಂಟ್, ವಿದ್ಯಾರ್ಥಿ ಯಾವ ಆಯ್ಕೆಗಳನ್ನು ನಮೂದಿಸಿದ್ದಾನೆ ಅನ್ನೋದಾಗತ್ತೆ, ಅಭ್ಯರ್ಥಿಯ ಆಯ್ಕೆಗಳು. ಆಮೇಲೆ ಅವನ ರ್ಯಾಂಕ್, ಸೀಟ್ ಮ್ಯಾಟ್ರಿಕ್ಸ್. ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಕೋರ್ಸು ಮತ್ತೆ ಪ್ರತಿಯೊಂದು ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದೆ. ಇವಾಗ ಒಂದು ಯಾವುದೋ ಒಂದು ಕಾಲೇಜ್ ತಗೊಂಡಿದ್ರೆ ಅದರಲ್ಲಿ 10 ಕೋರ್ಸ್ ಇದೆ ಅಂತ ಹೇಳಿದ್ರೆ, 10 ಕೋರ್ಸ್ ಅಲ್ಲಿ ಯಾವ ಯಾವ ಕೆಟಗರಿಗೆ ಎಷ್ಟು ಸೀಟ್ ಗಳಿದೆ ಅವೆಲ್ಲ ಕೆಇಎ ಪ್ರಕಟಗೊಳಿಸುತ್ತೆ, ಗವರ್ಮೆಂಟ್ ಅಪ್ರೂವ್ಡ್. ಅದು ಕೂಡ ಕನ್ಸಿಡರ್ ಮಾಡುತ್ತೆ ನಮ್ಮ ಸಾಫ್ಟ್ವೇರ್ ಆನ್ಲೈನ್ ಸೀಟ್ ಅಲಾಟ್ ಮಾಡ್ಬೇಕಾದ್ರೆ. ಆಮೇಲೆ ಗವರ್ಮೆಂಟಿನ ರಿಸರ್ವೇಷನ್ ರೂಲ್ಸ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆಗಿರಬಹುದು, ಎಕ್ಸ್ ಆರ್ಮಿ ಆಗಿರಬಹುದು, ಕ್ಯಾಸ್ಟ್ ರಿಸರ್ವೇಷನ್ ಆಗಿರಬಹುದು,
1: ರೀತಿಯ ಮೀಸಲಾತಿಗಳು,
0: ಎಲ್ಲಾ ಮೀಸಲಾತಿಗಳು ಹೈದರಾಬಾದ್ ಕರ್ನಾಟಕ ಕನ್ಸಿಡರ್ ಮಾಡುತ್ತೆ, ಹಾಗೂ ಕನ್ನಡ ಮೀಡಿಯಂ, ರೂರಲ್, ಎಲ್ಲಾ ತರದನ್ನು ಕನ್ಸಿಡರ್ ಮಾಡುತ್ತೆ.
1: ಇಂತಹ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅನುಮಾನ ಇರಬಹುದು, ನನಗೆ ಸರಿಯಾಗಿ ನ್ಯಾಯ ಸಿಕ್ಕತ್ತೋ ಇಲ್ವೋ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ, ಇದರಲ್ಲಿ ಏನಾದರೂ ಮಾನವರ ಹಸ್ತಕ್ಷೇಪ ಇರಬಹುದು ಅಂತ ಇರಬಹುದು. ಇದ್ರ ಬಗ್ಗೆ ಏನ್ ಹೇಳ್ತಿರ್ತಾವೆ?
0: ಇದು ಪ್ರತಿಯೊಂದು ಕೂಡ ಒಂದು ಸಾಫ್ಟ್ವೇರ್ ಮಾಡುತ್ತದೆ, ಯಾವುದೇ ಮಾನವನ ಹಸ್ತಕ್ಷೇಪ ಇರಲ್ಲ ಅಥವಾ ಯಾವುದೇ ಅಧಿಕಾರಿಗಳ ಹಸ್ತಕ್ಷೇಪ ಕೂಡ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಯಾರು ಕೂಡ ಹಸ್ತಕ್ಷೇಪ ಮಾಡಕ್ ಸಾಧ್ಯನೇ ಇಲ್ಲ.
1: ಹಂಗಾಗಿ ನಮ್ಮ ವಿದ್ಯಾರ್ಥಿಗಳು, ಪೋಷಕರು ಸಂಪೂರ್ಣವಾಗಿ ಭರವಸೆ ಇಡಬಹುದು.
0: ಹಾಗಾಗಿ ಹೇಳೋದು ನಾವು ಏನು ಅಂತ ಹೇಳಿದ್ರೆ, ಆಪ್ಷನ್ ಎಂಟ್ರಿಲಿ ನೀವ್ ಏನ್ ಪ್ರಯಾರಿಟಿ ಕೊಟ್ಟಿರ್ತೀರಾ, ನಿಮ್ಮ ರ್ಯಾಂಕ್, ನಿಮ್ಮ ಕಟ್ ಆಫ್ ರ್ಯಾಂಕ್ ಸ್ಟಡಿ ಮಾಡಿ ಅದ್ರ ಪ್ರಕಾರ ಪ್ರಯಾರಿಟಿ ಲಿಸ್ಟ್ ಮಾಡಿದ್ರೆ ನೀವು ಅನ್ಕೊಂಡಿರೋ ಕಾಲೇಜು ಸೀಟ್ ಸಿಗುವ ಸಾಧ್ಯತೆ ಜಾಸ್ತಿ ಆಗುತ್ತೆ.
1: ಇನ್ನು ಸೀಟ್ ಹಂಚಿಕೆ ಫಲಿತಾಂಶಗಳನ್ನ ಅಭ್ಯರ್ಥಿಗಳು ತಿಳ್ಕೊಬೇಕು ಅಂದ್ರೆ ಏನ್ ಮಾಡಬೇಕು, ಯಾವ ರೀತಿ ತಿಳ್ಕೊಬೇಕು?
0: ಅವರ ಲಾಗಿನ್ ಮುಖಾಂತರ, ಕೆಇಎಗೆ ಅವರಿಗೆ ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ, ಅದೇ ಲಾಗಿನ್ ಮುಖಾಂತರ ಅವರಿಗೆ ಸೀಟ್ ಹಂಚಿಕೆ ಆಗಿದೆಯೋ ಇಲ್ವೋ ಅನ್ನೋ ವಿಷಯ ತಿಳಿತದೆ.
1: ಈಗ ಮುಖ್ಯವಾಗಿ ಕಟ್ ಆಫ್ ರ್ಯಾಂಕ್ ಅಂತ ಹೇಳ್ತಾರೆ, ಏನದು ಕಟ್ ಆಫ್ ರ್ಯಾಂಕ್ ಅಂದ್ರೆ?
0: ಕಟ್ ಆಫ್ ರ್ಯಾಂಕ್ ಅಂತ ಹೇಳಿದ್ರೆ, ಒಂದು ಕಾಲೇಜಲ್ಲಿ ಒಂದು ಕೋರ್ಸಿನ ಕೊನೆಯ ಸೀಟು ಯಾವ ರ್ಯಾಂಕಿಗೆ ಹೋಯಿತು ಆ ಕೆಟಗರಿಯ. ಇವಾಗ ಜಿಎಂ ಕೆಟಗರಿಯ ಕೊನೆ ಸೀಟು ಆ ಕಾಲೇಜಲ್ಲಿ ಆ ಕೋರ್ಸಿಗೆ ಕೊನೆಯ ಸೀಟ್ ಯಾವ ರ್ಯಾಂಕಿಗೆ ಹೋಯಿತು ಅನ್ನೋದನ್ನ ಕಟ್ ಆಫ್ ರ್ಯಾಂಕ್ ಅಂತ ಹೇಳ್ತೀವಿ.
1: ಕಟ್ ಆಫ್ ರ್ಯಾಂಕ್ ಮಾಹಿತಿ ಅಭ್ಯರ್ಥಿಗಳಿಗೆ ಹೇಗೆ ಸಹಾಯ ಮಾಡುತ್ತೆ, ಯಾವ ರೀತಿ ಅದರಿಂದ ಅನುಕೂಲ ಪಡ್ಕೋಬಹುದು?
0: ಅಭ್ಯರ್ಥಿಗಳು ತಮ್ಮ ಪ್ರಯಾರಿಟಿ ಲಿಸ್ಟ್ ಮಾಡ್ಕೋತಾರಲ್ಲ, ಅವಾಗ ಹೋದ ವರ್ಷದ ಕಟ್ ಆಫ್ ರ್ಯಾಂಕ್ ಕೆಇಎ ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಮೂರು ಸುತ್ತುಗಳಲ್ಲೂ ಕಟ್ ಆಫ್ ರ್ಯಾಂಕ್ ಸಪರೇಟ್ ಆಗಿ ಕೊಡ್ತಾರೆ ಎಲ್ಲಾ ಕೋರ್ಸ್ಗಳದ್ದು. ಆ ಕಟ್ ಆಫ್ ರ್ಯಾಂಕ್ ತನ್ನ ಕೆಟಗರಿ, ತನಗೆ ಇರುವಂತಹ ಅವಕಾಶಗಳನ್ನ ಸ್ಟಡಿ ಮಾಡಿ ತದನಂತರ ಪ್ರಯಾರಿಟಿ ಲಿಸ್ಟ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ಅವನಿಗೆ ತನಗೆ ಬೇಕಾದಂತಹ ಸೀಟ್ ಪಡೆಯಲು ಹೆಚ್ಚಿನ ಅವಕಾಶಗಳು ಸಿಗುತ್ತೆ.
1: ಅದೊಂದು ತುಂಬಾ ಅನುಕೂಲಕರ ವಿಷಯ ಇದು. ಇನ್ನು ಅಪ್ಲಿಕೇಶನ್ ಹಾಕ್ತಾರೆ, ಎಲ್ಲ ಆಗತ್ತೆ, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂತ ಹೇಳಿ ಒಂದು ಬಿಡ್ತಾರೆ, ಏನಂದ್ರೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್?
0: ಸರ್, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂದ್ರೆ ಇಷ್ಟೆಲ್ಲ ಇದ್ರೂ ಕೂಡ ವಿದ್ಯಾರ್ಥಿಗಳು ಗೊಂದಲದಲ್ಲಿ ಪ್ರಯಾರಿಟಿ ಹೇಗೆ ಬೇಕಾದ್ರೂ ಹಾಕಿರಬಹುದು. ಸೊ ಕೆಇಎ ಏನ್ ಮಾಡುತ್ತೆ, ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಕೊಡುತ್ತೆ. ಅಂದ್ರೆ ನೀವು ಹಾಕಿರೋ ಅಂತ ಲಿಸ್ಟ್ ಅಲ್ಲಿ ನಿನಗೆ ಈ ಕಾಲೇಜು ಸಿಗುವ ಸಾಧ್ಯತೆ ಇದೆ,
1: ಸಾಧ್ಯತೆ ಇದೆ.
0: ಅದು ಮಾಕ್ ಅಲಾಟ್ಮೆಂಟ್ ಅಂದ್ರೆ ಇದು ಒಂದು ಇಂಡಿಕೇಟಿವ್ ಅಂತ ಹೇಳ್ತೀವಿ ಅಷ್ಟೇ, ಅದೇ ಸಿಗತ್ತೆ ಅಂತ ಅಲ್ಲ.
1: ಅದೇ ಸಿಗತ್ತೆ ಅಂತ
0: ಗ್ಯಾರಂಟಿ ಇಲ್ಲ, ಇದು ಸಿಗಬಹುದು.
1: ಓಕೆ.
0: ಅನ್ನೋದನ್ನ ಮಾಕ್ ಅಲಾಟ್ಮೆಂಟ್ ಅಂತ ಹೇಳ್ತಾರೆ.
1: ಈ ಮಾಕ್ ಅಲಾಟ್ಮೆಂಟ್ ಇಂದ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಸಹಾಯ ಆಗುತ್ತಾ?
0: ಹೌದು, ಡೆಫಿನೆಟ್ಲಿ. ಯಾಕೆ ಅಂತ ಹೇಳಿದ್ರೆ, ಈಗ ಒಬ್ಬ ವಿದ್ಯಾರ್ಥಿ ರ್ಯಾಂಡಮ್ ಆಗಿ ಹಾಕಿರೋ ಸಾಧ್ಯತೆ ಇರುತ್ತೆ, ಅವರಿಗೆ ಅವಾಗ ಒಂದು ಕ್ಲೂ ಸಿಗತ್ತೆ ಏನು ಅಂತ ಹೇಳಿದ್ರೆ, ನಾನು ಹಾಕಿರೋದು ತಪ್ಪಾಗಿದೆ, ನಾನು ಹೇಗೆ ಹಾಕ್ಬಹುದು? ಯಾಕಂದ್ರೆ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಕೆಇಎ ಎರಡರಿಂದ ಮೂರು ದಿನಗಳ ಕಾಲ ಅವಕಾಶ ಕೊಡುತ್ತೆ. ಏನೇ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಚೇಂಜಸ್ ಮಾಡಿ, ಹೊಸದು ಆಡ್ ಮಾಡೋದಿದ್ರೆ ಆಡ್ ಮಾಡಬಹುದು. ಸೊ ಇದು ಸ್ಟೂಡೆಂಟ್ಸ್ ಗೆ ತುಂಬಾ ಉಪಯೋಗಕಾರಿ.
1: ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಬ್ಬ ವಿದ್ಯಾರ್ಥಿಗೆ ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಎಲ್ಲಾ ತರದಲ್ಲೂ ಕೂಡ
0: ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಾ ಇದೆ.
1: ಓಕೆ, ಈ ಮಾರ್ಕ್ ಅಲಾಟ್ಮೆಂಟ್ ಫಲಿತಾಂಶ ಏನಿರುತ್ತೆ, ಇದನ್ನ ಕೆಲವರು ಇದೇ ಆಗ್ಬಿಡುತ್ತೆ ನನಗೆ ಅಂತ ಅಂದ್ಕೊಳ್ತಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ?
0: ಇಲ್ಲ, ಅದು ಏನಾಗತ್ತೆ ಅಂತ ಹೇಳಿದ್ರೆ,

0: ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಗೆ 20,000 ರ್ಯಾಂಕ್ ಬಂದಿದೆ ಅಂದ್ಕೊಳ್ಳೋಣ ಇಂಜಿನಿಯರಿಂಗ್ ಅಲ್ಲಿ. ಅವನಿಗೆ ಯಾವುದೋ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಸೀಟ್ ಸಿಗತ್ತೆ ಅನ್ನೋದು ಒಂದು ತೋರಿಸಿರತ್ತೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ. ಈ 15,000 ರ್ಯಾಂಕ್ ಅಲ್ಲಿಗೂ ಒಬ್ಬಂಗ್ ಸೀಟ್ ತೋರಿಸಿರತ್ತೆ ಅದೇ ತರ. ಅವನು ಚೇಂಜಸ್ ಮಾಡ್ತಾನಲ್ಲ, ಆ ಚೇಂಜಸ್ ಇನ್ ಉಳಿದವರಿಗೆಲ್ಲ ಎಫೆಕ್ಟ್ ಆಗತ್ತೆ. ಯಾಕಂದ್ರೆ ಚೇಂಜಸ್ ಮಾಡ್ಕೊಳಕ್ ಅವಕಾಶ ಇರತ್ತೆ. ಅವ್ನು ಆ ಸೀಟ್ ಬಿಟ್ಟು ಬೇರೆ ತರ ಆಪ್ಷನ್ ನ ರೀಆರ್ಡರ್ ಮಾಡೋದು ಅಂತ ಹೇಳ್ತೀವಿ ನಾವು. ಆ ರೀಆರ್ಡರ್ ಮಾಡಿದಾಗ ರೀಆರ್ಡರ್ ಮಾಡಿರೋದ್ರಿಂದ ಬೇರೆಯವರಿಗೂ ಕೂಡ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ ಕೆಳಗಡೆ ರ್ಯಾಂಕ್ ಅವರು.
1: ಈಗ ಮಾಕ್ ಅಲಾಟ್ಮೆಂಟ್ ನಂತರ ಅಭ್ಯರ್ಥಿಗಳು ಏನ್ ಮಾಡಬಹುದು?
0: ತಮ್ಮ ಆಯ್ಕೆಗಳನ್ನು ಮರು ಪರಿಶೀಲಿಸಬಹುದು. ಆದ್ಯತಾ ಕ್ರಮ ಅಂದ್ರೆ ಪ್ರಿಯಾರಿಟಿಗಳನ್ನ ಚೇಂಜ್ ಮಾಡಬಹುದು. ಕೆಲವು ಆಯ್ಕೆಗಳನ್ನ ತೆಗೆದುಹಾಕಬಹುದು. ನಾನು ಕೊಟ್ಟಿರೋ ಲಿಸ್ಟ್ ಅಲ್ಲಿ ನನಗೆ ಇದು ಇದು ಬೇಡ ಅಂತ ತೆಗೆದುಹಾಕಬಹುದು. ಹೊಸದಾಗಿ ತಂತ್ರ ರೂಪಿಸಬಹುದು.
1: ಅಂದ್ರೆ ಅಲ್ಲಿಯೂ ಕೂಡ ತಮ್ಮ ಒಂದು ಏನು ವಿಷಯ ಬಯಸಿರುತ್ತೆ ಅದರಲ್ಲೂ ಕೂಡ ಚೇಂಜ್ ಮಾಡ್ಕೊಳ್ಳಿಕ್ ಅವಕಾಶ. ಓಕೆ, ಮಾರ್ಕ್ ಅಲಾಟ್ಮೆಂಟ್ ನಂತರ ಆಯ್ಕೆಗಳನ್ನ ಮರುಕ್ರಮಗೊಳಿಸೋದಕ್ಕೆ ಯಾಕೆ?
0: ಅದೇ ವಿದ್ಯಾರ್ಥಿಗಳು ಇನಿಷಿಯಲಿ ಏನಾರು ತಪ್ಪು ಹಾಕಿದ್ರೆ ಅಥವಾ ನನಗೆ ಇನ್ನೂ ಅವಕಾಶಗಳು ಬೆಟರ್ ಇದೆ ಅನ್ಸಿದ್ರೆ ಮರುಕ್ರಮಗೊಳಿಸಿ ನನಗೆ ಇಷ್ಟವಾದ ಕಾಲೇಜಿನನ್ನು ಮೇಲೆ ತಗೊಂಡು ಹೋಗ್ಬೋದು. ಅಥವಾ ಇಷ್ಟವಾದ ಕೋರ್ಸ್ ಅನ್ನು ಮೇಲೆ ತಗೊಂಡುಕೊಂಡು ಹೋದಾಗ ಆ ಕೋರ್ಸ್ ಅವನಿಗೆ ಅಲಾಟ್ ಆಗೋ ಸಾಧ್ಯತೆ ಜಾಸ್ತಿ ಆಗತ್ತೆ.
1: ಅಂದ್ರೆ ಮಾರ್ಕ್ ಅಲಾಟ್ಮೆಂಟ್ ನಂತರ ಹೊಸ ಆಪ್ಷನ್ಸ್ ಗೆ ಅವಕಾಶ ಆಗತ್ತೆ.
0: ಹೊಸ ಆಪ್ಷನ್ ಅಂದ್ರೆ ಫಸ್ಟ್ ರೌಂಡ್ ಗೆ ಹೋಗೋಕ್ಕಿಂತ ಮುಂಚೆ ನೀವು ಹೊಸ ಕಾಲೇಜ್ಗಳನ್ನ ಕೂಡ ಆಡ್ ಮಾಡಕ್ಕೆ ಒಂದು ಅವಕಾಶ ಕೊಡ್ತಾರೆ ನಿಗದಿತ ದಿನ. ಅಂದ್ರೆ ನಮ್ಮ ಮಾಕ್ ಅಲಾಟ್ಮೆಂಟ್ ಆಗಿ ಫಸ್ಟ್ ರೌಂಡ್ ರಿಸಲ್ಟ್ ಬಿಡಕ್ಕಿಂತ ಮುಂಚೆ ಒಂದು 2-3 ದಿನಗಳ ಕಾಲ ಚೇಂಜಸ್ ಮಾಡ್ಲಿಕ್ಕೆ ಕೆ ಎ ಅವಕಾಶ ಕೊಡುತ್ತೆ.
1: ತಾವು ಮಾತಾಡ್ತಾ ಹೇಳಿದ್ರಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ, ಹಂಗಂದ್ರೆ ಏನು?
0: ಈ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ರಿಯಲ್ ಅಲಾಟ್ಮೆಂಟ್, ದಟ್ ಈಸ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಸೀಟ್ ಹಂಚಿಕೆ ಶುರು ಆಗಿದೆ ಅಂತ.
1: ಓಕೆ, ಈಗ ಫಸ್ಟ್ ರೌಂಡ್ ಫಲಿತಾಂಶದ ನಂತರ ಸೀಟ್ ಅಲಾಟ್ಮೆಂಟ್ ಅಂತ ಕನ್ಫರ್ಮ್ ಆಗ್ಬಿಡುತ್ತೆ. ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು?
0: ವಿದ್ಯಾರ್ಥಿಗಳಿಗೆ ಕೆಇಎ ಅವಾಗ 4 ಚಾಯ್ಸ್ ಗಳನ್ನ ಕೊಡುತ್ತೆ. 4 ಆಯ್ಕೆ, ಚಾಯ್ಸ್ 1, 2, 3, and 4 ಅಂತ ಹೇಳ್ತೀವಿ ಅದನ್ನ. ಆ 4 ಚಾಯ್ಸ್ ಅಲ್ಲಿ ಒಂದು ಚಾಯ್ಸ್ ಅನ್ನ ವಿದ್ಯಾರ್ಥಿ ಆಯ್ಕೆ ಮಾಡ್ಕೋಬೇಕು.
1: ಚಾಯ್ಸ್ ಅಂದ್ರೆ
0: ಇವಾಗ ಚಾಯ್ಸ್ ಅಂದ್ರೆ ಆ ಸೀಟ್ ಇರೋ ನನಗೆ ಸಮಾಧಾನ ಇದೆಯಾ, ಇಷ್ಟ ಇದೆಯಾ, ಇಷ್ಟ ಇಲ್ವಾ, ಇದ್ರ ಮೇಲ್ಗಡೆ ಆ 4 ಚಾಯ್ಸ್ ಗಳನ್ನ ಕೊಡುತ್ತೆ.
1: ಈಗ ಚಾಯ್ಸ್ 1, 2 ಅಂತೆಲ್ಲ ಹೇಳ್ತಿರಲ್ಲ, ಹಂಗಂದ್ರೆ ಏನು ಚಾಯ್ಸ್ 1 ಅಂದ್ರೆ ಏನು?
0: ಚಾಯ್ಸ್ 1 ಅಂತ ಹೇಳಿದ್ರೆ ನನಗೆ ಸಿಕ್ಕಿರುವಂತ ಸೀಟ್ ನಾನು ತೃಪ್ತನಾಗಿದ್ದೇನೆ, ನನಗೆ ಈ ಸೀಟ್ ಬೇಕು, ನಾನು ಅಡ್ಮಿಷನ್ ಮಾಡ್ತೀನಿ ಅನ್ನೋದಾದ್ರೆ ಸ್ಟೂಡೆಂಟ್ ಚಾಯ್ಸ್ 1 ಕೊಡ್ಬೇಕಾಗುತ್ತೆ.
1: ಯಾವ ಸಂದರ್ಭದಲ್ಲಿ ಚಾಯ್ಸ್ 1 ಕೊಡ್ಬೇಕು?
0: ಅದೇ ಈ ಸೀಟ್ ನಾನು ಹೋಗಿ ಅಡ್ಮಿಷನ್ ಮಾಡ್ಕೋತೀನಿ, ನನಗೆ ಈ ಸೀಟ್ ತೃಪ್ತಿಕರವಾಗಿದೆ, ನಾನು ಬೇರೆ ರೌಂಡಿಗೆ ಹೋಗೋದಿಲ್ಲ, ನಾನು ಮುಂದೆ ಕೌನ್ಸಿಲಿಂಗ್ ಹೋಗೋದಿಲ್ಲ, ನನಗೆ ಈ ಸೀಟ್ ಬೇಕು,
1: ಒಂದು ಕನ್ಫರ್ಮೇಶನ್,
0: ನನ್ಗೆ ಕನ್ಫರ್ಮ್, ನನಗೆ ಇದು ಖುಷಿ ಇದೆ, ನನಗೆ ಇದು ಬಯಸಿದ್ದು ಇದೆ, ನನಗೆ ಸಿಕ್ಕಿದ್ದು ಇದೆ ಅನ್ನೋ ತರ ಇದ್ದಾಗ ಚಾಯ್ಸ್ 1 ಕೊಡಬಹುದು. ಧೈರ್ಯವಾಗಿ ಕೊಟ್ಟು ಫೀಸ್ ಕಟ್ಟಿ ಕಾಲೇಜಿಗೆ ಅಡ್ಮಿಷನ್ ಆಗಬಹುದು.
1: ಈಗ ಚಾಯ್ಸ್ 1 ಆಯ್ಕೆ ಮಾಡಿದ ನಂತರದ ಪ್ರಕ್ರಿಯೆ ಏನು?
0: ಚಾಯ್ಸ್ 1 ಆಯ್ಕೆ ಮಾಡಿದ ತಕ್ಷಣ ಏನಾಗುತ್ತೆ, ವಿದ್ಯಾರ್ಥಿಗೆ ಶುಲ್ಕ ಪಾವತಿಗೆ ಬರುತ್ತೆ, ಕೆಇಎ ಪೋರ್ಟಲ್ ನಲ್ಲೇ ಶುಲ್ಕ ಪಾವತಿಗೆ ಬರುತ್ತೆ. ತದನಂತರ ವಿದ್ಯಾರ್ಥಿ ಅಡ್ಮಿಷನ್ ಆರ್ಡರ್ ಅಂತ ಒಂದು ಜನರೇಟ್ ಆಗುತ್ತೆ. ಆ ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡಿಕೊಂಡು ಕೆಇಎ ಒಂದು 3-4 ದಿನಗಳ ಕಾಲ ಅವಕಾಶ ಕೊಟ್ಟಿರುತ್ತೆ ಟೈಮ್, ಅದರೊಳಗೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸಬೇಕಾಗತ್ತೆ.
1: ಇದು ಚಾಯ್ಸ್ 1 ಬಗ್ಗೆ ಆಯ್ತು. ಇನ್ನು ಚಾಯ್ಸ್ 2 ಬಗ್ಗೆ ಹೇಳೋದಾದ್ರೆ,
0: ಚಾಯ್ಸ್ 2 ಅಂದ್ರೆ ಏನಾಗತ್ತೆ, ವಿದ್ಯಾರ್ಥಿ ಇವಾಗ ಒಂದು 50 ಆಪ್ಷನ್ಸ್ ಕೊಟ್ಟಿರ್ತಾನೆ ಅನ್ಕೊಳ್ಳೋಣ ಎಕ್ಸಾಂಪಲ್. ಅಲ್ಲಿಯ ವಿದ್ಯಾರ್ಥಿಗೆ 23, 24 ಆಪ್ಷನ್ ಸಿಕ್ಕಿರತ್ತೆ, ಅದು ಅವನಿಗೆ ಖುಷಿ ಇದೆ. ಬಟ್ ಇನ್ನು 1-23 ಸಿಗುವಂತ ಆಪ್ಷನ್ ನನಗೆ ಇನ್ನು ಸಿಗಬಹುದು, ಸಿಗೋ ಚಾನ್ಸಸ್ ಇದೆ ಅನ್ನದಾಗ ಸ್ಟೂಡೆಂಟ್ ಚಾಯ್ಸ್ 2 ಕೊಡಬಹುದು. ಈ ಚಾಯ್ಸ್ 2 ಏನಾಗತ್ತೆ, ಈಗ ಸಿಕ್ಕಿರೋಂತ ಸೀಟ್ ನ ಅವನು ರಿಸರ್ವ್ ಮಾಡ್ಕೊಂಡಿರ್ತಾನೆ, ಸೇವ್ ಮಾಡ್ಕೊಂಡಿರ್ತಾನೆ,
1: ಕಾಯ್ದಿರಿಸೋದು.
0: ಈ ಸೀಟ್ ನನಗೆ ತೃಪ್ತಿ ಇದೆ, ಬಟ್ ಇದಕ್ಕಿಂತ ಉತ್ತಮವಾದ ಆಪ್ಷನ್ಸ್ ನಾನು ಮೇಲೆ ಕೊಟ್ಟಿದ್ದೇನೆ, ಅದು ಸಿಕ್ಕರೆ ನಾನು ಅದಕ್ಕೆ ಹೋಗ್ತೀನಿ.
1: ಇದನ್ನ ತ್ಯಾಗ ಮಾಡಿ ಅದಕ್ಕೆ ಹೋಗೋದು
0: ಅಲ್ಲ, ಅದಕ್ಕೆ ಮೇಲ್ಗಡೆ ಸಿಕ್ಕರೆ ಇವನು ತ್ಯಾಗ ಮಾಡೋದಲ್ಲ, ಕೆ ಏನೇ ಅದನ್ನ ಬಿಟ್ಬಿಡತ್ತವ್ರು. ಇದಕ್ಕಿಂತ ಮೇಲ್ಗಡೆ ಸಿಕ್ತು ಅಂತ ಹೇಳಿದ್ರೆ ವಾಪಸ್ ಇದಕ್ಕೆ ಬರಕ್ಕಾಗಲ್ಲ.
1: ಓಕೆ, ಯಾಕೆಂದ್ರೆ ಅದು ವಿದ್ಯಾರ್ಥಿಗೆ ಇಷ್ಟವಾಗಿದೆ. ಇನ್ನು ಈ ಚಾಯ್ಸ್ 2 ಪ್ರಮುಖ ಪ್ರಯೋಜನ ಅಂತ ಏನ್ ಹೇಳ್ಬೋದು?
0: ಅದೇ ಪ್ರಮುಖವಾಗಿ ಈ ಸೀಟ್ ನನಗೆ ಓಕೆ, ಬಟ್ ನನಗೆ ಉತ್ತಮ ಅವಕಾಶ ಇದೆ ಅನ್ನೋದಕ್ಕೆ ಇನ್ನೊಂದು ರೌಂಡ್ ಕಾದು ನೋಡುವುದು.
1: ಓಕೆ, ಇದಕ್ಕಿಂತ ಹೆಚ್ಚಿನ
0: ಪ್ರಿಯಾರಿಟಿ ನನಗೆ.
1: ಇನ್ನು ಚಾಯ್ಸ್ 3 ಇರುತ್ತೆ.
0: ಚಾಯ್ಸ್ 3 ಇರುತ್ತೆ. ಚಾಯ್ಸ್ 3 ಏನಾಗತ್ತೆ ಅಂತ ಹೇಳಿದ್ರೆ, ಈಗ ಅದೇ ಆಗ್ಲೇ ಹೇಳ್ದಂಗೆ 1-50 ಇವನಿಗೆ 27, 28 ಸಿಕ್ಕಿದೆ, ಬಟ್ ಅವನಿಗೆ ಅದು ಇಷ್ಟನೇ ಇಲ್ಲ ಸೀಟ್. ಅವಾಗ ಅವನು ಚಾಯ್ಸ್ 3 ಕೊಟ್ರೆ ಆ ಸೀಟ್ ನ ರಿಜೆಕ್ಟ್ ಮಾಡ್ದಂಗೆ, ಈ ಸೀಟ್ ನನಗೆ ಬೇಡ, ನಾನು ನೆಕ್ಸ್ಟ್ ರೌಂಡ್ ಅಲ್ಲಿ ಉಳಿದಿರೋ ಅವಕಾಶಗಳಲ್ಲಿ ಟ್ರೈ ಮಾಡ್ತೇನೆ ಅಂತ.
1: ಈ ರೀತಿ ನಾವು ಸಾಣೆ ಮಾಡ್ತಾ ಹೋದ್ರೆ ಸಿಗೋ ಚಾನ್ಸಸ್ ಇದೆಯಾ? ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಕೆಇನಲ್ಲಿ?
0: ಗೊತ್ತಾಗುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ ಅವರು ಮಾಕ್ ರಿಸಲ್ಟ್ ಬಂದಾಗ್ಲೇ ಒಂದು ಕಟ್ ಆಫ್ ಬಿಡ್ತಾರೆ, ಮಾಕ್ ರಿಸಲ್ಟ್ ಗೆ ಒಂದು ಕಟ್ ಆಫ್ ಕೊಡ್ತಾರೆ, ಈ ಫಸ್ಟ್ ರಿಸಲ್ಟ್ ಇಂದ ಒಂದು ಕಟ್ ಆಫ್ ಕೊಡ್ತಾರೆ. ಅವಾಗ ಒಂದು ಇಂಡಿಕೇಶನ್ ಗೊತ್ತಾಗುತ್ತೆ,
1: ಕ್ಲಾರಿಟಿ ಬಂದ್ಬಿಡುತ್ತೆ.
0: ಮತ್ತೆ ಹಿಂದಿನ ವರ್ಷಗಳ ಕಟ್ ಆಫ್ ಕೂಡ ಕೆಇಎ ವೆಬ್ಸೈಟ್ ಅಲ್ಲಿ ಸಿಗ್ತಾ ಇರುತ್ತೆ.

0: ಓಕೆ, ಈ ಚಾಯ್ಸ್ ತ್ರೀನ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಮುನ್ನೆಚ್ಚರಿಕೆ ಏನಾದ್ರು ವಹಿಸಬೇಕಾಗತ್ತ?
1: ಮುನ್ನೆಚ್ಚರಿಕೆ ಅಂತ ಹೇಳಿದ್ರೆ ನಾನು ಒಂದು ಸೀಟನ್ನ ರಿಜೆಕ್ಟ್ ಮಾಡಿರೋದ್ರಿಂದ ಮುಂದೆ ನನಗೆ ಸಿಗತ್ತೋ ಇಲ್ಲೋ ಅನ್ನೋದೊಂದು ಖಾತ್ರಿ ಇದ್ದರೆ ರಿಜೆಕ್ಟ್ ಮಾಡಬೇಕು.
0: ಓಕೆ, ಕನ್ಫರ್ಮೇಶನ್,
1: ಕನ್ಫರ್ಮೇಶನ್. ಯಾಕಂದ್ರೆ ನಾನು ಇನ್ನು ಉಳಿದಿರುವಂತ ಆಪ್ಷನ್ಸ್ ಅಲ್ಲಿ ನನಗೆ ಸಿಗೋದು ಒಂದು ಕನ್ಫರ್ಮೇಶನ್ ಇದೆ ಅಂದ್ರೆ ರಿಜೆಕ್ಟ್ ಮಾಡಬಹುದು.
0: ಚಾಯ್ಸ್ ಫೋರ್ ಕೂಡ ಇರುತ್ತ?
1: ಹಾ, ಚಾಯ್ಸ್ ಫೋರ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಾನು ಕೆಇಎ ಕೌನ್ಸಿಲಿಂಗ್ ಇಂದಾನೆ ಎಕ್ಸಿಟ್ ಆಗ್ತಾ ಇದ್ದೀನಿ ಅಂದ್ರೆ ನಾನು ಬೇರೆ ಪ್ಲಾನ್ಸ್ ಚೇಂಜ್ ಮಾಡಿದೀನಿ, ಅಥವಾ ಬೇರೆ ಸಂಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್ ಅಂಡರ್ ಅಡ್ಮಿಷನ್ ತಗೋತಾ ಇದ್ದೀನಿ, ಅಥವಾ ಬೇರೆ ಕಡೆ ಓದ್ಲಿಕ್ಕೆ ಹೋಗ್ತಾ ಇದ್ದೀನಿ, ಬೇರೆ ರಾಜ್ಯದಲ್ಲಿ ಹೋಗ್ತಿರ್ಬಹುದು, ಬೇರೆ ಕೋರ್ಸ್ ಹೋಗ್ತಿರ್ಬಹುದು, ಅಂದ್ರೆ ಬಿಸಿಎ ಬಿಕಾಮ್ ಹೋಗ್ತಾ ಇರ್ಬೋದು. ಸೊ ನಾನು ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ತಾ ಇದ್ದೀನಿ.
0: ಮತ್ತೆ ಚಾಯ್ಸ್ ಫೋರ್ ಆಯ್ಕೆ ಮಾಡಿದ ನಂತರದ ಪ್ರಕ್ರಿಯೆ ಏನು ಏನಾಗಿರುತ್ತೆ?
1: ಮುಂದಿನ ಯಾವುದೇ ಸುತ್ತುಗಳಲ್ಲಿ ಆ ವಿದ್ಯಾರ್ಥಿಗಳು
0: ಇರಲಿಲ್ಲ. ಅಭ್ಯರ್ಥಿಯು ಯಾವುದೇ ಚಾಯ್ಸ್ ಆಯ್ಕೆ ಮಾಡದಿದ್ರೆ ಏನಾಗ್ಬಹುದು?
1: ಸರ್, ಇದು ಸ್ಟೂಡೆಂಟ್ ಗಮನದಲ್ಲಿರಬೇಕು, ನಾಲ್ಕರಲ್ಲಿ ಒಂದು ಚಾಯ್ಸ್ ಆಯ್ಕೆ ಮಾಡೋದು ಮಾಡಲೇಬೇಕು ಕೆಇಎ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ, ಅವರು ಆಯ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಸೇರೋದೂ ಇಲ್ಲ, ಸೀಟ್ ಅಂದ್ರೆ ಅಡ್ಮಿಷನ್ ಆಗೋದು ಇಲ್ಲ, ಬಟ್ ಸೀಟ್ ಇಟ್ಕೊಂಡಿದ್ದೀನಿ ಅಂದ್ರೆ ಸೀಟ್ ಬ್ಲಾಕಿಂಗ್ ಅಂತ ಆಗ್ಬಿಡತ್ತೆ. ಯಾರೋ ಒಬ್ಬ ಅರ್ಹ ವಿದ್ಯಾರ್ಥಿಯ ಸೀಟ್ ಅನ್ನು ಇವನು ಬ್ಲಾಕ್ ಮಾಡಿದಾರಂತ ಆಗತ್ತೆ. ಹಾಗಾಗಿ ಅವರು ಯಾವ್ದಾರು ಒಂದು ಚಾಯ್ಸ್ ಕೊಟ್ಟೇ ಇದ್ದಾರೆ, ಅಡ್ಮಿಷನ್ ಆಗ್ಬೇಕು ಇಲ್ಲ ಅಂದ್ರೆ ಎಕ್ಸಿಟ್ ಆಗ್ಬೇಕು.
0: ಅದು ಯಾಕೆಂದ್ರೆ ಮತ್ತೆ ಕೆಳಗಿರೋ ವಿದ್ಯಾರ್ಥಿಗಳಿಗೆ
1: ಅನನುಕೂಲ ಆಗತ್ತೆ, ಸೀಟ್ ಬ್ಲಾಕ್. ಆ ಉಳಿದಿರೋ ಸೀಟ್ ಏನಾಗತ್ತೆ ಅಂತ ಹೇಳಿದ್ರೆ ಕಾಲೇಜಿನ ಮ್ಯಾನೇಜ್ಮೆಂಟ್ ಗೆ ಹೋಗುತ್ತೆ. ಸೊ ಕಾಲೇಜ್ ಅದನ್ನ ಮ್ಯಾನೇಜ್ಮೆಂಟ್ ಕೋಟ ಅಂಡರ್ ತಗೋಬಹುದು, ಭರ್ತಿ ಮಾಡ್ಕೋಬಹುದು. ಬಟ್ ಅದನ್ನ ಸೀಟ್ ಬ್ಲಾಕಿಂಗ್ ಅಂತ ಪರಿಗಣಿಸಿ ಕೆಇಎ ಮುಂದಿನ ಹಂತಗಳಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಕೆಇಎ ಕಡೆಯಿಂದ. ಅಂದ್ರೆ ಕೆಇಎ ಮುಂದಿನ ವರ್ಷದ ಪ್ರಕ್ರಿಯೆಗಳಲ್ಲಿ, ಕೆಇಎ ಯಾವುದೇ ಪ್ರಕ್ರಿಯೆಗಳಲ್ಲೂ ಸ್ಟೂಡೆಂಟ್ಸ್ ಭಾಗವಹಿಸಕ್ ಆಗಲ್ಲ.
0: ಇನ್ನು ಚಾಯ್ಸ್ ಒಂದು ಆಯ್ಕೆ ಮಾಡಿದ ನಂತರ ಅಭ್ಯರ್ಥಿ ಮುಂದಿನ ಹಂತ ಯಾವುದು?
1: ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡುವಂತದ್ದು. ಅಡ್ಮಿಷನ್ ಆರ್ಡರ್ ಜನರೇಟ್ ಆಗಿರುತ್ತೆ ಅಭ್ಯರ್ಥಿದು, ಅದನ್ನ ತಗೊಂಡು ಯಾವ ಕಾಲೇಜು ಯಾವ ಕೋರ್ಸ್ ಇದೆಯೋ ಆ ಕಾಲೇಜಿಗೆ, ಅಂದ್ರೆ ಕೆಇಎ 3-4 ದಿನಗಳ ಕಾಲ ಅವಕಾಶ ಕೊಟ್ಟಿರುತ್ತೆ, ಆ ಟೈಮಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸಬೇಕಾಗುತ್ತೆ.
0: ಇನ್ನು ಶುಲ್ಕ ಪಾವತಿ? ಕಾಲೇಜಿಗೆ ಹೋಗಿ ಅಡ್ಮಿಷನ್ ಅಂದ್ರೆ
1: ಶುಲ್ಕ ಪಾವತಿ ಆನ್ಲೈನ್ ಮೂಲಕ ಕೆಇಗೆ ಪಾವತಿ ಆಗುತ್ತೆ. ಆನ್ಲೈನ್ ಅಲ್ಲಿ ಅವನು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕೆಇಎ ಅಲ್ಲೇ ಚಲಾನ್ ಜನರೇಟ್ ಆಗಿರುತ್ತೆ, ಅದ್ರ ಥ್ರೂ ಆನ್ಲೈನ್ ಅಥವಾ ಬ್ಯಾಂಕಿಗೆ ಪೇ ಮಾಡಿ ನಂತರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ.
0: ಶುಲ್ಕ ಪಾವತಿ ನಂತರ ಅಭ್ಯರ್ಥಿ ಏನ್ ಮಾಡ್ಬೇಕಾಗತ್ತೆ?
1: ಅದೇ ಕಾಲೇಜಿಗೆ ಹೋಗಿ ಆ ಕಾಲೇಜ್ ನಂತರ ಆ ಕಾಲೇಜ್ ಅಲ್ಲಿ ಕನ್ಫರ್ಮೇಶನ್ ಸ್ಲಿಪ್, ಪೇಮೆಂಟ್ ರಿಸೀಟ್, ಅಡ್ಮಿಷನ್ ಆರ್ಡರ್ ಎಲ್ಲ ತಗೊಂಡೋಗಿ ಕಾಲೇಜಿಗೆ ತನ್ನ ದಾಖಲಾತಿಗಳನ್ನು ಕೊಟ್ಟು ಅಡ್ಮಿಷನ್ ಮಾಡಿಸಬೇಕಾಗುತ್ತೆ.
0: ಅಡ್ಮಿಷನ್ ಆರ್ಡರ್ ಅಂದ್ರೆ?
1: ಅಡ್ಮಿಷನ್ ಆರ್ಡರ್ ಅಂದ್ರೆ ಈ ಅಭ್ಯರ್ಥಿಗೆ ನಿಮ್ಮ ಕಾಲೇಜಿನಲ್ಲಿ ಈ ಕೋರ್ಸಿನಲ್ಲಿ ಈ ಕ್ಯಾಟಗರಿಯಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ ಕೆಇಎ ಇಂದ ಸಿಗುವಂತ ಅಧಿಕೃತ ದಾಖಲೆ.
0: ಸೊ ಇದನ್ನು ಪಡ್ಕೊಂಡ ನಂತರ ನಿಗದಿತ ದಿನಾಂಕದೊಳಗೆ
1: ಅಡ್ಮಿಷನ್ ಮಾಡಬಹುದು.
0: ಓಕೆ, ಇನ್ನು ಕಾಲೇಜಿಗೆ ವರದಿ ಮಾಡ್ಕೊಳ್ಬೇಕಾದ್ರೆ ಯಾವ್ಯಾವ ದಾಖಲೆಗಳು ಅವಶ್ಯಕವಾಗಿ ತಗೊಂಡೋಗ್ಬೇಕು ಅಭ್ಯರ್ಥಿಗಳು?
1: ಅಡ್ಮಿಷನ್ ಆರ್ಡರ್, ಯಾಕಂದ್ರೆ ಅದು ಅವನ ಮೂಲ ದಾಖಲೆ ಆಗಿರುತ್ತೆ, ನಿನಗೆ ಸೀಟ್ ಸಿಕ್ಕಿದೆ ಅನ್ನೋದಕ್ಕೆ ಅಡ್ಮಿಷನ್ ಆರ್ಡರ್. ಮತ್ತೆ ಪೇಮೆಂಟ್ ರೆಸಿಟ್, ಪೇಮೆಂಟ್ ರೆಸಿಟ್ ಅಂತ ಹೇಳಿದ್ರೆ ಅವನು ಕೆಇಎಗೆ ಫೀಸ್ ಕಟ್ಟಿರುವಂತಹ ರಸೀದಿ, ವೆರಿಫಿಕೇಶನ್ ಸ್ಲಿಪ್, ಮೂಲ ಅಂಕ ಪಟ್ಟಿಗಳು, ಮಾರ್ಕ್ಸ್ ಕಾರ್ಡ್, 10th ಇಂದು PUC ಇದು ಎರಡು ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ಸ್ ಎಲ್ಲ ಬೇಕಾಗತ್ತೆ. ಆಮೇಲೆ ಇವಾಗ ಸ್ಟೂಡೆಂಟ್ ರೂರಲ್ ಅಥವಾ ಕನ್ನಡ ಮೀಡಿಯಂ ಕ್ಲೇಮ್ ಮಾಡ್ತಿದ್ದಾರೆ ಅಂದ್ರೆ ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗ್ಬೇಕಂತೆ.
0: ಇನ್ನು ಈ ಸಂದರ್ಭದಲ್ಲಿ OTP ವೆರಿಫಿಕೇಶನ್ ಅಂತ ಬಳಸಲಾಗುತ್ತೆ. ಯಾಕೆ?
1: ಅಭ್ಯರ್ಥಿಗಳನ್ನ ಕನ್ಫರ್ಮ್ ಇವನೇ ಬಂದಿರೋದು ಅಥವಾ ನಿಜವಾದ ಅಭ್ಯರ್ಥಿಯೇ ಪ್ರವೇಶ ಪಡೆಯುತ್ತಿದ್ದಾನೆ ಎಂದು ದಾಖಲಿಸಲು OTP
0: ಅಥವಾ ಫೇಸ್
1: ರೆಕಗ್ನಿಷನ್.
0: ಕಾಲೇಜಿನಲ್ಲಿ ಪ್ರವೇಶವನ್ನ ಹೇಗೆ ದೃಢೀಕರಿಸಲಾಗುತ್ತೆ ಅಂತ?
1: OTP ಮತ್ತೆ ಫೇಸ್ ರೆಕಗ್ನಿಷನ್
0: ಅದರಿಂದನೇ
1: ನಾವು ಅದನ್ನ ಕೆಇಎಗೆ ಅಪ್ ಮಾಡ್ತೇವೆ.
0: ಇನ್ನು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಯಾಕೆ ನಡೆಸಬೇಕು ಕೆಇಎ ಅಂತ?
1: ನಾನಾಗ್ಲೇ ಹೇಳ್ದಂಗೆ ಚಾಯ್ಸ್ 2 ಕೊಟ್ಟಿರೋ ಅಭ್ಯರ್ಥಿಗಳಾಗಿರ್ಬಹುದು ಅಥವಾ ಉಳಿದಿರುವಂತಹ ಸೀಟ್ಗಳು, ಅಂದ್ರೆ ಭರ್ತಿ ಆಗದೆ ಉಳಿದಿರುವಂತಹ ಸೀಟ್ಗಳಾಗಿರ್ಬಹುದು, ಅವರಿಗೆಲ್ಲ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ಗಳು ಹಂಚಿಕೆ ಆಗುತ್ತೆ.
0: ಇದಲ್ದೇ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕೂಡ ಇರುತ್ತಲ್ಲ, ಅದ್ರ ಬಗ್ಗೆ ಹೇಳಿ.
1: ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಏನಾಗುತ್ತೆ, ಎರಡೂ ಸುತ್ತುಗಳ ನಂತರ ಖಾಲಿ ಉಳಿದಂತಹ ಸೀಟ್ಗಳನ್ನು ಮಾಪ್ಅಪ್ ಅಂತ ಕರಿತೀವಿ. ಖಾಲಿ ಉಳಿದಂತಹ ಸೀಟ್ಗಳನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ಅಥವಾ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಲ್ಲ, ಅದರಲ್ಲಿ ಭರ್ತಿ ಮಾಡಲಾಗ್ತದೆ.
0: ಈ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳು ಯಾವ ವಿಷಯನ ಗಮನಿಸಬೇಕು?
1: ವೇಳಾಪಟ್ಟಿ, ಅರ್ಹತಾ ಷರತ್ತುಗಳು ಎಲ್ಲದನ್ನು ಗಮನಿಸಿ ಸೂಚನೆಗಳನ್ನು ಅನುಸರಿಸಬೇಕಾಗುತ್ತೆ.
0: ಓಕೆ, ಈಗ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಎಲ್ಲಾ ಅಭ್ಯರ್ಥಿಗಳು ಕೂಡ ಭಾಗವಹಿಸಬಹುದಾ?
1: ಇಲ್ಲ, ಎಲ್ಲಾ ಅಭ್ಯರ್ಥಿಗಳು ಭಾಗವಹಿಸಕ್ಕಾಗೋದಿಲ್ಲ. ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ತಗೊಂಡಿರುವಂತ, ಅಂದ್ರೆ ಚಾಯ್ಸ್ 1 ಕೊಟ್ಟಿ ನನಗೆ ಈ ಸೀಟ್ ತೃಪ್ತಿಯಾಗಿದೆ ಅಂತ ಅಡ್ಮಿಷನ್ ತಗೊಂಡಿರುವಂತಹ ವಿದ್ಯಾರ್ಥಿಗಳು ಬಿಟ್ಟು ಉಳಿದೆಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಬಹುದು.
0: ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾಡೋ ಮುಖ್ಯ ತಪ್ಪು ಯಾವುವು ಅಂತ ನೀವು ಗಮನಿಸಿರೋ ಹಾಗೆ?
1: ನಾವು ಗಮನಿಸಿರೋ ಹಾಗೆ ಒಂದು ಕಡಿಮೆ ಆಪ್ಷನ್ಸ್, ನಾನು ಆಗ್ಲೇ ಹೇಳಿದಂಗೆ ಆಪ್ಷನ್ಸೇ

0: ನಿರ್ಣಯ ಕೊಡುವುದು, ಕಟ್ ಆಫ್ ರ್ಯಾಂಕ್ ಪರಿಶೀಲಿಸದೆ ಆಯ್ಕೆ ಕೊಡೋದು. ಇವಾಗ ನಂದು ಏನು ರ್ಯಾಂಕ್ ಇದೆ, ನಾನು ಸುಮ್ನೆ ಫ್ಯಾನ್ಸಿ ಕಾಲೇಜ್ ಅಥವಾ ಯಾವ್ದೋ ಡ್ರೀಮ್ ಕಾಲೇಜ್ ನನಗೆ ಈ ಕಾಲೇಜ್ ಇಷ್ಟ ಅಂತ ಹಾಕೊಳ್ಳೋದು, ಅದರಲ್ಲಿ ಸಿಗದೆ ಹೋಗಬಹುದು. ಶುಲ್ಕ ಮಾಹಿತಿ ತಿಳಿಯದೆ ಕಾಲೇಜ್ ಆಯ್ಕೆ ಮಾಡುವುದು, ಮಾಕ್ ಅಲಾಟ್ಮೆಂಟ್ ಅನ್ನು ನಿರ್ಲಕ್ಷಿಸುವುದು, ಮತ್ತೆ ಕೊನೆಯ ಕ್ಷಣದಲ್ಲಿ ಆಪ್ಷನ್ ಎಂಟ್ರಿ ಟ್ರೈ ಮಾಡೋದು,
1: ತುಂಬಾ ಜಾಗರೂಕತೆಯಿಂದ ನಿರ್ವಹಿಸಬೇಕಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಕೊನೆಯ ದಿನದವರೆಗೆ ಕಾಯ್ತಾ ಕೂತಿರ್ತಾರೆ ಕೆಲವರು, ಇದು ಎಷ್ಟು ಮಟ್ಟಿಗೆ ಸರಿ ಅಂತ?
0: ಅದು ತಪ್ಪು. ಯಾಕೆ ಅಂತ ಹೇಳಿದ್ರೆ ಕೊನೆಯ ದಿನಗಳಲ್ಲಿ ತುಂಬಾ ವಿದ್ಯಾರ್ಥಿಗಳು ಪ್ರಯತ್ನ ಪಡೋದ್ರಿಂದ ತಾಂತ್ರಿಕ ದೋಷ ಆಗಿರ್ಬೋದು, ಸರ್ವರ್ ಡೌನ್ ಆಗಿರ್ಬಹುದು, ಅದು ಆಗತ್ತೆ ಅಂತಲ್ಲ, ಆಗೋ ಸಾಧ್ಯತೆ ಇರುವುದರಿಂದ ಒಂದು ಎರಡು ದಿನ ಮುಂಚೆ, ಇವಾಗ ಪ್ರಸ್ತುತ ಸಾಲಿನಲ್ಲಿ ಜೂನ್ 30 ತನಕ ಆಪ್ಷನ್ ಎಂಟ್ರಿ ಓಪನ್ ಇಟ್ಟಿದ್ದಾರೆ. ಅಷ್ಟು ಒಳಗೆ ಮುಗಿಸ್ಕೋಬೇಕು ಅಂದ್ರೆ 26-27 ಒಳಗೆ ಮುಗಿಸ್ಕೊಂಡ್ರೆ ಒಳ್ಳೇದು.
1: ಇನ್ನು ವಿದ್ಯಾರ್ಥಿಗಳು ಕಾಲೇಜು ಆಯ್ಕೆ ಮಾಡಬೇಕಾದ್ರೆ ಯಾವ ಅಂಶನ ಪರಿಗಣಿಸಬೇಕು ಅಂತ, ಕೇವಲ ಶುಲ್ಕ ಮಾತ್ರ ನೋಡಿದ್ರೆ ಸಾಕ?
0: ಇಲ್ಲ, ಶುಲ್ಕದ ಹೊರತಾಗಿ ಕಾಲೇಜಿನ ಗುಣಮಟ್ಟ, ಮೂಲ ಸೌಕರ್ಯ ಆಗ್ಲೇ ಹೇಳ್ದಂಗೆ, ಪ್ಲೇಸ್ಮೆಂಟ್, ಜಾಬ್ ಆಪರ್ಚುನಿಟೀಸ್ ಎಲ್ಲ ನೋಡಿಕೊಂಡು, ಶೈಕ್ಷಣಿಕ ವಾತಾವರಣ ಮತ್ತೆ ಆ ಸ್ಥಳ ತನಗೆ ಎಷ್ಟು ಅನುಕೂಲವಾಗಿದೆ, ಆ ಸ್ಥಳ ಹೋಗುವಂತಹ ಊರು ಎಲ್ಲವನ್ನು ಪರಿಗಣಿಸಬೇಕಾಗತ್ತೆ.
1: ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇವನ್ನೆಲ್ಲ ಗಮನಿಸಬೇಕಾಗತ್ತೆ. ಏನಪ್ಪ ಅಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಮೂಡ್ನಲ್ಲಿ ಸಿಕ್ಬಿಡ್ತಾರೆ ನನಗೆ ಖುಷಿ ಅಂತ ಹೇಳಿ ಹೋಗಿ ಜಾಯ್ನ್ ಆಗ್ಬಿಡ್ತಾರೆ, ಇದರಿಂದ ಅನಾನುಕೂಲತೆ ಅಥವಾ ಅನುಕೂಲತೆ?
0: ಅದೇ, ಈಗ ಆ ಊರಲ್ಲಿ ಅವನಿಗೆ ಸಿಕ್ಕಿರೋದು ಒಳ್ಳೆ ಕೋರ್ಸ್ ಆಗಿ ಅದರಿಂದ ಅವನ ಭವಿಷ್ಯಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ಹೋಗಿ ಸೇರ್ಕೋಬಹುದು. ಇನ್ನು ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನಾನು ಆ ಊರಿಗೆ ಹೋಗ್ತೇನೆ ಅನ್ಕೊಂಡಿರ್ತಾರೆ, ಅಲ್ಲಿನ ವಾತಾವರಣಕ್ಕೆ ಹೊಂದಾಣಿಕೆ ಆಗದೆ ಇರಬಹುದು, ಅವ್ರೇನ್ ಮಾಡ್ತಿರ್ತಾರೆ ನಂತರ ಪರ್ಫಾರ್ಮೆನ್ಸ್ ಕಮ್ಮಿ ಆಗಬಹುದು ಅಥವಾ ಅವರನ್ನು ಚೇಂಜ್ ಮಾಡ್ತೀನಿ ಅನ್ನೋದೆಲ್ಲ ಬಂದ್ಬಿಡತ್ತೆ.
1: ಇಷ್ಟೆಲ್ಲ ಮಾಹಿತಿನ ತಾವು ಮಾಡಿಕೊಟ್ರಿ, ಈಗ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಫಿಲ್ ಮಾಡ್ತಾ ಇರ್ಬೇಕಾದ್ರೆ ಕೆಲವು ಸರಿ ಸರ್ವರ್ ಡೌನ್ ಅಂತ ಹೇಳಿ ಫಿಲ್ಅಪ್ ಮಾಡಿದಷ್ಟು ಹೋಗ್ಬಿಡುತ್ತೆ, ತಾಂತ್ರಿಕ ಸಮಸ್ಯೆಗಳು ಕೂಡ ಉಂಟಾಗಬಹುದು, ಇಂತಹ ಸಂದರ್ಭದಲ್ಲಿ ಸಹಾಯವಾಣಿ ಅಂತ ಏನಾದ್ರೂ ಇದೆಯಾ?
0: ಕೆ ಎ ಹೆಲ್ಪ್ ಲೈನ್ ಇದೆ, ಚಾಟ್ ಬಾಟ್ ಇದೆ, ಎಲ್ಲದು ಕೆ ತುಂಬಾ ಚೆನ್ನಾಗಿ ನಡೆದು.
1: ಓಕೆ, ಅಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದ
0: ಸಮಸ್ಯೆ ಇಲ್ಲ. ಮತ್ತೆ ಆಪ್ಷನ್ಸ್ ಹಾಕಿದಾಗ ಅಲ್ಲೇ ತೋರಿಸುತ್ತೆ, ಪ್ರತಿ 2 ನಿಮಿಷಕ್ಕೆ ಒಂದ್ಸಲಿ ಸೇವ್ ಮಾಡಿ, ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ಸೇವ್ ಮಾಡಿ ಅಂತ ಅಲ್ಲಿ ಕೆ ಪೋರ್ಟಲ್ ಅಲ್ಲೇ ತೋರಿಸುತ್ತೆ. ಮತ್ತೆ ತಾನು ನಮೂದಿಸಿದ ಆಯ್ಕೆಗಳನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ತಕೊಳ್ಳಕ್ಕೂ ಕೂಡ ಅವಕಾಶ ಇದೆ.
1: ಆಯ್ತು ವಿನಯ್ ಅವರೇ, ಬಹಳಷ್ಟು ಮಾಹಿತಿಯನ್ನ ತಾವು ಮಾಡಿಕೊಟ್ರಿ ಈ ಸಂದರ್ಭದಲ್ಲಿ. ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಏನಾದ್ರೂ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಾ?
0: ನಾನೇನ್ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ಇದು ಕಂಪ್ಲೀಟ್ ಆನ್ಲೈನ್ ಆಗಿರೋದ್ರಿಂದ ಪಾರದರ್ಶಕವಾಗಿರುತ್ತೆ, ಯಾವುದೇ ಸಾಧ್ಯನೇ ಇಲ್ಲ. ಹಾಗಾಗಿ ಪೇರೆಂಟ್ ಅದ್ರ ಬಗ್ಗೆ ಆತಂಕಕ್ಕೊಳಗಾಗಬಾರ್ದು, ಸ್ಟೂಡೆಂಟ್ಸ್ ಕೂಡ ಆತಂಕಕ್ಕೊಳಗಾಗಬಾರ್ದು. ಮತ್ತೆ ಸಮಯಕ್ಕೆ ಸರಿಯಾಗಿ ಟೈಮ್ ಲೈನ್ ಅಂತ ಹೇಳ್ತೀವಿ, ಕೆ ಎ ಕೊಟ್ಟಿರೋದ್ದು, ಅದನ್ನ ಫಾಲೋ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ದಿನ ಹೆಚ್ಚು ಕಮ್ಮಿ, ಇವಾಗ ಅಡ್ಮಿಷನ್ಗೆ ಈ ಕಾಲೇಜಿಗೆ ಇಂಥ ತಾರೀಕಿನೊಳಗೆ ಹೋಗಿ ಅಂತ ಹೇಳಿರ್ತಾರೆ, ಮುಂದಿನ ದಿನಗಳಲ್ಲಿ ಹೋದ್ರೆ ಆ ಕಾಲೇಜಲ್ಲಿ ಸಾಫ್ಟ್ವೇರ್ ತಗೊಳ್ಳಲ್ಲ ಅದನ್ನ, ಆ ಡೇಟ್ ಒಳಗೆ ಹೋಗಿ ಆ ಕಾಲೇಜಿಗೆ ಅಡ್ಮಿಷನ್ ಆಗ್ಬೇಕಾಗತ್ತೆ. ಸೊ ಈ ತರದನ್ನೆಲ್ಲ ಪೇರೆಂಟ್ಸ್ ಗಮನ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ನೀವು ಆಯ್ಕೆ ಮಾಡಿರುವಂತಹ ಜವಾಬ್ದಾರಿ ಆಯ್ಕೆ ಮಾಡಿರ್ತೀರಾ, ಪ್ರಯಾರಿಟಿ ಲಿಸ್ಟ್ ಮಾಡಿರ್ತೀರಾ, ಇದರಿಂದ ನಿಮ್ಮ ಮಕ್ಕಳ ಭವಿಷ್ಯ ತುಂಬಾ ಇಂಪಾರ್ಟೆಂಟ್.
1: ಇನ್ನು ಕೆಲವು ಸಲ ನಮ್ಮ ವಿದ್ಯಾರ್ಥಿಗಳು ಮನಸ್ಥಿತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, 1ನೇ ತಾರೀಕಿಂದ 30ನೇ ತಾರೀಕು ಅಪ್ಲಿಕೇಶನ್ ಫಿಲ್ ಮಾಡ್ಲಿಕ್ಕೆ ಅವಕಾಶ ಅಂತ ಅನೌನ್ಸ್ ಮಾಡ್ಬಿಡ್ತಾರೆ. ಈಗ 1ನೇ ತಾರೀಕಿಗೆ ಮಾಡೋದು ತುಂಬಾ ಜಾಣತನ ನಮ್ಗನ್ಸೋ ಮಟ್ಟಿಗೆ. ಇನ್ ಕೆಲವು ಇನ್ನೂ ಟೈಮ್ ಇದೆ, ಇನ್ನು 1 ತಿಂಗಳು ಟೈಮ್ ಇದೆ ಕಣೋ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡ್ತಾರೆ. ಇದೆಷ್ಟು ಮಟ್ಟಿಗೆ ಸರಿ ಅಂತ?
0: ಅದೇ, ಕೊನೆಯ ದಿನದ ತನಕ ತಗೊಂಡು ಹೋಗದೆ ಇರೋದು ಒಳ್ಳೇದು. 15 ದಿನ ಅವರು ವೇಸ್ಟ್ ಮಾಡೋದ್ರ ಬದಲು 15 ದಿನ ಕಾಲೇಜ್ಗಳ ಬಗ್ಗೆ, ಕೋರ್ಸ್ಗಳ ಬಗ್ಗೆ ರಿಸರ್ಚ್ ಮಾಡಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದು.
1: ಓಕೆ, ಆಯ್ತು ವಿನಯ್ ಅವರೇ, ಇಷ್ಟೊತ್ತು ತಾವು ನಮ್ಮ ಸ್ಟುಡಿಯೋಗೆ ಬಂದು ಕೆಇಎ ಸೀಟ್ ಹಂಚಿಕೆ ಪ್ರಕ್ರಿಯೆ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ನನಗೆ ಅವಕಾಶ ನೀಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು.
2: ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸೀಟು ಹಂಚಿಕೆಯ ಪ್ರಕ್ರಿಯೆ ಮತ್ತು ಸಮಗ್ರ ಮಾಹಿತಿ ಈ ಕುರಿತು ಇದುವರೆಗೂ ಶಿವಮೊಗ್ಗದ ಪ್ಯಾಸಿಟಿಮ್ನ ಮಾಹಿತಿ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಎಸ್ ಕೆ ವಿನಯ್ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಕೆ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿಯ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 8:27:25. ಈಗ ಒಂದು ಚಿತ್ರಗೀತೆ. ಚಿತ್ರ ಆ 2 ವರ್ಷಗಳು. ಗಾಯಕರು ಅನೂಪ್ ಸೆಲೀನ್. ಅರಸು ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜೆ ಅನೂಪ್ ಸೆಲೀನ್.

0: ಎರಡು ವರ್ಷಗಳು ಎಂಬ ಚಿತ್ರದ ಹಾಡನ್ನು ಕೇಳಿದ್ರಿ. ನೀವು ಕೇಳ್ತಾ ಇದ್ದಾರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮಿನಿಮಮ್ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 9:46
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ

0: ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
1: ಕೇಳುಗರೇ, ನಮ್ಮ ನಿಲಯದಿಂದ ಬೆಳಿಗ್ಗೆ 9:05 ಪ್ರಾಯೋಜಿತ ಕಾರ್ಯಕ್ರಮ ನೈಪುಣ್ಯತೆಯ ಕೌಶಲ್ಯ ಹಾಗೂ ಯಶೋಗಾಥೆಯ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂಗವೈಕಲ್ಯವನ್ನು ಮೀರಿ ಗಿನ್ನಿಸ್ ದಾಖಲೆ ಬರೆದ ಜಿಯಾನ್ ಕ್ಲಾರ್ಕ್ ಅವರ ಕುರಿತು ಪಿಎಸ್ಐಟಿಎಂಎಸ್ನ ಪ್ರಾಂಶುಪಾಲರಾದ ಡಾ ಸುದರ್ಶನ್ ಜಿಎಂ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ. 9:30 ಸಿನಿ ತರಂಗ. ಪ್ರಸ್ತುತಿ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು. ಶುಕ್ರವಾರದ ವಿಶೇಷತೆ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಾವಣಗೆರೆಯ ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದ ವಿದ್ಯಾರ್ಥಿಗಳು. ಇಲ್ಲಿಯ ವಿದ್ಯಾರ್ಥಿಗಳು ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳನ್ನು, ಮಾಹಿತಿಯನ್ನು ನಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ. 11:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಂತಿ ಕುಮಾರೇಶ್ ಅವರಿಂದ ವೀಣಾ ವಾದನವನ್ನು ಆಲಿಸುವಿರಿ.

0: ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3 ಚಾಟ್ ಶೋ, 4 ಮಿಕ್ಸ್ ಮೆಲೋಡಿ. ಸಂಜೆ ಪ್ರಸಾರದಲ್ಲಿ 5 ಚಿತ್ರಗೀತೆಗಳು, 6 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಕುರಿತು ಹೊಸನಗರ ತಾಲೂಕು ನಂಜವಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಎನ್ಬಿನ ಗುರುರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಕನ್ನಡ ಚಿತ್ರಗೀತೆಗಳು. 10 ನಾಟಕ ಹಳೆಯ ಜೋಡು, ಮೂಲಕಥೆಯ ರಚನೆ ಹೆಚ್ವಿ ಸಾವಿತ್ರಮ್ಮ, ಬಾನುಲಿ ಟಿ ಸುನಂದಮ್ಮ. 10:30 ಹಳೆಯ ಕನ್ನಡ ಚಿತ್ರಗೀತೆಗಳನ್ನಾಲಿಸುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮಧ್ಯಾಹ್ನ 12:05 ವನಿತಾ ವಿಹಾರ ಮಹಿಳೆಯರಿಗೆ ಕಾರ್ಯಕ್ರಮದಲ್ಲಿ ಡಾ ಅನುಪಮಾ ನಿರಂಜನ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾ ಕೆಜಿ ಕವಿತಾ. ನಿರ್ವಹಣೆ ಸುಜಾತ ಎಫ್ ತಾಳ್ವಾರ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಆದ ಡಾ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ದಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಮೂಡಿಬರಲಿದೆ. ಕೇಳುಗರೆ, ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮಾಹಿತಿಯನ್ನು ಕೇಳಿದಿರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ದುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
2: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಂಗವೈಕಲ್ಯವನ್ನು ಮೀರಿ ಗಿನ್ನಿಸ್ ದಾಖಲೆ ಬರೆದ ಜಿಯಾಂಗ್ ಕ್ಲಾರ್ಕ್ ಇವರನ್ನು ಕುರಿತು ಈಗ ಮಾತನಾಡುತ್ತಾರೆ.
3: ಶಿವಮೊಗ್ಗ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸುದರ್ಶನ್ ಜಿಎಂ ಅವರು.
4: ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಕೇಳುಗರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಇಂದಿನ ವಿಶೇಷ ಉಪನ್ಯಾಸದ ವಿಷಯ ಅಂಗವೈಕಲ್ಯದ ನಡುವೆಯೂ ಗಿನ್ನಿಸ್ ದಾಖಲೆ ಬರೆದ ಜಿಯಾನ್ ಕ್ಲಾರ್ಕ್ ಎಂಬುದಾಗಿದೆ. ಕೇಳುಗರೆ, ಯಶಸ್ಸು ಎನ್ನುವುದು ನಿರಂತರವಾದ ಪರಿಶ್ರಮ ಹಾಗೂ ಸುದೀರ್ಘ ಪಯಣದ ಮೂಲಕ ಸಿಗುವಂತಹದ್ದು. ಇದಕ್ಕೆ ಕೊನೆ ಎಂಬುದೇ ಇಲ್ಲ. ಯಶಸ್ಸಿನ ಸೂತ್ರವನ್ನು ಕಂಡುಕೊಂಡಂತವರು ಮಾಡಿದ ಎಲ್ಲಾ ಪ್ರಯತ್ನಗಳು ಕೂಡ ಸಾಧನೆಯೇ ಆಗುತ್ತದೆ. ಹಾಗೆಯೇ ಸಾಧಕರು ಇದ್ದಕ್ಕಿದ್ದಂತೆ ಸೃಷ್ಟಿಯಾಗುವುದಿಲ್ಲ. ಅವಿರತವಾದ ಪರಿಶ್ರಮ, ಅಚಲವಾದ ನಂಬಿಕೆ, ನಿಶ್ಚಿತವಾದ ಗುರಿ ಹಾಗೂ ದೃಢ ಸಂಕಲ್ಪಗಳನ್ನು ಹೊಂದಿದವರು ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅಪಾರವಾದ ಅನುಭವ ಹಾಗೂ ಪ್ರಯತ್ನದ

ಮಹಾನ್ ಸಾಧನೆಯನ್ನು ಮಾಡಿ ಹೊಸ ಮೈಲುಗಲ್ಲುಗಳನ್ನು ಸ್ಥಾಪಿಸಿರುತ್ತಾರೆ. ಯಶಸ್ಸು ಎಂಬುದು ಎತ್ತರವಾದ ಗಗನ ಕುಸುಮವೇನಲ್ಲ, ಅದು ನಮ್ಮ ದೈನಂದಿನ ಶ್ರಮದಲ್ಲಿ, ಸೋಲಿನ ಪಾಠಗಳಲ್ಲಿ ಹಾಗೂ ನಂಬಿಕೆಗಳಲ್ಲಿ ಇದನ್ನು ಕಾಣಬಹುದು. ಯಶಸ್ಸನ್ನು ಗಳಿಸಲು ನಾವು ದೊಡ್ಡವರಾಗಿರಬೇಕೆಂದೇನು ಇಲ್ಲ, ಆದರೆ ನಮ್ಮ ಕನಸುಗಳು ದೊಡ್ಡದಾಗಿರಬೇಕು. ಜಗತ್ತು ಕಂಡ ಮಹಾನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳುವಂತೆ, ಯಶಸ್ವಿ ವ್ಯಕ್ತಿಯಾದರೆ ಸಾಕು ಎನ್ನುವುದಕ್ಕಿಂತ

90% ಪರಿಶ್ರಮ ಎಂದು ಹೇಳಿದ್ದಾರೆ. ಹಾಗೆಯೇ ನಮ್ಮ ದೇಶ ಕಂಡ ಶ್ರೇಷ್ಠ ವಿಜ್ಞಾನಿ ಹಾಗೂ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪ್ರಕಾರ ಸ್ಪಷ್ಟವಾದ ಗುರಿ, ಸಾಧನೆಯ ಮೇಲಿನ ಉತ್ಸಾಹ, ಶ್ರದ್ಧೆ ಮತ್ತು ಪರಿಶ್ರಮ ಇವೆಲ್ಲವುಗಳು ಯಶಸ್ಸಿನ ಕಿಲಿಗೈಗಳು ಎಂದು ಹೇಳಿದ್ದಾರೆ. ಆದರೆ ಈ ಸಾಧನೆಯ ಹಾದಿಯು ಸುಲಭವಾದದ್ದೇನಲ್ಲ. ಸೋಲು, ಅವಮಾನ ಹಾಗೂ ನೋವುಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಇರುವವರು ಮಾತ್ರ ಮಹತ್ವವಾದದ್ದನ್ನು ಸಾಧಿಸಬಲ್ಲರು. ಮನುಷ್ಯನು ತನ್ನ ಜೀವನದಲ್ಲಿ ನಿರ್ದಿಷ್ಟವಾದ ಗುರಿ ಮತ್ತು ಗೆಲ್ಲುವ ಛಲ ಹಾಗೂ ಸತತ ಪ್ರಯತ್ನದ ಮನೋಭಾವವನ್ನು ಹೊಂದಿದ್ದರೆ ಆತ ಮಹತ್ವಪೂರ್ಣವಾದ ಸಾಧನೆಯನ್ನು ಮಾಡಬಲ್ಲ. ಅಲ್ಲದೆ ಯಾವುದೇ ಅಡ್ಡಿ ಆತಂಕಗಳು ಅವನನ್ನು ತಡೆಯಲಾರವು. ಆತ ಎಲ್ಲ ರೀತಿಯ ಅಡೆತಡೆಗಳನ್ನು ಸಮರ್ಥವಾಗಿ ಎದುರಿಸಬಲ್ಲ. ಅಲ್ಲದೆ ಸೋಲುಗಳನ್ನೇ ಗೆಲುವಿನ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ತನ್ನ ಸಾಧನೆಯ ಶಿಖರವನ್ನು ಏರುತ್ತಾನೆ. ಇದಕ್ಕೆ ಅಂಗವೈಕಲ್ಯವೂ ಕೂಡ ಹೊರತಾದುದಲ್ಲ. ಎರಡು ಕೈ ಕಾಲುಗಳಿಲ್ಲಿದ್ದರೂ ಅತ್ಯಂತ ಶ್ರೇಷ್ಠ ಪ್ರೇರಣಾದಾಯಕ ಭಾಷಣಗಾರ, ಚಿತ್ರಕಲಾವಿದ, ಈಜುಗಾರ, ಲೇಖಕ, ಎರಡು ಕಂಪನಿಯ ಅಧ್ಯಕ್ಷ, ಅಕೌಂಟಿಂಗ್ ಹಾಗೂ ಫೈನಾನ್ಸ್ಗಳಲ್ಲಿ ಪದವಿಗಳನ್ನು ಗಳಿಸಿ 4 NGOಗಳನ್ನು ನಡೆಸುತ್ತಿರುವ ಜೊತೆಗೆ ಆಸ್ಟ್ರೇಲಿಯಾದ ಯುವರತ್ನ ಒಳಗೊಂಡಂತೆ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿರುವುದರ ಜೊತೆಗೆ ಜಗತ್ತನ್ನೇ ನಿಬ್ಬೆರಗೊಳಿಸಿರುವ ನಿಕ್ ಜೆಸಿಕ್ನ ಕಥೆಯನ್ನು ಹಲವಾರು ಜನರು ಕೇಳಿರಬಹುದು. ಇನ್ನು ಕೆಲವರು ಆತನ ಸಾಧನೆಯ ಕುರಿತು ಸ್ಫೂರ್ತಿದಾಯಕ ವಿಡಿಯೋಗಳನ್ನು ನೋಡಿರಬಹುದು. ಇದೇ ರೀತಿ ಅಂಗವೈಕಲ್ಯವನ್ನು ಮೀರಿ ಗಿನಿಸ್ ದಾಖಲೆ ಬರೆದ ಜಿಯಾನ್ ಕ್ಲಾರ್ಕ್ನದು ಕೂಡ ಅಪರೂಪದ ಯಶೋಗಾಥೆಯಾಗಿದೆ. 1998 ಅಮೆರಿಕದ ಕೊಲಂಬಸ್ನಲ್ಲಿ ಜಿಯಾನ್ ಕ್ಲಾರ್ಕ್ನ ಜನನವಾಯಿತು. ಆದರೆ ಮಗು ಹುಟ್ಟುತ್ತಲೇ ಅದರ ಅಂಗವೈಕಲ್ಯವನ್ನು ಕಂಡು ಅವನ ತಂದೆ ತಾಯಿ ಹೆದರಿ ಆ ಮಗುವನ್ನು ತೆಗೆದುಕೊಂಡು ಹೋಗಲು ನಿರಾಕರಿಸುತ್ತಾರೆ. ಆ ಮಗು ಕ್ಯಾಡ್ಯುರಲ್ ರಿಗ್ರೆಷನ್ ಸಿಂಡ್ರೋಮ್ ಎಂಬ ಕಾಯಿಲೆಗೆ ತುತ್ತಾಗಿ ಹುಟ್ಟುತ್ತಲೇ ಎರಡು ಕಾಲುಗಳನ್ನು ಇರುವುದಿಲ್ಲ. ಇದಕ್ಕೆ ಕಾರಣ ಆ ಮಗುವಿನ ತಾಯಿ ಗರ್ಭಿಣಿಯಾಗಿದ್ದಾಗ ತನ್ನ ಆರೋಗ್ಯದ ಕುರಿತಾಗಿ ಸರಿಯಾದ ಕಾಳಜಿಯನ್ನು ವಹಿಸದೇ ಇದ್ದುದು ಮತ್ತು ಅತಿಯಾದ ಮದ್ಯ ಸೇವನೆ ಹಾಗೂ ಡ್ರಗ್ಸ್ ಸೇವನೆಯು ಈ ಗರ್ಭದಲ್ಲಿ ಮಗುವಿನ ಮೇಲೆ ದುಷ್ಪರಿಣಾಮ ಬೀರಲು ಕಾರಣವೆಂದು ವೈದ್ಯರು ಅಭಿಪ್ರಾಯಪಟ್ಟಿರುತ್ತಾರೆ. ಒಟ್ಟಾರೆ ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಮಗು ಅನಾಥಾಶ್ರಮವನ್ನು ಸೇರುತ್ತದೆ. ಇದನ್ನು ದತ್ತು ತೆಗೆದುಕೊಂಡು ಹೋದ ಪೋಷಕರು ಕೂಡ ಆ ಮಗುವನ್ನು ಪುನಃ ಅಲ್ಲಿಗೆ ಮರಳಿ ತಂದು ಬಿಟ್ಟು ಹೋಗುತ್ತಾರೆ. ಕೊನೆಗೆ ಅನಾಥಾಶ್ರಮದಲ್ಲಿಯೇ ಮಗು ಬೆಳೆಯತೊಡಗುತ್ತದೆ. ಅಲ್ಲದೆ ತನ್ನ ಕಾಲಿಲ್ಲದ ಸತ್ಯವನ್ನು ಅದು ಒಪ್ಪಿಕೊಳ್ಳುತ್ತಾ ನಿಧಾನವಾಗಿ ಬದುಕಲು ಕಲಿಯುತ್ತಾ ಹೋಗುತ್ತದೆ. ಜಿಎಂ ಕ್ಲಾರ್ಕ್ಗೆ ಬಾಲ್ಯದಲ್ಲಿಯೇ ರೆಸ್ಲಿಂಗ್ ಬಗ್ಗೆ ವಿಶೇಷವಾದ ಆಸಕ್ತಿ. ಬಾಲಕ 2ನೇ ತರಗತಿಯಲ್ಲಿರುವಾಗ ಆತನ ಶಾಲೆಯ ಶಿಕ್ಷಕರು ಯಾವುದಾದರೂ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತೆ ಸಲಹೆಯನ್ನು ನೀಡಿರುತ್ತಾರೆ. ಅಲ್ಲದೆ ನಿನಗೆ ಯಾವುದಾದರೂ ಕ್ರೀಡೆಯಲ್ಲಿ ಆಸಕ್ತಿ ಇದೆಯೇ ಎಂದು ಕೇಳುತ್ತಾರೆ. ಮರುಕ್ಷಣವೇ ಕ್ಲಾರ್ಕ್ ರೆಸ್ಲಿಂಗ್ ಎಂದು ಉದ್ಗರಿಸುತ್ತಾನೆ. ಆ ಶಿಕ್ಷಕ ರೆಸ್ಲಿಂಗ್ ಕೋಚ್ ಆದುದರಿಂದ ಕ್ಲಾರ್ಕ್ಗೆ ತರಬೇತಿಯನ್ನು ನೀಡಲು ಆರಂಭಿಸುತ್ತಾರೆ. ವರ್ಷಗಳು ಕಳೆದಂತೆ ಮುನ್ಸಿಲಾಲ್ ಹೈಸ್ಕೂಲ್ನಲ್ಲಿ ರೆಸ್ಲಿಂಗ್ ತಂಡದ ಸದಸ್ಯನಾಗಿ ಆಟದಲ್ಲಿ ಭಾಗವಹಿಸುತ್ತಾನೆ. ಆದರೆ ಪ್ರಾರಂಭದ ಎಲ್ಲಾ ಪಂದ್ಯಗಳು ಸೋಲು ಉಂಟಾಗುತ್ತದೆ. ಆದರೆ ಈ ಸೋಲುಗಳು ಆತನನ್ನು ನಿರಾಶೆಗೊಳಿಸಲಾಗಲಿಲ್ಲ, ಬದಲಾಗಿ ಇನ್ನಷ್ಟು ಗಟ್ಟಿಗೊಳಿಸಿತು. ನಾನು ಮೊದಲಿನಿಗಿಂತ ಇನ್ನೂ ಹೆಚ್ಚು ಅಭ್ಯಾಸವನ್ನು ಮಾಡಬೇಕು, ಇನ್ನೂ ಪ್ರಯತ್ನವನ್ನು ಹೆಚ್ಚಿಗೆ ನಾನು ಮಾಡಬೇಕೆಂದು ನಿರ್ಧಾರ ಮಾಡುತ್ತಾನೆ. ಶಾಲೆ ಮತ್ತು ಸೀನಿಯರ್ ಲೆವೆಲ್ ಅಲ್ಲಿ ಭಾಗವಹಿಸಿ ಸೆಮಿಫೈನಲ್ ಹಂತದವರೆಗೂ ಕೂಡ ಹೋದರೂ ಫೈನಲ್ಗೇರುವ ಕನಸು ಸಾಕಾರಗೊಳ್ಳುವುದಿಲ್ಲ. ತಾನೊಬ್ಬ ಅಂಗವೈಕಲ್ಯ ಹೊಂದಿದ ವ್ಯಕ್ತಿ ಎಂಬುದನ್ನು ತನ್ನ ಮನಸ್ಸಿನಿಂದ ಶಾಶ್ವತವಾಗಿ ಹೊರಗೆ ಹಾಕಿಬಿಡುತ್ತಾನೆ. ಕಾಲುಗಳೇ ಇಲ್ಲದ ಹುಡುಗನು ಅಂತಾರಾಷ್ಟ್ರೀಯ ಶಾಲಾ ಮಟ್ಟದ ರೆಸ್ಲಿಂಗ್ ಸೆಮಿಫೈನಲ್ ಹಂತದವರೆಗೆ ತಲುಪಿದ ಸುದ್ದಿ ಜನರಿಗೆ ತಿಳಿದ ಕೂಡಲೇ ಇಡೀ ದೇಶಾದ್ಯಂತ ಮೆಚ್ಚುಗೆಯ ಪೂರವೇ ಹರಿದು ಬರುತ್ತದೆ. ಅಲ್ಲದೆ ಜಿಯಾನ್ ಕ್ಲಾರ್ಕ್ ಬಹುಬೇಗನೆ ಜನಪ್ರಿಯತೆಯನ್ನು ಹೊಂದುತ್ತಾನೆ. 2015 ಅಂತಿಮವಾಗಿ ಕ್ಲಾರ್ಕ್ಗೆ ತಮ್ಮದೇ ಆದ ಮನೆ ಸಿಗುತ್ತದೆ. ಕಿಂಬರ್ಲೆ ಹಾಕ್ಸಿನ್ ಎಂಬುವರು ಇವರನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಈ ಕುಟುಂಬದ ಕಾಳಜಿ, ಪ್ರೀತಿ ಹಾಗೂ ಪ್ರೋತ್ಸಾಹದಿಂದ 2016 ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 100 ಮೀಟರ್ ಹಾಗೂ 400 ಮೀಟರ್ ಓಟದಲ್ಲಿ ಪಾಲ್ಗೊಂಡು ಕ್ರಮವಾಗಿ ಮೊದಲನೇ ಮತ್ತು 3ನೇ ಸ್ಥಾನವನ್ನು ಪಡೆಯುತ್ತಾರೆ. ಮುಂದೆ ಕೆಂಟ್ ಸ್ಟೇಟ್ ಯೂನಿವರ್ಸಿಟಿಯಿಂದ BBA ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಮಾತ್ರವಲ್ಲದೆ ರೆಸ್ಲಿಂಗ್ ಮತ್ತು ರೇಸಿಂಗ್ಗಳಲ್ಲಿ ತಮ್ಮ ಗಮನವನ್ನು ಕೇಂದ್ರಗೊಳಿಸುತ್ತಾರೆ. ಇಂದು ತಮ್ಮ ಅವಿರತವಾದ ಪರಿಶ್ರಮದ ಫಲವಾಗಿ ಜಗತ್ತಿನ ಶ್ರೇಷ್ಠ ರೆಸ್ಲರ್ಗಳಲ್ಲಿ ಒಬ್ಬರಾಗಿ ಹೆಸರುವಾಸಿಯಾಗಿದ್ದಾರೆ. 2018 ನೆಟ್ಫ್ಲಿಕ್ಸ್ನಲ್ಲಿ ಇವರ ಜೀವನಾಧಾರಿತ ಚಿತ್ರವನ್ನು

0: ಬಿಡುಗಡೆಗೊಳಿಸಲಾಗಿದೆ. ಜಗತ್ತಿನ ಸರ್ವಶ್ರೇಷ್ಠ ದಾಖಲೆಗಳನ್ನು ಕರೆಸಿಕೊಳ್ಳುವ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿಯೂ ಕೂಡ ದಾಖಲೆಯನ್ನು ನಿರ್ಮಿಸಿದ್ದಾರೆ. 20 ಮೀಟರ್ ರೇಸ್ನಲ್ಲಿ ಕೇವಲ 4.78 ಸೆಕೆಂಡ್ಗಳಲ್ಲಿ ತಮ್ಮ ಕೈಗಳ ಮೂಲಕ ಓಡುವುದರೊಂದಿಗೆ ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಇವರ ದೃಢ ಸಂಕಲ್ಪವನ್ನು ಕಂಡು ಮೂಕವಿಸ್ಮಿತರಾಗಿದ್ದಾರೆ. ಜೀವನದಲ್ಲಿ ಬಹಳಷ್ಟು ಜನರು ಸಾಧನೆಯನ್ನು ಮಾಡಲು ಸಾಧ್ಯವಾಗದಿದ್ದಾಗ ಕೆಲವು ನೆಪಗಳನ್ನು ಹುಡುಕುತ್ತಾರೆ, ಆದರೆ ಜಿಯಾನ್ ಕ್ಲಾರ್ಕ್ ಎಂದೂ ತನ್ನ ಪರಿಸ್ಥಿತಿಯನ್ನು ನೆಪವಾಗಿಸಲಿಲ್ಲ. ಅದಕ್ಕಾಗಿಯೇ ಅವರು ತನ್ನ ಬೆನ್ನ ಹಿಂದೆ ದೊಡ್ಡ ಅಕ್ಷರಗಳಲ್ಲಿ ನೋ ಎಸ್ಕ್ಯೂಸಸ್ ಎಂದು ಟಾಟವನ್ನು ಹಾಕಿಸಿಕೊಂಡಿದ್ದಾರೆ. ಇಂದು ವಿಶ್ವವಿಖ್ಯಾತ ರೆಸ್ಲರ್, ಅಥ್ಲೆಟ್, ನಟರು ಹಾಗೂ ಪ್ರೇರಣಾದಾಯಕ ಮಾತುಗಾರರಾಗಿಯೂ ಕೂಡ ಕ್ಲಾರ್ಕ್ ಪ್ರಸಿದ್ಧರಾಗಿದ್ದಾರೆ. ಇದರಿಂದ ಹಲವು ಬಹಳ ಮುಖ್ಯವಾಗಿ ಕಲಿಯಬೇಕಾದಂತಹ ಅಂಶವೇನೆಂದರೆ ಯಾವುದೇ ಸಮಸ್ಯೆಯು ಮನುಷ್ಯನ ಇಚ್ಛಾಶಕ್ತಿಗಿಂತ ದೊಡ್ಡದೇನಲ್ಲ ಎಂಬುದಾಗಿದೆ. ಭಗವಂತ ನಮ್ಮನ್ನು ದೈಹಿಕವಾಗಿ ಎಷ್ಟು ಸುದೃಢನಾಗಿ ಸೃಷ್ಟಿಸಿದ್ದಾನೋ ಮಾನಸಿಕವಾಗಿ ಅಷ್ಟೇ ದುರ್ಬಲರನ್ನಾಗಿ ಎನ್ನುವವರು ಕೂಡ ಈ ಸಮಾಜದಲ್ಲಿ ಇದ್ದಾರೆ. ಏಕೆಂದರೆ ಅವರಿಗೆ ಸಣ್ಣ ಸೋಲನ್ನು ಕೂಡ ಸಹಿಸಿಕೊಳ್ಳುವ ಶಕ್ತಿ ಇರುವುದಿಲ್ಲ. ಆದರೆ ಕ್ಲಾರ್ಕ್ ತನ್ನ ಬದುಕಿನಲ್ಲಿ ಏನಾದರೂ ಸಾಧಿಸಿ ತೋರಿಸಬೇಕು ಎನ್ನುವ ಸಂಕಲ್ಪ ಶಕ್ತಿಯಿಂದ ಅಸಾಧ್ಯವಾದದ್ದನ್ನು ಸಾಧಿಸಿ ತೋರಿಸಿದ್ದಾರೆ. ರೆಸ್ಲಿಂಗ್ ತನ್ನ ಬದುಕಿನ ದಿಕ್ಕನ್ನೇ ಬದಲಿಸಿದೆ. ಇಂದು ತನ್ನ ಬದುಕಿನಲ್ಲಿ ಏನಾದರೂ ತೊಂದರೆಗಳು ಬಂದರೂ ಅದರಿಂದ ಹೊರಬರಲು ಇದು ಸಾಧ್ಯವಾಗಿಸಿದೆ ಎಂದಿದ್ದಾರೆ. ಪ್ರತಿಯೊಬ್ಬರೂ ಬದುಕಿನಲ್ಲಿ ವಿಶೇಷವಾದದ್ದನ್ನು ಸಾಧಿಸಬಹುದು, ಆದರೆ ಇದಕ್ಕೆ ಛಲ, ಸತತ ಪರಿಶ್ರಮ ಹಾಗೂ ಸಮರ್ಪಣಾ ಮನೋಭಾವ ಮುಖ್ಯ ಎಂಬುದನ್ನು ಈ ಯಶೋಗಾಥೆಯಿಂದ ತಿಳಿಯಬಹುದು. ನಮ್ಮಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲವಿದ್ದರೆ ನಿಮ್ಮನ್ನು ಯಾರೂ ತಡೆಯಲಾರರು. ಪ್ರತಿಯೊಬ್ಬರಲ್ಲಿ ಏನಾದರೊಂದು ಮಿತಿ ಇದ್ದೇ ಇರುತ್ತದೆ. ಸಮಾಜದಲ್ಲಿ ಶ್ರೀಮಂತರಿಗೆ ಹಣ, ಅಂತಸ್ತು, ವಸ್ತು, ಒಡವೆ ಇತ್ಯಾದಿಗಳನ್ನು ಇದ್ದರೂ ಕೂಡ ತಮ್ಮ ಕುಟುಂಬದ ಜೊತೆ ಕಾಲವನ್ನು ಕಳೆಯಲು ಸಮಯವಿರುವುದಿಲ್ಲ. ಇನ್ನು ಕೆಲವರ ಬಳಿ ಸಮಯವಿದ್ದರೆ ಹಣ, ಅಂತಸ್ತು ಇರುವುದಿಲ್ಲ. ಇದನ್ನೇ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನವ್ಯ ಸಾಹಿತ್ಯದ ಪ್ರವರ್ತಕ ಎಂದು ಖ್ಯಾತನಾಮರಾದ ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗರು ಇರುವುದೆಲ್ಲವ ಬಿಟ್ಟು ಇರುವುದರ ಕಡೆಗೆ ತುಡಿಯುವುದೇ ಜೀವನ ಎಂದು ತಮ್ಮ ಮೋಹನ ಮುರಳಿ ಎಂಬ ಕವನದಲ್ಲಿ ಸಾರಿದ್ದು ಎನ್ನಿಸುತ್ತದೆ. ಈ ಯಶೋಗಾಥೆ ನಮಗೆ ಕಲ್ಪಿಸುವುದು, ಕಲಿಸುವುದು ನಮ್ಮಲ್ಲಿ ಇಲ್ಲದುದನ್ನು ಕಂಡು ದುಃಖಿಸದಿರೋ, ಮಿತಿಯನ್ನು ಕಂಡು ಕೊರಗದಿರೋ, ನಮ್ಮಲ್ಲಿರುವ ಸಾಮರ್ಥ್ಯ ಆತ್ಮವಿಶ್ವಾಸದೊಂದಿಗೆ ಮುನ್ನುಡಿಯುತ್ತಿರೋ, ಇದೇ ಗುರಿಯ ಕಡೆಗೆ ತಲುಪಿಸುತ್ತದೆ. ವೀರ ಸನ್ಯಾಸಿ ಹಾಗೂ ಪುರುಷ ಸಿಂಹ ಶ್ರೀ ಸ್ವಾಮಿ ವಿವೇಕಾನಂದರು ಏಳಿ ಎದ್ದೇಳಿ ನಿಮ್ಮ ಗುರಿಯನ್ನು ಮುಟ್ಟುವ ತನಕ ನಿಲ್ಲದಿರಿ ಎಂದು ಯುವ ಜನಾಂಗಕ್ಕೆ ತಮ್ಮ ಸ್ಫೂರ್ತಿಯ ಮಾತುಗಳ ಮೂಲಕ ಹೊಸ ಚೈತನ್ಯವನ್ನು ತುಂಬಿದ್ದಾರೆ. ನಾವು ಇಂತಹ ಅಪರೂಪದ ಸಾಧಕರ ಯಶೋಗಾಥೆಗಳನ್ನು ಹಾಗೂ ಅವರ ಸೋಲು ಗೆಲುವಿನ ಕಥೆಗಳನ್ನು ಕೇಳಿದಾಗ ನಮ್ಮ ಮೈಮನಸ್ಸುಗಳು ಪುಳಕಗೊಳ್ಳುತ್ತವೆ. ನಮ್ಮಲ್ಲಿಯೂ ಇಂತಹದೇ ಯಾವುದಾದರೊಂದು ಸಾಧನೆಯನ್ನು ಮಾಡಬೇಕೆಂಬ ಕನಸು ಚಿಗುರುಳಿಯುತ್ತದೆ. ನಮ್ಮಲ್ಲಿಯೂ ಶಕ್ತಿ ಸಾಮರ್ಥ್ಯಗಳಿವೆ, ನಾವು ಕೂಡ ಈ ರೀತಿಯ ಯಶೋಗಾಥೆಯಾಗಬೇಕು ಎಂಬ ಹಂಬಲವೂ ಮೂಡುತ್ತದೆ. ಇಂದು ಅದೆಷ್ಟೋ ಜನ ಕೇವಲ ಕನಸುಗಳನ್ನು ಕಾಣುತ್ತಾ ಪ್ರಯತ್ನವನ್ನೇ ಮಾಡದೆ ಸಾಧನೆಯ ಪಯಣದಿಂದ ವಿಮುಕ್ತರಾಗಿರುತ್ತಾರೆ. ಆದರೆ ಇನ್ನು ಕೆಲವರು ತಮ್ಮ ಸಾಧನೆಯ ಹಾದಿಯಲ್ಲಿ ಬರುವ ಎಲ್ಲಾ ರೀತಿಯ ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಸೋಲಿನ ಸರಮಾಲೆಗಳನ್ನೇ ಗೆಲುವಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಅಸಾಧ್ಯವಾದದ್ದನ್ನು ಸಾಧ್ಯವಾಗಿರಿಸುತ್ತಾರೆ. ಪ್ರತಿಯೊಂದು ಯಶೋಗಾಥೆಯ ಹಿಂದೆಯೂ ಸತತವಾದ ಪರಿಶ್ರಮ ಹಾಗೂ ಸೋಲಿನ ಲೆಕ್ಕಾಚಾರಗಳಿವೆ. ಜಿಎಂ ಕ್ಲಾರ್ಕ್ ಹೇಳಿದ ರೀತಿ ಜನರು ನಿಮ್ಮ ಅಸಹಾಯಕತೆಯನ್ನು ಕಂಡು ಅನುಕಂಪ ತೋರಬಲ್ಲರು, ಆದರೆ ಸಾಧನೆಯ ಶ್ರೇಷ್ಠತೆಯನ್ನು ನೀವೇ ತಲುಪಬೇಕು. ತಮ್ಮ ಕೈಗಳ ಮೂಲಕ ಓಡುವುದರೊಂದಿಗೆ ಗಿನ್ನಿಸ್ ದಾಖಲೆಗೆ ಪಾತ್ರರಾದ ಓಟಗಾರ. ಈ ಕಿರು ಉಪನ್ಯಾಸವನ್ನು ನೀಡಲು ಅವಕಾಶ ಕಲ್ಪಿಸಿದ ನಮ್ಮ ಪಿಇಎಸ್ ಸಂಸ್ಥೆಗೂ, ಭದ್ರಾವತಿ ಆಕಾಶವಾಣಿ ನಿಲಯಕ್ಕೂ ಮತ್ತು ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಇದುವರೆಗೆ ಆಲಿಸಿದ ಎಲ್ಲ ಶ್ರೋತೃಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತಿದ್ದಾನೆ. ಧನ್ಯವಾದಗಳು.
1: ಅಂಗವೈಕಲ್ಯವನ್ನು ಮೀರಿ ಗಿನ್ನಿಸ್ ದಾಖಲೆ ಬರೆದ ಜಿಯಾನ್ ಕ್ಲಾರ್ಕ್ ಇವರನ್ನು ಕುರಿತು ಇದುವರೆಗೂ ಮಾತನಾಡಿದವರು ಶಿವಮೊಗ್ಗ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುದರ್ಶನ್ ಜಿಎಂ ಅವರು. ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್, ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147705

0: ಅವರು ಸೊನ್ನೆ ಎಂಟು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು.
1: ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ, ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 9:30 ಸಿನಿ ತರಂಗ ಕಾರ್ಯಕ್ರಮದಲ್ಲಿ 80-90 ದಶಕದ ನಾಯಕರ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು ಶುಕ್ರವಾರದ ವಿಶೇಷತೆ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದ ವಿದ್ಯಾರ್ಥಿಗಳು. ಇಲ್ಲಿಯ ವಿದ್ಯಾರ್ಥಿಗಳು ಪರಿಸರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ. ತಾವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ ನಾವು ಕೇಳುವ ಪ್ರಶ್ನೆಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481520060 ತಾವು ಸಂದೇಶವನ್ನು ಕಳುಹಿಸುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹನ್ನೊಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಂತಿ ಕುಮಾರೇಶ್ ಅವರಿಂದ ವೀಣಾವಾದನ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಂಕರಘಟ್ಟದ ಶ್ರೀಮತಿ ಪಾರ್ವತಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು, 5:00 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ, 6:00 ಸೇವಾ ಮಾಹಿತಿ. ಇದುವರೆಗೂ ನೀಲಿದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳತ್ತ ಗಮನ ಹರಿಸಿದೆವು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 9:20.

ಕೇಳುಗರಿಗೆಲ್ಲ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುವರೆ, ಮಹಾತ್ಮ ಗಾಂಧೀಜಿರವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ನಂತರದಲ್ಲಿ ಅವರಿಗೆ ಅನೇಕ ಸ್ವಾಗತ ಸನ್ಮಾನಗಳು ನಡೆಯುತ್ತೆ. ಇಂಥ ಒಂದು ಸ್ವಾಗತ ಸಮಾರಂಭದಲ್ಲಿ ಜನರಿಗೆ ಅರ್ಥವಾಗುವಂತೆ ಸ್ಥಳೀಯ ಭಾಷೆಯಲ್ಲಿಯೇ ತಮ್ಮ ವಿಚಾರಗಳನ್ನು ಮುಂದಿಡಬೇಕು ಎನ್ನುವಂತಹ ನಿಲುವನ್ನು ಹೊಂದಿ ಅದೇ ರೀತಿ ಮಾಡ್ತಾರೆ. ಹಾಗೂ ಮುಂಬಯಿಯ ಗವರ್ನರ್ ಅವರನ್ನ ಗವರ್ನರ್ ಇಚ್ಛೆಯಂತೆಯೇ ಭೇಟಿಯಾಗಿ ಅವರೊಂದಿಗೆ ಮಾತುಕತೆ ಆಡ್ತಾರೆ. ಇದರ ಮುಂದುವರೆದ ಭಾಗವಾಗಿ ತಮ್ಮ ಆತ್ಮಚರಿತ್ರೆಯಲ್ಲಿ ಮಹಾತ್ಮ ಗಾಂಧೀಜಿರವರು ಬರೆದಿರೋದು ಹೀಗೆ: ಆಮೇಲೆ ನಾನು ಪೂನಾಕ್ಕೆ ಹೋದೆನು. ಆ ಅಮೂಲ್ಯವಾದ ಕಾಲದ ಎಲ್ಲಾ ನೆನಪುಗಳನ್ನು ಹೇಳುವುದು ನನಗೆ ಅಸಾಧ್ಯ. ಗೋಖಲೆಯವರು ಭಾರತ ಸೇವಾದಳದ ಸದಸ್ಯರು, ಅಂದರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸದಸ್ಯರು, ನನ್ನನ್ನು ಅಮಿತ ವಿಶ್ವಾಸದಿಂದ ಕಂಡರು. ನನಗೆ ನೆನಪಿರುವ ಮಟ್ಟಿಗೆ ಗೋಖಲೆಯವರು ನನ್ನನ್ನು ಸಂಧಿಸಲು ಅವರನ್ನೆಲ್ಲ ಆಹ್ವಾನಿಸಿದ್ದರು. ಎಲ್ಲ ವಿಷಯಗಳ ಮೇಲೂ ಅವರೊಡನೆ ನಾನು ನಿಸ್ಸಂಕೋಚವಾಗಿ ಚರ್ಚೆ ನಡೆಸಿದೆನು. ನಾನು ಭಾರತ ಸೇವಾ ಸಂಘವನ್ನು ಸೇರಬೇಕೆಂಬುದು ಗೋಖಲೆಯವರ ತೀವ್ರ ಇಚ್ಛೆಯಾಗಿದ್ದಿತು. ನನಗೂ ಅದೇ ಇಚ್ಛೆ ಇದ್ದಿತು. ಆದರೆ ನನ್ನ ಧ್ಯೇಯಗಳಿಗೂ ಕಾರ್ಯವಿಧಾನಕ್ಕೂ ಅವರ ಧ್ಯೇಯಗಳಿಗೂ ಬಹಳ ವ್ಯತ್ಯಾಸವಿದ್ದುದರಿಂದ ಸಂಘವನ್ನು ನಾನು ಸೇರುವುದು ಉಚಿತವಾಗಲಾರದೆಂದು ಸದಸ್ಯರು ಭಾವಿಸಿದರು. ನನ್ನ ನಿಯಮಗಳನ್ನು ನಾನು ಬಹಳ ಖಂಡಿತವಾಗಿ ನಡೆಸುತ್ತಿದ್ದರೂ ಇತರರ ವಿಷಯದಲ್ಲಿ ಅಷ್ಟೇ ಸಹನೆಯನ್ನು ತೋರಿಸಲು ನಾನು ಸಿದ್ಧನೆಂದು ಗೋಖಲೆಯವರು ನಂಬಿದ್ದರು. ಗೋಖಲೆಯವರು

ಹೀಗೆ ಹೇಳಿದರು. ಆದರೆ ಸಂಘದ ಸದಸ್ಯರಿಗೆ ಇನ್ನೂ ನಿಮ್ಮ ರಾಜೀಯ ಮನೋಭಾವ ಗೊತ್ತಾಗಿಲ್ಲ. ತಮ್ಮ ನಿಯಮಗಳ ವಿಷಯದಲ್ಲಿ ಅವರು ಹಠವಾದಿಗಳು, ಸ್ವತಂತ್ರವೂ ಹೌದು. ಅವರು ನಿಮ್ಮನ್ನು ಅಂಗೀಕರಿಸುವರೆಂಬುದು ನನ್ನ ಆಸೆ. ಅವರು ಹಾಗೆ ಮಾಡದಿದ್ದರೂ ಅವರಿಗೆ ನಿಮ್ಮಲ್ಲಿ ಗೌರವವೂ ವಿಶ್ವಾಸವೂ ಇಲ್ಲವೆಂದು ಒಂದು ಕ್ಷಣವೂ ಯೋಚಿಸಬೇಡಿ. ಅವರಿಗೆ ನಿಮ್ಮಲ್ಲಿರುವ ಗೌರವಕ್ಕೆ ಎಲ್ಲಿ ಕುಂದುಂಟಾಗುವುದೋ ಎಂದು ಅವರು ನಿಮ್ಮನ್ನು ಸೇರಿಸಿಕೊಳ್ಳಲು ಹಿಂದು ಮುಂದು ನೋಡುತ್ತಿದ್ದಾರೆ. ಆದರೆ ನೀವು ನಿಯಮಪೂರ್ವಕವಾಗಿ ಸದಸ್ಯರಾಗಿರಲಿ ಬಿಡಲಿ, ನಾನೇನೋ ನಿಮ್ಮನ್ನು ಸದಸ್ಯರೆಂದೇ ಭಾವಿಸುತ್ತೇನೆ ಎಂದರು. ನಾನು ಗೋಖಲೆ ಅವರಿಗೆ ನನ್ನ ಸಂಕಲ್ಪವನ್ನು ತಿಳಿಸಿದೆನು. ನನ್ನನ್ನು ಸದಸ್ಯನಾಗಿ ಸೇರಿಸಿಕೊಳ್ಳಲಿ ಅಥವಾ ಬಿಡಲಿ, ಫೀನಿಕ್ಸ್ ಕುಟುಂಬದೊಡನೆ ನೆಲೆಸಲು ಒಂದು ಆಶ್ರಮ ನನಗೆ ಬೇಕು. ಇದು ಗುಜರಾತಿನಲ್ಲಾದರೆ ಉತ್ತಮ, ಏಕೆಂದರೆ ನಾನು ಗುಜರಾತಿಯಾದುದರಿಂದ ಗುಜರಾತಿನ ಸೇವೆ ಮಾಡುವುದರ ಮೂಲಕ ಭಾರತದ ಸೇವೆ ಮಾಡುವುದು ನನಗೆ ಉತ್ತಮ ಮಾರ್ಗ ಎಂದು ಹೇಳಿದೆನು. ಗೋಖಲೆ ಅವರಿಗೆ ಈ ಅಭಿಪ್ರಾಯ ಒಪ್ಪಿಗೆಯಾಯಿತು. ಅವರು, ನೀವು ಹಾಗೆ ಮಾಡುವುದೇ ಸರಿ, ಸದಸ್ಯರೊಂದಿಗೆ ನಿಮ್ಮ ಮಾತುಕತೆಗಳ ಫಲ ಏನೇ ಆಗಲಿ ಆಶ್ರಮದ ವೆಚ್ಚಕ್ಕೆಲ್ಲ ನೀವು ನನ್ನನ್ನೇ ಹೊಣೆ ಮಾಡಬೇಕು, ಆಶ್ರಮವು ನನ್ನದೆಂದೇ ಎಣಿಸುತ್ತೇನೆ ಎಂದರು. ನನ್ನ ಹೃದಯ ಆನಂದಪೂರ್ಣವಾಯಿತು. ಹಣ ಕೂಡಿಸುವ ಜವಾಬ್ದಾರಿ ಇಲ್ಲ, ನಾನೊಬ್ಬನೇ ಈ ಕಾಲದಲ್ಲಿ ನನ್ನ ಸ್ವಂತ ಶಕ್ತಿಯಿಂದ ತೊಡಗಬೇಕಾದುದಿಲ್ಲ. ಕಷ್ಟ ಬಂದಾಗಲೆಲ್ಲ ತಪ್ಪದೆ ಮಾರ್ಗದರ್ಶನ ಮಾಡುವವರು ಇದ್ದಾರೆ ಎಂಬ ಭಾವನೆಯಿಂದ ನನಗೆ ಆನಂದವಾಗಿದ್ದಿತು. ಇದರಿಂದ ನನ್ನ ಮನಸ್ಸಿನ ದೊಡ್ಡ ಹೊರೆ ಇಳಿದಂತಾಯಿತು. ಹೀಗೆ ದಿವಂಗತ ದೇವ್ರವರನ್ನು ಕರೆದು ಗೋಖಲೆ ಅವರು, ಸಂಘದ ಲೆಕ್ಕ ಪುಸ್ತಕಗಳಲ್ಲಿ ಇವರಿಗಾಗಿ ಒಂದು ಖಾತೆಯನ್ನು ತೆರೆಯಿರಿ, ಆಶ್ರಮಕ್ಕಾಗಿಯೂ ಮತ್ತು ಸಾರ್ವಜನಿಕ ಕಾರ್ಯಕ್ಕಾಗಿಯೂ ಇವರು ಕೇಳುವ ಹಣವನ್ನು ಕೊಡಿ ಎಂದು ಸೂಚನೆ ಇತ್ತರು. ಆನಂತರ ನಾನು ಶಾಂತಿನಿಕೇತನಕ್ಕೆ ಹೊರಡಲು ಸಿದ್ಧನಾದೆನು. ನಾನು ಹೊರಡುವುದಕ್ಕೆ ಮುಂಚೆ ಗೋಖಲೆ ಅವರು ಕೆಲವರು ಇಷ್ಟಮಿತ್ರರನ್ನು ಕರೆದು ನನಗೆ ಸತ್ಕಾರಕೂಟವನ್ನು ಏರ್ಪಡಿಸಿದ್ದರು. ಅವರು ನನಗೆ ಇಷ್ಟವಾದ ಫಲಾಹಾರ ವಸ್ತುಗಳನ್ನೇ, ಹಣ್ಣು ಬಾದಾಮಿ ಇವನ್ನು ತರಿಸಿದ್ದರು. ಸತ್ಕಾರಕೂಟ ಅವರ ಕೊಠಡಿಯಿಂದ 4-6 ಹೆಜ್ಜೆಗಳ ದೂರದಲ್ಲಿ ಸೇರಿದ್ದರೂ ಅಲ್ಲಿಗೆ ಬಂದು ಭಾಗವಹಿಸಲು ಅವರು ಶಕ್ತರಾಗಿರಲಿಲ್ಲ. ಆದರೆ ಅವರು ನನ್ನಲ್ಲಿಟ್ಟಿದ್ದ ಪ್ರೇಮದಿಂದ ಊಟಕ್ಕೆ ಬಂದೇ ಬರುತ್ತೇನೆಂದು ಹಠ ಹಿಡಿದು ಬಂದರು. ಆದರೆ ಮೂರ್ಛೆ ಹೋದರು. ಅವರನ್ನು ಅವರ ಕೊಠಡಿಗೆ ಸಾಗಿಸಬೇಕಾಯಿತು. ಹಾಗೆ ಅವರು ಮೂರ್ಛೆ ಹೋದದ್ದು ಅದೇ ಮೊದಲನೆಯ ಸಲವಲ್ಲ. ಆದುದರಿಂದ ಮೂರ್ಛೆ ತಿಳಿದ ಉಡನೆಯೇ ಅವರು ನಾವು ಕೂಟವನ್ನು ಮುಂದುವರಿಸಬೇಕೆಂದು ಹೇಳಿ ಕಳುಹಿಸಿದರು. ಕೆಲವು ಮಿತ್ರರು ಭಾರತ ಸೇವಕ ಸಂಘದ ಅತಿಥಿ ಗೃಹದ ಎದುರಿನ ಬಯಲಿನಲ್ಲಿ ಆಗ ದೊರಕುತ್ತಿದ್ದ ನೆಲಗಡಲೆ, ಖರ್ಜೂರ, ಹಣ್ಣುಗಳು ಇವುಗಳನ್ನು ತಿನ್ನುತ್ತಾ ಆತ್ಮೀಯವಾಗಿ ಮಾತುಕತೆ ಆಡುತ್ತಿದ್ದುದೇ ಹೊರತು ಮತ್ತೇನೂ ಅಲ್ಲ ಈ ಕೂಟ. ಆದರೆ ಮೂರ್ಛೆ ಬೀಳುವುದು ನನ್ನ ಬಾಳಿನಲ್ಲಿ ಸಾಮಾನ್ಯ ವಿಷಯವಾಗುವುದಾಗಿರಲಿಲ್ಲ. ಪೂನಾದಿಂದ ರಾಜಕೋಟೆಗೆ ಹೋಗಿ ಪೋರಬಂದರಿಗೆ ಹೋದೆನು. ಅಲ್ಲಿ ನಾನು ಗತಿಸಿದ ನಮ್ಮಣ್ಣನ ಹೆಂಡತಿಯನ್ನು, ಇತರ ಬಂಧುಗಳನ್ನು ನೋಡಬೇಕಾಗಿದ್ದಿತು. ದಕ್ಷಿಣ ಆಫ್ರಿಕಾದ ಸತ್ಯಾಗ್ರಹದ ಕಾಲದಲ್ಲಿ ನಾನು ನನ್ನ ಉಡುಪಿನ ಕ್ರಮವನ್ನು ಬದಲಾಯಿಸಿ ಅದನ್ನು ಹೆಚ್ಚಾಗಿ ಕರಾರು ಕೂಲಿಯ ಉಡುಪಿಗೆ ಅನುಸಾರವಾಗಿ ಮಾಡಿಕೊಂಡಿದ್ದೆನು. ಮತ್ತೆ ಇಂಗ್ಲೆಂಡಿನಲ್ಲಿಯೂ ಮನೆಯೊಳಗೆ ಉಪಯೋಗಕ್ಕೆ ಆ ವಸ್ತ್ರಗಳನ್ನೇ ಉಪಯೋಗಿಸುತ್ತಿದ್ದೆನು. ಬೊಂಬಾಯಿಯಲ್ಲಿ ನಾನು ಹಡಗಿನಿಂದ ಇಳಿದಾಗ ಭಾರತದ ಗಿರಣಿಗಳಲ್ಲಿ ತಯಾರಾದ ಶರ್ಟು, ಪಂಚೆ, ನಿಲುವಂಗಿ, ಮೇಲುವಸ್ತ್ರ ಇವುಗಳನ್ನು ಖಾತೆವಾಡಿ ಕ್ರಮದಲ್ಲಿ ಧರಿಸಿದ್ದೆನು. ಆದರೆ ನಾನು ಬೊಂಬಾಯಿಯಿಂದ 3ನೇ ತರಗತಿಯಲ್ಲಿ ಸಂಚರಿಸುವವನಾಗಿದ್ದುದರಿಂದ ನಿಲುವಂಗಿ ಮತ್ತು ಮೇಲುವಸ್ತ್ರಗಳನ್ನು ಹೆಚ್ಚೆಂದು ಭಾವಿಸಿ ಅವುಗಳನ್ನು ಬಿಟ್ಟು 8-10 ಆಣೆ ಕೊಟ್ಟು ಒಂದು ಕಾಶ್ಮೀರಿ ಟೋಪಿಯನ್ನು ಕೊಂಡುಕೊಂಡೆನು. ಇಂತಹ ಉಡುಪನ್ನು ಧರಿಸಿದವರನ್ನು ಜನ ಬಡವನೆಂದುಕೊಳ್ಳುವುದರಲ್ಲಿ ಸಂದೇಹವಿರಲಿಲ್ಲ. ಆಗ ಪ್ಲೇಗ್ ರೋಗ ಇದ್ದುದರಿಂದ 3ನೇ ತರಗತಿಯ ಪ್ರಯಾಣಿಕರನ್ನು ವೀರಂಗಾಮ್ನಲ್ಲಿಯೋ ಅಥವಾ ವಧ್ವಾನ್ನಲ್ಲಿಯೋ, ಯಾವ ಊರು ಎಂಬುದು ಸರಿಯಾಗಿ ನೆನಪಿಲ್ಲ, ವೈದ್ಯಕೀಯವಾಗಿ ಪರೀಕ್ಷಿಸುತ್ತಿದ್ದರು. ನನಗೆ ಸ್ವಲ್ಪ ಜ್ವರ ಬಂದಿದ್ದಿತು. ನನಗೆ ಜ್ವರವಿರುವುದು ಇನ್ಸ್ಪೆಕ್ಟರ್ಗೆ ಗೊತ್ತಾಗಿ ಆತ ನಾನು ರಾಜಕೋಟೆಯಲ್ಲಿ ಮೆಡಿಕಲ್ ಆಫೀಸರ್ರನ್ನು ಕಾಣಬೇಕೆಂದು ಹೇಳಿ ನನ್ನ ಹೆಸರನ್ನು ಬರೆದುಕೊಂಡರು. ನಾನು ವಧ್ವಾನ್ನ ಮೂಲಕ ಹಾದು ಹೋಗುತ್ತಿರುವ ಸುದ್ದಿಯನ್ನು ಯಾರು

0: ಕಳುಹಿಸಿದ್ದಿರಬೇಕು. ಏಕೆಂದರೆ ಅಲ್ಲಿನ ಪ್ರಸಿದ್ಧ ಪ್ರಜಾಸೇವಕರಾದ ದರ್ಜಿ ಮೋತಿಲಾಲ್ರು ನನ್ನನ್ನು ರೈಲು ನಿಲ್ದಾಣದಲ್ಲಿ ಬಂದು ಸಂಧಿಸಿದರು. ಅವರು ವಿರಂಗಾಮ್ನ ಸುಂಕ ಮತ್ತು ಅದರ ಕಾರಣದಿಂದ ಪ್ರಯಾಣಿಕರು ಅನುಭವಿಸುತ್ತಿದ್ದ ಕಷ್ಟದ ವಿಷಯವನ್ನು ನನಗೆ ತಿಳಿಸಿದರು. ನನಗೆ ಜ್ವರ ಬಂದಿದ್ದುದರಿಂದ ಮಾತನಾಡುವ ಇಚ್ಛೆ ಇರಲಿಲ್ಲ. ಪ್ರಶ್ನೆಯ ರೂಪದಲ್ಲಿ ಸಂಕ್ಷಿಪ್ತವಾಗಿ ಉತ್ತರವನ್ನು ಕೊಟ್ಟು ನಾನು ವಿಷಯವನ್ನು ಮುಗಿಸಲು ಪ್ರಯತ್ನಿಸಿದೆನು. ನೀವು ಸೆರೆಮನೆಗೆ ಹೋಗಲು ಸಿದ್ಧರಾಗಿದ್ದೀರಾ? ಮಾತನಾಡುವುದಕ್ಕೆ ಮುಂಚೆ ಯೋಚನೆ ಮಾಡದಿರುವ ದುಡುಕು ಯುವಕರ ಪೈಕಿ ಮೋತಿಲಾಲರೂ ಒಬ್ಬರೆಂದು ನಾನು ಭಾವಿಸಿದ್ದೆನು. ಆದರೆ ಮೋತಿಲಾಲರು ಹಾಗೆ ಇರಲಿಲ್ಲ. ಅವರು ಒಳ್ಳೆಯ ದೃಢತೆಯಿಂದ, ನಾವು ನಿಶ್ಚಯವಾಗಿಯೂ ಜೈಲಿಗೆ ಹೋಗಲು ಸಿದ್ಧರಾಗಿದ್ದೇವೆ, ಆದರೆ ನೀವು ನಮ್ಮ ನಾಯಕರಾಗಬೇಕು. ನಾವು ಕಾಥೆವಾಡಿಗಳಾದುದರಿಂದ ನಿಮ್ಮ ಮೇಲೆ ಮೊದಲಿನ ಅಧಿಕಾರ ನಮಗೆ. ಈಗ ನಿಮ್ಮನ್ನು ತಡೆದು ನಿಲ್ಲಿಸುವುದು ನಮ್ಮ ಉದ್ದೇಶವಲ್ಲ, ಆದರೆ ನೀವು ಹಿಂದಿರುಗುವಾಗ ಇಲ್ಲಿ ನಿಲ್ಲುವುದಾಗಿ ವಾಗ್ದಾನ ಮಾಡಬೇಕು. ನಮ್ಮ ಯುವಕರ ಕಾರ್ಯವನ್ನೂ ಉತ್ಸಾಹವನ್ನೂ ನೋಡಿದರೆ ನಿಮಗೆ ಆನಂದವಾಗುವುದು. ನೀವು ಕರೆ ಕೊಟ್ಟ ಕೂಡಲೇ ನಾವು ನಿಮ್ಮಲ್ಲಿ ಬಂದು ಸೇರುವೆವು, ಭರವಸೆ ಇಡಿ ಎಂದರು. ಮೋತಿಲಾಲ್ ನನ್ನನ್ನು ಆಕರ್ಷಿಸಿದರು. ಕೇಳಿದ್ರೆ ಇದುವರೆಗೂ ತಾವೆಲ್ಲ ಮಹಾತ್ಮ ಗಾಂಧೀಜಿರವರ ಆತ್ಮಚರಿತ್ರೆ ನನ್ನ ಸತ್ಯಾನ್ವೇಷಣೆ, ಇದರಲ್ಲಿ ಗಾಂಧೀಜಿರವರು ಬರೆದಿರುವಂತೆಯೇ ಅವರ ಜೀವನಾನುಭವವನ್ನ ತಿಳಿದುಕೊಳ್ತಾ ಇದ್ರಿ. ಇದು ಇಂದಿನ ಗಾಂಧಿ ಸ್ಮೃತಿ.
1: ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಕೆಳಗಡೆ ಬೆಳಗ್ಗೆ 10 ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದ ವಿದ್ಯಾರ್ಥಿಗಳು. ಇಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನಕ್ಕೆ ಸಂಬಂಧಿಸಿದ ವಿಚಾರಧಾರೆಗಳನ್ನ, ಅದರಲ್ಲೂ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಚಾರಧಾರೆಗಳನ್ನ ನಮ್ಮೊಡನೆ ಹಂಚಿಕೊಳ್ಳಿದ್ದಾರೆ. ವಿದ್ಯಾರ್ಥಿಗಳು ಹಂಚಿಕೊಳ್ಳುವ ವಿಚಾರದ ಬಗ್ಗೆ ತಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ನಮ್ಮ ವಾಟ್ಸಪ್ ಸಂಖ್ಯೆ 9481527266 ಸೊನ್ನೆ ಸೊನ್ನೆಗೆ ತಾವು ಸಂದೇಶವನ್ನ ಕಳುಹಿಸಿದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 9:31 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಭದ್ರಾವತಿ.

0: ಚಿತ್ರಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ.
1: ನಮಸ್ಕಾರ ಕೇಳುಗರೆ, ಚಿತ್ರತರಂಗ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಣಿ ಬಾಳೆಕುಪ್ಪ. ಸಿನಿಮಾ ರಂಗ ನಿಂತ ನೀರಲ್ಲ, ನಿರಂತರವಾಗಿ ಅದು ಹರಿಯೋ ಜೀವನದ ಇದ್ದಂತೆ. ಇನ್ನು ದಿನ ಕಳೆದಂತೆ ಹೊಸ ಚಿತ್ರಗಳು, ಹೊಸ ನಟರು, ಹೊಸ ತಾಂತ್ರಿಕ ವರ್ಗದವರು, ಜೊತೆಗೆ ಅದರಿಂದ ಚಿತ್ರರಂಗಕ್ಕೊಂದು ಹೊಸತನ ಮೂಡುತ್ತಲೇ ಇರ್ತದೆ. ಅಲ್ಲದೆ ಪ್ರತಿ 10 ವರ್ಷಕ್ಕೆ ಹೊಸದೊಂದು ಜನರೇಷನ್ ಪ್ರಬುದ್ಧಮಾನಕ್ಕೆ ಬರ್ತದೆ. ಆ ಯುವ ಜನಾಂಗದ ಆಸೆ ಆಕಾಂಕ್ಷೆಗಳು, ಪ್ರೀತಿ ಪ್ರೇಮ ಹಾಗೆ ನೋವು ಯಾತನೆ, ಇವೆ ಆ ಸಂದರ್ಭದ ಕಥಾವಸ್ತುಗಳಾಗಿರ್ತವೆ. ಇನ್ನು ಇಂಥ ಕಥಾವಸ್ತುಗಳಿಗೆ ಹೊಸ ನಟ ನಟಿಯರು ಬೇಕಾಗ್ತಾರೆ. ಆರಂಭಿಕ ಹಂತದಲ್ಲಿ ಕನ್ನಡ ಸಿನಿಮಾ ರಂಗವನ್ನ ಅವಲೋಕಿಸಿದ್ರೆ ಪೌರಾಣಿಕ ಹಿನ್ನೆಲೆಯ ಚಿತ್ರಗಳೇ ಹೆಚ್ಚಿಗೆ ನಿರ್ಮಾಣ ಆಗ್ತಿದ್ದು. ಆ ಸಂದರ್ಭದಲ್ಲಿ ಗುಬ್ಬಿ ವೀರಣ್ಣ, ಹೊನ್ನಪ್ಪ ಭಾಗವತರ್, ಕೆಂಪರಾಜ ಅರಸು ಅಂತ ಮಹನೀಯರು ನಾಯಕ ನಟರುಗಳಾಗಿ ಬಣ್ಣ ಹಚ್ಚುತ್ತಿದ್ರು. ಇನ್ನು ಆನಂತರ 50-60 ದಶಕಗಳ ಸಂದರ್ಭದ ಸಮಯದಲ್ಲಿ ಪೌರಾಣಿಕ ಐತಿಹಾಸಿಕ ಚಿತ್ರಗಳ ಜೊತೆ ಜೊತೆಗೆ ಕೋಡು ಕುಟುಂಬಗಳ ಕಥೆಗಳು

ಮಗಳಾಗಿ ತೆರೆಗೆ ಬರೋದಕ್ಕೆ ಆರಂಭ ಆದ ಕಾಲ, ಅದಕ್ಕೆ ತಕ್ಕಂತೆ ಹೊಸ ಪೀಳಿಗೆಯ ನಾಯಕ ನಟರುಗಳಾಗಿ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಗಂಗಾಧರ್ ಇತ್ಯಾದಿ ನಾಯಕರುಗಳ ಆಗಮನ ಆಗುತ್ತೆ. ಇನ್ನು 70ರ ದಶಕದ ಹೊತ್ತಿಗೆ ಆಕ್ಷನ್ ಚಿತ್ರಗಳ ಯುಗ ಆರಂಭ ಆಗುತ್ತೆ. ಜೊತೆಗೆ ಹೆಚ್ಚು ಹೆಚ್ಚು ಕಾದಂಬರಿ ಆಧಾರಿತ ಚಿತ್ರಗಳ ನಿರ್ಮಾಣ ಕೂಡ ನಡೆಯುತ್ತೆ. ಇನ್ನು ಈ ಹಂತದಲ್ಲಿ ವಿಷ್ಣುವರ್ಧನ್, ಅಂಬರೀಶ್, ಆನಂದ್ ನಾಗ್, ಶಂಕರ್ ನಾಗ್, ಶ್ರೀನಾಥ್, ರಾಮಕೃಷ್ಣ, ಟೈಗರ್ ಪ್ರಭಾಕರ್ ನಂತಹ ಪ್ರತಿಭೆಗಳು ಬೆಳಕಿಗೆ ಬರ್ತವೆ. ಇನ್ನು 80ರ ದಶಕಗಳ ಅದರೊಟ್ಟಿಗೆ 90ರ ದಶಕವನ್ನ ನೋಡಿದಾಗ ನವಿರಾದ ಪ್ರೇಮ ಕಥೆಗಳು, ಸಂಘರ್ಷಗಳ ಹಿನ್ನೆಲೆಯ ಕಥೆಗಳು, ಬಡ ಶ್ರೀಮಂತ ಹುಡುಗ ಹುಡುಗಿಯ ಪ್ರೇಮ ಕಥೆಗಳು ಹೆಚ್ಚಿಗೆ ತೆರೆಗೆ ಬಂದ ಸಮಯ ಅದು. ಇನ್ನು ಆ ಸಮಯದಲ್ಲಿ ಕನ್ನಡ ಚಿತ್ರರಂಗ ಹೊಸ ನಾಯಕ ನಟರನ್ನ ದೊಡ್ಡ ಪ್ರಮಾಣದಲ್ಲಿ ನೋಡುತ್ತೆ. ಹೀಗೆ 80-90ರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿ ದೊಡ್ಡ ಹೆಸರನ್ನ ಗಳಿಸಿದಂತಹ ಟಾಪ್ 10 ಅಂದ್ರೆ 10ರಲ್ಲಿ 10 ಕನ್ನಡ ನಾಯಕ ನಟರನ್ನ ನಾ ನಿಮ್ಗೆ ಇವತ್ತು ಹೇಳ್ತೇನೆ. ಅದರಲ್ಲಿ ಮೊದಲಿಗೆ ಬರೋದು ಅಂತ ಹೇಳಿದ್ರೆ ನನ್ನ ಪ್ರಕಾರ ವೀರಸ್ವಾಮಿ ರವಿಚಂದ್ರನ್. ಹೌದು, ವಿ ರವಿಚಂದ್ರನ್, ಕನ್ನಡದ ಕನಸುಗಾರ ರವಿಚಂದ್ರನ್ ಖ್ಯಾತ ನಿರ್ಮಾಪಕರಾದ ವೀರಸ್ವಾಮಿ ಅವರ ಮಗ. ಅವರ ಈಶ್ವರಿ ಪ್ರೊಡಕ್ಷನ್ ಅಂದಿನ ಕಾಲದಲ್ಲಿ ಕನ್ನಡದ ಅತಿ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿತ್ತು. ಇನ್ನು ವಿ ರವಿಚಂದ್ರನ್ ಆರಂಭದ ಹಂತದಲ್ಲಿ ತಂದೆ ವೀರಸ್ವಾಮಿ ಅವರಿಗೆ ಸಹಾಯಕರಾಗಿ ಚಿತ್ರ ನಿರ್ಮಾಣ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾರೆ. ಹಿರಿಯ ನಿರ್ಮಾಪಕನ ಮಗನಾದ್ರೂ ಅವರ ಸಿನಿಮಾ ಆರಗ್ರಿಟಮ್ ಸಾಧಿಸಿದ ರೀತಿಯಲ್ಲಿ ನಡೆಯುತ್ತೆ. ಇನ್ನು 1982ರಲ್ಲಿ ಮುಖಕ್ಕೆ ಬಣ್ಣ ಹಚ್ಚಿದ ರವಿಚಂದ್ರನ್ ಮೊದಲಿಗೆ ಖಳನಾಯಕನಾಗಿ ಕದೀಮ ಕಳ್ಳರು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾರೆ. ತದನಂತರ ಅವರು ಸಾವಿರ ಸುಳ್ಳು, ಪ್ರಳಯಾಂತಕ, ಸ್ವಾಭಿಮಾನ, ನಾನು ನನ್ನ ಹೆಂಡತಿ ಹೇಗೆ 10ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ಮೇಲೆ 1987ರಲ್ಲಿ ಬಿಡುಗಡೆಯಾದ ಪ್ರೇಮ ಲೋಕದ ಮೂಲಕ ಸ್ಟಾರ್ ನಟರಾಗ್ತಾರೆ. ಇನ್ನು ಪ್ರಸ್ತುತ ರವಿಚಂದ್ರನ್ ಅವರಿಗೆ 60 ವರ್ಷ. ಅವರ ಸ್ಟಾರ್ ವ್ಯಾಲ್ಯೂ ಎಂದಿಗೂ ಕೂಡ ಕುಂದಿಲ್ಲ. ಸಿನಿಮಾವನ್ನೇ ಉಸಿರಾಗಿಸಿಕೊಂಡಿರುವ ರವಿಚಂದ್ರನ್ ಎಂದಿಗೂ ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಟಾಪ್ 10 ಲಿಸ್ಟ್ ಅಲ್ಲಿ ಇವರು ಕೂಡ ಒಬ್ರು. ಈಗ ಇವರೇ ಅಭಿನಯಿಸಿದಂತಹ ಹಠವಾದಿ ಚಿತ್ರದಿಂದ ಯಾರು ಯಾರು ಎಂಬ ಗೀತೆ ಕೇಳಿ ಆನಂದಿಸಿ.

ಮತ್ತೊಬ್ಬ ನಟನ ಬಗ್ಗೆ ಹೇಳೋದಾದ್ರೆ ಶಿವರಾಜ್ ಕುಮಾರ್. 1986 ಬಿಡುಗಡೆ ಆದ ಆನಂದ್ ಸಿನಿಮಾ ಮೂಲಕ ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆ ಮಾಡಿದಾಗ ಅವರು ಅಣ್ಣವರ ಮಗ, ಆದ್ರೆ ಇಂದು ಅವರು ಶಿವಣ್ಣ. ಆನಂದ್ ರಥಸಪ್ತಮಿ, ಮನ ಮೆಚ್ಚಿದ ಹುಡುಗಿ ನಟಿಸಿದ ಮೊದಲ ಮೂರು ಚಿತ್ರಗಳು ಸೂಪರ್ ಹಿಟ್ ಆಗುವುದರ ಮೂಲಕ ಹ್ಯಾಟ್ರಿಕ್ ಹೀರೋ ಅಂತ ಕರೆಸಿಕೊಳ್ತಾರೆ. ಓಂ, ಜನ್ಮದ ಜೋಡಿ,

ಅಂತ ಆ ಸರ್ವಕಾಲಿಕ ಸೂಪರ್ ಹಿಟ್ ಚಿತ್ರಗಳು, ಹಾಗೆ ಚಿಗುರಿದ ಕನಸು ಅಂತ ಪ್ರಯೋಗಾತ್ಮಕ ಚಿತ್ರಗಳಲ್ಲಿ ಕೂಡ ನಟಿಸಿ ಗೆದ್ದವರು ಶಿವಣ್ಣ. ಇನ್ನು ಪ್ರಸ್ತುತ ಸಿನಿಮಾ ರಂಗದ ಯಾವುದೇ ಸಮಸ್ಯೆಗಳಿಗೆ, ಬಿಕ್ಕಟ್ಟುಗಳಿಗೆ ಸಿನಿಮಾ ರಂಗದವರು ಮುಖ ಮಾಡೋದು ಶಿವಣ್ಣನ ಮನೆಯ ಕಡೆಗೆ. ಇನ್ನು ರಾಜ್ಕುಮಾರ್ ಅವರ ಮಗನೆಂಬ ಹಿರಿಮೆಯೊಂದಿಗೆ ತಮ್ಮ ಅಭಿನಯದ ಮೂಲಕ ತನ್ನದೇ ಆದ ಅಭಿಮಾನಿ ಬಳಗವನ್ನ ಸೃಷ್ಟಿಸಿಕೊಂಡಿರೋರು ಶಿವಣ್ಣ ಅವರು. ಇನ್ನು ಸತತ 35 ವರ್ಷಗಳಿಂದ ಒಬ್ಬ ನಟ ಅದೇ ಇಮೇಜ್ ಕಾಪಾಡಿಕೊಂಡು ಬಂದಿರೋದು, ಜೊತೆಗೆ ತನ್ನ 60ನೇ ವಯಸ್ಸಿನಲ್ಲಿ ಕೂಡ ಸತತ ಸಿನಿಮಾಗಳನ್ನ ಮಾಡ್ತಿರೋದು ನಿಜಕ್ಕೂ ಸಾಮಾನ್ಯದ ಸಂಗತಿ ಏನಲ್ಲ. ಇನ್ನು ಎಂದಿಗೂ ಕೂಡ ಕನ್ನಡ ಸಿನಿಮಾ ರಂಗದ ಪ್ರತಿ ನಿರ್ಮಾಪಕನಿಗೂ ಒಂದು ಕನಸು, ಕನಿಷ್ಠ ಒಂದ್ ಸಿನಿಮಾ ಆದ್ರೂ ಶಿವಣ್ಣ ಅವರ ಜೊತೆ ಮಾಡಬೇಕು ಅಂತ. ಹೀಗಾಗಿ ಎಂದಿಗೂ 16 ನಿರ್ಮಾಪಕರು ಶಿವಣ್ಣನ ಕಾಲ್ ಶೀಟ್ಗಾಗಿ ಸರದಿ ಸಾಲಿನಲ್ಲಿ ಕಾಯ್ತಿರ್ತಾರೆ. ಈಗ ಅವರ ವಯಸ್ಸು ಹೆಚ್ಚು ಕಮ್ಮಿ 60 ದಾಟಿರ್ಬೋದು, ಕೈಯಲ್ಲಿ 16 ಸಿನಿಮಾಗಳಿವೆ. ಬಹುಶಃ ಮುಂದಿನ ಅವರ 5 ವರ್ಷದಷ್ಟು ಕಾಲ್ ಶೀಟ್ ಈಗಾಗಲೇ ಬುಕ್ ಆಗಿದೆ. ಭಾರತೀಯ ಸಿನಿಮಾ ರಂಗದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ನಿರ್ಮಾಪಕರು ಮತ್ತೊಬ್ಬ ನಟನಿಗಾಗಿ ಕಾಯ್ತಿಲ್ಲ ಅಂದ್ರೆ ಅತಿಶಯೋಕ್ತಿಯಾಗಲಾರದು. ಅದು ಶಿವಣ್ಣ ಅವರ ಪವರ್. ಈಗ ಇವರ ಒಂದು ಅತ್ಯದ್ಭುತ ಚಿತ್ರ ಜೋಡಿ ಹಾಕಿ ಚಿತ್ರದಿಂದ ಕುದುರೆ ಏರಿ ಸೂರ್ಯ ಬಂದನು. ಈಗ

ನಟನ ಬಗ್ಗೆ ಹೇಳುವುದಾದ್ರೆ ರಮೇಶ್ ಅರವಿಂದ್ 1980 ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಮತ್ತೊಬ್ಬ ಪ್ರತಿಭಾವಂತ ನಟ ರಮೇಶ್ ಅರವಿಂದ್. ಮೂಲತಃ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದ ರಮೇಶ್ ಚಿತ್ರರಂಗಕ್ಕೆ ಬರೋದಕ್ಕೆ ಮೊದಲು ನಿರೂಪಕನ ಪಾತ್ರ ಕೂಡ ಅನೇಕ ಸಿನಿಮಾ ವೇದಿಕೆಗಳಲ್ಲಿ ಮಾಡಿದ್ರು. ಇವರ ಚುರುಕುತನ, ನಟನೆಯಲ್ಲಿ ಆಸಕ್ತಿ ಗಮನಿಸಿದ ಖ್ಯಾತ ತಮಿಳು ಚಿತ್ರ ನಿರ್ದೇಶಕ ಕೆ ಬಾಲಚಂದರ್ ಕನ್ನಡದಲ್ಲಿ ನಿರ್ಮಿಸಿ ನಿರ್ದೇಶಿಸಿದ ಸುಂದರ ಸ್ವಪ್ನಗಳು ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಅವರನ್ನ ಪರಿಚಯಿಸುತ್ತಾರೆ. 1986 ಸಿನಿಮಾ ರಂಗ ಪ್ರವೇಶ ಮಾಡಿದ ರಮೇಶ್ ಅರವಿಂದ್ ಇದುವರೆಗೂ ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಯ 140 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಯಾವುದೇ ಒಂದು ಇಮೇಜ್ಗೆ ಅಂಟಿಕೊಳ್ಳದೆ ನಟನೆಗೆ ಪ್ರಾಮುಖ್ಯತೆ ಕೊಡುವ ಎಲ್ಲಾ ಬಗೆಯ ಪಾತ್ರಗಳನ್ನ ನಿರ್ವಹಿಸುವ ರಮೇಶ್ ಅರವಿಂದ್ ಒಬ್ಬ ಪರಿಪೂರ್ಣ ನಟರಾಗಿದ್ದಾರೆ. ಜೊತೆಗೆ ಅವರು ಖಾಸಗಿ ವಾಹಿನಿಯಲ್ಲಿ ನಡೆಸಿಕೊಟ್ಟ ವೀಕೆಂಡ್ ವಿತ್ ರಮೇಶ್ ಕನ್ನಡದ ಅತ್ಯಂತ ಜನಪ್ರಿಯ ಮತ್ತು ಜನಸಾಮಾನ್ಯರಿಗೆ ಅತಿ ಹತ್ತಿರ ಅನಿಸಿದ ಕಾರ್ಯಕ್ರಮ. ಈಗ ಇವರು ಅಭಿನಯಿಸಿದಂತ ಓಮಲ್ಲಿಗೆ ಚಿತ್ರದಿಂದ ಸುರಸುಂದರ ಈ ಗೀತೆ ಕೇಳಿ ಆನಂದಿಸಿ.

0: ಇನ್ನು ಮತ್ತೊಬ್ಬ ನಟನ ಬಗ್ಗೆ ಹೇಳೋದಾದ್ರೆ ಕಾಶಿನಾಥ್. ಕಾಶಿನಾಥ್ ಸಣ್ಣ ಬಜೆಟ್ ನಲ್ಲಿ ಹಾಸ್ಯ ಮಿಶ್ರಿತ ಬದುಕಿನ ಭಾವನೆಗಳನ್ನ ಹತ್ತಿರ ಎನ್ನಿಸುವ ಸಿನಿಮಾಗಳನ್ನ ಮಾಡಿ ಗೆದ್ದವರು. ಇನ್ನು ಕಾಶಿನಾಥ್ ಮೂಲತಃ ಒಬ್ಬ ನಿರ್ದೇಶಕ. 1976 ಅಪರೂಪದ ಅತಿಥಿಗಳು ಚಿತ್ರದ ಮೂಲಕ ನಿರ್ದೇಶಕರಾಗಿ ಸಿನಿಮಾ ರಂಗ ಪ್ರವೇಶ ಮಾಡ್ತಾರೆ. 78 ಬಿಡುಗಡೆಯಾದ ಸಸ್ಪೆನ್ಸ್ ಥ್ರಿಲ್ಲರ್ ಅಪರಿಚಿತ ಅವರಿಗೆ ದೊಡ್ಡ ಸಕ್ಸಸ್ ಅನ್ನ ತಂದುಕೊಡುತ್ತೆ. ಇನ್ನು 1984 ಬಿಡುಗಡೆಯಾದ ಅನುಭವ ಮೂಲಕ ಪೂರ್ಣ ಪ್ರಮಾಣದ ನಾಯಕ ನಟರಾಗ್ತಾರೆ. ಇನ್ನು ಕನ್ನಡದಲ್ಲಿ ಮೊದಲ ಬಾರಿಗೆ ಅಡಲ್ಟ್ ಕಾಮಿಡಿ ಸಿನಿಮಾಗಳ ಪರಂಪರೆ ಆರಂಭ ಆಗಿದ್ದು ಕಾಶಿನಾಥ್ ಅವರಿಂದ. ಸಣ್ಣ ಬಜೆಟ್ ನಲ್ಲಿ ಅದ್ಧೂರಿ ಸಿನಿಮಾಗಳನ್ನ ತೆಗೆದ ಹೆಗ್ಗಳಿಕೆ ಕಾಶಿನಾಥ್ ಅವರಿಗೆ ಸಲ್ಲತೆ. ಇನ್ನು ನಟ, ನಿರ್ದೇಶಕ, ನಿರ್ಮಾಪಕರಾಗಿ ಸುಮಾರು 40 ಹೆಚ್ಚು ಚಿತ್ರಗಳನ್ನ ನಿರ್ಮಿಸಿ ನಿರ್ದೇಶಿಸಿ ನಟಿಸಿದ ಕ್ರಾಫ್ಟ್ ಮ್ಯಾನ್ ಕಾಶಿನಾಥ್, ವಿ ಮನೋಹರ್, ಉಪೇಂದ್ರ, ಸುನಿಲ್ ಕುಮಾರ್ ದೇಸಾಯಿ ಅಂತ ಪ್ರತಿಭಾವಂತ ಅನೇಕ ಶಿಷ್ಯರನ್ನ ತಯಾರಿಸಿ ಕನ್ನಡ ಸಿನಿಮಾ ರಂಗಕ್ಕೆ ನೀಡಿದ ಕೀರ್ತಿ ಕಾಶಿನಾಥ್ ಅವರಿಗೆ ಸಲ್ಲತೆ. ಇನ್ನು ಕಾಶಿನಾಥ್ ಅವರ ಸಿನಿಮಾಗಳು ಕನ್ನಡ ಜನಮಾನಸದಲ್ಲಿ ಸದಾ ಸ್ಮರಣೀಯ ಅಂತಾನೆ ಹೇಳ್ಬಹುದು. ಈಗ ಇವರದೇ ಚಿತ್ರ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡು, ಈ ಚಿತ್ರದಿಂದ ಅಮಾನ ಸೇಲಾದೆ. ಈ ಗೀತೆ ಕೇಳಿ ಆನಂದಿಸಿ.
1: ಲಕ್ಷ್ಮಿ ಮನೆಗೆ ಬಂದ್ಲು ನಿನ್ನ ಅಂಜನೇಯ ಇವ್ರ ಮನೆ ಅಳಿಯ ಸೇಲಾಗೋದ್ ನಮ್ಮ.
2: ಯಾರ ಇವರೆಲ್ಲ ಏನಾಯ್ತ ನಿಂಗೆ? ಹಾ

0: ನಂಗೊಂದು ಬಿಳಿಯಂತೀನಿ ಪಾರ್ಸಲ್ ಮಾಡು. ಅಣ್ಣ ನೀ ಲೇಟ್ ಆದೆ, ನಿನ್ ಫೋಟೋ ಆಗೋಗಿದೆ.
1: ಇನ್ನು ಮತ್ತೊಬ್ಬ ನಟನ ಬಗ್ಗೆ ಹೇಳೋದಾದ್ರೆ ಜಗ್ಗೇಶ್. ಎಸ್, ಜಗ್ಗೇಶ್ ನಟನಾಗ್ಬೇಕು ಅಂತ ಒಂದು ಹಠ ತೊಟ್ಟು ಸಿನಿಮಾ ರಂಗಕ್ಕೆ ಬಂದು ಸಣ್ಣ ಪುಟ್ಟ ಪಾತ್ರಗಳಿಂದ ಸಿನಿಮಾ ಕೆರಿಯರ್ ಆರಂಭಿಸ್ತಾರೆ ಜಗ್ಗೇಶ್ ಅವರು. ಇನ್ನು ಇಂದಿನ ಕನ್ನಡ ಸಿನಿಮಾ ರಂಗದ ಸೀನಿಯರ್ ಮೋಸ್ಟ್ ಕಲಾವಿದರಲ್ಲಿ ಇವರು ಕೂಡ ಒಬ್ರು. 83ರಲ್ಲಿ ಬಿಡುಗಡೆ ಆದಂತಹ ಎಬ್ಬನಿ ಕರಗಿತು ಚಿತ್ರದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡ ಜಗ್ಗೇಶ್ ಅಲ್ಲಿಂದ ಮುಂದೆ ಅನೇಕ ಚಿತ್ರಗಳಲ್ಲಿ ಸೈಡ್ ಆರ್ಟಿಸ್ಟ್, ಕ್ಯಾರೆಕ್ಟರ್ ಆರ್ಟಿಸ್ಟ್, ಕಾಮಿಡಿ ವಿಲನ್, ವಿಲನ್ ಹೀಗೆ ಎಲ್ಲಾ ತರದ ಪಾತ್ರಗಳಲ್ಲಿ ಮಿಂಚುತ್ತಾರೆ. ಇನ್ನು 1991ರಲ್ಲಿ ಬಿಡುಗಡೆ ಆದ ಬಂಡ ನನಗಂಡ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕ ನಟರಾಗ್ತಾರೆ. ಇದರ ನಂತರ ಬಿಡುಗಡೆ ಆದ ತರ್ಲೆ ನನ್ನ ಮಗ ದೊಡ್ಡ ಯಶಸ್ಸನ್ನ ಕಾಣುತ್ತೆ. ವಿಮರ್ಶಕರಿಂದ ಪ್ರಶಂಸೆಗೆ ಒಳಪಟ್ಟ ಮಠ ಅವರ 100ನೆಯ ಚಿತ್ರ. ಈಗಲೂ ರಂಗನಾಯಕ, ರಾಘವೇಂದ್ರ ಸ್ಟೋರ್ಸ್ ಇಂತ ವಿಭಿನ್ನ ಬಗೆಯ ಚಿತ್ರಗಳಲ್ಲಿ ಅವರು ನಟಿಸುತ್ತಿದ್ದಾರೆ. ಈಗ ನನ್ನಾಸೆಯ ಹೂವೆ ಚಿತ್ರದಿಂದ ಹೊಂಬಾಳೆ ಹೊಂಬಾಳೆ ಈ ಗೀತೆ ಕೇಳಿ ಆನಂದಿಸಿ.

0: ಮತ್ತೊಬ್ಬ ನಾಯಕ ನಟನ ಬಗ್ಗೆ ಹೇಳೋದಾದ್ರೆ ಉಪೇಂದ್ರ ಕನ್ನಡ ಸಿನಿಮಾ ರಂಗ ಕಂಡ ಅತ್ಯಂತ ಬುದ್ಧಿವಂತ ನಿರ್ದೇಶಕ ಜೊತೆಗೆ ನಟ. ಉಪೇಂದ್ರ ಅವರು 80ರ ದಶಕದಲ್ಲಿ ಅವರು ಕಾಶಿನಾಥ್ ಅವರ ಬಳಿ ಸಹಾಯಕ ನಿರ್ದೇಶಕನಾಗಿ ಸ್ಕ್ರಿಪ್ಟ್ ರೈಟರ್ ಆಗಿ ಕೆಲಸಕ್ಕೆ ಸೇರ್ತಾರೆ. ಜೊತೆಗೆ ಅದೇ ಸಮಯದಲ್ಲಿ ಕಾಶಿನಾಥ್ ಅವರ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಗಳನ್ನ ಕೂಡ ಮಾಡ್ತಾ ಇರ್ತಾರೆ. ಅನಂತನ ಅವಂತರ ಚಿತ್ರದಲ್ಲಿ ಕಾಮದೇವನ ಪಾತ್ರದ ಮೂಲಕ ಬೆಳ್ಳಿತೆರೆಗೆ ಪರಿಚಿತರಾಗ್ತಾರೆ. ಜಗ್ಗೇಶ್ ನಾಯಕ ನಟರಾಗಿ ನಟಿಸಿದ ತರ್ಲೆ ನನ್ನ ಮಗ ಚಿತ್ರದ ಮೂಲಕ 1992ರಲ್ಲಿ ಪೂರ್ಣ ಪ್ರಮಾಣದ ನಿರ್ದೇಶಕರಾಗ್ತಾರೆ. ಇನ್ನು ಕಾಶಿನಾಥ್ ಶೈಲಿಯ ಈ ಅಡಲ್ಟ್ ಕಾಮಿಡಿ ಚಿತ್ರ ಉಪೇಂದ್ರ ಅವರಿಗೆ ದೊಡ್ಡ ಹೆಸರು ತಂದುಕೊಡುತ್ತೆ. ನಂತರ ಬಂದ ಓಂ ಚಿತ್ರಗಳ ಮೂಲಕ ಸ್ಟಾರ್ ಡೈರೆಕ್ಟರ್ ಅನಿಸಿಕೊಳ್ತಾರೆ. ಇನ್ನು 98ರಲ್ಲಿ ಬಿಡುಗಡೆ ಆದಂತಹ ಈ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕ ನಟರಾಗ್ತಾರೆ. ಇದರ ಯಶಸ್ಸಿನ ನಂತರ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಉಪೇಂದ್ರ ಮೂಲಕ ದಕ್ಷಿಣ ಭಾರತದಲ್ಲೇ ದೊಡ್ಡ ಹವಾ ಕ್ರಿಯೇಟ್ ಮಾಡ್ತಾರೆ. ನಟರಾಗಿ ಹೆಚ್ಚು ಸಕ್ರಿಯವಾದಂತೆ ನಿರ್ದೇಶಕನ ಪಟ್ಟದಿಂದ ನಿರ್ಗಮಿಸ್ತಾರೆ. ಮತ್ತೆ ಸೂಪರ್ ಅಂತ ಕೆಲವು ಚಿತ್ರಗಳನ್ನ ನಿರ್ದೇಶನ ಮಾಡ್ತಾರೆ. ಇಂದಿಗೂ ಸ್ಟಾರ್ ನಟನಾಗಿ ಉಪೇಂದ್ರ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿ ಅಭಿಮಾನಿಗಳನ್ನ ರಂಜಿಸುತ್ತಿದ್ದಾರೆ. ಈಗ ಉಪೇಂದ್ರ ಸಿನಿಮಾಯಿಂದ ಮಾರಿ ಕಣ್ಣು ಹೋರಿ ಮ್ಯಾಲೆ ಈ ಗೀತೆ ಕೇಳಿ ಆನಂದಿಸಿ.
1: ಮಾರಿ ಕಣ್ಣು ಹೋರಿ ಮ್ಯಾಲೆ ಕಣ್ಣು ಕೋರಿ ಮ್ಯಾಲೆ

ಇನ್ನು ಮತ್ತೊಬ್ಬ ಹೀರೋ ಬಗ್ಗೆ ಹೇಳೋದಾದ್ರೆ ಸುದೀಪ್ ಅವರು. ಇವತ್ತು ಕನ್ನಡದ ಟಾಪ್ ನಟರಲ್ಲಿ ಒಬ್ಬರಾಗಿರುವ ಸುದೀಪ್ ಅವರು ಸಿನಿಮಾ ರಂಗ ಪ್ರವೇಶ 90ರ ದಶಕದಲ್ಲೇ ನಡೆಯುತ್ತೆ. 1997ರಲ್ಲಿ ಬಿಡುಗಡೆಯಾದ ತಾಯವ್ವ ಚಿತ್ರದ ಮೂಲಕ ಸಿರಿ ರಂಗ ಪ್ರವೇಶ ಮಾಡ್ತಾರೆ. ಆ ನಂತರ 99ರಲ್ಲಿ ಬಿಡುಗಡೆಯಾದ ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸಸ್ಪೆನ್ಸ್ ಥ್ರಿಲ್ಲರ್ ಪ್ರತ್ಯರ್ಥ ಚಿತ್ರದಲ್ಲಿ ಕೂಡ ನಟಿಸ್ತಾರೆ. ಮುಂದೆ ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸ್ಪರ್ಶ ಚಿತ್ರದಲ್ಲಿ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಕನ್ನಡ ಸಿನಿಮಾ ರಂಗದಲ್ಲಿ ನೆಲೆ ಕಾಣ್ತಾರೆ. ಇನ್ನು ನಂತರ ಬಂದ ಹುಚ್ಚ ಸಿನಿಮಾ ಇವರ ಕೆರಿಯರ್ನಲ್ಲಿ ಅತಿ ದೊಡ್ಡ ಹಿಟ್ ಎನಿಸಿಕೊಳ್ಳುತ್ತೆ. ಕನ್ನಡದ ಜೊತೆಗೆ ತೆಲುಗು ತಮಿಳು ಚಿತ್ರರಂಗದಲ್ಲೂ ಗುರುತಿಸಿಕೊಂಡಿರುವ ಸುದೀಪ್ ಪ್ರಸ್ತುತ ಕನ್ನಡದ ಸ್ಟಾರ್ ನಟರಲ್ಲಿ ಒಬ್ಬರು ಅಂತಾನೆ ಹೇಳ್ಬಹುದು. ಈಗ ಇವರ ಕನ್ನಡದ ಪೂರ್ಣ ಪ್ರಮಾಣರಾಗಿ ನಟಿಸಿದಂತಹ ಮೊದಲ ಚಿತ್ರ ಸ್ಪರ್ಶ ಚಿತ್ರದಿಂದ ಚಂದಕ್ಕಿಂತ ಚಂದ ನೀನೆ ಸುಂದರ ಈ ಗೀತೆ ಕೇಳಿ ಆನಂದಿಸಿ.

0: ಚಂದ.
1: ಇನ್ನು ಮತ್ತೊಬ್ಬ ನಟರ ಬಗ್ಗೆ ಹೇಳೋದಾದ್ರೆ ಶಶಿಕುಮಾರ್, ಕನ್ನಡ ಸಿನಿಮಾ ರಂಗ ಕಂಡ ಅತ್ಯಂತ ಸ್ಥಿರದ್ರೂಪಿ ನಟರಲ್ಲಿ ಒಬ್ರು. ಶಶಿಕುಮಾರ್ 1989 ಬಿಡುಗಡೆ ಆದ ರಾಘವೇಂದ್ರ ರಾಜ್ಕುಮಾರ್ ಅಭಿನಯದ ಚಿರಂಜೀವಿ ಸುಧಾಕರ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾರೆ. ಆನಂತರ ರವಿಚಂದ್ರನ್, ಪೂನಂ ದಿಲೋನ್ ಅಭಿನಯದ ಯುದ್ಧಕಾಂಡ ಚಿತ್ರದಲ್ಲಿನ ಅಭಿನಯ ಅವರಿಗೆ ಯಶಸ್ಸನ್ನ ತಂದುಕೊಡುತ್ತೆ. ಇನ್ನು ಮಾಲಶ್ರೀ ಜೊತೆ ಇವರು ಅಭಿನಯಿಸಿದ ರಾಣಿ ಮಹಾರಾಣಿ ಶಶಿಕುಮಾರ್ ಕೆರಿಯರ್ನಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಅಲ್ಲಿಂದ ಮುಂದೆ ಶಶಿಕುಮಾರ್ ಮಾಲಶ್ರೀ ಕನ್ನಡದ ಅತ್ಯಂತ ಜನಪ್ರಿಯ ಜೋಡಿಯಾಗಿ ಅನೇಕ ಸೂಪರ್ ಹಿಟ್ ಚಿತ್ರಗಳನ್ನ ನೀಡುತ್ತಾರೆ. ಇನ್ನು ಕೆರಿಯರ್ ಯಶಸ್ವಿಗಾಗಿ ಸಾಗ್ತಾ ಇರುವಾಗಲೇ ಕಾರ್ ಆಕ್ಸಿಡೆಂಟ್ ನಲ್ಲಿ ತೀವ್ರ ಗಾಯಗೊಳ್ತಾರೆ. ಇದರಿಂದ ಸುಮಾರು 3 ವರ್ಷ ಸಿನಿಮಾ ರಂಗದಿಂದ ದೂರ ಉಳಿಬೇಕಾಗುತ್ತೆ. ಆನಂತರ ಕಮ್ಬ್ಯಾಕ್ ಮಾಡಿದವರು ಹಬ್ಬ, ಸ್ನೇಹಲೋಕ, ಯಾರಿಗೆ ಸಾಲತೆ ಸಂಬಳ, ಯಜಮಾನ ಹೀಗೆ ಮುಂತಾದ ಚಿತ್ರಗಳಲ್ಲಿ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಅಭಿನಯಿಸುತ್ತಾರೆ. ಇನ್ನು ರಾಜಕೀಯದಲ್ಲೂ ಸಕ್ರಿಯರಾಗಿರುವ ಶಶಿಕುಮಾರ್ ಅವರು ಚಿತ್ರದುರ್ಗ ಲೋಕಸಭಾ ಸದಸ್ಯರಾಗಿ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಇವರು ಅಭಿನಯಿಸಿದಂತಹ ಯಜಮಾನ ಚಿತ್ರದಿಂದ ನವಿಲೆ ಪಂಚರಂಗಿ ನವಿಲೆ ಈ ಗೀತೆ ಕೇಳಿ ಆನಂದಿಸಿ.

ಮತ್ತು ಬಾಹಿರು ಬಗ್ಗೆ ಹೇಳುವುದಾದ್ರೆ ಕುಮಾರ್ ಗೋವಿಂದ್ ಉಪೇಂದ್ರ ನಿರ್ದೇಶನದ ಉಶ್ ಚಿತ್ರದ ಮೂಲಕ 1993 ನಾಯಕ ನಟನಾಗಿ ಜೊತೆಗೆ ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಉಸ್ ಚಿತ್ರದ ಭರ್ಜರಿ ಯಶಸ್ಸು ನಂತರ ಬಂದ ಅನುರಾಗ ಸಂಗಮ ಕೂಡ ದೊಡ್ಡ ಮಟ್ಟದ ಯಶಸ್ಸು ಅವರಿಗೆ ತಂದುಕೊಡುತ್ತೆ. ಇದರಿಂದ ಅವರು ಕನ್ನಡ ಸಿನಿಮಾ ರಂಗದಲ್ಲೇ ಯಶಸ್ವಿ ನಾಯಕ ನಟನಾಗಿ ಗುರುತಿಸಿಕೊಳ್ತಾರೆ. ಇನ್ನು ಅನುರಾಗ ಸಂಗಮದಂತಹ ದೊಡ್ಡ ಯಶಸ್ಸನ್ನ ಮಾತ್ರ ಅವರು ಮತ್ತೆ ತಮ್ಮ ಸಿನಿ ಜೀವನದಲ್ಲಿ ನೋಡಲೇ ಇಲ್ಲ. ಮುಂದೆ ಹಲವಾರು ಚಿತ್ರಗಳಲ್ಲಿ ನಾಯಕ ನಟನಾಗಿ ಕ್ರಮೇಣ ಪೋಷಕ ನಟನಾಗಿ ಕುಮಾರ್ ಗೋವಿಂದ್ ನಟಿಸಿದ್ರು. ಇನ್ನು ಮತ್ತೊಬ್ಬ ಹೀರೋ ಬಗ್ಗೆ ಹೀಗೆ ಹೇಳೋದಾದ್ರೆ ಸುನಿಲ್, ಎಸ್ ದಿವಂಗತ ಸುನಿಲ್ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ನಟನಾಗಿ ಬೆಳೆಯುವ ಎಲ್ಲ ಅವಕಾಶಗಳನ್ನ ಹೊಂದಿದ್ದ ನಟ. ಸೌಮ್ಯ ಸ್ವಭಾವದ ಸುನಿಲ್ ಪ್ರೇಮ ಕಥೆಗಳು ಜೊತೆಗೆ ಸಾಂಸಾರಿಕ ಚಿತ್ರಗಳಿಗೆ ಹೇಳಿ ಮಾಡಿಸಿದಂತಹ ನಟ. 1989 ಸಿನಿಮಾ ರಂಗಕ್ಕೆ ಪ್ರವೇಶಿಸಿದ ಸುನಿಲ್ 90 ಬಿಡುಗಡೆಯಾದ ಶ್ರುತಿ ಚಿತ್ರದ ಮೂಲಕ ಅತ್ಯಂತ ಜನಪ್ರಿಯತೆಯ ಪಡೆದುಕೊಳ್ತಾರೆ. ಮನಮೆಚ್ಚಿದ ಸೊಸೆ, ಬೆಳ್ಳಿ ಕಾಲುಂಗುರ, ಶಾಂಭವಿ ಹೀಗೆ ಮುಂತಾದ ಚಿತ್ರಗಳಲ್ಲಿ ನಟಿಸಿ ಯಶಸ್ವಿ ನಟರಾಗಿ ಗುರುತಿಸಿಕೊಳ್ಳುತ್ತಾ ಇರುವ ಸಂದರ್ಭದಲ್ಲಿಯೇ ವಿಧಿವಶಾತ್ 94 ಆಕ್ಸಿಡೆಂಟ್ ಒಂದರಲ್ಲಿ ನಿಧನರಾಗ್ತಾರೆ. ಇದರ ಜೊತೆಯಲ್ಲಿ ಪಯಣಿಸ್ತಾ ಇದ್ದ ನಟಿ ಮಾಲಾಶ್ರೀ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಉಜ್ವಲ ಭವಿಷ್ಯ ಇದ್ದ ಒಬ್ಬ ನಾಯಕನ ದಾರುಣ ಅಂತ್ಯದಿಂದ ಕನ್ನಡ ಸಿನಿಮಾ ರಂಗ ಒಬ್ಬ ಉದಯೋನ್ಮುಖ ನಾಯಕ ನಟನನ್ನ ಕಳೆದುಕೊಳ್ಳುತ್ತೆ. ಈಗ ಚಿತ್ರದಿಂದ ಅವನಲ್ಲಿ ಅವಳಲ್ಲಿ ಈ ಗೀತೆ ಕೇಳಿ ಆನಂದಿಸಿ.

ಇನ್ನು 80-90 ದಶಕದಲ್ಲಿ ಇವರಲ್ಲದೆ ಇನ್ನೂ ಅನೇಕ ನಟರು ಕನ್ನಡ ಸಿನಿಮಾ ರಂಗವನ್ನ ಪ್ರವೇಶ ಮಾಡ್ತಾರೆ. ಮುರುಳಿ,

0: अर्जुन सरजा, विनोद राज, राघवेंद्र राजकुमार, विनोद आळ्वा, कुमार बंगारप्प, रघुवीर, प्रकाश रै, ಹೀಗೆ ಅನೇಕ ಪ್ರತಿಭಾವಂತರ ಪಾದಾರ್ಪಣೆ ಈ ಎರಡು ದಶಕಗಳಲ್ಲಿ ನಡೆಯುತ್ತೆ. ಇದರಲ್ಲಿ ಕೆಲವರು ತೆಲುಗು ತಮಿಳು ಚಿತ್ರರಂಗದಲ್ಲಿ ಸಹ ಸಕ್ರಿಯರಾಗಿದ್ದಾರೆ. ಕನ್ನಡ ಚಿತ್ರರಂಗದಿಂದ ದೂರ ಸರಿದು ಮತ್ತೆ ಕೆಲವರು ವಿವಿಧ ಕಾರಣಗಳಿಂದ ಸಿನಿಮಾ ರಂಗದಿಂದ ದೂರ ಉಳಿತಾರೆ ಅಥವಾ ಅಭಿನಯದಿಂದ ಶಾಶ್ವತವಾಗಿ ದೂರ ಸರಿದಿದ್ದಾರೆ. ಹೀಗಾಗಿ ಒಂದಷ್ಟು ಹೆಸರುಗಳನ್ನ ಇಲ್ಲಿ ಟಾಪ್ 10 ನಟರ ಪಟ್ಟಿಯಲ್ಲಿ ಸೇರಿಸಿಲ್ಲ. ನಮ್ಮ ಆಕಾಶವಾಣಿ ಎಲ್ಲಾ ಕನ್ನಡ ಕಲಾವಿದರ ಬಗ್ಗೆ ಗೌರವಪೂರ್ವಕವಾದ ಅಭಿಮಾನವನ್ನ ಹೊಂದಿದ್ದು ಅವರ ಕಲಾ ಸೇವೆಯನ್ನ ಸದಾ ಗೌರವಿಸ್ತಾ ಇರುತ್ತೆ. ಇದಾಗಿತ್ತು ಇವತ್ತಿನ ಚಿತ್ರತರಂಗ. ಸದಾ ಕೇಳ್ತಾ ಇರಿ ಮಧುರಾವತಿ ಆಕಾಶವಾಣಿ.
1: ಇದುವರೆಗೂ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.
2: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ನೀವು ಕೇಳ್ತಾ ಇದ್ದಾರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101 ಪಾಯಿಂಟ್ 4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿ ವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 10:48 ಸ್ನೇಹಿತರೆ, ಶುಕ್ರವಾರದ ವಿಶೇಷತೆ ಕಾರ್ಯಕ್ರಮ ಹಾಡು ಮಾತಾಡಿದಲ್ಲಿ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ಆತ್ಮೀಯ ಕೇಳುವರಿಗೆಲ್ಲ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಎಲ್ಲಿಂದ ವೀಕ್ಷಣೆ ಮಾಡ್ತಾ ಇದ್ದೀರಾ? ಖಂಡಿತ ಸ್ನೇಹಿತರೆ, ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ಅಧ್ಯಯನ ವಿಜ್ಞಾನ ವಿಭಾಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿಯ ವಿದ್ಯಾರ್ಥಿಗಳು ಏನೆಲ್ಲ ಪರಿಚಯವನ್ನ, ಯಾವ ವ್ಯಕ್ತಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅಥವಾ ವಿಷಯಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ಬನ್ನಿ ಸ್ನೇಹಿತರೆ, ನಾವು ನೇರವಾಗಿ ಹೋಗೋಣ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮಕ್ಕೆ, ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ಅಧ್ಯಯನ ವಿಜ್ಞಾನ ವಿಭಾಗಕ್ಕೆ. ಆತ್ಮೀಯ ಕೇಳುವರಿಗೆಲ್ಲ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ಅಧ್ಯಯನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಯಾರೆಲ್ಲ ಯಾವ ವಿಚಾರಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ, ಮೊದಲನೆಯದಾಗಿ ಯಾರು ತಮ್ಮ ವಿಚಾರವನ್ನ ಹೇಳಿಕೊಳ್ತಾ ಇದ್ದಾರೆ, ಅವರ ಮಾತಿನಲ್ಲಿ ಅವರ ಆಲೋಚನೆಗಳನ್ನ ತಿಳ್ಕೊಳ್ಳೋಣ. ಬನ್ನಿ. ಈಗ
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿತಾ. ನಾನು ಪರಿಸರ ವಿಜ್ಞಾನ ವಿಭಾಗದಲ್ಲಿ ಫಸ್ಟ್ ಇಯರ್ ಎಂಎಸ್ಸಿ ಅನ್ನು ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಓದುತ್ತಿದ್ದೇನೆ. ಈ ದಿನ ನಾನು ಪರಿಚಯಿಸುವ ವಿಷಯ ಎಂದರೆ ವಿಸ್ತರಿತ ಉತ್ಪಾದಕರ ಜವಾಬ್ದಾರಿ, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ವಿಸ್ತರಿತ ಉತ್ಪಾದಕರ ಜವಾಬ್ದಾರಿ ಎಂದರೆ ಉತ್ಪನ್ನವನ್ನು ತಯಾರಿಸುವ, ಆಮದು ಮಾಡುವ ಅಥವಾ ಮಾರಾಟ ಮಾಡುವ ಸಂಸ್ಥೆಗಳು ತಮ್ಮ ಉತ್ಪನ್ನದ ಸಂಪೂರ್ಣ ಜೀವನ ಚಕ್ರಕ್ಕೆ, ವಿಶೇಷವಾಗಿ ಬಳಕೆ ನಂತರ ಉಂಟಾಗುವ ತ್ಯಾಜ್ಯದ ನಿರ್ವಹಣೆಗೆ ಜವಾಬ್ದಾರರಾಗಿರುವ ಪರಿಸರ ನೀತಿಯಾಗಿದೆ. ವಿಸ್ತರಿತ ಉತ್ಪಾದಕರ ಜವಾಬ್ದಾರಿಯ ನೀತಿಯ ಉದ್ದೇಶಗಳು: ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವುದು, ತ್ಯಾಜ್ಯ ಉತ್ಪಾದನೆಯನ್ನು ನಿಯಂತ್ರಿಸುವುದು, ಮರುಬಳಕೆ ಮತ್ತು ಮರುಸಂಸ್ಕರಣೆಯನ್ನು ಉತ್ತೇಜಿಸುವುದು, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ, ಪರಿಸರ ಸ್ನೇಹಿ ಉತ್ಪನ್ನ ವಿನ್ಯಾಸಕ್ಕೆ ಪ್ರೋತ್ಸಾಹ ನೀಡುವುದು, ವೃತ್ತಾಕಾರ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸುವುದು. ವಿಸ್ತರಿತ ಉತ್ಪಾದಕರ ಜವಾಬ್ದಾರಿಯ ಪ್ರಮುಖ ಅಂಶಗಳು: ಉತ್ಪನ್ನ ವಿನ್ಯಾಸ, ಮರುಬಳಕೆ ಮಾಡಲು ಸುಲಭವಾಗಿರುವ ಹಾಗೂ ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ವಿನ್ಯಾಸಗೊಳಿಸುವುದು, ತ್ಯಾಜ್ಯ ಸಂಗ್ರಹಣೆ, ಬಳಕೆಯ ನಂತರ ಉತ್ಪನ್ನಗಳನ್ನು ಹಿಂತಿರುಗಿ ಪಡೆಯಲು ಸಂಗ್ರಹಣಾ ವ್ಯವಸ್ಥೆ ರೂಪಿಸುವುದು, ಮರುಬಳಕೆ ಮತ್ತು ಮರುಸಂಸ್ಕರಣೆ, ಸಂಗ್ರಹಿಸಲಾದ ತ್ಯಾಜ್ಯದಿಂದ ಮೌಲ್ಯಯುತ ವಸ್ತುಗಳನ್ನು ಮರುಪಡೆಯುವುದು, ಮೇಲ್ವಿಚಾರಣೆ ಮತ್ತು ವರದಿಗೊಳಿಸುವಿಕೆ, ಸಂಗ್ರಹಣೆ ಮತ್ತು ಮರುಸಂಸ್ಕರಣೆಯ ಗುರಿಗಳನ್ನು ಸಾಧಿಸುವುದನ್ನು ದಾಖಲಿಸುವುದು. ವಿಸ್ತರಿತ ಉತ್ಪಾದಕರ ಜವಾಬ್ದಾರಿಯ ಪ್ರಯೋಜನಗಳು: ಪರಿಸರ ಮಾಲಿನ್ಯ ಕಡಿಮೆಯಾಗುತ್ತದೆ, ಮರುಸಂಸ್ಕರಣೆಯ ಪ್ರಮಾಣ ಹೆಚ್ಚಾಗುತ್ತದೆ, ನೈಸರ್ಗಿಕ

ಸಂಪನ್ಮೂಲಗಳ ಸಂರಕ್ಷಣೆ ಸಾಧ್ಯವಾಗುತ್ತದೆ. ಸ್ಥಳೀಯ ಸಂಸ್ಥೆಗಳ ಮೇಲಿನ ತ್ಯಾಜ್ಯ ನಿರ್ವಹಣೆಯ ಹೊರೆ ಕಡಿಮೆಯಾಗುತ್ತದೆ. ಹಸಿರು ತಂತ್ರಜ್ಞಾನ ಮತ್ತು ಉದ್ಯೋಗಾವಕಾಶಗಳಿಗೆ ಉತ್ತೇಜನ ದೊರೆಯುತ್ತದೆ.

0: ಪತಿ ಹಾಗೂ ಪರಿಸರ ವಿಜ್ಞಾನ ವಿಭಾಗ ದಾವಣಗೆರೆ ವಿಶ್ವವಿದ್ಯಾನಿಲಯಕ್ಕೆ ಧನ್ಯವಾದಗಳು.
1: ಕೇಳಿದರೆ ವರ್ಷಿತ್ ಅವರು ವಿಸ್ತರಿತ ಉತ್ಪಾದಕದ ಬಗ್ಗೆ, ಅದರಲ್ಲೂ ಪ್ರಕೃತಿಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಮಾಹಿತಿ ತಿಳಿಸಿಕೊಟ್ರು. ಈಗ ಬನ್ನಿ, ಮುಂದಿನ ಅಭ್ಯರ್ಥಿ ಯಾವ ವಿಚಾರವನ್ನ ತಿಳ್ಕೊಡ್ತಾ ಇದ್ದಾರೆ ಅವರ ಮಾತಿನಲ್ಲಿ ನಾವು ಕೇಳೋಣ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ. ಪರಿಸರ ಅಧ್ಯಯನ ವಿಭಾಗ, ಸೆಕೆಂಡ್ ಇಯರ್ ಎಂಎಸ್ಸಿ, ದಾವಣಗೆರೆ ವಿಶ್ವವಿದ್ಯಾಲಯ. ಇಂದು ನಾನು ಪರಿಸರ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತಿರುವ ಬಯೋ ರೆಮಿಡಿಯೇಷನ್ ಎಂಬ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಪ್ರಸ್ತುತ ಕಾಲದಲ್ಲಿ ಪರಿಸರ ಮಾಲಿನ್ಯವು ವಿಶ್ವದಾದ್ಯಂತ ಗಂಭೀರ ಸಮಸ್ಯೆಯಾಗಿದೆ. ಕೈಗಾರಿಕೆಗಳ ಹೆಚ್ಚಳ, ನಗರೀಕರಣ, ಜನಸಂಖ್ಯಾ ವೃದ್ಧಿ, ರಾಸಾಯನಿಕಗಳ ಅತಿಯಾದ ಬಳಕೆ ಹಾಗೂ ವಿವಿಧ ಮಾನವ ಚಟುವಟಿಕೆಗಳಿಂದ ಮಣ್ಣು, ನೀರು ಮತ್ತು ಗಾಳಿ ಮಾಲಿನ್ಯಗೊಳ್ಳುತ್ತಿದೆ. ಇದರ ಮಾಲಿನ್ಯವು ಮಾನವನ ಆರೋಗ್ಯದ ಮೇಲೆ ಮಾತ್ರವಲ್ಲದೆ ಪರಿಸರಗಳು, ಪ್ರಾಣಿಗಳು ಮತ್ತು ಸಂಪೂರ್ಣ ಪರಿಸರ ವ್ಯವಸ್ಥೆಯ ಮೇಲೆಯೂ ದುಷ್ಪರಿಣಾಮ ಬೀರುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪರಿಸರವನ್ನು ಸುರಕ್ಷಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಶುದ್ಧೀಕರಿಸುವ ವಿಧಾನಗಳ ಅಗತ್ಯತೆ ಹೆಚ್ಚಾಗಿದೆ. ಅಂತಹ ಒಂದು ನೈಸರ್ಗಿಕ ಮತ್ತು ಪರಿಸರ ಸ್ನೇಹಿ ವಿಧಾನವೇ ಬಯೋ ರೆಮಿಡಿಯೇಷನ್. ಬಯೋ ಎಂದರೆ ಜೀವಿಗಳು ಮತ್ತು ರೆಮಿಡಿಯೇಷನ್ ಎಂದರೆ ಸಮಸ್ಯೆಯನ್ನು ಪರಿಹರಿಸುವುದು ಅಥವಾ ಶುದ್ಧೀಕರಣ. ಹೀಗಾಗಿ ಬಯೋ ರೆಮಿಡಿಯೇಷನ್ ಎಂದರೆ ಸೂಕ್ಷ್ಮ ಜೀವಿಗಳು, ಸಸ್ಯಗಳು ಅಥವಾ ಇತರ ಜೀವಿಗಳನ್ನು ಬಳಸಿಕೊಂಡು ಪರಿಸರದಲ್ಲಿರುವ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕುವ ಅಥವಾ ಅವುಗಳನ್ನು ಕಡಿಮೆ ಹಾನಿಕಾರಕ ಪದಾರ್ಥಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆ. ಇದು ಪ್ರಕೃತಿಯಲ್ಲೇ ನಡೆಯುವ ಜೈವಿಕ ಕ್ರಿಯೆಗಳನ್ನು ಬಳಸಿಕೊಳ್ಳುವ ತಂತ್ರಜ್ಞಾನವಾಗಿದೆ. ಬಯೋ ರೆಮಿಡಿಯೇಷನ್ ನಲ್ಲಿ ಮುಖ್ಯವಾಗಿ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಹಾಗೂ ಕೆಲವು ಸಸ್ಯಗಳನ್ನು ಬಳಸಲಾಗುತ್ತದೆ. ಇವು ಮಾಲಿನ್ಯಕಾರಕಗಳನ್ನು ತಮ್ಮ ಆಹಾರ ಅಥವಾ ಶಕ್ತಿಯ ಮೂಲವಾಗಿ ಬಳಸಿಕೊಂಡು ಅವುಗಳನ್ನು ವಿಭಜಿಸುತ್ತವೆ. ಇದರ ಪರಿಣಾಮಕಾರವಾಗಿ ವಿಷಕಾರಿ ಪದಾರ್ಥಗಳು ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಕಡಿಮೆ ಹಾನಿಕಾರಕ ಪದಾರ್ಥಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಹೀಗಾಗಿ ಪರಿಸರ ಕ್ರಮೇಣ ಶುದ್ಧವಾಗುತ್ತದೆ. ಬಯೋ ರೆಮಿಡಿಯೇಷನ್ ಕಾರ್ಯನಿರ್ವಹಿಸಲು ಸೂಕ್ಷ್ಮ ಜೀವಿಗಳಿಗೆ ಅನುಕೂಲಕರ ಪರಿಸರ ಅಗತ್ಯವಿರುತ್ತದೆ. ತಾಪಮಾನ, ತೇವಾಂಶ, ಆಮ್ಲಜನಕ ಮತ್ತು ಪೋಷಕಾಂಶಗಳ ಲಭ್ಯತೆ ಸೂಕ್ತವಾಗಿದ್ದರೆ ಈ ಜೀವಿಗಳು ವೇಗವಾಗಿ ಬೆಳೆಯುತ್ತವೆ ಮತ್ತು ಮಾಲಿನ್ಯಕಾರಕಗಳನ್ನು ಪರಿಣಾಮಕಾರಿಯಾಗಿ ವಿಭಜಿಸುತ್ತವೆ. ಈ ಕಾರಣದಿಂದ ಕೆಲವು ಸಂದರ್ಭಗಳಲ್ಲಿ ವಿಜ್ಞಾನಿಗಳು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸುತ್ತಾರೆ. ಬಯೋ ರೆಮಿಡಿಯೇಷನ್ ಅನ್ನು ಸಾಮಾನ್ಯವಾಗಿ ಎರಡು ವಿಧಗಳಾಗಿ ವಿಂಗಡಿಸಲಾಗುತ್ತದೆ. ಮೊದಲನೆಯದು ಇನ್ಸಿಟಿವ್ ಬಯೋ ರೆಮಿಡಿಯೇಷನ್. ಇದರಲ್ಲಿ ಮಾಲಿನ್ಯಗೊಂಡ ಸ್ಥಳದಲ್ಲಿಯೇ ಶುದ್ಧೀಕರಣ ನಡೆಸಲಾಗುತ್ತದೆ. ಮಣ್ಣು ಅಥವಾ ನೀರನ್ನು ಬೇರೆಡೆಗೆ ಸಾಗಿಸುವ ಅಗತ್ಯವಿರುವುದಿಲ್ಲ. ಇದರಿಂದ ವೆಚ್ಚ ಕಡಿಮೆಯಾಗುತ್ತದೆ ಮತ್ತು ಪರಿಸರಕ್ಕೆ ಕಡಿಮೆ ತೊಂದರೆ ಉಂಟಾಗುತ್ತದೆ. ಎರಡನೆಯದು ಎಕ್ಸಿಟಿವ್ ಬಯೋ ರೆಮಿಡಿಯೇಷನ್. ಇದರಲ್ಲಿ ಮಾಲಿನ್ಯಗೊಂಡ ಮಣ್ಣು ಅಥವಾ ನೀರನ್ನು ಬೇರೆ ಸ್ಥಳಕ್ಕೆ ಸಾಗಿಸಿ ಅಲ್ಲಿ ಶುದ್ಧೀಕರಿಸಲಾಗುತ್ತದೆ. ಈ ವಿಧಾನದಲ್ಲಿ ಹೆಚ್ಚಿನ ನಿಯಂತ್ರಣ ಸಾಧ್ಯವಾಗಿರುತ್ತದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಬಯೋ ರೆಮಿಡಿಯೇಷನ್ನ ಒಂದು ಪ್ರಮುಖ ರೂಪವೇ ಫೈಟೋ ರೆಮಿಡಿಯೇಷನ್. ಇದರಲ್ಲಿ ಸಸ್ಯಗಳನ್ನು ಬಳಸಿಕೊಂಡು ಮಾಲಿನ್ಯವನ್ನು ನಿವಾರಿಸಲಾಗುತ್ತದೆ. ಕೆಲವು ಸಸ್ಯಗಳು ಮಣ್ಣಿನಲ್ಲಿರುವ ಭಾರ ಲೋಹಗಳು ಅಥವಾ ವಿಷಕಾರಿ ಪದಾರ್ಥಗಳನ್ನು ತಮ್ಮ ಬೇರುಗಳ ಮೂಲಕ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ. ಉದಾಹರಣೆಗೆ ಸೂರ್ಯಕಾಂತಿ ಮತ್ತು ಸಾಸಿವೆ ಸಸ್ಯಗಳು ಕೆಲವು ಮಾಲಿನ್ಯಕಾರಕಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತವೆ. ಈ ವಿಧಾನವು ಕಡಿಮೆ ವೆಚ್ಚದ ಪರಿಸರ ಸ್ನೇಹಿ ಹಾಗೂ ಸುಂದರವಾದ ಹಸಿರು ಪರಿಸರವನ್ನು ನಿರ್ಮಿಸುವಲ್ಲಿ ಸಹಕಾರಿಯಾಗಿದೆ. ಇಂದು ಜಗತ್ತಿನಾದ್ಯಂತ ತೈಲ ಸೋರಿಕೆಗಳು ಪ್ರಮುಖ ಪರಿಸರ ಸಮಸ್ಯೆಗಳಲ್ಲಿ ಒಂದಾಗಿವೆ. ಸಮುದ್ರಗಳಲ್ಲಿ ಅಥವಾ ಭೂಮಿಯ ಮೇಲೆ ತೈಲ ಸೋರಿಕೆಯಾದಾಗ ಕೆಲವು ವಿಶೇಷ ಬ್ಯಾಕ್ಟೀರಿಯಾಗಳು ತೈಲವನ್ನು ವಿಭಜಿಸಿ ಅದರ ಹಾನಿಕಾರಕ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಈ ರೀತಿ ಬಯೋ ರೆಮಿಡಿಯೇಷನ್ ತಂತ್ರಜ್ಞಾನವು ಸಮುದ್ರ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಕೃಷಿ ಕ್ಷೇತ್ರದಲ್ಲಿಯೂ ಬಯೋ ರೆಮಿಡಿಯೇಷನ್ ಬಹಳ ಉಪಯುಕ್ತವಾಗಿದೆ. ರೈತರು ಬಳಸುವ ಕೀಟನಾಶಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳು ಅವಶೇಷಗಳು ಮಣ್ಣಿನ ಗುಣಮಟ್ಟವನ್ನು ಹಾಳು ಮಾಡಬಹುದು. ಕೆಲವು ಸೂಕ್ಷ್ಮ ಜೀವಿಗಳು ಈ ರಾಸಾಯನಿಕಗಳನ್ನು ವಿಭಜಿಸಿ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತವೆ. ಇದರಿಂದ ಕೃಷಿ ಉತ್ಪಾದಕತೆ ಹೆಚ್ಚುವುದರ ಜೊತೆಗೆ ಪರಿಸರವು ಸುರಕ್ಷಿತವಾಗಿರುತ್ತದೆ. ಕೈಗಾರಿಕಾ ಪ್ರದೇಶಗಳಲ್ಲಿ ಉತ್ಪತ್ತಿಯಾಗುವ ವಿಷಕಾರಿ ತ್ಯಾಜ್ಯಗಳು ಕೂಡ ಗಂಭೀರ ಸಮಸ್ಯೆಯಾಗಿವೆ. ಇಂತಹ ತ್ಯಾಜ್ಯಗಳು ಮತ್ತು ನೀರನ್ನು ಮಾಲಿನ್ಯಗೊಳಿಸುತ್ತವೆ. ಬಯೋ ರೆಮಿಡಿಯೇಷನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ವಿಷಕಾರಿ ಪದಾರ್ಥಗಳನ್ನು ಕಡಿಮೆ ಹಾನಿಕಾರಕ ರೂಪಗಳಿಗೆ ಪರಿವರ್ತಿಸಬಹುದು. ಇದರಿಂದ ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸಲು ಸಹ ಸಾಧ್ಯವಾಗುತ್ತದೆ. ಬಯೋ ರೆಮಿಡಿಯೇಷನ್ನ ಪ್ರಮುಖ ಪ್ರಯೋಜನವೇನೆಂದರೆ ಇದು ಪರಿಸರ ಸ್ನೇಹಿಯಾಗಿದೆ. ಇತರ ಕೆಲವು ರಾಸಾಯನಿಕ ಶುದ್ಧೀಕರಣ ವಿಧಾನಗಳಂತೆ ಇದು ಹೊಸ ಮಾಲಿನ್ಯವನ್ನು ಸೃಷ್ಟಿಸುವುದಿಲ್ಲ. ಇದರ ವೆಚ್ಚ ಕೂಡ ಕಡಿಮೆಯಾಗಿದೆ. ನೈಸರ್ಗಿಕ ಜೀವಿಗಳನ್ನು ಬಳಸುವುದರಿಂದ ಪರಿಸರದ ಸಮತೋಲನ ಕಾಪಾಡಲ್ಪಡುತ್ತದೆ. ಜೊತೆಗೆ ಇದು ದೀರ್ಘಕಾಲಿಕ ಪರಿಹಾರವನ್ನು ಒದಗಿಸುತ್ತದೆ. ಭಾರತದಲ್ಲಿಯೂ ಬಯೋ ರೆಮಿಡಿಯೇಷನ್ ತಂತ್ರಜ್ಞಾನಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ನದಿಗಳ ಶುದ್ಧೀಕರಣ, ಕೈಗಾರಿಕಾ ತ್ಯಾಜ್ಯಗಳ ನಿರ್ವಹಣೆ ಹಾಗೂ ಮಾಲಿನ್ಯಗೊಂಡ ಪ್ರದೇಶಗಳ ಪುನಶ್ಚೇತನಕ್ಕಾಗಿ ಈ ವಿಧಾನವನ್ನು ಬಳಸಲಾಗುತ್ತದೆ. ವಿಶೇಷವಾಗಿ ಪರಿಸರ

0: ಸಂರಕ್ಷಣೆಯ ವಿವಿಧ ಯೋಜನೆಗಳಲ್ಲಿ ಇದರ ಪಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಭವಿಷ್ಯದಲ್ಲಿ ಜೈವ ತಂತ್ರಜ್ಞಾನ ಮತ್ತು ಜನ್ಯ ಇಂಜಿನಿಯರಿಂಗ್ ಕ್ಷೇತ್ರಗಳ ಅಭಿವೃದ್ಧಿಯೊಂದಿಗೆ ಇನ್ನಷ್ಟು ಪರಿಣಾಮಕಾರಿ ಸೂಕ್ಷ್ಮಜೀವಿಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಗಳಿವೆ. ಕೊನೆಯದಾಗಿ, ಬಯೋರೆಮಿಡಿಯೇಷನ್ ಎಂಬುದು ಪ್ರಕೃತಿಯ ಶಕ್ತಿಯನ್ನು ಬಳಸಿಕೊಂಡು ಪರಿಸರವನ್ನು ರಕ್ಷಿಸುವ ಅತ್ಯುತ್ತಮ ವಿಧಾನವಾಗಿದೆ. ಇದು ಕಡಿಮೆ ವೆಚ್ಚದ, ಸುರಕ್ಷಿತ, ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಪರಿಹಾರವಾಗಿದೆ. ನಮ್ಮ ಭೂಮಿ, ನೀರು ಮತ್ತು ಪರಿಸರವನ್ನು ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿ ಉಳಿಸಲು ಬಯೋರೆಮಿಡಿಯೇಷನ್ ಮಹತ್ತರ ಕೊಡುಗೆ ನೀಡುತ್ತದೆ. ಪರಿಸರವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಪ್ರಕೃತಿಯೊಂದಿಗೆ ಕೈಜೋಡಿಸಿ ಮಾಲಿನ್ಯವನ್ನು ನಿವಾರಿಸುವುದು ನಮ್ಮ ಜವಾಬ್ದಾರಿ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಪರಿಸರ ಅಧ್ಯಯನ ವಿಭಾಗ, ದಾವಣಗೆರೆ ವಿಶ್ವವಿದ್ಯಾಲಯ, ಇವರಿಗೆ ಧನ್ಯವಾದಗಳು.
1: ಲಕ್ಷ್ಮಿ ಅವರು, ಪರಿಸರ ಮಾಲಿನ್ಯ ನಿಯಂತ್ರಣ ಮಾಡಲು ತೆಗೆದುಕೊಳ್ಳಬೇಕಾದ ಕ್ರಮ ಯಾವುದು ಎಂಬ ಮಾಹಿತಿಯನ್ನು ನಮ್ಮೊಡನೆ ಹಂಚಿಕೊಂಡ್ರು. ಈಗ ಬನ್ನಿ, ಮುಂದಿನ ಅಭ್ಯರ್ಥಿ ಯಾವ ವಿಚಾರವನ್ನು ನಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅವರ ಮಾತುಗಳಲ್ಲಿ ಕೇಳೋಣವೇ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂದೀಪ್ ದಿ. ನಾನು ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದಲ್ಲಿ MSc ದ್ವಿತೀಯ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ಹವಾಮಾನ ಬದಲಾವಣೆ ವಿಷಯದ ಬಗ್ಗೆ ಪ್ರಸ್ತುತಪಡಿಸುತ್ತಿದ್ದೇನೆ. ಹವಾಮಾನ ಬದಲಾವಣೆ ಎಂದರೆ ಭೂಮಿಯ ಸರಾಸರಿ ತಾಪಮಾನ, ಮಳೆಯ ಪ್ರಮಾಣ, ಗಾಳಿಯ ವೇಗ, ಋತುಗಳ ಮಾದರಿ ಮತ್ತು ಇತರ ಹವಾಮಾನ ಅಂಶಗಳಲ್ಲಿ ದೀರ್ಘಕಾಲದ ಬದಲಾವಣೆ ಉಂಟಾಗುವುದಾಗಿದೆ. ಇದು ಮುಖ್ಯವಾಗಿ ಹಸಿರುಮನೆ ಅನಿಲಗಳ ಪ್ರಮಾಣ ಹೆಚ್ಚಾಗುವುದರಿಂದ ಉಂಟಾಗುತ್ತದೆ. ಹವಾಮಾನ ಬದಲಾವಣೆಯ ಮಾನವ ನಿರ್ಮಿತ ಕಾರಣಗಳು: ಪಳೆಯುಳಿಕೆ ಇಂಧನಗಳ ಬಳಕೆ, ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲಗಳನ್ನು ಸುಡುವುದರಿಂದ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ಬಿಡುಗಡೆಯಾಗುತ್ತದೆ. ಇದು ಜಾಗತಿಕ ತಾಪಮಾನವನ್ನು ಹೆಚ್ಚಿಸುತ್ತದೆ. ಅರಣ್ಯ ನಾಶ: ಮರಗಳನ್ನು ಕಡಿಯುವುದರಿಂದ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವ ಪ್ರಮಾಣ ಕಡಿಮೆಯಾಗುತ್ತದೆ. ಇದರಿಂದ ಹಸಿರುಮನೆ ಪರಿಣಾಮ ಹೆಚ್ಚಾಗುತ್ತದೆ. ಕೈಗಾರಿಕರಣ: ಕಾರ್ಖಾನೆಗಳಿಂದ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಮುಂತಾದ ಅನಿಲಗಳು ಹೊರಸೂಸಲ್ಪಡುತ್ತವೆ. ವಾಹನಗಳ ಬಳಕೆ: ವಾಹನಗಳಿಂದ ಹೊರಬರುವ ಹೊಗೆ ವಾಯುಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆಗೆ ಕಾರಣವಾಗುತ್ತದೆ. ಕೃಷಿ ಚಟುವಟಿಕೆಗಳು: ರಾಸಾಯನಿಕ ಗೊಬ್ಬರಗಳ ಬಳಕೆ ಮತ್ತು ಜಾನುವಾರು ಸಾಕಾಣಿಕೆಯಿಂದ ಮೀಥೇನ್ ಅನಿಲ ಉತ್ಪತ್ತಿಯಾಗುತ್ತದೆ. ನಗರೀಕರಣ ಮತ್ತು ಜನಸಂಖ್ಯೆ ಹೆಚ್ಚಳ: ನಗರಗಳ ವಿಸ್ತರಣೆ, ವಿದ್ಯುತ್ ಬಳಕೆ ಮತ್ತು ಸಂಪನ್ಮೂಲಗಳ ಅತಿಯಾದ ಬಳಕೆ ಹವಾಮಾನ ಬದಲಾವಣೆಗಳನ್ನು ವೇಗಗೊಳಿಸುತ್ತದೆ. ನೈಸರ್ಗಿಕ ಕಾರಣಗಳು: ಜ್ವಾಲಾಮುಖಿ ಸ್ಫೋಟಗಳು, ಸೂರ್ಯನ ವಿಕಿರಣದಲ್ಲಿನ ಬದಲಾವಣೆ, ಸಾಗರ ಪ್ರವಾಹಗಳ ಬದಲಾವಣೆ, ಭೂಮಿಯ ನೈಸರ್ಗಿಕ ಹವಾಮಾನ ಚಕ್ರಗಳು. ಹವಾಮಾನ ಬದಲಾವಣೆಯ ಪರಿಣಾಮಗಳು: ಜಾಗತಿಕ ತಾಪಮಾನ ಏರಿಕೆ, ಭೂಮಿಯ ಸರಾಸರಿ ಉಷ್ಣಾಂಶ ಹೆಚ್ಚಾಗಿ ಬೇಸಿಗೆಯ ತೀವ್ರತೆ ಹೆಚ್ಚಾಗುತ್ತದೆ. ಹಿಮ ನದಿಗಳ ಕರಗುವಿಕೆ: ಹಿಮಾಲಯ ಮತ್ತು ಧ್ರುವ ಪ್ರದೇಶಗಳ ಹಿಮ ಕರಗಿ ಸಮುದ್ರ ಮಟ್ಟ ಏರಿಕೆಯಾಗುತ್ತದೆ. ಸಮುದ್ರ ಮಟ್ಟ ಏರಿಕೆ: ಕರಾವಳಿ ಪ್ರದೇಶಗಳು ಮುಳುಗುವ ಅಪಾಯ ಹೆಚ್ಚಾಗುತ್ತದೆ. ಮಳೆಯ ಮಾದರಿಯಲ್ಲಿ ಬದಲಾವಣೆ: ಕೆಲವು ಪ್ರದೇಶಗಳಲ್ಲಿ ಅತಿವೃಷ್ಟಿ, ಇನ್ನೂ ಕೆಲವು ಪ್ರದೇಶಗಳಲ್ಲಿ ಬರ ಉಂಟಾಗುತ್ತದೆ. ಪ್ರಕೃತಿ ವಿಕೋಪಗಳ ಹೆಚ್ಚಳ: ಪ್ರವಾಹ, ಚಂಡಮಾರುತ, ಬಿರುಗಾಳಿ ಮತ್ತು ಕಾಡ್ಗಿಚ್ಚಿನ ಘಟನೆಗಳು ಹೆಚ್ಚಾಗುತ್ತವೆ. ಕೃಷಿಯ ಮೇಲೆ ಪರಿಣಾಮ: ಬೆಳೆಗಳ ಉತ್ಪಾದನೆ ಕಡಿಮೆಯಾಗುತ್ತದೆ ಮತ್ತು ಆಹಾರ ಭದ್ರತೆಗೆ ಸಮಸ್ಯೆ ಉಂಟಾಗುತ್ತದೆ. ಜೀವ ವೈವಿಧ್ಯತೆಯ ನಷ್ಟ: ಅನೇಕ ಸಸ್ಯ ಮತ್ತು ಪ್ರಾಣಿ ಜಾತಿಗಳು ಅಳಿವಿನಂಚಿಗೆ ತಲುಪುತ್ತವೆ. ನೀರಿನ ಕೊರತೆ: ನದಿಗಳು ಮತ್ತು ಜಲಾಶಯಗಳ ನೀರಿನ ಮಟ್ಟ ಕುಸಿಯುತ್ತದೆ. ಆರೋಗ್ಯ ಸಮಸ್ಯೆಗಳು: ಉಷ್ಣಾಘಾತ, ಉಸಿರಾಟದ ಕಾಯಿಲೆಗಳು, ಸೊಳ್ಳೆಗಳಿಂದ ಹರಡುವ ರೋಗಗಳು ಹೆಚ್ಚಾಗುತ್ತವೆ. ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳು: ಕೃಷಿ, ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮಕ್ಕೆ ನಷ್ಟ ಉಂಟಾಗುತ್ತದೆ. ಜನರು ತಮ್ಮ ನಿವಾಸಗಳನ್ನು ಬಿಟ್ಟು ಬೇರೆ ಪ್ರದೇಶಗಳಿಗೆ ವಲಸೆ ಹೋಗಬೇಕಾಗುತ್ತದೆ. ಹವಾಮಾನ ಬದಲಾವಣೆಯ ನಿಯಂತ್ರಣ ಕ್ರಮಗಳು: ನವೀಕರಿಸಬಹುದಾದ ಶಕ್ತಿಯ ಬಳಕೆ: ಸೌರಶಕ್ತಿ, ಗಾಳಿಶಕ್ತಿ ಮತ್ತು ಜಲಶಕ್ತಿಯನ್ನು ಹೆಚ್ಚಾಗಿ ಬಳಸಬೇಕು. ಅರಣ್ಯ ಸಂರಕ್ಷಣೆ: ಮರಗಳನ್ನು ನೆಡುವುದು ಮತ್ತು ಅಕ್ರಮ ಅರಣ್ಯ ನಾಶವನ್ನು ತಡೆಯಬೇಕು. ಹಸಿರುಮನೆ ಅನಿಲಗಳ ನಿಯಂತ್ರಣ: ಕೈಗಾರಿಕೆಗಳಲ್ಲಿ ಸ್ವಚ್ಛ ತಂತ್ರಜ್ಞಾನಗಳನ್ನು ಬಳಸಬೇಕು. ಕಾರ್ಬನ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಬೇಕು. ಪರಿಸರ ಸ್ನೇಹಿ ಸಾರಿಗೆ: ಸಾರ್ವಜನಿಕ ಸಾರಿಗೆ, ಸೈಕಲ್ ಮತ್ತು ವಿದ್ಯುತ್ ವಾಹನಗಳ ಬಳಕೆಯನ್ನು ಉತ್ತೇಜಿಸಬೇಕು. ತ್ಯಾಜ್ಯ ನಿರ್ವಹಣೆ: ಕಡಿಮೆ ಬಳಕೆ, ಮರುಬಳಕೆ, ಮರುಸಂಸ್ಕರಣೆ ವಿಧಾನಗಳನ್ನು ಅನುಸರಿಸಬೇಕು. ಸುಸ್ಥಿರ ಕೃಷಿ: ಸಾವಯವ ಕೃಷಿಯನ್ನು ಉತ್ತೇಜಿಸಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ನೀರಿನ ಸಂರಕ್ಷಣೆ: ಮಳೆ ನೀರು ಕೊಯ್ಲು ಮತ್ತು ನೀರಿನ ಸಮರ್ಪಕ ಬಳಕೆಯನ್ನು ಅನುಸರಿಸಬೇಕು. ಪರಿಸರ ಶಿಕ್ಷಣ ಮತ್ತು ಜಾಗೃತಿ: ಜನರಲ್ಲಿ ಹವಾಮಾನ ಬದಲಾವಣೆಯ ಬಗ್ಗೆ ಅರಿವು ಮೂಡಿಸಬೇಕು. ಸರ್ಕಾರದ ಕ್ರಮಗಳು: ಪರಿಸರ ಸಂರಕ್ಷಣಾ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು, ಹಸಿರು ಅಭಿವೃದ್ಧಿ ಯೋಜನೆಗಳನ್ನು ಉತ್ತೇಜಿಸಬೇಕು. ಸಾರಾಂಶ: ಹವಾಮಾನ ಬದಲಾವಣೆಯು ಇಂದಿನ ಜಗತ್ತಿನ ಅತ್ಯಂತ ಗಂಭೀರ ಪರಿಸರ ಸಮಸ್ಯೆಗಳಲ್ಲಿ ಒಂದಾಗಿದೆ. ಇದು ಮಾನವ ಜೀವನ, ಕೃಷಿ, ಜೀವ ವೈವಿಧ್ಯತೆ ಮತ್ತು ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ನವೀಕರಿಸಬಹುದಾದ ಶಕ್ತಿಯ ಬಳಕೆ, ಅರಣ್ಯ ಸಂರಕ್ಷಣೆ, ಮಾಲಿನ್ಯ ನಿಯಂತ್ರಣ ಮತ್ತು ಸುಸ್ಥಿರ ಅಭಿವೃದ್ಧಿ ಕ್ರಮಗಳನ್ನು ಅನುಸರಿಸುವ ಮೂಲಕ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಕಡಿಮೆ ಮಾಡಿ ಭವಿಷ್ಯದ ಪೀಳಿಗೆಗೆ ಸುರಕ್ಷಿತ ಪರಿಸರವನ್ನು ಒದಗಿಸಬಹುದು. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಹಾಗೂ ಪರಿಸರ ಅಧ್ಯಯನ ವಿಜ್ಞಾನ ಅಧ್ಯಯನ ವಿಭಾಗ ದಾವಣಗೆರೆ ವಿಶ್ವವಿದ್ಯಾನಿಲಯ ಇವರಿಗೆ ಧನ್ಯವಾದಗಳು.
1: ಕೆಳಗಡೆ ಸಂದೇಶ್ ಅವರು ಪರಿಸರ ಮಾಲಿನ್ಯ ನಿಯಂತ್ರಣ ಮಾಡಲು ಹವಾಮಾನ ಬದಲಾವಣೆಯನ್ನು ಹೇಗೆ ನಾವು ನಿಯಂತ್ರಣ ಮಾಡಬಹುದು ಎಂಬ ಮಾಹಿತಿಯನ್ನು ಇದುವರೆಗೂ ಒತ್ತಿಸಿಕೊಟ್ರು. ಸ್ನೇಹಿತರೆ, ಈಗ ತಮಗೆ ಪ್ರಶ್ನೆಯನ್ನು ಕೇಳುವ ಸಮಯ. ನಮ್ಮ ಪ್ರೀತಿಯ ಮೂರು ಜನ ವಿದ್ಯಾರ್ಥಿಗಳು ತುಂಬಾ ಅರ್ಥಪೂರ್ಣವಾದ ಮಾಹಿತಿಯನ್ನು ನಮ್ಮೊಡನೆ ಹಂಚಿಕೊಂಡಿದ್ದಾರೆ. ಬನ್ನಿ, ಈಗ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಾಡಲು ತೆಗೆದುಕೊಳ್ಳಬೇಕಾದ ಕ್ರಮ ಯಾವುದು? ಇದನ್ನ ಲಕ್ಷ್ಮಿ ಅವರು ನಮಗೆ ತಿಳಿಸಿಕೊಟ್ರು. ಒಂದು ಕ್ರಮದ ಬಗ್ಗೆ ಹೇಳೋದು, ಅದಕ್ಕೊಂದು ಹೆಸರಿದೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಾಡಲು ತೆಗೆದುಕೊಳ್ಳಬೇಕಾದ ಕ್ರಮ ಯಾವುದು ಅಂತ ಹೇಳಿ ಅವರು ನಮಗೆ ತಮ್ಮದೇ ಆದ ಒಂದು ಮಾಹಿತಿಯನ್ನು ಒದಗಿಸಬೇಕಾದ್ರೆ ಲಕ್ಷ್ಮಿ ಅವರು ಇದಕ್ಕೆ ವಿಚಾರವನ್ನು ಮಂಡಿಸಿದ್ದಾರೆ. ಅದು ಯಾವುದು ಎಂಬುದನ್ನ ತಾವು ನಮ್ಮ ವಾಟ್ಸ್ಆಪ್ ಸಂಖ್ಯೆಯಾದ 9481527260 ಮತ್ತೆ ಹೇಳ್ತಾ ಇದ್ದೀನಿ, 9481527260 ತಾವು ಸಂದೇಶವನ್ನು ಕಳಿಸುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಿಮಗಾಗಿ ಒಂದು ಇಂಪಾದ ಹಾಡು, ಈ ಹಾಡಿನ ನಂತರ ತಮ್ಮ ಎಲ್ಲ ಸಂದೇಶಗಳನ್ನು ತೆಗೆದುಕೊಳ್ತೇನೆ. ಸ್ನೇಹಿತರೆ, ಬನ್ನಿ ಈಗ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನು ಕೇಳ್ಕೊಂಡು ಬರೋಣ.

ಕೇಳಿದ್ರೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಶುಕ್ರವಾರದ ವಿಶೇಷತೆ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಇಂದಿನ ಕ್ಯಾಂಪಸ್ ಕಟ್ಟೆ ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ಅಧ್ಯಯನ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಡ್ತಾ ಇದ್ದಾರೆ. ಈಗಾಗಲೇ ನಾನೊಂದು ಪ್ರಶ್ನೆ ಕೇಳಿದ್ದೆ, ಪರಿಸರ ಮಾಲಿನ್ಯ ನಿಯಂತ್ರಣ ಮಾಡಲು ತೆಗೆದುಕೊಳ್ಳಬೇಕಾದ ಕ್ರಮ ಯಾವುದು? ಅದಕ್ಕೊಂದು ಕ್ರಮ ಅಂತ ಕರಿತೀವಿ, ಅದಕ್ಕೊಂದು ಹೆಸರಿದೆ, ಯಾವ ಕ್ರಮ ಅಂತ ಹೇಳಿ ಪ್ರಶ್ನೆ ಕೇಳಿದೆ. ಬಹಳಷ್ಟು ಜನ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಬಿಡಿ ಆಕಾಶವಾಣಿಗೆ ಮುಂಜಾನೆ ಶುಭೋದಯ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಹೊನ್ನೂರು ಆಲಿ ಹನುಮಂತಾಪುರದಿಂದ, ಹಾಗೆಯೇ ಗಂಗಾವತಿ ಈರಣ್ಣನವರು ಕೃಷ್ಣ ನಗರದಿಂದ, ಆಕಾಶವಾಣಿ ಭದ್ರಾವತಿಯಿಂದವರಿಗೆ ಶುಭೋದಯ ಒಂದೇ ಮಾತ್ರ ಎನ್ನೋಣ ಅಂತ ಹೇಳ್ತಾ ಇದ್ದಾರೆ ಮಂಜುಳಾಬಾಯಿ ಚಂದ್ರಸ್ ಗಡದೆ ಅವರು. ಗುಡ್ ಮಾರ್ನಿಂಗ್ ಆಕಾಶವಾಣಿ, ಶುಭ ಶುಕ್ರವಾರ, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬಂದಿದೆ. ಹಿತೈಷಿ ಕಲಾಕರಣ ಚಿನ್ಮಯಿ, ಹಾಗೆಯೇ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕಡುಗ್ರಂದಿಂದ ಶಿಶೀಲ ತೇಲಿ, ಆದಿತ್ಯ ಶಿವಲಿ ತೇಲಿ ಮನೆಯವರು ಶುಕ್ರವಾರದ ಮುಂಜಾನೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಭೂಪಾ ವೆಂಕಟೇಶ್ ಅವರು ಬೋಧನವಸಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಮೊಹರಂ ಶುಭಾಶಯ ತಿಳಿಸಿದ್ದಾರೆ. ಹಾಗೆ ಶುಭೋದಯ ಆಕಾಶವಾಣಿ ಇವತ್ತಿನ ಕರ್ಜಗಿ ಕಥನದಲ್ಲಿ ನಮಗಿಂತ ಕಡಿಮೆ ಭಾಗ್ಯದವರನ್ನು ನೋಡಿ ಸಂತೋಷ ಪಡಬೇಕು ಎಂಬ ಮಾತನ್ನು ಹೇಳಿದರು. ಪ್ರತಿಮಾ ನಾಯಕ್ ಅವರು ತಮ್ಮ ಒಳ್ಳೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಈ ದಿನ 6:03 ಕರುಣಾಳುಬ ಬೆಳಕ್ಕೆ, 35 ಪ್ರಸಾರ ಕರುಣಾಳು ಬೆಳಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಮಾಲೂರು ತಾಲೂಕಿನಿಂದ ಚಿಕ್ಕ ತಿರುಪತಿಯಿಂದ ಗ್ರಾಮದ ಶ್ಯಾಮಲಾ ಪ್ರಕಾಶ್ ಅವರು, ಹಾಗೆ ಹರಿದ್ರ ಮಳೆ ಬಗ್ಗೆ ತುಂಬಾ ಒಳ್ಳೆ ಮಾಹಿತಿಯನ್ನು ತಿಳಿಸಿಕೊಟ್ರೆ, ಆದರೆ ಮಳೆ ಆಗದೇ ಇರುವ ಸಮಯದಲ್ಲಿ ಹೇಳಿ ಜನಗಳನ್ನು ಗಾಬರಿ ಮಾಡಿ ಕೇಳಬೇಡಿ, ನಾನು ಕೊನೆಯಲ್ಲಿ ಹೇಳಿದೆ ಮಳೆ ಆಗಬಹುದು, ಈ ಕಾಯದ್ ನೋಡಬೇಕಾಗಿದೆ ಅಂತ ಹೇಳಿದ. ಹೆಚ್ ದುರಸ್ವಾಮಿ ಅವರು ಕನ್ನಡ ಬಡಾವಣೆ ಹೊಸ ಬಡಾವಣೆ ಚಿಕ್ಕಮಗಳೂರಿಂದ, ಇಂದು ಬೆಳಗ್ಗೆ ಪ್ರಸಾರವಾದ ಚಿತ್ರಗೀತೆಗಳು ಕಾರ್ಯಕ್ರಮದಲ್ಲಿ ಸಂತೋಷ್ ನಾಳೆ ಶರೀಫ್, ಹಸಿರಥ ರಾಮಕೃಷ್ಣ, ಹಾಗೆಯೇ ರಂಗನಾಯಕಿ ಚಿತ್ರದ ಹಾಡುಗಳು ಅರ್ಥಪೂರ್ಣವಾಗಿದ್ದು ಸಮಯಕ್ಕೆ ಸಂದರ್ಭ ಚಂದ ಮೂಡ್ ಬಂತು. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗ್ರ ವಿಜಯಕುಮಾರ್ ಶುಭ ಮುಂಜಾನೆ ದಿನಗಳಿಗೆ ಆಕಾಶವಾಣಿಯಲ್ಲಿ ಪ್ರಸಾರಗೊಂಡ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಭಕ್ತಿಗೀತೆಗಳು 7:45 ಪ್ರಸಾರಗೊಂಡ ಕನ್ನಡ ಚಿತ್ರಗೀತೆಗಳು ವಾರ್ತೆಗಳು ತುಂಬಾ ಚೆನ್ನಾಗಿತ್ತು. ಕೌಶಲ್ಯ ಜೊತೆಗೆ ನೈಪುಣ್ಯತೆ ತುಂಬಾ ಚೆನ್ನಾಗಿತ್ತು. 8:30 ನಡೆಸಿಕೊಟ್ಟಂತಹ ಮಂಗೋಟಿ ಶಿವಕುಮಾರ್ ನಡೆಸಿಕೊಟ್ಟಂತಹ ಏನು ಸಿಇಟಿಯ ಒಂದು ವಿಚಾರಧಾರೆ ತುಂಬಾ ಚೆನ್ನಾಗಿ ಮೂಡಿಬಂತು ಕೆ ವಿಚಾರ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ತೆ ಮುಂಜಾನೆ ಎಫ್ಎಂನಲ್ಲಿ ಬಹು ಸುಮಧುರವಾದ ಮಾಹಿತಿ ಹಾಡು ಅದ್ಭುತವಾದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರೀತಿಯ ಸಹೋದರ ಬಾನುಲಿ ನಿರೂಪಕ ಬಸವರಾಜ್ ಗುಬ್ಬಿ ಅವರಿಗೆ ಶುಕ್ರವಾರದ ನಮಸ್ಕಾರ. ಬೆಳಗಿನ ನುರಿಮತ್ತಿನೊಂದಿಗೆ ಆರಂಭವಾದ ಕಾರ್ಯಕ್ರಮ ತುಂಬಾ ಚೆಂದಾಗಿತ್ತು, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದೀರಿ, ತಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶುಭ ಮುಂಜಾನೆ ಆಕಾಶವಾಣಿ ಭಕ್ತಿಗಳು ಚೆನ್ನಾಗಿತ್ತು, 7:45 ಚಿತ್ರಗೀತೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಜನಪುರದಿಂದ ಮಂಜುನಾಥ್ ಅವರು, ಬೇಚ್ ಆಂಜನೇಯ ಓಲ್ಟೌನ್ ಭದ್ರಾವತಿಯಿಂದ ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ಸರ್ ನಮಸ್ತೆ ಮುಂಜಾನೆ, ಶುಭಾಶಯಗಳು ಸದಾಶಿವ ಮಂಡಗಟ್ಟದಿಂದ. ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್, ಈ ದಿನ ಬೆಳಗ್ಗೆ ಚಿಂತನ ಕಾರ್ಯಕ್ರಮ ಚಿತ್ರಗಳು ಸೂಪರ್ ಆಗಿತ್ತು, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಚಂದ ಮೂಡಿ ಬಂತು. ಹಾಗೆಯೇ ಶಿವಕುಮಾರ್ ಸರ್ ಅವರು ನಡೆಸಿಕೊಟ್ಟ ಸಂದರ್ಶನ ತುಂಬಾ ಚೆನ್ನಾಗಿ ಮೂಡಿ ಬಂತು. ಗಾಂಧಿ ಸ್ಮೃತಿ ಹಾಗೂ ರಾಣಿ ಬೆಳಕೊಪ್ಪ ನಡೆಸಿಕೊಟ್ಟಂತ ಸಿನಿ ತರಂಗ ಸೂಪರ್ ಆಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಶಿವಮೊಗ್ಗದಿಂದ ಶುಕ್ರವಾರದ ವಂದನೆಗಳು ಸರ್. ಹೆಲ್ತ್ ಇನ್ಸ್ ಟಿಪ್ಸ್ ಚಿತ್ರಗೀತೆ ಸಿನಿ ತರಂಗ ತುಂಬಾ ಚೆನ್ನಾಗಿ ಮೂಡಿಬಂತು. ಶಿಶೈಲಕುಮಾರ್ ಲೇಔಟ್ ಶಿವಮೊಗ್ಗದಿಂದ. ಶಿವಮೊಗ್ಗ ಕೃಷ್ಣನಗರ ದೊಡ್ಡಮನೆ ಸವಿತ ಗಣೇಶ್ ಆಶಾ ವಿಜಯಕುಮಾರ್ ಹಾಡು ಮಾಡುವ ಕಾರ್ಯಕ್ರಮ ಕಾಯ್ತಾ ಇದ್ದೇವೆ, ಕಾರ್ಯಕ್ರಮ ಶುರುವಾಗಿದೆ, ತಾವು ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9484151526 ಸೊನ್ನೆ ಸೊನ್ನೆಗೆ ತಾವು ಸಂದೇಶ ಕಳಿಸ್ಕೊಡಿ ಅಂತ ಹೇಳ್ತಾ ಮಂಗುಟ್ಟೆ ಶಿವಕುಮಾರ್ ಅವರು ನಡೆಸಿಕೊಟ್ಟಂತಹ ತುಂಬಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಸಂದರ್ಶನ. ಹಾಗೆಯೇ ಹೆಲ್ತ್ ಇನ್ಸ್ ಮತ್ತೆ ಗಾಂಧೀಜಿಯವರ ಒಂದು ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ತುಂಬಾ ಚೆನ್ನಾಗಿ ಮೂಡಿ ಬಂತು. ರಾಣಿ ಬಾಳೆಕೊಪ್ಪ ನಡೆಸಿಕೊಟ್ಟಂತಹ ಸಿನಿ ತರಂಗ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಕೆಪಿ ಗಿರೀಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಗದ್ದೆ, ಹುಬ್ಳೇ, ಶುಭ ಮುಂಜಾನೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ, ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ತಮಗೂ ನಮಸ್ಕಾರ. ಹಂಪಣ್ಣ ನೇಮತಿ ಅವರು 8:30 ಪ್ರಸಾರವಾದಂತಹ ವಿನಯ ಅವರು ಇಂಜಿನಿಯರಿಂಗ್ ಕಾಲೇಜನ್ನು ಸೇರಲು ಎಂಟ್ರಿ ಮಾಡುವುದು ಹೇಗೆ, ಕಾಲೇಜು ಆಯ್ಕೆ ಮಾಡುವುದು ಹೇಗೆ, ರ್ಯಾಂಕ್ ಪಟ್ಟಿ ನೋಡುವುದು ಹೇಗೆ, ಫಸ್ಟ್ ಎಂಟ್ರಿ, ಸೆಕೆಂಡ್ ಎಂಟ್ರಿ ಮುಂತಾದ ವಿಚಾರ ಚಂದ ತಿಳಿಸಿಕೊಟ್ರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ನೀವು ಡಿಸರ್ಜ್ ಅವರು ರಾಜೇಂದ್ರ ನಗರ ಶಿವಮೊಗ್ಗದಿಂದ ಉತ್ತರ ಬಂದಿದೆ. ಅವರು ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಸಮುಚ್ಚಯ ಗೃಹ ಸಮುಚ್ಚಯ ಉತ್ತರವನ್ನು ಕಳಿಸಿಕೊಡ್ತಾ ಬೆಳಗಿನ ಗೀತಾರಾಧನೆಯಲ್ಲಿ ಮೊಹರಂ ಹಬ್ಬದ ವಿಶೇಷತೆ ಭಕ್ತಿಗಳು ಭಾವಪೂರ್ಣವಾಗಿತ್ತು, ಚಂದ ಮೂಡ ಬಂತು ಅಂತ ಹೇಳ್ತಾ ಇದ್ದಾರೆ. ಪರಿಸರ ಜಾಗೃತಿ ಹಾಗೆಯೇ ಮುರಳೀಧರ ಶಿವಮೊಗ್ಗದಿಂದ ಉತ್ತರ ಬಂದಿದೆ. ಶಾಂತಾಚಾರ ಬಡಿಗೇರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರ ಬಂದಿದೆ. ಕಟ್ಟುರಿಟಾದ ಕರಣಗಳು ಉತ್ತಮವಾದ ಮಾಹಿತಿಯನ್ನು ಕಳಿಸಿಕೊಟ್ಟಿದ್ದಾರೆ. ಸುಮಿತ್ರಾ ಮಾಂಡ್ರಾಯ ನಾಗರಾಜ್ ಅವರು ಚಂದವಾಗಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸಂಜೀವ್ ರೆಡ್ಡಿ ಬಿಸಿ ಭೀಮನೇರಿಯಿಂದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಸಲ್ಮಾ ಟೀಚರ್ ತರೀಕೆರೆಯಿಂದ, ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ, ಉತ್ತರ ಬರಲಿಲ್ಲ. ಹಾಗೆಯೇ ನಮಸ್ತೆ ಸರ್, ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ಬೆಳಗಿನ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ, ಆದರೆ ಉತ್ತರ ಬರಲಿಲ್ಲ. ನಮಸ್ತೆ ಸರ್, ತಾವು ಯಾವುದಕ್ಕೂ ಬೇರೆ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರಿ, ನನ್ನ ಪ್ರಶ್ನೆ ನೀವು ಅರ್ಥ ಮಾಡಿಕೊಳ್ಳಿಲ್ಲ. ಪರಿಸರ ಮಾಲಿನ್ಯ ನಿಯಂತ್ರಣ ಮಾಡಲು ತೆಗೆದುಕೊಳ್ಳಬೇಕಾದ ಕ್ರಮ ಯಾವುದು ಅಂತ ನಾನು ಪ್ರಶ್ನೆಯನ್ನು ಮಾಡಿದೆ. ನಾನು ಭಾಗ್ಯ ಸದಾಶಿವ ಕೇಶುಪುರ ಭದ್ರಾವತಿಯಿಂದ. ಸರ್, ಭಕ್ತಿಗಳು ಚಿಂತನೆ ಚೆನ್ನಾಗಿತ್ತು, ಮಿಸ್ ಸ್ನೇಹಿತರಂತೂ ಇಷ್ಟವಾಯಿತು, ವಂದನೆಗಳು, ಆದರೆ ಉತ್ತರ ಬರಲಿಲ್ಲ.
ಪ್ರಶ್ನೆಯನ್ನು ಕೇಳಿದ್ದೆ. ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ನಾಗಶಿ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕು ಚಿಕ್ಕಬಳ್ಳೂರು ಜಿಲ್ಲೆಯಿಂದ ಆಕಾಶವಾಣಿ ವಿಶ್ವ ಮಾದಕ ವಸ್ತು ಸಾಗಾಣಿಕೆ ವಿರೋಧ ದಿನದ ಹಾರ್ದಿಕ ಶುಭಾಶಯಗಳು. ಇಂದಿನ ಗೀತಾರಾಧನೆಯಲ್ಲಿ ಮೊಹರಂ ಹಬ್ಬದ ವಿಶೇಷತೆ ಕರುಣಾಳು ಬಾವಳಿಕೆ ಹೆಲ್ತ್ ಏಮ್ಸ್ ಆರೋಗ್ಯ ಸೂತ್ರ ಭಾವಗೀತೆಗಳು ಚೆಂದ ಮೂಡಿ ಬಂತು ಅಂತ ಅವರು ಹೇಳ್ತಾ ಇದ್ದಾರೆ. ಚಂದ್ರವಾಗಿ ಹೌದು ಉತ್ತರವನ್ನು ಸಹ ಕಳಿಸಿಕೊಟ್ಟಿದ್ದಾರೆ. ಪ್ರೋಗ್ರಾಮ್ ಸೂಪರ್ ಅಂತೀರಿ, ಉತ್ತರ ಬರಲಿಲ್ಲ. ಹಾಗೆಯೇ ನಮಸ್ತೆ ಸರ್, ಆಕಾಶವಾಣಿ ಭದ್ರಾವತಿ ಈ ದಿನದ ಮುಂಜಾನೆಯಿಂದ ಮೂಡಿ ಬರುವ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಇಲ್ಲಿ ಬಾರಂದೂರಿನಿಂದ ಬಿ ಆರ್ ಸತ್ಯನಾರಾಯಣ ಘಾಟಿಕೆ ಅವರು. ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿ, ಶಿವಕುಮಾರ್ ತುಂಬಾ ಉಪಯುಕ್ತವಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸ್ನೇಹಿತರೆ, ಇದಕ್ಕೆ ಉತ್ತರ ಪರಿಸರ ಮಾಲಿನ್ಯ ನಿಯಂತ್ರಣ ಮಾಡಲು ತೆಗೆದುಕೊಳ್ಳಬೇಕಾದ ಕ್ರಮ ಯಾವುದು? ಇದನ್ನ ಲಕ್ಷ್ಮಿ ಅವರು ತಿಳಿಸಿಕೊಟ್ರು. ಬಯೋ ರೆಮಿಡಿಯೇಷನ್ ಅಂತ ನಾವು ಕರಿತೀವಿ, ಅಂದ್ರೆ ಜೈವಿಕವಾಗಿ ತೆಗೆದುಕೊಳ್ಳಬೇಕಾದ ಅಂಶಗಳು. ನಾವು ಪ್ರಕೃತಿಯನ್ನು ಪ್ರಕೃತಿ ಮುಖಾಂತರನೆ ಹೇಗೆ ಅದರ ನಿಯಂತ್ರಣ ಮಾಡಬಹುದು ಎಂಬ ಮಾಹಿತಿಯನ್ನು ತಿಳಿಸಿಕೊಟ್ರು. ಬನ್ನಿ ಈಗ ಮತ್ತೊಮ್ಮೆ ನಾವು ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ಅಧ್ಯಯನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಇಂದಿನ ಕ್ಯಾಂಪಸ್ ಕಟ್ಟಿಯಲ್ಲಿ ಭಾಗವಹಿಸ್ತಾ ತಮ್ಮದೇ ಆದ ಒಂದು ಪ್ರಾಕೃತಿಕ ವಿಚಾರಧಾರೆಗಳನ್ನ ಮತ್ತೆ ಪರಿಸರವನ್ನ ಹೇಗೆ ನಾವು ಕಾಪಿಟ್ಕೊಳ್ಬೇಕೆಂಬ ವಿಚಾರಧಾರೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ನಾವು ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದ ಕಡೆಗೆ ಹೋಗೋಣ.

0: ಮತ್ತೆ ಬನ್ನಿ ಸ್ವಾಗತ ಸ್ನೇಹಿತರೆ, ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ಅಧ್ಯಯನ ವಿಜ್ಞಾನ ವಿಭಾಗ. ಬನ್ನಿ ಈಗ ಮುಂದಿನ ವಿದ್ಯಾರ್ಥಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಅವರ ಮಾತಿನಲ್ಲಿ ಅವರ ವಿಚಾರಧಾರೆಗಳನ್ನು ತಿಳಿದುಕೊಳ್ಳೋಣ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಂತ್. ನಾನು ಫಸ್ಟ್ ಇಯರ್ MSc ಪರಿಸರ ವಿಜ್ಞಾನ ವಿಭಾಗದಲ್ಲಿ ಓದುತ್ತಿದ್ದೇನೆ ದಾವಣಗೆರೆ ವಿಶ್ವವಿದ್ಯಾನಿಲಯ. ನಿಮ್ಮೊಂದಿಗೆ ನಾನು ಪ್ರಸ್ತುತಪಡಿಸುತ್ತಿರುವ ವಿಷಯ ಜೈವಿಕ ಇಂಧನಗಳು. ಜೈವಿಕ ಇಂಧನಗಳು ಎಂದರೆ ಸಸ್ಯಗಳು, ಪ್ರಾಣಿಗಳು, ತ್ಯಾಜ್ಯಗಳು, ಕೃಷಿ ಅವಶೇಷಗಳು ಹಾಗೂ ಇತರ ಜೈವಿಕ ಮೂಲಗಳಿಂದ ಉತ್ಪಾದಿಸಲ್ಪಡುವ ನವೀಕರಿಸಬಹುದಾದ ಇಂಧನಗಳು. ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ಮತ್ತು ನೈಸರ್ಗಿಕ ಅನಿಲದಂತಹ ಕೊಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿವೆ. ಜೈವ ಇಂಧನಗಳನ್ನು ಬಳಸಲಾಗುತ್ತದೆ. ಜಾಗತಿಕ ಮಟ್ಟದಲ್ಲಿ ಇಂಧನದ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದರಿಂದ ಮತ್ತು ಕೊಳವಳಿಕೆ ಇಂಧನಗಳ ಸಂಗ್ರಹ ಕಡಿಮೆಯಾಗುತ್ತಿರುವುದರಿಂದ ಜೈವ ಇಂಧನಗಳ ಮಹತ್ವ ಹೆಚ್ಚುತ್ತಿದೆ. ಇವು ಪರಿಸರ ಸ್ನೇಹಿಯಾಗಿದ್ದು ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಜೈವ ಇಂಧನ ವಿಧಗಳು: ಬಯೋ ಎಥನಾಲ್, ಸಕ್ಕರೆ, ಕಬ್ಬು, ಮೆಕ್ಕೆಜೋಳ ಮುಂತಾದ ಬೆಳೆಗಳನ್ನು ತಯಾರಿಸಲು ಇದನ್ನು ಉಪಯೋಗಿಸುತ್ತಾರೆ. ಪೆಟ್ರೋಲ್ ಮಿಶ್ರಣ ಮಾಡಿ ವಾಹನಗಳಲ್ಲಿ ಬಳಸಲಾಗುತ್ತದೆ. ಇದು ಒಂದು ಆಲ್ಕೋಹಾಲ್ ಆಧಾರಿತ ಜೈವ ಇಂಧನವಾಗಿದೆ. ಬಯೋಡೀಸೆಲ್, ಸಸ್ಯ ತೈಲಗಳು ಮತ್ತು ಪ್ರಾಣಿಗಳ ಕೊಬ್ಬಿನಿಂದ ತಯಾರಿಸಲಾಗುತ್ತದೆ. ಡೀಸೆಲ್ ಇಂಜಿನ್ಗಳಲ್ಲಿ ಬಳಸಲಾಗುತ್ತದೆ. ಬಯೋಗ್ಯಾಸ್, ಗೋಮಯ, ಅಡಿಕೆ ತ್ಯಾಜ್ಯ ಮತ್ತು ಇತರ ಸಾವಯವ ತ್ಯಾಜ್ಯಗಳನ್ನು ಉತ್ಪಾದಿಸಲಾಗುತ್ತದೆ. ಮುಖ್ಯವಾಗಿ ಮೀಥೇನ್ ಅನಿಲವನ್ನು ಹೊಂದಿರುತ್ತದೆ. ಜೈವ ಹೈಡ್ರೋಜನ್, ಸೂಕ್ಷ್ಮ ಜೀವಿಗಳ ಸಹಾಯದಿಂದ ಉತ್ಪಾದಿಸಲಾಗುವ ಹೈಡ್ರೋಜನ್ ಅನಿಲ. ಜೈವಿಕ ಇಂಧನಗಳಿಂದ ಆಗುವ ಪ್ರಯೋಜನಗಳು: ಇವನ್ನು ನವೀಕರಿಸಬಹುದಾದ ಶಕ್ತಿಯಾಗಿದೆ. ಪರಿಸರ ಮಾಲಿನ್ಯ ಕಡಿಮೆಯಾಗುತ್ತದೆ. ಹಸಿರು ಅನಿಲಗಳ ಹೊರಸೂಸುವಿಕೆ ಕಡಿಮೆಯಾಗುತ್ತದೆ. ಹಸಿರು ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಉತ್ತೇಜನ. ಕಳುವಳಿಕೆ ಮತ್ತು ಇಂಧನಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ. ಜೈವ ಇಂಧನಗಳ ಅನಾನುಕೂಲಗಳೇನೆಂದರೆ ಹೆಚ್ಚಿನ ಭೂಮಿ ಮತ್ತು ನೀರಿನ ಅಗತ್ಯ. ಆಹಾರ ಬೆಳೆಗಳ ಉತ್ಪಾದನೆಗೆ ಸ್ಪರ್ಧೆ ಉಂಟಾಗಬಹುದು. ಉತ್ಪಾದನಾ ವೆಚ್ಚ ಕೆಲವೊಮ್ಮೆ ಹೆಚ್ಚು. ದೊಡ್ಡ ಪ್ರಮಾಣದ ಹಸಿರು ಮನೆ ಉತ್ಪಾದನೆ ತಾಂತ್ರಿಕ ಸವಾಲುಗಳು. ಸಾರಾಂಶ: ಈ ಜೈವ ಇಂಧನಗಳು ಭವಿಷ್ಯದ ಶುದ್ಧ ಮತ್ತು ಸುಸ್ಥಿರ ಇಂಧನ ಮೂಲಗಳಾಗಿವೆ. ಇವು ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವುದರ ಜೊತೆಗೆ ಶಕ್ತಿ, ಭದ್ರತೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಮಹತ್ವ ಕೊಡುಗೆ ನೀಡುತ್ತದೆ. ಬಯೋ ಎಥನಾಲ್, ಬಯೋಡೀಸೆಲ್, ಬಯೋಗ್ಯಾಸ್ ಮತ್ತು ಹೈಡ್ರೋಜನ್ ಮುಂತಾದ ಜೈವ ಇಂಧನಗಳನ್ನು ಜಾಗತಿಕ ಶಕ್ತಿ ಸಮಸ್ಯೆಗಳಿಗೆ ಪರಿಣಾಮಕಾರಿ ಪರಿಹಾರವಾಗಿದೆ. ಇದರಿಂದ ಜೈವ ಇಂಧನಗಳ ಸಂಶೋಧನೆ, ಅಭಿವೃದ್ಧಿ ಮತ್ತು ಬಳಕೆಯನ್ನು ಹೆಚ್ಚಿಸಲಾಗುತ್ತದೆ. ನನಗೆ ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ಆಕಾಶವಾಣಿ ಭದ್ರಾವತಿ ಮತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯ ಪರಿಸರ ವಿಜ್ಞಾನ ವಿಭಾಗ ಇವರಿಗೆ ಧನ್ಯವಾದಗಳು.
0: ಕೇಳುಗರೆ, ಜಯಂತ್ ಅವರು ಜೈವಿಕ ಇಂಧನದ ಬಗ್ಗೆ ಮಾಹಿತಿ ತಿಳಿಸಿಕೊಟ್ಟರು. ಈಗ ಮುಂದಿನ ವಿದ್ಯಾರ್ಥಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ, ಬನ್ನಿ ಅವರ ಧ್ವನಿಯಲ್ಲಿ ಕೇಳೋಣ.
2: ನಮಸ್ಕಾರ. ನನ್ನ ಹೆಸರು ಜಗದೀಶ್ ಕೆಜಿ. ಪರಿಸರ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇವತ್ತು ನಿಖರ ಕೃಷಿಯ ಬಗ್ಗೆ ಪರಿಚಯಿಸುತ್ತಿದ್ದೇನೆ. ನಿಖರ ಕೃಷಿ ಅಥವಾ ಪ್ರಿಸಿಷನ್ ಅಗ್ರಿಕಲ್ಚರ್ ಎಂಬುದು ಆಧುನಿಕ ಕೃಷಿ ಪದ್ಧತಿಯಾಗಿದ್ದು, ತಂತ್ರಜ್ಞಾನವನ್ನು ಬಳಸಿಕೊಂಡು ಬೆಳೆಗಳಿಗೆ ಅಗತ್ಯವಿರುವ ನೀರು, ಗೊಬ್ಬರ, ಕೀಟನಾಶಕ ಮತ್ತು ಇತರ ಸಂಪನ್ಮೂಲಗಳನ್ನು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ಒದಗಿಸುವ ವಿಧಾನವಾಗಿದೆ. ಸಾಂಪ್ರದಾಯಿಕ ಕೃಷಿಯಲ್ಲಿ ಇಡೀ ಹೊಲವನ್ನು ಒಂದೇ ರೀತಿಯಲ್ಲಿ ನಿರ್ವಹಿಸಲಾಗುತ್ತದೆ. ಆದರೆ ನಿಖರ ಕೃಷಿಯಲ್ಲಿ ಪ್ರತಿಯೊಂದು ಭಾಗದ ಮಣ್ಣು, ತೇವಾಂಶ, ಪೋಷಕಾಂಶ, ಬೆಳೆ ಆರೋಗ್ಯ ಮುಂತಾದ ಮಾಹಿತಿಯನ್ನು ಸಂಗ್ರಹಿಸಿ ಅದರ ಆಧಾರದ ಮೇಲೆ ನಿರ್ವಹಣೆ ಮಾಡಲಾಗುತ್ತದೆ. ಇದರಿಂದ ಉತ್ಪಾದನೆ ಹೆಚ್ಚುತ್ತದೆ ಮತ್ತು ಸಂಪನ್ಮೂಲಗಳ ವ್ಯರ್ಥ ಬಳಕೆ ಕಡಿಮೆಯಾಗುತ್ತದೆ. ನಿಖರ ಕೃಷಿ ಅಗತ್ಯತೆ: ಪ್ರಸ್ತುತ ಕೃಷಿ ಕ್ಷೇತ್ರವು ಹಲವು ಸವಾಲುಗಳನ್ನು ಎದುರಿಸುತ್ತದೆ. ಜನಸಂಖ್ಯೆ ಹೆಚ್ಚಳದಿಂದ ಆಹಾರದ ಬೇಡಿಕೆ ಹೆಚ್ಚಾಗಿದೆ, ಕೃಷಿ ಭೂಮಿ ಕಡಿಮೆಯಾಗುತ್ತಿದೆ ಮತ್ತು ನೀರಿನ ಲಭ್ಯತೆ ಕುಸಿಯುತ್ತಿದೆ. ಜೊತೆಗೆ ಮಣ್ಣಿನ ಫಲವತ್ತತೆ ಕಡಿಮೆಯಾಗುವುದು, ಹವಾಮಾನ ಬದಲಾವಣೆ ಮತ್ತು ಕೀಟಗಳ ಸಮಸ್ಯೆಗಳು ಕೃಷಿಯ ಮೇಲೆ ಪರಿಣಾಮ ಬೀರುತ್ತಿವೆ. ಇಂತಹ ಪರಿಸ್ಥಿತಿಯಲ್ಲೂ ಕಡಿಮೆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿ ಪಡೆಯಲು ನಿಖರ ಕೃಷಿ ಅಗತ್ಯವಾಗಿದೆ. ಇದು ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ನಿಖರ ಕೃಷಿಯ ಉದ್ದೇಶಗಳು: ನಿಖರ ಕೃಷಿಯು ಮುಖ್ಯ ಉದ್ದೇಶವೆಂದರೆ ಕೃಷಿ ಸಂಪನ್ಮೂಲಗಳನ್ನು ಪರಿಣಾಮಕಾರಿ ಬಳಕೆ ಮಾಡಬಹುದು. ಬೆಳೆಗಳಿಗೆ ಅಗತ್ಯವಿರುವಷ್ಟು ಮಾತ್ರ ನೀರು, ಗೊಬ್ಬರ ಮತ್ತು ಕೀಟನಾಶಕಗಳನ್ನು ನೀಡುವುದರಿಂದ ವೆಚ್ಚ ಕಡಿಮೆಯಾಗುತ್ತದೆ. ಇದರ ಮೂಲಕ ಬೆಳೆ ಉತ್ಪಾದನೆ ಹೆಚ್ಚಿಸುವುದು, ರೈತರ ಆದಾಯವನ್ನು ಹೆಚ್ಚಿಸುವುದು ಮತ್ತು ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುವುದು ಸಾಧ್ಯವಾಗುತ್ತದೆ. ನಿಖರ ಕೃಷಿಯಲ್ಲಿ ಬಳಸುವ ತಂತ್ರಜ್ಞಾನಗಳು: ನಿಖರ ಕೃಷಿಯಲ್ಲಿ ವಿವಿಧ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತದೆ. GPS, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಮೂಲಕ ಹೊಲದ ನಿಖರವಾದ ಸ್ಥಳ ಮಾಹಿತಿಯನ್ನು ಪಡೆಯಲಾಗುತ್ತದೆ. GIS, ಜಿಯೋಗ್ರಾಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಮೂಲಕ ಮಣ್ಣು, ಬೆಳೆ ಮತ್ತು ಸಂಪನ್ಮೂಲಗಳ ಮಾಹಿತಿಯನ್ನು ನಕ್ಷೆ ರೂಪದಲ್ಲಿ ವಿಶ್ಲೇಷಿಸಲಾಗುತ್ತದೆ. ಉಪಗ್ರಹ ಚಿತ್ರಗಳು ಮತ್ತು ಡ್ರೋನ್ ತಂತ್ರಜ್ಞಾನದ ಮೂಲಕ ಬೆಳೆಗಳ ಆರೋಗ್ಯ, ರೋಗ ಮತ್ತು ನೀರಿನ ಕೊರತೆಯನ್ನು ಗುರುತಿಸಲಾಗುತ್ತದೆ. ಮಣ್ಣಿನ ತೇವಾಂಶ, ತಾಪಮಾನ ಮತ್ತು ಪೋಷಕಾಂಶಗಳನ್ನು ತಿಳಿಯಲು ಸೆನ್ಸರ್ಗಳನ್ನು ಬಳಸಲಾಗುತ್ತದೆ. ಮಣ್ಣು ನಿರ್ವಹಣೆಯಲ್ಲಿ ನಿಖರ ಕೃಷಿಯ ಪಾತ್ರ. ನಿಖರ ಕೃಷಿಯಲ್ಲಿ ಮಣ್ಣಿನ ಪರೀಕ್ಷೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಮಣ್ಣಿನಲ್ಲಿರುವ ಸಾರಜನಕ, ರಂಜಕ, ಪೊಟ್ಯಾಸಿಯಂ ಮತ್ತು ಪಿಎಚ್ ಮಟ್ಟವನ್ನು ಪರೀಕ್ಷಿಸಿ ಬೆಳೆಗಳಿಗೆ ಅಗತ್ಯವಿರುವ ಗೊಬ್ಬರವನ್ನು ಮಾತ್ರ ನೀಡಲಾಗುತ್ತದೆ. ಇದರಿಂದ ಗೊಬ್ಬರದ ಅತಿಯಾದ ಬಳಕೆ ತಪ್ಪುತ್ತದೆ ಮತ್ತು ಮಣ್ಣಿನ ಆರೋಗ್ಯವನ್ನು ಕಾಪಾಡಬಹುದು. ಮಣ್ಣಿನ ಗುಣಮಟ್ಟದ ಆಧಾರದ ಮೇಲೆ ಬೆಳೆ ಆಯ್ಕೆ ಮಾಡುವುದರಿಂದ ಉತ್ತಮ ಉತ್ಪಾದನೆ ಪಡೆಯಬಹುದು. ನೀರಾವರಿ ನಿರ್ವಹಣೆ. ನಿಖರ ಕೃಷಿಯಲ್ಲಿ ನೀರಿನ ಬಳಕೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲಾಗುತ್ತದೆ. ಡ್ರಿಪ್ ನೀರಾವರಿ ಮತ್ತು ಸೆನ್ಸರ್ ಆಧಾರಿತ ನೀರಾವರಿ ವಿಧಾನಗಳಿಂದ ಬೆಳೆಗಳಿಗೆ ಅಗತ್ಯವಿರುವಷ್ಟು ಮಾತ್ರ ನೀರನ್ನು ನೀಡಲಾಗುತ್ತದೆ. ಇದರಿಂದ ನೀರಿನ ವ್ಯರ್ಥ ಕಡಿಮೆಯಾಗುತ್ತದೆ ಮತ್ತು ನೀರಿನ ಕೊರತೆಯ ಪ್ರದೇಶಗಳಲ್ಲಿಯೂ ಕೃಷಿ ಸಾಧ್ಯವಾಗುತ್ತದೆ. ನಿಖರ ಕೃಷಿಯ ಪ್ರಯೋಜನಗಳು. ನಿಖರ ಕೃಷಿಯಿಂದ ಕೃಷಿ ಉತ್ಪಾದನೆ ಹೆಚ್ಚಾಗುತ್ತದೆ ಮತ್ತು ರೈತರ ಆದಾಯ ಸುಧಾರಿಸುತ್ತದೆ. ನೀರು, ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆ ಕಡಿಮೆಯಾಗುವುದರಿಂದ ಕೃಷಿ ವೆಚ್ಚ ಇಳಿಯುತ್ತದೆ. ಸಂಪನ್ಮೂಲಗಳ ಸಮರ್ಪಕ ಬಳಕೆಯಿಂದ ಪರಿಸರ ಸಂರಕ್ಷಣೆ ಆಗುತ್ತದೆ. ಜೊತೆಗೆ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಎದುರಿಸಲು ಇದು ಸಹಾಯಕವಾಗಿದೆ. ನಿಖರ ಕೃಷಿಯ ಸವಾಲುಗಳು. ನಿಖರ ಕೃಷಿಗೆ ಆಧುನಿಕ ಉಪಕರಣಗಳು ಮತ್ತು ತಂತ್ರಜ್ಞಾನಗಳ ಅಗತ್ಯವಿರುವುದರಿಂದ ಆರಂಭಿಕ ವೆಚ್ಚ ಹೆಚ್ಚಾಗಿರುತ್ತದೆ. ಸಣ್ಣ ಮತ್ತು ಅಲ್ಪ ಭೂಮಿ ಹೊಂದಿರುವ ರೈತರಿಗೆ ಈ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು ಕಷ್ಟವಾಗಬಹುದು. ತಂತ್ರಜ್ಞಾನ ಬಳಕೆಯ ಬಗ್ಗೆ ತರಬೇತಿ ಮತ್ತು ಜ್ಞಾನ ಅಗತ್ಯವಿರುತ್ತದೆ. ಭಾರತದಲ್ಲಿ ನಿಖರ ಕೃಷಿಯ ಮಹತ್ವ. ಭಾರತ ಕೃಷಿ ಪ್ರಧಾನ ದೇಶವಾಗಿದ್ದು ಹೆಚ್ಚಿನ ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ನೀರಿನ ಕೊರತೆ, ಮಣ್ಣಿನ ಸಮಸ್ಯೆ ಮತ್ತು ಕಡಿಮೆ ಉತ್ಪಾದನೆಯಂತಹ ಸಮಸ್ಯೆಗಳನ್ನು ಪರಿಹರಿಸಲು ನಿಖರ ಕೃಷಿ ಪ್ರಮುಖವಾಗಿದೆ. ಭಾರತದಲ್ಲಿ ಡ್ರೋನ್ ಕೃಷಿ, ಸ್ಮಾರ್ಟ್ ನೀರಾವರಿ, ಮೊಬೈಲ್ ಕೃಷಿ ಅಪ್ಲಿಕೇಶನ್ಗಳನ್ನು ಮತ್ತು ಉಪಗ್ರಹ ತಂತ್ರಜ್ಞಾನಗಳ ಬಳಕೆ ಹೆಚ್ಚಿಸುತ್ತದೆ. ಸಾರಾಂಶ. ನಿಖರ ಕೃಷಿ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಯನ್ನು ತಂದಿರುವ ತಂತ್ರಜ್ಞಾನ ಆಧಾರಿತ ವಿಧಾನವಾಗಿದೆ. ಇದು ಕಡಿಮೆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೆಚ್ಚಿನ ಉತ್ಪಾದನೆ ಪಡೆಯಲು ಸಹಾಯ ಮಾಡುತ್ತದೆ. ಪರಿಸರ ಸಂರಕ್ಷಣೆ, ರೈತರ ಆದಾಯ ಹೆಚ್ಚಳ ಮತ್ತು ಭವಿಷ್ಯದ ಆಹಾರ ಭದ್ರತೆಗೆ ಕೃಷಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತಿದೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಮತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯಕ್ಕೆ ಧನ್ಯವಾದಗಳು.
0: ಜಗದೀಶ್ ಅವರು ನಿಖರ ಕೃಷಿ ಬಗ್ಗೆ ಮಾಹಿತಿ ನೀಡಿದರು. ಈಗ ಮುಂದಿನ ಅಭ್ಯರ್ಥಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾರೆ, ಬನ್ನಿ ಅವರ ತೊದಲು ನುಡಿಯಲ್ಲಿ ನಾವು ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಖಿಲ. ನಾನು ಪರಿಸರ ವಿಜ್ಞಾನ ವಿಭಾಗದಲ್ಲಿ ಸೆಕೆಂಡ್ ಇಯರ್ ಎಂಎಸ್ ಅನ್ನು ಓದುತ್ತಿದ್ದೇನೆ. ಇಂದಿನ ವಿಷಯ ಪರಿಸರ ಪುನಶ್ಚೇತನ, ಎಕಲಾಜಿಕಲ್ ರಿಸ್ಟೋರೇಷನ್. ಪರಿಸರವು ಜೀವನದ ಬದುಕಿಗೆ ಅಗತ್ಯವಾದ ಗಾಳಿ, ನೀರು, ಮಣ್ಣು, ಸಸ್ಯಗಳು, ಪ್ರಾಣಿಗಳು ಹಾಗೂ ಸೂಕ್ಷ್ಮಜೀವಿಗಳ ಸಮಗ್ರ ವ್ಯವಸ್ಥೆಯಾಗಿದೆ. ಮಾನವ ಜೀವನವು ಸಂಪೂರ್ಣವಾಗಿ ಪರಿಸರದ ಮೇಲೆ ಅವಲಂಬಿತವಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಜನಸಂಖ್ಯೆ ಹೆಚ್ಚಳ, ನಗರೀಕರಣ, ಕೈಗಾರಿಕೀಕರಣ, ಅರಣ್ಯನಾಶ, ಗಣಿಗಾರಿಕೆ ಮತ್ತು ಮಾಲಿನ್ಯದಂತಹ ಚಟುವಟಿಕೆಗಳಿಂದ ಪರಿಸರ ವ್ಯವಸ್ಥೆಗಳು ತೀವ್ರ ಹಾನಿಗೊಳ್ಳಲಾಗಿದೆ. ಈ ಹಾನಿಗೊಳಗಾದ ಪರಿಸರ ವ್ಯವಸ್ಥೆಗಳನ್ನು ಪುನಃ ಆರೋಗ್ಯಕರ ಮತ್ತು ಸಮತೋಲನಯುತ ಸ್ಥಿತಿಗೆ ತರುವ ಪ್ರಕ್ರಿಯೆಯನ್ನು ಎಕಲಾಜಿಕಲ್ ರಿಸ್ಟೋರೇಷನ್ ಎಂದು ಕರೆಯಲಾಗುತ್ತದೆ. ಎಕಲಾಜಿಕಲ್ ರಿಸ್ಟೋರೇಷನ್ ಅರ್ಥ. ಎಕಲಾಜಿಕಲ್ ರಿಸ್ಟೋರೇಷನ್ ಎಂದರೆ ಮಾನವ ಅಥವಾ ನೈಸರ್ಗಿಕ ಕಾರಣಗಳಿಂದ ಹಾನಿಗೊಳಗಾದ ಪರಿಸರ ವ್ಯವಸ್ಥೆಯನ್ನು ಅದರ ಮೂಲ ಅಥವಾ ಸಮೀಪದ ನೈಸರ್ಗಿಕ ಸ್ಥಿತಿಗೆ ಮರಳಿ ತರುವ ಕಾರ್ಯವಾಗಿದೆ. ಉದಾಹರಣೆಗೆ, ಅರಣ್ಯನಾಶದಿಂದ ಬರಿದಾದ ಪ್ರದೇಶದಲ್ಲಿ ಸ್ಥಳೀಯ ಮರಗಳನ್ನು ನೆಟ್ಟು ಮಣ್ಣಿನ ಗುಣಮಟ್ಟವನ್ನು ಸುಧಾರಿಸಿ ಪ್ರಾಣಿಗಳ ವ್ಯವಸ್ಥಾನವನ್ನು ಪುನಃ ನಿರ್ಮಿಸುವುದು ಪರಿಸರ ಪುನಶ್ಚೇತನದ ಒಂದು ರೂಪವಾಗಿದೆ. ಪರಿಸರ ಪುನಶ್ಚೇತನದ ಉದ್ದೇಶಗಳು: ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವುದು, ನೈಸರ್ಗಿಕ ಸಮತೋಲನಗಳನ್ನು ರಕ್ಷಿಸುವುದು, ಮಣ್ಣಿನ ಫಲವತ್ತತೆಯನ್ನು ಪುನಃಸ್ಥಾಪನೆ ಮಾಡುವುದು, ನೀರಿನ ಗುಣಮಟ್ಟವನ್ನು ಸುಧಾರಿಸುವುದು, ಪರಿಸರ ಸಮತೋಲನ ಕಾಪಾಡುವುದು, ಹವಾಮಾನ ಬದಲಾವಣೆಯ ಪರಿಣಾಮ ಕಡಿಮೆ ಮಾಡುವುದು, ಸ್ಥಳೀಯ ಸಮುದಾಯಗಳ ಜೀವನ ಮಟ್ಟ ಸುಧಾರಿಸುವುದು. ಪರಿಸರ ಪುನಶ್ಚೇತನದ ಹಂತಗಳು: ಸ್ಥಳ ಮೌಲ್ಯಮಾಪನ. ಮೊದಲ ಹಂತದಲ್ಲಿ ಹಾನಿಗೊಳಗಾದ ಪ್ರದೇಶವನ್ನು ಅಧ್ಯಯನ ಮಾಡಲಾಗುತ್ತದೆ. ಮಣ್ಣು, ನೀರು, ಸಸ್ಯ ಮತ್ತು ಪ್ರಾಣಿಗಳ ಸ್ಥಿತಿಯನ್ನು ಪರಿಶೀಲಿಸಲಾಗುತ್ತದೆ. ಯೋಜನೆ ರೂಪಿಸುವುದು: ಅಧ್ಯಯನದ ಆಧಾರದ ಮೇಲೆ ಪುನಶ್ಚೇತನ ಯೋಜನೆ ಸಿದ್ಧಪಡಿಸಲಾಗುತ್ತದೆ. ಮಾಲಿನ್ಯ ವಿವರಣೆ: ಪ್ರದೇಶದಲ್ಲಿರುವ ತ್ಯಾಜ್ಯಗಳು ಮತ್ತು ಮಾಲಿನ್ಯಕಾರಕಗಳನ್ನು ತೆರವುಗೊಳಿಸಲಾಗುತ್ತದೆ. ಸಸ್ಯಗಳ ಪುನಃಸ್ಥಾಪನೆ: ಸ್ಥಳೀಯ ಮತ್ತು ಸ್ವದೇಶಿ ಸಸ್ಯಗಳನ್ನು ನೆಟ್ಟು ಪರಿಸರ ವ್ಯವಸ್ಥೆಯನ್ನು ಪುನಃ ನಿರ್ಮಿಸಲಾಗುತ್ತದೆ. ವನ್ಯಜೀವಿ ಪುನರ್ವಸತಿ: ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸೂಕ್ತ ವಾಸಸ್ಥಾನಗಳನ್ನು ಒದಗಿಸಿಕೊಡಲಾಗುವುದು. ಮೇಲ್ವಿಚಾರಣೆ ಮತ್ತು ನಿರ್ವಹಣೆ: ಪುನಶ್ಚೇತನ ಕಾರ್ಯಗಳ ಯಶಸ್ಸನ್ನು ನಿರಂತರವಾಗಿ ಪರಿಶೀಲಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಪರಿಸರ ಪುನಶ್ಚೇತನದ ವಿಧಗಳು: ಅರಣ್ಯ ಪುನಶ್ಚೇತನ, ನಾಶವಾದ ಅರಣ್ಯಗಳನ್ನು ಮರಳಿ ಅಭಿವೃದ್ಧಿಪಡಿಸುವುದು, ಜಲ ಪರಿಸರ ಪುನಶ್ಚೇತನ, ಕೆರೆಗಳು, ನದಿಗಳು ಮತ್ತು ಜಲಮೂಲಗಳನ್ನು ಸ್ವಚ್ಛಗೊಳಿಸಿ ಪುನಃ ಜೀವಂತಗೊಳಿಸುವುದು. ಹುಲ್ಲುಗಾವಲು ಪುನಶ್ಚೇತನ: ಹಾನಿಗೊಳಗಾದ ಹುಲ್ಲುಗಾವಲು ಪ್ರದೇಶಗಳನ್ನು ಪುನಃ ಅಭಿವೃದ್ಧಿಪಡಿಸುವುದು. ತೇವಭೂಮಿ ಪುನಶ್ಚೇತನ, ಜೋಗ ಪ್ರದೇಶಗಳು ಮತ್ತು ತೇವಭೂಮಿಗಳ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಿಸುವುದು, ಗಣಿಗಾರಿಕೆ ಪ್ರದೇಶಗಳ ಪುನಶ್ಚೇತನ, ಗಣಿಗಾರಿಕೆಯಿಂದ ಹಾಳಾದ ಭೂಮಿಯನ್ನು ಪುನಃ ಉಪಯುಕ್ತಪಡಿಸುವುದು. ಪರಿಸರ ಪುನಶ್ಚೇತನದ ಪ್ರಯೋಜನಗಳು: ಅಪರೂಪದ ಸಸ್ಯ ಮತ್ತು ಪ್ರಾಣಿ ಜಾತಿಗಳು ಉಳಿವಿಗೆ ಸಹಾಯವಾಗಿದೆ, ನೀರಿನ ಗುಣಮಟ್ಟ ಸುಧಾರಿಸಿ ಜಲಚರ ಜೀವಗಳನ್ನು ರಕ್ಷಿಸುತ್ತದೆ, ಮಣ್ಣಿನ ಸವೆತವನ್ನು ತಡೆದು ಫಲವತ್ತತೆಯನ್ನು ಹೆಚ್ಚಿಸುತ್ತದೆ, ಮರಗಳ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವುದರಿಂದ ಜಾಗತಿಕ ತಾಪಮಾನ ಏರಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶಗಳನ್ನು ಮತ್ತು ಉತ್ತಮ ಜೀವನ ಮಟ್ಟ ದೊರೆಯುತ್ತದೆ. ಭಾರತದಲ್ಲಿ ಪರಿಸರ ಪುನಶ್ಚೇತನ: ಭಾರತದಲ್ಲಿ ಅನೇಕ ಅರಣ್ಯೀಕರಣ ಮತ್ತು ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನದಿಗಳ ಪುನರ್ಜೀವನ ಅಭಿವೃದ್ಧಿ, ಮ್ಯಾಂಗ್ರೋವ ಅರಣ್ಯಗಳ ಸಂರಕ್ಷಣೆ ಹಾಗೂ ಜಲಾನಯನ ಅಭಿವೃದ್ಧಿ ಯೋಜನೆಗಳು ಪರಿಸರ ಪುನಶ್ಚೇತನದ ಉತ್ತಮ ಉದಾಹರಣೆಗಳಾಗಿವೆ. ಕರ್ನಾಟಕದಲ್ಲಿಯೂ ಹಲವಾರು ಕೆರೆಗಳು ಪುನರ್ಜೀವವನ್ನು ಹಾಗೂ ಅರಣ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ. ಸವಾಲುಗಳು: ಹಣಕಾಸಿನ ಕೊರತೆ, ಜನಜಾಗೃತಿ ಅಭಾವ, ಆಕ್ರಮಣಕಾರಿ ವಿದೇಶಿ ಸಸ್ಯಗಳ ಬೆಳವಣಿಗೆ, ಹವಾಮಾನ ಬದಲಾವಣೆ, ನಿರಂತರ ನಿರ್ವಹಣೆಯ ಕೊರತೆ. ಉಪಸಂಹಾರ: ಪರಿಸರ ಪುನಶ್ಚೇತನವು ಇಂದಿನ ಕಾಲದಲ್ಲಿ ಅತ್ಯಂತ ಅಗತ್ಯವಾದ ಕಾರ್ಯವಾಗಿದೆ. ಹಾನಿಗೊಳಗಾದ ಪರಿಸರ ವ್ಯವಸ್ಥೆಗಳನ್ನು ಪುನಃ ಆರೋಗ್ಯಕರ ಸ್ಥಿತಿಗೆ ತರುವ ಮೂಲಕ ಜೀವನ ವೈವಿಧ್ಯತೆಯನ್ನು ಕಾಪಾಡಬಹುದು ಹಾಗೂ ಭವಿಷ್ಯದ ಪೀಳಿಗೆಗೆ ಸುರಕ್ಷಿತ ಮತ್ತು ಸುಸ್ಥಿರ ಪರಿಸರವನ್ನು ಒದಗಿಸಬಹುದು. ಸರ್ಕಾರ, ಪರಿಸರ ತಜ್ಞರು, ಸಂಯೋಜನಾ ಸಂಸ್ಥೆಗಳು ಮತ್ತು ಸಾರ್ವಜನಿಕರ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದರೆ ಮಾತ್ರ ಪರಿಸರ ಪುನಶ್ಚೇತನದ ಗುರಿಯನ್ನು ಯಶಸ್ವಿಯಾಗಿ ಸಾಧಿಸಬಹುದು. ಪ್ರಕೃತಿಯನ್ನು ಉಳಿಸುವ ಮಾನವನ ಕರ್ತವ್ಯವಾಗಿದ್ದು ಪರಿಸರ ಪುನಶ್ಚೇತನವು ಈ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ನನಗೆ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಹಾಗೂ ಪರಿಸರ ವಿಜ್ಞಾನ ವಿಭಾಗ ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಧನ್ಯವಾದಗಳು.
0: ಅಖಿಲ ಅವರು ಪರಿಸರ ಪುನಶ್ಚೇತನದ ಬಗ್ಗೆ ತುಂಬಾ ಚಂದವಾಗಿ ತಿಳಿಸಿಕೊಟ್ರು. ಈಗ ಮುಂದಿನ ಅಭ್ಯರ್ಥಿ ಯಾವ ವಿಚಾರವನ್ನು ಪ್ರಸ್ತುತ ಮಾಡ್ತಾರೆ, ಬನ್ನಿ ಅವರ ಮಾತಿನಲ್ಲಿ ಕೇಳೋಣ.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯ ಕೇಟಿ. ನಾನು ಪರಿಸರ ವಿಜ್ಞಾನ ವಿಭಾಗದಲ್ಲಿ ಸೆಕೆಂಡ್ ಇಯರ್ MSc ಓದುತ್ತಿದ್ದೇನೆ. ಇಂದು ನಾನು ಪ್ಲಾಸ್ಟಿಕ್ ಮಾಲಿನ್ಯ ವಿಷಯದ ಬಗ್ಗೆ ಪ್ರಸ್ತುತಪಡಿಸುತ್ತೇನೆ. ಪ್ಲಾಸ್ಟಿಕ್ ಮಾಲಿನ್ಯವು ಇಂದಿನ ಜಗತ್ತಿನ ಅತ್ಯಂತ ಗಂಭೀರ ಪರಿಸರ ಸಮಸ್ಯೆಗಳಲ್ಲಿ ಒಂದಾಗಿದೆ. ಪ್ಲಾಸ್ಟಿಕ್ ಒಂದು ಕೃತಕವಾಗಿ ತಯಾರಿಸಲಾದ ವಸ್ತುವಾಗಿದ್ದು ಇದು ಹಗುರ, ಬಾಳಿಕೆ ಬರುವ ಮತ್ತು ಕಡಿಮೆ ವೆಚ್ಚದ ಕಾರಣದಿಂದ ವ್ಯಾಪಕವಾಗಿ ಬಳಸಲಾಗುತ್ತದೆ. ಆದರೆ ಪ್ಲಾಸ್ಟಿಕ್ ಸುಲಭವಾಗಿ ಕೊಳೆಯುವುದಿಲ್ಲ. ಇದು ನೂರಾರು ವರ್ಷಗಳವರೆಗೆ ಪರಿಸರದಲ್ಲಿ ಉಳಿಯುವ ಕಾರಣ ಭೂಮಿ, ನೀರು, ಗಾಳಿ ಹಾಗೂ ಜೀವಜಾಲಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ. ದಿನನಿತ್ಯ ಬಳಸುವ ಪ್ಲಾಸ್ಟಿಕ್ ಚೀಲಗಳು, ಬಾಟಲಿಗಳು, ಪ್ಯಾಕೇಜಿಂಗ್ ವಸ್ತುಗಳು, ಕಪ್ಗಳು ಮತ್ತು ಇತರ ವಸ್ತುಗಳನ್ನು ಸರಿಯಾಗಿ ವಿಲೇವಾರಿ ಮಾಡದಿದ್ದಾಗ ಅವು ಪರಿಸರವನ್ನು ಕಲುಷಿತಗೊಳಿಸುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಯಂತ್ರಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಪ್ರಪಂಚದಾದ್ಯಂತ ಪ್ರತಿ ವರ್ಷ ಸರಿ ಸುಮಾರು 660 ಮಿಲಿಯನ್ ಮೆಟ್ರಿಕ್ ಟನ್ ಪ್ಲಾಸ್ಟಿಕ್ ಉತ್ಪಾದನೆ ಆಗುತ್ತದೆ. ಪ್ಲಾಸ್ಟಿಕ್ ತ್ಯಾಜ್ಯವು ನದಿಗಳು ಮತ್ತು ಸಾಗರಗಳನ್ನು ಸೇರಿ ಪರಿಸರವನ್ನು ಗಂಭೀರವಾಗಿ ಕಲುಷಿತಗೊಳಿಸುತ್ತಿದೆ. ಪ್ಲಾಸ್ಟಿಕ್ ಮಾಲಿನ್ಯದ ವ್ಯಾಖ್ಯಾನ: ಪ್ಲಾಸ್ಟಿಕ್ ತ್ಯಾಜ್ಯವು ಭೂಮಿ, ಜಲಮೂಲಗಳು ಮತ್ತು ಪರಿಸರದಲ್ಲಿ ಅತಿಯಾಗಿ ಸಂಗ್ರಹವಾಗಿ ಪ್ರಕೃತಿ ಮತ್ತು ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುವ ಸ್ಥಿತಿಯನ್ನು ಪ್ಲಾಸ್ಟಿಕ್ ಮಾಲಿನ್ಯ ಎಂದು ಕರೆಯುತ್ತಾರೆ. ಈ ಮಾಲಿನ್ಯವು ಪರಿಸರ ಸಮತೋಲನವನ್ನು ಹಾಳು ಮಾಡುವುದಲ್ಲದೆ ಮಾನವನ ಆರೋಗ್ಯದ ಮೇಲೂ ದೀರ್ಘಕಾಲೀನ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ. ಪ್ಲಾಸ್ಟಿಕ್ ಮಾಲಿನ್ಯದ ಪ್ರಮುಖ ಕಾರಣಗಳು: ಏಕ ಬಳಕೆಯ ಪ್ಲಾಸ್ಟಿಕ್ ವಸ್ತುಗಳ ಬಳಕೆ, ಒಮ್ಮೆ ಮಾತ್ರ ಬಳಸುವ ಪ್ಲಾಸ್ಟಿಕ್ ಚೀಲಗಳು, ಕಪ್ಗಳು, ಪ್ಲೇಟ್ಗಳು, ಸ್ಟ್ರಾಗಳು ಮತ್ತು ಬಾಟಲಿಗಳು. ಅತಿಯಾದ ಬಳಕೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಹೆಚ್ಚಿಸುತ್ತದೆ. ಜನಸಂಖ್ಯೆ ಹೆಚ್ಚಳ: ಜನಸಂಖ್ಯೆ ಹೆಚ್ಚಾದಂತೆ ಉಪಭೋಗವೂ ಹೆಚ್ಚುತ್ತದೆ. ಇದರಿಂದ ಪ್ಲಾಸ್ಟಿಕ್ ಉತ್ಪನ್ನಗಳ ಬಳಕೆ ಮತ್ತು ತ್ಯಾಜ್ಯದ ಪ್ರಮಾಣವು ಏರುತ್ತದೆ. ತ್ಯಾಜ್ಯದ ಅಸಮರ್ಪಕ ನಿರ್ವಹಣೆ: ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸರಿಯಾಗಿ ಸಂಗ್ರಹಿಸದಿರುವುದು, ವಿಂಗಡಿಸದಿರುವುದು ಮತ್ತು ಮರುಬಳಕೆ ಮಾಡದಿರುವುದು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ಕೈಗಾರಿಕೆಗಳ ವಿಸ್ತರಣೆ: ಕೈಗಾರಿಕೆಗಳು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಬಳಸುತ್ತವೆ. ಅವುಗಳಿಂದ ಹೊರಬರುವ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಮಾಲಿನ್ಯ ಉಂಟಾಗುತ್ತದೆ. ಸಾರ್ವಜನಿಕರಲ್ಲಿ ಜಾಗೃತಿಯ ಕೊರತೆ: ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮಗಳ ಬಗ್ಗೆ ಅರಿವು ಇಲ್ಲದ ಕಾರಣ ಜನರು ಅದನ್ನು ಎಲ್ಲೆಂದರಲ್ಲಿ ಎಸೆಯುತ್ತಾರೆ. ಪ್ಲಾಸ್ಟಿಕ್ ಮಾಲಿನ್ಯದಿಂದ ಆಗುವ ಪರಿಣಾಮಗಳು: ಮಣ್ಣಿನ ಮಾಲಿನ್ಯ: ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಸುಲಭವಾಗಿ ಕೊಳೆಯುವುದಿಲ್ಲ. ಇದರಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ ಮತ್ತು ಕೃಷಿ ಉತ್ಪಾದನೆ ಮೇಲೆ ಪರಿಣಾಮ ಬೀರುತ್ತದೆ. ಜಲಮಾಲಿನ್ಯ: ನದಿಗಳು, ಕೆರೆಗಳು ಮತ್ತು ಸಮುದ್ರಗಳಿಗೆ ಸೇರುವ ಪ್ಲಾಸ್ಟಿಕ್ ತ್ಯಾಜ್ಯವು ನೀರಿನ ಗುಣಮಟ್ಟವನ್ನು ಹಾಳು ಮಾಡುತ್ತದೆ. ಇದರಿಂದ ಜಲಚರ ಜೀವಿಗಳಿಗೆ ಅಪಾಯ ಉಂಟಾಗುತ್ತದೆ. ಸಮುದ್ರದ ಜೀವಿಗಳಿಗೆ ಆಗುವ ದುಷ್ಪರಿಣಾಮ: ಮೀನುಗಳು, ಆಮೆಗಳು ಮತ್ತು ಸಮುದ್ರ ಪಕ್ಷಿಗಳು ಪ್ಲಾಸ್ಟಿಕ್ ಅನ್ನು ಆಹಾರವೆಂದು ತಪ್ಪಾಗಿ ಸೇವಿಸುವುದರಿಂದ ಅಥವಾ ಅದರಲ್ಲಿ ಸಿಲುಕಿಕೊಳ್ಳುವುದರಿಂದ ಗಾಯಗೊಂಡು ಸಾವನ್ನಪ್ಪಬಹುದು. ಪ್ರಾಣಿಗಳು ಮತ್ತು ಪಕ್ಷಿಗಳ ಮೇಲೆ ಪರಿಣಾಮ: ಬೀದಿಯಲ್ಲಿರುವ ದನಗಳು, ನಾಯಿಗಳು ಮತ್ತು ಇತರ ಪ್ರಾಣಿಗಳು ಆಹಾರದ ಜೊತೆಗೆ ಪ್ಲಾಸ್ಟಿಕ್ ಸೇವಿಸುವುದರಿಂದ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಉಂಟಾಗಿ ಆರೋಗ್ಯ ಹದಗೆಡುತ್ತದೆ. ಮಾನವನ ಆರೋಗ್ಯದ ಮೇಲೆ ಪರಿಣಾಮ: ಪ್ಲಾಸ್ಟಿಕ್ ಉಂಟಾಗುವ ಸೂಕ್ಷ್ಮ ಕಣಗಳು ಮೈಕ್ರೋ ಪ್ಲಾಸ್ಟಿಕ್ಗಳು ಆಹಾರ ಮತ್ತು ಕುಡಿಯುವ ನೀರಿನ ಮೂಲಕ ಮಾನವ ದೇಹವನ್ನು ಪ್ರವೇಶಿಸಿ ಆರೋಗ್ಯದ ಮೇಲೆ ದೀರ್ಘಕಾಲ ಪರಿಣಾಮವನ್ನು ಬೀರಬಹುದು. ಒಳಚರಂಡಿ ಮತ್ತು ನಗರ ವ್ಯವಸ್ಥೆಯ ಮೇಲೆ ಪರಿಣಾಮ. ಪ್ಲಾಸ್ಟಿಕ್ ಚೀಲಗಳು ಒಳಚರಂಡಿಯನ್ನು ಮುಚ್ಚುವುದರಿಂದ ಮಳೆಗಾಲದಲ್ಲಿ ನೀರು ಸರಿಯಾಗಿ ಹರಿಯದೆ ಪ್ರವಾಹದಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಯುವ ಕ್ರಮಗಳು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು. ಅಗತ್ಯವಿರುವ ಸಂದರ್ಭಗಳಲ್ಲಿ ಮಾತ್ರ ಪ್ಲಾಸ್ಟಿಕ್ ಬಳಸಬೇಕು ಮತ್ತು ಸಾಧ್ಯವಾದಷ್ಟು ಅದರ ಬಳಕೆಯನ್ನು ತಪ್ಪಿಸಬೇಕು. ಬಟ್ಟೆ ಅಥವಾ ಜೂಟ್ ಚೀಲಗಳ ಬಳಕೆ. ಪ್ಲಾಸ್ಟಿಕ್ ಚೀಲಗಳ ಬದಲಿಗೆ ಬಟ್ಟೆ ಅಥವಾ ಜೂಟ್ ನಿಂದ ತಯಾರಿಸಿದ ಚೀಲಗಳನ್ನು ಬಳಸುವುದು ಉತ್ತಮ. ಮರುಬಳಕೆ ಮತ್ತು ಮರು ಸಂಸ್ಕರಣೆ. ಪ್ಲಾಸ್ಟಿಕ್ ವಸ್ತುಗಳನ್ನು ಸಾಧ್ಯವಾದಷ್ಟು ಮರುಬಳಕೆ ಮಾಡಬೇಕು ಮತ್ತು ಮರು ಸಂಸ್ಕರಣೆ ಒಪ್ಪಿಸಬೇಕು. ತ್ಯಾಜ್ಯ ವಿಂಗಡಣೆ. ಒದ್ದೆ ಮತ್ತು ಒಣ ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸರಿಯಾದ ವ್ಯವಸ್ಥೆಗೆ ಕಳುಹಿಸಬೇಕು. ಸಾರ್ವಜನಿಕ ಜಾಗೃತಿ. ಶಾಲೆಗಳು, ಕಾಲೇಜುಗಳು ಮತ್ತು ಸಾಮಾಜಿಕ ಸಂಘಟನೆಗಳ ಮೂಲಕ ಪ್ಲಾಸ್ಟಿಕ್ ಮಾಲಿನ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು. ಸರ್ಕಾರದ ನಿಯಮಗಳ ಪಾಲನೆ. ಪ್ಲಾಸ್ಟಿಕ್ ಬಳಕೆಗೆ ಸಂಬಂಧಿಸಿದ ಸರ್ಕಾರದ ನಿಯಮಗಳು ಮತ್ತು ನಿರ್ಬಂಧಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಇದರಲ್ಲಿ ವಿದ್ಯಾರ್ಥಿಗಳ ಪಾತ್ರ. ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸಬಹುದು. ಅವರು ಶಾಲೆ ಮತ್ತು ಮನೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವ ಅಭ್ಯಾಸ ಬೆಳೆಸಬೇಕು. ಬಟ್ಟೆ ಚೀಲಗಳನ್ನು ಬಳಸುವುದು, ಮರುಬಳಕೆ ಮಾಡುವುದು ಮತ್ತು ಇತರರಲ್ಲಿ ಜಾಗೃತಿ ಮೂಡಿಸುವುದು ಅವರ ಪ್ರಮುಖ ಕರ್ತವ್ಯವಾಗಿದೆ. ಉಪಸಂಹಾರ. ಪ್ಲಾಸ್ಟಿಕ್ ಮಾಲಿನ್ಯವು ಕೆಲವು ಪರಿಸರದ ಸಮಸ್ಯೆಯಲ್ಲ, ಅದು ಜೀವನ, ಪ್ರಾಣಿ ಸಂಕುಲ ಮತ್ತು ಭೂಮಿಯ ಭವಿಷ್ಯಕ್ಕೆ ಸಂಬಂಧಿಸಿದ ಗಂಭೀರ ಸವಾಲಾಗಿದೆ. ಇಂದು ನಾವು ಪ್ಲಾಸ್ಟಿಕ್ ಬಳಕೆಯನ್ನು ನಿಯಂತ್ರಿಸದಿದ್ದರೆ ಮುಂದಿನ ಪೀಳಿಗೆಗಳು ಅದರ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಮರುಬಳಕೆಯನ್ನು ಉತ್ತೇಜಿಸಿ ಪರಿಸರ ಸ್ನೇಹಿ ಪರ್ಯಾಯಗಳನ್ನು ಅಳವಡಿಸಿಕೊಳ್ಳಬೇಕು. ಸರ್ಕಾರ, ಕೈಗಾರಿಕೆಗಳು ಮತ್ತು ಸಾರ್ವಜನಿಕರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಸ್ವಚ್ಛ, ಆರೋಗ್ಯಕರ ಮತ್ತು ಸುಸ್ಥಿರ ಪರಿಸರವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ. ಇಷ್ಟು ವಿಷಯವನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಹಾಗೂ ಪರಿಸರ ವಿಜ್ಞಾನ ವಿಭಾಗದ ಆಣಗೆ ವಿಶ್ವವಿದ್ಯಾಲಯಕ್ಕೆ ಧನ್ಯವಾದಗಳು.
0: ಕೆಳಗ್ರೆ ದಿವ್ಯಾ ಕೇಟಿ ಅವರು ಪ್ಲಾಸ್ಟಿಕ್ ನಿಯಂತ್ರಣ ಕ್ರಮಗಳೇನು, ಪ್ಲಾಸ್ಟಿಕ್ ಯಾವ ರೀತಿ ನಿಯಂತ್ರಣ ಮಾಡಬೇಕು, ಬಳಕೆ ಅದರ ಬಗ್ಗೆ ವಿಚಾರಧಾರೆಗಳನ್ನು ತುಂಬಾ ಚಂದವಾಗಿ ತಿಳಿಸಿಕೊಟ್ರು. ಸ್ನೇಹಿತರೆ, ಈಗ ಒಂದು ಪ್ರಶ್ನೆ, ಒಂದು ಜಾಹೀರಾತ್, ನಂತರ ಮತ್ತೆ ವಿದ್ಯಾರ್ಥಿ ಬಳಿಕ ಹೋಗೋಣ. ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ಜೈವಿಕ ಇಂಧನಗಳು ಎಂದರೆ ಯಾವುದು? ಪ್ರಶ್ನೆ ನಿಮ್ಮ ಮುಂದೆ ಬಂದೆ, ಜೈವಿಕ ಇಂಧನಗಳು ಎಂದರೆ ಯಾವುದು? ತಾವು ನಮ್ಮ ವಾಟ್ಸ್ಆಪ್ ಸಂಖ್ಯೆಯಾದ 9481567260 ಸಂದೇಶವನ್ನು ಕಳಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮತ್ತೊಮ್ಮೆ ಪ್ರಶ್ನೆ ಹೇಳ್ತಾ ಇದ್ದೀನಿ, ಜೈವಿಕ ಇಂಧನಗಳು ಎಂದರೆ ಯಾವುದು? ಬನ್ನಿ ಈಗ ಒಂದು ಜಾಹೀರಾತು, ನಂತರ ನಾನು ವಿದ್ಯಾರ್ಥಿ ಬಳಿಗೆ ಹೋಗ್ತೇನೆ.
5: ರಾಜು, ಮೊಬೈಲ್ ಬಿಡು.
6: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
5: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
6: ಹಾಗಾದ್ರೆ ಸರಿಯಾದ ನಂಬರ್?
5: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
6: ನೀವು ಉಳಿಸಿ ಬಿಟ್ರಿ ಅಕ್ಕ,
5: ಕೆಲ್ಸದಿಂದಲ್ಲ.
6: ಮಾಡ್ತೀನಿ. RBI ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಸ್ನೇಹಿತರೆ, ಮತ್ತೊಮ್ಮೆ ಪ್ರಶ್ನೆ ಹೇಳ್ತಾ ಇದ್ದೀನಿ, ಜೈವಿಕ ಇಂಧನಗಳು ಎಂದರೆ ಯಾವುದು? ಬನ್ನಿ ಈಗ ಮತ್ತೊಮ್ಮೆ ನಾವು ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ಅಧ್ಯಯನ ವಿಭಾಗದ ವಿದ್ಯಾರ್ಥಿಗಳ ಬಳಿಗೆ ಹೋಗೋಣ. ಆತ್ಮೀಯ ಕೇಳುವರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದಾರೆ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ಇಂದಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ಅಧ್ಯಯನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತಾ ಇದ್ದಾರೆ. ಬನ್ನಿ, ಮುಂದಿನ ಅಭ್ಯರ್ಥಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅವರ ಮಾತಿನಲ್ಲಿ ಕೇಳೋಣ.
7: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಹನ. ನಾನು ಪರಿಸರ ವಿಜ್ಞಾನ ವಿಭಾಗದ 2ನೇ ವರ್ಷ ಓದುತ್ತಿದ್ದೇನೆ. ನನ್ನ ಟಾಪಿಕ್ ಬಂದು ಓಷನ್ ಅಸಿಡಿಫಿಕೇಶನ್. ಇಂದು ನಾನು ನಿಮ್ಮ ಮುಂದೆ ನಮ್ಮ ಭೂಮಿಯ ಭವಿಷ್ಯಕ್ಕೆ ಅತ್ಯಂತ ಗಂಭೀರವಾದ ಪರಿಸರ ಸಮಸ್ಯೆಯಾದ ಸಾಗರ ಆಮ್ಲೀಕರಣ ಅಥವಾ ಓಷನ್ ಅಸಿಡಿಫಿಕೇಶನ್ ಎಂಬ ವಿಷಯದ ಕುರಿತು ಮಾತನಾಡಲು ಬಂದಿದ್ದೇನೆ. ನಮ್ಮ ಭೂಮಿಯ ನೀಲಿ ಗ್ರಹ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಭೂಮಿಯ ಸುಮಾರು 71% ಭಾಗವನ್ನು ಸಾಗರಗಳು ಆವರಿಸಿವೆ. ಈ ಸಾಗರಗಳು ಕೇವಲ ನೀರಿನ ಸಮೂಹವಲ್ಲ, ಅವು ಭೂಮಿಯ ಹವಾಮಾನವನ್ನು ನಿಯಂತ್ರಿಸುತ್ತದೆ, ಕೋಟ್ಯಂತರ ಜೀವಿಗಳಲ್ಲಿ ಆಶ್ರಯ ನೀಡುತ್ತವೆ. ಲಕ್ಷಾಂತರ ಜನರಿಗೆ ಆಹಾರ ಮತ್ತು ಉದ್ಯೋಗವನ್ನು ಒದಗಿಸುತ್ತದೆ ಹಾಗೂ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವ ಮೂಲಕ ಪರಿಸರ ಸಮತೋಲನವನ್ನು ಕಾಪಾಡುತ್ತವೆ. ಆದರೆ ಇಂದು ಮಾನವನ ನಿರಂತರ ಚಟುವಟಿಕೆಗಳಿಂದ ಸಾಗರಗಳು ಅಪಾಯದ ಅಂಚಿನಲ್ಲಿವೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಸಮಸ್ಯೆಯೇ ಸಾಗರ ಆಮ್ಲೀಕರಣ. ಸಾಗರ ಆಮ್ಲೀಕರಣ ಎಂದರೆ ಸಾಗರದ ನೀರಿನ ಪಿಎಚ್ ಮಟ್ಟ ಕಡಿಮೆಯಾಗಿ ಅದು ಹೆಚ್ಚು ಆಮ್ಲಿಯಾಗುವ ಪ್ರಕ್ರಿಯೆ. ಸಾಮಾನ್ಯವಾಗಿ ಸಮುದ್ರದ ನೀರಿನ ಪಿಎಚ್ ಸುಮಾರು 8.2 ಇತ್ತು. ಆದರೆ ಕೈಗಾರಿಕರಣ ಮತ್ತು ಹೆಚ್ಚುತ್ತಿರುವ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯಿಂದ ಅದು ಸುಮಾರು 8.1 ಅಥವಾ ಅದಕ್ಕಿಂತ ಕಡಿಮೆ ಮಟ್ಟಕ್ಕೆ ಇಳಿದಿದೆ. ಈ ಬದಲಾವಣೆ ಸಣ್ಣದಾಗಿ ಕಂಡರೂ ಅದರ ಪರಿಣಾಮಗಳು ಅತ್ಯಂತ ದೊಡ್ಡದಾಗಿವೆ. ನಾವು ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಹಾನಿಗಳಂತಹ ಪಳೆಯುಳಿಕೆ ಇಂಧನಗಳು ಸುಟ್ಟಾಗ ಅಪಾರ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ. ಆ ಅನಿಲದ ಸುಮಾರು 30% ಸಾಗರಗಳು ಹೀರಿಕೊಳ್ಳುತ್ತವೆ. ನೀರಿನ ಕಾಗರಿದ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋನಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತದೆ. ಈ ಆಮ್ಲ ಹೈಡ್ರೋಜನ್ ಅಯಾನುಗಳು ಬಿಡುಗಡೆ ಮಾಡುವುದರಿಂದ ನೀರಿನಲ್ಲಿ ಆಮ್ಲತೆ ಹೆಚ್ಚಿಸುತ್ತದೆ ಮತ್ತು ಪಿಎಚ್ ಮಟ್ಟ ಕಡಿಮೆಯಾಗುತ್ತದೆ. ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಸಾಗರದ ಆಮ್ಲೀಕರಣ ಎಂದು ಕರೆಯಲಾಗುತ್ತದೆ. ಸಾಗರ ಆಮ್ಲೀಕರಣ ಪ್ರಮುಖ ಕಾರಣಗಳು ಮಾನವನ ಚಟುವಟಿಕೆಗಳೇ ಆಗಿವೆ. ತಳೆಯುಳಿಕೆ ವಿಧಾನಗಳು, ಅತಿಯಾದ ಬಳಕೆ, ಕೈಗಾರಿಕೆಗಳ ವಿಸ್ತರಣೆ, ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತದೆ, ಅರಣ್ಯ ನಾಶ ಮತ್ತು ನಾಗರೀಕರಣ, ಅವುಗಳೆಲ್ಲವೂ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚುತ್ತವೆ. ಇದರಿಂದ ಸಾಗರಗಳು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳಬೇಕಾಗಿ ಬರುತ್ತದೆ ಮತ್ತು ನೀರಿನ ಪ್ರಮಾಣವೇ ಹೆಚ್ಚು ಆಮ್ಲಿಯಾಗುತ್ತದೆ. ಈ ಸಮಸ್ಯೆಯಿಂದ ಮೊದಲಿಗೆ ಹಾನಿಗೊಳ್ಳಲಾಗುವುದು ಹವಳದ ದಿಬ್ಬಗಳು ಅಥವಾ ಕೂಲ್ ರೀಫ್ ಹವಳಗಳನ್ನು ಕ್ಯಾಲ್ಸಿಯಂ ಕಾರ್ಬೊನೇಟ್ ನಿಂದ ನಿರ್ಮಿತವಾಗುತ್ತದೆ. ಹವಳದ ದಿಬ್ಬಗಳು ಸಾವಿರಾರು ಸಮುದ್ರ ಜೀವಿಗಳಲ್ಲಿ ವಾಸ್ತಾನವಾಗಿರುವುದರಿಂದ ಅವುಗಳು ನಾಶದಿಂದ ಸಂಪೂರ್ಣ ಸಮುದ್ರದ ಪರಿಸರ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ಅದೇ ರೀತಿ ಮುತ್ತಿನ ಚಿಪ್ಪುಗಳು, ನತೆಗಳು ಹಾಗೂ ಇತರ ಚಿಪ್ಪು ಹೊಂದಿರುವ ಜೀವಿಗಳು ಮತ್ತು ಹೊರ ಕವಚವನ್ನು ನಿರ್ಮಿಸಲು ಕ್ಯಾಲ್ಸಿಯಂ ಕಾರ್ಬೊನೇಟ್ ಅನ್ನು ಬಳಸುತ್ತವೆ. ಸಾಗರದ ನೀರು ಹೆಚ್ಚು ಆಮ್ಲೀಯವಾದಾಗ ಈ ಕವಚಗಳು ದುರ್ಬಲವಾಗುತ್ತವೆ ಮತ್ತು ಅವುಗಳ ಬೆಳವಣಿಗೆ ಕಠಿಣವಾಗುತ್ತದೆ. ಸಾಗರ ಆಮ್ಲೀಕರಣ ಮೀನುಗಳ ಮೇಲೆಯೂ ಪರಿಣಾಮ ಬೀರುತ್ತದೆ. ಕೆಲವು ಮೀನುಗಳ ಬೆಳವಣಿಗೆ ಮತ್ತು ಆಹಾರ ಹುಡುಕುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಸಣ್ಣ ಸಮುದ್ರ ಜೀವಿಗಳ ಕಡಿಮೆಯಾದರೆ ಅವುಗಳನ್ನು ಆಹಾರವಾಗಿ ಬಳಸುವ ದೊಡ್ಡ ಮೀನುಗಳ ಸಂಖ್ಯೆಯೂ ಕಡಿಮೆಯಾಗುತ್ತದೆ. ಹೀಗೆ ಸಮುದ್ರದ ಸಂಪೂರ್ಣ ಆಹಾರ ಸರಪಳಿಯ ಸಮತೋಲನ ಹದಗೆಡುತ್ತದೆ. ಇದರ ಪರಿಣಾಮ ಕೇವಲ ಸಮುದ್ರ ಜೀವಿಗಳಲ್ಲಿ ಮಾತ್ರ ಸೀಮಿತವಾಗಿರುವುದಿಲ್ಲ, ಮೀನುಗಾರಿಕೆ ಉದ್ಯಮಕ್ಕೂ ದೊಡ್ಡ ಹೊಡೆತ ಬೀಳುತ್ತದೆ. ಮೀನುಗಳ ಉತ್ಪನ್ನದ ಕಡಿಮೆಯಾದರೆ ಮೀನುಗಾರರ ಆದಾಯ ಇರುತ್ತದೆ. ಕರಾವಳಿ ಪ್ರದೇಶದಲ್ಲಿ ವಾಸಿಸುವ ಲಕ್ಷಾಂತರ ಕುಟುಂಬಗಳ ಜೀವನೋಪಾಯಕ್ಕೆ ಅಪಾಯ ಎದುರಾಗುತ್ತದೆ. ಹವಳದ ದಿಬ್ಬಗಳ ನಾಶದ ಕ್ಷೇತ್ರವು ಹಿನ್ನಡೆ ಅನುಭವಿಸುತ್ತದೆ. ಭಾರತದಂತಹ ದೇಶಗಳಿಗೆ ಈ ಸಮಸ್ಯೆ ಇನ್ನಷ್ಟು ಮಹತ್ವವಾಗಿದೆ. ಭಾರತ
8: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜಯ್. ನಾನು ಪರಿಸರ ವಿಜ್ಞಾನ ವಿಭಾಗದಲ್ಲಿ 2ನೇ ವರ್ಷದ ವಿದ್ಯಾರ್ಥಿಯಾಗಿದ್ದೇನೆ. ಇಂದು ನಾನು ಕಾರ್ಬನ್ ಫುಟ್ ಪ್ರಿಂಟ್ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೆ ಅನೇಕ ಕೆಲಸಗಳನ್ನು ಮಾಡುತ್ತೇವೆ. ಮೊಬೈಲ್ ಚಾರ್ಜ್ ಮಾಡುವುದು, ಬೈಕ್ ಅಥವಾ ಕಾರಿನಲ್ಲಿ ಪ್ರಯಾಣಿಸುವುದು, ವಿದ್ಯುತ್ ಬಳಸುವುದು, ಅಡುಗೆ ಮಾಡುವುದು, ಪ್ಲಾಸ್ಟಿಕ್ ವಸ್ತುಗಳನ್ನು ಉಪಯೋಗಿಸುವುದು, ಆನ್ಲೈನ್ ಮೂಲಕ ವಸ್ತುಗಳನ್ನು ಖರೀದಿಸುವುದು, ಇವೆಲ್ಲವೂ ಪರಿಸರದ ಮೇಲೆ ಪರಿಣಾಮ ಬೀರುತ್ತವೆ. ಈ ಚಟುವಟಿಕೆಗಳಿಂದ ವಾತಾವರಣಕ್ಕೆ ಬಿಡುಗಡೆಯಾಗುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಹಸಿರುಮನೆ ಅನಿಲಗಳ ಒಟ್ಟು ಪ್ರಮಾಣದಲ್ಲೇ ಕಾರ್ಬನ್ ಫುಟ್ಪ್ರಿಂಟ್ ಎಂದು ಕರೆಯುತ್ತೇವೆ. ಸರಳವಾಗಿ ಹೇಳುವುದಾದರೆ ನಮ್ಮ ಜೀವನ ಶೈಲಿಯಿಂದ ಪರಿಸರದ ಮೇಲೆ ಉಂಟಾಗುವ ಕಾರ್ಬನ್ ಮಾಲಿನ್ಯದ ಅಳತೆಯೇ ಕಾರ್ಬನ್ ಫುಟ್ಪ್ರಿಂಟ್. ಇಂದಿನ ಜಗತ್ತಿನಲ್ಲಿ ಜಾಗತಿಕ ತಾಪಮಾನ ಏರಿಕೆ, ಹವಾಮಾನ ಬದಲಾವಣೆ, ಸಮುದ್ರ ಮಟ್ಟ ಏರಿಕೆ ಮತ್ತು ಪ್ರಕೃತಿ ವಿಕೋಪಗಳ ಹೆಚ್ಚಳಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದು ಈ ಹೆಚ್ಚುತ್ತಿರುವ ಕಾರ್ಬನ್ ಫುಟ್ಪ್ರಿಂಟ್ ಆಗಿದೆ. ಆದ್ದರಿಂದ ಪ್ರತಿಯೊಬ್ಬ ನಾಗರಿಕನು ಇದರ ಬಗ್ಗೆ ತಿಳಿದುಕೊಳ್ಳುವ ಅತ್ಯಗತ್ಯವಾಗಿದೆ. ಕಾರ್ಬನ್ ಫುಟ್ಪ್ರಿಂಟ್ಗೆ ಹಲವು ಮೂಲಗಳಿವೆ. ಮೊದಲನೆಯದಾಗಿ ಸಾರಿಗೆ ವ್ಯವಸ್ಥೆ. ಪೆಟ್ರೋಲ್ ಮತ್ತು ಡೀಸೆಲ್ ಬಳಸುವ ಬೈಕ್, ಕಾರು, ಬಸ್, ಲಾರಿ ಮತ್ತು ವಿಮಾನಗಳು ಅಪಾರ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಸೂಸುತ್ತವೆ. ಪ್ರತಿದಿನ ಒಬ್ಬ ವ್ಯಕ್ತಿ ತನ್ನ ಖಾಸಗಿ ವಾಹನವನ್ನು ಬಳಸಿದರೆ ವರ್ಷ ಪೂರ್ತಿ ಸಾಕಷ್ಟು ಪ್ರಮಾಣದ ಹಸಿರುಮನೆ ಅನಿಲಗಳು ವಾತಾವರಣಕ್ಕೆ ಸೇರುತ್ತವೆ. ಎರಡನೆಯದಾಗಿ ವಿದ್ಯುತ್ ಬಳಕೆ. ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಕಲ್ಲಿದ್ದಲಿನಿಂದ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಅನಗತ್ಯವಾಗಿ ಫ್ಯಾನ್, ಲೈಟ್, ಏರ್ ಕಂಡೀಷನರ್ ಅಥವಾ ಇತರೆ ವಿದ್ಯುತ್ ಸಾಧನಗಳನ್ನು ಚಾಲನೆಯಲ್ಲಿಟ್ಟರೆ ಪರೋಕ್ಷವಾಗಿ ಕಾರ್ಬನ್ ಹೊರಸೂಸುವಿಕೆಯನ್ನು ಹೆಚ್ಚಿಸುತ್ತದೆ. ಮೂರನೆಯದಾಗಿ ಕೈಗಾರಿಕೆಗಳು. ಸಿಮೆಂಟ್, ಉಕ್ಕು, ರಾಸಾಯನಿಕ ಮತ್ತು ಪ್ಲಾಸ್ಟಿಕ್ ಉತ್ಪಾದನಾ ಘಟಕಗಳು ಹೆಚ್ಚಿನ ಪ್ರಮಾಣದಲ್ಲಿ ಇಂಧನವನ್ನು ಬಳಸುತ್ತವೆ. ಇದರಿಂದ ವಾತಾವರಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ನಾಲ್ಕನೆಯದಾಗಿ ಕೃಷಿ ಕ್ಷೇತ್ರ. ರಾಸಾಯನಿಕ ಗೊಬ್ಬರಗಳ ಬಳಕೆ ಹಾಗೂ ಜಾನುವಾರುಗಳಿಂದ ಬಿಡುಗಡೆಯಾಗುವ ಮೀಥೇನ್ ಅನಿಲವು ಜಾಗತಿಕ ತಾಪಮಾನ ಹೆಚ್ಚಿಸಲು ಕಾರಣವಾಗುತ್ತದೆ. ಮೀಥೇನ್ ಅನಿಲವು ಕಾರ್ಬನ್ ಡೈಆಕ್ಸೈಡ್ಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ಹಸಿರುಮನೆ ಅನಿಲವಾಗಿದೆ. ಐದನೆಯದಾಗಿ ಅರಣ್ಯನಾಶ. ಮರಗಳು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ನಮಗೆ ಆಮ್ಲಜನಕವನ್ನು ನೀಡುತ್ತವೆ. ಆದರೆ ಅರಣ್ಯಗಳನ್ನು ನಾಶ ಮಾಡಿದಾಗ ಈ ನೈಸರ್ಗಿಕ ಸಮತೋಲನ ಹಾಳಾಗುತ್ತದೆ ಮತ್ತು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗುತ್ತದೆ. ಕಾರ್ಬನ್ ಫುಟ್ಪ್ರಿಂಟ್ ಹೆಚ್ಚಾದರೆ ಅನೇಕ ಗಂಭೀರ ಪರಿಣಾಮಗಳು ಉಂಟಾಗುತ್ತವೆ. ಮೊದಲನೆಯದಾಗಿ ಜಾಗತಿಕ ತಾಪಮಾನ ಏರಿಕೆಯಾಗುತ್ತದೆ. ಭೂಮಿಯ ಸರಾಸರಿ ಉಷ್ಣಾಂಶ ನಿರಂತರವಾಗಿ ಹೆಚ್ಚುತ್ತಿದ್ದು ಇದು ಮಾನವ ಮತ್ತು ಜೀವ ಜಗತ್ತಿನ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಎರಡನೆಯದಾಗಿ ಹವಾಮಾನ ಬದಲಾವಣೆ. ಕೆಲವು ಪ್ರದೇಶಗಳಲ್ಲಿ ಅತಿಯಾದ ಮಳೆ, ಇನ್ನು ಕೆಲವು ಪ್ರದೇಶಗಳಲ್ಲಿ ತೀವ್ರ ಬರ ಉಂಟಾಗುತ್ತದೆ. ಋತುಚಕ್ರದಲ್ಲಿ ವ್ಯತ್ಯಾಸ ಕಂಡುಬರುತ್ತಿದೆ. ಮೂರನೆಯದಾಗಿ ಹಿಮನದಿಗಳು ವೇಗವಾಗಿ ಕರಗುತ್ತಿವೆ. ಇದರಿಂದ ಸಮುದ್ರ ಮಟ್ಟ ಏರಿಕೆಯಾಗುತ್ತಿದ್ದು ಕರಾವಳಿ ಪ್ರದೇಶಗಳಿಗೆ ಅಪಾಯ ಉಂಟಾಗಿದೆ. ನಾಲ್ಕನೆಯದಾಗಿ ಜೀವ ವೈವಿಧ್ಯಕ್ಕೆ ಹಾನಿಯಾಗುತ್ತಿದೆ. ಅನೇಕ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಅಳಿವಿನಂಚಿನಲ್ಲಿವೆ. ಐದನೆಯದಾಗಿ ಮಾನವರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಉಂಟಾಗುತ್ತಿದೆ. ವಾಯು ಮಾಲಿನ್ಯದಿಂದ ಉಸಿರಾಟದ ಸಮಸ್ಯೆಗಳು, ಅಸ್ತಮ, ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿವೆ. ನಮ್ಮ ದಿನನಿತ್ಯದ ಜೀವನದಲ್ಲಿಯೇ ಕಾರ್ಬನ್ ಫುಟ್ಪ್ರಿಂಟ್ ಅಡಗಿದೆ. ಬೆಳಗ್ಗೆ ಗೀಸರ್ ಬಳಸುವುದರಿಂದ ಇದನ್ನು ಕೆಲಸಕ್ಕೆ ವಾಹನದಲ್ಲಿ ಹೋಗುವುದು, ಪ್ಲಾಸ್ಟಿಕ್ ಬಾಟಲ್ ಖರೀದಿಸುವುದು, ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಚಾರ್ಜ್ ಮಾಡುವುದು, ರಾತ್ರಿ ಏರ್ ಕಂಡೀಷನರ್ ಬಳಸುವುದು, ಇವೆಲ್ಲವೂ ಕಾರ್ಬನ್ ಹೊರಸೂಸುವಿಕೆಗೆ ಕಾರಣವಾಗುತ್ತವೆ. ಆದರೆ ಸಂತೋಷದ ವಿಷಯವೆಂದರೆ ನಾವು ಕೆಲವು ಸರಳ ಕ್ರಮಗಳನ್ನು ಅನುಸರಿಸುವ ಮೂಲಕ ನಮ್ಮ ಕಾರ್ಬನ್ ಫುಟ್ಪ್ರಿಂಟ್ ಅನ್ನು ಕಡಿಮೆ ಮಾಡಬಹುದು. ಮೊದಲನೆಯದಾಗಿ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಳಸಬೇಕು. ಬಸ್, ರೈಲು, ಮೆಟ್ರೋ ಅಥವಾ ಸೈಕಲ್ ಬಳಸುವುದರಿಂದ ಇಂಧನದ ಬಳಕೆ ಕಡಿಮೆಯಾಗುತ್ತದೆ. ಒಂದು ಬಟ್ಟೆ ಚೀಲ, ಒಂದು ಸೈಕಲ್ ಪ್ರಯಾಣ ಅಥವಾ ಒಂದು ವಿದ್ಯುತ್ ದೀಪವನ್ನು ಅನಗತ್ಯವಾಗಿ ಆರಿಸುವುದು, ಇಂತಹ ಸಣ್ಣ ಕ್ರಮಗಳೇ ಭವಿಷ್ಯದಲ್ಲಿ ಭೂಮಿಯನ್ನು ರಕ್ಷಿಸುವ ದೊಡ್ಡ ಶಕ್ತಿಯಾಗುತ್ತವೆ. ನಾವು ಪ್ರಕೃತಿಯನ್ನು ರಕ್ಷಿಸಿದರೆ ಮಾತ್ರ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತದೆ. ಭೂಮಿ ಒಮ್ಮೆ ಪೂರ್ವಜರಿಂದ ಬಂದ ಆಸ್ತಿಯಲ್ಲ, ಇದು ಮುಂದಿನ ಪೀಳಿಗೆಯಿಂದ ನಾವು ಎರವಲು ಪಡೆದ ಅಮೂಲ್ಯ ಸಂಪತ್ತು. ಆದ್ದರಿಂದ ಅದನ್ನು ಸಂರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆಯನ್ನು ಮಾಡಿಕೊಂಡು ಕಾರ್ಬನ್ ಫುಟ್ಪ್ರಿಂಟ್ ಅನ್ನು ಕಡಿಮೆ ಮಾಡೋಣ. ಹಸಿರು ಪರಿಸರ ನಿರ್ಮಿಸೋಣ. ಆರೋಗ್ಯಕರ ಮತ್ತು ಸುಂದರ ಭೂಮಿಯನ್ನು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡೋಣ. ಇಂದು ನಾವು ಪರಿಸರವನ್ನು ಉಳಿಸಿದರೆ ನಾಳೆ ಪರಿಸರ ನಮ್ಮನ್ನು ಉಳಿಸುತ್ತದೆ. ಕಾರ್ಬನ್ ಕಡಿಮೆ ಮಾಡಿ ಭೂಮಿಯನ್ನು ರಕ್ಷಿಸಿ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಹಾಗೂ ಪರಿಸರ ಅಧ್ಯಯನ ವಿಭಾಗ ದಾವಣಗೆರೆ ವಿಶ್ವವಿದ್ಯಾನಿಲಯ ಇವರಿಗೆ ಧನ್ಯವಾದಗಳು.
0: ಕೇಳುವರೆ, ಇದುವರೆಗೂ ನಾವು ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದ ವಿದ್ಯಾರ್ಥಿಗಳು ಪರಿಸರದ ಜಾಗೃತಿ ಬಗ್ಗೆ ಮತ್ತು ಪರಿಸರದ ಮಾಹಿತಿಗಳನ್ನು ನಾವು ಕೇಳಿದ್ವಿ. ಈಗ ಅಲ್ಲಿಯ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವೀರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರು ತಮ್ಮ ವಿಭಾಗದ ಬಗ್ಗೆ ಮತ್ತು ಪರಿಸರದ ವಿಚಾರದ ಬಗ್ಗೆ ಏನೆಲ್ಲ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ ವೀರೇಶ್ ಅವರೇ.
9: ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವೀರೇಶ್ ಎಸ್ ಜೆ ಅಂತ. ನಾನು ಸಹಾಯಕ ಪ್ರಾಧ್ಯಾಪಕರಾಗಿ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಈ ದಿನ ಒಂದು ವಿಶೇಷ ದಿನ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತವಾಗಿ ಆಕಾಶವಾಣಿ ಭದ್ರಾವತಿಯಲ್ಲಿ ನಮ್ಮ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದಲ್ಲಿ ಪರಿಸರದಲ್ಲಿ ಈಗಿನ ಜಾಗತಿಕ ವಿಷಯಗಳ ಕುರಿತು ನಮ್ಮ ವಿದ್ಯಾರ್ಥಿಗಳು ಹಲವಾರು ವಿಷಯಗಳ ಬಗ್ಗೆ ವಿಸ್ತಾರವಾಗಿ ಅದರ ಪರಿಣಾಮಗಳು, ಸಾಧಕ ಮತ್ತೆ ಬಾಧಕಗಳು ಮತ್ತೆ ಉಪಯೋಗಗಳನ್ನು ಕುರಿತು ತಮ್ಮೊಂದಿಗೆ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಮೊದಲನೇದಾಗಿ ನಿಮಗೆ ತಿಳಿದಿರುವ ಹಾಗೆ ವಿಶ್ವ ಪರಿಸರ ದಿನಾಚರಣೆಯನ್ನು 1973 ನಾವು ಇದುವರೆಗೂ ಪ್ರತಿ ವರ್ಷ ಆಚರಿಸಿಕೊಂಡು ಬಂದಿದ್ದೇವೆ. ಈ ವರ್ಷದ ವಿಶ್ವ ಪರಿಸರ ದಿನದ ಥೀಮ್ ಅಂತಂದ್ರೆ ಯಾಶ್ ನೌ ಫಾರ್ ಕ್ಲೈಮೇಟ್ ಚೇಂಜ್ ಅಂತ ಸಂಕ್ಷಿಪ್ತವಾಗಿ ಹೇಳಬಹುದು. ಆದರೆ ಇದನ್ನ ವಿಸ್ತಾರವಾಗಿ ಹೇಳುವುದಾದರೆ ಪ್ರಕೃತಿಯಿಂದ ಸ್ಫೂರ್ತಿ, ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಎಂಬ ಶೀರ್ಷಿಕೆಯೊಂದಿಗೆ ಈ ಒಂದು ವಿಶ್ವ ಪರಿಸರ ದಿನ 2026 ಆಚರಿಸುತ್ತಿದ್ದೇವೆ. ಭೂಮಿಯು ವಾದಿಸುವುದಿಲ್ಲ, ಮಾತುಕತೆ ಮಾಡುವುದಿಲ್ಲ, ಇದು ಸಂಕೇತಗಳನ್ನು ಕಳಿಸುತ್ತದೆ. ಏರುತ್ತಿರುವ ಸಮುದ್ರಗಳು, ಕೆರಳಿದ ಕಾಳ್ಗಿಚ್ಚುಗಳು, ಶಾಖದ ಅಲೆಗಳು, ಕರಗುವ ಹಿಮಗಳು, ಭೂಮಿಯ ಸರಾಸರಿ ತಾಪಮಾನ 1.5 ಡಿಗ್ರಿ ಸೆಂಟಿಗ್ರೇಡ್ ಮಿತಿಯಾಗಿದೆ ಎಂದು ನಾವು ಹೇಳುತ್ತಿದ್ದೇವೆ. ಆದರೆ ಅದನ್ನು ನಾವು ಈಗ ಮೀರುತ್ತಿದ್ದೇವೆ. ದಶಕಗಳಿಂದ ಜಗತ್ತು ಅವಮಾನ ಕಥೆಗಳನ್ನು ಕೇಳಿದೆ. ಎಚ್ಚರಿಕೆಗಳು, ಗುರಿಗಳು, ದೂರದ ಗಡುವುಗಳು, ಆಗಾಗ ಪ್ರತಿಕ್ರಿಯೆಯ ಶಬ್ದದಿಂದ ಮೋಡವಾಗುತ್ತಿದೆ. ವಿಳಂಬ, ವ್ಯಾಕ್ಯುಲತೆ, ನಿರಾಕರಣೆ, ಇವುಗಳಿಂದ ಭೂಮಿ ವಿಕೋಪಗೊಳ್ಳುತ್ತಿದೆ. ಈ ಕಾರಣದಿಂದ ಈಗ ನಾವು ಒಂದು ಕಾರ್ಯಪ್ರವೃತ್ತರಾಗಲೇಬೇಕು. ಇದುವರೆಗೂ ನಾವು ವರ್ಷಕ್ಕೆ ಒಂದು ದಿನ ಮಾತ್ರ ವಿಶ್ವ ಪರಿಸರ ದಿನವನ್ನು ಆಚರಿಸ್ತಾ ಇದ್ವಿ. ಆದರೆ ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆಯ ಧ್ಯೇಯವಾಕ್ಯದ ಮೂಲ ಉದ್ದೇಶ ಏನಂದ್ರೆ ನಾವು ಕಾರ್ಯರೂಪರಾಗಬೇಕು, ಕಾರ್ಯಪ್ರವೃತ್ತರಾಗಿ ನಮ್ಮ ಹವಾಬದಲಾವಣೆಯನ್ನು ತಡೆಗಟ್ಟಬೇಕು. ಕ್ಲೈಮೇಟ್ ಚೇಂಜ್ ಅನ್ನು ಅದಕ್ಕೆ ತಡೆಗಟ್ಟಲು ಅನುಸರಿಸಬೇಕಾದ ಎಲ್ಲ ವಿಧಾನಗಳನ್ನು ನಾವು ಕಾರ್ಯಪ್ರವೃತ್ತರಾಗಿ ತಗೊಂಡ್ಲೇಬೇಕಾಗಿದೆ. ಇಲ್ಲ ಅಂತಂತಂದ್ರೆ ಈಗೇನೆ ನಾವು ಹಲವಾರು ರೀತಿಯ ಪರಿಸರ ವಿಕೋಪಗಳನ್ನು ನಾವು ಕಣ್ಮುಂದೆನೆ ನೋಡುತ್ತಿದ್ದೇವೆ. ಅದೇ ರೀತಿಯಾಗಿ ಮೂರು ಕಾರಣಗಳಿದ್ದಾವೆ, ಅಂದ್ರೆ ಈಗ ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೋಬೇಕಾಗಿರೋ ಮೂರು ಕಾರ್ಯಗಳಿದ್ದಾವೆ. ಅದು ಯಾವ್ದು ಅಂದ್ರೆ ಪ್ರಕೃತಿ ಆಧಾರಿತ ಪರಿಹಾರಗಳು ಅಂತಂದ್ರೆ ನಾವು ಏನು ಅಭಿವೃದ್ಧಿ ಅಂತ ಏನ್ ಮಾಡ್ತಾ ಇದೀವಿ, ಅಭಿವೃದ್ಧಿಯಿಂದ ಏನೇನು ದುಷ್ಪರಿಣಾಮಗಳು ನಮ್ಮ ಪರಿಸರದ ಮೇಲೆ ಆಗ್ತಾ ಇದೆಯಲ್ಲ, ಆ ದುಷ್ಪರಿಣಾಮಗಳನ್ನ ತಡೆಗಟ್ಟೋದು ನಮ್ಮ ಪರಿಸರ ಆಧಾರಿತ ಒಂದು ಪರಿಹಾರಗಳನ್ನು ಕಂಡುಕೊಳ್ಳುವುದು. ಅಂತಂದ್ರೆ ನಮ್ಮ ತ್ಯಾಜ್ಯ ನೀರು ಉತ್ಪಾದನೆ ಆಗುತ್ತದೆ, ಅದು ನಮ್ಮ ನದಿಗೆ ಹಳ್ಳ ಕೊಳ್ಳಗಳಿಗೆ ವಿವಿಧ ರೀತಿಯಲ್ಲಿ ಅದು ಸೇರುತ್ತಾ ಇದೆ. ಅದನ್ನ ಸೇರೋದನ್ನ ತಡೆಗಟ್ಟೋದಕ್ಕೆ ಅಲ್ಲಲ್ಲೇ ನಾವು ಸಸ್ಯಗಳನ್ನ ಬೆಳೆಸಿ ಅದನ್ನ ಪ್ರಕೃತಿ ದತ್ತವಾಗಿ ಕಲುಷಿತ ನೀರನ್ನು ಆಹಾರವಾಗಿ ಸಸ್ಯಗಳು ತೆಗೆದುಕೊಂಡು ಆ ನೀರನ್ನು ಶುದ್ಧೀಕರಿಸಿ ಅದು ನೆಕ್ಸ್ಟ್ ಸಮುದ್ರ, ಹಳ್ಳ ಕೊಳ್ಳ, ನದಿಗಳಿಗೆ ಬಿಡುವಂತದ್ದು. ಇಂತ ಪರಿಸರ ಪೂರಕ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳಬೇಕಾಗಿದೆ. ಎರಡನೇದಾಗಿ ಕೈಗಾರಿಕಾ ವ್ಯಾಪಾರ ರೂಪಾಂತರ ಅಂತಂದ್ರೆ ನಾವು ಈಗ ಕೈಗಾರಿಕೆಗಳಲ್ಲಿ ಏನು ಪ್ರಾಡಕ್ಟ್ ಪ್ರೊಡಕ್ಷನ್ ಇದ್ರ ಬಗ್ಗೆನೆ ನಾವು ಬಹಳ ಉತ್ತೇಜನ ಕೊಡ್ತಾ ಇದ್ವಿ. ಆದ್ರೆ ಈಗ ಆ ಪ್ರಾಡಕ್ಟ್ ನಮ್ಮ ಪರಿಸರಕ್ಕೆ ಹೇಗೆ ಸೇರ್ಕೊಳ್ಳುತ್ತದೆ, ಅದು ಹೇಗೆ ಹಾನಿ ಮಾಡುತ್ತದೆ, ಅದನ್ನ ಹಾನಿಗೊಳ್ಳದೆ ಇರೋ ರೀತಿಯಲ್ಲಿ ನಮ್ಮ ಉತ್ಪಾದನೆಯನ್ನ ಮಾಡಬೇಕಾಗಿದೆ. ಅದನ್ನ ನಾವು ಕೈಗಾರಿಕಾ ವ್ಯಾಪಾರ ರೂಪಾಂತರ ನಾವು ಇಮಿಡಿಯೇಟ್ ಆಗಿ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಜಾಗತಿಕ ಹವಾಮಾನ ಸ್ಥಿತಿ ಸ್ಥಾಪಕತ್ವ, ಅಂದ್ರೆ ನಾನು ಮೊದಲನೇದಾಗಿ ಹೇಳಿದೆ, ನಾವು ಇದನ್ನ ವಿಶ್ವ ಪರಿಸರ ದಿನವನ್ನ ಹಬ್ಬವಾಗಿ ಆಚರಿಸ್ತಾ ಇದ್ದೀವಿ. ಈಗ ಹಬ್ಬವಾಗಿ ಆಚರಿಸದೆ ದಿನನಿತ್ಯ ನಾವು ಪರಿಸರಕ್ಕೆ ಪೂರಕವಾದ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಬೇಕಾಗಿದೆ. ಇದೇ ರೀತಿಯಾಗಿ ನಮ್ಮ ವಿಶ್ವ ಪರಿಸರ ಈ ವರ್ಷದ ದಿನವನ್ನು ಆಚರಿಸಲಾಗುತ್ತಿದೆ. ಇದೇ ರೀತಿಯಾಗಿ ನಮ್ಮ ಪರಿಸರ ಅಧ್ಯಯನ ವಿಭಾಗದಲ್ಲಿ ಪರಿಸರ ಪೂರಕ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡೆಸುತ್ತಿದ್ದೇವೆ. ಈ ಪರಿಸರ ಅಧ್ಯಯನ ವಿಭಾಗದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವುಗಳೆಂದರೆ ESG ನಿರ್ದೇಶಕರು, ಎನ್ವೈರನ್ಮೆಂಟಲ್ ಹೆಲ್ತ್ ಅಂಡ್ ಸೇಫ್ಟಿ ಆಫೀಸರ್, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಕನ್ಸಲ್ಟೆಂಟ್, ಕಾರ್ಬನ್ ಕ್ರೆಡಿಟ್ ಕನ್ಸಲ್ಟೆಂಟ್, ಪರಿಸರ ಅಧಿಕಾರಿಗಳು, ಎಸ್ಟಿಪಿ ಅಂಡ್ ಇಟಿಪಿ ನಿರ್ವಾಹಕರು, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕನ್ಸಲ್ಟೆಂಟ್ಗಳು, ಎನ್ವೈರನ್ಮೆಂಟಲ್ ಆಡಿಟರ್, ಕಾರ್ಬನ್ ಆಡಿಟರ್, ಕಾರ್ಬನ್ ಆಡಿಟಿಂಗ್ ಇವ್ಯಾಲ್ಯುಯೇಟರ್ ಅಂಡ್ ಕನ್ಸಲ್ಟೆಂಟ್ ಆಗಿ ಕೂಡ ಕೆಲಸ ನಿರ್ವಹಿಸಬಹುದು. ಹಾಗೂ ಅನೇಕ ಪರಿಸರ ಸಂಬಂಧಿತ ಸರ್ಕಾರ ಮತ್ತು ಸರ್ಕಾರೇತರ ಮಂಡಳಿಗಳಲ್ಲಿ ಸದಸ್ಯರಾಗಿ ಕೆಲಸ ಮಾಡಬಹುದಾಗಿದೆ. ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ NGOಗಳಲ್ಲಿ ನಮ್ಮ ಪರಿಸರ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ವಿಪುಲ ಅವಕಾಶಗಳು ಇದ್ದಾವೆ. ನಮ್ಮ ಪರಿಸರ ಅಧ್ಯಯನ ವಿಭಾಗದಲ್ಲಿ ಈ ಒಂದು ಆಕಾಶವಾಣಿ ಕಾರ್ಯಕ್ರಮ ನಡೆಸಿಕೊಟ್ಟ ಆಕಾಶವಾಣಿ ಭದ್ರಾವತಿ ಹಾಗೂ ಪರಿಸರ ಅಧ್ಯಯನ ವಿಭಾಗದ ಅಧ್ಯಕ್ಷರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ನಮ್ಮ ದಾವಣಗೆರೆ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಹಾಗೂ ಕುಲಸಚಿವರು, ಆಡಳಿತ ಕುಲಸಚಿವರು, ಪರಿಶಾಂಗ ಇವರುಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಇದಾಗಿತ್ತು ಈ ವಾರದ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ನಾವು ಈ ವಾರ ಕ್ಯಾಂಪಸ್ ಕಟ್ಟೆಯನ್ನು ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ಅಧ್ಯಯನ ವಿಜ್ಞಾನ ವಿಭಾಗದಲ್ಲಿ ಹಮ್ಮಿಕೊಂಡಿದ್ವಿ. ಪ್ರೀತಿಯ ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ದಾವಣಗೆರೆ ವಿಶ್ವವಿದ್ಯಾಲಯದ ಪರಿಸರ ಅಧ್ಯಯನ ವಿಭಾಗದ ಎಲ್ಲ ಪ್ರಾಧ್ಯಾಪಕರುಗಳಿಗೆ, ಹಾಗೆಯೇ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತು ವಿಶ್ವವಿದ್ಯಾಲಯದ ಕುಲಸಚಿವರಿಗೆ, ಕುಲಪತಿಗಳಿಗೆ ಮತ್ತು ಎಲ್ಲರಿಗೂ ಸಹ ಧನ್ಯವಾದಗಳು ತಿಳಿಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಉತ್ತೇಜಕವಾಗಿ ಆಯೋಜನೆ ಮಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಮತ್ತು ಇಂಜಿನಿಯರ್ ವಿಭಾಗಕ್ಕೆ ಅನಂತ ವಂದನೆಗಳು ತಿಳಿಸುತ್ತಾ ಈಗ ನಾವು ಹೋಗ್ತಾ ಇದೀವಿ ಸ್ಟುಡಿಯೋ ಭದ್ರಾವತಿ. ಕೇಳಿದ್ರೆ ಇದಾಗಿತ್ತು ಈ ವಾರದ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಪರಿಸರ ಅಧ್ಯಯನ ವಿಜ್ಞಾನ ವಿಭಾಗದಲ್ಲಿ ಹಮ್ಮಿಕೊಂಡಂತಹ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ದಾವಣಗೆರೆ ವಿಶ್ವವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಂದನೆಗಳು. ಕೆಲವರು ನಾನು ಪ್ರಶ್ನೆ ಕೇಳಿದ್ದೆ, ಜೈವಿಕ ಇಂಧನಗಳೆಂದ್ರೆ ಯಾವುವು ಅಂತ ಕೇಳಿದ್ದೆ ಅಲ್ವಾ. ಬನ್ನಿ, ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ, ನಿಮ್ಮ ಸಂದೇಶವನ್ನು ಓದ್ಬಿಡ್ತೇನೆ. ಹಂಪಣ್ಣ ಅವರು ನ್ಯಾಮತಿಯಿಂದ ಅಂದ್ರೆ ಸಾವಯವ ಪದಾರ್ಥಗಳು, ಬೀಜಗಳಿಂದ, ಕೃಷಿ ತ್ಯಾಜ್ಯದಿಂದ, ಪಾಚಿಗಳಿಂದ, ಕೊಳೆಯ ವಸ್ತುಗಳಿಂದ ಉತ್ಪಾದನೆ ಮಾಡಬಹುದು ಇಂಧನ ಅಂತ ಹೇಳಿದ್ದಾರೆ. ಖಂಡಿತ. ರೂಪ HKSRP ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ ಕೃಷಿ ತ್ಯಾಜ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯ ಖಂಡಿತ ಹೌದು. ಆಮೇಲೆ ಸತ್ತ ಪ್ರಾಣಿಗಳು, ಸಸ್ಯಗಳು, ಕೊಳೆತಿರುವಂತಹ ಬೆಳವಳಿಕೆಗಳು ಜೈವಿಕ ಇಂಧನ ಅಂತ ಹೇಳ್ತಾ ಇದ್ದಾರೆ. ನಿತಿನ್ ಅವರು ಶಿವಮೊಗ್ಗದಿಂದ, ಬಸವೇಶ್ವರಶೀಲ ಸದಾಶಿವ ನಮಸ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹ್ಯಾಬಲ್ ರಾಘವೇಂದ್ರ ಪರ್ವತಕಲ್ಲ ಭದ್ರಾವತಿಯಿಂದ ಎಥನಾಲ್ ಮತ್ತು ಬಯೋಡೀಸೆಲ್ ಅಂತ ಹೇಳ್ತಿದ್ದಾರೆ. ಸಸ್ಯಗಳು, ಕೃಷಿ ತ್ಯಾಜ್ಯಗಳು, ಪ್ರಾಣಿಜನ್ಯ ವಸ್ತುಗಳಂತಹ ನವೀಕರಿಸಬಹುದಾದ ಜೀವರಾಶಿಗಳನ್ನು ಉತ್ಪಾದಿಸಲಾಗುವ ಇಂಧನವೇ ಜೈವಿಕ ಇಂಧನಗಳು ಅಂತ ಹೇಳ್ತಾ ಇದ್ದಾರೆ. ವೇದ ಶೆಟ್ಟಿ ಕಾಳ ಅವರ ಕುಂದಾಪುರದಿಂದ, ರಂಗಸ್ವಾಮಿ ಅವರು ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದಿಂದ ಜೈವಿಕ ಎಥನಾಲ್ ಮತ್ತು ಜೈವಿಕ ಡೀಸೆಲ್ ಅಂತ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ನೀವು ಡಿಸೋಜ್ ಅವರು ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಮೈಥೈನ್ ರೈಸರ್ ನಾಯ್ಕ್ ಹಾಗೂ ಸಸ್ಯಗಳು, ರಾಸಾಯನಿಕಗಳು, ಸಸ್ಯಗಳು, ಕೃಷಿ ತ್ಯಾಜ್ಯಗಳು ಮತ್ತೆ ಪ್ರಾಣಿಗಳ ಪಳೆಯುಳಿಕೆಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ. ಹಾಗೇನೆ ಕುಸುಮಾ ಚಂದ್ರಿಕಾ ನಟರಾಜ್, ನ್ಯಾಮತಿಯಿಂದ ಖಾದ್ಯವಲ್ಲದ ಬೀಜಗಳಿಂದ ತೆಗೆಯುವ ಎಣ್ಣೆ, ಬೇವಿನ ಎಣ್ಣೆ, ಹೊಂಗೆ ಬೀಜದ ಎಣ್ಣೆ ಇತ್ಯಾದಿ ಅಂತ ಹೇಳ್ತಾ ಇದ್ದಾರೆ. ಸಸ್ಯ ಮರ, ಸಸ್ಯ, ಕೃಷಿ ತ್ಯಾಜ್ಯ, ಪ್ರಾಣಿಗಳಿಂದ ಕೊಬ್ಬಿನ ಅಂಶದಿಂದ ತಯಾರಿಸುವ ಇಂಧನ ಮೂಲಗಳು ಅಂತ ಹೇಳ್ತಾ ಇದ್ದಾರೆ. ಮುರಳೀಧರ ಅವರು ಶಿವಮೊಗ್ಗದಿಂದ, ಸುಮಿತ್ರ ಮಾಂಡ್ರೆ ನಾಗರಾಜ್ ಅವರು ತ್ಯಾಜ್ಯಗಳು, CNG, ಎಥನಾಲ್, ಡೀಸೆಲ್ಸ್ ಅಂತ ಹೇಳ್ತಾ ಇದ್ದಾರೆ. ಚಿತ್ರಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಸಸ್ಯಗಳು, ಪ್ರಾಣಿಗಳು, ತ್ಯಾಜ್ಯದಿಂದ ತಯಾರಿಸುವ ಇಂಧನಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ರಾಜು ಶಂಕರ್ ಘಟ್ಟ ಅವರು ಸಸ್ಯಗಳು, ಕೃಷಿ ತ್ಯಾಜ್ಯಗಳು, ಪಾಚಿ, ಪ್ರಾಣಿಗಳು ಮತ್ತು ಇಂದಿನ ಕ್ಯಾಂಪಸ್ ಘಟಕಕ್ಕೆ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇದು ಹೊಸ ಪ್ರಯೋಗ ಅನ್ಸುತ್ತೆ. ನಮ್ಮ ಬಾನಲ್ಲಿ ಇರಬೇಕಾದ್ರೆ ನೀವೆಲ್ಲ ಏನಾದರೂ ಒಂದು ಹೊಸ ಪ್ರಯೋಗ ಮಾಡ್ತಾ ಇರ್ತೀರಿ. ತುಂಬಾ ಖುಷಿ ಆಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದೇನೆ. ಹಾಗೂ ರಾಜು ಶಂಕರ್ ಘಟ್ಟ ಅವರು ನಾಗಶಿ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೆರಗುಡಿಗೆ ಕೊಪ್ಪ ತಾಲೂಕಿನಿಂದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ನೈಸರ್ಗಿಕ ಮೂಲಗಳಿಂದ ನವೀಕರಿಸಬಹುದಾದ ಇಂಧನಗಳು ಅಂತ ಹೇಳ್ತಾ ಇದ್ದಾರೆ. ಮಹೇಶ್ವರ ಕಾಗೇಹಳ್ಳ ನಮ್ಮ ನೆಚ್ಚಿನ ಆಕಾಶವಾಣಿಗೆ ಕ್ಯಾಂಪಸ್ ಕಡೆ ಕಾರ್ಯಕ್ರಮದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಪ್ರಾಣಿ, ಸಸ್ಯ ಹಾಗೂ ನೈಸರ್ಗಿಕ ಮೂಲದಿಂದ ಉತ್ಪಾದನೆ ಹಾಗೂ ನವೀಕರಣ ಮಾಡುವ ಇಂಧನ ಜೈವಿಕ ಇಂಧನ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಂದ್ರಿಕಾ ಶೇಷಾಚಲ ಹಾರ್ನಾಳಿಂದ ಸರ್ ಕ್ಯಾಂಪಸ್ ಕಡೆಕರ್ ಉತ್ತಮ ಮಾಹಿತಿಯನ್ನು ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದಂತೆ ಕೃಷಿ ತ್ಯಾಜ್ಯ, ಪ್ರಾಣಿಗಳ ತ್ಯಾಜ್ಯ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ನೈಸರ್ಗಿಕ ಮೂಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಸಗಣಿ ಕೃಷಿ ತ್ಯಾಜ್ಯಗಳು, ಸಂಜೀವ್ ರೆಡ್ಡಿ ಭೀಮನೇರಿಯಿಂದ ಉತ್ತರ ಕಳಿಸಿಕೊಟ್ಟಿದ್ದಾರೆ.

ಜೈವಿಕ ಇಂಧನಗಳು ವಿಧಗಳು, ಜೈವಿಕ ಎಥನಾಲ್, ಕೊಬ್ಬು, ಜೋಳ ಮುಂತಾದ ಬೆಳೆಗಳಿಂದ ತಯಾರಿಸಲಾಗುತ್ತದೆ. ಜೈವಿಕ ಡೀಸೆಲ್ ಸಸ್ಯ ಎಣ್ಣೆಗಳ ಮತ್ತು ಪ್ರಾಣಿಗಳ ಕೊಬ್ಬಿನಿಂದ ತಯಾರಿಸಲಾಗುತ್ತದೆ. ಹಾಗೆಯೇ ಜೈವಿಕ ಅನಿಲ

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
2: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
3: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
2: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿತಿಹ ಕ್ಷಣಗಳು ಪ್ರಸಾರವಾಗಲಿದೆ.
0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಜಯಂತಿ ಕುಮಾರೇಶ್ ರವರ ವೀಣಾವಾದನ. ಕಾರ್ಯಕ್ರಮದ ಆರಂಭಕ್ಕೆ ಕೇಳೋಣ ಮಾಯಾ ಮೌಳವ ಗೌಳರಾಗದಲ್ಲಿರುವ ಆದಿತಾಳದಲ್ಲಿ ನಿಬದ್ಧವಾಗಿರುವ ತ್ಯಾಗರಾಜರ ಕೃತಿಯನ್ನು.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಂತಿ ಕುಮಾರೇಶನ್ ಅವರಿಂದ ವೀಣಾ ವಾದನವನ್ನು ಕೇಳಿದ್ರಿ. ಇದಾಗಿತ್ತು ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮಿನಿಮಮ್ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ. ಸ್ಟುಡಿಯೋ ಸಮಯ 11:20:20. ಸೇವಾ ಮಾಹಿತಿ. ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಹಿಂದಿನ ಸಾಲಿನಲ್ಲಿ ವಿದ್ಯಾರ್ಥಿ ವೇತನ ಪಡೆದಿರುವ ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಅರ್ಜಿ ತಿರಸ್ಕೃತಗೊಂಡು ವಿದ್ಯಾರ್ಥಿ ವೇತನ ಪಡೆಯದೇ ಇರುವಂತಹ ವಿದ್ಯಾರ್ಥಿಗಳು ಹಾಗೂ ಈ ಹಿಂದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸದೇ ಇರುವಂತಹ ಮತ್ತು 2026-27 ಸಾಲಿನ ನವೀನ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ವೆಬ್ಸೈಟ್ ಪ್ರೀ ಮೆಟ್ರಿಕ್ ಅಪ್ಲಿಕೇಶನ್ ಸಬ್ಮಿಷನ್ https://ssp.postmetric.karnataka.gov.in. ಜೂನ್ 30 ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ರೋಟರಿ ಸಂಸ್ಥೆ ಸಕಲೇಶ್ವರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಸುತ್ತಿರುವ ನಾಕ್ರು ಗಣಪಯ್ಯ ರೋಟರಿ ಶ್ರವಣದೋಷವುಳ್ಳ ಮಕ್ಕಳ ವಸತಿ ಶಾಲೆ ಕಳೆದ 37 ವರ್ಷಗಳಿಂದ 1-10 ತರಗತಿವರೆಗೆ 6-16 ವರ್ಷ ವಯೋಮಿತಿ ಇರುವ ಶ್ರವಣದೋಷವುಳ್ಳ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಬಂದಿರುತ್ತದೆ. ಇಲ್ಲಿ ಇವರಿಗೆ ಊಟ, ವಸತಿ, ಕಂಪ್ಯೂಟರ್ ಶಿಕ್ಷಣ, ಹೊಲಿಗೆ ತರಬೇತಿ ಉಚಿತವಾಗಿರುತ್ತದೆ. ವಿಶೇಷ ತರಬೇತಿ ಹೊಂದಿದ ಶಿಕ್ಷಕರಿಂದ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ನಾಕ್ರು ಗಣಪಯ್ಯ ರೋಟರಿ ಶ್ರವಣದೋಷವುಳ್ಳ ಮಕ್ಕಳ ಶಾಲೆ, ಕೌಡಹಳ್ಳಿ ಆನೆಮಹಲ ಅಂಚೆ ಸಕಲೇಶ್ಪುರ, 5731134 ಹಾಸನ ಜಿಲ್ಲೆ. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ. ಶ್ರೀ ಲೋಕೇಶ್ ಪ್ರಾಂಶುಪಾಲರು ಇವರ ದೂರವಾಣಿ ಸಂಖ್ಯೆ ಹೀಗಿದೆ: 9986855210 9142728288 ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಗಮನಿಸಿ: 9986885210 9142728288 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ.

2026 27ನೇ ಸಾಲಿನ ಶಿವಮೊಗ್ಗದ ಸರ್ಕಾರಿ ಉಪಕರಣಕಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಒಂದು ವರ್ಷದ ಅವಧಿಯ ಟೂಲ್ ರೂಮ್ ಮೆಷಿನಿಸ್ಟ್ ಕೋರ್ಸ್ಗೆ ಶುಲ್ಕದೊಂದಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ತರಬೇತಿ ಮುಗಿದ ನಂತರ ತಾಂತ್ರಿಕ ಕೈಗಾರಿಕೆಗಳಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗುವುದು. ಟೂಲ್ ರೂಮ್ ಮೆಷಿನಿಸ್ಟ್ ಒಂದು ವರ್ಷ ಅವಧಿಯಾಗಿದ್ದು ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆಗಿದ್ದರೂ ಸಹ ಈ ಒಂದು ಕೋರ್ಸ್ಗೆ ತಾವು ಸೇರಿಕೊಳ್ಳಬಹುದಾಗಿದೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ವಯಸ್ಸು, ವಿದ್ಯಾರ್ಹತೆ, ದಾಖಲಾತಿಗಳನ್ನು ಹಾಗೂ ವೈಯಕ್ತಿಕ ವಿವರಗಳೊಂದಿಗೆ ಈಗ ಹೇಳುವ ವಿಳಾಸದಲ್ಲಿ ಅರ್ಜಿ ಸಂಪರ್ಕಿಸಬಹುದೆಂದು ಪ್ರಾಂಶುಪಾಲರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 0818224650504. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 0818224650504. ಮೊಬೈಲ್ ದೂರವಾಣಿ ಸಂಖ್ಯೆ 944483070727. ಮತ್ತೊಂದು 944982654 ಎಂದು ತಮ್ಮ ಪ್ರಕಟಣೆಯಲ್ಲಿ ಪ್ರಾಂಶುಪಾಲರು ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಶಿವಮೊಗ್ಗ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಶಿವಮೊಗ್ಗ ಜಿಲ್ಲೆಯ ಗಾಜಿನೂರಿನ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2026-27 ಸಾಲಿಗೆ 11ನೇ ತರಗತಿಗೆ ವಾಣಿಜ್ಯ ವಿಭಾಗಕ್ಕೆ ಖಾಲಿ ಇರುವ ಸೀಟುಗಳ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 2025-26 ಸಾಲಿನಲ್ಲಿ 10ನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು. 10ನೇ ತರಗತಿಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳು ಕನಿಷ್ಠ ಶೇಕಡಾವಾರು 50 ಅಂಕಗಳನ್ನು ಪಡೆದಿರಬೇಕು. ಅಭ್ಯರ್ಥಿಯು 1/6/2009 31/7/2011 ದಿನಾಂಕದೊಳಗಾಗಿ ಜನಿಸಿರಬೇಕು. ಅರ್ಹ ಆಸಕ್ತಿ ವಿದ್ಯಾರ್ಥಿಯು ವಿದ್ಯಾರ್ಥಿನಿಯರು ವಿದ್ಯಾಲಯದ ಕಾರ್ಯಾಲಯಕ್ಕೆ ಜೂನ್ 30 ಅರ್ಜಿಯನ್ನು ಎಲ್ಲ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ನವೋದಯ ವಿದ್ಯಾಲಯದ ಪ್ರಾಚಾರ್ಯರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 30 ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಸ್ವಮೆನ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್, ಐಬ್ಯೂ ಮ್ಯಾನ್ ಪವರ್ ಸೆಕ್ಯುಲರ್ ಸೊಲ್ಯೂಷನ್ಸ್ ಎಲ್ಎಲ್ಪಿ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಡಿಗ್ರಿ ಪೂರೈಸಿದ 18 ರಿಂದ 40 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗ ಅಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ.

ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿ ಸಹಾಯಕರ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇರ ಸಂದರ್ಶನವನ್ನು ಕರೆಯಲಾಗಿದ್ದು, ಇಲ್ಲಿನ ಪಶು ವೈದ್ಯಕೀಯ ಮಹಾವಿದ್ಯಾಲಯ ವಿವಿಧ ವಿಭಾಗಗಳ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಭರ್ತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ನೇಮಕಾತಿಯು ಸಂಪೂರ್ಣವಾಗಿ ಗುತ್ತಿಗೆ ಆಧಾರಿತವಾಗಿದ್ದು, ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಜುಲೈ 4 ಬೆಳಗ್ಗೆ 10:30 ಡೀನ್ ಕಚೇರಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿ ನೇರ ಸಂದರ್ಶನ ನಡೆಯಲಿದ್ದು, ಪಶುವೈದ್ಯಕೀಯ ಅಂಗರಚನಾಶಾಸ್ತ್ರ ವಿಭಾಗ, ಪ್ರಾಣಿ ಆಹಾರಶಾಸ್ತ್ರ, ಪಶುವೈದ್ಯಕೀಯ ಔಷಧ ಮತ್ತು ವಿಷಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಪರೋಪಜೀವಶಾಸ್ತ್ರ, ಜಾನುವಾರು ಸಾಕಾಣಿಕೆ ಸಂಕೀರ್ಣ, ಕುಕುಟ ಜಾನುವಾರು ಉತ್ಪಾದನಾ ನಿರ್ವಹಣಾಶಾಸ್ತ್ರ, ಪಶುವೈದ್ಯಕೀಯ ಶರೀರ ಕ್ರಿಯೆ ಮತ್ತು ಜೀವರಸಾಯನಶಾಸ್ತ್ರ ಇವುಗಳಿಗೆ ಈ ಒಂದು ವಿಭಾಗಗಳಿಗೆ ಪ್ರಾಧ್ಯಾಪಕರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಹಾಗೆಯೇ ಪಶುವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿಶಾಸ್ತ್ರ, ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ, ಚಿಕಿತ್ಸಾಶಾಸ್ತ್ರ, ಶಸ್ತ್ರಚಿಕಿತ್ಸಾ ಈ ವಿಭಾಗಗಳಲ್ಲಿ ಆಯ್ಕೆ ಮಾಡಲಾಗುವುದು. ಸಿಆರ್ ನಿಯಮಾವಳಿ ಪ್ರಕಾರ ಮಾರ್ಗಸೂಚಿಯಂತೆ ನಿಗದಿಪಡಿಸಿದ ವಿದ್ಯಾರ್ಥಿಯನ್ನು ಹೊಂದಿರುವ ಅಭ್ಯರ್ಥಿಗಳು ಈ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ.

ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ 50,000 ರೂಪಾಯಿಗಳ ಸಂಭಾವನೆ ನೀಡಲಾಗುವುದು. ಹೆಚ್ಚಿನ ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ವಿವರಗಳಿಗಾಗಿ ಈಗ ಹೇಳುವ ದೂರವಾಣಿ ಸಂಖ್ಯೆಯಾದ 0812820072 ಸಂಪರ್ಕಿಸಬಹುದು ಅಥವಾ ವಿಶ್ವವಿದ್ಯಾಲಯದ ಅಧಿಕೃತ ಜಾಲತಾಣವಾದ www.kvafsu.edu.in ಭೇಟಿ ನೀಡಬಹುದೆಂದು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ತನ್ನ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸೇವಾ ಮಾಹಿತಿ ಪ್ರಸಾರವಾಯಿತು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ ಈಗ ಒಂದು ಭಾವಗೀತೆ ವೃಂದಗಾನದಲ್ಲಿ ಕೇಳೋಣ. ವರಕವಿ ದರಾ ಬೇಂದ್ರೆಯವರ ಕವನವನ್ನು

ಎಲ್ಲರಿಗೂ ಭಾವಗೀತೆಗಳನ್ನು ಕೇಳಿದ್ರೆ ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಜನಪದ ಸಂಗೀತ ಶಂಕರಘಟ್ಟದ ಶ್ರೀಮತಿ ಪಾರ್ವತಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.

0: இத்தல அழகவுளி நுடுதம் மதலிங்கான சோபானவே அக்க தக்காளே காணாசாவே.
1: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಂಕರಘಟ್ಟದ ಶ್ರೀಮತಿ ಪಾರ್ವತಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದ್ರಿ. ಇದಾಗಿತ್ತು ಈ ಹೊತ್ತಿನ ಜನಪದ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12 ಗಂಟೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಜಯಪುರ ಜಿಲ್ಲೆ ಆಲಮೇಲ ಪಟ್ಟಣದಲ್ಲಿ 145 ಕೋಟಿ ರೂಪಾಯಿ ಅನುದಾನದಲ್ಲಿ ತೋಟಗಾರಿಕೆ ಕಾಲೇಜು, 44 ಕೋಟಿ ರೂಪಾಯಿ ವೆಚ್ಚದ ಕಡಣಿ ಸೇತುವೆ, 3 ಕೋಟಿ ರೂಪಾಯಿ ಸುಸಜ್ಜಿತ ಕ್ರೀಡಾಂಗಣ ಸೇರಿದಂತೆ 25 ಕೋಟಿ ರೂಪಾಯಿ ಅನುದಾನದ ಆಲಮೇಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಶಾಸಕ ಅಶೋಕ್ ಮನಗೂಳಿಯವರ ಪ್ರಸ್ತಾವನೆ ಮೇರೆಗೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಮೀಸಲಿಟ್ಟು ಕಾಮಗಾರಿಗಳಿಗೆ ಚಾಲನೆ ನೀಡಿರುವುದಾಗಿ ತಿಳಿಸಿದರು. ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ಪಾಲ್ಗೊಂಡಿದ್ದರು. ರಾಜ್ಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ 4 ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ವಿತರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಶುಲ್ಕ ಪಾವತಿಸಿ ಬಸ್ ಪಾಸ್ ಪಡೆದಿರುವ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸಂಪೂರ್ಣ ವಿವರ ದಾಖಲಿಸಿ ತಮ್ಮ ಹಣವನ್ನು ಮರಳಿ ಪಡೆಯಬಹುದು ಎಂದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತಿಳಿಸಿದೆ. ರಾಜ್ಯಾದ್ಯಂತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶನಿವಾರದ ಶಾಲಾ ಸಮಯವನ್ನು ಬೆಳಗ್ಗೆ 8:30 ಮಧ್ಯಾಹ್ನ 12:30 ನಿಗದಿಪಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಸುರಳ್ಕರ್ ತಿಳಿಸಿದ್ದಾರೆ. ಸಾಕ್ಷ್ಯವು ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಮನೋ ವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದಿನದ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಸೇವನೆ ವ್ಯಸನವು ವ್ಯಕ್ತಿಯ ಆರೋಗ್ಯ, ಕುಟುಂಬ, ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಈ ದಿನದ ಮಹತ್ವ ಮಾದಕ ವಸ್ತುಗಳ ದುರುಪಯೋಗವನ್ನು ತಡೆಯುವುದರ ಜೊತೆಗೆ ಯುವಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಅಕ್ರಮ ಮಾದಕ ವಸ್ತುಗಳ ವ್ಯಾಪಾರವನ್ನು ನಿಯಂತ್ರಿಸಲು ಜಾಗತಿಕ ಸಹಕಾರವನ್ನು ಉತ್ತೇಜಿಸುವುದಾಗಿದೆ. ಇಂದಿನ ಸಮಾಜದಲ್ಲಿ ಮಾದಕ ವಸ್ತುಗಳ ಸೇವನೆ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಕಾಡುತ್ತಿದೆ. ಯುವಜನಾಂಗವು ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿತುಕೊಳ್ಳಬೇಕಾಗಿದೆ. ವೈದ್ಯರ ಮಾರ್ಗದರ್ಶನವು ಕೂಡ ಅತ್ಯಗತ್ಯವಾಗಿದೆ. ಟೆಲಿಮನಸ್ 144 16 ಉಚಿತ ಸಹಾಯವಾಣಿಗೆ ಕರೆ ಮಾಡುವುದರ ಮೂಲಕವೂ ಮಾದಕ ವ್ಯಸನದಿಂದ ಹೊರಬರಲು ಸಹಾಯವನ್ನು ಪಡೆದುಕೊಳ್ಳಬಹುದು.
0: ಯಾದಗಿರಿ ನಗರದಲ್ಲಿ ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಹಾಗೂ ಅಕ್ರಮ ಸಾಗಾಣೆ ವಿರೋಧಿ ದಿನದಂಗವಾಗಿ ಆಯೋಜಿತ ಜಾಗೃತಿ ಪಾದಯಾತ್ರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಚಾಲನೆ ನೀಡಿದರು. ಇಂದು ಮಹಾನ್ ಕವಿ, ರಾಷ್ಟ್ರೀಯ ಗೀತೆ ವಂದೇ ಮಾತರಂ ರಚಿಸಿದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ಜಯಂತಿ. ಕೇಂದ್ರ ಗೃಹ ಖಾತೆ ಸಚಿವರಾದ ಅಮಿತ್ ಶಾ, ಲೋಕಸಭಾ ಸಭಾಪತಿ

0: ಓಂ ಬಿರ್ಲಾ ಸೇರಿದಂತೆ ಗಣ್ಯರು ಬಂಕಿಮರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಧಾರವಾಡದ ರೂಟ್ಸೆಟ್ ಸಂಸ್ಥೆಯಲ್ಲಿ ಬೆಳಗಾವಿ, ಹಾವೇರಿ, ಗದಗ್, ಕೊಪ್ಪಳ, ಯಾದಗಿರಿ ಹಾಗೂ ವಿಜಯನಗರ ಜಿಲ್ಲೆಗಳ 30 ಶಿಬಿರಾರ್ಥಿಗಳಿಗೆ 30 ದಿನಗಳ ಟೇಲರಿಂಗ್ ಕೌಶಲ್ಯ ತರಬೇತಿ ಕಾರ್ಯಾಗಾರ ನಡೆಯಿತು ಎಂದು ರೂಟ್ಸೆಟ್ ನಿರ್ದೇಶಕ ಜಿಪಿ ಪೃಥ್ವಿರಾಜ್ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಗದಗ ಶಹರ ಸಂಪನ್ಮೂಲ ಕೇಂದ್ರದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಅರುಣ್ ಕುಮಾರ್ ಕಟ್ಟಿಮನಿ ಶಾಲಾ ವಾಹನಗಳ ಸುರಕ್ಷತೆ ಹಾಗೂ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿ ಶಾಲಾ ವಾಹನಗಳ ಚಾಲಕರು ಮತ್ತು ನಿರ್ವಾಹಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026ನ್ನು ಪರಿಣಾಮಕಾರಿಯಾಗಿ ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ನಾಡಿದ್ದು ಜೂನ್ 28ರಂದು ಭಾನುವಾರ ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಕೋಲಾರ ಜಿಲ್ಲೆ ಆರೋಗ್ಯಾಧಿಕಾರಿ ಡಾ ಜಿ ಶ್ರೀನಿವಾಸ್ ಕೋರಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಂದು ಕೊನೆಯ ದಿನವಾಗಿದೆ. ಉಚಿತ ದೂರವಾಣಿ ಸಂಖ್ಯೆ 1800117800ಗೆ ಕರೆ ಮಾಡಿ ಅಭಿಪ್ರಾಯಗಳನ್ನು ಧ್ವನಿಮುದ್ರಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
1: ಆಕಾಶವಾಣಿ

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನರವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ.
1: ವ್ಯಕ್ತಿಯೊಬ್ಬ ತನ್ನ ಜೀವನದ ಚರಿತ್ರೆ, ಅನುಭವ, ಸಾಧನೆಗಳು, ಸುತ್ತಲಿನ ಪರಿಸರ, ಸನ್ನಿವೇಶಗಳು, ಘಟನೆಗಳನ್ನು ತಾನೇ ಸ್ವತಃ ಕೃತಿಯಾಗಿಸುವುದೇ ಆತ್ಮಕಥೆ. ಸಾಹಿತ್ಯದಲ್ಲಿ ಆತ್ಮಕಥೆ ಜನಪ್ರಿಯ ಪ್ರಕಾರವಾಗಿದೆ. ಪುರುಷ ಲೇಖಕರಾದರೆ ತನ್ನ ವೃತ್ತಿ, ಪ್ರವೃತ್ತಿ, ವೈಯಕ್ತಿಕ ಬದುಕು, ರಾಜಕೀಯ, ಸಾರ್ವಜನಿಕ ವಿವರಗಳನ್ನು ಆತ್ಮಕಥನದಲ್ಲಿ ಪ್ರಸ್ತಾಪಿಸುತ್ತಾನೆ. ಆದರೆ ಮಹಿಳಾ ಲೇಖಕಿಯೊಬ್ಬಳು ಭಾವನಾತ್ಮಕ ವಿವರ, ಕುಟುಂಬ, ಸಾಮಾಜಿಕ ಸ್ಥಿತಿಗಳಷ್ಟನ್ನೇ ಹೇಳಬಲ್ಲಳು. ವೈಯಕ್ತಿಕ ಬದುಕಿನ ವಿವರಗಳನ್ನು ತೆರೆದಿಡುವಲ್ಲಿ ಆಕೆ ಹಿಂಜರಿಯುತ್ತಾಳೆ. ಆತ್ಮಕಥೆಗಳನ್ನು ಕೆಲವೊಮ್ಮೆ ಅನುಮಾನದಿಂದ ಅಂತರ ಕಾಯ್ದಿಟ್ಟುಕೊಂಡೇ ಓದಬೇಕಾಗುತ್ತದೆ. ಆತ್ಮಕಥೆಗಳು ಪೂರ್ತಿ ಸತ್ಯವಲ್ಲ ಎಂಬ ಗಿರೆಡ್ಡಿ ಗೋವಿಂದರಾಜು ಅವರ ಮಾತನ್ನು ನಾವು ಇಲ್ಲಿ ನೆನಪಿನಲ್ಲಿ ಇರಿಸಿಕೊಳ್ಳಬೇಕಾಗುತ್ತದೆ. ಕನ್ನಡದಲ್ಲಿ ಮಹಿಳಾ ಆತ್ಮಕಥೆಗಳು ತೀರಾ ಇತ್ತೀಚೆಗಷ್ಟೇ ಗಣನೀಯವಾಗಿ ಪ್ರಕಟಗೊಳ್ಳುತ್ತಿವೆ. ಪ್ರಗತಿಶೀಲ ಕಾಲಘಟ್ಟದ ಡಾಕ್ಟರ್ ಅನುಪಮಾ ನಿರಂಜನರ ಎರಡು ಪುಸ್ತಕಗಳು ಆ ಕಾಲಘಟ್ಟದ ಮಹಿಳಾ ಸಾಹಿತ್ಯಗಳು, ಪುರುಷ ಸಾಹಿತಿಗಳ ಧೋರಣೆಗಳು, ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಹೋರಾಟ, ಸೋಲು, ಯಶಸ್ಸುಗಳ ಚರಿತ್ರೆಗಳನ್ನು ನಮ್ಮ ಮುಂದಿರಿಸಿವೆ. 1934 ತೀರ್ಥಹಳ್ಳಿಯಲ್ಲಿ ಜನಿಸಿದ ವೆಂಕಟಲಕ್ಷ್ಮಿ ತಂದೆ ಸ್ಕೂಲ್ ಇನ್ಸ್ಪೆಕ್ಟರ್ ಶಿವರಾಮಯ್ಯನವರ ಒತ್ತಾಸೆಯಿಂದ ತಾವು ಇಚ್ಛಿಸಿದ ಮೆಡಿಕಲ್ ಕೋರ್ಸ್ ಅನ್ನು ಮುಗಿಸುತ್ತಾರೆ. ಅಪ್ಪನ ಕಡೆಯ 3 ತಾತಂದಿರು ಜಿಲ್ಲಾಧಿಕಾರಿ, ವೈದ್ಯಾಧಿಕಾರಿಗಳು, ಸರ್ಕಾರದ ಅಂಡರ್ ಸೆಕ್ರೆಟರಿಯಾಗಿದ್ದವರು. ಅವರ ಮನೆಯಲ್ಲಿನ ಕನ್ನಡ ಮತ್ತು ಇಂಗ್ಲಿಷ್ ಪುಸ್ತಕಗಳ ಅವರ ಗತ್ತುಗೈರತ್ತುಗಳು ವೆಂಕಟಲಕ್ಷ್ಮಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ವೆಂಕಟಲಕ್ಷ್ಮಿ ಚೆನ್ನಾಗಿ ಓದಿ ದುಡ್ಡಿಗಿಂತ ವಿದ್ಯೆ ಮುಖ್ಯ ಎಂಬ ತಂದೆಯ ಮಾತಿನಂತೆ ಓದು ವಿದ್ಯೆಗಳಿಗೆ ಆದ್ಯತೆಯನ್ನು ನೀಡುತ್ತಾ ಬರವಣಿಗೆಯ ಕಡೆಗೂ ಆಕರ್ಷಿತರಾಗುತ್ತಾರೆ. ಸುತ್ತಲ ಪರಿಸರಗಳು, ಘಟನೆಗಳು, ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯ, ಬಡತನ, ನೋವುಗಳನ್ನು ತನ್ನದೇ ರೀತಿಯಲ್ಲಿ ಆಕೆ ಕಥಾರೂಪದಲ್ಲಿ ಬರೆದರು. ಮನೆಯ ಬಡತನದ ನೋವನ್ನು ಸಾಹಿತ್ಯ ರಚನೆಯಲ್ಲಿ ಸಿಕ್ಕ ಗೌರವಗಳಿಂದ ಮರೆಯುವಂತಾಗುತ್ತದೆ. ವಿಚಾರವಂತ ಗೆಳತಿಯರ ಸಂಸರ್ಗದಿಂದಾಗಿ ವಿದ್ಯಾರ್ಥಿ ಪರಿಷತ್ತು, ರಷ್ಯಾದ ಸಮಸಮಾಜಗಳ ಕುರಿತ ತಿಳುವಳಿಕೆ, ಕ್ರಾಂತಿ ಪತ್ರಿಕೆಗಳ ಒಡನಾಟ ವೆಂಕಟಲಕ್ಷ್ಮಿಗೆ ಹೊಸ ಅರಿವನ್ನು ನೀಡಿತು. ಈ ಸಂದರ್ಭದಲ್ಲಿ ಭೂಗತ ರಾಜಕೀಯ ತರುಣ ಕುಳಕುಂದ ಶಿವರಾಯರ ಪರಿಚಯ ಇವರ ಬದುಕು ಭವಿಷ್ಯವನ್ನು ಬದಲಾಯಿಸುವಂತೆ ಮಾಡುತ್ತದೆ. ಇವರ ಕಥೆಗಳ ಪ್ರಕಟಣೆಗೆ ಒತ್ತಾಸೆಯಾಗಿ ನಿಂತ ಶಿವರಾಯರು ಮುಂದೆ ನಿರಂಜನ ಅಂಕಿತನಾಮದಿಂದ ಲೇಖಕಿಯ ಬರವಣಿಗೆಗೆ ಜೊತೆಯಾದರು. ಮೆಡಿಕಲ್ ವಿದ್ಯಾಭ್ಯಾಸ ಮುಗಿಯುವವರೆಗೂ ವಿವಾಹ ಮುಂದೂಡಿದರು.

ಬೇಕಾದ ಹಣಕಾಸು, ಮನೆ ಬಾಡಿಗೆ, ಕ್ಲಿನಿಕ್ ತೆರೆಯಲು ಬೇಕಾದ ಸೌಲಭ್ಯಗಳನ್ನೆಲ್ಲ ಸಜ್ಜನ ಸ್ನೇಹಿತರು ಹಾಗೂ ಸಾಹಿತಿಗಳಿಂದ ಪಡೆದುಕೊಂಡರು. ಅಕ್ಷರಶಃ ಬೇಂದ್ರೆಯವರ ನಾನು ಬಡವ ಆಕೆ ಬಡವಿ ಶೈಲಿಯಲ್ಲೇ ಬದುಕಿದರು. ಸಾಹಿತ್ಯದ ಮೇಲಿನ ಆಸಕ್ತಿ ಪ್ರವೃತ್ತಿಯಾಯಿತು. ವೃತ್ತಿ ಪ್ರವೃತ್ತಿಗಳೆರಡನ್ನೂ ಸರಿಸಮಾನವಾಗಿ ಸರಿದೂಗಿಸಿಕೊಂಡು ಹೋಗಲು ಅನುಪಮ ದೊಡ್ಡ ಹೋರಾಟವನ್ನೇ ಮಾಡಬೇಕಾಯಿತು. ದುಡಿಮೆ ಇಲ್ಲವಾದರೆ ಬದುಕಿಲ್ಲ. ಮನೆಯಲ್ಲಿ ಹಿರಿಯರಾದ ಅತ್ತೆಗೆ ಮನೆ ಕೆಲಸದಲ್ಲಿ ನೆರವು, ಕ್ಲಿನಿಕ್ನಲ್ಲಿ ರೋಗಿಗಳನ್ನು ಉಪಚರಿಸುವುದು, ಸಂಜೆ ಮತ್ತೆ ಮನೆ ಕೆಲಸ, ಮುಗಿದ ನಂತರ ಬರವಣಿಗೆಯತ್ತ ಗಮನ ಹರಿಸುವುದು, ಮಕ್ಕಳ ಊಟ, ಆರೋಗ್ಯ, ಓದು, ವಿದ್ಯಾಭ್ಯಾಸದತ್ತ ಗಮನ ಹರಿಸುವುದು, ಈ ಎಲ್ಲ ಎಡಬಿಡದ ಒತ್ತಡ ಸಾಹಿತ್ಯ ರಚನೆಯತ್ತ ಗಮನ ಹರಿಸಲು ಅಸಾಧ್ಯವಾಗುವಂತೆ ಮಾಡುತ್ತಿತ್ತು. ಆಯಾಸದಿಂದಾಗಿ ಸೃಜನಶೀಲತೆಯ ಅಭಿವ್ಯಕ್ತಿಗಾಗಿ ಅವಕಾಶ ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಅಸಹಾಯಕತೆಯ ಸಂದರ್ಭದಲ್ಲೆಲ್ಲ ಲೇಖಕಿ ಅನುಪಮಾ ಅವರು ವರ್ಜಿನಿಯಾ ವೂಲ್ಫ್ ಹಾಗೂ ಆಕೆಯ ಕೃತಿ ಎ ರೂಮ್ ಆಫ್ ಒನ್ಸ್ ಓನ್ ಅನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಾರೆ. ಪಾಶ್ಚಾತ್ಯ ಹಾಗೂ ಪೌರಾತ್ಯ ಕಲ್ಪನೆಗಳಿಗೆ ಹೆಣ್ಣಿಗೆ ಸಂಬಂಧಿಸಿದಂತೆ ಎಷ್ಟೋ ಹೋಲಿಕೆಗಳಿದ್ದವು. ಪುರುಷ ಪ್ರಧಾನ ವ್ಯವಸ್ಥೆ, ಸ್ಥಾಪಿತ ಕಟ್ಟುಪಾಡುಗಳು, ಸಂಪ್ರದಾಯಗಳು, ಹೆಂಗಸೆಂದರೆ ವಿನಯ, ನಾಚಿಕೆ, ಅಧೀನತೆ, ತ್ಯಾಗ, ಸೇವೆ, ದೇವತೆ ಇತ್ಯಾದಿ ಕಟ್ಟುಪಾಡುಗಳ ಚಿತ್ರಣಗಳೆಲ್ಲ ಒಂದೇ ಆಗಿದ್ದವು. ಜಗತ್ತಿನ ಮಹಿಳಾ ಸಾಹಿತಿಗಳೆಲ್ಲ ಇದೇ ದ್ವಂದ್ವಗಳಿಂದ ನಲುಗಿ ಹೋಗುತ್ತಿರುವ ಬಗೆಗೆ ಅನುಪಮಾಗೆ ನೋವಿತ್ತು. ತನ್ನತನ ಹೊಂದಿರುವ ಬೌದ್ಧಿಕ ವಲಯದಲ್ಲಿ ಕ್ರಿಯಾಶೀಲಳಾಗಿರುವ ಹೆಣ್ಣು ಜಗತ್ತಿಗೆ ತೆರೆದುಕೊಳ್ಳಬೇಕು ಎಂಬ ಆಕಾಂಕ್ಷೆ ಇತ್ತು. ಒಳ್ಳೆಯ ವೈದ್ಯೆಯಾಗಬೇಕು ಎಂಬ ಪ್ರಬಲ ಆಸೆಯಷ್ಟೇ ಒಳ್ಳೆಯ ಹೆಂಡತಿ, ಗೃಹಿಣಿ, ತಾಯಿ ಆಗಬೇಕು ಎನ್ನುವುದೂ ಅವರಲ್ಲಿತ್ತು. ಉದ್ಯೋಗದ ಕಾರಣ ಮನೆ, ಗಂಡ, ಮಕ್ಕಳನ್ನು ನಿರ್ಲಕ್ಷಿಸುತ್ತಿದ್ದೇನೆ ಎಂಬ ಅಪರಾಧಿ ಭಾವವೂ ಕಾಡುತ್ತಿತ್ತು. ನಿರಂಜನರು ಅಧ್ಯಯನಶೀಲರಾಗಿದ್ದು ಬರವಣಿಗೆಗೆ ಪ್ರಾರಂಭಿಸಿದರೆ ರಾತ್ರಿ ಹಗಲು ಎಂಬ ವ್ಯತ್ಯಾಸವಿಲ್ಲದೆ ಒಂದೂವರೆ ಎರಡು ತಿಂಗಳಲ್ಲಿ ಕಾದಂಬರಿ ಮುಗಿಸುತ್ತಿದ್ದರು. ಗಂಭೀರವಾದ ಸಾಹಿತ್ಯ ಹೊರಬರುತ್ತಿತ್ತು. ಒಂದೇ ಸೂರಿನಡಿ ಅನುಪಮ ಹಾಗೂ ನಿರಂಜನರಿಬ್ಬರೂ ಸಾಹಿತ್ಯ ರಚಿಸುತ್ತಿದ್ದರೂ ಕೂಡ ಬರವಣಿಗೆಯಲ್ಲಿ ಭಿನ್ನತೆ ಇತ್ತು. ಪತಿ ಪತ್ನಿಯರಿಬ್ಬರೂ ವಸ್ತು ವಿಷಯಗಳ ಬಗ್ಗೆ ಚರ್ಚಿಸುತ್ತಿರಲಿಲ್ಲ. ಬರೆಯುವ ಪ್ರೇರಣೆಯಾದಾಗ ತಕ್ಷಣವೇ ಕುಳಿತು ಬರೆಯುವ ಅನುಕೂಲ, ಸಮಯಾವಕಾಶ, ಏಕಾಂತಗಳು ಹೆಣ್ಣಾದ ಕಾರಣ ಒದಗುತ್ತಿರಲಿಲ್ಲ. ವೂಲ್ಫ್ ಹೇಳುವಂತೆ ಏಕಾಂತ, ಪ್ರತ್ಯೇಕ ಕೊಠಡಿ, ಪ್ರತ್ಯೇಕ ಕುರ್ಚಿ ಮೇಜುಗಳ ಸವಲತ್ತು ಮಹಿಳಾ ಸಾಹಿತಿಗಳಿಗೆ ಲಭ್ಯವಿರಲಿಲ್ಲ. ಆದರೆ ಬರವಣಿಗೆಗೆ ನಿರಂಜನರ ಒತ್ತಾಸೆ ನಿರಂತರವಾಗಿತ್ತು. ಅನುಪಮ ತಮ್ಮ ಅನೇಕ ಕಾದಂಬರಿ ಹಾಗೂ ವೈದ್ಯಕೀಯ ಲೇಖನಗಳನ್ನು ಕೆಲವು ಪತ್ರಿಕೆಗಳಿಗೆ ಕಳುಹಿಸುತ್ತಿದ್ದರು. ಧಾರಾವಾಹಿ ರೂಪದಲ್ಲಿ ಬರುತ್ತಿದ್ದ ಕಾದಂಬರಿಗಳು ಜನಪ್ರಿಯವಾಗಿ ನಂತರ ಪುಸ್ತಕ ರೂಪದಲ್ಲಿ ಹೊರಬರುತ್ತಿದ್ದವು. ಪುಸ್ತಕಗಳ ಪ್ರಚಾರವಾಗುತ್ತಿತ್ತು. ಆದರೆ ಧಾರಾವಾಹಿಯಾಗಿ ಬರುವ ಕಾದಂಬರಿಗಳೆಲ್ಲ ಕಳಪೆ ಎಂಬ ಮನೋಭಾವ ಅನೇಕ ವಿಮರ್ಶಕರಿಗೂ ಬುದ್ಧಿಜೀವಿಗಳಿಗೂ ಇತ್ತು. ಮಹಿಳಾ ಕೃತಿಗಳನ್ನು ವಿಮರ್ಶಕರು ವಿಮರ್ಶಿಸದ ಕಾರಣ ಪ್ರಚಾರ ಸಿಗದೆ ಹೋಗುತ್ತಿತ್ತು. ಪುಸ್ತಕಗಳನ್ನು ಯಾರೂ ಓದದೆ ಯಾರ ಕಣ್ಣಿಗೂ ಬೀಳದೆ ಹೋಗುವ ಸಂಭವ ಜಾಸ್ತಿ ಇತ್ತು. ಇದೇ ಕಾರಣಕ್ಕೆ ಮಹಿಳಾ ಸಾಹಿತಿಗಳು ಈ ಮಾಧ್ಯಮವನ್ನೇ ಅವಲಂಬಿಸಿದ್ದರು. ಅನುಪಮಾ ಅವರ ಕಾದಂಬರಿಗಳನ್ನು ಓದಿದ ನಿರಂಜನ ಅವರು ಶುದ್ಧ ಸೆಂಟಿಮೆಂಟಲ್ ವಸ್ತುಗಳನ್ನು ಕೈಬಿಟ್ಟು ಗಂಭೀರ ವಿಚಾರಗಳನ್ನು ತೆಗೆದುಕೊಳ್ಳಿ ಎಂದು ತಿಳಿಹೇಳುತ್ತಾರೆ. ಬರಹಗಾರರಿಗೆ ಭಾಷಾ ಶುದ್ಧತೆ ಹಾಗೂ ಪ್ರೌಢಿಮೆ ಮುಖ್ಯ, ಅಧ್ಯಯನದ ಅಗತ್ಯ ಇದೆ ಎಂದು ನಿರಂಜನರು ಹೇಳಿದಾಗ ಅನುಪಮಾಗೆ ಅಸಮಾಧಾನವಾದರೂ ತಮ್ಮ ಮಿತಿಯನ್ನು ಅನುಪಮಾ ಅರ್ಥೈಸಿಕೊಳ್ಳುತ್ತಾರೆ. ಅವರು ಬರೆದುಕೊಟ್ಟ ಪಟ್ಟಿಯನ್ನು ಅನುಪಮಾ ಅವರು ಅನೇಕ ವರ್ಷಗಳ ಕಾಲ ತಮ್ಮೊಂದಿಗೆ ಇರಿಸಿಕೊಂಡು ಬಳಸಿಕೊಳ್ಳುತ್ತಾರೆ ಹಾಗೂ ತಾನು ಅಪ್ಪಟ ಹಳ್ಳಿಯ ಹೆಣ್ಣಾಗಿ ಕಾಗುಣಿತ, ಅಲ್ಪಪ್ರಾಣ, ಮಹಾಪ್ರಾಣ, ಅಕಾರ ಹಕಾರಗಳ ಉಚ್ಚಾರಣೆಗಳನ್ನು ಸರಿಪಡಿಸಿಕೊಂಡಿದ್ದನ್ನು ಸಜ್ಜನಿಕೆಯಿಂದ ನೆನಪಿಸಿಕೊಳ್ಳುತ್ತಾರೆ. ಅನುಪಮಾರ ಕೃತಿಗಳ ಕಠಿಣ ಟೀಕಾಕಾರರಾಗಿದ್ದ ನಿರಂಜನರಿಂದ ತಮ್ಮ ಬರವಣಿಗೆಗೆ ಪ್ರೌಢತೆ ಬಂತು ಎಂದು ಅನುಪಮಾ ಸ್ಮರಿಸುತ್ತಾರೆ. ಸುಮಾರು 25 ಕಾದಂಬರಿಗಳು, 8 ಸಣ್ಣ ಕಥೆಗಳು, 2 ಆತ್ಮಕಥನಗಳು, ಶಿಶು ಸಾಹಿತ್ಯ 365 ಕಥೆಗಳ ಗುಚ್ಛ, 9 ವೈದ್ಯಕೀಯ ಸಾಹಿತ್ಯ, 5 ಪ್ರವಾಸ ಕಥನ, ದಾಂಪತ್ಯ ಕಲೆ ಹಾಗೂ ವಿಜ್ಞಾನದ ಬಗ್ಗೆ 2, ಹೀಗೆ ಸಾಕಷ್ಟು ಕೃತಿಗಳನ್ನು ತಮ್ಮ ಅನಾರೋಗ್ಯದ ನಡುವೆಯೂ ರಚಿಸುತ್ತಾರೆ. ಆದರೆ ಕನ್ನಡ ಸಾಹಿತ್ಯದ ಪುರುಷ ಲೇಖಕರು ಅವರ ಕೃತಿಗಳ ಬಗ್ಗೆ ವಿಮರ್ಶಿಸದೇ ಇರುವುದು, ಒಟ್ಟು ಮಹಿಳಾ ಲೇಖಕಿಯರನ್ನು ನಿರಾಕರಿಸುವುದು, ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಹಿಳಾ ಲೇಖಕರಿಗೆ ಅವಕಾಶ ನೀಡದೇ ಇರುವುದು, ವಿಚಾರಗೋಷ್ಠಿಗಳಲ್ಲಿ ಮಂಡನೆಗಳಿಂದ ದೂರವಿರಿಸುವುದು ಅನುಪಮಾರಂತಹ ಮಹಿಳಾ ಸಾಹಿತಿಗಳಿಗೆ ಅವಮಾನವಾಗುತ್ತಿತ್ತು. ಒಮ್ಮೆ ವಿಚಾರ ಸಂಕಿರಣದ ಉದ್ಘಾಟನೆ ಮಾಡಿದ ಗೋಪಾಲಕೃಷ್ಣ ಅಡಿಗರು, ನೀವು ಎಂದರೆ ಮಹಿಳೆಯರು ಮನುಷ್ಯರನ್ನು ಸೃಷ್ಟಿ ಮಾಡಿ, ಅದಕ್ಕಿಂತ ದೊಡ್ಡ ಕಾರ್ಯ ಬೇರೊಂದಿಲ್ಲ, ನಾವು ಪುರುಷರು ಕಾವ್ಯ ಸೃಷ್ಟಿ ಮಾಡ್ತೀವಿ ಎನ್ನುತ್ತಾರೆ. ಅದಕ್ಕೆ ಪ್ರತಿಯಾಗಿ ವಿಜಯ ದಬ್ಬೆಯವರು, ನಾವು ಮಕ್ಕಳನ್ನೂ ಸೃಷ್ಟಿ ಮಾಡುತ್ತೇವೆ.

0: ಸೃಷ್ಟಿಸುತ್ತೇವೆ, ಕಾವ್ಯವನ್ನೂ ಸೃಷ್ಟಿಸುತ್ತೇವೆ ಎಂದು ಉತ್ತರಿಸುವ ಮೂಲಕ ತಮ್ಮ ಬೌದ್ಧಿಕ ಮನೋಧರ್ಮಕ್ಕೆ ಸಾಕ್ಷಿಯಾಗುತ್ತಾರೆ. ಲೇಖಕಿಯರ ಸಾಹಿತ್ಯ ಅಡುಗೆ ಮನೆಯ ಸಾಹಿತ್ಯ ಎಂದು ಶ್ರೀಕೃಷ್ಣ ಆಲನಹಳ್ಳಿಯವರು ಅವಗಣನೆ ಮಾಡಿದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಜಗತ್ತಿನಾದ್ಯಂತ ಇತ್ತು. ವುಮನ್ಸ್ ರೈಟಿಂಗ್ ಎಂಬ ವರ್ಗೀಕರಣವಿತ್ತು. ಟಿ ಸುನಂದಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದ ಮಹಿಳಾ ಸಂಘಗಳ ಚರ್ಚೆ, ತ್ರಿವೇಣಿ, ವಾಣಿ, ಎಂಕೆ, ಜಯಲಕ್ಷ್ಮಿ ಅಂತಹವರ ಸಾಮರ್ಥ್ಯವನ್ನು ಅದು ಪ್ರಕಟಿಸಿತ್ತು. ಅದಲ್ಲದೆ ಮಹಿಳಾ ಸಂಘಗಳ ಚರ್ಚೆ, ಕರ್ನಾಟಕ ಲೇಖಕಿಯರ ಸಂಘ, ಮಹಿಳಾ ಸಮ್ಮೇಳನ, ಮಹಿಳಾ ವಿಚಾರಗೋಷ್ಠಿ, ಲೇಖಕಿಯರ ಸಮ್ಮೇಳನಕ್ಕೆ ಮಹಿಳೆಯರೇ ಅಧ್ಯಕ್ಷರಾಗುವ ಅವಕಾಶ, ಹೀಗೆ ಮಹಿಳೆಯರು ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಆ ಕಾಲದಲ್ಲಿ ನಿರಂತರವಾಗಿ ಹೋರಾಡಿದರು ಹಾಗೂ ಅದರಲ್ಲಿ ಯಶಸ್ವಿಯಾದರು. ಅನುಪಮಾ ನಿರಂಜನ ದಂಪತಿಗಳು ಪರಸ್ಪರ ಒತ್ತಾಸೆಯಾಗಿ ನಿಂತ ಕಾರಣ ಅನೇಕ ಸಂಕಷ್ಟಗಳ ನಡುವೆಯೂ ಕನ್ನಡ ಸಾಹಿತ್ಯಕ್ಕೆ ಹಲವು ಕೊಡುಗೆಗಳನ್ನು ನೀಡಿದರು. ವಿಮೋಚನೆ ನಿರಂಜನರ ಕಾದಂಬರಿ ರಷ್ಯನ್ ಭಾಷೆಗೆ 1,00,000 ಪ್ರತಿಯಲ್ಲಿ ಬಿಡುಗಡೆಯಾಗಿದ್ದು ಒಂದು ಆಶ್ಚರ್ಯ. ಪಾರ್ಶ್ವವಾಯು ಪೀಡಿತರಾಗಿದ್ದ ನಿರಂಜನರು 5 ವರ್ಷದ ಅವಧಿಯಲ್ಲಿ ಕಿರಿಯರಿಗಾಗಿ 7 ಸಂಪುಟಗಳ ಜ್ಞಾನಗಂಗೋತ್ರಿಯನ್ನು ಸಿದ್ಧಪಡಿಸಿದ್ದು. ವಿಶ್ವಕಥಾಕೋಶ ಜಗತ್ತಿನ ಸುಮಾರು 400 ಕತೆಗಳ 25 ಸಂಪುಟಗಳಲ್ಲಿ ಸಮಾಜವಾದಿ ರಾಷ್ಟ್ರಗಳ ಸಣ್ಣ ಕತೆಗಳು 3 ವರ್ಷಗಳಲ್ಲಿ ಹೊರತಂದರು. ಇದೇ ಸಂದರ್ಭಕ್ಕೆ ಅನುಪಮಾ ಅವರು ಮೇಲಿಂದ ಮೇಲೆ 2-3 ಸಾರಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾದರು. ಚೇತರಿಸಿಕೊಂಡ ನಂತರ ಕ್ಯಾನ್ಸರ್ ಬದುಕು ಎಂಬ ಕೃತಿಯನ್ನು ರಚಿಸಿದರು. ಅಸಾಮಾನ್ಯ ಪ್ರತಿಭೆಯ ಇವರ ಹಿರಿಯ ಮಗಳು ತೇಜಸ್ವಿನಿ ತನ್ನ 8ನೇ ವಯಸ್ಸಿಗೆ ಇಂಗ್ಲಿಷ್ ಕಾವ್ಯ ಬರೆಯುತ್ತಾಳೆ. ತೇಜಸ್ವಿನಿ ನಿರಂಜನ 16 ವರ್ಷಕ್ಕೆ ತನ್ನ ಮೊದಲ ಕಾವ್ಯ ಸಂಗ್ರಹ ಲಿಕ್ವಿಡ್ ಸಫಾಯರ್ 1974ರಲ್ಲಿ ಅದನ್ನು ಹೊರತರುತ್ತಾಳೆ. ಕಾಮನ್ವೆಲ್ತ್ ಪೊಯಿಟ್ರಿ ಸ್ಪರ್ಧೆಯಲ್ಲಿ ಲಂಡನ್ನಿಂದ ಆಕೆ ವಿಜೇತಳಾಗುತ್ತಾಳೆ. ತಂದೆ ನಿರಂಜನರ ವಿಮೋಚನೆ ಕಾದಂಬರಿಯನ್ನು ಇಂಗ್ಲಿಶಿಗೆ ಭಾಷಾಂತರಿಸುತ್ತಾಳೆ. ಫ್ಯಾಬ್ಲೋ ನೆರೋಡನ ಕವಿತೆಗಳನ್ನು ಕನ್ನಡಕ್ಕೆ ಭಾಷಾಂತರಿಸುತ್ತಾಳೆ. ತೇಜಸ್ವಿನಿ ಹಾಗೂ ಸೀಮಂತಿನಿಯರ ಜಂಟಿ ನೇತೃತ್ವದಲ್ಲಿ ನಿರಂಜನರ 10 ಕಾದಂಬರಿಗಳು ಪುನರ್ ಮುದ್ರಣವಾಗುತ್ತವೆ. ಡಾ ಎಚ್ ನರಸಿಂಹಯ್ಯ ಅವರು ಬೆಂಗಳೂರು ವಿವಿ ಕುಲಪತಿಯಾಗಿದ್ದ ಅವಧಿಯಲ್ಲಿ ಪವಾಡ ತನಿಖಾ ಸಮಿತಿ ಹುಟ್ಟುಹಾಕಿದರು. ವಿಜ್ಞಾನಿಗಳು, ಮನಃಶಾಸ್ತ್ರಜ್ಞರು, ಸಾಹಿತಿಗಳು, ವೈದ್ಯರ ಗುಂಪಿನಲ್ಲಿ ಅನುಪಮಾ ಅವರು ಸದಸ್ಯರಾಗಿದ್ದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ತೊಡೆದುಹಾಕಬೇಕು, ಭಾಷಣ ಮತ್ತು ಲೇಖನ ಇತ್ಯಾದಿಗಳ ಮೂಲಕ ಜನರನ್ನು ಜಾಗೃತಗೊಳಿಸಬೇಕು, ಮಂತ್ರತಂತ್ರಗಳ ಮೂಲಕ ಅಮಾಯಕ ಜನರನ್ನು ಮೋಸಗೊಳಿಸುತ್ತಿರುವ ಅಂತಹವರನ್ನು ಬೀದಿಗೆ ತಂದಿರಿಸಿದರು. ಅನುಪಮ ನಿರಂಜನರ 2 ಆತ್ಮಕಥೆಗಳು ಪ್ರಗತಿಶೀಲ ಕಾಲಘಟ್ಟದ ಸಾಮಾಜಿಕ, ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ವಿವರಗಳನ್ನು ದಾಖಲಿಸುತ್ತವೆ. ಇಂದು ಮಹಿಳಾ ಸಾಹಿತಿಗಳು ಪಡೆದುಕೊಳ್ಳುತ್ತಿರುವ ಎಲ್ಲಾ ಸವಲತ್ತುಗಳ ಹಿನ್ನೆಲೆಯಲ್ಲಿನ ಅವಮಾನ, ನೋವು, ಸಂಕಟಗಳ ಹಾದಿಯ ಮಾಹಿತಿಗಳು ಈ ಆತ್ಮಕಥನಗಳಿಂದ ತಿಳಿದುಬರುತ್ತವೆ. ಚಳುವಳಿ, ಹೋರಾಟ, ತ್ಯಾಗಗಳ ದಾಖಲೆಗಳಿವೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿನ ಮಹಿಳಾ ಸಾಹಿತಿಗಳ ಹೆಜ್ಜೆ ಗುರುತುಗಳು ಈ ಆತ್ಮಕಥನದಲ್ಲಿ ದಾಖಲಾಗಿವೆ.
1: ಇದುವರೆಗೆ ಡಾಕ್ಟರ್ ಅನುಪಮಾ ನಿರಂಜನರವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಕೆಜಿ ಕವಿತಾ. ಈಗ ಕೆಲವು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ದರಾ ಬೇಂದ್ರೆಯವರು ರಚಿಸಿರುವ ಒಂದು ಭಾವಗೀತೆ, ಹಾಡಿದ್ದಾರೆ ಸಂಗೀತ ಕಟ್ಟಿ.

Anywhere. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಂಗಳಾ ರವಿ ಅವರ ಧ್ವನಿಯಲ್ಲಿರುವ ಒಂದು ಭಾವಗೀತೆ. ರಚನೆ HS ವೆಂಕಟೇಶಮೂರ್ತಿ.

ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಹರ್ಟ್ಸ್ ಹಾಗೂ 101.4 ಮೆಗಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 12:48
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನು ಆಕಾಶವಾಣಿ ಮಾಡುತ್ತಿದೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಕೊಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

0: ಪ್ರಿಯ ಕೇಳುಗರೇ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಕೆಳಗರೆ ನಮ್ಮ ನಿಲಯದಿಂದ ಈ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3 ಚಾಟ್ ಶೋ, 4 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಪ್ರಸಾರದಲ್ಲಿ 5 ಕನ್ನಡ ಚಿತ್ರಗೀತೆಗಳು, 6 ಸೇವಾ ಮಾಹಿತಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಕುರಿತು ಹೊಸನಗರ ತಾಲೂಕು ನಂಜವಳ್ಳಿಯ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಎನ್ಬಿ ಗುರುರಾಜ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾ ಎಸ್ಎಂ ಸುಧಾಕರ್. ಕಾರ್ಯಕ್ರಮದ ಕಡೆಯಲ್ಲಿ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ ಮೂಡಿಬರಲಿದೆ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಕನ್ನಡ ಚಿತ್ರಗೀತೆಗಳು, 10 ನಾಟಕ ಹಳೆಯ ಜೋಡು, ಮೂಲಕಥೆ ರಚನೆ ಹೆಚ್ ವಿ ಸಾವಿತ್ರಮ್ಮ, ಬಾನುಲಿ ರೂಪಕ್ಕೆ ಟಿ ಸುನಂದಮ್ಮ, 10:30 ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾ ಹನುಮಂತನ

0: 아로기아 산책에.
1: 이ಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ.
0: ಕೆಲವರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಇವತ್ತು ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ಮಾತಾಡ್ತಾ ಇದ್ದೀವಿ. ಮಾಹಿತಿಯನ್ನು ನೀಡ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಆರ್ ಕೆ ಹನುಮಂತ ನಾಯಕ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್.
0: ಓಕೆ, ನಾವಿವತ್ತು ಜೀರ್ಣಾಂಗದ ಕ್ಯಾನ್ಸರ್ ಅನ್ನುವಂತ ವಿಷಯದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಜೀರ್ಣಾಂಗ ಅನ್ನುವಂತ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಬಗ್ಗೆ ಒಂದು ಪುಟ್ಟ ಪರಿಚಯದ ನಂತರ ನಾವು ಕ್ಯಾನ್ಸರ್ ವಿಷಯಕ್ಕೆ ಬರೋಣ ಡಾಕ್ಟ್ರೆ.
2: ಜೀರ್ಣಾಂಗ ಅಂದ್ರೆ ನಾವು ಊಟ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ ಬಾಯಿಯಿಂದ ಅನ್ನನಾಳ, ಜಠರ, ಚಿಕ್ಕರಳು, ದೊಡ್ಡ ಕರಳು, ಮತ್ತೆ ಅದು ಕೊನೆಗೆ ಹೆಂಗ್ ಮಲವಾಗಿ ಬರುತ್ತೆ ಅಲ್ಲಿವರೆಗೂ ಅದಕ್ಕೆ ಸಂಬಂಧಪಟ್ಟ ಅಂಗಗಳು, ಪ್ಯಾಂಕ್ರಿಯಾಸ್, ಲಿವರ್ ಇವೆಲ್ಲ ಸೇರಿ ಜೀರ್ಣಾಂಗ ಅಂತ ನಾವು ಹೇಳ್ಬಹುದು.
0: ಡಾಕ್ಟರ್, ಈಗ ಕ್ಯಾನ್ಸರ್ ಅನ್ನುವಂತ ಒಂದು ಪದವನ್ನು ನಾವು ತಗೊಂಡಿದ್ದೀವಿ, ಹೇಗೆ ಈ ಕ್ಯಾನ್ಸರ್ ಅನ್ನುವಂಥದ್ದನ್ನ ಜೀರ್ಣಾಂಗ ವ್ಯೂಹದಲ್ಲಿ ನಾವು ನೋಡಬಹುದು?
2: ಜೀರ್ಣಾಂಗದಲ್ಲಿ ಪ್ರತಿಯೊಂದು ಅಂಗದಲ್ಲಿ ಅಂದ್ರೆ ಅನ್ನನಾಳದಲ್ಲಿ ಕ್ಯಾನ್ಸರ್ ಬರುತ್ತೆ. ಜಠರ, ಚಿಕ್ಕರಳು, ದೊಡ್ಡ ಕರಳು, ಲಿವರ್, ಪ್ಯಾಂಕ್ರಿಯಾಸ್ ಎಲ್ಲಾದ್ರಲ್ಲೇನು ಕ್ಯಾನ್ಸರ್ ಬರುತ್ತೆ. ಒಂದೊಂದು ಅಂಗಗಳದು ಒಂದೊಂದು ತರ ಸಿಂಪ್ಟಮ್ಗಳಿರುತ್ತೆ. ಅನ್ನನಾಳ ಆದ್ರೆ ಊಟ ಹೋಗ್ತಕ್ಕಂಥ ದಾರಿಯಲ್ಲಿ ಕ್ಯಾನ್ಸರ್ ಬರುತ್ತೆ. ಹಂಗಾಗಿ ಊಟ ನುಂಗಿದ ಕೂಡಲೇ ಅದು ಕೆಳಗೆ ಇಳಿಲಿಕ್ಕೆ ತೊಂದರೆ ಆಗುತ್ತೆ. ಅಂದ್ರೆ ಊಟ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಪೇಷಂಟ್ಸ್ ಹೇಳ್ತಾರೆ, ಅಥವಾ ಅದೊಂದು ಲಕ್ಷಣ, ಊಟ ಮಾಡಕ್ ಆಗ್ತಿಲ್ಲ ಅಥವಾ ಊಟ ಮಾಡಿದೆಲ್ಲ ಹಂಗೆ ವಾಪಸ್ ತಕ್ಷಣನೇ ವಾಪಸ್ ಬರುತ್ತೆ. ಆರಂಭದಲ್ಲಿ ಅದು ತುಂಬಾ ಗಟ್ಟಿ ಆಹಾರಕ್ಕೆ ಅದು ಅಫೆಕ್ಟ್ ಮಾಡುತ್ತೆ. ಬರ್ತಾ ಬರ್ತಾ ಮೆತ್ತನ ಆಹಾರ ಕೂಡ ತಗೊಳಕ್ ಕಷ್ಟ ಆಗುತ್ತೆ. ಅದಾದ್ಮೇಲೆ ನೀರು ಆಹಾರ ಕೂಡ ತಗೊಳಕ್ ಆಗೋದಿಲ್ಲ. ಕೊನೆಗೆ ಎಂಜಿಲ್ ಸಹ ನುಂಗಕ್ ಆಗಲ್ಲ. ಆ ಒಂದು ಮಟ್ಟಕ್ಕೆ ಅದು ಬ್ಲಾಕ್ ಮಾಡುತ್ತೆ. ಅನ್ನನಾಳ ಟ್ಯೂಬ್ ಅಲ್ಲಿ ಬ್ಲಾಕ್ ಆದಾಗ ಆ ತರ ಕ್ಯಾನ್ಸರ್. ಅದೇ ತರ ಜಠರದಲ್ಲೂ ಸಹ ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ತುಂಬ ಅನ್ಸುತ್ತೆ, ಮತ್ತೆ ತೂಕ ಕಡಿಮೆ ಆಗುತ್ತೆ, ಹೊಟ್ಟೆ ಹಸಿಯೋದಿಲ್ಲ, ಮತ್ತೆ ಮೋಷನ್ ಅಲ್ಲಿ ಬ್ಲಡ್ ಅಂದ್ರೆ ಕಪ್ಪು ಕಲರ್ ಮಲ ಹೋಗುತ್ತೆ. ಅದು ಏನಾಗುತ್ತೆ, ಇಲ್ಲಿ ಇರ್ತಕ್ಕಂತ ಅಲ್ಸರ್ ಆಗಿ ಗಾಯದ್ರಾಗಿ ಅದರಲ್ಲಿ ಮೋಷನ್ ಅಲ್ಲಿ ಬ್ಲಡ್ ಹೋಗುತ್ತೆ, ಮತ್ತೆ ಊಟ ಆದ್ಮೇಲೆ ವಾಂತಿ ಆಗುತ್ತೆ. ಈ ತರ ಸಿಂಪ್ಟಮ್ಸ್ಗಳು ಜಠರದಲ್ಲಿ ಬರ್ತವೆ. ಚಿಕ್ಕ ಕರಳಿಂದ ಕ್ಯಾನ್ಸರ್ ಎಲ್ಲಾ ಅಂಗಗಳನ್ನು ಹೋಲಿಸಿದ್ರೆ ಚಿಕ್ಕರಳಲ್ಲಿ ಬಹಳಷ್ಟು ಕಡಿಮೆ ಕ್ಯಾನ್ಸರ್ ಆಗೋದು ಕಡಿಮೆ. ಯಾಕಂದ್ರೆ ಅಲ್ಲಿ ಬಹಳಷ್ಟು ರಕ್ತ ಚಲನೆ ಜಾಸ್ತಿ ಇರುತ್ತೆ. ಎಲ್ಲಿ ನಮ್ಮ ದೇಹದಲ್ಲಿ ರಕ್ತ ಚಲನೆ ಬಹಳ ಜಾಸ್ತಿ ಇರುತ್ತೆ ಅಲ್ಲಿ ಕ್ಯಾನ್ಸರ್ ಕಡಿಮೆ ಇರುತ್ತೆ. ಮತ್ತೆ ಎಲ್ಲಿ ರಕ್ತ ಚಲನೆ ಕಡಿಮೆ ಇರುತ್ತೆ, ಎಲ್ಲಿ ಮೂವ್ಮೆಂಟ್ ಎಲ್ಲ ಕಡಿಮೆ ಇರುತ್ತೆ, ಅಲ್ಲಿ ಎಲ್ಲ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ಚಿಕ್ಕರಲ್ಲಿ ಏನಾಗುತ್ತೆ ಅಂದ್ರೆ ಊಟ ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ವಾಂತಿ ಬರೋದು, ತೂಕ ಕಡಿಮೆ ಆಗೋದು, ಹೊಟ್ಟೆ ಹಸಿದೇ ಇರತಕ್ಕಂಥದ್ದು, ಈ ತರ ಸಿಂಪ್ಟಮ್ಸ್ ಚಿಕ್ಕರಲ್ಲಿ ಬರುತ್ತೆ. ಅದು ಯಾಕೆ ಚಿಕ್ಕರಲ್ಲಿ ಕ್ಯಾನ್ಸರ್ ಕಡಿಮೆ ಆಗುತ್ತಂದ್ರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಡ್ಯಾಮೇಜಸ್ ಅನ್ನ ಅದನ್ನ ನಮ್ಮ ಸೆಲ್ಸ್ಗಳು ಅದನ್ನ ರಿಪೇರ್ ಮಾಡ್ತವೆ ಈಸಿಯಾಗಿ. ಸೊ ಜಾಸ್ತಿ ರಕ್ತ ಚಲನೆ ಇದ್ದಾಗ ಅದು ರಿಪೇರು ಜಾಸ್ತಿ ಬೇಗ ಆಗುತ್ತೆ. ಅಂದ್ರೆ ನಮ್ ಎಷ್ಟು ನ್ಯೂಟ್ರಿಯಂಟ್ಸ್ ಆಗ್ಬೋದು, ಆಕ್ಸಿಜನ್ ಜಾಸ್ತಿ ಸಪ್ಲೈ ಇರುತ್ತೆ. ಸೊ ಎಲ್ಲಿ ಜಾಸ್ತಿ ಈ ನ್ಯೂಟ್ರಿಯಂಟ್ ಸಪ್ಲಿಮೆಂಟ್ ಇರುತ್ತೆ, ಎಲ್ಲಿ ಜಾಸ್ತಿ ಮೂವ್ಮೆಂಟ್ ಇರುತ್ತೆ, ಈ ತರ ರಿಪೇರ್ಗಳು ಜಾಸ್ತಿ ನಡೀತವೆ, ಅತಿ ಬೇಗ ಆಗುತ್ತೆ. ಸೊ ಹಾಗಾಗಿ ಅದು ಏನಾದ್ರು ಡ್ಯಾಮೇಜ್ ಯಾವುದೇ ಒಂದು ಫುಡ್ ಇಂದ ಆಗಿರ್ಬಹುದು, ಬೇರೆ ಕೆಮಿಕಲ್ ಡ್ಯಾಮೇಜಸ್ ಡಿ ಎನ್ ಎಲ್ಲಿ ಬಂದ್ರು ಅದು ಈಸಿಯಾಗಿ ರಿಪೇರ್ ಆಗುತ್ತೆ. ಅದೇ ಈ ಕೆಲವೊಂದು ರೆಕ್ಟಮ್ ಅಂತ ಹೇಳ್ತೀವಿ ಗುದದ್ವಾರ, ಅಲ್ಲಿ ಜಾಸ್ತಿ ಮೂವ್ಮೆಂಟ್ಸ್ ಅಷ್ಟ ಆಗಲ್ಲ, ಆದ್ರೆ ಅಲ್ಲಿ ಕ್ಯಾನ್ಸರ್ ಜಾಸ್ತಿ ಬರುತ್ತೆ. ಅಲ್ಲಿ ಬ್ಲಡ್ ಸಪ್ಲೈನು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಸಿಗ್ಮಾಯ್ಡ್ ಕೋಲನ್ ಅಂತ ಬರುತ್ತೆ, ಅಂದ್ರೆ ದೊಡ್ಡ ಕರಳಿನ ಒಂದು ಭಾಗ, ಅಲ್ಲಿಯೂ ಸಹ ಈ ಬ್ಲಡ್ ಸಪ್ಲೈ ಸ್ವಲ್ಪ ಕಡಿಮೆ ಇರುತ್ತೆ ಬೇರೆ ಭಾಗಕ್ಕೆ ಕಂಪೇರ್ ಮಾಡಿ. ಸೊ ಅಲ್ಲಿಯೂ ಸಹ ಈ ತರ ಕ್ಯಾನ್ಸರ್ ಜಾಸ್ತಿ ಬರುತ್ತೆ.

0: ರೈಟ್ ಕೊಲನ್ ಅಂತ ಬರುತ್ತೆ, ಅಲ್ಲಿಯೂ ಸಹ ಸ್ವಲ್ಪ ರಕ್ತನಾಳದ ಚಲನೆ ಕಡಿಮೆ ಇರುತ್ತೆ. ಸೊ ಆ ಭಾಗದಲ್ಲಿ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ರಕ್ತ ಚಲನೆ ಜಾಸ್ತಿ ಇದ್ದಲ್ಲಿ ಕ್ಯಾನ್ಸರ್ ಕಡಿಮೆ ಇರುತ್ತೆ. ಈಗ ಹಾರ್ಟ್ ಆಗಿರ್ಬೋದು, ಹಾರ್ಟ್ ಅಲ್ಲಿ ಯಾವಾಗಲೂ ಬ್ಲಡ್ ಫ್ಲೋನೇ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅಲ್ಲಿನೂ ಸಹ ಬ್ಲಡ್ ಫ್ಲೋ ಇರುತ್ತೆ, ಅಲ್ಲಿ ಜಾಸ್ತಿ ಮೈಟೊಕಾಂಡ್ರಿಯಾಸ್ ಇರ್ತವೆ. ಹಂಗಾಗಿ ಅಲ್ಲಿ ಏನೇ ಸೆಲ್ ಡ್ಯಾಮೇಜ್ ಆದರೂ ಡಿ ಎನ್ ಎಲ್ಲಿ ಬೇಗ ರಿಪೇರ್ ಆಗ್ಬಿಡುತ್ತೆ. ಹಂಗಾಗಿ ಅಂತ ಅಂಗಗಳಲ್ಲಿ ಕ್ಯಾನ್ಸರ್ ಕಡಿಮೆ. ಇನ್ನ ಮತ್ತೆ ನೆಕ್ಸ್ಟ್ ಹೇಳೋದಾದ್ರೆ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಏನಂದ್ರೆ ಅದರಲ್ಲಿ ಹೆಡ್ ಬಾಡಿ ಟೈಲ್ ಅಂತ ಇರುತ್ತೆ. ಹೆಡ್
1: ಪ್ಯಾಂಕ್ರಿಯಾಸ್ ಮೂರು ಭಾಗವಾಗಿ ವಿಭಾಗಿಸುವಂತದ್ದು.
0: ಹೆಡ್ ರೀಜನ್ ಅಲ್ಲಿ ಕ್ಯಾನ್ಸರ್ ಬಂದ್ರೆ ನೋವು ಬಹಳ ಲೇಟ್ ಆಗಿ ಬರುತ್ತೆ. ಫಸ್ಟ್ ಊಟ ಮಾಡೋದು ಕಡಿಮೆ ಆಗೋದು, ಜಾಂಡಿಸ್, ಚಳಿ ಜ್ವರ ಬರೋದು, ಮತ್ತೆ ತೂಕ ಕಡಿಮೆ ಆಗೋದು ಈ ತರ ಆಗುತ್ತೆ. ಅದೇ ಬಾಡಿ ಟೈಲ್ ಭಾಗದಲ್ಲಿ ಬಂದ್ರೆ ಜಾಂಡಿಸ್ ಏನು ಇರೋದಿಲ್ಲ, ಬಟ್ ಕೆಲವೊಬ್ಬರಿಗೆ ನೋವು ಇರುತ್ತೆ, ವೇಟ್ ಕಡಿಮೆ ಆಗುತ್ತೆ, ಮತ್ತೆ ಊಟ ಮಾಡಕ್ ಆಗೋದಿಲ್ಲ, ಊಟ ಕಡಿಮೆ ಮಾಡ್ಕಂತ ಹೋಗ್ತಾರೆ. ನಂತರ ಗಾಲ್ ಬ್ಲಾಡರ್, ಪಿತ್ತಕೋಶ, ಪಿತ್ತನಾಳ, ಇದರಲ್ಲೂ ಸಹ ಕ್ಯಾನ್ಸರ್ ಬಂದ್ರೆ ಜಾಂಡಿಸ್ ಇರುತ್ತೆ. ಪಿತ್ತಕೋಶ ಜಾಂಡಿಸ್ ಬರೋದು ಬಹಳ ಲೇಟ್ ಆಗಿ ಬರುತ್ತೆ, ಪಿತ್ತನಾಳದಲ್ಲಿ ಇದ್ರೆ ಅದು ಬೇಗನೆ ಬರುತ್ತೆ. ಇದರಲ್ಲೂ ಸಹ ಜಾಂಡಿಸ್ ಬಂದ ತಕ್ಷಣ ಊಟ ಮಾಡೋದು ಕಡಿಮೆ ಮಾಡಿಬಿಡ್ತಾರೆ, ಚಳಿ ಜ್ವರ ಬರೋದು ಈ ತರ ಲಕ್ಷಣಗಳಿರ್ತಾವೆ. ನಂತರ ಲಿವರ್ ಕ್ಯಾನ್ಸರ್ ಹೇಳೋದಾದ್ರೆ ಹೆಪಟೋಸಿಲ್ಲರ್ ಕಾರ್ಸಿನೋಮ ಅಂತಾರೆ. ವೇಟ್ ಕಡಿಮೆ ಆಗೋದು, ಊಟ ಕಡಿಮೆ ಸೇರೋದು, ಆ ತರ ತೊಂದರೆಗಳು ಇರ್ತದೆ.
1: ಡಾಕ್ಟರ್, ಒಂದಷ್ಟು ಯಾವ್ಯಾವ ಭಾಗಗಳಿಗೆ ಬರುತ್ತೆ ಅನ್ನುವಂಥದ್ದನ್ನ ಹೇಳಿದ್ರಿ. ಈಗ ಬೇರೆ ಬೇರೆ ಅಂಗಗಳಿಗೆ ಕಾಣಿಸ್ಕೊಂಡಾಗ ಬೇರೆ ಬೇರೆ ಲಕ್ಷಣಗಳೇ ಇರುತ್ತವೆ, ಹಾಗೆ ಬೇರೆ ಬೇರೆ ವ್ಯಕ್ತಿಗೂ ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಬಹುದು.
0: ಹೌದು, ಅಂದ್ರೆ ಕ್ಯಾನ್ಸರ್ ಒಳಗಡೆ ಒಂದು ಯಾವ ಸ್ಟೇಜ್ ಯಾವ ತರ ಕ್ಯಾನ್ಸರ್ ಅಂತ ಬರುತ್ತೆ. ಈಗ ಕೆಲವೊಂದು ಕ್ಯಾನ್ಸರ್ಗಳು ಬರ್ತವೆ, ಎಲ್ಲಾ ಕ್ಯಾನ್ಸರ್ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅಗ್ರೆಸಿವ್ ಕ್ಯಾನ್ಸರ್ಸ್ ಅಂತ ಬೇರೆ ಇರ್ತವೆ, ವೆಲ್ ಡಿಫ್ರೆನ್ಶಿಯೇಟೆಡ್ ಅಂತ ಇರ್ತವೆ, ಪೂರ್ಲಿ ಡಿಫ್ರೆನ್ಶಿಯೇಟೆಡ್ ಅಂತ. ಇನ್ನು ಕೆಲವು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಅಂತ ಬರ್ತವೆ. ಅಂದ್ರೆ ಕೆಲವೊಂದು ಕ್ಯಾನ್ಸರ್ಗಳು ಅದು ನಮ್ಮ ದೇಹದಲ್ಲಿ ಲೈಫ್ ಲಾಂಗ್ ಒಂದು 10 ವರ್ಷ 20 ವರ್ಷವರೆಗೂ ಇರ್ತವೆ. ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಗಳು ಜಾಸ್ತಿ ಅಂತ ರಾಸ್ ಮಾಡೋದಿಲ್ಲ. ಅದೇ ಕೆಲವೊಂದು ಪೂರ್ಲಿ ಡಿಫ್ರೆನ್ಶಿಯೇಟೆಡ್ ಕ್ಯಾನ್ಸರ್ಸ್ ಆ ಥರ ಇದ್ದರೆ ಅವು ಬಹಳ ಅಗ್ರೆಸಿವ್ ಆಗಿರ್ತವೆ, ಅಂದ್ರೆ ತುಂಬಾ ಫಾಸ್ಟ್ ಆಗಿ ಬೆಳೀತವೆ, ತುಂಬಾ ಫಾಸ್ಟ್ ಆಗಿ ಬೇರೆ ಅಂಗಗಳನ್ನ ಹರಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಅದು ತುಂಬಾ ಅಗ್ರೆಸಿವ್ ಕ್ಯಾನ್ಸರ್. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, ಇದನ್ನು ತುಂಬಾ ಅಗ್ರೆಸಿವ್ ಕ್ಯಾನ್ಸರ್. ಗಾಲ್ ಬ್ಲಡರ್ ಕ್ಯಾನ್ಸರ್, ಅದನ್ನು ತುಂಬಾ ಅಗ್ರೆಸಿವ್. ಕೊಲಾಂಜೋ ಕಾರ್ಸಿನೋಮ ಅಂತ ಬರ್ತದೆ, ಪಿತ್ತನಾಳದ ಕ್ಯಾನ್ಸರ್, ಅದನ್ನು ಅಗ್ರೆಸಿವ್. ಲಿವರ್ ಕ್ಯಾನ್ಸರ್ ಅಗ್ರೆಸಿವ್ ಇರುತ್ತೆ, ಬಟ್ ಸ್ವಲ್ಪ ಟೈಮ್ ಕೊಡುತ್ತೆ ನಮಗೆ, ಲಿವರ್ ಅಲ್ಲಿ ಇರ್ತಕ್ಕಂತ ಟೈಮ್. ಇವಕ್ಕೆಲ್ಲ 3-6 ತಿಂಗಳ ಒಳಗೆ ನೋಡಿಲ್ಲ ಅಂದ್ರೆ ಮುಗಿದು ಹೋಯ್ತು, ಆಮೇಲೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ. ನಾವು ಬಹಳಷ್ಟು ಟ್ರೀಟ್ಮೆಂಟ್ ಕೊಟ್ರು ಅಷ್ಟು ನಮಗೆ ಬೇಕಾಗಿರ್ತಕ್ಕಂತ ರಿಸಲ್ಟ್ ಸಿಗೋದು ಬಹಳ ಕಷ್ಟ ಆಗ್ತದೆ.
1: ಏನ್ ಕಾರಣ ಆಗುತ್ತೆ ಡಾಕ್ಟರ್ ಈ ಒಂದು ಕ್ಯಾನ್ಸರ್ ಬರೋದಕ್ಕೆ ಎಲ್ಲ ಭಾಗಗಳಿಗೂ?
0: ಬಹಳಷ್ಟು ಜನಗಳಿಗೆ ಕೆಲವು ಕಾರಣಗಳು ಇರ್ತವೆ. ಬಹಳಷ್ಟು ಜನಗಳಿಗೆ ಏನೇನ್ ಕಾರಣ ಇರುತ್ತೆ ಅಂದ್ರೆ ಒಂದು ಕುಡಿತನ, ಕುಡಿಯೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಆಗಿರ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಗ್ಬೋದು, ಸ್ಟಮಕ್ ಕ್ಯಾನ್ಸರ್ ಇವೆಲ್ಲ. ಇನ್ನ ಕೆಲವೊಬ್ರಿಗೆ ಸ್ಮೋಕಿಂಗ್ ಇಂದ ಬರುತ್ತೆ, ಇನ್ನ ಕೆಲವೊಬ್ರಿಗೆ ತಂಬಾಕು. ತಂಬಾಕು ಅದು ಆಲ್ಮೋಸ್ಟ್ ಎಲ್ಲ ದೇಹದಲ್ಲಿ ಇರತಕ್ಕಂಥ ಎಲ್ಲಾ ಕಡೆ ಅಫೆಕ್ಟ್ ಮಾಡುತ್ತೆ, ಎಲ್ಲಾ ಕ್ಯಾನ್ಸರ್ಗೂ ಅದೊಂದು ಕಾರಣ ಆಗ್ಬೋದು. ಕೆಲವೊಂದು ವೈರಸ್ ಇನ್ಫೆಕ್ಷನ್ ಇಂದನು ಬರುತ್ತೆ. ಈಗ ಲಿವರ್ ಅಲ್ಲಿ ಹೇಳಬೇಕಂದ್ರೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ವೈರಸ್ ಇನ್ಫೆಕ್ಷನ್ ಆದ್ರೆ ಒಂದು 10-15 ವರ್ಷ ಆದ್ಮೇಲೆ ಅವು ಕ್ಯಾನ್ಸರ್ ಆಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಮತ್ತೆ ಕೆಲವೊಂದು ಕೆಮಿಕಲ್ಸ್, ರೇಡಿಯೇಷನ್ಸ್, ಇವುಗಳಿಂದನು ಕ್ಯಾನ್ಸರ್ಸ್ ಬರ್ತದೆ. ಮತ್ತೆ ಸ್ಕಿನ್ ಅಂದ್ರೆ ಸನ್ಲೈಟ್ ಬಹಳ ಎಕ್ಸ್ಪೋಷರ್ ಬರ್ತಕ್ಕಂತ ಕೆಲವೊಂದು ಕಂಟ್ರೀಸ್ ಅಲ್ಲಿ ಇದೆ, ಅಲ್ಲಿ ಇರ್ತಕ್ಕಂತ ಸನ್ಲೈಟ್ ಅಲ್ಲಿ ಇರ್ತಕ್ಕಂತ ರೇಡಿಯೇಷನ್ಸ್ ಇಂದ ಕೆಲವರಿಗೆ ಸ್ಕಿನ್ ಕ್ಯಾನ್ಸರ್ ಬರುತ್ತೆ, ಬಟ್ ಹೊಟ್ಟೆ ಜೀರ್ಣಾಂಗದಂತದೇನು ಕ್ಯಾನ್ಸರ್ ಬರಲ್ಲ.
1: ಹಾಗೆ ನಮ್ಮ ಬಹುಶಃ ಈಗಿನ ಎಲ್ಲಾ ಕಾಯಿಲೆಗಳಿಗೂ ಒಂದು ಮುಖ್ಯವಾಗಿ ಹೇಳುವಂತದ್ದು ಆಹಾರ ಪದ್ಧತಿ, ಜೀವನಶೈಲಿ.
0: ಹೌದು, ಆಹಾರ ಪದ್ಧತಿ ಅಂದ್ರೆ ಕೆಲವೊಂದು ಆಹಾರಗಳ ಸೇವನೆ ಮಾಡೋರಿಗೆ ಕೆಲವೊಂದು ಕ್ಯಾನ್ಸರ್ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸಲ್ಪಡುತ್ತೆ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ರೆಡ್ ಮೀಟ್ ಅಂದ್ರೆ ಮಟನ್ನು, ಬೀಫ್ ಈ ತರ ಫುಡ್ ಗಳನ್ನು ಸೇವನೆ ಮಾಡತಕ್ಕಂತ ಪಾಪ್ಯುಲೇಷನ್ಸ್ ಗಳಲ್ಲಿ ಕೆಲವೊಂದು ಕೋಲಾನ್ ರೆಕ್ಟಲ್ ಕ್ಯಾನ್ಸರ್ಸ್ ಬಹಳ ಕಾಮನ್ ಆಗಿರ್ತದೆ. ಈ ಅದು ಯಾವ್ದಕ್ಕಂದ್ರೆ ಆ ತರ ಫುಡ್ ಗಳು ನಮ್ಮ ದೊಡ್ಡ ಕರಳಲ್ಲಿ ಚಿಕ್ಕಲ್ಲಿ ಇರತಕ್ಕಂಥ ಸೆಲ್ಸ್ ಗಳನ್ನ ಡ್ಯಾಮೇಜ್ ಮಾಡ್ತವೆ. ಸೊ ಅದರಿಂದ ಅದು ಬರುತ್ತಂತ ಒಂದು ಥಿಯರಿ ಇದೆ. ಮತ್ತೆ ಈ ಅದನ್ನು ತಡೆಗಟ್ಟಲಿಕ್ಕೆ ಈ ಫೈಬರ್ ಕಂಟೆಂಟ್ ಫುಡ್, ವೆಜಿಟೇಬಲ್ಸ್, ಫ್ರೂಟ್ಸ್, ಹಣ್ಣು ಹಂಪಲು, ತರಕಾರಿ ಎಲ್ಲ ತಿನ್ನೋದು ಜಾಸ್ತಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಅವು ಸೆಲ್ಗಳನ್ನು ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ. ಅನಿಮಲ್ ಪ್ರೋಟೀನ್ಗಳು ನಮ್ಮ ದೇಹವನ್ನು ಜಾಸ್ತಿ ಡ್ಯಾಮೇಜ್ ಮಾಡುತ್ತವೆ. ಬಟ್ ಈ ಥರ ಪ್ಲಾಂಟ್ ಸೋರ್ಸಿಂದ ಬರ್ತಕ್ಕಂಥ ಫೈಬರ್ಸ್ ಕಾರ್ಬೋಹೈಡ್ರೇಟ್ ಅಷ್ಟು ಡ್ಯಾಮೇಜ್ ಮಾಡೋದಿಲ್ಲ ಅಂತ ಒಂದು ಥಿಯರಿ ಇದೆ. ಸೊ ಅದರಿಂದ ನಮ್ಮ ಊಟದಲ್ಲಿ ವ್ಯತ್ಯಾಸ ಆಗೋದ್ರಿಂದನೂ ಕ್ಯಾನ್ಸರ್ ಬರುತ್ತೆ.

0: ಅದು ಬಿಟ್ಟರೆ ಕೆಲವೊಂದು ವೈಟಮಿನ್ಸ್, ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಕೋಲಾನ್ ಕ್ಯಾನ್ಸರ್ಗೆ ಒಳ್ಳೆಯದು ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡುತ್ತಂತ ಕೆಲವೊಂದು ಥಿಯರಿ ಇದೆ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡಿ. ಕೆಲವು ಇನ್ನೊಂದು ಆಸ್ಪರಿನ್ ಅಂತ ಒಂದು ಗುಳಿಗೆ ಬರುತ್ತೆ, ಅದು ಕೂಡ ಕೋಲಾನ್ ಕ್ಯಾನ್ಸರಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡುತ್ತೆ.
1: ಅಂದ್ರೆ ರಕ್ತವನ್ನು ತೆಳುಗೊಳಿಸುವಂತ ಒಂದು ಅಂಶ ಇರುವಂತದ್ದು ಆಸ್ಪಿರಿನ್.
0: ಅಂದ್ರೆ ಇವೆಲ್ಲ ಏನಂದ್ರೆ ನಮ್ಮ ದೇಹದಲ್ಲಿ ಒಂದು ಇನ್ಫ್ಲಮೇಷನ್ ಅಂತ ಶುರು ಆಗುತ್ತೆ. ಇನ್ಫ್ಲಮೇಷನ್ ಇಂದ ಏನಾಗುತ್ತೆ, ನಮ್ಮ ಡಿಎನ್ಎ ಅಲ್ಲಿ ಕೆಲವೊಂದು ಡ್ಯಾಮೇಜಸ್ ಬರ್ತವೆ. ಅದು ಎದಕ್ಕಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಲವಂತ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರ್ತವೆ. ಅವು ಏನ್ ಮಾಡ್ತವೆ, ನಮ್ಮ ಸೆಲ್ಸ್ ಗಳನ್ನ ಡ್ಯಾಮೇಜ್ ಮಾಡ್ತವೆ. ಅದನ್ನ ತಡೆಗಟ್ಟತಕ್ಕಂತಹ ಒಂದು ಶಕ್ತಿ ಇವುಗಳಲ್ಲಿ ಇದೆ ಅಂತ.
1: ಇನ್ನು ಜೀವನ ಶೈಲಿ ಬಗ್ಗೆ ಹೇಳಿದ್ರೆ ಕ್ಯಾನ್ಸರ್ ಗೆ ನಮ್ಮ ಜೀವನ ಶೈಲಿ ಕಾರಣ ಆಗುತ್ತೆ.
0: ಅಂದ್ರೆ ಕೆಲವೊಬ್ಬರಿಗೆ ಎಸ್ಪೆಷಲಿ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಮತ್ತೆ ಕೆಲವೊಂದು ಕ್ಯಾನ್ಸರ್, ಬಹಳಷ್ಟು ಕ್ಯಾನ್ಸರ್ ಒಬೇಸ್ ಇರ್ತಕ್ಕಂಥ, ಅಂದ್ರೆ ಬಹಳ ದಪ್ಪ ಇರೋರಿಗೆ ಕ್ಯಾನ್ಸರ್ ಬರ್ತಕ್ಕಂತ ರಿಸ್ಕ್ ಇರುತ್ತೆ. ಅದಕ್ಕೆ ಒಂದು ಕಾರಣ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು ಕೂಡ ಹೌದು. ಸೊ ಫಿಸಿಕಲ್ ಆಕ್ಟಿವಿಟಿ ಸರಿಯಾಗಿ ಇಲ್ಲ ಅಂದ್ರೆ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರ್ತದೆ.
1: ಇನ್ನು ಕೆಲವೊಂದು ಮೆಡಿಕಲ್ ಹಿಸ್ಟ್ರಿ ಇರುತ್ತಲ್ಲ ಡಾಕ್ಟರ್, ಬೇರೆ ಬೇರೆ ಕಾಯಿಲೆಗಳು ಇರುತ್ತೆ, ಅವು ಏನಾದರೂ ಕಾರಣ ಆಗುತ್ತಾ?
0: ಕೆಲವೊಂದಕ್ಕೆ ಬರುತ್ತೆ. ಈಗ ಬಹಳಷ್ಟು ದಿನಗಳು ಕೆಲವೊಂದು ಇನ್ಫೆಕ್ಷನ್, ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಅಲ್ಲಿ ಕೊಲಾಂಜಿಯೋ ಕಾರ್ಸಿನೋಮಾ ಅಂತ ಏನ್ ಹೇಳ್ತೀವಿ, ಬಹಳಷ್ಟು ದಿನಗಳು ಇನ್ಫೆಕ್ಷನ್ ಇನ್ಫ್ಲಮೇಷನ್ ಅಲ್ಲಿ ನಡೀತಾ ಇದ್ರೆ ಕೆಲವೊಂದು ಜಂತುಗಳು ತರಾನೇ ಕೆಲವೊಂದು ಹುಳು ತರ ಬರ್ತವೆ. ಅವು ನಮ್ಮ ದೇಶದಲ್ಲಿ ಬಹಳ ಕಡಿಮೆ, ಚೈನೀಸ್ ಪಾಪ್ಯುಲೇಷನ್ ಅಲ್ಲಿ. ಆ ಇನ್ಫೆಕ್ಷನ್ ಇಂದ ಬಹಳ ದಿವಸ ಇದ್ರೆ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಅದು ಲಿವರ್ ಕೊಲಾಂಜಿಯೋ ಕಾರ್ಸಿನೋಮಾ ಅಂತ ಬರುತ್ತೆ. ಈ ವೈರಸ್ ಕೂಡ ಸೇಮ್, ಹೆಪಟೈಟಿಸ್ ಬಿ ಸಿ, ಅವನು ಬಹಳ ವರ್ಷಗಳು ಇನ್ಫೆಕ್ಷನ್ ಬರೋದ್ರಿಂದ ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಹೌದು
1: ಡಾಕ್ಟರ್, ಯಾರಾದರೂ ಕ್ಯಾನ್ಸರ್ಗೆ ಒಳಗಾದಂತಹ ವ್ಯಕ್ತಿ ನಮಗೆ ಗೊತ್ತಾದ್ರೆ ಯಾವ ಸ್ಟೇಜ್ ಅಲ್ಲಿ ಇತ್ತು ಅಂತ ಅನ್ನುವಂಥದ್ದನ್ನ ಪ್ರಶ್ನೆಯಾಗಿ ಕೇಳ್ತೇವೆ. ಏನ್ ಡಾಕ್ಟರ್ ಈ ಸ್ಟೇಜ್ ಅನ್ನುವಂಥದ್ದೇನು?
0: ಕ್ಯಾನ್ಸರ್ ಅಲ್ಲಿ 4 ಸ್ಟೇಜ್ ಬರುತ್ತೆ ಮೇಡಮ್. ಒಂದು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಬರುತ್ತೆ. ಸ್ಟೇಜ್ 1 ಬಂದ್ಬಿಟ್ರೆ ಎಷ್ಟು ಕಡಿಮೆ ಇರುತ್ತೆ ಸ್ಟೇಜ್ ಅಷ್ಟು ಒಳ್ಳೇದು, ಅಂದ್ರೆ ಅವ್ರಿಗೆ ಅಷ್ಟು ಬೇಗ ಕ್ಯೂರ್ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಸ್ಟೇಜ್ 4 ಅಂದ್ರೆ ಅದು ಆಲ್ಮೋಸ್ಟ್ ಎಲ್ಲ ಮಿತಿ ಮೀರಿ ಹೋಗಿದೆ, ಜಾಸ್ತಿ ಏನೋ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಒಳ್ಳೆ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಸ್ಟೇಜ್ 1 ಅಲ್ಲಿ ಮತ್ತೆ ಒಳ್ಳೆ ವಿಚಾರಗಳು ಏನಂದ್ರೆ ಅದನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ತಕ್ಕಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದರಲ್ಲೂ ಸಹ ಹಿಸ್ಟೋಪೆಥಾಲಜಿ ಅಂದ್ರೆ ಯಾವ ತರ ಕ್ಯಾನ್ಸರ್, ವೆಲ್ ಡಿಫ್ರೆನ್ಶಿಯೇಟೆಡ್ ಪೂರ್ಲಿ ಡಿಫ್ರೆನ್ಶಿಯೇಟೆಡ್ ಅಂತ ಬರುತ್ತದೆ, 4 ಟೈಪ್ ಬರುತ್ತದೆ. ಸೊ ಅದರಲ್ಲಿ ವೆಲ್ ಡಿಫ್ರೆನ್ಶಿಯೇಟೆಡ್ ಇತ್ತು ಸ್ಟೇಜ್ 1 ಇತ್ತಂದ್ರೆ ಆಲ್ಮೋಸ್ಟ್ ಎಲ್ಲಾ ಕ್ಯಾನ್ಸರ್ ಗಳನ್ನು ಸಹ ಕಂಪ್ಲೀಟ್ ಆಗಿ ನಾವು ಕ್ಯೂರ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದೇ ಸ್ಟೇಜ್ 1 ಇದೆ ಬಟ್ ಪ್ಯೂರ್ಲಿ ಡಿಫ್ರೆನ್ಶಿಯೇಟೆಡ್ ಇದೆ, ಆ ತರ ಸ್ಟೇಜ್ 1 ಅಲ್ಲಿ ಇದ್ರೂ ಸಹ ಅದನ್ನು ಬಹಳಷ್ಟು ಬೇರೆ ರೇಡಿಯೇಷನ್, ಕೀಮೋಥೆರಪಿ ತಗೊಂಡ್ರು ಮತ್ತೆ ಬರ್ತಕ್ಕಂತ ಅಥವಾ ಬೇರೆ ಕಡೆ ಸ್ಪ್ರೆಡ್ ಆಗ್ತಕ್ಕಂತ ರಿಸ್ಕ್ ಇರ್ತದೆ. ಸೊ ಸ್ಟೇಜ್ ಮತ್ತೆ ಅದರದ್ದು ವೆಲ್ ಡಿಫ್ರೆನ್ಶಿಯೇಟೆಡ್ ಪೂರ್ಲಿ ಡಿಫ್ರೆನ್ಶಿಯೇಟ್ ಅಂದ್ರೆ ಅದು ಯಾವ ಎಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗೈತೆ ಅಂತ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ಅಲ್ಲೇ ಬೆಳ್ತವೆ, ಕೆಲವೊಂದು ಒಂದೇ ಹತ್ರ ಬೆಳೆದು ಅಲ್ಲೇ ಅದರದ್ದು ಬೇರುಗಳನ್ನು ಜಾಸ್ತಿ ಮಾಡ್ಕೊಂತ ಹೋಗುತ್ತೆ. ಕೆಲವೊಂದು ಒಂದ್ ಹತ್ರ ಇದ್ರೆ ಮತ್ತೆ ಇನ್ನೊಂದ್ ಹತ್ರ ಬೇಗ ಸ್ಪ್ರೆಡ್ ಆಗುತ್ತೆ. ಆತರ ಕೆಲವೊಂದು ಮೆಲನೋಮಾ ಅಂತ ಸ್ಕಿನ್ ಕ್ಯಾನ್ಸರ್ ಬರುತ್ತೆ, ಆತರ ಎಲ್ಲ ಚಿಕ್ಕದಾಗಿ ಆರಂಭದಲ್ಲಿ ಒಂದು ಸ್ಥಳದಲ್ಲಿ ಚಿಕ್ಕದಾಗಿದ್ರು ಬಟ್ ಬೇರೆ ಕಡೆ ಎಲ್ಲ ಬಾಡಿಯಲ್ಲಿ ಎಲ್ಲ ಬಹಳಷ್ಟು ಅಂಗಗಳಿಗೆ ಸ್ಪ್ರೆಡ್ ಆಗ್ತಿರ್ತದೆ. ಆತರನು ಅದಕ್ಕೆ ಒಂದು
1: ಕಾಣಬಹುದು, ಆ ರೀತಿಯಾದಂತಹದ್ದನ್ನು ಕಾಣಬಹುದು.
0: ಹೌದು ಹೌದು ಹೌದು.
1: ಇನ್ನು ಸ್ಟೇಜ್ 4 ಈ ಬಂದಿದ್ದಾರೆ ಅಂತ ಹೇಳ್ಬಿಡ್ತೇವೆ, ಏನು ಮಾಡಕ್ಕಾಗಲ್ಲ.
0: ಸ್ಟೇಜ್ 4 ಬಹಳಷ್ಟು ಕಷ್ಟ ಟ್ರೀಟ್ ಮಾಡ್ಲಿಕ್ಕೆ, ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಯ್ತು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಯ್ತು, ಲಿವರ್ ಕ್ಯಾನ್ಸರ್ ಆಯ್ತು, ಪಿತ್ತಕೋಶ ಪಿತ್ತನಾಳದ ಕ್ಯಾನ್ಸರ್, ಇವೆಲ್ಲ ಸ್ಟೇಜ್ 4 ಇದ್ರೆ ಜಾಸ್ತಿ ಏನು ಮಾಡಕ್ ಬರಲ್ಲ ಅಂತ ಹೇಳ್ಬಹುದು. ಅಥವಾ ಒಂದ್ ಸ್ವಲ್ಪ ಮಟ್ಟಿಗೆ ಅವರ ಒಂದು ಜೀವನ ಕಾಲವನ್ನು ಸ್ವಲ್ಪ ಮುಂದೂಡಬಹುದು ಅಂತ ಹೇಳಿ, ಕಂಪ್ಲೀಟ್ ಕ್ಯೂರ್ ಅಥವಾ ಬಹಳಷ್ಟು ವರ್ಷಗಳವರೆಗೆ ಇದು ಮಾಡೋದು
1: ಸರ್ವೈವ್ ಆಗೋದು ಕಷ್ಟ,
0: ಕೆಲವು ತಿಂಗಳು ಅಥವಾ ಹೆಚ್ಚಾದ್ರೆ ಕೆಲವು ವರ್ಷ ಇದು ಮಾಡಬಹುದು. ಸ್ಟೇಜ್ 4 ಅಲ್ಲಿ ಒಂದು ಹೇಳುತ್ತೆ, ಕೆಲವೊಂದು ಒಳ್ಳೆ ಕ್ಯಾನ್ಸರ್ಸ್ ಗಳು ಇರ್ತವೆ, ಎಸ್ಪೆಷಲಿ ಕೋಲಾನ್ ಕ್ಯಾನ್ಸರ್ಸ್, ರೆಕ್ಟಲ್ ಟ್ಯೂಮರ್ಸ್ ಅಂತ ಬರ್ತಲ್ಲ, ಅವೆಲ್ಲ ಏನಂದ್ರೆ ಸ್ಟೇಜ್ 4 ಇದ್ರು ಸಹ ಅದನ್ನು ಆಪರೇಷನ್ ಮಾಡಿ ಸರಿ ಮಾಡಬಹುದು, ಕೀಮೋಥೆರಪಿ ರೆಡಿಯಪಿ ಕೊಟ್ಟು ಬಹಳಷ್ಟು ಮಟ್ಟಿಗೆ ಸರಿ ಮಾಡ್ತಕ್ಕಂತ ಒಂದು ಅದಕ್ಕೊಂದು ಗುಣ ಇದೆ ಆತರ. ಬಟ್ ನಾ ಹೇಳ್ದಂಗೆ ಪ್ಯಾಂಕ್ರಿಯಾಸ್, ಸ್ಟಮಕ್, ಲಿವರ್ ಇವೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಕೋಲಾನ್ ಕ್ಯಾನ್ಸರ್ ಗೆ ಆತರ ಇದೆ, ಲಿವರ್ ಅಲ್ಲಿ ಸ್ಪ್ರೆಡ್ ಆಗಿದ್ರು ಕೋಲಾನ್ ಇಂದ, ಅದನ್ನ ನಾವು ಒಂದ್ 5 10 ವರ್ಷ ಅವ್ರು ಬದುಕಂಗ ಇದು ಮಾಡಬಹುದು,
1: ಕೆಲವೊಂದು
0: ಚಿಕಿತ್ಸೆ ಕೊಟ್ಟು ಸರಿ ಮಾಡಬಹುದು.
1: ತುಂಬಾ ಸರಿ ಈ ಕ್ಯಾನ್ಸರ್ ನ ಒಂದು ಕೆಟ್ಟ ಗುಣ ಅಂತಾನೆ ಹೇಳ್ಬಹುದು, ಯಾವುದೇ ಲಕ್ಷಣಗಳು ಆರಂಭದಲ್ಲಿ ಕಂಡು ಬರೋದಿಲ್ಲ, ಹಾಗಾಗಿಯೇ ತುಂಬಾ ಕೊನೆಯ ಹಂತಕ್ಕೆ ಹೋದಾಗ ರೋಗಿಗೆ ಅಥವಾ ಆ ವ್ಯಕ್ತಿಗೆ ತೊಂದರೆ ಆಗಿದೆ ಅಂತ ಗೊತ್ತಾಗುವಂತದ್ದು. ಆದ್ರೆ ನಾವು ಮೊದಲನೇ ಸ್ಟೇಜ್ ಇಂದಾನೆ ನೋಡ್ಕೊಳ್ಬಹುದಿತ್ತು ಅನ್ನುವಂತ ಸಂದರ್ಭ

0: ಸಂದರ್ಭಗಳೇನು, ಹಾಗೆ ಯಾವೆಲ್ಲ ಪರೀಕ್ಷೆಗಳನ್ನ ಮಾಡ್ತೀರಿ?
1: ಒಂದು ಅವ್ರ ಗುಣಲಕ್ಷಣಗಳು, ವಯಸ್ಸು, ಸ್ವಲ್ಪ 40-50 ವಯಸ್ಸು ಮೇಲಿರೋರಿಗೆ ಈ ತರ ಏನಾದ್ರೂ ಲಕ್ಷಣಗಳು ಕಂಡ್ರೆ ಅದನ್ನ ಖಂಡಿತವಾಗಿನೂ ನಾವು ಸಂಪೂರ್ಣವಾಗಿ ಅದನ್ನ ಏನ್ ತೊಂದರೆ ಅಂತೇಳಿ ಕಮ್ ಡೀಟೇಲ್ ಆಗಿ ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಿ ನೋಡ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ನಾವು ಏನ್ ಮಾಡ್ತೀವಿ, ಅಲ್ಟ್ರಾಸೌಂಡ್ ಅಪ್ಡಮನ್ ಅಂತ ಮಾಡ್ತೀವಿ, ಎಂಡೋಸ್ಕೋಪಿ ಮಾಡ್ತೀವಿ, ಮತ್ತೆ ಕೆಲವೊಂದು ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ. ಕ್ಯಾನ್ಸರ್ ರಿಲೇಟೆಡ್ ಬ್ಲಡ್ ಟೆಸ್ಟ್ಗಳು ಬರ್ತವೆ. ಅಂದ್ರೆ ದೇಹದಲ್ಲಿ ಕ್ಯಾನ್ಸರ್ ಐತಂದ್ರೆ ಅವು ಕೆಲವೊಂದು ಬ್ಲಡ್ ಟೆಸ್ಟ್ಗಳಲ್ಲಿ ಕ್ಯಾನ್ಸರ್ ಇರಬಹುದಂತ ಒಂದು ಕೆಲವು ಕಣಗಳು ಜಾಸ್ತಿ ಆಗಿರ್ತಾವ. ಸೊ ಅದನ್ನ ಕಂಡುಹಿಡಿಯೋದ್ರ ಮುಖಾಂತರ ನಾವು ನೋಡಬಹುದು. ಮತ್ತೆ ಇಂಥದ್ದೇ ಹತ್ರ ಕ್ಯಾನ್ಸರ್ ಐತಿ ಅಂತ ಎಂಡೋಸ್ಕೋಪಿಯಲ್ಲೂ ಗೊತ್ತಾಗುತ್ತೆ. ಸಿಟಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅಥವಾ MRI ಮಾಡೋ ಮುಖಾಂತರ ಕ್ಯಾನ್ಸರ್ ಇಂಥ ಅಂಗದಲ್ಲಿ ಇದೆ, ಅದು ಇಷ್ಟು ಸೈಜ್ ಅಲ್ಲಿದೆ, ಅದರ ಅಕ್ಕಪಕ್ಕ ಇರ್ತಕ್ಕಂಥ ರಕ್ತನಾಳಗಳು ಬೇರೆ ಅಂಗಗಳಿಗೆ ಏನಾದರೂ ಸ್ಪ್ರೆಡ್ ಆಗಿದೆಯಾ ಅಂತ ನಾವು ಕಂಡುಹಿಡಬಹುದು. ಮತ್ತು ದೇಹದಲ್ಲಿ ಬಹಳಷ್ಟು ಕಡೆ ಎಲ್ಲಾದರೂ ಸ್ಪ್ರೆಡ್ ಆಗಿದ್ರೆ ಕೆಲವೊಂದು ಕ್ಯಾನ್ಸರ್ ಸಿಟಿ ಸ್ಕ್ಯಾನ್ ಅಲ್ಲಿ ಒಂದ್ ಹತ್ರ ಅಷ್ಟೇ ಇರುತ್ತೆ, ಅಕ್ಕಪಕ್ಕ ಎಲ್ಲೂ ಇರೋದಿಲ್ಲ. ಬಟ್ ಬಹಳಷ್ಟು ದೂರಗಳ ಅಂಗಗಳಿಗೆ ಬೋನ್ ಮೆಟಾಸ್ಟೈಸಿಸ್, ಬ್ರೈನ್ ಮೆಟಾಸ್ಟೈಸಿಸ್ ಅಂತ ಬರ್ತದೆ. ಇವೆಲ್ಲ ಗೊತ್ತಾಗ್ಬೇಕಂದ್ರೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಅದನ್ನ ಮಾಡಿದ್ರೆ ನಾವು ಬೇರೆ ಕಡೆ ಎಲ್ಲೇ ಇದ್ರು ಕ್ಯಾನ್ಸರ್ ನಮಗೆ ಗೊತ್ತಾಗುತ್ತೆ ಈ ಟೆಸ್ಟ್ಗಳ ಮುಖಾಂತರ. ಮತ್ತೆ ಕೆಲವೊಂದು ಇದಕ್ಕಳಿಗೆ ಅದು ಕ್ಯಾನ್ಸರ್ ಗಡ್ಡೆನೋ ಅಥವಾ ಸಾದಾ ಗಡ್ಡೆನೋ ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಅಂತ ಟೈಮಲ್ಲಿ ನಾವು ಬಯಾಪ್ಸಿ ಮಾಡೋದನ್ನು ಕಂಡುಹಿಡಿಬಹುದು. ಸೊ ಅದು ನಾವು ಎಂಡೋಸ್ಕೋಪಿ ಮುಖಾಂತರನು ಮಾಡಬಹುದು, ಅಥವಾ ಆಪರೇಷನ್ ಮಾಡಿ ಮಾಡಬಹುದು, ಅಥವಾ ಕೆಲವೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮುಖಾಂತರ ಯೂಸ್ ಮಾಡಿ ಅದರ ಮುಖಾಂತರನು ಬಯಾಪ್ಸಿ ಮಾಡಿ ಇಂಥದೇ ಕ್ಯಾನ್ಸರ್ ಅಂತ ನಾವು ಕಂಡುಹಿಡಿಯಬಹುದು.
0: ಓಕೆ ಡಾಕ್ಟರ್, ಈಗ ಹೌದು ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಗೊತ್ತಾಗ್ಬಿಟ್ಟಿದೆ. ಚಿಕಿತ್ಸೆಗೆ ಹೇಳೋದಾದ್ರೆ ಮುಂದೆ ಏನೆಲ್ಲ ಚಿಕಿತ್ಸೆಗಳು ಉಂಟು ಅಂತ?
1: ಕ್ಯಾನ್ಸರಿಗೆ ಖಂಡಿತವಾಗಿ ಚಿಕಿತ್ಸೆ ಇದೆ. ಎಲ್ಲಾ ಕ್ಯಾನ್ಸರ್ ಬಂದ್ಬಿಟ್ರೆ ಜೀವಿತನೇ ಮುಗೀತು ಅಂತ ಭಯ ಪಡ್ತಕ್ಕಂತ ಇಲ್ಲ. ಬಟ್ ಆದಷ್ಟು ಬೇಗ ಕಂಡುಹಿಡಿದು ಬೇಗ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಬಹಳಷ್ಟು ಉಪಯೋಗಗಳಿದೆ. ಸೊ ಕ್ಯಾನ್ಸರ್ ಚಿಕಿತ್ಸೆ ಅನ್ನೋದು ಸ್ಟೇಜ್ 1 ಬಹಳಷ್ಟು ಕ್ಯಾನ್ಸರ್ಗಳಿಗೆ ಜಸ್ಟ್ ಆಪರೇಷನ್ ಮುಖಾಂತರ, ಇದು ಅದು ಎಂಡೋಸ್ಕೋಪಿ ಆಗಿರ್ಬೋದು, ಲ್ಯಾಪ್ರೋಸ್ಕೋಪಿಕ್ ಅಥವಾ ಓಪನ್ ಸರ್ಜರಿ ಮಾಡೋದ್ ಮುಖಾಂತರನೇ ಕಂಪ್ಲೀಟ್ ಆಗಿ ಸರಿ ಮಾಡಬಹುದು. ಸ್ಟೇಜ್ 2 ನಂತರ ಅವಾಗ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಅಂದ್ರೆ ಸರ್ಜರಿ ಜೊತೆಗೆ ಕೀಮೋಥೆರಪಿ, ರೇಡಿಯೋಥೆರಪಿ ಅಂತ ಟ್ರೀಟ್ಮೆಂಟ್ ಕೂಡ ಸಹ ಬೇಕಾಗ್ತದೆ. ಕೆಲವೊಂದರಿಗೆ ಆಪರೇಷನ್ ಮುಂಚೆ ಕೀಮೋಥೆರಪಿ ಕೊಡ್ತಾರೆ, ಕೆಲವೊಬ್ಬರಿಗೆ ಆಪರೇಷನ್ ಆದ್ಮೇಲೆ ಕೊಡ್ತಾರೆ, ಕೆಲವೊಂದೊಂದು ಕ್ಯಾನ್ಸರ್ಗೆ ರೇಡಿಯೇಷನ್ ಕೊಡ್ತೀವಿ, ಕೆಲವೊಂದು ಕ್ಯಾನ್ಸರ್ ರೇಡಿಯೇಷನ್ ಕೊಡಕ್ಕೆ ಬರೋದಿಲ್ಲ. ಆ ಥರ ಎಲ್ಲ ಇರುತ್ತೆ. ಈಗ ಅನ್ನನಾಳ ಕ್ಯಾನ್ಸರು, ಗುದದ್ವಾರ ಕ್ಯಾನ್ಸರ್, ಇದಕ್ಕೆಲ್ಲ ರೇಡಿಯೇಷನ್ ಕೊಟ್ಟರೆ ಬಹಳಷ್ಟು ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಕೆಲವೊಂದು ಲಿಂಫೋಮಾ ಕ್ಯಾನ್ಸರ್ಸ್ ಅಂತ ಬರ್ತವೆ, ಇವಕ್ಕೆಲ್ಲ ಸರ್ಜರಿನೇ ಬೇಕಿಲ್ಲ, ಕೀಮೋಥೆರಪಿಯಲ್ಲೇ ಸರಿ ಮಾಡಬಹುದು. ಬಟ್ ಬಹಳಷ್ಟು ಕ್ಯಾನ್ಸರ್ಗಳಿಗೆ ಸರ್ಜರಿ ಅಲ್ಟಿಮೇಟ್ಲಿ ಬೇಕಾಗುತ್ತೆ. ಸೊ ಸ್ಟೇಜ್ 2 ಆದ್ಮೇಲೆ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಬೇಕಾಗ್ತದೆ. ಅದು ಬಿಟ್ಟರೆ ಬೇರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್, ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಇದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತಾನು ಮಾಡ್ತೀವಿ. ಅಂದ್ರೆ ಅದು ಕ್ಯಾನ್ಸರ್ ಇರ್ತಕ್ಕಂಥ ಲಿವರ್ನ ತೆಗೆದು ಬೇರೆ ಲಿವರ್ ಅನ್ನು ಹಾಕಬಹುದು. ಎಸ್ಪೆಷಲಿ ಅವರಿಗೆ ಲಿವರ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ, ಅಂದ್ರೆ ಸಿರೋಟಿಕ್ ಲಿವರ್ ಇದೆ, ಅವರಿಗೆ ಕ್ಯಾನ್ಸರ್ ತಗದ್ರು ಅವ್ರ ಲಿವರ್ ಆಲ್ರೆಡಿ ಅದು ಫೇಲ್ ಆಗಿ ಹೋಗೈತೆ. ಹಂಗಾಗಿ ಅವ್ರಿಗೆ ಲಿವರು ಬೇಕು, ಕ್ಯಾನ್ಸರು ತೆಗಿಬೇಕು, ಅಂತವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಮತ್ತೆ ಲಿವರ್ ಫೇಲ್ಯೂರ್ ಆಗಿರೋರಿಗೆ ಆಪರೇಷನ್ ಮಾಡಕ್ ಆಗೋದಿಲ್ಲ. ಸೊ ಅಂಥವ್ರಿಗೆಲ್ಲ ಹೊಸದ ಅವ್ರದ್ದು ಲಿವರ್ ತೆಗೆದು ಇನ್ನೊಂದು ಹೊಸ ಲಿವರ್ ಹಾಕ್ಬೇಕಾಗ್ತದೆ. ಸೊ ಟ್ರಾನ್ಸ್ಪ್ಲಾಂಟ್, ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ, ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಗಳು ಇವೆ.
0: ಈಗ ಎಲ್ಲಾ ವಿಷಯಗಳಲ್ಲೂ ತುಂಬಾ ಅಡ್ವಾನ್ಸ್ ಆಗ್ತಾ ಇದೆ ಅಂತ ಹೇಳಿ, ಈಗ ಈ ಕ್ಯಾನ್ಸರಿನ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಏನಾದರೂ ಆ ರೀತಿಯಾದಂತ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆಯಾ?
1: ಹೌದು, ಈಗ ಮುಂಚೆ ಇರತಕ್ಕಂತ ಕ್ಯಾನ್ಸರ್ ಡ್ರಗ್ಸ್ಗೂ ಈಗ ಇರತಕ್ಕಂತ ಕ್ಯಾನ್ಸರ್ ಡ್ರಗ್ಸ್ಗೂ ವ್ಯತ್ಯಾಸ ಇದೆ. ಮುಂಚೆ ಇರತಕ್ಕ ಕೆಲವೇ ಡ್ರಗ್ಸ್ ಗಳಿದ್ವು, ಈಗೆಲ್ಲ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಲೆವೆಲ್ ಅಲ್ಲಿ ಇಂಥ ಕ್ಯಾನ್ಸರ್ ಗೆ ಇಂಥ ಮ್ಯೂಟೇಷನ್ ಒಳಗೆ ಇಂಥ DNA ಡ್ಯಾಮೇಜ್ ಇಂಥ ಲೆವೆಲ್ ಅಲ್ಲಿ ಡ್ಯಾಮೇಜ್ ಆಗಿತ್ತು ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಡ್ರಗ್ಸ್ ಎಲ್ಲ ಬಂದಿದ್ದಾವೆ. ಮುಂಚೆ ರೆಸ್ಪಾನ್ಸಿಗೂ ಈಗ ತರ ರೆಸ್ಪಾನ್ಸಿಗೂ ಆ ಹೊಸ ಡ್ರಗ್ಸ್ ಅದು ಬಹಳಷ್ಟು ಚಲೋ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತ್ತೆ ಮುಂಚೆ ಎಲ್ಲ ಬಹಳಷ್ಟು ಓಪನ್ ಸರ್ಜರಿ ಅಂತ ಮಾಡ್ತಿದ್ವಿ, ಈಗೆಲ್ಲ ಲ್ಯಾಪ್ರೋಸ್ಕೋಪಿಕ್ ಇದೆ, ರೋಬೋಟಿಕ್ ಸರ್ಜರೀಸ್ ಇದೆ, ಮತ್ತೆ ಕೆಲವರಿಗೆ ಎಂಡೋಸ್ಕೋಪಿಕ್, ಚಿಕ್ಕ ಕ್ಯಾನ್ಸರ್ಗೆಲ್ಲ ಎಂಡೋಸ್ಕೋಪಿಕ್ ಸರ್ಜರೀಸ್ ಅಲ್ಲೇ ಸರಿ ಮಾಡಬಹುದು. ಮತ್ತೆ ಕೆಲವೊಂದು ಹೇಳಿದ ಲಿಂಫೋಮಾ ಆತರ ಎಲ್ಲ ಕ್ಯಾನ್ಸರ್ಗೆ ಸರ್ಜರಿನೇ ಇಲ್ದಂಗೆ ಕೀಮೋಥೆರಪಿಯಲ್ಲೇ ಸರಿ
0: ಮಾಡಿ. ಡಾಕ್ಟರ್, ಈಗ ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರಿ, ಆದ್ರೆ ನಾವು ಇದೆಲ್ಲದನ್ನು ತಡೆಗಟ್ಟಬಹುದಿತ್ತು ಅಂತ ಅನ್ನೋದಾದ್ರೆ ಏನು ಮುಂಜಾಗ್ರತೆ ಕ್ರಮವನ್ನು ವಹಿಸಿದ್ರೆ ಆದಷ್ಟು ಕ್ಯಾನ್ಸರ್ ಇಂದ ಬರದೇ ಇರೋ ಹಾಗೆ ನೋಡ್ಕೊಳ್ಬಹುದು ಅಂತ?
1: ಕೆಲವೊಂದು ಕ್ಯಾನ್ಸರ್ಗಳಿಗೆ ಪರ್ಟಿಕ್ಯುಲರ್ ಕಾರಣಗಳು ಇವೆ, ಅಂಥವುಗಳನ್ನು ನಾವು ತರಬಹುದು. ಎಸ್ಪೆಷಲಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ವೈರಸ್ಗಳು

0: ಇದ್ದಾವೆ. ಮತ್ತೆ ಎಚ್ ಪೈಲೋರಿ ಬ್ಯಾಕ್ಟೀರಿಯಾನು ಒಂದು ಕಾರಣ ಹೌದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ. ಮತ್ತೆ ಎಚ್ ಪಿ ವಿ ವೈರಸ್ ಅಂತ ಬರುತ್ತೆ ಸರ್ವೈಕಲ್, ಇವುಗಳಿಗೆಲ್ಲ ಕೆಲವೊಂದು ಟ್ರೀಟ್ಮೆಂಟ್ ಇದೆ. ಈಗ ಹೆಪಟೈಟಿಸ್ ಬಿ ಇಂದ ನಮಗೆ ಕ್ಯಾನ್ಸರ್ ಬರಬಾರದು ಅಂದ್ರೆ ನಾವು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ರೆ ನಮಗೆ ಅದು ಕ್ಯಾನ್ಸರ್ ಬರೋದೇ ಇಲ್ಲ. ನಮ್ಮ ಭಾರತ ಸರ್ಕಾರದ ಇದರಿಂದ ಪ್ರತಿಯೊಂದು ಮಗು ಹುಟ್ಟದಾಗಲೇ ಅದನ್ನ ಹಾಕ್ತಾರೆ, ಅದು ಕಂಪಲ್ಸರಿ ಆಗಿದೆ. ಸೊ ಹಂಗಾಗಿ ಇನ್ನು ಮೇಲೆ ಆ ಒಂದು ಕಾರಣದಿಂದ ಬರ್ತಕ್ಕಂಥ ಕ್ಯಾನ್ಸರ್ಗಳು ಕಡಿಮೆ ಆಗುತ್ತೆ. ಸೊ ಅದರದ್ದು ವ್ಯಾಕ್ಸಿನ್ ಇದೆ. ಇನ್ನೊಂದು ಹೆಪಟೈಟಿಸ್ ಸಿ ವೈರಸ್ ಏನಿದೆಯಲ್ಲ ಅದು ಸಹ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಅಂದ್ರೆ ನಾವು ಒಂದು 3 ತಿಂಗಳು ಅದ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಆ ವೈರಸ್ ಕಂಪ್ಲೀಟ್ ಆಗಿ ಹೋಗುತ್ತೆ. ಬಟ್ ಅದ್ರ ಕಣಗಳು ಲೈಟ್ ಆಗಿ ಇರುತ್ತೆ. ಬಟ್ ಕ್ಯಾನ್ಸರ್ ಬರ್ತಕ್ಕಂಥದ್ದನ್ನು ಬಹಳಷ್ಟು ಮಟ್ಟಿಗೆ ಅದನ್ನು ಕಡಿಮೆ ಮಾಡಬಹುದು. ಯಾವಾಗಾರೊಮ್ಮೆ ಯಾರಿಗೊಬ್ಬರು ಬಂದ್ರೆ ಬರಬಹುದು, ಬಟ್ ಅದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ. ಕ್ಯಾನ್ಸರ್ ಬರದೇ ಇರಲಿಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಇದೆ ಇವೆರಡಕ್ಕೆ. ಮತ್ತೆ ಎಚ್ ಪಿ ವಿ ವ್ಯಾಕ್ಸಿನ್ ಅಂತ ಹೆಣ್ಮಕ್ಳಿಗೆ ಹಾಕ್ತಾರಲ್ಲ ಅದು ಇದೆ. ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಸ್ಗೆ ಕೆಲವೊಂದು ಕಾರಣ ಹೇಳ್ತಾರೆ ಬಹಳ ರೇರು, ಬಟ್ ಅದಕ್ಕೂ ಸಹ ಎಚ್ ಪೈಲೋರಿ ಟ್ರೀಟ್ಮೆಂಟ್ ತಗೊಂಡ್ ಕಾಮನ್ ಆಗಿ ಗ್ಯಾಸ್ಟ್ರಿಕ್ ಅಂತ ಏನಂತೀವಲ್ಲ ಅದು ಎಚ್ ಪೈಲೋರಿ ಇನ್ಫೆಕ್ಷನ್ ಆಗುತ್ತೆ. ಸೊ ಅದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ. ಸಿಂಪಲ್ ಟ್ರೀಟ್ಮೆಂಟ್ 14 ಡೇಸ್ ಟ್ರೀಟ್ಮೆಂಟ್ ತಗೋಬಂದ್ರೆ ಅದು ಸಹ ತಡೆಗಟ್ಟಬಹುದು ಒಂದು ಇದಕ್ಕೆ.
1: ಓಕೆ ಡಾಕ್ಟರ್, ಈಗ ಇದು ಏನು ಗ್ಯಾಸ್ಟ್ರಿಕ್ ಬಗ್ಗೆ ನೀವು ಹೇಳಿದ್ರಿಂದ ತುಂಬಾ ಸಾರಿ ಕಾಮನ್ ಆಗಿ ಆಗ್ಬಿಟ್ಟಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದು. ಆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯ ಲಕ್ಷಣಗಳು ಕೂಡ ಈ ಒಂದು ಕ್ಯಾನ್ಸರ್ನ ಲಕ್ಷಣಗಳು ಒಂದೇ ತರ ಇದ್ಬಿಟ್ಟು ಏನಾದ್ರೂ ಅಲ್ಲಿ ಕನ್ಫ್ಯೂಸ್ ಆಗಿ ತೊಂದರೆ ಆಗೋದಿದೆಯಾ?
0: ಹೌದು, ನಾವು ಕೆಲವೊಬ್ರು ಯಾರು ಹೇಳಿದ್ರು ಕೇಳಿದೀವಿ ಈ ತರ, ಅವರಿಗೆ ಗ್ಯಾಸ್ಟ್ರಿಕ್ ಅಂತ ಇದ್ರು ಅಷ್ಟೇ, ಈ ತರ ಒಳಗೆಲ್ಲ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಗ್ಲಿಲ್ಲ, ಕೊನೆಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಬಹಳಷ್ಟು ಕ್ಯಾನ್ಸರ್ ಅಂದ್ರೆ ಯಾವುದೇ ತರಹದ ಲಕ್ಷಣಗಳು ಇರೋದೇ ಇಲ್ಲ. ಬಹಳಷ್ಟು ಜನಗಳಿಗೆ ಆರಾಮಾಗಿರ್ತಾರೆ, ಅವ್ರಿಗೆ ಯಾವುದೇ ತರಹದ ತೊಂದರೆ ಇರೋದಿಲ್ಲ, ಒಂದು ನೋವು ಇರೋದಿಲ್ಲ, ಏನಿಲ್ಲ. ಅದು ಬೆಳೆದು ಬಹಳಷ್ಟು ಬೆಳೆದ ಮೇಲೆ ಅವರಿಗೆ ಊಟ ಕಡಿಮೆ ಮಾಡೋದು, ವೆಯ್ಟ್ ಕಡಿಮೆ ಆಗೋದು, ಮತ್ತೆ ಅದು ಇದು ಇನ್ಫೆಕ್ಷನ್ ಬರೋದು, ನಂತರ ಬ್ಲಡ್ ಕಡಿಮೆ ಆಗೋದು ಅಥವಾ ಬ್ಲಡ್ ವಾಂತಿಯೋ ಮೋಷನಲ್ ಬ್ಲಡ್ ಬರೋದು ತುಂಬಾ ಜಾಸ್ತಿ ಆದಾಗ ಆ ತರ ಕಾಣಿಸ್ಕೊಳ್ಳುತ್ತೆ. ವಾಂತಿ ಆಗೋದು, ಜಾಂಡಿಸ್ ಬರೋದು, ಈ ತರ ಅದು ಅಡ್ವಾನ್ಸ್ ಆದಂಗೆಲ್ಲ ಕಾಣಿಸ್ಕೊಳ್ಳುತ್ತೆ. ಬಟ್ ಗ್ಯಾಸ್ಟ್ರಿಕ್ ಸಂಬಂಧಂತೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ, ಬಟ್ ಗುಣಲಕ್ಷಣಗಳಲ್ಲಿ ಅದನ್ನ ಡಿಫರೆನ್ಸಿಯೇಷನ್ ಮಾಡೋದು ಬಹಳ ಕಷ್ಟ
1: ಆಗುತ್ತೆ.
0: ಹೌದು, ಒಂದು ವಯಸ್ಸು ಜಾಸ್ತಿ ಇರೋರು ಮತ್ತೆ ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ತುಂಬದಂಗ ಆಗ್ತಾ ಇದೆ, ವೇಟ್ ಕಡಿಮೆ ಆಗ್ತಾ ಇದೆ, ಮತ್ತೆ ಬ್ಲಡ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗಿದ್ರೆ ಖಂಡಿತ ಅವರು ಅದನ್ನ ಕಂಪ್ಲೀಟ್ ಆಗಿ ಪರೀಕ್ಷೆ ಮಾಡಿಸಿ ತೋರಿಸಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು.
1: ಡಾಕ್ಟ್ರಿ, ಹಿಂದೆ ಯಾರಿಗೂ ಇತ್ತು ಫ್ಯಾಮಿಲಿ ಹಿಸ್ಟ್ರಿ ಇದೆ ಕ್ಯಾನ್ಸರ್ಗೆ ಸಂಬಂಧಿಸಿದ ಹಾಗೆ ಅಂತ ಅನ್ನೋದಾದ್ರೆ, ಮುಂದಿನ ಪೀಳಿಗೆಯವರು ಅವರಿಗೆ ಬರೋ ಸಾಧ್ಯತೆ ಇದೆಯೋ, ಹಾಗಿದ್ರೆ ಅವರೇನಾದ್ರೂ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರೆ ಅನುಕೂಲ ಆಗುತ್ತಾ ಹೇಗೆ?
0: ಹೌದು ಮೇಡಮ್, ಈ ತರ ಹೆರಿಡಿಟರಿ ಕ್ಯಾನ್ಸರ್ಸ್ ಅಂತ ಕೆಲವೊಂದು ಬರ್ತವೆ. ಅವು ಕೆಲವೊಂದು ವಯಸ್ಸಿಗಿಂತ ಮುಂಚೆ, ಯೂಶಲಿ ಲೆಸ್ ದೆನ್ 50 ಇಯರ್ಸ್, 50 ಇಯರ್ಸ್ ಒಳಗೆ ಬಂದ್ರೆ 40 ವರ್ಷ ಆತರ ಬರೋರಿಗೆ ನಾವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಈ ಕೆಲವೊಬ್ರು ಪೇಷಂಟ್ಗೆ ತಂದೆ ತಾಯಿಗಳಿಗೆ ಆಗಿರ್ಬೋದು, ಅವ್ರಿಗೆ 50 ವರ್ಷದ ಒಳಗಡೆ ಕ್ಯಾನ್ಸರ್ ಬಂದಿದೆ ಹಂಗಂದ್ರೆ ಅವ್ರು ಸ್ವಲ್ಪ ಬೇರೆ ಟೆಸ್ಟ್ಗಳು ಸಹ ಮಾಡಬೇಕಾಗ್ತದೆ. ಕೆಲವೊಂದು ಅವರು ಜೆನೆಟಿಕ್ ಟೆಸ್ಟ್ಗಳು ಬರ್ತವೆ, ಅದು ಪ್ರೂವನ್ 4-5 ಸಿಂಡ್ರೋಮ್ಸ್ ಅಂತ ಬರ್ತದೆ. ಆತರ ಆ ಜೆನೆಟಿಕ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಇದ್ರೆ ಖಂಡಿತವಾಗಿ ಅವ್ರ ನೆಕ್ಸ್ಟ್ ಜನರೇಷನ್ ಗೆ ಬರ್ತಕ್ಕಂಥ ರಿಸ್ಕ್ ಇರುತ್ತೆ. 100% ಇರತಕ್ಕಂಥ ಕೆಲವೊಂದು ರಿಸ್ಕ್ ಅದಾವೆ, ಕೆಲವರಿಗೆ 50% ಇರೋ, ಕೆಲವೊಂದು 25% ಇರತಕ್ಕಂಥ ರಿಸ್ಕ್ ಇರ್ತದೆ. ಡಿಪೆಂಡ್ ಆನ್ ಅದು ಡಾಮಿನೆಂಟ್ ಜೀನ್ ಆಗಿರುತ್ತವ ಅಥವಾ ರೆಸಿಸಿವ್ ಜೀನ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಅದು ಡಾಮಿನೆಂಟ್ ಜೀನ್ ಆದ್ರೆ ಅದು ಬರ್ತಕ್ಕಂಥ ರಿಸ್ಕ್ ಜಾಸ್ತಿ ಇರ್ತದೆ, ಇಲ್ಲ ಅಂದ್ರೆ ಅದ್ರ ಕಡಿಮೆ ರಿಸ್ಕ್ ಇರ್ತದೆ. ಹಾಗಾಗಿ ಅದು ಹೆರಿಡಿಟರಿ ಆಗಿದ್ರೆ ಅಷ್ಟೇ, ಅವು ಮ್ಯೂಟೇಷನ್ ಇದ್ರೆ ಅಷ್ಟೇ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಸೊ ನಮ್ ತಂದೆ ತಾಯಿಗೆ ಬಂದಿದೆ, ರಿಲೇಟಿವ್ಸ್ ಯಾರಿಗಿದೆ ಅಂದ್ರೆ ನಮಗ್ ಬರುತ್ತೆ ಅಂತ ಏನಿಲ್ಲ, ಅದು ಬಹಳಷ್ಟು ಕಡಿಮೆ.
1: ಕ್ಯಾನ್ಸರ್ ಬಗ್ಗೆ ತುಂಬಾ ಭಯ ಇದೆ ಡಾಕ್ಟರ್, ಆ ಪದನೇ ಒಂದು ರೀತಿಯ ಮನಸ್ಸಲ್ಲಿ ಭಯ ಹುಟ್ಟಿಸುತ್ತೆ. ಆದ್ರೆ ಅರಿವಿದ್ಯಾ ಅಷ್ಟ್ರ ಮಟ್ಟಿಗೆ ಜನರಲ್ಲಿ ಅರಿವಿದ್ಯಾ ಕ್ಯಾನ್ಸರ್ ಬಗ್ಗೆ? ಏನ್ ತಿಳ್ಕೊಳ್ಬೇಕಿತ್ತು ಅಷ್ಟ್ರ ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಹೇಗೆ?
0: ನನಗೆ ಅಷ್ಟು ಜನಕ್ಕೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರತಕ್ಕಂಥದ್ದು ಕಡಿಮೆ ಅನ್ಸುತ್ತೆ. ಬಟ್ ಭಯ ಅಂತೂ ಇದೆ, ಅದು ಬಂದಾಗ ಅಥವಾ ಅದು ಕೇಳಿದಾಗ ಭಯ ಬರುತ್ತೆ. ಬಟ್ ಅದ್ರ ಬಗ್ಗೆ ಜಾಗರೂಕತೆ ವಹಿಸೋದಾಗ್ಲಿ, ಅದನ್ನ ಯಾವ ರೀತಿ ಟೆಸ್ಟ್ ಮಾಡೋದಾಗ್ಲಿ, ಯಾವಾಗ ಮಾಡಿಸ್ಬೇಕು, ಎಷ್ಟು ವರ್ಷಕ್ಕೆ ಮಾಡಿಸ್ಬೇಕು, ಎಷ್ಟು ತಿಂಗಳಿಗೆ ಮಾಡಿಸ್ಬೇಕು, ಯಾರು ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಯಾರ ಹತ್ರ ತೋರಿಸ್ಬೇಕು, ಈ ರೀತಿಯಾದ ಮಾಹಿತಿಗಳು ಜನಗಳಿಗೆ ಕಡಿಮೆ ಇದೆ. ಸೊ ನಾವು 40-45 ವಯಸ್ಸು ಆದ್ರೆ ಒಂದ್ಸಲ ಆದ್ರೂ ಟೆಸ್ಟ್ ಮಾಡಿಸಿರ್ಬೇಕು. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಂಬಂಧಪಟ್ಟಂತೆ ಒಂದು ಎಂಡೋಸ್ಕೋಪಿನ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇಷ್ಟು ಮಾಡಿದ್ರೆ ಸಾಕು, ಏನು ಇಲ್ಲ ಅಂದ್ರೆ ಮತ್ತೊಂದು 5 ವರ್ಷ ಬಿಟ್ಟು ಟೆಸ್ಟ್ ಮಾಡೋದು. ಬಟ್ ಏನಾದ್ರು ಸ್ವಲ್ಪ ಅವರಿಗೆ ತೊಂದರೆ ಇದೆ, ಡೌಟ್ ಇದೆ ಅಂದ್ರೆ ವರ್ಷಕ್ಕೊಮ್ಮೆನೋ 3 ವರ್ಷಕ್ಕೊಮ್ಮೆ ಹೇಳಿದೆ, ಡಿಪೆಂಡಿಂಗ್ ಒನ್ ರಿಸ್ಕ್ ಫ್ಯಾಕ್ಟರ್. ಅವ್ರಿಗೆ ಇಷ್ಟು

0: ಪ್ರತಿ ವರ್ಷಕ್ಕೊಮ್ಮೆ ನೀವು ಬರಬೇಕು ಅಂತ ಹೇಳಿರ್ತೇವೆ. ಸೊ ಆ ಥರ ಫಾಲೋ ಮಾಡೋದ್ರಿಂದ ನಾವು ಅರ್ಲಿ ಸ್ಟೇಜಲ್ಲಿ ಅದನ್ನು ಕಂಡುಹಿಡಿತಕ್ಕಂಥದ್ದು ಮತ್ತು ಒಳ್ಳೆ ಟ್ರೀಟ್ಮೆಂಟ್ ತಗೊಂಡು ಅದನ್ನು ಆ ಭಯದಿಂದಲೇ ನಾವು ದೂರ ಇರಬಹುದು,
1: ನಮ್ಮ ಜೀವಿತಾವಧಿಯನ್ನು ಹೆಚ್ಚು ಮಾಡಿಕೊಳ್ಬಹುದು.
0: ಹೌದು ಹೌದು.
1: ಓಕೆ ಡಾಕ್ಟ್ರೆ, ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
2: ಇದುವರೆಗೂ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
4: ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
5: ನಮಸ್ತೆ
4: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
5: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
4: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
5: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕಿನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದ್ರು ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರು ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರಬಹುದು ಅಥವಾ ಗ್ರಾಮ ಒನ್ ಇರಬಹುದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರಬಹುದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
4: ಈಗ ಯಾವ್ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣನ ಪಾವತಿಸಬೇಕಾಗುತ್ತೆ ರೈತರು, ಇದಕ್ಕೆ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
5: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ. ಹೆಸರು ಮತ್ತೆ ಈರುಳ್ಳಿಯನ್ನ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗ್ಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳಬಹುದು

0: ಯಾಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. ನಾಲ್ಕು ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ ಈ 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೇ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕು ಅಂತ ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ 1308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 2%ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ. ಈ ವರ್ಷ ಮುಂಗಾರಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸತಕ್ಕ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರತಕ್ಕಂತ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದು.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸೋದ್ರಿಂದ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ, ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235ಕ್ಕೆ ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ವಾರ್ತೆಗಳ ವಿವರ: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣದಲ್ಲಿ ದಾಖಲಿಸಲಾದ ಮೊದಲ ಎಫ್ಐಆರ್ನಲ್ಲಿ ಹೆಸರಿಸಲಾದ 8 ಜನರನ್ನು ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರ ನಿರ್ದೇಶನದ ಮೇರೆಗೆ ರಚಿಸಲಾದ ವಿಶೇಷ ತನಿಖಾ ತಂಡದ ಶಿಫಾರಸುಗಳನ್ನು ಅನುಸರಿಸಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಟ್ರಸ್ಟ್ನ ಸದಸ್ಯ ಕೃಷ್ಣಮೋಹನ್ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಶ್ರೀರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾಸ್ತವ ಮತ್ತು ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಸೇರಿದಂತೆ ಇತರೆ ಅಪರಿಚಿತ ಆರೋಪಿಗಳನ್ನು ಹೆಸರಿಸಲಾಗಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಎಸ್ಐಟಿ ಮಂಗಳವಾರ ತನ್ನ ಪ್ರಾಥಮಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಶಿಫಾರಸುಗಳನ್ನು ಮಾಡಿದೆ. ಈ ಶಿಫಾರಸುಗಳನ್ನು ಅನುಸರಿಸಿ ನಿನ್ನೆ ಎಫ್ಐಆರ್ ದಾಖಲಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ವೀಕರಿಸಿದ ಕಾಣಿಕೆಗಳು ಮತ್ತು ಕಾಣಿಕೆಗಳನ್ನು ಒಳಗೊಂಡ ಕಳ್ಳತನದ ಆರೋಪಗಳು ಹೊರಬಂದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಟ್ರಸ್ಟ್ ವಿಶೇಷ ತನಿಖೆಗೆ ಮನವಿ ಮಾಡಿತ್ತು. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಎಸ್ಐಟಿ ರಚನೆಗೆ ಆದೇಶಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ದದ ದಿನದಂದು ನಶಾ ಮುಕ್ತ ಭಾರತವನ್ನು ನಿರ್ಮಿಸುವ ಸಾಮೂಹಿಕ ಸಂಕಲ್ಪವನ್ನು ಪುನರುಚ್ಚರಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಜನರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಆಂದೋಲನವನ್ನು ಸಕ್ರಿಯವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತಿರುವ ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಇತರೆ ಸಂಸ್ಥೆಗಳನ್ನು ಶ್ಲಾಘಿಸಿದ್ದಾರೆ. ಬಲವಾದ, ಆರೋಗ್ಯಕರ ಮತ್ತು ವ್ಯಸನಮುಕ್ತ ಭಾರತವನ್ನು ನಿರ್ಮಿಸುವತ್ತ ಅವರ ಪ್ರಯತ್ನಗಳು ಅರ್ಥಪೂರ್ಣ ಕೊಡುಗೆ ನೀಡುತ್ತಿವೆ ಎಂದು ಹೇಳಿದರು. ಜಾಗೃತಿ ಮೂಡಿಸಲು, ಚೇತರಿಕೆಯಲ್ಲಿ ಇರುವವರನ್ನು ಬೆಂಬಲಿಸಲು ಮತ್ತು ವ್ಯಸನಕ್ಕಿಂತ ಭರವಸೆ, ಆರೋಗ್ಯ ಮತ್ತು ಉದ್ದೇಶವನ್ನು ಆಯ್ಕೆ ಮಾಡಲು ಮತ್ತು ಯುವಕರನ್ನು ಪ್ರೇರೇಪಿಸಲು ಎಲ್ಲರೂ ಒಟ್ಟಾಗಿ ನಿಲ್ಲಬೇಕೆಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮನವಿ ಮಾಡಿದರು. ಇದೇ ವೇಳೆ ಮಾದಕ ವಸ್ತುಗಳ ವಿರುದ್ದದ ಹೋರಾಟದಲ್ಲಿ ತೊಡಗಿರುವವರ ಪ್ರಯತ್ನಗಳನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಾದಕ ವಸ್ತುಗಳ ದಂಧೆಗಳನ್ನು ನಿರ್ದಯವಾಗಿ ನಾಶಪಡಿಸಲಾಗಿದೆ ಎಂದು ಹೇಳಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಲಂಡನ್ನಲ್ಲಿ ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪೀಟರ್ ಕೈಲ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಚರ್ಚೆಯ ವೇಳೆ ಭಾರತ ಬ್ರಿಟನ್ ಆರ್ಥಿಕ ಮತ್ತು ವ್ಯಾಪಾರ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸಲು ಹೊಸ ಅವಕಾಶಗಳನ್ನು ಅನ್ವೇಷಿಸಿದ್ದೇವೆ. ಈ ಮಾತುಕತೆಯು ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ವ್ಯಾಖ್ಯಾನಿಸುವ ವಿಶ್ವಾಸ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಮುಂದಿನ ತಿಂಗಳು 15ರಿಂದ ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಎರಡೂ ರಾಷ್ಟಗಳಿಗೆ ನಾವೀನ್ಯತೆ, ಹೂಡಿಕೆ ಮತ್ತು ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವ ಪರಿಸರ ವ್ಯವಸ್ಥೆಯನ್ನು ಬೆಳೆಸಲು ಎರಡೂ ಕಡೆಯವರು ಬದ್ದರಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ವಾಷಿಂಗ್ಟನ್ನಲ್ಲಿ ನಡೆದ 2ನೇ ಫ್ಯಾಕ್ಸ್ ಸಿಲಿಕಾ ಶೃಂಗಸಭೆಯಲ್ಲಿ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನಗಳಿಗೆ ಶಕ್ತಿ ತುಂಬಲು ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ನಿರ್ಮಿಸಲು ಭಾರತ ಸೇರಿದಂತೆ 35 ರಾಷ್ಟಗಳು ಅಮೆರಿಕ ನೇತೃತ್ವದ ಉಪಕ್ರಮಕ್ಕೆ ಸಹಿ ಹಾಕಿವೆ. ಶೃಂಗಸಭೆಯಲ್ಲಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ನೇತೃತ್ವದ ನಿಯೋಗ ಭಾಗವಹಿಸಿತ್ತು. ಅರೆವಾಹಕಗಳು ಕೃತಕ ಬುದ್ದಿಮತ್ತೆ ಮತ್ತು ಸ್ಥಿತಿಸ್ಥಾಪಕ ತಂತ್ರಜ್ಞಾನ ಪೂರೈಕೆ ಸರಪಳಿಗಳಲ್ಲಿ ಸಹಯೋಗವನ್ನು ಮುಂದುವರಿಸುವ ಕುರಿತು ಉದ್ಯಮದ ನಾಯಕರೊಂದಿಗೆ ಭಾರತೀಯ ನಿಯೋಗ ಚರ್ಚೆ ನಡೆಸಿತು. ಕಿರ್ಗಿಸ್ತಾನದ ಬಿಷ್ಕೆಕ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆಯ ಮಹಿಳಾ ವೇದಿಕೆ 2026ರಲ್ಲಿ ಭಾರತ ಮಹಿಳೆಯರ ನೇತೃತ್ವದ ಅಭಿವೃದ್ದಿಗೆ ತನ್ನ ಬದ್ದತೆಯನ್ನು ಪುನರುಚ್ಚರಿಸಿದೆ. ಇಂದು ವರ್ಚುವಲ್ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳೆಯರು ಕೇವಲ ಬೆಳವಣಿಗೆಯ ಫಲಾನುಭವಿಗಳಲ್ಲ, ಬದಲಾಗಿ 2047

0: ವೇಳೆಗೆ ವಿಕಸಿತ ಭಾರತದ ಅತ್ಯಂತ ಶಕ್ತಿಶಾಲಿ ಚಾಲಕರು ಎಂದು ಅವರು ಪ್ರತಿಪಾದಿಸಿದರು. ಭಾರತದಲ್ಲಿ ಸುಮಾರು 100 ದಶಲಕ್ಷ ಮಹಿಳೆಯರು 9 ದಶಲಕ್ಷಕ್ಕಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳಲ್ಲಿ ಸಂಘಟಿತರಾಗಿದ್ದಾರೆ. ಇವರಲ್ಲಿ 30 ದಶಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರು ಲಖ್ಪತಿ ದೀದಿಗಳಾಗಿದ್ದಾರೆ ಎಂದು ತಿಳಿಸಿದರು. ಮಿಷನ್ ಶಕ್ತಿ ಮತ್ತು ಮಿಷನ್ ಪೋಷಣ್ 2.0 ನಂತಹ ಯೋಜನೆಗಳು ಮಹಿಳೆಯರ ಸುರಕ್ಷತೆ, ಆರೈಕೆ ಮತ್ತು ಆರ್ಥಿಕ ಭಾಗವಹಿಸುವಿಕೆಯನ್ನು ಮುನ್ನಡೆಸುತ್ತಿವೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆನಿಜುವಾಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 235ಕ್ಕೆ ಏರಿಕೆಯಾಗಿದೆ. 1,500ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದ್ದು, ವೆನಿಜುವಲಾ ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2,927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ. ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ಹಲವಾರು ದೇಶಗಳು ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡಲು ಮುಂದೆ ಬಂದಿವೆ. ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸೌಹಾರ್ದತೆಯನ್ನು ಡೆಲ್ಸಿ ರೋಡ್ರಿಗ್ಸ್ ಶ್ಲಾಘಿಸಿದ್ದಾರೆ. ಭಾರತ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ ಎಂದು ಜರ್ಮನ್ ರಾಯಭಾರಿ ಫಿಲಿಪ್ ಆಕೆರ್ಮನ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ವ್ಯಾಪಾರ, ರಾಜಕೀಯ ಮತ್ತು ಕಾರ್ಯತಂತ್ರ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಜರ್ಮನಿ ಬಲವಾದ ಸಹಕಾರವನ್ನು ಹೊಂದಿವೆ. ಬಹುನಿರೀಕ್ಷಿತ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದಿಂದಾಗಿ ಜರ್ಮನ್ ಉದ್ಯಮಿಗಳು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಲು ಗಮನಾರ್ಹವಾಗಿ ಪ್ರೋತ್ಸಾಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಜರ್ಮನಿಯಲ್ಲಿ ಸುಮಾರು 60,000 ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ಜರ್ಮನಿಯಲ್ಲಿ ನೆಲೆಸಿರುವ ಭಾರತೀಯ ವಲಸಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಎಂದು ಫಿಲಿಪ್ ಅಕೆರ್ಮನ್ ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11:00 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ, ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜಿಸಲಾಗಿದೆ. ಕರ್ಬಲಾ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಶೂರಾ ಎ ಮೊಹರಂ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಹಜರತ್ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ಸ್ಮರಿಸಿದ್ದಾರೆ. ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಈ ಗುಂಪಿನ ಪಂದ್ಯದಲ್ಲಿ ಜರ್ಮನಿ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಈಕ್ವೆಡಾರ್ ತಂಡ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದೆ. ಇದಕ್ಕೂ ಮುನ್ನ ಫಿಲಿಡೆಲ್ಫಿಯಾದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಕ್ಯೂರಾಕೋ ವಿರುದ್ಧ 2-0 ಗೋಲುಗಳಿಂದ ಜಯಗಳಿಸಿದ ಕೋಟ್ ಡಿ ಐವರಿ ತಂಡ ನಾಕೌಟ್ ಹಂತವನ್ನು ಪ್ರವೇಶಿಸಿತು. ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಎಫ್ ಗುಂಪಿನ ಹಣಾಹಣಿಯಲ್ಲಿ 1-1 ಗೋಲುಗಳ ಮೂಲಕ ಡ್ರಾ ಸಾಧಿಸಿದ ಜಪಾನ್ ಮತ್ತು ಸ್ವೀಡನ್ ಎರಡೂ ತಂಡಗಳು ನಾಕೌಟ್ ಹಂತ ತಲುಪಿತು. 32ನೇ ಸುತ್ತಿನಲ್ಲಿ ಜಪಾನ್ ಈಗ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ. ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ

ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235ಕ್ಕೆ ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ದ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈ ಮಧ್ಯಾಹ್ನದ ಪ್ರಸಾರದ ಹೊತ್ತಿನಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟೆ ಕೆ ಶಿವಕುಮಾರ್. ಕೇಳಿದರೆ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಈಗ ನೇರ ಫೋನಿನ ಕಾರ್ಯಕ್ರಮ. ಏನ್ ಮಾಡಬಹುದು, ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾವಗೀತೆ ಆಯಿತು, ಜನಪದ ಗೀತೆ ಆಯಿತು, ಭಕ್ತಿಗೀತೆ ಆಗಿಲ್ಲ. ಆದರೆ ಭಕ್ತಿಗೀತೆ ಇವತ್ತು ಮಾಡೋದು ಬೇಡ ಅಂತ ಅನಿಸ್ತಾ ಇದೆ. ಆಲ್ಫಾಬೆಟಿಕ್ ವೈಸ್ ಮಾಡ್ಕೊಂಡು ಬಂದಿದ್ವಿ ಅಲ್ಲ, ಅದರಲ್ಲಿ ಒಂದಕ್ಷರ ಕೊಟ್ಬಿಟ್ಟು ಅದರಲ್ಲಿರುವಂಥ ಎಲ್ಲ ಗೀತೆಗಳನ್ನು ಹೇಳಿ ಅಂತ ಅದನ್ನೇ ಮಾಡೋಣ ಹಾಗಿದ್ರೆ. ಸೊ ಇವತ್ತು ಐ ಥಿಂಕ್ ದಾ ಅಕ್ಷರ ಆಗ್ಬೋದಾ? ದಾ ಅಕ್ಷರದಲ್ಲಿ ಯಾವ ಚಿತ್ರಗೀತೆಗಳಿವೆ ನೆನಪು ಮಾಡಿಕೊಂಡು ಹಾಡಿ. ಕಂಡೀಷನ್ಸ್ ನಿಮಗೆ ಗೊತ್ತೇ ಇದೆ, ಪಲ್ಲವಿ ಅಥವಾ ಪಲ್ಲವಿ ಜೊತೆಗೆ ಒಂದು ಚರಣ ಸಾಕು. ಒಬ್ರು ಒಂದ್ಸಲ ಕರೆ ಮಾಡಿದ್ರೆ ಮತ್ತೆ ಕರೆ ಮಾಡೋ ಹಾಗಿಲ್ಲ, ಜೊತೆಗೆ ಹೇಳಿದ ಹಾಡನ್ನ ಪುನಃ ಪುನರಾವರ್ತನೆ ಮಾಡೋ ಹಾಗಿಲ್ಲ. ಹಲೋ,
1: ಹಲೋ, ನಮಸ್ತೆ.
0: ನಮಸ್ಕಾರ, ಹೇಳಿ. ಹೇಳಿ ಕೇಶವ್ ಅವರೇ.
1: ದೂರ ಸ್ವಲ್ಪ ದೂರ ಆಗುತ್ತಲ್ಲ?
0: ಏನ್ ದೂರ ಸ್ವಲ್ಪ ದೂರ ಅಂದ್ರೆ?
1: ಅಂದ್ರೆ ಸಾಂಗ್ ಹೆಸರು. ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಮೈಲಿ ಗಲ್ಲು ಹಿರದ ದಾರಿ ಹುಡುಕಿ ನಡಿಗೆ. ಇಲ್ಲಿ ಇಲ್ಲವೇನು ಅಲ್ಲಿ ಸಿಗುವ ಬಯಕೆ. ಇನ್ನು ಅನ್ನೋ ಕಾಣು ಬಯಕೆ ಬಯಕೆ.
0: ಸ್ನೇಹಿತರೆ, ಮತ್ತೆ ಯಾರು ಕರೆ ಮಾಡ್ತೀರಿ, ಕರೆ ಮಾಡಿ ಹಾಡಿ. ದಾ ಅಕ್ಷರದಿಂದ ಯಾವ ಚಿತ್ರಗೀತೆ ಇದೆ ನೆನಪು ಮಾಡ್ಕೊಳ್ಳಿ. ಹಲೋ, ಹಲೋ,
2: ಹಲೋ ಸರ್, ಭದ್ರಾವತಿಯಿಂದ ಗೋರ್ಪಡೆ.
0: ಗೋರ್ಪಡೆ ಅವರೇ ಹೇಳಿ, ದಾ ಅಕ್ಷರದಿಂದ ಒಂದು ಚಿತ್ರಗೀತೆ.
2: ಇದು ಚಿತ್ರದ ಹೆಸರು ನನ್ನ ದೇವರು.
0: ಓಕೆ.
2: ದುಂದು ಮಲ್ಲಿಗೆ ಮಾತಾಡೆಯ ಕೆಂಡ ಸಂಪಿಗೆ ನೀನಾದೆಯ ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗಾದೆಯ. ದುಂದು ಮಲ್ಲಿಗೆ ಮಾತಾಡೆಯ ನೀನಾಡು ಮಾತೆಲ್ಲ ಜೇನಂತೆ ನೀ ಹಾಡೋ ಸಂಗೀತ ಇಂಪಂತೆ ಆಸೆ ಬಂದಂತೆ ಸೋತು ನಾ ನಿಂತೆ. ಓ ಹೆಣ್ಣೆ ಬಲ್ಲೆಯ ನಗುವಾಗ ಈ ಮಗವು ಶಶಿಯಂತೆ ನಲಿತ.

0: ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ದ ಅಕ್ಷರದಿಂದ ಪ್ರಾರಂಭ ಆಗೋ ಯಾವುದೇ ಹಾಡನ್ನ ಹಾಡಿ. ಹಲೋ
2: ಹಲೋ ಸರ್, ನಮಸ್ತೆ. ನಾನು ಮಂಜುನಾಥ್ ಲಕ್ಷ್ಮೀ ಸರ್.
1: ಓಕೆ ಮಂಜುನಾಥ್ ಅವರೇ, ಹೇಳಿ.
2: ಹೇಳ್ತೀನಿ ಸರ್. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಕಡಲು ನಿನ್ನದೆ, ಮನವು
1: ನಿನ್ನದು,
2: ನಿನ್ನದಿರಲಿ ಬೆಳಕು, ಮುಳುಗದಿರಲಿ ಬದುಕು. ದೀಪವು ಗಾಳಿಯು ಆರದಿರಲಿ ಬೆಳಕು.
1: ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಯಾವ ಹಾಡು ಹೇಳ್ತೀರಿ? ದಾಕ್ಷರದಿಂದ ಯಾವ್ದು ಪ್ರಾರಂಭ ಆಗುತ್ತೆ ನೆನಪು ಮಾಡ್ಕೊಳ್ಳಿ. ತುಂಬಾ ಹಾಡುಗಳಿದೆಯಲ್ಲ. ಹೇಗಿದ್ರು ಪ್ರತಿ ದಿವಸ ಕಷ್ಟ ಆಗೋದೇ ಬೇಡ ಅಂತ ಹೇಳಿ ಇವತ್ತು ಸುಲಭವಾಗಿ ಇರೋದು ಕೊಟ್ಟಿದ್ದೀನಿ. ದಾಕ್ಷರದಿಂದ ಕರೆ ಮಾಡಿ ಯಾವ ಹಾಡು ಪ್ರಾರಂಭ ಆಗುತ್ತೆ ಹೇಳಿ. ತುಂಬಾ ಹಾಡುಗಳಿದೆ ಅಲ್ಲ, ತುಂಬಾ ಹಾಡಿದ್ದೀರಿ ಅಲ್ಲ ನೀವು ಕೂಡ. ಯಾಕೋ ಯಾರು ಕರೆ ಮಾಡ್ತಾ ಇಲ್ಲ. ಹಲೋ
3: ಹಲೋ
1: ಹೇಳಿ
3: ಸರ್. ನಮಸ್ತೆ.
1: ನಮಸ್ಕಾರ, ಯಾರು ಮಾತಾಡೋದು?
3: ಗೀತಾ ಮಲಗೋಪ್ಪ ಇಂದ ಸರ್.
1: ಗೀತಾ ಮಲಗೋಪ್ಪ, ಯಾವ ಹಾಡು ನೆನಪಾಯ್ತು ಮೇಡಮ್?
3: ಸರ್ ಕೃಷ್ಣ ಪ್ರಣಯ ಸಖಿಯಿಂದ. ಸ್ವಾಪದ ನನ್ನನೇ ನೋಡಲು, ನನ್ನನೇ ಸೇರಲು ಬಂದ ರಾಧಿಕೆ. ಸಖಿ ಸಖಿ ನನ್ನ ರೂಪತಿ, ಸಖಿ ಸಖಿ ನಿನ್ನ ಮೋಹಿತಿ, ನೀನೇ ನನ್ನ ಪ್ರೇಯತಿ. ಜೀನದ ನಿಯೋಳೆ ಮೀಲ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ. ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲರಿದೆ. ಧನ್ಯವಾದಗಳು.
1: ಧನ್ಯವಾದಗಳು. ಸೊಗಸಾಗಿ ಹಾಡಿದ್ರಿ, ಒಳ್ಳೆ ಹಾಡು ಹೇಳಿದ್ರಿ. ಮುಂದಿನ ಕರೆಗೆ ಹೋಗೋಣ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಬೇಗ ಹಾಡಿ. ದ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಹಾಡಿ. ದ ಅಕ್ಷರದಿಂದ ಇಲ್ಲಾಂದ್ರೆ ಚಿತ್ರಗೀತೆ ಹಾಕ್ಬಿಡ್ತೀನಿ. ನೆನಪಾಗ್ತಿಲ್ವಾ ಏನ್ ಕತೆ? ಹಲೋ,
4: ಗುಡ್ ಆಫ್ಟರ್ನೂನ್ ಸರ್.
1: ವೆರಿ ಗುಡ್ ಆಫ್ಟರ್ನೂನ್ ಸರ್. ಮೈರ್ಕೋಟಿ ಸರ್. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಸರ್?
4: ಮಿಸ್ಟರ್ ರಾಜಾದು.
1: ಓಕೆ.
4: ದಮ್ಮರ ದಮ್ಮಮ್ಮ ನಾಳ್ ಡಿಸ್ಕೋ ರುಕ್ಕಮ್ಮ, ದಮ್ಮರ ದಮ್ಮಮ್ಮ ನಾಳ್ ಡಿಸ್ಕೋ ರುಕ್ಕಮ್ಮ, ತಕ್ಕದಿಮಿ ಕುಣಿಸೋ ಪ್ರಿಯತಮ್ಮ, ತಕ್ಕದಿಮಿ ಕುಣಿಸೋ ಪ್ರಿಯತಮ್ಮ. ಅರೆ ಡಿಸ್ಕೋ ರುಕ್ಕಮ್ಮ ನಿನ್ನ ಹೆಜ್ಜೆ ಇಕ್ಕಮ್ಮ, ಅರೆ ಡಿಸ್ಕೋ ರುಕ್ಕಮ್ಮ ನಿನ್ನ ಹೆಜ್ಜೆ ಇಕ್ಕಮ್ಮ. ಧನ್ಯವಾದ ಸರ್.
1: ಥ್ಯಾಂಕ್ ಯು ಸರ್, ಬಹಳ ಚೆನ್ನಾಗಿ ಹಾಡಿದ್ರಿ. ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕೇಳಿದ್ರೆ ಕರೆ ಮಾಡಿ ಹಾಡಿ. ದ ಅಕ್ಷರದಿಂದ. ಹಲೋ
5: ಹಲೋ
1: ಹೇಳಿ.
5: ಲಕ್ಷ್ಮೀ ಜನ್ನಾಪುರ
1: ಹೇಳಿ ಮೇಡಮ್. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ದ ಅಕ್ಷರದಿಂದ.
5: ದೇವರ ಮಕ್ಕಳ ಪಿಚರಿಂದ.
1: ಯಾವ ಹಾಡು?

0: ఓ అయ్యా అమ్మయ్యా ధర్మానే తాయి తండే, కాసొందు నీడో శివనే, కాసొందు నీడో శివనే. ఓ అయ్యా అమ్మయ్యా ధర్మానే తాయి తండే, కాసొందు నీడో శివనే. నా కళ్ళ నాగలారే ಸುಳ್ಳೊಂದು ಹೇಳಲಾರೆ, ನಾ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ. ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ, ಕಾಸಿಲ್ಲ ಎನ್ನುವರೆ. ನಿಮ್ಮಂತ ದಾಸರೆ ನಮಗೆಲ್ಲ ಆಸರೆ, ನೀವೇ ಹೀಗಾದರೆ ಗತಿ ಇಲ್ಲ ದೇವರೇ.
1: ಥ್ಯಾಂಕ್ ಯು ಅಮ್ಮ, ಚೆನ್ನಾಗಿ ಹಾಡಿದ್ರಿ, ಧನ್ಯವಾದ.
0: ಧನ್ಯವಾದಗಳು ಸರ್.
1: ಓಕೆ, ದ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಹಾಡು. ಹಲೋ, ಕರೆ ಮಾಡಿ ಹಾಡಿ. ಹಲೋ,
2: ಹಲೋ
1: ಹೇಳಿ.
2: ನಮಸ್ತೆ ಸರ್.
1: ನಮಸ್ಕಾರ.
2: ಶ್ಯಾಮ್ ಸುರೇಶ್ ಅಲ್ಪ ಸರ್ಕಲ್
1: ಹೇಳಿ. ದಾಕ್ಷರದಿಂದ ಹಾಡು
2: ದಾನ. ಹಾ ಹಾ.

0: ಈಚಲ ದೂರ ದೂರ ಅಲ್ಲಿ ನಿಲ್ಲಿ ನನ್ನ ದೇವರೇ.
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು ಸರ್.
1: ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ದ ಅಕ್ಷರದಿಂದ. ಹಲೋ,
2: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಯಾರು?
2: ನಾಗರತ್ನ ಕಾಂಬಳೆ, ಶಿವಮೊಗ್ಗದಿಂದ.
1: ಓಕೆ ಕಾಂಬಳೆ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ನಾನು ಸಂದರಾಗ ಚಿತ್ರದ್ದು.
1: ಓಕೆ.
2: ದೀನನಾಗಂದಿರುವೆ ಬಾಗಿಲಲ್ಲಿ ನಿಂದಿರುವೆ, ಜ್ಞಾನದಿ ಕ್ಷಯ ನೀಡಿ ದಯ ತೋರಿ ಗುರುವೆ. ಕೃಷ್ಣನಾಲಯದಾಚೆ ನಿಂತ ಕನ

0: ಬಾಗಿಲಲಿ ನಿಂದಿರುವೆ ಜ್ಞಾನ ಭಿಕ್ಷೆಯ ನೀರಿ ದಯ ತೋರಿ ಗುರುವೇ.
1: ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಹಾಡಿದ್ರಿ. ಕೇಳಿದ್ರೆ ಮತ್ತಾವ ಹಾಡು ನೆನಪಾಯ್ತು, ನೆನಪು ಮಾಡ್ಕೊಳ್ಳಿ ಹಾಡಿ. ಯಾವುದು ನೆನಪಾಗ್ತಿಲ್ವಾ? ಒಂದು ಹಾಡು ಪ್ರಸಾರ ಮಾಡ್ಲಾ? ಹಲೋ ಹಲೋ ಹೇಳಿ.
2: ನಮಸ್ಕಾರ,
1: ಯಾರು ಮಾತಾಡೋದು?
2: ಶಾಂತ ರವೀಂದ್ರ ಅಂತ, ಸಿದ್ದಾಪುರ.
1: ಓಕೆ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ದೇವರ ಆಟ
1: ಹೇಳಿ.
2: ದೇವರ ಆಟ ಬಲ್ಲವರಾರು ಆತನ ತಿರುಗು ನಿಲ್ಲುವರಾರು, ಹೇಳದೆ ಸುಖವ ಕೊಡುವ ಹೇಳದೆ ದುಃಖವ ಕೊಡುವ, ತಾಜಿತ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು.
1: ಥ್ಯಾಂಕ್ ಯು ಮೇಡಮ್, ಸೊಗಸಾಗಿ ಹಾಡಿದ್ರಿ. ಮುಂದಿನ ಕರೆ ಹೋಗೋಣ. ಸ್ನೇಹಿತರೆ, ಮತ್ತಾವ ಹಾಡು ನೆನಪು ಮಾಡ್ಕೊಂಡ್ರಿ? ದಾಕ್ಷರದಿಂದ ಜನಪದ ಗೀತೆ ಅಂತ್ಯಾಕ್ಷರಿ ಆಯ್ತಲ್ಲ, ಸ್ವಲ್ಪ ಕಠಿಣ ಅನಿಸ್ತು ನಿಮ್ಮ ಕರೆಗಳನ್ನು ನೋಡಿದ್ರೆ ನನಗೆ. ಹಾಗೇನೆ ಭಾವಗೀತೆದು ಸ್ವಲ್ಪ ಹಂಗೆ ಅನ್ನಿಸ್ತು, ಅದಕ್ಕೆ ಇವತ್ತು ಈಸಿಯಾಗಿ ಕೊಡೋಣ ಅಂತ ಹೇಳಿ ದಾಕ್ಷರದಿಂದ ಶುರು ಮಾಡಿ. ಯಾವ ಹಾಡು ನೆನಪಾಗತ್ತೆ ಅದನ್ನ ಹಾಡಿ ಅಂತ. ಹಲೋ
3: ನಮಸ್ಕಾರ ಸರ್, ನಾನು ವೀನಾ ವಸಂತರಾವ್.
1: ವೀನಾ ವಸಂತರಾವ್ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ದಾಕ್ಷರದಲ್ಲಿ?
3: ಇದು ಬಿಳಿ ಹಂಕಿ ಚಿತ್ರದಲ್ಲಿ.
1: ಓಕೆ,

0: ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ಚಂದ ಹಾಡಿದ್ರಿ. ಮತ್ತೆ ಯಾರು ಕರೆ ಮಾಡ್ತಾ ಇದ್ದೀರಿ? ಕರೆ ಮಾಡಿ ಹಾಡಿ. ಹಲೋ
2: ಹಲೋ
1: ಹೇಳಿ.
2: ನಮಸ್ತೆ ಸರ್, ನಾನು ಹಿರಿಯೂರಿನಿಂದ ಚಂದ್ರಕಲಾ.
1: ಚಂದ್ರಕಲಾ ಮೇಡಮ್, ಯಾವ ಹಾಡು ಹೇಳ್ತೀರಿ?
2: ಸರ್ ಗುರು ಶಿಷ್ಯರದ್ದ. ದೀನರ ಮೊರೆಯ ಆಲಿಸು ಏಕೆ, ತರವೇ ಈ ಮೌನ ಗೋರಮಣ. ದೀನರ ಮೊರೆಯ ಆಲಿಸು ಏಕೆ, ತರವೇ ಈ ಮೌನ ಗೋರಮಣ. ಥ್ಯಾಂಕ್ ಯು.
1: ಓಕೆ, ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ
3: ಹಲೋ
1: ಹೇಳಿ.
3: ನಮಸ್ತೆ ಸರ್,
1: ನಮಸ್ಕಾರ.
3: ಮಾಧವನಗರ ಭದ್ರಾವತಿಯಿಂದ.
1: ಓಕೆ ತನುಜ್ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ಹಾ ಸರ್.
2: ಧರಣಿಗೆ ಗಿರಿಯು ಪಾರವೇ, ಗಿರಿಗೆ ಮರವು ಪಾರವೇ, ಬಳ್ಳಿಗೆ ಕಾಯಿ ಪಾರವೇ, ಹೆತ್ತ ತಾಯಿಗೆ ಮಗುವು ಪಾರವೇ.
3: ಧನ್ಯವಾದ ಸರ್.
1: ಹೆತ್ತ ತಾಯಿಗೆ ಮಗುವು ಭಾರವೇ, ಅದನ್ನೇ ನಾವು ಸ್ವಲ್ಪ ಮಗುವಿಗೆ ತಂದೆ ತಾಯಿ ಭಾರವೇ ಅಂತ ಹೇಳಬೇಕು.
3: ಹೌದು ಸರ್, ಖಂಡಿತ ಸರ್.
1: ಹೌದು, ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಮಕ್ಕಳು ತಂದೆ ತಾಯಿ ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅನ್ನೋದನ್ನ ಮರಿತಾ ಹೋಗ್ತಾ ಇದ್ದಾರೆ. ತುಂಬಾ ಆತಂಕದ ಮಾತು ಇದು.

0: ಇದು ಸರ್. ಆದ್ರೆ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಆತರ ಯಾಕೆ ಮಾಡ್ತಾರೆ ಅನ್ನೋದು ಅರ್ಥ ಆಗಲ್ಲ ಸರ್.
1: ಹೌದು, ನಿಜ.
0: ಅವ್ರು ನಮ್ಮನ್ನ ಎಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿಸ್ತಾರೆ, ಅವ್ರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು.
1: ಖಂಡಿತ,
0: ಅವ್ರ ಮಕ್ಕಳ ಆದ್ರೆ ನಾವು ಅವ್ರು ನೋಡ್ಕೊಂತಾರೆ, ಅವ್ರನ್ನ ಒಂದ್ ಮಗು ಅಂತ ಯಾಕೆ ನೋಡ್ಕೊಳಲ್ಲ ಅನ್ನೋದು ಬಹಳ ಬೇಜಾರಾಗುತ್ತೆ ಸರ್.
1: ಖಂಡಿತ ಖಂಡಿತ ತನಜವ್ರೆ, ಅರ್ಥ ಆಗುತ್ತೆ ನಿಮ್ಮ ಮಾತು. ನನಗೂ ಕೂಡ ಅದೇ ಪ್ರಶ್ನೆ ಕಾಡುತ್ತೆ, ಯಾಕೆ ತಂದೆ ತಾಯಿ ವಯಸ್ಸಾದ ತಕ್ಷಣಕ್ಕೆ ಮಕ್ಕಳಿಂದ ಏನು ಅಂತ ತಿರಸ್ಕೃತಗೊಳ್ತಾರೆ ಅಂತ. ಹೌದು, ಅದು ಆಗದೆ ಇರ್ಲಿ ಅಂತ ಹಾರೈಸೋಣ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು.
0: ಧನ್ಯವಾದಗಳು.
1: ಸ್ನೇಹಿತರೆ, ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ಹಲೋ
2: ಹಲೋ ಸರ್, ತರುಣ್ ಮಲೋಗೋಪದಿಂದ.
1: ತರುಣ್ ಮಲೋಗೋಪದಿಂದ ಯಾವ ಹಾಡು ನೆನಪಾಯ್ತು ಪುಟ್ಟ?
2: ದೀಪದಿಂದ ದೀಪವ.
1: ದೀಪದಿಂದ ದೀಪವ ಹಾಡು.
2: ದೀಪದಿಂದ ದೀಪವ ದೀಪವ ದೀಪವ ದೀಪವ ಹಚ್ಚಬೇಕು ಮಾನವ ಮಾನವ ಮಾನವ ಮಾನವ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಧನ್ಯವಾದಗಳು.
1: ಧನ್ಯವಾದಗಳು, ತುಂಬಾ ಸೊಗಸಾಗಿ ಹಾಡಿದ್ರಿ ತರುಣ್.
2: ಥ್ಯಾಂಕ್ ಯು ಸರ್.
1: ಮುಂದಿನ ಕರೆಗೆ ಹೋಗ್ಬೋದಾ?
2: ಹಾ ಸರ್.
1: ಓಕೆ. ಈ ಹಾಡುಗಳನ್ನು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಬಟ್ ಆಚರಣೆನು ಬಂದು ಬಿಟ್ರೆ ನಮ್ಮ ದೇಶ ಇಷ್ಟೊಂದು ಸುಂದರವಾಗ್ಬಿಡುತ್ತೆ ಅಲ್ವಾ? ಈ ಜಾತೀಯತೆ, ಮೇಲು ಕೀಳು, ಅಸಮಾನತೆ ಇವೆಲ್ಲ ಹಾಡುಗಳಲ್ಲಿ ಹೋಗಬೇಕು ಅಂತೇಳಿ ತುಂಬಾ ಚೆನ್ನಾಗಿ ಬರೆದಿರ್ತಾರೆ. ಬಟ್ ಅದು ಹಾಡ್ಲಿಕ್ಕೆ ಅಷ್ಟೇ ಸೀಮಿತ ಆಗ್ಬಿಡುತ್ತೆ. ಅದು ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಜಾರಿ ಆದಾಗ ಅದಕ್ಕೊಂದು ಅರ್ಥ ಬರುತ್ತೆ. ಹಲೋ
3: ಹಲೋ
1: ಹೇಳಿ.
3: ಭದ್ರಾವತಿಯಿಂದ ಮಮತಾ ಸರ್.
1: ಮಮತಾ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ತಿಳಿದಿದ್ದ ಸಹೋದರರು
1: ಹೇಳಿ.
3: ದುಡ್ಡು ಇದ್ರೆ ಜಗವೆಲ್ಲ, ದುಡ್ಡು ಇಲ್ಲದೆ ಜಗವಿಲ್ಲ, ದುಡ್ಡಿನ್ನೊಂದೇ ಜಗದಲ್ಲಿ ಬೇರೆ ದೇವ್ರೆ ಇಲ್ವಲ್ಲ, ಈ ಲೋಕ ಹೀಗೆ ತಕೋ, ಓ ದೇವ ನೀನೇ ತಕೋ. ದುಡ್ಡು ಇದ್ರೆ ಜಗವೆಲ್ಲ, ದುಡ್ಡು ಇಲ್ಲದೆ ಜಗವಿಲ್ಲ, ದುಡ್ಡಿನ್ನೊಂದೇ ಜಗದಲ್ಲಿ ಬೇರೆ ದೇವ್ರೆ ಇಲ್ವಲ್ಲ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಸಕ್ಸಸ್ ಆಗಿದ್ರಿ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು ದಾಕ್ಷರದಲ್ಲಿ? ಹಲೋ ಹಲೋ
4: ಹಲೋ, ಭದ್ರಾವತಿಯಿಂದ ಪುಷ್ಪ
1: ಹೇಳಿ ಮೇಡಮ್. ದಾಕ್ಷರದಲ್ಲಿ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
4: ಮಹಾದೇಶ್ವರ ಪೂಜಾ ಫಲದಿಂದ.
1: ಓಕೆ.
4: ದಯತೋರು ಕರುನಾಳು.
1: ಹಾ ಹಾ.

0: ಥ್ಯಾಂಕ್ ಯು ಮೇಡಮ್, ಚಂದ ಹಾಡಿದ್ರಿ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಬೇಗ ಬೇಗ ಹಾಡಿ, ಸಮಯ ಆಗ್ತಾ ಇದೆ. ಹಲೋ
1: ಹಲೋ
0: ಹೇಳಿ
1: ಸರ್. ಮಹೇಶ್ ಸರ್.
0: ಮಹೇಶ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಸರ್?
1: ಸರ್ ನಾನು ಸ್ವಾಮಿ ಫಿಲಂ ಮಾಡ್ಕೊಂಡೆ ಸರ್. ಬಿಟ್ಟು ನಿಂತಾಗ ಎತ್ತಿ ಹೋದಾಗ, ಬಿಟ್ಟು ನಿಂತಾಗ ಎತ್ತಿ ಹೋದಾಗ ಸಂಕಟ ಬಂದ್ರೆ ಸ್ವಾಮಿ ಎಂದೇ ಅಂತಾರೆ, ಸ್ವಾಮಿ ಹಿಂದೆ ಬರ್ತಾರೆ.
0: ಓಕೆ, ಥ್ಯಾಂಕ್ ಯು. ಒಂದು ಗಂಟೆ 40 ನಿಮಿಷ ಆಯ್ತು, ಸುಮಾರು 16 ಜನ ಹಾಡಿದ್ದೀರಿ. ಹಲೋ
2: ಹಲೋ, ನಮಸ್ಕಾರ ಸರ್. ಮುರಳೀಧರ ಶಿವಮೊಗ್ಗ.
0: ಮುರಳೀಧರ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ದಾ ಇಂದ ಹಾಡ್ಬೇಕಲ್ಲ.
0: ದಾ ಸರ್, ದಾ
2: ದಾ

0: ದೇವರೇ ಇವರು ತಂದಿರ ನಮ್ಮನೆ ಮಗಳೇ, ಬೆಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ. ಧನ್ಯವಾದಗಳು ಸರ್.
1: ಯಾಕೆ ಸರ್ ಸುಸ್ತಾಗ್ಬಿಟ್ರಿ?
0: ಅದು ಜಾಸ್ತಿ ಆಡಕತ್ತಲ್ಲ, ಯಾಕೋ ಬಹಳ ನನಗೆ
1: ಹೌದಾ. ಓಕೆ ಓಕೆ, ಥ್ಯಾಂಕ್ ಯು, ಧನ್ಯವಾದ ಆಡಿದ್ದಕ್ಕೆ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಬೇಗ ಬೇಗ ಕರೆ ಮಾಡಿ ಹಾಡಿ. ನೆನಪಾಗ್ತಿಲ್ವಾ? ಯಾವ್ದಾದ್ರು ಒಂದು ಸಾಂಗ್ ಪ್ಲೇ ಮಾಡ್ಲಾ ಹೇಗೆ? ಓಕೆ. ಹಲೋ ಹಲೋ
2: ಹಲೋ
1: ಹೇಳಿ.
2: ನಮಸ್ಕಾರಗಳು ಸರ್, ನಾನು ಸತೀಶ್ ಕುಮಾರ್ ಸರ್, ಸಾಲಿಗ್ ಗ್ರಾಮ ಉಡುಪಿ.
1: ಸತೀಶ್ ಕುಮಾರ್ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ದಾನ ಸರ್.
1: ದಾಕ್ಷರ
2: ಹೇಳಿದ್ರ ಸರ್, ದುಡ್ಡಿಂದ ಹಾಡು.
1: ಯಾವ ಹಾಡು? ದುಡ್ಡಿಂದು.
2: ದುಡ್ಡು ದುಡ್ಡು.
1: ಹಾ,
2: ದುಡ್ಡಿದ್ದವರೆಂದು ಬಲದವರೇ ಹೌದು, ದುಡ್ಡಿದ್ದವರೆಂದು ಬಲು ದೊಡ್ಡವರೇ ಹೌದು. ಹೆಜ್ಜೆ ಹೆಜ್ಜೆಗೆ ಸ್ವರ್ಗವ ಕಂಡು ಭೋಗ ಬಗ್ಗೆ ಎಲ್ಲ ಉಂಡು, ಹೆಜ್ಜೆ ಹೆಜ್ಜೆಗೆ ಸ್ವರ್ಗವ ಕಂಡು ಭೋಗ ಬಗ್ಗೆ ಎಲ್ಲ ಉಂಡು. ಆನಂದ ಲೋಕದಲ್ಲಿ ನೂರು ರೀತಿ ಮೋಜಿನಲ್ಲಿ ದಿನ ದಿನ ಕ್ಷಣ ಕ್ಷಣ ಮೆರೆದಾಡು. ದುಡ್ಡು ದುಡ್ಡು ದುಡ್ಡು ದುಡ್ಡು ದುಡ್ಡು ದುಡ್ಡು ದುಡ್ಡು. ದುಡ್ಡಿದ್ದವರೆಂದು ಬಲು ದೊಡ್ಡವನೇ ನೋಡು, ಹೆಜ್ಜೆ ಹೆಜ್ಜೆಗೆ ಸ್ವರ್ಗವ ಕಂಡು ಭೋಗ ಬಗ್ಗೆ ಎಲ್ಲ ಉಂಡು. ಹೆಜ್ಜೆ ಹೆಜ್ಜೆಗೆ ಸ್ವರ್ಗವ ಕಂಡು ಭೋಗ ಬಗ್ಗೆ ಎಲ್ಲ ಉಂಡು. ಆನಂದ ಲೋಕದಲ್ಲಿ ನೂರು ರೀತಿ ಮೋಜಿನಲ್ಲಿ ದಿನ ದಿನ ಕ್ಷಣ ಕ್ಷಣ ಬರುತ್ತ. ದುಡ್ಡು ದುಡ್ಡು ದುಡ್ಡು ದುಡ್ಡು ದುಡ್ಡು ದುಡ್ಡು ದುಡ್ಡು. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಸರ್, ಸೊಗಸಾಗಿ ಹಾಡಿದ್ರಿ.
2: ಧನ್ಯವಾದ. ವಂದನೆ ವಂದನೆ
1: ವಂದನೆ. ಸ್ನೇಹಿತರೆ, ಮತ್ತಾವುದು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ದೂರವಾಣಿ ಸಂಖ್ಯೆ 0828220074. ನೆನ್ಪು ಮಾಡ್ಕೋತಾ ಇರಿ, ಒಂದು ಹಾಡು ಪ್ಲೇ ಮಾಡ್ತೀನಿ. ನೀವು ಕರೆ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಪ್ಲೇ ಮಾಡಬೇಕಾಗಿದೆ. ಕೇಳೋಣವಾ? ಹಲೋ
3: ಹಲೋ
1: ಹೇಳಿ. ಸುಮಿತ್ರ ಮೇಡಮ್ ಹೇಳಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಯಾವುದು? ಧನ್ಯವಾದ ಮೇಡಮ್, ಚಂದ ಹಾಡಿದ್ರಿ. ಕೇಳಿದ್ರಿ, ಮತ್ ಯಾವ ಹಾಡು ನೆನಪಾಯ್ತು? ಹಲೋ ಹಲೋ ಹಲೋ ಅಂತ ಹೇಳಿದ ತಕ್ಷಣ ಕಟ್ ಮಾಡಿದ್ರು, ಯಾರು ಮಾಡಿದ್ರು ಗೊತ್ತಿಲ್ಲ. ದೇಹಕ್ಕೆ ಉಸಿರೆ ಸದಾ ಭಾರ ಇಲ್ಲದಾರ, ದೇಹಕ್ಕೆ ಉಸಿರೆ ಸದಾ ಭಾರ.

0: ಧನ್ಯವಾದ ಮೇಡಮ್. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಇನ್ನ 15 ನಿಮಿಷ ಇದೆ ನೋಡಿ, ಆಮೇಲೆ ನೆನಪು ಮಾಡ್ಕೋಬೇಡಿ, 2 ಗಂಟೆ ಒಳಗಡೆ ನೆನಪು ಮಾಡ್ಕೊಂಡು ಹಾಡಿ. ಹಲೋ ಹಲೋ, ಓ ಯಾರಪ್ಪ ಇದು, ಹಲೋ ಅಂದ ತಕ್ಷಣ ಕಟ್ ಮಾಡ್ಬಿಟ್ರಲ್ಲ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಕವಿತಾ ದೇವದರ್ಶ್, ಶಿವಮೊಗ್ಗದಿಂದ.
0: ಓಕೆ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ದಾರಿ ಕಾಣದಾಗಿದೆ ರಾಘವೇಂದ್ರನೇ.
0: ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಇಲ್ಲ ಹಾಡಿ.
1: ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ.
0: ಧನ್ಯವಾದಗಳು.
1: ಧನ್ಯವಾದಗಳು.
0: ಓಕೆ ಹಲೋ, ಓಕೆ. ಸುಮಾರು 20 ಜನ ಇಲ್ಲಿ ತನಕ ಹಾಡಿದ್ರಿ, ಇನ್ನ 14 ನಿಮಿಷ ಉಳ್ಕೊಂಡಿದೆ. ಕರೆ ಮಾಡಿ ಹಾಡ್ತೀರಾ ಅಥವಾ ಸಾಂಗ್ ಪ್ಲೇ ಮಾಡ್ಲಾ? ಶ್ರೀ ಕೃಷ್ಣಾರ್ಜುನ ಯುದ್ಧ ಅದ್ರಲ್ಲೊಂದು ಹಾಡಿದೆ ನೋಡಿ. ಹಲೋ
2: ಹಲೋ,
0: ಹೇಳಿ ಯಾರು?
2: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
0: ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ ಸರ್. ತಾವ್ಯಾರು
2: ಸರ್? ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
0: ನನಗೆ ಚಿಕ್ಕಪ್ಪ ಅಂತ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ, ಇನ್ನಿಂದ ದೊಡ್ಡಪ್ಪ ಅಂತ ಹೇಳ್ತೀನಿ.
2: ಸರ್ ಹಂಗೆ ಹೇಳ್ರಿ ಸರ್, ನಿಮ್ದು ಬೆಳಗ್ಗೆ ಇವತ್ ಬೆಳಗ್ಗೆ ಪ್ರಸಾರವಾದ ಸಂದರ್ಶನ ತುಂಬಾ ಇಷ್ಟ ಆಯ್ತು ಸರ್, ನನಗಂತ ತುಂಬಾ ಖುಷಿ ಆಯ್ತು ಸರ್.
0: ಯಾಕೆ ನೀವೇನಾದ್ರೂ ಕೆ ಇ ಅಪ್ಲೈ ಮಾಡಿದ್ರಾ?
2: ಇಲ್ಲ ಸರ್, ಯಾಕೆ ಗೊತ್ತಾ ಸರ್, ಕೋಗಿಲೆ ಧ್ವನಿಗೂ ನಿಮ್ ಧ್ವನಿಗೂ ವ್ಯತ್ಯಾಸ ಇಲ್ಲ ಸರ್, ಆ ಧ್ವನಿನೇ ನಮಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಸರ್ ಮೊಟ್ಟ ಮೊದಲನೇದಾಗಿ.
0: ಸರಿ ಸರ್, ನಿಮ್ ಇಷ್ಟದ ಹಾಡ್ ಹೇಳಿ, ಈಗ ಇನ್ನು ಜಾಸ್ತಿ ಮಾತಾಡಿದ್ರೆ ಬೇರೆ ಏನೇನು ಹೇಳ್ಬಿಡ್ತೀರಿ?
2: ದೇವರು ಬರೆದ ಕತೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿಲ್ಲಿ, ಹೆತ್ತವಳು ಬರೆದ ಕತೆಯಲ್ಲಿ ಕಂದನ ಪ್ರೀತಿಯೇ ಮೊದಲಿಲ್ಲಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್, ಚಂದ ಹಾಡಿದ್ರಿ. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ, ರಿಸೀವ್ ಮಾಡದೆ ಕಟ್ ಆಯ್ತು, ಯಾರ ಕಾಲ್ ಗೊತ್ತಾಗ್ಲಿಲ್ಲ. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ನೋಡಿ, ಸೊಸೆ ತಂದ ಸವಾಲ್ ಚಿತ್ರದಲ್ಲೂ ಕೂಡ ಇದೆ, ಒಳ್ಳೆ ಹಾಡು, ಪಾಪ್ಯುಲರ್ ಸಾಂಗ್. ಇಷ್ಟೊತ್ತಾದ್ರೂ ನೀವು ಹಾಡಲಿಲ್ಲ, ಇದನ್ನು ಹೇಳ್ತೀರಿ ಅಂತ ಅನ್ಕೊಂಡಿದ್ದೆ ನಾನು. ಓಕೆ, ಅದೇ ಹಾಡಿ ಹಾಕ್ತೀನಿ, ಕೇಳೋಣ. ಸ್ವಲ್ಪ ಹಂಗೆ ನೆನಪು ಮಾಡ್ಕೊಳ್ಳಿ ಹಾಡು ಕೇಳ್ತಾ. ಹಲೋ ಹಲೋ
3: ಹಲೋ,
0: ಹೇಳಿ ಯಾರು?
3: ನಮಸ್ಕಾರ, ಗಜಾನಂದ ಭಟ್ ಅನ್ನವರ.
0: ನಮಸ್ಕಾರ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ದಾಕ್ಷರದಿಂದ
3: ಜಿಮ್ಮಿಗಲ್ಲೋ ಚಿತ್ರದ ದೇವ ಮಂದಿರದಲ್ಲಿ ಹಾಡಿದ್ದಾರೆ.
0: ಇಲ್ಲ ಹಾಡಿ.
3: ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ.
0: ಧನ್ಯವಾದ ಸರ್, ಚೆನ್ನಾಗಿ ಹಾಡಿದ್ರಿ. ಮತ್ ಯಾವ ಹಾಡ್ ನೆನಪು ಮಾಡ್ಕೊಂಡ್ರಿ, ಕೇಳಿದ್ರಿ, ಕರೆ ಮಾಡಿ. ಹಲೋ
4: ಹಲೋ,
0: ಹೇಳಿ.
4: ಹಲೋ ನಮಸ್ತೆ ಸರ್.
0: ನಮಸ್ಕಾರ,
4: ನನ್ ಪಲ್ಲವಿ ಅಂತೇಳಿ, ಶಿವಮೊಗ್ಗದಿಂದ.
0: ಪಲ್ಲವಿ ಮೇಡಮ್, ಯಾವ ಹಾಡ್ ನೆನಪು ಮಾಡ್ಕೊಂಡ್ರಿ?
4: ದೀಪವು ನಿನ್ನದೇ ಗಾಳಿಗೆ ನಿಂತಿದೆ.
0: ಅದಾಯ್ತು ಮೇಡಮ್. ಅಯ್ಯೋ, ಅದೆಲ್ಲ ಮುಂಚೆನೆ ಹಾಡ್ಬಿಡ್ತಾರೆ ಮೇಡಮ್, ಯಾವ್ದು ಹಾಡ್ಬೇಕು ಅಂತ ಗೊತ್ತಾಗೋದಿಲ್ವಲ್ಲ, ದಾರಿ ಕಾಣೋದಿಲ್ಲ, ಅವಾಗ ಅದನ್ನ ಹೇಳೇ ಬಿಡ್ತಾರೆ. ಈಗ ಸೊಸೆ ತಂದ ಸವಾಲ್, ಸಾರಿ, ಸೊಸೆ ತಂದ ಸೌಭಾಗ್ಯ ಚಿತ್ರದಲ್ಲಿ ಒಂದು ಹಾಡಿದೆ ನೋಡಿ, ಅದನ್ನ ಹೇಳಿ ಕ್ಲೂ ಕೊಟ್ಟಿದ್ದೀನಿ.
4: ಹೌದು.

0: ಮಾಡ್ಕೊಂಡು ಎಲ್ಲ ಹೇಳ್ಬಿಟ್ರೆ ಪುಟ್ಟಿ ಬರಲ್ಲ ಸರ್. ದೇಶ ದೇಶದೊಳಗೆ ನಮ್ಮ ದೇಶ ಚಂದ, ಭಾಷೆ ಭಾಷೆ ಒಳಗೆ ನಮ್ಮ ಭಾಷೆ ಚಂದ. ಅದ್ಭುತಿ ಬರ್ತಾ ಇಲ್ಲ ಸರ್.
1: ಪೂರ್ತಿ ಬರ್ತಾ ಇಲ್ವಾ? ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಓಕೆ ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ, ಕರೆ ಮಾಡಿ ಬೇಗ. ಹಲೋ ಹಲೋ ಯಾರು?
2: ಅಂಬಿಕಾ ಅಂತ.
1: ಧರ್ಮಸ್ಥಳದಿಂದ ಅಂಬಿಕಾ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಅಲೋಕ್ ಚಿತ್ರದ ಅಂತ ಗೊತ್ತಿಲ್ಲ.

0: ಥ್ಯಾಂಕ್ ಯು ಮೇಡಮ್. ಇದು ನಮ್ಮ ಕಾರ್ಯಕ್ರಮ ಯಾವ್ಯಾವ ಕೇಳ್ತೀರಿ ಧರ್ಮಸ್ಥಳದಲ್ಲಿ ಇದ್ಕೊಂಡು?
1: ಸರ್, ಒಂದು ಇತ್ತೀಚೆಯಿಂದ ಭದ್ರೋಟ್ ಆಕಾಶವಾಣಿ ನಮಗೆ ಈ ಕಡೆ ಕೇಳಿಸ್ತಿರುವುದು.
0: ಓಕೆ.
1: ಇತ್ತೀಚೆಯಿಂದ ಅಂದ್ರೆ ಒಂದು ಮೂರು ಕಳೆದ ಒಂದು ಮೂರು ತಿಂಗಳಿಂದ. ಅದಕ್ಕಿಂತ ಮೊದಲು ಭದ್ರೋಟಿ ಆಕಾಶವಾಣಿ ನಮ್ಮೂರಿಗೆ ಕೇಳುತ್ತಿರಲಿಲ್ಲ.
0: ನಿಮ್ಮೂರಿಗೆ ಕೇಳುತ್ತಿರಲಿಲ್ಲ, ಈಗ ಕೇಳುತ್ತಿರುವಿರಿ.
1: ಒಂದು ಮೂರು ತಿಂಗಳಿಂದ, ಕಳೆದ ಒಂದು ಮೂರು ತಿಂಗಳಿಂದ ಅಂದ್ರೆ ಕಳೆದ ಮಾರ್ಚ್ ತಿಂಗಳಿಂದ ನಮಗೆ ಈ ಕಡೆ ಕೇಳುತ್ತಿರುವುದು.
0: ಓಕೆ ಓಕೆ.
1: ಅದು ಶಿವಮೊಗ್ಗಕ್ಕೆ ಹಾಕಿಬಿಟ್ರಲ್ಲ ಸ್ಟೇಷನ್ ಅನ್ನ, ಆದ್ರಿಂದ ಅಂತ ಅನ್ಸುತ್ತೆ. ಹೌದು ಸರ್.
0: ಓಕೆ ಅಮ್ಮ, ನಿಮ್ಮ ಜೊತೆಗೆ ಮಾತನಾಡಿ ನಮಗೆ ತುಂಬಾ ಖುಷಿಯಾಗುತ್ತಿರುವುದು. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ನಮ್ಮ ಭಾಷೆ ಇಷ್ಟು ಚಂದ ಅಲ್ಲ ಕರ್ನಾಟಕ. ಒಂದೊಂದು ಒಂದು ಮಾತಿದೆ, ಪ್ರತಿ 11 ಕಿಲೋಮೀಟರ್ಗೆ ಭಾಷೆ ಚೇಂಜ್ ಆಗುತ್ತೆ ಅಂತ ಹೇಳಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದೊಂದು ಭಾಷೆ, ಒಂದೊಂದು ಊರಿನಲ್ಲೂ ಕೂಡ ಒಂದೊಂದು ಭಾಷೆ ಕಂಡು ಬರುತ್ತೆ. ಈಗ ನೋಡಿ, ಧರ್ಮಸ್ಥಳದವರು ಎಷ್ಟು ನೀಟಾಗಿ ಬರ್ಕೊಂಡು ಓದ್ತಾರಲ್ಲ, ಆ ರೀತಿ ಮಾತಾಡಿದ್ರಲ್ವಾ? ಹಲೋ
2: ಹಲೋ ಹಲೋ,
0: ಯಾರು?
2: ಗೋಣಿಬಿಡಿಯಿಂದ ಜಯಮ್ಮ.
0: ಓ ಜಯಕ್ಕ, ದಾಕ್ಷರದಿಂದ ಯಾವ ಹಾಡು ನೆನ್ಪ್ ಮಾಡ್ಕೊಂಡ್ರಿ?
2: ದೇವರಾಟ. ದೇವರಾಟ
0: ಅದಾಯ್ತು.
2: ಬಂದವರ್ಯಾರು?
0: ಅದಾಯ್ತು.
2: ಆಯ್ತಾ? ಮತ್ತೆ ಮಹದೇಶ್ವರ. ಮಹದೇಶ್ವರ
0: ಇಲ್ಲ ಇಲ್ಲ, ಅದು ದಾಕ್ಷರದಿಂದ ಶುರುವಾಗ್ಬೇಕು.
2: ಬರುತ್ತಲ್ಲ ಸರ್ ಮಹದೇಶ್ವರ.
0: ಅಮ್ಮ ದಾಕ್ಷರದಿಂದ ಶುರುವಾಗ್ಬೇಕು, ಮಧ್ಯೆ ಬರಬಾರ್ದು.
2: ದಾಕ್ಷರನೇ ಶುರು ಆಗ್ಬೇಕು. ಇದು ರಾಮ ಮಂದಿರ ಬರುತ್ತಲ್ಲ.
0: ಆಹಾ, ಅದು ಬರಲ್ಲ. ನೀವು ಸುಮ್ನೆ ನನಗೆ ಹಾದಿ ತಪ್ಪಿಸ್ಬಿಡ್ತೀರಿ.
2: ಏನ್ ಮಾಡೋದು, ಎಷ್ಟೆಲ್ಲ ಹೋದು, ಲಾಸ್ಟ್ ಇದು.
0: ಇನ್ನು ತುಂಬಾ ಹಾಡಿದೆ ನೋಡಿ, ನೆನಪು ಮಾಡ್ಕೊಳ್ಳಿ.
2: ನೆನಪಾಗ್ತಾ ಇಲ್ಲ.
0: ಹೌದಾ?
2: ಬಾನದಾರಿಯಲ್ಲಿ ಬರುತ್ತಾ?
0: ಹೋ ಬರಲ್ಲ, ಅದು ಬಾಕ್ಷರದಿಂದ ಶುರುವಾಗತ್ತೆ.
2: ಅದೃಷ್ಟ ಇಲ್ಲ
0: ಹಂಗಂತೀರಾ? ಓಕೆ, ಮತ್ತೆ ನಾ 3 ಗಂಟೆ ಕರೆ ಮಾಡಿ ನಿಮಿಷದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನ ಸರಿಯಾಗಿ 4 ನಿಮಿಷ ಇದೆ, ನೋಡೋಣ ಮತ್ತೆ ಯಾವ ಹಾಡು ನೆನಪು ಮಾಡ್ಕೋತೀರಿ. ದಾ ಅಕ್ಷರದಲ್ಲಿ. ಹಲೋ.

0: ಹಲೋ
1: ಹೇಳಿ.
0: ಹಾ ಸರ್, ಸತೀಶ್ ಶಿವಮೊಗ್ಗದಿಂದ.
1: ಸತೀಶ್ ಶಿವಮೊಗ್ಗ, ಯಾವ ವಾರ್ಡ್ ನೆನ್ಪು ಮಾಡ್ಕೊಂಡ್ರಿ
0: ಸರ್? ಇದು ದೀನಣ್ಣ ಬಂದಿರೋ ಸರ್.
1: ಓ, ಹಾಗಂದಾಗ್ಲೇ ಬಂದಾಯ್ತು.
0: ಅಯ್ಯೋ ಸರ್, ಇದು ದೇವರ ವರವನ್ನು ಕೊಟ್ರೆ ಸರ್?
1: ನೋಡ್ರಿ, ಅದ್ ನೀವೇ ಹೇಳ್ಬೇಕು ಅಂತ ಬಿಟ್ಟಿದ್ದಾರೆ ಯಾರೋ.
0: ಹೌದಾ ಸರ್? ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವೆ, ಕಿರಿವೆಯು ನಿನ್ನ ನಿನ್ನ ನೆರಳನ್ನೇ ಕೋರುವೆ ಚೆಲುವೆ. ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವೆ, ನಿದಿರೆಯು ಬದ ನಿನ್ನ ನಾ ಸರ್ ಅಲ್ಲಿ
1: ನಿದಿರೆ ಒಳಗು ನಿನ್ನ
0: ನೆರಳನ್ನೇ ಕೇಳುವೆ ಚೆಲುವೆ.
1: ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನಿಂತಾಯ್ತು? ಬೇಗ ಕರೆ ಮಾಡಿ, ಇನ್ನು 3 ನಿಮಿಷ ಉಳ್ಕೊಂಡಿದೆ. ಯಾಕೆ ಕಷ್ಟ ಆಗ್ತಾ ಇದ್ಯಾ? ಸುಮಾರು 25 ಹಾಡುಗಳನ್ನ ಹೇಳಿದಿರಿ ಇದು ಇಲ್ಲಿ ತನಕ. ಬಟ್ ಹಾಡುಗಳಂತೂ ಸಿಕ್ಕಾಪಟ್ಟಿದೆ, ಸಾವಿರಾರು ಇದೆ ಏನೋ ನನಗನ್ಸೋ ಮಟ್ಟಿಗೆ. ಹಲೋ
2: ಹಲೋ ಸರ್, ನಮಸ್ತೆ. ಅನಿತಾ ಶಂಕರ್ ರೆಡ್ಡಿ ಹೇಳಿದೆ.
1: ಹೇಳಿ ಮೇಡಮ್. ದಾಕ್ಷರದಿಂದ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ದೂರದಿಂದ ಆಗಿದೆಯಾ ಸರ್?
1: ದೂರದಿಂದ ಯಾವ ಹಾಡು?
2: ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ. ಬಾಲಾರೆ ಬಾಲಾರೆ ಇವ ಭಾರಿ ಮೋಸಗಾರ. ಸರ್ ಬರೋದು ಮುಂದೆ ಬರ್ತಾ.
1: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
2: ಧನ್ಯವಾದಗಳು ಸರ್.
1: ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಇನ್ನ ಒಂದು ಇಬ್ಬರಿಗೆ ಮೋಸ್ಟ್ಲಿ ಅವಕಾಶ ಸಿಗ್ಬೋದು ಅನ್ಸತ್ತೆ. ಹಲೋ
3: ಸರ್, ನಮಸ್ಕಾರ.
1: ನಮಸ್ಕಾರ, ಬೇಗ ಬೇಗ ಹೇಳಿ.
3: ಬೇಗ ಹೇಳ್ತೀನಿ ಸರ್. ದೇವಾ ದರ್ಶನದ ನೀಡೆಯ ಸುಖವಂತು.

0: ಧನ್ಯವಾದ ಸರ್ ರಾಜಶೇಖರ್ ಗೆಟ್ಟೆ.
1: ಓಕೆ ಸರ್, ಥ್ಯಾಂಕ್ ಯು ಸೊಗಸಾಗಿ ಹಾಡಿದ್ರಿ.
0: ಧನ್ಯವಾದ.
1: ನೋಡಿ ಮತ್ತಾರು ಹಾಡ್ತೀರಿ, ಇನ್ನ ಒಂದ್ ನಿಮಿಷ ಇದೆ. ಹಲೋ, ನಮಸ್ಕಾರ, ಯಾರು ಮಾತಾಡೋದು? ಹೇಳಿ ಮೇಡಮ್, ಯಾವ ಹಾಡು ಹೇಳ್ತೀರಿ?
2: ಸಂಶಯ ಫಲದ ಹೇಳಿದ್ರ ಸರ್, ದೂರದಿಂದ ಬಂದಂತ ಸುಂದರಂಗ ಜಾಣ.
1: ದೂರದಿಂದ ಬಂದಂತ ಹೇಳಿದ್ರು ಮೇಡಮ್.
2: ಹೇಳಿದ್ರಾ? ಓಕೆ ಸರ್, ಬೇರೆ ಬೇಡ. ಇದ್ರು ದೇವರು ಎಸೆದ ಪ್ರೇಮದ ದಾರ, ಬಾರದಿ ಬೆಸೆದ ಋತುಗಳ.

0: ಮುತ್ತಿನ ಹಾರದ ಕವನ. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಮೇಡಮ್, ಒಳ್ಳೆ ಹಾಡು ನೆನಪು ಮಾಡಿಕೊಟ್ರಿ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು? ಇನ್ನು ಒಂದು ನಿಮಿಷ, ಕೊನೆಯ ಕರೆ. ಯಾರೀ ಅದೃಷ್ಟವಂತರು? ಯಾರು ಇಲ್ವೇ ಅದೃಷ್ಟವಂತರು? ಏನ್ರಿ ಕತೆ ಇದು? ಲಾಸ್ಟ್ ಕರೆ ಸಿಕ್ರೆ ಅದೃಷ್ಟವಂತರು. ಹಲೋ
2: ಸರ್, ನಮಸ್ತೆ.
1: ನಮಸ್ಕಾರ.
2: ಶೇಷಚಲ ಹನ್ನಳ್ಳಿ.
1: ಶೇಷಚಲ ಅವರೇ, ಬೇಗ ಬೇಗ ಹೇಳಿ, 30 ಸೆಕೆಂಡ್ ಇದೆ.
2: ನಿಮ್ಮ ತಾಯಿ ಕರುಳು ದೂರದಿಂದ ಬಂದವರೇ, ಬಾಗಿಲಲ್ಲಿ ನಿಂದವರೇ, ಮಂದಿರವು ಚೆಂದಿದೆಯೇ, ಆರಾಮ ಆಗಿದೆಯೇ, ದೂರದಿಂದ ಬಂದವರೇ. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆತ್ಮೀಯ ಸ್ನೇಹಿತರೆ, ಇಷ್ಟೊತ್ತು ಈ ಅಂತ್ಯಾಕ್ಷರಿ ಕಾರ್ಯಕ್ರಮನ ನಡೆಸಿಕೊಟ್ಟಿದ್ದ ನಾನು ಮಂಗೋಟಿಕೆ ಶಿವಕುಮಾರ್. ಭಾಗವಹಿಸಿದ ಎಲ್ಲರೂ ಕೂಡ ಧನ್ಯವಾದಗಳು. ಕರೆ ಯಾರೇ ಸಿಕ್ಕಿಲ್ಲ, ದಯಮಾಡಿ ಬೇಜಾರು ಮಾಡ್ಕೋಬೇಡಿ. ಮುಂದಿನ 3 ಗಂಟೆಗೆ ಹೇಗೆ ಚಿತ್ರಗೀತೆ ಪ್ರಸಾರ ಆಗುತ್ತಲ್ಲ, ಅಲ್ಲಿ ನಿಮಿಷದ ಹಾಡನ್ನು ಕರೆ ಮಾಡಿ ಕೇಳಿ. ಓಕೆ, ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ ಶೇಕಡ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ತಜ್ಞರು ಮತ್ತು ಅಧಿಕಾರಿಗಳ ತಾಂತ್ರಿಕ ಸಮಿತಿಯ ವರದಿ ಶಿಫಾರಸಿನ ಅನ್ವಯ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಪುನರಾರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ತಾಂತ್ರಿಕ ಸಮಿತಿಯ ವರದಿಯನ್ನು ಅಂಗೀಕರಿಸಲಾಗಿದ್ದು ವೈಜ್ಞಾನಿಕ ಮೌಲ್ಯಮಾಪನದ ಬಳಿಕ ಪರಿಣಾಮಕಾರಿ ಸಾಗಣೆ ಸಾಮರ್ಥ್ಯದ ಆಧಾರದ ಮೇಲೆ ಜಂಗಲ್ ಸಫಾರಿಗೆ ಹಸಿರು ನಿಶಾನೆ ನೀಡಲಾಗಿದೆ. ಪರಿಸರ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸುವ ಜೊತೆಗೆ ಪರಿಸರ ಪ್ರವಾಸೋದ್ಯಮವು ವನ್ಯಜೀವಿ ಸಂರಕ್ಷಣೆ, ಸ್ಥಳೀಯರ ಜೀವನೋಪಾಯ ಮತ್ತು ಪ್ರವಾಸಿಗರ ಉತ್ತಮ ಅನುಭವಕ್ಕೆ ಪೂರಕವಾದ ಪರಿಸರ ಪ್ರವಾಸೋದ್ಯಮಕ್ಕೆ ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿಯ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಯಾವುದೇ ವ್ಯಕ್ತಿ ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ಅಥವಾ ವಿಡಿಯೋ ಪ್ರಸಾರ ಮಾಡುವ ಪ್ರಕರಣಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಕುರಿತಂತೆ ಎಫ್ಐಆರ್ ದಾಖಲಿಸಲು ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲಾ ಪೊಲೀಸ್ ಆಯುಕ್ತರು, ವಲಯ ಐಜಿಪಿಗಳು ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಂತ್ರಸ್ತರು ವಿಡಿಯೋ ಅಥವಾ ಚಿತ್ರ ಸೆರೆಹಿಡಿಯಲು ಒಪ್ಪಿಗೆ ನೀಡಿದ್ದರೂ ಪ್ರಸಾರ ಮಾಡಲು ಒಪ್ಪಿಗೆ ಇರದೇ ಇದ್ದ ಪಕ್ಷದಲ್ಲಿ ಅದನ್ನು ಪ್ರಚಾರಪಡಿಸುವುದು ಸಂಜ್ಞೆಯ ಅಪರಾಧವಾಗಲಿದೆ. ಬ್ಲಾಕ್ಮೇಲ್ ವಿಡಿಯೋಗಳು ಮತ್ತು ದ್ವೇಷಪೂರಿತ ಅಶ್ಲೀಲ ವಿಡಿಯೋಗಳು ಎಂದು ಕರೆಯಲ್ಪಡುವ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಎಫ್ಐಆರ್ ದಾಖಲಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೊದಲ ಅಪರಾಧಕ್ಕೆ 1-3 ವರ್ಷ ಹಾಗೂ ಪುನರಾವರ್ತಿತ ಅಪರಾಧಕ್ಕೆ 3-7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ನಿರ್ಧರಿಸಲಾಗಿದೆ. ಈ ಮೂಲಕ ಸಂವಿಧಾನಬದ್ದ ಖಾಸಗಿತನದ ಹಕ್ಕನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಸಂತ್ರಸ್ತರ ಪರ ಕಾನೂನುಬದ್ದ ಹಾಗೂ ಏಕರೂಪದ ಕ್ರಮವನ್ನು ಖಚಿತಪಡಿಸಲಿದೆ. ಬಿಡದಿಯ ಪ್ರಸ್ತಾವಿತ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ರೈತರೊಂದಿಗೆ ಮಾತುಕತೆ ನಡೆಸಲು ನಾಳೆ ಮುಖ್ಯಮಂತ್ರಿ ಆಗಮಿಸುವವರೆಗೆ ಕಾಯುವುದಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಅಭಿವೃದ್ದಿಗೆ ಅಡ್ಡಿಯಾಗಲು ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಭೂಸ್ವಾಧೀನಕ್ಕೆ ರೈತರ ಆಕ್ಷೇಪ ಇಲ್ಲದೇ ಇದ್ದರೆ ನನಗೂ ಯಾವುದೇ ಆಕ್ಷೇಪ ಇಲ್ಲವೆಂದು ಹೇಳಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಲು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಧ್ಯಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾಕೆ ಮುಂದುವರಿಸುತ್ತಿದೆ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಹೈವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟನಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನದ ಮೂಲಕ 11,000ಕ್ಕೂ ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಲಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಡ್ರೋನ್ ತಪಾಸಣೆಯಿಂದಾಗಿ ಶೇಕಡ 85% ವಿದ್ಯುತ್ ವ್ಯತ್ಯಯ ಕಡಿತವಾಗಿದೆ. ಸಂಭಾವ್ಯ ಮತ್ತು ನಿರ್ಣಾಯಕ ಸಮಸ್ಯೆಗಳನ್ನು ವಿದ್ಯುತ್ ಕಡಿತಗೊಳ್ಳುವ ಮುನ್ನವೇ ಪತ್ತೆ ಹಚ್ಚಲಾಗಿದೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೊಬೈಲ್ ಆಪ್ ಮೂಲಕವೇ ನೈಜ ಸಮಯದಲ್ಲಿ ಸಮಸ್ಯೆಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೂತನ ತಂತ್ರಜ್ಞಾನದ ಮೂಲಕ ರೈತರು, ಕೈಗಾರಿಕೆಗಳು ಮತ್ತು ಸಾರ್ವಜನಿಕರಿಗೆ ನಿರಂತರ ವಿದ್ಯುತ್ ಪೂರೈಕೆಯನ್ನು ಖಾತ್ರಿಪಡಿಸುವುದರ ಜೊತೆಗೆ ಲೈನ್ಮ್ಯಾನ್ಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕೆಪಿಟಿಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಡಾ ವಿ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ತೆರಿಗೆ ಸಂಗ್ರಹ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಹಾಗೂ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ರಾಜ್ಯ ರಾಜಕೀಯ ಕುರಿತಂತೆ ಮಾತುಕತೆ ನಡೆಸಿದರು. ಶಾಸಕರಾದ ಪೊನ್ನಣ್ಣ, ರಾಘವೇಂದ್ರ ಹಿಟ್ನಾಳ್, ಅಪ್ಪಾಜಿ ನಾಡಗೌಡ ಹಾಗೂ ಯಶವಂತ ರಾಯಗೌಡ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ನಮ್ಮ ಮೆಟ್ರೋದ ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ರೈಲಿನ ಬಾಗಿಲು ಮುಚ್ಚದಿರುವುದಕ್ಕೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ನೀಡಿದೆ. ರೈಲಿನಲ್ಲಿ ಯಾವುದೇ ತಾಂತ್ರಿಕ ದೋಷವಿರಲಿಲ್ಲ ಎಂದು ತಿಳಿಸಿರುವ ಬಿಎಂಆರ್ಸಿಎಲ್ ಪ್ರಾಥಮಿಕ ವರದಿಯಲ್ಲಿ ರೈಲಿನ ಬಾಗಿಲಿನ ಡೋರ್ ಗೈಡ್ವೇಯಲ್ಲಿ ಲೋಹದ ಸರ ಸಿಲುಕಿಕೊಂಡಿದ್ದರಿಂದ ರೈಲಿನ ಬಾಗಿಲುಗಳು ಸ್ವಯಂಚಾಲಿತವಾಗಿ ಮುಚ್ಚಲಿಲ್ಲ ಎಂದು ತಿಳಿಸಿದೆ. ಘಟನೆಯ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಕಾರ್ಯಾಚರಣೆ ಮತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಸಮಗ್ರ ಪ್ರಾಥಮಿಕ ತನಿಖೆ ನಡೆಸಿದ್ದು, ಘಟನೆಗೆ ಕಾರಣವಾದ ಹಿನ್ನೆಲೆಯನ್ನು ಬಹಿರಂಗಪಡಿಸಿದ್ದಾರೆ. ರಾಜ್ಯದೆಲ್ಲೆಡೆ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ತ್ಯಾಗ ಬಲಿದಾನದ ಸಂಕೇತವಾದ ಮೊಹರಂ ಹಬ್ಬವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ಹೊಸಕೋಟೆ, ದೇವನಹಳ್ಳಿ ಹಾಗೂ ನೆಲಮಂಗಲ ತಾಲೂಕುಗಳಲ್ಲಿ ಮುಸ್ಲಿಂ ಸಮುದಾಯದವರು ಶ್ರದ್ದಾಭಕ್ತಿ ಸಡಗರದಿಂದ ಆಚರಿಸಿದರು. ದೊಡ್ಡಬಳ್ಳಾಪುರದ ಬಾಬಯ್ಯ ದೇವಾಲಯದಲ್ಲಿ ಕಳೆದ ರಾತ್ರಿ ಕೆಂಡ ಹಾರುವ ಆಚರಣೆ ನಡೆಯಿತು. ಜಿಲ್ಲೆಯ ಹೊಸಕೋಟೆ ಸೂಲಿಬೆಲೆಯಲ್ಲಿ ಬಾಬಯ್ಯನ ಜಾತ್ರಾ ಮಹೋತ್ಸವ ನಡೆಯಿತು. ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಬಿಂಬಿಸುವ ಮೊಹರಂ ಆಚರಣೆಯಲ್ಲಿ ಹಿಂದೂ ಸಮುದಾಯದವರು ಭಾಗವಹಿಸಿ 10 ದಿನಗಳ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದು ವಾಡಿಕೆ. ಕೋಲಾರ ಜಿಲ್ಲೆಯಲ್ಲಿಯೂ ಮೊಹರಂ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ದಾಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ಹಬ್ಬದ ಅಂಗವಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೋಲಾರದ ಕ್ಲಾಕ್ ಟವರ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಬಳ್ಳಾರಿ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ನಾಳೆ ಅಂತಾರಾಷ್ಟೀಯ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಕೌಶಲ್ಯ ಅಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, 400 ಜನ ಸೂಕ್ಷ್ಮ ಮೈಕ್ರೋ ಉದ್ದಿಮೆದಾರರು, ಸಾವಯವ ಕೃಷಿಕರು ಭಾಗವಹಿಸಲಿದ್ದಾರೆ. ರಾಷ್ಟೀಯ ಎಂಎಸ್ಎಂಇ ದಿನಾಚರಣೆ 2026ರ ಅಂಗವಾಗಿ ಗದಗ ಜಿಲ್ಲೆಯಲ್ಲಿ ಜಾಗೃತಿ ಅಭಿಯಾನಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಚಾಲನೆ ನೀಡಿದರು. ಎಂಎಸ್ಎಂಇ ಕ್ಷೇತ್ರವು ಉದ್ಯೋಗ ಸೃಷ್ಟಿ, ಉದ್ಯಮಶೀಲತೆ ಅಭಿವೃದ್ಧಿ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಾಳೆ ನಡೆಯುವ ಎಂಎಸ್ಎಂಇ ದಿನಾಚರಣೆಯಲ್ಲಿ ಉದ್ಯಮಿಗಳು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸುವಂತೆ ಅವರು ಕರೆ ನೀಡಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ರಾಯಚೂರು ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಪೋಷಕರು ಬಾಲಕಿಯ ಮದುವೆ ಮಾಡಲು ಮುಂದಾಗಿದ್ದ ಖಚಿತ ಮಾಹಿತಿಯೊಂದಿಗೆ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ. ಬಾಲಕಿಯನ್ನು ರಕ್ಷಣೆ ಮಾಡಿ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ಸೇರಿಸಲಾಗಿದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯಗಳ ವ್ಯಸನವು ಸಮಾಜಕ್ಕೆ ಹಾಗೂ ಯುವ ಸಮುದಾಯದ ಭವಿಷ್ಯಕ್ಕೆ ಗಂಭೀರ ಸವಾಲಾಗಿದ್ದು, ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಬೇಕು ಎಂದು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಹಾಗೂ ಕಾಲಜ್ಞಾನಿ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ನಾಳೆಯಿಂದ 3 ದಿನಗಳ ಕಾಲ ರಾಷ್ಟಮಟ್ಟದ ಸಂಗೀತೋತ್ಸವ ಹಾಗೂ ಗುರುಪೂಜಾ ಮಹೋತ್ಸವ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಸಿ ಅಶ್ವಥ್ ಹಾಡಿರುವ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಆತ್ಮೀಯ ಕೇಳುಗರೇ, ಗಮನಿಸಿ, ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ನಮ್ಮ ಕೇಂದ್ರದ ಕಾರ್ಯಕ್ರಮಗಳನ್ನು ಎಫ್ಎಂ 101.4 ಅಂತರ್ಜಾಲದಲ್ಲಿ ಮಾತ್ರ ಕೇಳಬಹುದು. ಸಂಜೆ 5:30 ನಂತರ ಎಫ್ಎಂ 103.5 ಹಾಗೂ 101.4 ಹಾಗೂ ಮೀಡಿಯಂ ವೇವ್ ತರಂಗಾಂತರ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಪುನಃ ಆಲಿಸಬಹುದು. ಈಗ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೇ, ಕರೆ ಮಾಡಿ ನಿಮ್ಮ ಇಷ್ಟದ ಚಿತ್ರಗೀತೆಗಳನ್ನು ಕೇಳಿ. ದೂರವಾಣಿ ಸಂಖ್ಯೆ 08282800704. ಹಲೋ.
1: ಹಲೋ, ನಮಸ್ತೆ.
0: ನಮಸ್ಕಾರ.
1: ಕೇಶವ್ ಲಲಿತ ಭದ್ರಾವತಿಯಿಂದ ಸರ್.
0: ಹೇಳಿ ಕೇಶವ್, ಯಾವ ಸಾಂಗ್ ಬೇಕು ತಮಗೆ?
1: ಪರಿ ಮೂವಿಯಿಂದ.
0: ಪರಿ
1: ಪರಿ ಪರಿ ಕವಿತಾ ಕೃಷ್ಣಮೂರ್ತಿ ಮತ್ತೆ ಉದಿತ್ ನಾರಾಯಣ ಅವರು. ಮುಗಿಲಿನ ಮಾತು ಮುಸಲಾದಾರೆ ಅಂತ ಸಾಂಗ್ ಸರ್.
0: ಮುಗಿಲಿನ ಮಾತು. ಈ ಪಿಕ್ಚರ್ ನೋಡಿದಿರ ತಾವು?
1: ಹೌದು ಸರ್.
0: ಯಾವಾಗ?
1: ಚಿಕ್ಕಮ್ಮಿ ಒಂದು 10-15 ವರ್ಷ ಆಯ್ತು ಅನ್ಸುತ್ತೆ.
0: ಓಕೆ, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸರ್.

0: ಹಲೋ
1: ಹಲೋ ನಮಸ್ಕಾರ ಸರ್, ಮುರಳೀಧರ್ ಶಿವಮೊಗ್ಗ.
0: ಮುರಳೀಧರ್ ಸರ್, ಯಾವ ಹೇಳ್ಬೇಕು ತಮ್ಗೆ?
1: ಈ ಭಕ್ತ ಸಿರಿಯಲ್ ಪಿಕ್ಚರ್ ಅಲ್ಲಿ
0: ಓಕೆ
1: ಪಾಪು ಹಾಡು ಹೇಳುತ್ತಾರ, ಹಾಡು ಹೇಳಿದಾಗ ಮಳೆ ಬರುತ್ತೆ.
0: ಭಕ್ತ ಸಿರಿಯಲ್ಲಿ ಪಾಪು ಯಾವ ಹಾಡು ಹೇಳುತ್ತೆ?
1: ಅವ್ರಿ ಭಕ್ತ ಕುಮಾರ್ ಪಿಕ್ಚರ್ ಅಲ್ಲಿ ಅಪ್ಪ ಅಮ್ಮನ ಬೆಂಕಿ ಮೇಲೆ ಕೂರಿಸ್ಬಿಟ್ಟಿರ್ತಾರೆ, ಅವಾಗ ಹಾಡು ಹೇಳ್ತಾನೆ ಮಳೆ ಬಂದು ಮಳೆ ಬರ್ತ ಮಳೆ ಬರುತ್ತೆ. ಹಾಡು ಯಾವೋ ಕೇಳಿದ ನೆನಪು, ನಮ್ಮ ಹೇಳ್ತಿ ಹಾಡು.
0: ಏಕೋ ಏಕೋ ಪಾಶಂಕರ ಶಿವ ಶಂಕರ, ಇದಿರ್ಬೋದಾ?
1: ಇರ್ಬೋದು.
0: ಓಕೆ, ಕೇಳೋಣ.
1: ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.

0: ಹಲೋ ಹೇಳಿ
1: ಸರ್. ನಮಸ್ಕಾರ ಸರ್.
0: ನಮಸ್ಕಾರ. ಯಾರು?
1: ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾದಿ.
0: ಮಹಾಲಿಂಗಪ್ಪ ಸರ್, ಯಾವ ಹಾಡು ಬೇಕು ತಮಗೆ?
1: ನನಗೆ ಕೌಬಾಯ್ ಕುಳ ಅಂತ ಸಿನಿಮಾ ಇದೆ, ಕೌಬಾಯ್ ಕುಳ. ಅದರಲ್ಲಿ ಚೆನ್ನ ನಿನ್ನ ಕಂಡೆನು ಕನಸಲ್ಲಿ ಅಂತ ಒಂದು ಗೀತೆ.
0: ಹೌದಾ?
1: ಕೌಬಾಯ್ ಕುಳ.
0: ತಾವು ನೋಡಿದ್ರೆ ಈ ಪಿಕ್ಚರು?
1: ನೋಡಿದ್ದೇನೆ ಸರ್, 71ರಲ್ಲಿ ನೋಡಿದ್ದೇನೆ ಸರ್.
0: 71ರಲ್ಲಿ ನೋಡಿದಿರಿ? ತುಂಬಾ ಹಳೆ ಫಿಲ್ಮ್ ಹಂಗಾದ್ರೆ. ನಿಮಗೀಗ ಎಷ್ಟು ವರ್ಷ ಸರ್? ನಿಮಗೀಗ ಎಷ್ಟು ವರ್ಷ?
1: 63 ಸರ್.
0: 63. ಓಕೆ, ಇನ್ನು ನೆನ್ಪಿಟ್ಕೊಂಡಿದ್ದೀರಲ್ಲ ಫಿಲ್ಮು
1: ಸರ್. ಗೀತೆ ಚೆನ್ನಾಗಿದೆ, ಬಹಳ ವಿಶೇಷವಾದ ಗೀತೆ ಸರ್. ಎಸ್ ಜಾನಕಿ ಮತ್ತು ಪಿ ಸುಶಲ ಗೀತೆ ಸರ್ ಅದು.
0: ಓಕೆ, ಕೇಳೋಣ ನಿಮ್ ಹಾಡು.
1: ಹ್ಮ್ ಸರ್.
0: ವಾಣಿಜ್ಯರು ಮತ್ತೆ ಪಿ ಸುಶೀಲ ಹಾಡಿದ್ದಾರೆ.
1: ಸರಿ ಸರ್.

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ, ಯಾರು?
1: ಚಿತ್ರದುರ್ಗದಿಂದ ಸರ್, ರೂಪಾ ಪಾಂಡುರಂಗರಾವ್.
0: ಹೇಳಿ, ಯಾವ ಹಾಡ್ಬೇಕು ತಮ್ಗೆ?
1: ಸರ್, ನೀಲಕಂಠ ಫಿಲಂ ಅಲ್ಲಿ ದೇವರು ಬರೆದ ಕಥೆಯಲ್ಲಿ ಅಂತ ಒಂದು ಹಾಡಿದೆ ಸರ್.
0: ಓಕೆ, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದ ಸರ್.

0: ಸರ್ ನಮಸ್ಕಾರ.
1: ನಮಸ್ಕಾರ, ಹೇಳಿ. ಯಾರು?
0: ಬೀನಾ ಸಂತ್ರ, ಬೆಂಗಳೂರಿಂದ.
1: ಹೇಳಿ, ಯಾವ ಹಾಡು ಬೇಕು ತಮಗೆ?
0: ಸೀತೆಯಲ್ಲ ಸಾವಿತ್ರಿ ಫಿಲಂ ಇದೆಯಾ ನೋಡಿ ಸರ್?
1: ಸೀತೆಯಲ್ಲ ಸಾವಿತ್ರಿ,
0: ಸಾವಿತ್ರಿ.
1: ಯಾವ ಹಾಡು ಬೇಕಿದ್ರಲ್ಲಿ?
0: ಅದರಲ್ಲಿ ದೇವಿ ಆಟಗಾತಿಯು ನೀನು.
1: ಯಾಕೆ ಹಾಡು ಇಷ್ಟ ನಿಮ್ಗೆ?
0: ಇಲ್ಲ, ಬೆಳಗ್ಗೆ ದಾ ಇಂದ ಕೇಳಿದ್ರಲ್ಲ, ಅವಾಗ ಈ ಹಾಡು ಜ್ಞಾಪಕ ಬಂತು.
1: ಓಕೆ, ಹೇಳಲಿಕ್ಕೆ ಅವಕಾಶ ಆಗಿಲ್ಲ, ಅದಕ್ಕೆ ಈಗ ಕೇಳೋದು ಅಂತ.
0: ಹೌದು ಸರ್.
1: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ನಿಮ್ಮ ಹಾಡು ಕೇಳೋಣ.

0: Really?
1: ಹಲೋ
2: ಹಲೋ
1: ಹೇಳಿ.
2: ನಮಸ್ಕಾರ ಸರ್.
1: ನಮಸ್ಕಾರ
2: ಸರ್, ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತೀರಲ್ಲ ಸರ್.
1: ಹೇಳಿ ದೊಡ್ಡಪ್ಪ, ಯಾವ ಹಾಡ್ಬೇಕು ತಮ್ಗೆ?
2: ಡ್ಯಾನ್ಸ್ ರಾಜ ಡ್ಯಾನ್ಸ್ ಚಿತ್ರದಿಂದ. ಅಮ್ಮ ಅಮ್ಮ ಸವಿ ಮಾತು ಎಂತ ಚೆನ್ನ, ಈ ಹಾಡ್ಬೇಕು ಸರ್.
1: ಯಾಕೋ ನೀವೇ ಹಾಡಂಗ್ ಕಾಣ್ತಿದ್ರಿ, ಹಾಡ್ತೀರಿ ಅಂತ ಸುಮ್ಮನಿದ್ದೆ.
2: ನೋಡಿ ನಾನೇ ಹಾಡ್ಲಿ ಅಂತ ಸುಮ್ಮನಿದ್ದೆ.
1: ಒಳ್ಳೇದು ಒಳ್ಳೇದು, ಯಾವಾಗ್ಲೂ ಈ ತರ ಖುಷಿ ಖುಷಿಯಾಗಿರ್ಬೇಕು ನಗ್ನಗ್ತಾ.
2: ಜೀವನದಲ್ಲಿ ಏನಿಲ್ಲ ಸರ್, ಖುಷಿಯಾಗಿರ್ಬೇಕು ಸರ್ ಅಷ್ಟೇ.
1: ಎಸ್ ಸರ್, ನಿಮ್ ಹಾಡ್ ಕೇಳೋಣ.
2: ಸಾಮಾನ್ಯವಾಗಿ ಮನುಷ್ಯನಿಗೆ ಬಂದೇ ಬರುತ್ತೆ ಸಮಸ್ಯೆಗಳು, ಅವೆಲ್ಲ ಎದುರ ಅವಕ್ಕೆ ಅವನ್ನೆಲ್ಲ ತಡೆಗಟ್ಟಿ

0: ಹಲೋ,
1: ಹೇಳಿ, ಯಾರು ಮಾತಾಡೋದು?
0: ಶಿವಮೊಗ್ಗದಿಂದ ಸುಮಿತ್ರ ಮಾಡ್ರೆ ಸರ್.
1: ಹೇಳಿ ಮೇಡಮ್, ಯಾವ ಹಾಡ್ಬೇಕು ತಮ್ಗೆ?
0: ಸರ್, ಗಂಡ ಹೆಣ್ಣಾರು ಅನ್ನೋ ಬೆಳದ ಹಿಂಗಳ ಒಂದೇ ಅನ್ನ ಹಾಡ್.
1: ಇನ್ನೂ ಸ್ವಲ್ಪ ಹೇಳಿ.
0: ಗಂಡಂದ್ರೆ ಹೆಣ್ಣಾರು ಫಿಲಮಿಂದ ಬೆಳದ ಹಿಂಗಳಾಗಿ ಬಂದೇ ಅನ್ನ ಹಾಡಿದೆಲ್ಲ.
1: ಓಕೆ, ಆಯ್ತು, ನಿಮ್ ಹಾಡ್ ಕೇಳೋಣ.

0: हेलो
1: हेलो नमस्ते सर
0: नमस्कार
1: ಒಂದೂರಲ್ಲಿ ಸರ್ ಅನಂತಾಪುರ ಜಿಲ್ಲಾ ತಾಲೂಕಿನ
0: ಹೇಳಿ ಒಂದೂರಲ್ಲಿ ಅವರೇ ಯಾವ ಹಾಡ್ಬೇಕು ತಮ್ಗೆ
1: ಸರ್ ಮತದಾನ ಆಯ್ತಂಗ್ ಸರ್ ಚಿತ್ರ
0: ಮತದಾನ ಎಲೆಕ್ಷನ್ ಮುಗ್ದೋಗ್ಬಿಡ್ತಲ್ಲ
1: ಹೌದಾ
0: ಓಕೆ ಓಕೆ ಮತದಾನದಲ್ಲಿ ಯಾವುದು
1: ಇದು ಮೊದಲನೇ ಹಾಡಂತ ಒಂದು ಹಾಡಿ ನೋಡಿ
0: ಓಕೆ ಓಕೆ ನಿಮ್ಮ ಇಷ್ಟದ ಹಾಡು ಕೇಳೋಣ
1: ಓಕೆ ಸರ್ ನಮಸ್ತೆ ಸರ್ ಧನ್ಯವಾದ
0: ನಮಸ್ಕಾರ ಧನ್ಯವಾದ
1: ಓಕೆ ಸರ್ ನಮಸ್ತೆ

0: ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ, ಯಾರು?
1: ಶಾಂತ ರವೀಂದ್ರ ಅಂತ, ಸಿದ್ದಾಪುರದಿಂದ.
0: ಹೇಳಿ, ಯಾವ ಹಾಡು ಬೇಕು ತಮ್ಗೆ?
1: ಬಜರಂಗಿ ಫಿಲಂ ಇಂದ ನಂದ ನಂದನ ನೀನು.
0: ನೋಡ್ತಾ ಇದ್ದೀನಿ ನಿಮ್ ಹಾಡಿದ್ಯಾ. ಯಾವ ಹಾಡು ಅಂದ್ರಿ ಅದ್ರಲ್ಲಿ?
1: ನಂದ ನಂದನ ನೀನು ಶ್ರೀಕೃಷ್ಣ.
0: ಆ ಹಾಡಿಲ್ವಲ್ಲ? ಬಜರಂಗಿ ಒನ್ ಅಲ್ಲಿ ಆ ಹಾಡು ಸಿಗ್ತಾ ಇಲ್ಲ. ಬೇರೆ ಯಾವ್ದಾದ್ರು ಇದೆಯಾ? ಶ್ರೀಕೃಷ್ಣ ಅಂತಾನ, ಶ್ರೀಕೃಷ್ಣ ಅಂತಾನ ನೀವು ಮುಂದಿನ ಹಾಡು ನೀವು ಕೇಳ್ತಾ ಇರೋದು? ಶ್ರೀಕೃಷ್ಣ. ಓಕೆ, ಆ ಹಾಡಿದೆ ಕೇಳೋಣ.
1: ಸರಿ ಸರ್.

0: ಹಲೋ
1: ಹಲೋ
0: ಹೇಳಿ
1: ಸರ್. ನಮಸ್ತೆ, ನಿಟ್ಟೆಯಿಂದ ರಾಧಾ.
0: ಹೇಳಿ ರಾಧಾ ಅವರೇ, ಯಾವ ಹಾಡ್ಬೇಕು ತಮ್ಗೆ?
1: ಕೂಡಿ ಬಳಿದ್ರೆ ಸ್ವರ್ಗ ಸುಖ ಸಿನಿಮಾದಿಂದ ಎಲ್ಲೇ ಹಗಲು ಇರಲು ಅಂತ ಹಾಡಿದ್ದೀನಿ
0: ಸರ್. ಓಕೆ, ಆಯ್ತು, ನಿಮ್ಮ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸರ್.

0: ಹಲೋ,
1: ಹಲೋ
0: ಹೇಳಿ.
1: ಸರ್, ನಾವಿಲ್ಲಿ ಕೊಪ್ಪಳ ಮೀಡಿಯಾ ಮಾಡ್ತಿದ್ದೀವಿ ಸರ್. ಗಂಗಾಪಾಕ
0: ಯಾರು ಮಾತಾಡ್ತಿರೋದು?
1: ಕೊಪ್ಪಳ ಮೀಡಿಯಾ ಮಾಡ್ತಿದ್ದೀವಿ ಸರ್. ಗಂಗಾಪಾಕ ಅಂತ
0: ಸರಿಯಾಗಿ ಕೇಳಿಸ್ತಿಲ್ವಲ್ಲ.
1: ಕೊಪ್ಪಳ ಮೀಡಿಯಾ ಗಂಗಾವತಿ ಅಂತ ಸರ್. ಗಂಗಾಪಾಕ ಅಂತ
0: ಕಟ್ ಕಟ್ ಆಗ್ತಾ ಇದೆ.
1: ಕೊಪ್ಪಳ ಮೀಡಿಯಾ ಗಂಗಾವತಿ ಅಂತ ಸರ್. ಗಂಗಾಪಾಕ ಅಂತ
0: ಹಲೋ, ಕರೆ ಯಾಕೋ ಕಟ್ಟಾಯಿತು. ಯಾರು ಕರೆ ಮಾಡ್ತಾ ಇಲ್ಲ. ಒಂದು ಹಾಡು ಹಾಕ್ಬಿಡ್ತೀನಿ ನಾನೇ, ಕೇಳ್ತೀರಾ ಅಥವಾ ಕರೆ ಮಾಡ್ತೀರಾ? ಪಾಪ, ಕರೆ ಮಾಡ್ತಾ ಇರ್ತೀರಿ, ಲೈನ್ ಸಿಕ್ಕಿರೋದಿಲ್ಲ ಅಂತ ಅನ್ಸುತ್ತೆ. ಹಲೋ ಹಲೋ
1: ಹಲೋ
0: ಹೇಳಿ.
1: ಹಲೋ ಸರ್, ತರುಣ್ ಮಲಗೋಪ್ಪದಿಂದ.
0: ತರುಣ್, ಯಾವ ಹಾಡ್ಬೇಕು?
1: ಸರ್, ನೀನೇ ಶ್ಯಾಮ ನೀನೇ ರಾಮ, ಮುಕುಂದ ಮುರಾರಿ ಪಿಕ್ಚರ್ ಇಂದ.
0: ನೀನೇ ಶ್ಯಾಮ
1: ನೀನೇ ರಾಮ ನೀನೇ ಶ್ಯಾಮ.
0: ಇಲ್ಲ, ನಾನ್ ಬೇರೆ.
1: ಗೊತ್ತೆ ಸರ್.
0: ಓಕೆ, ಫಿಲ್ಮ್ ಹೆಸರು ಹೇಳಿ.
1: ಸರ್, ಮುಕುಂದ ಮುರಾರಿ.
0: ಮುಕುಂದ ಮುರಾರಿ, ಅದ್ರಲ್ಲಿ ಯಾವ ಹಾಡು? ನೀನೇ ಶ್ಯಾಮ
1: ನೀನೇ ರಾಮ ನೀನೇ ಶ್ಯಾಮ.
0: ಯಾರು ಹಾಡಿದ್ದದು
1: ಸರ್ ಗೊತ್ತಿಲ್ಲ.
0: ಗೊತ್ತಿಲ್ವಾ? ಓಕೆ, ಮುಕುಂದ ಮುರಾರಿ ಅಂತಾನೇ ಇದೆ, ಮೋಸ್ಟ್ಲಿ ಅದೇ ಹಾಡಿರಬೇಕು, ಅದನ್ನೇ ಪ್ಲೇ ಮಾಡ್ತೀನಿ.
1: ಹಾಂ ಸರ್.
0: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು.

0: ಹಲೋ ಹಲೋ
1: ಹಲೋ
0: ಹೇಳಿ.
1: ವಾಣಿಬಿಡಿಂದ
0: ಓ ಜಯಮ್ಮ, ಹೇಳಿ ಅಕ್ಕ, ಯಾವ ಹಾಡ್ಬೇಕು?
1: ಹಾಡು ಶ್ರೀ ಮಂಜುನಾಥ ಮೈನಿ, ಅದರಿಂದ
0: ಶ್ರೀ ಮಂಜುನಾಥ ಮಹಿಮೆನಲ್ಲಿ ಯಾವುದು
1: ಯಾವುದು ಅದು ಇದು ದೇವ್ರ ಪೂಜೆ ಮಾಡ್ತಾ ಹೇಳ್ತಾನಲ್ಲ ಲಾಸ್ಟ್.
0: ಅಯ್ಯೋ ಅಕ್ಕ, ನಾನ್ ನೋಡಿಲ್ಲ ಆ ಪಿಕ್ಚರ್.
1: ನೋಡ್ಲಿ
0: ನೀವು ನೋಡಲ್ ಪೂಜೆ ಮಾಡ್ತಾನೆ ಅಂದ್ರೆ ನಾನು ಯಾವ ಹಾಡು ಅಂತ ತಿಳ್ಕೊಬೇಕೀಗ.
1: ಭಟ್ಟಪ್ಪ ಕುಂಬಾರ ಹಾಕ್ಲಿ ಇತ್ತಲ್ಲ ಪಾಂಡುರಂಗ.

0: ನೋಡ್ತಾ ಇದ್ದೀನಿ. ಯಾವ ಪಿಕ್ಚರ್ ಅಂದ್ರಿ?
1: ಭಕ್ತ ಕುಂಬಾರ.
0: ಭಕ್ತ ಕುಂಬಾರ, ಓಕೆ. ಭಕ್ತ ಕುಂಬಾರದಲ್ಲಿ ಯಾವುದು?
1: ಎಲ್ಲಿ ಮರೆಯಾಳಿ ದೂರಾಳಿ.
0: ಆಮೇಲೆ
1: ಹಾಡು.

ಇದುವರೆಗೆ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಮಿಕ್ಸ್ಡ್ ಮೆಲೋಡಿ, ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ನಯಾ ರಾಸ್ತಾ ಚಿತ್ರದ ಗೀತೆ. ಹಾಡಿದ್ದಾರೆ ಆಶಾ ಭೋಸ್ಲೆ, ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರು.

ದ ಗ್ರೇಟ್ ಗ್ಯಾಂಬ್ಲರ್ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ.

ಆಕಾಶವಾಣಿ ಭದ್ರಾವತಿ, ಈಗ ಸಮಯ 5:06:10. ನಾನು ನಿಮ್ಮ ಜೊತೆಯಾಗಿರೋದು ನಿಮ್ಮ ಬಾನುಲಿ ಗೆಳತಿ ನಳಿನಾ ಮೋಹನ್. ಚಿತ್ರಗೀತೆಗಳನ್ನು ಮುಂದುವರೆಸುತ್ತಾ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಮುಂದಿನ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಧ್ವನಿ ಇರುವಂತಹ ಗಟ್ಟಿಮೇಳ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ.

ಗಟ್ಟಿಮೇಳ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆ H2O ಚಿತ್ರದಿಂದ ನಿಮಗಾಗಿ ಮೂಡಿ ಬರ್ತಾ ಇದೆ ಕವಿತಾ ಕೃಷ್ಣಮೂರ್ತಿಯವರ ಕಂಠಸಿರಿಯಲ್ಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕನಸುಗಾರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೇವೆ ನಿಮಗಾಗಿ ಕೆ ಎಸ್ ಚಿತ್ರಾ ಅವರ ಕಂಠಸಿರಿಯಲ್ಲಿ.

ಒಂದೆರಡು ಚಂದದ ಗೀತೆಯನ್ನ ಇದುವರೆಗೂ ಕೇಳಿ ಬಂದ್ವಿ ಅಲ್ವೇ? ಒಂದಷ್ಟು ತಾಂತ್ರಿಕ ತಂದೆಯಿಂದ ನಿಮ್ಮೆಲ್ಲರ ಸಂದೇಶಗಳನ್ನ ತೆಗೆದುಕೊಳ್ಳುವುದು ಈ ದಿನ ಕಾರ್ಯಕ್ರಮದಲ್ಲಿ ತಡವಾಯಿತು. ಈಗ ಸರಿಯಾಗಿದೆ, ನಿಮ್ಮೆಲ್ಲರ ಕಾರ್ಯಕ್ರಮ ನಿಮ್ಮೆಲ್ಲರ ಸಂದೇಶಗಳನ್ನ ಕೂಡ ನಾನು ಓದ್ತೇನೆ. ಆದರೆ ಈಗ ಸಮಯ

ಗಂಟೆ 27 ನಿಮಿಷ ನಿಮ್ಮ ಜೊತೆಯಾಗಿರೋದು ನಿಮ್ಮ ಬಾಂಧು ಗೆಳತಿ ನಳಿನಾ ಮೋಹನ್ ಅಂತ ಹೇಳ್ತಾ ತಮಗೆಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾಕೆ ಇದುವರೆಗೂ ನೀವು ಕೇಳ್ತಾ ಇದ್ರಿ? ಆಕಾಶವಾಣಿ ಭದ್ರಾವತಿಯಿಂದ ಪ್ರಸಾರ ಆಗ್ತಿದ್ದಂತಹ ಕಾರ್ಯಕ್ರಮಗಳನ್ನು

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಈಗ ಸಮಯ 5:31. ಇದುವರೆಗೂ ಆಕಾಶವಾಣಿ ಭದ್ರಾವತಿಯಿಂದ ಪ್ರಸಾರವಾದ ಕಾರ್ಯಕ್ರಮಗಳನ್ನು ಎಫ್ಎಂ 103.5 ಕೇಳಿದಿರಿ. ಇನ್ನು ಮುಂದೆ ಆಲಿಸಲಿದ್ದೀರಿ ಎಫ್ಎಂ 103.5 ಮತ್ತು ಎಫ್ಎಂ 101.4 ಮೆಗಾಹರ್ಟ್ಸ್ ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳನ್ನು. ಆಕಾಶವಾಣಿ ಶ್ರೋತೃಗಳಿಗೆಲ್ಲ ನಳಿನ ಮೋಹನ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಸಾಕಷ್ಟು ಸಂದೇಶಗಳು ಬಂದಿದೆ, ಸಂದೇಶಗಳನ್ನು ಕೂಡ ಓದ್ತೇನೆ. ಅದಕ್ಕಿಂತ ಮೊದಲು ಒಂದು ಪ್ರಶ್ನೆಯನ್ನು ನಿಮಗಾಗಿ ತೆಗೆದುಕೊಂಡು ಬಂದಿದ್ದೇನೆ. ಏನಪ್ಪ ಇದಿನ ಪ್ರಶ್ನೆ ಅಥವಾ ಒಂದು ಯೋಚನೆ ಅಂತ ನೀವೆಲ್ಲ ಕೇಳೋದಾದರೆ, ಶ್ರೋತೃಗಳೇ, ಭಾರತದಲ್ಲಿ ಒಂದು ತೇಲುವ ಅಂಚೆ ಕಚೇರಿ ಇದೆಯಂತೆ. ಅದು ಎಲ್ಲಿದೆ ಅಂತ ನಿಮಗೇನಾದರೂ ಗೊತ್ತಿದ್ರೆ ನೀವು ನನಗೆ ವಾಟ್ಸಪ್ನ ಮೂಲಕ ಸಂದೇಶವನ್ನು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಈ ರೀತಿಯಾಗಿದೆ, 9481527260. ಶ್ರೋತೃಗಳೇ, ನಿಮಗೆಲ್ಲ ನೆನಪಿರಲಿ, ಈ ಸಂಜೆ 5:45 ಮನೋಚಿಂತನ ಕಾರ್ಯಕ್ರಮ ಇರೋದ್ರಿಂದ ಅದರ ಒಳಗಾಗಿ ನಿಮ್ಮೆಲ್ಲರ ಸಂದೇಶಗಳು ನನ್ನನ್ನು ತಲುಪಲಿ ಅಂತ ಹೇಳ್ತಾ, ಯಾರ್ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಪ್ರಶಾಂತ ಶೆಟ್ಟರ್, ಶುಭ ಸಂಜೆ, ಸಾಂಗ್ಸ್ ಆರ್ ಮೆಲೋಡೀಸ್ ಅಂತ ಹೇಳ್ತಾ ಇದ್ದಾರೆ, ಭದ್ರಾವತಿಯಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಹೆಚ್ ಬಿ ಗುರುಮೂರ್ತಿ ಅವರು ಎನ್ ಆರ್ ಪುರದಿಂದ ಗುಡ್ ಈವ್ನಿಂಗ್ ಮೇಡಮ್, ಸೂಪರ್ ಸಾಂಗ್ಸ್ ಅಂತ ಹೇಳಿದ್ರೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ

ನಮಸ್ತೆ ನಡೀನಾ ಮೇಡಮ್, ಹೇಗಿದ್ದೀರಿ? ಶುಭ ಸಂಜೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕೂಡ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೇವೆ ನಿಮ್ಮ ನಿರೂಪಣೆಯೊಂದಿಗೆ. ಕಾರ್ಯಕ್ರಮ ಚೆನ್ನಾಗಿ ಮುಡ್ತಾ ಇದೆ, ಮುಡಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ಶುಭ ಸಂಜೆ ನಡೀನಾ ಮೇಡಮ್. ಕಾಫಿ ಆಯ್ತಾ? ಕಾರ್ಯಕ್ರಮ ಹಾಡು ಹಾಗೂ ಎಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಮಯೂರ್ ಕೋಟಿಯವರು ಜನಾಪುರ ಭದ್ರಾವತಿಯಿಂದ. ನಂದು ಕಾಫಿ ಆಯ್ತು, ನಿಮ್ದು ಆಗಿದೆ ಅಂತ ಭಾವಿಸ್ತೇನೆ. ಇನ್ನು ಮುಂದಿನ ಸಂದೇಶವನ್ನ ಕಳಿಸಿಯವರು ರಾಘವಮಣಿ ಅನಿ, ಶಕುಂತಲಾ ಮಕ್ಕಳದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಪೆಟ್ಟಂಪಾಡಿ ದುಬೈಯಿಂದ ಕಳಿಸಿದ್ದಾರೆ. ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸಲ್ಮಾ ಟೀಚರ್. ತರೀಕೆರೆಯಿಂದ ಸಾಂಗ್ಸ್ ಆರ್ ಸೂಪರ್ ಅಂತ ಹೇಳಿದ್ದಾರೆ. ಇನ್ನೊಂದಷ್ಟು ಸಂದೇಶಗಳು ಬಂದಿತ್ತು, ಅದೆಲ್ಲ ಸಂದೇಶಗಳು ಬೆಳಿಗ್ಗೆದಾಗಿರೋದ್ರಿಂದ ಸಮಯ ಕೂಡ ಕಮ್ಮಿ ಇರೋದ್ರಿಂದ ಇಲ್ಲಿಗೆ ಇಂದಿನ ಸಂಜೆಯ ಸಂದೇಶಗಳನ್ನು ಮಾತ್ರ ನಾನು ತೆಗೆದುಕೊಂಡಿದ್ದೇನೆ ಶ್ರೋತೃಗಳೇ. ಈಗಾಗಲೇ ಒಂದು ಪ್ರಶ್ನೆಯನ್ನು ನಿಮಗಾಗಿ ಕೇಳಿದ್ದೆ, ಅದರ ಕುರಿತಾಗಿ ಒಂದೊಂದೇ ಉತ್ತರಗಳು ಬರ್ತಿದೆ. ಇನ್ನೊಂದಷ್ಟು ಉತ್ತರಗಳು ಬರಲಿ, ಅದಾದ ನಂತರ ಎಲ್ಲರ ಉತ್ತರವನ್ನು ನಾನು ತೆಗೆದುಕೊಳ್ತೇನೆ ಅಂತ ಹೇಳ್ತಾ ನನ್ನ ಪ್ರಶ್ನೆ, ಇಂದಿನ ಒಂದು ನಿಮಿಷದ ಪ್ರಶ್ನೆ ಈ ರೀತಿಯಾಗಿದೆ ಶ್ರೋತೃಗಳೇ. ಭಾರತದ ಮೊದಲ ತೇಲುವ ಅಂಚೆ ಕಚೇರಿ ಒಂದಿದೆ, ಎಲ್ಲಿದೆ ಅದು ಗೊತ್ತಿದ್ರೆ ಉತ್ತರವನ್ನು ನನಗೆ ಕಳಿಸಿ ಅಂತ ಹೇಳ್ತಾ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಶಿವರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜು ಅವರ ಕಂಠ ಸಿರಿ ಇರುವಂತಹ ಚಿತ್ರ ಗೀತೆ. ಈ ಒಂದು ಚಂದದ ಗೀತೆ ನಿಮಗಾಗಿ ನಮ್ಮ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ.

0: ಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರೆ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
0: ಚಚ ಅದಲ್ಲ ದ್ವಾಪರ ಯುಗಕ್ಕೆ. ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
0: ನೋಡ್ತಾನೆ ಇದೀನಲ್ಲ.

ಜನಮದ ಜೋಡಿ ಚಿತ್ರದಿಂದ ಒಂದು ಚಿನ್ನದ ಗೀತೆಯನ್ನು ಕೇಳಿಬಂದ್ವಿ ಅಲ್ವೇ ಸ್ನೇಹಿತರೆ? ಸಮಯ ಆಗ್ತಾ ಇದೆ, ಹಾಗಾಗಿ ಯಾರ್ಯಾರು ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಅಂತ ಬೇಗ ಬೇಗ ನೋಡೋಣ ಅಂತ ಹೇಳ್ತಾ, ಹಂಪಣ್ಣ ಅವರು ನ್ಯಾಮತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರಿ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಶುಭ ಸಂಜೆ ಮೇಡಮ್ ಅಂತ ಹೇಳ್ತಾ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಸೂಪರ್ ಹಾಡುಗಳು ಮೇಡಮ್, ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ನಾಗರಾಜ್ ಕೆ, ಮಮತಾ, ಸೂರಜ್, ಭದ್ರಾವತಿ, ಮಾಳೇನಹಳ್ಳಿಯಿಂದ ಹನುಮಂತ ಅಲ್ಲ ಸಾರಿ ಹೆಚ್ ಬಿ ಗುರುಮೂರ್ತಿ ಅವರು ಎನ್ ಆರ್ ಪುರ ಮುಂಬೈ ಒಂದು ಉತ್ತರವನ್ನು ಕಳಿಸಿದ್ದಾರೆ. ಓಕೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಉತ್ತರವನ್ನು ಕಳಿಸಿದ್ರಿ ಮೇಡಮ್ ಅಂತ ಹೇಳ್ತಾ, ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ ಎಂ ಎಸ್ ಹಾಗೂ ಪ್ರಜ್ವಲ್ ಎಂ ಆರ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಮುಂದಿನ ಸಂದೇಶವನ್ನು ಕಳಿಸಿದ್ದವರು ಯಾರಿದು ಹೆಸರು ಇವರೊಂದಷ್ಟು ಸಂದೇಶಗಳು ಇದೆ, ಇದರಲ್ಲಿ ಇವರ ಹೆಸರೇ ಕೂಡ ಮಿಸ್ ಆಗ್ಬಿಡಿದೆ. ಇವರ ಸಂಖ್ಯೆ ಕೊನೆಗೊಳ್ತಾ ಇದೆ 4524. ಓಕೆ, ಇವರು ಮೂಡಲವಿಟ್ಲಾಪುರದ ಪದ್ಮಾ ಶ್ರೀಧರ್ ಪನ್ನಗಾಟಿ ಅನಂತ್ ಕುಮಾರ್ ಅವರು ತಮ್ಮ ಉತ್ತರವನ್ನು ಕಳಿಸಿದ್ರೆ. ಹಬಿಲ್ ರಾಘವೇಂದ್ರ ಅಪರ್ಹುತ್ತ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ಎಂ ಎಚ್ ರವಿಕುಮಾರ್ ಮೇಟಿ ಕುರ್ಕೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಇನ್ನು ಪ್ರಶಾಂತ್ ಆರ್ ಶೆಟ್ಟರ್ ಸರಿಯಾದ ಉತ್ತರವನ್ನೇ ಕಳಿಸಿದ್ರೆ. ಸಲ್ಮಾ ಟೀಚರ್ ಅವರು ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಉತ್ತರವನ್ನು ಕಳಿಸಿದ್ದೀರಿ, ಸರಿಯಾಗಿದೆ. ಆಕಾಶವಾಣಿ ಭದ್ರಾವತಿಯ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮಣಿಮಣಿ ಹಾಡು ಕೇಳಿ ತುಂಬ ದಿನ ಆಗಿತ್ತು, ಹಾಕಿದ್ದಕ್ಕೆ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ ಕೆರೆಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ ಕಡದೆ ಅವರು. ಇನ್ನು ರಾಘವ ಮಣಿಯಾಣಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಪೆಟ್ಟಂಪಾಡಿ ದುಬೈಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ರೆ. ಅಜಯ್ ವಡ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಗೌರಿಮಠ ಗದ್ದೆ ಹೋಬಳಿಯಿಂದ ಸರಿ ಇದೆ ಉತ್ತರ. ನಳಿನಾಯ್ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಶುಭ ಸಂಜೆ ನಳಿನ ಅವರೇ, ಕಾಫಿ ಆಯ್ತಾ, ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಿದ್ದಾರೆ ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ. ನನ್ನದು ಕಾಫಿ ಆಯಿತು, ನಿಮ್ಮದು ಆಯಿತು ಅಂತ ಭಾವಿಸ್ತೇನೆ. ಪ್ರಕಾಶ್ ಕರಣಂ ಮೈದೂರಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ರೆ. ರೂಪಾ ಹೆಚ್ ಪೊಲ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾಟ್ ಡೈರಿಯಿಂದ ಶುಭ ಸಂಜೆ ಮೇಡಮ್ ಅಂತ ಹೇಳ್ತಾ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂತು ಅಂತ ತಮ್ಮ ಸಂದೇಶವನ್ನು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶುಭ ಸಂಜೆ ಮೇಡಮ್, ನಮಸ್ಕಾರಗಳು. ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ ಅಂತ ಅವರ ಹೆಸರನ್ನ ಹೇಳ್ತಾ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ, ಧನ್ಯವಾದಗಳು. ಶುಭ ಸಂಜೆ ಮೇಡಮ್ ಅಂತ ಹೇಳ್ತಿದ್ದಾರೆ, ಹಾಗೆ ಉತ್ತರವನ್ನು ಕಳಿಸಿದ್ದಾರೆ. ಈಗಾಗಲೇ ಹೇಳಿದೆ, ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ತಮ್ಮ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಶುಭ ಸಂಜೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ, ಪ್ರಸಾರ ಮಾಡಿದ ಹಾಡುಗಳು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ ಅವರು. ಲಕ್ಷ್ಮೀ ಸೈಕಲ್ ಶಾಪಿಂದ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ನಳಿನ ಮೇಡಮ್ ಶುದ್ಧ ಸಾಯಂಕಾಲ ನಮಸ್ತೆ ಅಂತ ಹೇಳ್ತಾ ಸಂದೇಶದಲ್ಲಿ ಉತ್ತರವನ್ನು ಕಳಿಸಿದ್ದೀರಿ, ಸರಿ ಇದೆ. ಮಂಜುಳಾ ಜನಾರ್ದನ್ ಉದಯ ಟೈಲರ್ ಬುತ್ತನ್ಕುಡಿ ಭದ್ರಾವತಿಯಿಂದ ಸರಿಯಾಗಿದೆ ನಿಮ್ಮ ಉತ್ತರ ಕೂಡ. ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತನಗರ್ ಭದ್ರಾವತಿಯಿಂದ ಕಳಿಸಿದ್ದಾರೆ. ಗುಡ್ ಈವ್ನಿಂಗ್ ಸಿಸ್ಟರ್ ಅಂತ ಹೇಳಿದ್ದಾರೆ, ನಿಮಗೂ ಕೂಡ ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಾ

ಶ್ರೋತೃಗಳೇ, ಎಲ್ಲರೂ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ನಾನು ಕೂಡ ಸರಿ ಉತ್ತರವನ್ನು ಹೇಳುವ ಸಮಯ, ಯಾಕಂದರೆ ಸಮಯ ಆಗ್ತಾ ಇದೆ ಬೆಂಗಳೂರು ಕಡೆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ. ಹಾಗಾಗಿ ನಮ್ಮ ಉತ್ತರವನ್ನು ಹೇಳುವಂತಹ ಸಮಯ. ನನ್ನ ಪ್ರಶ್ನೆಯಾಗಿತ್ತು, ಭಾರತದ ಮೊದಲ ತೇಲುವ ಅಂಚೆ ಕಚೇರಿ ಎಲ್ಲಿದೆ ಗೊತ್ತಿದ್ರೆ ನೀವು ಸಂದೇಶವನ್ನು ಕಳಿಸಿ ಅಂತ. ಉತ್ತರ ಏನಂದರೆ, ಫ್ಲೋಟಿಂಗ್ ಪೋಸ್ಟ್ ಆಫೀಸ್, ಅಂದರೆ ವಿಶಿಷ್ಟ ಅಂಚೆ ಕಚೇರಿ ಧಾಲ್ ಲೇಕ್, ಅಂದರೆ ಧಾಲ್ ಸರೋವರದ ಮೇಲೆ ತೇಲುವ ದೋಣಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದನ್ನು 2011 ಸಾರ್ವಜನಿಕ ಸೇವೆಗೆ ಸಮರ್ಪಿಸಲಾಯಿತು. ಇದು ಕೇವಲ ಅಂಚೆ ಕಚೇರಿ ಮಾತ್ರವಾಗಿರದೆ ಪ್ರವಾಸಿಗರ ಆಕರ್ಷಿಸುವ ವಿಶಿಷ್ಟ ತಾಣ ಕೂಡ ಆಗಿದೆ. ಇಲ್ಲಿಂದ ಪತ್ರಗಳು, ಪಾರ್ಸೆಲ್ಗಳು ಹಾಗೂ ಅಂಚೆ ಸೇವೆಗಳನ್ನು ಕೂಡ ಪಡೆಯಬಹುದಾಗಿದೆ. ಜೊತೆಗೆ ಕಾಶ್ಮೀರದ ಸೌಂದರ್ಯವನ್ನು ಸವಿಯುತ್ತಾ ಅಂಚೆ ಸೇವೆಯನ್ನು ಅನುಭವಿಸುವ ಅವಕಾಶ ಕೂಡ ಇಲ್ಲಿದೆ. ಇನ್ನೊಂದು ಕುತೂಹಲಕಾರಿ ವಿಷಯ ಏನಪ್ಪ ಅಂದರೆ, ಇಲ್ಲಿ ತೇಲುವ ಅಂಚೆ ಕಚೇರಿಯ ವಿಶೇಷ ಅಂಚೆ ಮುದ್ರೆ ಇರುವ ಪೋಸ್ಟ್ ಕಾರ್ಡ್ಗಳನ್ನು ಪ್ರವಾಸಿಗರು ತಮ್ಮ ನೆನಪಿಗಾಗಿ ಖರೀದಿಸಿ ಜಗತ್ತಿನ ವಿವಿಧ ದೇಶಗಳಿಗೆ ಕಳುಹಿಸ್ತಾರೆ. ಶ್ರೋತೃಗಳೇ, ಇನ್ನೊಂದು ಕೊನೆಯ ಸಾಲನ ಹೇಳುವುದಾದ್ರೆ, ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಪ್ರಕೃತಿಯ ಮಡಿಲಲ್ಲಿ ತೇಲುತ್ತಾ ಜನರಿಗೆ ಸೇವೆ ಸಲ್ಲಿಸುತ್ತಿರುವ ಈ ಅಂಚೆ ಕಚೇರಿ ಭಾರತದ ವಿಶಿಷ್ಟ ಹೆಮ್ಮೆಯಾಗಿದೆ ಅಂತ ಹೇಳ್ತಾ ಇನ್ನೊಂದೆರಡು ಸಂದೇಶಗಳು ಬಂದಿದೆ. ಸಂದೇಶಗಳನ್ನು ಓದಿ ಈ ಸಂಜೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಶುಭ ಸಂಜೆ ನಳಿನಾ ಮೇಡಮ್, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಉಮಾದೇವಿ, PWD ಕಾಲೋನಿ BR ಪ್ರಾಜೆಕ್ಟ್ನಿಂದ, ಇವರೂ ಅಷ್ಟೇ ಉತ್ತರವನ್ನು ಕಳಿಸಿ ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ತಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ರಾತ್ರಿ 8:30 ನಿಮ್ಮೆಲ್ಲರ ಪ್ರೀತಿಯ ಸಿನಿಮಾ ಪದಬಂಧದ ಪ್ರಶ್ನೆ ಇರುತ್ತೆ. ನೀವು ಕೂಡ ವಾಟ್ಸಪ್ನ ಮೂಲಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ಹೇಳ್ತಾ, ಈಗ ಸಮಯ ಆಗ್ತಿದೆ 5:45. ಇನ್ನು ಮುಂದೆ ಮನೋಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸಲಿದ್ದೀರಿ. ವಿಷಯ ತಂಬಾಕು ವ್ಯಸನ ನಿವಾರಣಾ ಕೇಂದ್ರ. ಇನ್ನು ಈ ಮನೋಚಿಂತನದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ BN ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮಾಮ್ಸ್ ಬೆಂಗಳೂರು ಪ್ರಾಯೋಜಕರು, ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು.
2: ಭಾರತದಲ್ಲಿ ಪ್ರತಿ ವರ್ಷ 100,000+ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ.
1: ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ
2: ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು, ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು.
1: ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು.
2: ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 144-16 ಗೆ ಕರೆ ಮಾಡಿ.
1: ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ.
0: ಮನೋಚಿಂತನ ಮನಸ್ಸಿನ ಮಂಥನ.
3: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು.
4: ಇವತ್ತಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ತಂಬಾಕು ಮತ್ತು ನಿಕೋಟಿನ್ ವ್ಯಸನ ನಿವಾರಣೆ ಸೇರಿದಂತೆ ಮಾದಕ ದ್ರವ್ಯ ಬಳಕೆಯ ಅಸ್ವಸ್ಥತೆಗಳಲ್ಲಿ ವ್ಯಾಪಕ ಪರಿಣಿತಿಯನ್ನ ಹೊಂದಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ತಂಬಾಕು ಯಾವುದೇ ರೂಪದಲ್ಲಿದ್ರೂ ಅದು ಮಾರಕ, ವಿಷಕಾರಿ. ವಿಶ್ವ ಆರೋಗ್ಯ ಸಂಸ್ಥೆ ತಂಬಾಕು ಬಳಕೆಯನ್ನು ವಿಶ್ವದ ಏಕೈಕ ತಡೆಗಟ್ಟಬಹುದಾದ ಸಾವಿನ ಪ್ರಮುಖ ಕಾರಣ ಅಂತ ಕೂಡ ಘೋಷಣೆ ಮಾಡಿದೆ. ಈ ತಂಬಾಕಿನಲ್ಲಿ ಅಂಥ ಮಾರಕ ರಾಸಾಯನಿಕಗಳು ಏನಿದೆ?
5: ತಂಬಾಕುವನ್ನು ನಾವು ಭಾರತದಲ್ಲಿ ಎರಡು ತರವಾಗಿ ಯೂಸ್ ಮಾಡ್ತೇವೆ. ಧೂಮಪಾನ ಅಂತ ಹೇಳ್ತಾರೆ,

0: ಸ್ಮೋಕಿಂಗ್ ಅಂತ ಹೇಳ್ತೇವೆ, ಇನ್ನು ಅದರಲ್ಲಿ ಬೀಡಿ ಸಿಗರೇಟ್, ಈಗ ಯಂಗ್ಸ್ಟರ್ಸ್ ಗೆ ಅದು ಇ ಸಿಗರೇಟ್ ಅಂತೇಳಿ ಮಾತಾಡ್ತಾರೆ, ಕೆಲವರು ವೀಪಿಂಗ್ ಅಂತ ಮಾತಾಡ್ತಾರೆ. ಇನ್ನೊಂದರ ತಂಬಾಕುನು ಯೂಸ್ ಮಾಡೋದು ಅಂತ ಹೇಳಿದ್ರೆ ತಂಬಾಕುನು ಹೊಗೆ ರಹಿತ ಅಂತ ಹೇಳ್ತೀವಿ ನಾವು, ಇಂಗ್ಲಿಷ್ ಅಲ್ಲಿ ಸ್ಮೋಕ್ಲೆಸ್ ಅಂತ ಹೇಳ್ತೇವೆ. ಜಗಿಯುವುದು ಅಂತ ಹೇಳ್ತೇವೆ, ಯಾವ್ಯಾವ ತರತರವಾದ ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾರೆ ಅದರಲ್ಲಿ ಸ್ಟಡಿ ಮಾಡಿದಾಗ ಅರೌಂಡ್ 27 ಕೋಟಿ ಜನಗಳು ಇಂಡಿಯಾದಲ್ಲಿ ಈಗ ಧೂಮಪಾನ ಅಥವಾ ತಂಬಾಕುನ್ನು ಜಗಿಯುವುದರಿಂದ ಯೂಸ್ ಮಾಡ್ತಾ ಇದ್ದಾರೆ. ತಂಬಾಕು ಸ್ಮೋಕಿಂಗ್ ಮಾಡುವವರು ಜಗಿಯೋರು ಇದರ ಎರಡರಲ್ಲೂ ತಂಬಾಕುದು ತೊಂದರೆಗಳು ಶರೀರಕ್ಕೆ ಎಲ್ಲ ಅಂಗಗಳಿಗೂ ಆಗುತ್ತೆ. ಮೇಲೆಯಿಂದ ಕೆಳಗೆ ಕೂದಲಿಂದ ಇಟ್ಕೊಂಡು ಪಾದ ತನಕನು ಎಲ್ಲ ಶರೀರದ ಅಂಗದ ಮೇಲೆ ತಂಬಾಕು ಸೇವನೆಯಿಂದ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದ್ರೆ ಅದರಲ್ಲಿ ಮೋಸ್ಟ್ ಡೇಂಜರಸ್ ಎಲ್ಲರಿಗೂ ಗೊತ್ತಿರೋದು ಅಂತ ಹೇಳಿದ್ರೆ ಕ್ಯಾನ್ಸರ್. ವರ್ಲ್ಡ್ ಅಲ್ಲಿ ಅರೌಂಡ್ 4 ಜನ ಕ್ಯಾನ್ಸರ್ ಪೇಷಂಟ್ಸ್ ಇದ್ರೆ ಅದರಲ್ಲಿ ಒಂದು ಕ್ಯಾನ್ಸರ್ ಪೇಷಂಟ್ ತಂಬಾಕು ಯೂಸ್ ಮಾಡೋದ್ರಿಂದಲೇ ಆಗುತ್ತೆ. 7,000 ರಾಸಾಯನಿಕಗಳು ಇರುತ್ತೆ, ಅದರಲ್ಲಿ 250 ರಾಸಾಯನಿಕದಿಂದ ಕ್ಯಾನ್ಸರ್ ಆಗುತ್ತೆ, ಅದರಲ್ಲಿ 70 ಅಂತೂ ಗ್ಯಾರಂಟಿ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಗೊತ್ತಿರುತ್ತೆ. ಸೊ ಆಗ ರಾಸಾಯನಿಕಗಳು ಇರೋದ್ರಿಂದಲೇ ಎಲ್ಲರಿಗೂ ಹೇಳುದು ತಂಬಾಕು ಅನ್ನು ಸ್ಮೋಕಿಂಗ್ ಉಪಯೋಗಿಸಬಾರದು.
1: ಈ ತಂಬಾಕು ಸೇವನೆಯಿಂದ ಪರಿಣಾಮ ತುಂಬಾ ತೀವ್ರವಾಗಿರುತ್ತೆ ಅಂತ ಕೂಡ ಹೇಳಿದ್ರಿ. ಈ ತಂಬಾಕನ್ನ ಯಾರು ಹೆಚ್ಚು ಉಪಯೋಗಿಸ್ತಾರೆ, ಅಂದ್ರೆ ಯಾರು ವ್ಯಸನಿಗಳಾಗ್ತಾರೆ?
0: ಯಂಗ್ಸ್ಟರ್ಸ್ ಈಗ ಇ ಸಿಗರೇಟ್ ಅಂತ ಅದನ್ನು ಯೂಸ್ ಮಾಡಿ ಅದು ಡೇಂಜರ್ ಇಲ್ಲ ಅಂತೇಳಿ ಅದರ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಅದರಲ್ಲೆಲ್ಲ. ಆದ್ರೆ ಅದು ಇ ಸಿಗರೇಟ್ ಸಿಗರೇಟ್ ಎಷ್ಟು ಮಾಡ್ತಾರೆ ಅಷ್ಟೇ ಡೇಂಜರ್ ಇದೆ, ಅದರಲ್ಲೂ ಸೇಮ್ ಪ್ರಾಬ್ಲಮ್ ಆಗುತ್ತೆ ತುಂಬಾ ಹೊತ್ತು ಯೂಸ್ ಮಾಡಿದ್ರೆ. ಸೊ ಅದು ಸಹ ಅಷ್ಟೇ ಡೇಂಜರ್. ಸೊ ಅದಕ್ಕೆ ನಾವು ಅದನ್ನು ಸಹ ಯೂಸ್ ಮಾಡಬಾರ್ದು. ಈಗ ನಮ್ಮಲ್ಲಿ ನಾನು ಆಗೊಂದು ಹೇಳಿದೆ 27 ಕೋಟಿ ಜನ ಯೂಸ್ ಮಾಡ್ತಾರೆ ಅಂತ ಇಂಡಿಯಾದಲ್ಲಿ, ಅದರಲ್ಲಿ ಅರೌಂಡ್ 20 ಕೋಟಿ ಬರೀ ಸ್ಮೋಕ್ಲೆಸ್ ಅಂತ ಹೇಳ್ತೀವಲ್ಲ ಜರ್ದ ಅದನ್ನ ಯೂಸ್ ಮಾಡ್ತಾರೆ, ಅದರಲ್ಲಿ ಅರೌಂಡ್ 10 ಕೋಟಿ ಅರೌಂಡ್ ಸ್ಮೋಕಿಂಗ್ ಯೂಸ್ ಮಾಡ್ತಾರೆ, ಅದನ್ನೊಂದು 30 ಲಕ್ಷ ಅರೌಂಡ್ ಎರಡನ್ನು ಯೂಸ್ ಮಾಡ್ತಾರೆ ಇದರಲ್ಲಿ ಅಡಲ್ಟ್ಸ್ ಅಲ್ಲಿ.
1: ಆದ್ರೆ ಉಪಯೋಗಿಸೋರು ಎಲ್ಲರಿಗೂ ನಾವು ವ್ಯಸನಿಗಳು ಅಂತ ಹೇಳಲ್ಲ. ಸೊ ಹಾಗಾದ್ರೆ ವ್ಯಸನಿಗಳು ಯಾರು?
0: ವ್ಯಸನಿಗಳು ಅಂತ ಹೇಳಿದ್ರೆ ನಾವು ICD-10 ಅಥವಾ ICD-11 ಈಗ ಯೂಸ್ ಮಾಡ್ತಾರೆ, ಅದು ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸಾರ್ಡರ್ಸ್ 11 ಅಂತ. ಅದರಲ್ಲಿ ಕೆಲವು ಲಕ್ಷಣಗಳು ಇದ್ರೆ ಅವರು ಡಿಪೆಂಡೆಂಟ್ ಅಂತ. ಅದರಲ್ಲಿ ಅಂತ ಹೇಳಿದ್ರೆ ಯಾರಾದರೂ ತಂಬಾಕುವನ್ನು ಸೇವನೆ ಮಾಡದೇ ಇದ್ರೆ ಅವರಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಇರಿಟೇಬಲ್ ಆಗುತ್ತೆ, ಸಿಟ್ಟು ಬರುತ್ತೆ, ಎದ್ದ ಕೂಡಲೇ ಎಷ್ಟು ಬೇಗ ಯೂಸ್ ಮಾಡ್ತಾರೆ ತಂಬಾಕುವನ್ನು, ಅದು ಸಿವಿಯರಿಟಿ ಅನ್ನು ಇಂಡಿಕೇಟ್ ಮಾಡುತ್ತೆ. ಇನ್ನಂತ ಹೇಳಿದ್ರೆ ಸಿಗರೇಟ್ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅದು ಆ ತಕೊಂಡೇ ಅವರು ನಾರ್ಮಲ್ ಆಗಿ ಕೆಲಸ ಮಾಡಬಹುದು. ಅವ್ರು ಹೇಳ್ತಾರೆ ನನ್ನ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಒಂಥರ ಸ್ಮೋಕ್ ಮಾಡಿ ಬಂದ್ಬಿಡ್ತೀನಿ, ಆಮೇಲೆ ನಾನೆಲ್ಲ ಆರಾಮಾಗಿ ಕೆಲಸ ಮಾಡಬಹುದು, ಅದು ಇನ್ನೊಂದು ಕ್ರೈಟೀರಿಯಾ. ಇನ್ನೊಂದು ಅಂತ ಹೇಳಿದ್ರೆ ಅದನ್ನು ತಗೊಳ್ತಾ ಶರೀರದಲ್ಲಿ ಅಥವಾ ಬೇರೆ ತರ ಹಾನಿಗಳು ಉಂಟಾಗಬಹುದು. ಅದು ಅಂತೇಳಿ ಅದರಲ್ಲಿ ಮೋಸ್ಟ್ ಕಾಮನ್ ಹಾನಿ ಆಗುದು ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಿ ಬೇಗ ಬೇಗ ನಮಗೆ ಕೋಲ್ಡ್ ಕಾಫ್ ಅದೆಲ್ಲ ಆಗುದು. ಇದು 3 ಕ್ರೈಟೀರಿಯಾ ಇರುತ್ತೆ, ಇದರಲ್ಲಿ ಯಾವ್ದಾದ್ರು ಎರಡಾದ್ರೂ ಸಹ ಅವರು ವ್ಯಸನಿಗಳು.
1: ಓಕೆ,
0: ಅಂದ್ರೆ ನಾವು ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ, ನಿಕೋಟಿನ್ ಯೂಸ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು.
1: ಸಿಗರೇಟ್ ಸೇದವರಿಗೆ ನೀವು ಹೇಳಿದಂತ ಎಲ್ಲಾ ಲಕ್ಷಣಗಳು ಇರುತ್ತೆ, ವ್ಯಸನಿಗಳು ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಸಿಗರೇಟ್ ಸೇದದೆ ಇರುವಂತವರಿಗೂ ಇದು ಎಫೆಕ್ಟ್ ಆಗುತ್ತೆ, ಅದು ಹೇಗೆ?
0: ಅದರಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಇದೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತೇಳಿ ನೀವು ಬಸ್ಸಲ್ಲಿ ಹೋಗುವಾಗ ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ದಾರೆ, ಬೀಡಿ ಸೇರ್ತಾ ಇರ್ತಾರೆ, ಆಗ ಅದರಲ್ಲಿ ಅವ್ರು ಆ ಇದರಲ್ಲಿ ಇರೋದ್ರಿಂದ ನಿಮಗೂ ಸಹ ಅದರ ರಾಸಾಯನಿಕ ಯಾವುದು ಕ್ಯಾನ್ಸರ್ ಕಾಸ್ ಮಾಡಬಹುದು ಅಥವಾ ಡೇಂಜರಸ್ ರಾಸಾಯನಿಕ ನಿಮ್ಮ ಬಾಡಿ ಒಳಗೂ ಹೋಗಬಹುದು, ಅದನ್ನ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನೊಂದು ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿದ್ರೆ ಮನೇಲಿ ಸ್ಮೋಕ್ ಮಾಡುವಾಗ ನಿಮ್ಮ ಡ್ರೆಸ್ ಅಲ್ಲಿ ಎಲ್ಲಾದ್ರೂ ಅದು
1: ಧೂಳು
0: ಅದು ಹೊಗೆದ್ದು ತಂಬಾಕುದು ಪಾರ್ಟ್ ನಿಮ್ಮ ಶರೀರದಲ್ಲಿ ಯಾವ್ದಾದ್ರು ಡ್ರೆಸ್ ಅಲ್ಲಿ ಅದನ್ನ ಅಂಟ್ಕೊಂಡಿರುತ್ತಲ್ಲ, ಅದರಿಂದಲೂ ತಂಬಾಕು ರಾಸಾಯನಿಕ ಮಕ್ಕಳಿಗೂ ಅವರ ಮನೆಯವರಿಗೂ ಹೋಗ್ಬೋದು, ಅದನ್ನ ನಾವು ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಷ್ಟೇ ಡೇಂಜರ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕ್ ಅಷ್ಟೇ ಡೇಂಜರ್ ಇದೆ.
1: ಈ ಸಿಗರೇಟ್ ಮತ್ತೆ ವೇಪಿಂಗ್ ಯುವ ಪೀಳಿಗೆಯಲ್ಲಿ ಹೆಚ್ಚಾಗಿದೆಯಲ್ಲ, ಇದು ಮತ್ತೆ ಜಗಿಯೋದು, ಇದು ಎರಡರ ವ್ಯತ್ಯಾಸ ಮತ್ತೆ ಎಷ್ಟು ಹಾನಿ, ಯಾವುದು ತುಂಬಾ ಹಾನಿ ಮಾಡುತ್ತೆ?
0: ಈಗ ನಾವು ಇ ಸಿಗರೇಟ್ ಅಂತ ಹೇಳ್ತೀವಲ್ಲ, ವೇಪಿಂಗ್ ಅಂತ ಹೇಳ್ತಾರೆ, ಅದ್ರಲ್ಲಿ ಯಂಗ್ಸ್ಟರ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ, ವೇಪರ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ. ಸೊ ಅದರಲ್ಲೂ ಕೆಮಿಕಲ್ ಇರುತ್ತೆ. ಸೊ ಮೊದಲೇನ್ ಹೇಳ್ತಾ ಇದ್ರೆ ಅದು ಅಷ್ಟು ಡೇಂಜರ್ ಇಲ್ಲ ಅಂತ, ಈಗೆಲ್ಲ ಸ್ಟಡೀಸ್ ಏನ್ ಹೇಳ್ತಾ ಇದೆ ಅಂತ ಅದು ಸಹ ಡೇಂಜರ್ ಇದೆ. ಅದಕ್ಕೆ 2019 ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಇ ಸಿಗರೇಟ್ ಅನ್ನು ಬ್ಯಾನ್ ಮಾಡಿದೆ. ಸೇಲ್ ಮಾಡುದು, ಪ್ರೊಕ್ಯೂರ್ ಮಾಡುದು, ಅವರಿಗೆ ಪನಿಷ್ಮೆಂಟ್ ಇದೆ, ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇದೆ. ಅದನ್ನ ಯಾರು ತಗೊಳ್ಳೋದು ಅದೆಲ್ಲ ಇಲ್ಲೀಗಲ್ ಇಂಡಿಯಾದಲ್ಲಿ, ಯಾಕಂದ್ರೆ ಬ್ಯಾನ್ ಆಗೋಗಿದೆ ಇ ಸಿಗರೇಟ್ ಎಲ್ಲ. ಸೊ ಯಾರೇ ಯೂಸ್ ಮಾಡ್ತಾ ಇದ್ರು ಸಹ ಅದು ತಪ್ಪು, ಅದು ಇಲ್ಲೀಗಲ್ ಆಕ್ಟಿವಿಟೀಸ್. ಸೊ ಅದು ಸಹ ಸೇಮ್ ತಂಬಾಕು ಯಾವ ತರ ಬಾಡಿಗೆ ಎಂಟರ್ ಆಗುತ್ತೆ ಅದೇ ತರ ಅದು ಸಹ ಸೇಮ್ ಡೇಂಜರ್.
1: ಇನ್ನು ಯಾರಾದ್ರೂ ಈ ತಂಬಾಕು ವ್ಯಸನದಿಂದ ಮುಕ್ತರಾಗಬೇಕು, ಒಳ್ಳೆಯ ಜೀವನವನ್ನ ನಡೆಸಬೇಕು ಅನ್ನೋರಿಗೆ ಯಾವ ರೀತಿಯ ಮಾರ್ಗದರ್ಶನ ನೀಡಬಹುದು?
0: ಇದಕ್ಕೆ ನಮ್ಮ ಇಂಡಿಯಾದಲ್ಲೇ ಟೊಬಾಕೋ ಕ್ವಿಟ್ ಲೈನ್ ಅಂತ ಇದೆ, ಅದು 1800-11-2356 ಈ ನಂಬರ್ ಗೆ ಕಾಲ್ ಮಾಡಿದ್ರೆ ಅಲ್ಲಿ ಕೌನ್ಸಿಲರ್ಸ್ ಎಲ್ಲ ಇರ್ತಾರೆ. ಅದರದ್ದು ಈ ಸೆಂಟರ್ ನಮ್ಮ ನಿಮಾನ್ಸಲ್ಲೇ ಇದೆ. ಸೊ ಯಾರು ಬೇಕಾದ್ರೂ ಯಾವಾಗ್ಲೂ ಆ ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿದ್ರೆ ಅವರು ಯಾವಾಗ್ಲೂ ಕೌನ್ಸಿಲರ್ಸ್ ಮಾತಾಡಿ ಬೇಕಾದ್ರೆ ಅವರಿಗೆ ಸೈಕಾಟ್ರಿಸ್ಟ್ ತೋರಿಸಿ ಅವರಿಗೆ ಮಾತ್ರೆನು ಮಾಡಿಕೊಡ್ತಾರೆ, ಇಲ್ಲದ್ರೆ ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ಯಾರಾದ್ರೂ ತೊಂದರೆ ಇದ್ರೆ ಅವ್ರಿಗೆ ಅನ್ಸಿದ್ರೆ ಸೊ ಅವರು ಅದಕ್ಕೆ ಕಾಲ್ ಮಾಡಿ ಮಾಹಿತಿಗಳನ್ನು ತಗೋಬಹುದು, ಏನೇನ್ ಮಾಡ್ಬೇಕು, ಏನೇನ್ ಮಾಡಬಹುದು, ಅದು ಯಾವಾಗ ಅವರು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗುತ್ತೆ ಎಲ್ಲದರ ಬಗ್ಗೆನು ಮಾಹಿತಿ ತಗೋಬಹುದು. ಅವರು ನಿಯರೆಸ್ಟ್ ಅಂದ್ರೆ ಯಾವ್ದು ಪಕ್ಕದಲ್ಲಿ ಡಾಕ್ಟರ್ಗಳು ಇದ್ದಾರೆ, ಯಾವ್ಯಾವ ಸೆಂಟ್ರಿಗೆ ಹೋಗ್ಬೋದು, ಅವರೆಲ್ಲ ಅದರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ಕೊಡ್ತಾರೆ. ಅದು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಇದೆ ಇಂಡಿಯಾದಲ್ಲಿ, ಅವರಿಗೆ ಬೇಕಾದ ಭಾಷೆಯಲ್ಲಿ ಅವರ ಟ್ರೀಟ್ಮೆಂಟ್ ಅನ್ನು ತಗೋಬಹುದು.
1: ಈ ತಂಬಾಕು ವ್ಯಸನಕ್ಕೆ ಯಾವ ರೀತಿಯ ಚಿಕಿತ್ಸೆಗಳಿವೆ?
0: ಅದಕ್ಕೂ ಫಾರ್ಮಕೊಲಾಜಿಕಲ್ ಇದೆ, ಅದು ಕೌನ್ಸಿಲಿಂಗ್, ಅದು ನಾನ್ ಫಾರ್ಮಕೊಲಾಜಿಕಲ್, ಅದು ಕೌನ್ಸಿಲಿಂಗ್ ಎರಡೂ ಇದೆ. ಅದರಲ್ಲಿ ನಾವು ಒಂದೊಂದರೆ ಅದನ್ನು ಸೇಫ್ ಆಗಿ ನಿಕೋಟಿನ್ ಇರುವ ಗಮ್ಸ್ ಪ್ಯಾಚಸ್ ಅಥವಾ ಸ್ಪ್ರೇಸ್ ಎಲ್ಲ ಬರುತ್ತೆ, ಸೊ ನಾವು ಅದನ್ನು ರಿಪ್ಲೇಸ್ ಮಾಡ್ತೀವಿ. ಅದರಲ್ಲಿ ಅದನ್ನು ಗ್ರ್ಯಾಜುವಲಿ ಕಮ್ಮಿ ಮಾಡಿ ಬಂದ್ ಮಾಡ್ತೀವಿ, ಅದು ಒಂಥರ ಟ್ರೀಟ್ಮೆಂಟ್. ಇನ್ನೊಂದು ಅಂತ ಹೇಳಿದ್ರೆ ಮಾತ್ರೆಗಳು ಇದೆ, ಅದಕ್ಕೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು, ಅವ್ರು ನೋಡಿ ಯಾರಿಗೆ ಮಾತ್ರೆ ತಗೋಬೇಕು ಅವರಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ತುಂಬಾ ತರದ್ದು ಮಾತ್ರೆಗಳು ಇವೆ, ಅದಕ್ಕೆ ಅವ್ರಿಗೆ ಯಾವ ಕಂಡೀಷನ್ ಇದೆ ಅದರ ಮೇಲೆ. ಇನ್ನೊಂದು ಕೌನ್ಸಿಲಿಂಗ್, ಕೌನ್ಸಿಲಿಂಗ್ ಸಹ ಅಷ್ಟೇ ಇಂಪಾರ್ಟೆಂಟ್ ಎಷ್ಟು ಮಾತ್ರೆ. ಕೌನ್ಸಿಲಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಮಗೆ ಹೊಸ ಅಭ್ಯಾಸಗಳನ್ನು ನಾವು ತಿಳ್ಕೋಬೇಕು, ಹೇಗೆ ನಮಗೆ ಆಸೆ ಆಗುತ್ತೆ, ಅದು ನಮಗೆ ಇಷ್ಟ ಬರುತ್ತೆ, ಆಗ ನಾವು ಅದನ್ನು ಹೇಗೆ
1: ತಡೆಗಟ್ಟಿ
0: ಅದರಿಂದ ನಾವು ಮುಂದೆ ಹೇಗೆ ಹೋಗ್ಬೇಕು. ಯಾಕಂದ್ರೆ ಆಸೆನ ತಡೆಗಟ್ಟಲಿಕ್ಕೆ ಆಗಿಲ್ಲ ಅಂತೇಳಿ ನಾವು ಪುನಃ ಪುನಃ ಹೋಗ್ತೀವಿ. ಸೊ ಅದಕ್ಕೆ ಕೌನ್ಸಿಲಿಂಗು ಅಷ್ಟೇ ಮುಖ್ಯ. ಕೆಲವರು ಹೇಳ್ತಾರೆ ನಾನೀಗ ತಂಬಾಕು ಬಿಟ್ರೆ ನನಗೇನ ತೊಂದ್ರೆ ಕಮ್ಮಿ ಆಗುತ್ತಾ ಅಂತ, ಅದಕ್ಕೂ ಸ್ಟಡೀಸ್ ಇದೆ. 15-20 ಮಿನಿಟ್ ಬಿಟ್ರು ಸಹ ನಿಮ್ಮ ಬಿ ಪಿ ಹಾರ್ಟ್ ರೇಟ್ ಎಲ್ಲ ಕಮ್ಮಿ ಆಗೋಗುತ್ತೆ. ಅದೇ ನೀವು 1-9 ತಿಂಗಳು ಬಿಟ್ರೆ ನಿಮ್ಮದು ಶ್ವಾಸಕೋಶದಲ್ಲಿ ಏನಂತ ಕೆಮ್ಮು, ಶ್ವಾಸಕೋಶದಲ್ಲಿ ಫಂಕ್ಷನ್ಸ್ ಮಾಡ್ಲಿಕ್ಕೆ ಅಷ್ಟು ತೊಂದರೆ ಇರೋದು, ಅದೆಲ್ಲ ಇಂಪ್ರೂವ್ ಆಗೋಗುತ್ತೆ. ಅದೇ 5-10 ವರ್ಷ ಬಿಟ್ರೆ ನಿಮ್ದು ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಅದರ ಚಾನ್ಸಸ್ ಕಮ್ಮಿ ಆಗೋಗುತ್ತೆ, ಅರ್ಧಕ್ಕಿಂತ ಜಾಸ್ತಿ. ಅದೇ 10-15 ವರ್ಷ ಬಿಟ್ರೆ ಕ್ಯಾನ್ಸರ್ ಚಾನ್ಸಸ್ ನಾರ್ಮಲ್ ಪಾಪ್ಯುಲೇಷನ್ ಹೇಗಿರುತ್ತೆ ಅಷ್ಟೇ ಆಗೋಗುತ್ತೆ. ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವರಿಗೆ ಫ್ರೀ ಆಗುತ್ತೆ, ಅಲ್ಲಿ ಮಾತ್ರೆಗಳು ಫ್ರೀ ಆಗಿರುತ್ತೆ ಸಿಗುತ್ತೆ, ಗಮ್ಸ್ ಅಥವಾ ಅದು ಪ್ಯಾಚ್ ಅಂತ ಹೇಳ್ತಾರೆ ಅದೆಲ್ಲ ಫ್ರೀ ಆಗಿ ಸಿಗುತ್ತೆ. ಮತ್ತೆ ಇಲ್ಲವರಿಗೆ ಎಷ್ಟು ಅದು ತುಂಬಾ ಕಾಸ್ಟ್ಲಿ ಇಲ್ಲ, ಸಿಗರೇಟಿಗೆ ಎಷ್ಟು ಕಾಸ್ಟ್ಲಿ ಇದ್ರು ಸ್ಮೋಕ್ ಮಾಡೋದ್ರಿಂದ ಅಥವಾ ಯೂಸ್ ಮಾಡೋದ್ರಿಂದ ಎಷ್ಟು ಖರ್ಚಾಗುತ್ತೆ ಅದಕ್ಕಿಂತ ಕಮ್ಮಿ ಆಗುತ್ತೆ.
1: ಡಾಕ್ಟರ್, ಇಷ್ಟೆಲ್ಲ ನಮ್ಮ ಯುವ ಪೀಳಿಗೆಗೆ ನಮ್ಮ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ವ್ಯಸನಿಗಳು ಯಾರಾದ್ರೂ ಇದ್ದರೆ ಖಂಡಿತವಾಗಿ ಸೆಂಟರ್ಗೆ ಬಂದು ಅವರು ನಿವಾರಣೆಯನ್ನ ಮಾಡ್ಕೊಳ್ಬಹುದು, ಸಮಸ್ಯೆಯನ್ನ ಹೇಳ್ಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಕೂಡ ಹೇಳ್ತಾ ಇದ್ರ. ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶ.
0: ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗಿನ 2020-26 ಇದ್ದು, ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದು ಅವತ್ತು ಯಾವಾಗ್ಲೂ ಒಂದೊಂದು ಥೀಮ್ ಕೊಡುತ್ತೆ. ಈ ಥೀಮ್ ಅಲ್ಲಿ ಇಟ್ ಇಸ್ ಪರ್ಟಿಕ್ಯುಲರ್ಲಿ ಫಾರ್ ಇ ಸಿಗರೇಟ್ಸ್ ಅಂಡ್ ಅವ್ರು ಹೇಳ್ತಾ ಇರೋದು ಯಾಕಂತ ಹೇಳಿ ಅಡೋಲೆಸೆಂಟ್ ಅನ್ನು ಟೊಬ್ಯಾಕೋ ಲಾಬಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅದನ್ನು ಅವರು ಸೋಷಿಯಲ್ ಮೀಡಿಯಾ ಅದರಲ್ಲಿ ಪ್ರಮೋಟ್ ಮಾಡ್ತಾ ಇದಾರೆ. ಇ ಸಿಗರೇಟ್ ಇಸ್ ಹೆಲ್ತಿಯರ್ ಕಂಪೇರ್ ಟು ಸ್ಮೋಕಿಂಗ್ ಅಂಡ್ ಅದನ್ನೆಲ್ಲ. ಸೊ ಅದೆಲ್ಲ ಕರೆಕ್ಟ್ ಆದ ಮೆಸೇಜಿಂಗ್ ಅಲ್ಲ. ಇಟ್ ಈಸ್ ಆಸ್ ಡೇಂಜರ್ ಆಸ್ ಸಿಗರೇಟ್, ಬೀಡಿ, ಜರ್ದ. ಅದರೊಟ್ಟಿಗೆ ಅವ್ರು ಏನ್ ಹೇಳ್ತಾ ಇರೋದು, ಯಂಗ್ಸ್ಟರ್ಸ್ ಅನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಅದನ್ನು ಫ್ಲೇವರ್ಡ್ ಅಂತ ಇದ್ ಮಾಡ್ತಾರೆ, ಇನ್ನೊಂದು ಇ ಸಿಗರೇಟ್ ಅಂತ ಅದನ್ನು ಪ್ರಮೋಟ್ ಮಾಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಎನ್ಕರೇಜ್ ಮಾಡ್ತಾರೆ, ಸೊ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅವರಿಗೆಲ್ಲ ಅಡ್ವರ್ಟೈಸ್ ಪ್ರಕಾರ. ಮತ್ತೆ ಇನ್ನೊಂದು ಮೂರನೇದವ್ರು ಅವ್ರು ಮಾಡೋದು ಅಂತ ಹೇಳಿದ್ರೆ ಅದನ್ನು ಮೋರ್ ಅಟ್ರಾಕ್ಟಿವ್ ಕಲರ್ಫುಲ್ ಮಾಡ್ತಾರೆ. ಅಂದ್ರೆ ಕಲರ್ಫುಲ್ ಮಾಡಿದಾಗ ಯಂಗ್ಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ, ಅದನ್ನು ಯೂಸ್ ಮಾಡ್ಲಿಕ್ಕೆ ತಗೊಂಡ್ಬರ್ತಾರೆ ಅಂತ ಹೇಳಿದ್ರೆ ಅವರನ್ನು ಪ್ಯಾಕೇಜಿಂಗ್ ಆತರ ಮಾಡಿ ಅದನ್ನು ಅಟ್ರಾಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಸಲ ಅದಕ್ಕೆ ವಿ ಹ್ಯಾವ್ ಟು ಕೌಂಟರ್ ದ ಮೆಸೇಜಿಂಗ್ ಬೈ ದ ಇಂಡಸ್ಟ್ರಿ ಟು ಅಟ್ರಾಕ್ಟ್ ದ ಯಂಗರ್ ಪಾಪ್ಯುಲೇಷನ್ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ದ WHO ಥೀಮ್ ಅಂತ ಹೇಳಿದ್ರೆ ಕೌಂಟರಿಂಗ್ ದ ನಿಕೋಟಿನ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್.
1: ಸೊ ಕೇಳಿದ್ರಲ್ಲ ಕೇಳುಗರೆ, ತಂಬಾಕು ಅದು ವಿಷಕಾರಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಕೂಡ ಬರುತ್ತೆ. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಒಳ್ಳೆಯ ಮೆಸೇಜ್ ಅನ್ನ ಕೊಟ್ಟಿದೆ, ಥೀಮ್ ಅನ್ನ ಕೊಟ್ಟಿದೆ. ನಮ್ಮ ಯುವ ಪೀಳಿಗೆ ಯಾವುದೇ ತಂಬಾಕು ಪದಾರ್ಥಗಳಿಗೆ ಆಮಿಷಗಳಿಗೆ ಒಳಗಾಗದಂತೆ ಆವರಿಸಿಕೊಳ್ಳದಂತೆ ನೋಡ್ಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಒಳ್ಳೆಯ ಮೆಸೇಜ್ ಥೀಮ್ ಅನ್ನ ಕೊಟ್ಟಿದೆ ಈ ವರ್ಷ. ಇನ್ನು ವ್ಯಸನಿಗಳು ತಮ್ಮ ವ್ಯಸನವನ್ನ ಚಟವನ್ನ ಬಿಡಬೇಕು ಅನ್ನೋದಾದ್ರೆ ಟೋಲ್ ಫ್ರೀ ಸಂಖ್ಯೆಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಬಹುದು ಹಾಗೂ ಸಲಹೆಯನ್ನ ಪಡೆಯಬಹುದು. ಟೋಲ್ ಫ್ರೀ ಸಂಖ್ಯೆ 1800110123556. ನಿಮ್ಹಾನ್ಸ್ ಯಾವುದೇ ಹತ್ತಿರದ ಸೆಂಟರ್ನ ಕಾಲ್ ಮಾಡಿ ನಿಮ್ಮ ಭಾಷೆಯಲ್ಲೇ ನಿಮ್ಮ ಸಮಸ್ಯೆಯನ್ನ ಹೇಳಿಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ತಿಳಿಸಿದ್ರು ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ.

0: ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾ ಸುಬೋಧ್ ಬಿಎನ್ ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
1: ದುಶ್ಚಟಗಳು ನಿಮ್ಮ ಜೀವಕ್ಕೆ ಮಾರಕವಾಗಬಹುದು. ಧೂಮಪಾನ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಿ. ಮೈ ಮೇಲೆ ದೇವರು ದೆವ್ವ ಬರುವುದು ಮಾನಸಿಕ ಒತ್ತಡದ ಲಕ್ಷಣ ಇರಬಹುದು. ಕೂಡಲೇ ಹತ್ತಿರದ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.
2: ಮನೋಚಿಂತನ, ಮನಸ್ಸಿನ ಮಂಥನ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನೀವು ಕೇಳ್ತಾ ಇದ್ದೀರೋ ಎಫ್ಎಂ 103.5 ಮತ್ತು ಎಫ್ಎಂ 101.4 ಮೆಗಾ ಹರ್ಟ್ಸ್ ಮತ್ತು ಮಿಡೇಬ್ 625 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರ ಆಗ್ತಿರುವಂತಹ ಕಾರ್ಯಕ್ರಮಗಳನ್ನು ಈಗ ಸಮಯ 5:59:15

0: ಕುಂದ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಹಿಂಗೆ ಕರೆಯವ್ವ, ನಿಮ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ.
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿಮ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸೇವಾ ಮಾಹಿತಿ. ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ GTTC ಶಿವಮೊಗ್ಗದಲ್ಲಿ ಟೂಲ್ ರೂಮ್ ಮಿಷಿನಿಸ್ಟ್ TRM ಕೋರ್ಸ್ಗೆ ಶುಲ್ಕದೊಂದಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 1 ವರ್ಷ ಈ ಅವಧಿಯ ಕೋರ್ಸು ಟೂಲ್ ರೂಮ್ ಮಿಷಿನಿಸ್ಟ್ 1 ವರ್ಷ ಅವಧಿ. SSLC ಪಾಸ್ ಅಥವಾ ಫೇಲ್ ಆದವರು ಈ ಕೋರ್ಸ್ಗೆ ಅರ್ಹರಾಗಿರ್ತಾರೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ವಯಸ್ಸು, ವಿದ್ಯಾರ್ಹತೆ, ದಾಖಲಾತಿಗಳು ಹಾಗೂ ವೈಯಕ್ತಿಕ ವಿವರಗಳೊಂದಿಗೆ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ನಿದಿಗೆ ಇಂಡಸ್ಟ್ರಿಯಲ್ ಏರಿಯಾ ಮಾಚೇನಹಳ್ಳಿ ಶಿವಮೊಗ್ಗ ಇಲ್ಲಿ ಸಂಪರ್ಕಿಸಬಹುದೆಂದು ಪ್ರಾಂಶುಪಾಲರು ತಿಳಿಸಿರುತ್ತಾರೆ. ಇನ್ನು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ: 0818224254. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ: 0818224254. ಮತ್ತೊಂದು ಮೊಬೈಲ್ ಸಂಖ್ಯೆ ಈ ರೀತಿಯಾಗಿದೆ: 9448307727. 9448307727.

ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ಜವಾಹರ ನವೋದಯ ವಿದ್ಯಾಲಯದ 2026-27 ಸಾಲಿಗೆ 11ನೇ ತರಗತಿಗೆ ವಾಣಿಜ್ಯ ವಿಭಾಗಕ್ಕೆ ಖಾಲಿ ಇರುವ ಸೀಟುಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 2025-26 ಸಾಲಿನಲ್ಲಿ 10ನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು. 10ನೇ ತರಗತಿಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಕನಿಷ್ಠ ಶೇಕಡಾವಾರು 50 ಅಂಕಗಳನ್ನು ಪಡೆದಿರಬೇಕು. ಅಭ್ಯರ್ಥಿಯು 1/6/2009 31/7/2011 ದಿನಾಂಕದೊಳಗೆ ಜನಿಸಿರಬೇಕು. ಅರ್ಹ ಆಸಕ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯಾಲಯದ ಕಾರ್ಯಾಲಯಕ್ಕೆ ಜೂನ್ 30 ಒಳಗಾಗಿ ಅರ್ಜಿಯನ್ನ ಎಲ್ಲ ದಾಖಲೆಯೊಂದಿಗೆ ಸಲ್ಲಿಸುವಂತೆ ನವೋದಯ ವಿದ್ಯಾಲಯ ಪ್ರಾಚಾರ್ಯರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 30ರಂದು ಬೆಳಿಗ್ಗೆ 10 ಗಂಟೆಗೆ ಉದ್ಯೋಗಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಸ್ವಮಾನ್ ಫೈನಾನ್ಸ್ ಲಿಮಿಟೆಡ್, ಐಬ್ಲೂ ಮ್ಯಾನ್ ಪವರ್ ಸೆಕ್ಯೂರ್ ಸೊಲ್ಯೂಷನ್ LLP ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಯನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಿದ್ದಾರೆ. SSLC, PUC, ITI, ಡಿಪ್ಲೊಮೋ ಮತ್ತು ಯಾವುದೇ ಡಿಗ್ರಿಯನ್ನು ಪೂರೈಸಿದ 18ರಿಂದ 40 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುದ್ಯಪ್ಪ ಕಾಲೋನಿ, ಪಂಪನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಿರುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ: 9300663606. ಇದುವರೆಗೂ ಸೇವಾ ಮಾಹಿತಿಯನ್ನು ಆಲಿಸಿದಿರಿ. ಈಗ ಸಮಯ ಆಗ್ತಿದೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: 17th, took off today for Venezuela with urgent assistance to support post-earthquake relief efforts. Amistad means friendship in Spanish. In a social media post, Dr. Jaishankar said the assistance contains an Indian Army field hospital unit and over 35 tons of relief supplies, medicines and medical equipment, including two Bhishma cubes. He stated that India is committed to support the government and people of Venezuela in this difficult time. The External Affairs Minister today interacted with a group of journalists from various European countries in New Delhi. The minister spoke to them about the profound transformations underway in India, the current state of flux the world is in, and the growing convergences between India and Europe. India, along with 34 nations, signed a US-led initiative to build trusted and resilient supply chains to power artificial intelligence technologies at the second PAC-SILICA summit in Washington. India joined the initiative in February this year on the sidelines of the AI Impact Summit held in New Delhi. Commerce and Industry Minister Piyush Goyal has received the Special Award for Exceptional Leadership in Elevating UK-India Relations at the annual UK-India Awards 2026 in London. Sharing the information on social media, Mr. Goyal said the recognition belongs to the many bridge builders across governments, businesses, academia, culture and the vibrant diaspora who continue to strengthen India-UK ties. Indian shooters have ended their campaign at the ISSF Junior World Championship in Germany as table toppers with 24 medals, including 7 gold. They performed brilliantly in the pistol and rifle events, bagging 7 gold, 8 silver and 9 bronze, leaving behind the individual neutral athletes who claimed 14 medals and Italy as third position with 10 medals. In badminton, India's Ronak Chauhan created the biggest upset of the US Open tournament in Fullerton today when he packed off world number 6 and men's singles top seed Zhou Tianchen of Chinese Taipei in straight games 21-17, 26-24 to reach quarters. In another men's singles, Kidambi Srikanth registered a 21-14, 21-13 win over Lee Zijia of Malaysia to enter quarterfinals. Also advancing to the last 8 stage were Tanvi Sharma, Rakshita Shree and Devika Sehag in women's singles. And that is the end of this news bulletin.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ಸಮಯ 6:10:27. ಆಕಾಶವಾಣಿ ಬೆಂಗಳೂರು ಹಾಗೂ ಭದ್ರಾವತಿಯಿಂದ ನಿಲಯದ ಈ ಸಂಜೆ ಮತ್ತು ನಾಳಿನ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:51 ಕಿಸಾನ್ ವಾಣಿ, ಅದರಲ್ಲಿ ಸಮಗ್ರ ಕೃಷಿ ಪದ್ಧತಿ ಈ ಕುರಿತು ಹೊಸನಗರ ತಾಲೂಕು ನಂಜವಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಎನ್ಬಿ ಗುರುರಾಜ್ ಅವರೊಂದಿಗಿನ ಸಂದರ್ಶನ ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನವನ್ನು ಆಲಿಸಲಿದ್ದೀರಿ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, ಈ ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ಈ ರಾತ್ರಿ 9:30 ಕರೆಂಟ್ ಅಫೇರ್ಸ್, ಈ ರಾತ್ರಿ 10:00 ನಾಟಕ ಅಳಿಯ ಅವಡು. ಮೂಲ ಕಥೆಯ ರಚನೆ ಎಚ್ ವಿ ಸಾವಿತ್ರಮ್ಮ, ಬಾನುಲಿ ನಾಟಕದ ರೂಪ ಟಿ ಸುನಂದಮ್ಮ ಅವರಿಂದ. ಇನ್ನು ರಾತ್ರಿ 10:30 ಸವಿ ನೆನಪು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ಈ ರಾತ್ರಿ 10:30 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಇಂದು ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಚಿಂತನ ಎನ್ ಪ್ರಕಾಶ್ ರವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇನ್ನು ಬೆಳಿಗ್ಗೆ 6:35 ಕರುನಾಳು ಬಾಬೆಳಕೆ, ಡಾ ಗುರುರಾಜ ಕರ್ಜಗಿರವರಿಂದ ಕರುನಾಳು ಬಾಬೆಳಕೆ ಕಥನಗಳು. ಸಂಚಿಕೆ ದೆವ್ವ ಕಲಿಸಿದ ಪಾಠ, ಸತ್ಯದರ್ಶನ. ಇನ್ನು ಬೆಳಿಗ್ಗೆ 6:40 ಯುಎಎಚ್ಎಸ್ ನೇಗಿಲ ಮಿಡಿತ, ವಿಷಯ ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೋಕೋ. ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ಯಮುನಾ ಬಿಜಿ ಇವರಿಂದ. ಇನ್ನು ಬೆಳಿಗ್ಗೆ 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ, ಇದರಲ್ಲಿ ಮಾನಸಿಕ ಒತ್ತಡ ವಿಷಯದ ಬಗ್ಗೆ ಮಾತನಾಡಲಿದ್ದಾರೆ ಡಾಕ್ಟರ್ ಗಿರಿಧರ್ ಕೆಜೆ, ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಇನ್ನು ಬೆಳಿಗ್ಗೆ 6:50 ಸುದ್ದಿ ಮಿಂಚು, 7:15 ದಾವಣಗೆರೆಯ ಜಿಲ್ಲಾ ಪ್ರವಾಸಿ ಸ್ಥಾನ, ಸ್ಥಳ ಕಣ್ವೆ ಕುಪ್ಪೆಯ ಕೋಟೆ ರಂಗಯ್ಯನ, ದುರ್ಮಾರ್ಗದ ಅಪರೂಪ ವನ್ಯಜೀವಿ ಧಾಮ, ಬ್ರಾಹ್ಮಣರೊಬ್ಬರು ನಿರ್ಮಿಸಿದ ಅಪರೂಪದ ಚರ್ಚ್, ಪ್ರಸ್ತುತಿ ಎಂಎನ್ ಸುಂದರ್ ರಾಜ್. ಇನ್ನು ಬೆಳಿಗ್ಗೆ 7:45 ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. 8:30 ಅಂತಾರಾಷ್ಟ್ರೀಯ

ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳಸಾಗಾಣಿಕೆ ವಿರೋಧಿಯ ದಿನ. ಈ ಕುರಿತು ಶಿವಮೊಗ್ಗದ ಮನೋವೈದ್ಯರಾದ ಡಾಕ್ಟರ್ ವೈಆರ್ ರಾಜಶೇಖರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದೇನಾ. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳು. ನಾಳೆ ಬೆಳಿಗ್ಗೆ 10:00

ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ವಿಷಯ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಮಧ್ಯಾಹ್ನ 12:35 ಹೆಲ್ತ್ ಪ್ರೋಗ್ರಾಂ, ಕೀಲು ನೋವಿನ ಕಾರಣಗಳು ಹಾಗೂ ಕೀಲು ನೋವು ಮರುಜೋಡಣೆ ವಿಷಯ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಮಧ್ಯಾಹ್ನ 1:00 ಪ್ರಗತಿಪದ, ಕೇಂದ್ರ ಸರ್ಕಾರದ ಅಭಿವೃದ್ದಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ, ವಿಷಯ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಮತ್ತು ಕೆಎನ್ ಸಂತೋಷ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಬಾಣಿಕೇರಿ ಕೇಂದ್ರದ ಕೊಡುಗೆ. ಇನ್ನು ಮಧ್ಯಾಹ್ನ 1:20 ಚಿತ್ರಗೀತೆಗಳು, ಮಧ್ಯಾಹ್ನ 2:40 ಭಾವಗೀತೆಗಳು, ಮಧ್ಯಾಹ್ನ 3:00 ಚಾರ್ಟ್ ಶೋ, ಇನ್ನು 4:00 ಚಿತ್ರಗೀತೆಗಳು ಮಿಕ್ಸ್ ಮೆಲೋಡಿ ಪ್ರಸಾರವಾಗುವುದು. ಇನ್ನು ನಾಳೆ ಸಂಜೆ 5:00 ಚಿತ್ರಗೀತೆಗಳು, ನಾಳೆ ಸಂಜೆ 6:00 ಸೇವಾ ಮಾಹಿತಿ.

ಶ್ರೋತೃಗಳೇ, ನಾಳೆ ಸಂಜೆಯ ಪ್ರಸಾರದಲ್ಲಿ ನಾಳೆ ಸಂಜೆ 6:51 ಕಿಸಾನ್ ವಾಣಿ. ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಅಡಿಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಕುರಿತು ಡಾ ನಾಗರಾಜ್ ಹಾರ್, ಹಿರಿಯ ತಾಂತ್ರಿಕ ಅಧಿಕಾರಿ, ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಮತ್ತು ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ನಂತರ ಮೀನಿನ ರೋಗಗಳು ಅದರ ಚಿಕಿತ್ಸೆಯ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಆಲಿಸಲಿದ್ದೀರಿ. ಅದಾದ ನಂತರ ಕೃಷಿ ಭೂಮಿ ಉಳಿಸಿ ಅಭಿಯಾನವನ್ನು 2026 ಪ್ರಸಾರವಾಗಲಿದೆ. ಇನ್ನು ನಾಳೆ ರಾತ್ರಿ 7:45 ಸಮಾಚಾರ ದರ್ಶನ, ನಂತರ ನಾಳೆ ರಾತ್ರಿ 8:00 ಚಿತ್ರಗೀತೆಗಳು, ರಾತ್ರಿ 9:15 ಭಾವಗೀತೆಗಳು, ನಾಳೆ ರಾತ್ರಿ 9:30 ಯುವವಾಣಿ. ಇದರಲ್ಲಿ ಯುವಜನತೆ ಮತ್ತು ಆನ್ಲೈನ್ ವಂಚನೆ ಕುರಿತು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ ಜಿಆರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ನಾಳೆ ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ಪ್ರಭಾತ್ ಮುಖ್ಯೋಪಾಧ್ಯಾಯ ಅವರಿಂದ ಆಲಿಸಲಿದ್ದೀರಿ. ಇದು ದೆಹಲಿ ಕೇಂದ್ರದ ಕೊಡುಗೆ.

ಶ್ರೋತೃಗಳೇ ಗಮನಿಸಿ, ನಾಳೆ ಬೆಳಿಗ್ಗೆ 6:45 ಮಾನಸಿಕ ಒತ್ತಡ ಈ ಕುರಿತು ಹೆಲ್ತ್ ಇನ್ಸ್ಕಾರ ಕಾರ್ಯಕ್ರಮದಲ್ಲಿ ಡಾ ಗಿರಿಧರ್ ಕೆಜೆ ಅವರಿಂದ ಮಾಹಿತಿಯನ್ನ ಆಲಿಸಿದರೆ, 7:15 ದಾವಣಗೆರೆಯ ಜಿಲ್ಲಾ ಪ್ರವಾಸಿ ತಾಣದ ಕುರಿತು ಮಾಹಿತಿಯನ್ನ ಕೇಳಲಿದ್ದೀರಿ. ಎಂಎನ್ ಸುಂದರರಾಜ್ ಅವರಿಂದ ಸ್ಥಳ ಕಣ್ವೇಕುಪ್ಪೆ ಕೋಟೆ ರಂಗಯ್ಯನ ದುರ್ಗದ ಅಪರೂಪದ ವನ್ಯಜೀವಿಧಾಮ, ಬ್ರಾಹ್ಮಣರೊಬ್ಬರು ನಿರ್ಮಿಸಿದ ಅಪರೂಪದ ಚರ್ಚನ ಮಾಹಿತಿಯನ್ನ ಆಲಿಸಲಿದ್ದೀರಿ. ಇನ್ನು ನಾಳೆ 8:30 ನಮ್ಮ ನಿಲಯದಿಂದ ಅಂತಾರಾಷ್ಟೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳಸಾಗಾಣಿಕೆ ವಿರೋಧಿ ದಿನ ಈ ಕುರಿತು ಶಿವಮೊಗ್ಗದ ಮನೋವೈದ್ಯರಾದ ಡಾಕ್ಟರ್ ವೈಆರ್ ರಾಜಶೇಖರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು ಲತೇಶ್ ಪಾಲ್ದೇನೇ.

ಇದು ವಿಶೇಷ ಕಾರ್ಯಕ್ರಮವಿರುತ್ತೆ, ನೀವು ಕೂಡ ಭಾಗಿಯಾಗಬಹುದು. ಕೊಡುವ ಸಿನಿಮಾ ಪದಬಂಧದ ಸುಳಿವುಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ ಮುಖಾಂತರ ಉತ್ತರಿಸುವುದರ ಮುಖಾಂತರ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು.

ಇದುವರೆಗೂ ಆಕಾಶವಾಣಿಯಿಂದ ಪ್ರಸಾರವಾಗುವ ಈ ಸಂಜೆ ಮತ್ತು ನಾಳಿನ ಕಾರ್ಯಕ್ರಮಗಳ ವಿವರಗಳನ್ನು ಪರಿಚಯ ಮಾಡಿಕೊಂಡಿರಿ. ಈ ವಿವರಗಳನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಖಾತೆಯಲ್ಲೂ ಕೂಡ ನೋಡಬಹುದಾಗಿದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: विभिन्न प्रमुख स्थानेषु मोहर्रम यात्राः आयोज्यन्ते। भारतस्य विदेशमन्त्री डॉ एस जयशंकरः अस्य मासस्य चतुर्विंशति पञ्चविंशति दिनांकयोः दक्षिण कोरिया देशस्य आधिकारिक यात्रां विहितवान्। स्वयात्रावधौ डॉ जयशंकरः द्विपक्षीय सम्बन्धान् सुदृढीकर्तुं दक्षिण कोरियायाः विदेशमन्त्रिणा चो ह्यून इत्यनेन सह विस्तृताम् उच्चस्तरीय चर्चां विहितवान्। उभाभ्यां नेतृभ्याम् अनेक प्रमुखाणां क्षेत्राणां सहयोगस्य समीक्षा कृता, यत्र व्यापार निवेशौ वित्तीय सहयोगः, रक्षा सुरक्षा, प्रविधयः, नवाचाराः, संस्कृतिः, शिक्षा तथा च परस्पर जनसम्पर्कः सम्मिलिताः सन्ति। ताभ्यां क्षेत्रीय वैश्विक परिदृश्याणां विषये अपि विचाराणां विनिमयीकरणं कृतम् तथा च बहुपक्षीय मञ्चेषु सहकार्यं वर्धयितुम् उपायानां विषये मन्त्रणा कृता। विदेश मन्त्रालयानुसारं द्वाभ्यां मन्त्रिभ्यां भारत दक्षिण कोरिया सम्बन्धेषु नूतन गतिशीलतायाः स्वागतं कृतम्। सहैव भारत दक्षिण कोरिया विशेष रणनीतिक सन्धिम् इतोपि अग्रे नेतुम् अविरतं सम्पर्के स्थातुं सहमतिः प्रकटीकृता। भारतस्य रौनक चौहानेन अद्य फुटलन नगरे यूएस ओपन बैडमिंटन प्रतियोगितायां चीनी ताइपे इत्यस्य पुरुष एकलस्य क्रीडकं चाउ तिएन चेन इत्येतम् एकविंशति सप्तदश षड्विंशति चतुर्विंशति अंकैः पराभूय प्रागुपान्त्य चक्रीय द्वन्द्वे पदार्पणं कृतम्। इति वार्ताः।
1: आकाशवाणी ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಅವಲೋಕನ ವಿಷಯ ಹಡಗು ಮರುಬಳಕೆಯಲ್ಲಿ ವಿಶ್ವದ ಅಗ್ರ ರಾಷ್ಟವಾಗಿ ಹೊರಹೊಮ್ಮಿದ ಭಾರತ ಬರೆದವರು ಸಂತೋಷ್ ಓದುತ್ತಿರುವವರು ಲಿಂಗಾನಂದ ಭಾರತ 2025 ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಿ ಹೊರಹೊಮ್ಮಿದ್ದು ಜಾಗತಿಕವಾಗಿ ಮೊದಲ ಸ್ಥಾನದಲ್ಲಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024 ಶೇಕಡ 30.1 2025 ಶೇಕಡ 35.4 ಏರಿದೆ. ಭಾರತದಲ್ಲಿ ಹಡಗು ಮರುಬಳಕೆ 2025 ಗಮನಾರ್ಹವಾಗಿ ಒಟ್ಟಾರೆ 2.99 ಟನ್ಗಳಿಗೆ ಏರಿಕೆಯಾಗಿದೆ. ಇದು 2024 ಟನ್ಗಳಿಗೆ ಹೋಲಿಸಿದರೆ ಸುಮಾರು ಶೇಕಡ 60 ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030 ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಲು ನಿಗದಿಪಡಿಸಿದ ಗುರಿಯನ್ನು ಸೂಚಿತ ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಲಾಗಿದೆ. ಈ ಸಾಧನೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತ ಸರ್ಕಾರ ಕೈಗೊಂಡ ಕಡಲ ನೀತಿ ಸುಧಾರಣೆಗಳು ಮತ್ತು ವ್ಯವಹಾರವನ್ನು ಸುಲಭಗೊಳಿಸುವ ಉಪಕ್ರಮಗಳ ಪರಿಣಾಮವನ್ನು ಪ್ರತಿಬಿಂಬಿಸುತ್ತದೆ. ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿ ಭಾರತದ ಹೊರಹೊಮ್ಮುವಿಕೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ. ಇದು ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಭಾರತದ ಹಡಗು ಮರುಬಳಕೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಜಾಗತಿಕ ಮಾರುಕಟ್ಟೆಯ ಹೆಚ್ಚಿನ ಪಾಲನ್ನು ವಶಪಡಿಸಿಕೊಳ್ಳಲು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಭಾರತ 2019 ಅಂಗೀಕರಿಸಿದ ಹಾಂಗ್ಕಾಂಗ್ ಅಂತಾರಾಷ್ಟೀಯ ಹಡಗುಗಳ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಮರುಬಳಕೆ ಸಮಾವೇಶದೊಂದಿಗೆ ಹೊಂದಿಕೆಯಾಗುವ ಹಡಗು ಮರುಬಳಕೆ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಭಾರತ ಸರ್ಕಾರ ಹಡಗುಗಳ ಮರುಬಳಕೆ ಕಾಯ್ದೆ 2019 ಜಾರಿಗೆ ತಂದಿತು. ಹಡಗು ಮರುಬಳಕೆ ಯಾರ್ಡ್ಗಳ ಆಧುನೀಕರಣವನ್ನು ಬೆಂಬಲಿಸಲು ಕೇಂದ್ರ ಸರ್ಕಾರ 53.5 ಕೋಟಿ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಒದಗಿಸಿದೆ. ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಕ್ರೆಡಿಟ್ ನೋಟ್ ಯೋಜನೆಯನ್ನು ಪ್ರಾರಂಭಿಸಿತು. ಇದರ ಅಡಿಯಲ್ಲಿ ಹಡಗು ಮಾಲೀಕರು ಮರುಬಳಕೆಯ ಹಡಗಿನ ಸ್ಕ್ರಾಪ್ ಮೌಲ್ಯದ ಶೇಕಡ 40ಕ್ಕೆ ಸಮಾನವಾದ ಕ್ರೆಡಿಟ್ ನೋಟನ್ನು ಪಡೆಯುತ್ತಾರೆ. ಭಾರತೀಯ ಹಡಗುಕಟ್ಟೆಯಲ್ಲಿ ನಿರ್ಮಿಸಲಾದ ಹೊಸ ಹಡಗಿನ ಮೌಲ್ಯದ ಶೇಕಡ 5ರವರೆಗೆ ಪಾವತಿಗೆ ಕ್ರೆಡಿಟ್ ನೋಟನ್ನು ಬಳಸಬಹುದು. ಇದು ಹಡಗು ಮರುಬಳಕೆ ಮತ್ತು ದೇಶೀಯ ಹಡಗು ನಿರ್ಮಾಣ ಎರಡನ್ನೂ ಉತ್ತೇಜಿಸುತ್ತದೆ. ಸವಾಲುಗಳನ್ನು ಗುರುತಿಸಲು ಮತ್ತು ಉದ್ದೇಶಿತ ಪರಿಹಾರಗಳನ್ನು ಕಾರ್ಯಗತಗೊಳಿಸಲು ಕೇಂದ್ರ ಬಂದರುಗಳು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ನಿಯಮಿತವಾಗಿ ಗುಜರಾತ್

0: ಮ್ಯಾರಿಟೈಮ್ ಬೋರ್ಡ್, ಶಿಪ್ ಮರುಬಳಕೆ ಕೈಗಾರಿಕೆಗಳ ಸಂಘ, ಜಾಗತಿಕ ಶಿಪ್ಪಿಂಗ್ ಕಂಪನಿಗಳು, ಖರೀದಿದಾರರು, ವರ್ಗೀಕರಣ ಸಂಘಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ತೊಡಗಿಸಿಕೊಂಡಿದೆ. ಭಾರತ ಸರ್ಕಾರ ಐರೋಪ್ಯ ಒಕ್ಕೂಟದ ಅನುಮೋದಿತ ಮರುಬಳಕೆ ಸೌಲಭ್ಯಗಳ ಪಟ್ಟಿಯಲ್ಲಿ ಭಾರತೀಯ ಹಡಗು ಮರುಬಳಕೆ ಯಾರ್ಡ್ಗಳನ್ನು ಸೇರಿಸಲು ಸಕ್ರಿಯವಾಗಿ ಪ್ರಯತ್ನಿಸುತ್ತಿದೆ. ಅನುಮೋದನೆಗಳನ್ನು ಸುಗಮಗೊಳಿಸಲು ಸಂಬಂಧಿತ ಅಧಿಕಾರಿಗಳೊಂದಿಗೆ ನಿರಂತರ ತೊಡಗಿಸಿಕೊಳ್ಳುವಿಕೆ ನಡೆಯುತ್ತಿದೆ. ಅಲಾಂಗ್ ಶಿಪ್ ಮರುಬಳಕೆ ಯಾರ್ಡ್ನ ಯೋಜಿತ ವಿಸ್ತರಣೆಯ ಮೂಲಕ ಭಾರತ ತನ್ನ ಹಡಗು ಮರುಬಳಕೆ ಸಾಮರ್ಥ್ಯವನ್ನು ಸುಮಾರು 9 ದಶಲಕ್ಷ ಲೈಟ್ ಡಿಸ್ಪ್ಲೇಸ್ಮೆಂಟ್ ಟನ್ಗಳಿಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭವಿಷ್ಯದ ಬೇಡಿಕೆಯನ್ನು ಬೆಂಬಲಿಸಲು, ಮೂಲಸೌಕರ್ಯವನ್ನು ಸುಧಾರಿಸಲು ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಗುಜರಾತ್ ಸರ್ಕಾರ ಸಮಗ್ರ ಮಾಸ್ಟರ್ ಪ್ಲಾನ್ ಸಿದ್ದಪಡಿಸಿದೆ. ಬಾಲ್ಟಿಕ್ ಮತ್ತು ಅಂತಾರಾಷ್ಟೀಯ ಕಡಲ ಮಂಡಳಿಯ ಪ್ರಕಾರ ಮುಂದಿನ ದಶಕದಲ್ಲಿ ಜಾಗತಿಕವಾಗಿ 16,000ಕ್ಕೂ ಹೆಚ್ಚು ಹಡಗುಗಳನ್ನು ಮರುಬಳಕೆ ಮಾಡುವ ನಿರೀಕ್ಷೆ ಇದೆ. ಪ್ರಸ್ತುತ ಶೇಕಡ 35.4% ಮಾರುಕಟ್ಟೆ ಪಾಲನ್ನು ಹೊಂದಿರುವ ಭಾರತ ವಾರ್ಷಿಕವಾಗಿ ಸುಮಾರು 500 ರಿಂದ 600 ಹಡಗುಗಳನ್ನು ಮರುಬಳಕೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು, ಹಡಗು ಮರುಬಳಕೆ ಸಾಮರ್ಥ್ಯವನ್ನು ವಿಸ್ತರಿಸುತ್ತಲೇ ಇದೆ. ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತ ಉನ್ನತ ಸ್ಥಾನಕ್ಕೆ ಏರಿಕೆಯಾಗಿರುವುದು ಸುಸ್ಥಿರತೆ, ಸುಧಾರಣೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೈಗಾರಿಕಾ ಸಹಯೋಗದ ಮೇಲೆ ಕೇಂದ್ರೀಕರಿಸಿದ ಸಂಘಟಿತ ಕಾರ್ಯತಂತ್ರದ ಪರಿಣಾಮವಾಗಿದೆ. ಬಲವಾದ ಭವಿಷ್ಯದ ಬೇಡಿಕೆ, ಅಂತಾರಾಷ್ಟೀಯ ಮಾನದಂಡಗಳೊಂದಿಗೆ ಹೆಚ್ಚುತ್ತಿರುವ ಅನುಸರಣೆ ಮತ್ತು ನಿರಂತರ ಸರ್ಕಾರಿ ಬೆಂಬಲದೊಂದಿಗೆ ಭಾರತ ಆರ್ಥಿಕತೆ ಮತ್ತು ಸುಸ್ಥಿರ ಕಡಲ ಅಭಿವೃದ್ಧಿಯ ಉದ್ದೇಶಗಳನ್ನು ಮುನ್ನಡೆಸುವಾಗ ಹಡಗು ಮರುಬಳಕೆಯಲ್ಲಿ ತನ್ನ ನಾಯಕತ್ವವನ್ನು ಬಲಪಡಿಸಲು ಉತ್ತಮ ಸ್ಥಾನದಲ್ಲಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ದೀರಾ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮಿಣೆ 125 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಈ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ಇದರಲ್ಲಿ ಸಮಗ್ರ ಕೃಷಿ ಪದ್ಧತಿ, ಈ ಕುರಿತು ಹೊಸನಗರ ತಾಲೂಕು ನಂಜವಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಎನ್ವಿನ್ ಗುರುರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಮತ್ತು ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನವನ್ನು ಆಲಿಸಲಿದ್ದೀರಿ. ಇನ್ನು ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, ಈ ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಈ ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ವಿಶೇಷತೆ ಸಿನಿಮಾ ಪದಬಂಧ ಕಾರ್ಯಕ್ರಮದಲ್ಲಿ 2 ಸುಳಿವುಗಳನ್ನು ನಿಮಗಾಗಿ ನೀಡಲಾಗುತ್ತೆ. ನೀವು ಸುಳಿವುಗಳ ಮೇಲೆ ನಮ್ಮ ಪ್ರಶ್ನೆಗೆ ಉತ್ತರಿಸಬೇಕು ಅಂತ ಹೇಳ್ತಾ, ಇನ್ನು ಈ ರಾತ್ರಿ 9:30 ಕರೆಂಟ್ ಅಫೇರ್ಸ್, ಈ ರಾತ್ರಿ 10:00 ನಾಟಕ ಅಳಿಯ ಅವಡು ಮೂಲಕಥೆಯ ರಚನೆ HV ಸಾವಿತ್ರಮ್ಮ, ಭಾನುಲಿ ನಾಟಕ ರೂಪ ಟಿ ಸುನಂದಮಾರ ಅವರಿಂದ. ಈ ರಾತ್ರಿ 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಶ್ರೋತೃಗಳೇ, ಈಗ ಸಮಯ ಆಗ್ತಿದೆ 6:37. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಬೆಂಗಳೂರು ಕೇಂದ್ರದಿಂದ ಆಲಿಸಲಿದ್ದೀರಿ. ಅದಾದ ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಪ್ರಸಾರವಾಗುವುದು.

0: ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ

0: ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, ಇಬ್ಬರು ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ದ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಯಾವುದೇ ಸರಕು ಸಾಗಣೆ ವಾಹನವು ಅಗತ್ಯ ದಾಖಲೆಗಳಿಲ್ಲದೆ ಚೆಕ್ಪೋಸ್ಟ್ ಅಥವಾ ರಾಜ್ಯದ ಗಡಿಯನ್ನು ದಾಟಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವಾಣಿಜ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ತೆರಿಗೆ ಸೋರಿಕೆಗೆ ಅವಕಾಶ ನೀಡಬಾರದು. ಪ್ರಾಮಾಣಿಕ ತೆರಿಗೆದಾರರಿಗೆ ಯಾವುದೇ ರೀತಿಯ ತೊಂದರೆ ನೀಡದಂತೆ ಸೂಚನೆ ನೀಡಿದ್ದಾರೆ. ಜಿಎಸ್ಟಿ ಸಂಗ್ರಹದಲ್ಲಿ 9% ಪ್ರಗತಿಯಾಗಿದ್ದು ರಾಜ್ಯ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದು ಗುಜರಾತ್, ತಮಿಳುನಾಡು, ಹರಿಯಾಣ ರಾಜ್ಯಗಳಿಗಿಂತ ಹೆಚ್ಚು ಪ್ರಗತಿ ಹೊಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಬಳಿಕ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರವಾನಗಿ ನವೀಕರಣ ಮೊತ್ತವನ್ನು 2 ಕಂತುಗಳಲ್ಲಿ ಪಾವತಿಸಲು ಅವಕಾಶ ಕಲ್ಪಿಸುವಂತೆ ತಿಳಿಸಿದ್ದಾರೆ. ಹೊಸದಾಗಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧರಿಸಲಾಗಿದೆ. ಅಧಿಕಾರಿಗಳು ಸರ್ಕಾರದ ಘನತೆ ಉಳಿಸುವ ವೃತ್ತಿಪರತೆ ಪ್ರದರ್ಶಿಸುವಂತೆ ಸಲಹೆ ನೀಡಿದ ಮುಖ್ಯಮಂತ್ರಿ, ಇಲ್ಲವಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಖಾಲಿ ಇರುವ ಹುದ್ದೆಗಳ ಭರ್ತಿ ಅನೇಕ ಕಾರಣಗಳಿಂದ ವಿಳಂಬವಾಗಿತ್ತು. ಅದರಲ್ಲೂ ಒಳ ಮೀಸಲಾತಿ ದೊಡ್ಡ ಸಮಸ್ಯೆಯಾಗಿತ್ತು. ಇದೀಗ 72,000 ಹುದ್ದೆಗಳ ನೇಮಕ ಸಂಬಂಧ ತೀರ್ಮಾನಿಸಲಾಗಿದ್ದು, ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವ ವಿಚಾರವೇ ಇಲ್ಲ ಎಂದು ಹೇಳಿದ್ದಾರೆ. ರೈತರನ್ನು ಒಕ್ಕಲೆಬ್ಬಿಸಿ ಟೌನ್ಶಿಪ್ ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮೇಲೆ ಸಂಚಾರ ದಟ್ಟಣೆ ಸೇರಿದಂತೆ ಅನೇಕ ಒತ್ತಡವಿದೆ. ನೈಸ್ ಯೋಜನೆ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತ 7 ಟೌನ್ಶಿಪ್ ಮಾಡಬೇಕು ಎಂಬ ಪ್ರಸ್ತಾವನೆ ಇತ್ತು. ಬಿಡದಿ ಟೌನ್ಶಿಪ್ ಆದರೆ ಸಂಚಾರ ದಟ್ಟಣೆ ಸ್ವಲ್ಪ ಸುಧಾರಿಸಬಹುದು ಎಂದು ಉಪಮುಖ್ಯಮಂತ್ರಿ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು

0: ಕೆಂಪೇಗೌಡ ಅವರ 517ನೇ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾ ಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ವ್ಯವಹಾರಿಕ ಸಂಬಂಧ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆ ವೇಳೆ ಆಗಿರುವ ಅಡ್ಡ ಮತದಾನದಿಂದ ನೋವುಂಟಾಗಿದೆ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲಿದ್ದು, ಈ ಬಗ್ಗೆ ನಾಳೆ ಬೆಂಗಳೂರಿನಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಿರುವ ಪ್ರದೇಶಗಳಿಗೆ ಸಂಜೆ ವೇಳೆಯಲ್ಲೂ ಆಟೋ ಟಿಪ್ಪರ್ಗಳನ್ನು ಕಳುಹಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಯಲಚೇನಹಳ್ಳಿ ಪ್ರದೇಶದಲ್ಲಿ ಈಗಾಗಲೇ ಸಂಜೆ ವೇಳೆಯಲ್ಲೂ ಕಸ ಸಂಗ್ರಹಣೆಗೆ ಆಟೋಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಯಲಚೇನಹಳ್ಳಿ ಕೆರೆ ಸಮೀಪದ ಕಸ ವರ್ಗಾವಣೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಈ ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ಕಸ ಬಿಸಾಡುವುದನ್ನು ಪರಿಣಾಮಕಾರಿಯಾಗಿ ತಡೆಯಬೇಕು ಎಂದು ಸೂಚಿಸಿದ್ದಾರೆ. ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಬೇಕಾದರೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಯಾರಾದರೂ ರಸ್ತೆ ಬದಿಯಲ್ಲಿ ಕಸ ಎಸೆಯುತ್ತಿರುವುದು ಕಂಡುಬಂದರೆ ತಕ್ಷಣ ಪಾಲಿಕೆ ಸಿಬ್ಬಂದಿಗೆ ಮಾಹಿತಿ ನೀಡಬೇಕು, ನಿಯಮ ಉಲ್ಲಂಘಿಸುವವರ ವಿರುದ್ದ ದಂಡ ವಿಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆ ನಡೆಯುವ ಬಿಡಿಎ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ವಾಕಥಾನ್ನಲ್ಲಿ ಭಾಗವಹಿಸುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಿಎಂಆರ್ಸಿಎಲ್ ವಿಶೇಷ ಮೆಟ್ರೋ ಸೇವೆ ಪ್ರಕಟಿಸಿದೆ. ನಾಳೆ ಬೆಳಗ್ಗೆ 4 ಗಂಟೆಯಿಂದ ನಗರದ ಎಲ್ಲಾ ಮೆಟ್ರೋ ಮಾರ್ಗಗಳಲ್ಲಿ ರೈಲು ಸಂಚಾರ ಆರಂಭವಾಗಲಿದೆ ಎಂದು ತಿಳಿಸಿದೆ. ಈ ಮೆಟ್ರೋ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿರಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿನಲ್ಲಿ ಹುಲಿ ಸೆರೆಯಾಗಿದೆ. ಸೆರೆ ಸಿಕ್ಕ ಹೆಣ್ಣು ಹುಲಿ 8ರಿಂದ 10 ವರ್ಷವದ್ದಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಚಿರಕನಹಳ್ಳಿ, ಕುಂದಕೆರೆ, ಕಡಬೂರು ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಸಂಚಾರ ಕಂಡುಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬೋನನ್ನು ಅಳವಡಿಸಿತ್ತು. ಆಹಾರ ಅರಸಿ ಬಂದಿದ್ದ ಹುಲಿ ಬೋನಿಗೆ ಬಿದ್ದಿದೆ. ಇದೇ ಭಾನುವಾರ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು, ಒಟ್ಟು 1,23,545 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಲನೆ ನೀಡಲಿದ್ದಾರೆ. ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಪಲ್ಸ್ ಪೋಲಿಯೋ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಆರ್ಸಿಎಚ್ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,40,600

57 ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕೆಲವೆಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದೇ 30ರಿಂದ ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಲಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಪ್ರವಾಹ ನಿಯಂತ್ರಣ ನಿಧಿಯಡಿ ಕೈಗೊಂಡ ಕಾರ್ಯಗಳು ಹಾಗೂ ಮಹಾನಗರ ಪಾಲಿಕೆ ವಿಜಯಪುರದಿಂದ ಕೈಗೊಂಡ ಹಲವು ಅಭಿವೃದ್ದಿ ಕಾರ್ಯಗಳನ್ನು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಲಭ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಿದ್ದತೆಗಳು ನಡೆಯುತ್ತಿವೆ. ಜಯಂತಿ ಅಂಗವಾಗಿ ಕೆಂಪೇಗೌಡರ ಮೂಲಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, ಇಬ್ಬರು ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ದ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 6:50:34 ನಮ್ಮ
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನೀವು ಕೇಳ್ತಾ ಇದ್ರೆ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನು ಈಗ ಸಮಯ ಸರಿಯಾಗಿ 6:51. ಇನ್ನು ಮುಂದೆ ಕೃಷಿ ರಂಗ ಕಾರ್ಯಕ್ರಮ, ಇದರಲ್ಲಿ ಸಮಗ್ರ ಕೃಷಿ ಪದ್ಧತಿ, ಈ ಕುರಿತು ಹೊಸನಗರ ತಾಲೂಕು ನಂಜವಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಎನ್ ಬಿ ಗುರುರಾಜ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಡಾ ಎಸ್ ಎಂ ಸುಧಾಕರ್.

0: ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರೇ, ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
3: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು

0: ತಿಳಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀ ಗುರುರಾಜ್ ಅವರು. ಇವರು ಪ್ರಗತಿಪರ ರೈತರು, ನಂಜವಳ್ಳಿ ಗ್ರಾಮ, ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇವತ್ತು ನಮ್ಮ ಜೊತೆ ಇವರು ಈ ಒಂದು ಸಮಗ್ರ ಕೃಷಿ, ಅದರಲ್ಲಿ ವಿಶೇಷವಾಗಿ ವಾಣಿಜ್ಯ ಬೆಳೆಗಳನ್ನ ಇವರು ಜಾಸ್ತಿ ಬೆಳೀತಾರೆ. ಈಗ ಇವರಿಂದ ಈ ಒಂದು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
3: ನಮಸ್ಕಾರ ಸರ್.
2: ಹೇಳಿ, ಈ ಒಂದು ಸಮಗ್ರ ಕೃಷಿ ಎಷ್ಟು ವರ್ಷದಿಂದ ತಾವು ಮಾಡ್ತಾ ಇದ್ದೀವಿ?
3: ಸರ್, ನಾನು 1999 ನಂದು ಶಿಕ್ಷಣ ಮುಗೀತು, PUC. ನಾನು 97 ನಾನು ಕೃಷಿಗೆ ಅನಿವಾರ್ಯವಾಗಿ ಕೃಷಿಗೆ ಬರಬೇಕಾಯ್ತು. 1997 ನಂದು SSLC
2: ಮುಗೀತು.
3: ಜೊತೆಗೆ ಶಿಕ್ಷಣದ ಜೊತೆಗೇನೆ ನಾನು ಕೃಷಿನು
2: ಮುಂದುವರಿಸ್ತಾ
3: ಬಂದೆ. ಕಾರಣ ಅಂದ್ರೆ ನಮ್ಮಲ್ಲಿ ನಮ್ಮ ತಂದೆ ಅವರು ಕೃಷಿಯಲ್ಲಿ ಸೋತು ಕೃಷಿಗೆ ಮಾಡಿದ ಸಾಲ ಜಾಸ್ತಿ ಆಯ್ತು, ಊರ್ನೇ ಬಿಟ್ಬಿಟ್ರು.
2: ಒಂದು ಕಹಿ ನೆನಪು.
3: ಹೌದು, ಆವಾಗ ನಮ್ಮ ತಾಯಿಯವರು ಅನಿವಾರ್ಯ ನಮ್ಮನ್ನ ವಿದ್ಯಾಭ್ಯಾಸದ ಜೊತೆಗೆ ಸಂಸಾರನು ನಿಭಾಯಿಸ್ಕೊಂಡು ಹೋಗ್ತಾ ಬಂದ್ರು. ನಾನು SLC ಮುಗಿದ ನಂತರ ಕೃಷಿ ಜೊತೆ ತೊಡಸ್ಕೊಂಡೆ. PUC ಮುಗಿಸಿದೆ ಅನಂತಪುರದಲ್ಲಿ. PUC ಆದ ನಂತರ ನಾನು ಅನಿವಾರ್ಯವಾಗಿ ಸಂಪೂರ್ಣವಾಗಿ ಕೃಷಿಯಲ್ಲೇ ತೊಡಸ್ಕೊಂಡಿದ್ದೀನಿ.
2: ಈಗ ಸಮಗ್ರ ಕೃಷಿ ಪದ್ಧತಿಯಲ್ಲಿ ವಾಣಿಜ್ಯ ಬೆಳೆಗಳು ಯಾವ್ದು ತಗೊಂಡಿದ್ರಿ ನೀವು?
3: ಸರ್, ಈಗ ನಮಗೆ ವಾಣಿಜ್ಯದಲ್ಲಿ ಅಡಿಕೆ, ಕಾಳುಮೆಣಸು, ಮತ್ತೆ ಕೋಕಾ, ಮತ್ತೆ ವೆನಿಲಾ, ಕಾಫಿ, ಇವಿಷ್ಟು ನಮಗೆ ವಾಣಿಜ್ಯವಾಗಿ. ಆಮೇಲೆ ಶುಂಠಿ, ಇವು ನಮಗೆ ವಾಣಿಜ್ಯ ಬೆಳೆಗಳು ಸರ್. ಸರ್, ಈಗ ನಮ್ದೆಲ್ಲ ಅಡಿಕೆ ನಾನು 97 ಸ್ಟಾರ್ಟಿಂಗ್ SLC ಮುಗಿಸಿದ ನಂತರ ಫಸ್ಟ್ ಪ್ರಾರಂಭದಲ್ಲಿ ಒಂದು 150 ಗಿಡದಿಂದ ಸ್ಟಾರ್ಟ್ ಮಾಡಿ ಇವತ್ತು ಒಂದು 5 ಎಕರೆವರೆಗೆ ಅಡಿಕೆ ತೋಟನ ಮಾಡಿದೀವಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ದು.
2: ಒಟ್ಟಾರೆ ಜಮೀನು?
3: ಒಟ್ಟಾರೆ ನಮ್ದು 6 ಕೃಷಿ ಭೂಮಿ ಇದೆ.
2: ಕೃಷಿ ಭೂಮಿ ಇದೆ.
3: ಪಕ್ಕದಲ್ಲಿ ಸ್ವಲ್ಪ ನಮ್ದು ಎಲ್ಲ ಸೇರಿ ಒಂದು 7 ಒಟ್ಟು ಕೃಷಿ ಭೂಮಿ ಇದೆ.
2: ಜಮೀನು ತಯಾರಿಕೆಗೆ ಬಂದ್ರೆ ಯಾವ ಒಂದು ಆಧುನಿಕ ಪದ್ಧತಿ ಅಳವಡಿಸಿಕೊಂಡಿದ್ದೀರೋ ಇಲ್ಲ ಸಾಂಪ್ರದಾಯಿಕನೇ ಮುಂದುವರಿಸಿದೀರಾ?
3: ಈಗ ಸಾಮಾನ್ಯವಾಗಿ ನಾವು ರಾಸಾಯನಿಕ ಬಳಸ್ತಾ ಇಲ್ಲ, ಸಾವಯವ ಕೃಷಿಯಲ್ಲೇ ಎಲ್ಲದನ್ನು ಮಾಡ್ತಾ ಇದೀವಿ.
2: ಮೊದಲು
3: ನಾವು ಮಾಡ್ತಾ ಇದ್ವಿ. ಸ್ವಲ್ಪ ನಾನು SLC ಬಿಟ್ಟ ನಂತರ ಸ್ಟಾರ್ಟಿಂಗ್ ನನಗೆ ಅಷ್ಟಾಗಿ ಕೃಷಿ ಬಗ್ಗೆ ಗೊತ್ತಿರಲಿಲ್ಲ.
2: ಅದರ ಬಗ್ಗೆ
3: ಅನಿವಾರ್ಯ ಅಕ್ಕಪಕ್ಕದವ್ರು ಏನ್ ಮಾಡ್ತಾರೆ ಅವ್ರನ್ನ ನೋಡಿ ಮಾಡ್ತಾ ಇದ್ದೀವಿ. ಅವ್ರ ಹೆಂಗ್ ಮಾಡ್ತಾರೆ, ರಾಸಾಯನಿಕಗಳನ್ನ ಬಳಸೋದು ಎಲ್ಲದನ್ನು ಮಾಡ್ತಾ ಇದ್ವಿ. ಕ್ರಮೇಣ ನಮಗೆ ಅನುಭವ ಆದ ನಂತರ, ಮೊದಲೆಲ್ಲ ಸಾಂಪ್ರದಾಯಿಕವಾಗಿ ಕೃಷಿ ನಡೀತಾ ಇತ್ತು, ಎತ್ತು, ಕೋಣ ಈ ತರದ್ರಲ್ಲೇ ಸಾಮಾನ್ಯವಾಗಿ ನಡೀತಾ ಇತ್ತು. ಹೌದು, 2010 ಹೆಚ್ಚು ಕಡಿಮೆ ಎತ್ತು ಕೋಣದಲ್ಲೇ ನಾವು ಬೇಸಾಯ ಮಾಡ್ತಾ ಇದ್ವಿ. ತದನಂತರ ಈಗ ಕೃಷಿ ತಂತ್ರಜ್ಞಾನ ಬದಲಾಯಿತು, ಈಗ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಆಯ್ತು, ಸಾಕೋರು ಇಲ್ಲ, ಮೇವಿನ ಸಮಸ್ಯೆ, ಇತರ ಸಮಸ್ಯೆ ಆಗಿರೋದ್ರಿಂದ ತಂತ್ರಜ್ಞಾನಕ್ಕೆ ತಕ್ಕಂತೆ ನಾವು ಬದಲಾಗ್ತಾ ಬಂದ್ವಿ. ಕೃಷಿಗೆ ಏನೇನ್ ಬೇಕು ಎಲ್ಲಾ ಒಂದು ಉಪಕರಣಗಳು, ನನ್ನ ಕೃಷಿಗೆ ಏನೇನ್ ಬೇಕು ಎಲ್ಲ ಉಪಕರಣಗಳನ್ನು ನಾನು ಇಟ್ಕೊಂಡಿದ್ದೀನಿ. ನಾಟಿ ಮಾಡಕ್ಕೆ ಪವರ್ ಟಿಲ್ಲರ್ ಆಗಿರ್ಬೋದು, ಸ್ಪ್ರೇಯರ್ ಗಳಾಗಿರ್ಬೋದು, ಆಮೇಲೆ ಈಗ ಹುಲ್ ಕಟಾವು ಮಾಡಕ್ಕೆ ಚಾಪಿಂಗ್ ಮಿಷನ್, ಜೊತೆಗೆ ಹುಲ್ಲನ್ನ ಕಳೆ ಹೊಡೆಯೋದಕ್ಕೆ ಕಳೆ ಮಿಷನ್ಗಳು, ಈಗ ಮರ ಸಣ್ಣ ಪುಟ್ಟದ ಏನಾದ್ರು ಡ್ಯಾಮೇಜ್ ಆದ್ರೆ ಕಟ್ ಮಾಡಕ್ ಮರ ಕಟ್ ಮಾಡೋವು, ಗುಂಡಿ ಹೊಡಿಬೇಕಂದ್ರೆ ಗುಂಡಿ ಹೊಡೆಯೋ ಮಿಷನ್, ಆಮೇಲೆ ಅಡಿಕೆಗೆ ಔಷಧಿಗೆಲ್ಲ ಹೈಟೆಕ್ ದೋಟಿಗಳು ಈ ತರ, ಆಮೇಲೆ ತೆಂಗಿನ ಮರ ಹತ್ತ ಮಿಷನ್ಗಳು. ಒಬ್ಬ ರೈತನಿಗೆ ಏನ್ ಬೇಕು ಪವರ್ ಟಿಲ್ಲರ್ ಎಲ್ಲದನ್ನು ಬಳಸ್ತಾ
2: ಇದ್ದೀವಿ.
3: ಆ ಪವರ್ ಟಿಲ್ಲರ್ ಅಲ್ಲೇ ನಾವು ತೋಟಕ್ಕೆ ಔಷಧಿ ಹೊಡಿಯಕು, ಅದಕ್ಕೆ ಪಂಪ್ ಫಿಕ್ಸ್ ಮಾಡಿ ಅದನ್ನೇ ಬಳಸ್ತೀವಿ. ಅದರಿಂದ ನಮಗೆ 2-3 ತರದ ಉಪಯೋಗ ಆಗ್ತೈತಿ.
2: ಇದು ವಾಣಿಜ್ಯ ಬೆಳೆಗಳು ನೀವು ಮಧ್ಯಂತರ ಬೆಳೆ ಆಗಿ ತಗೊಂಡಿದ್ರೋ ಇಲ್ಲ ಏಕ ಬೆಳೆ ಆಗಿ ತಗೊಂಡಿದ್ದೀರಾ?
3: ಇಲ್ಲ, ಅಡಿಕೆಯಲ್ಲಿ ಮಿಶ್ರ ಬೆಳೆ ಆಗಿ ಮುಖ್ಯ ಬೆಳೆ, ಆಹಾರ ಬೆಳೆ ಬೇರೆ, ವಾಣಿಜ್ಯ ಬೆಳೆಯಲ್ಲಿ ಅಡಿಕೆ ಮೇನ್. ಅಡಿಕೆಗೆ ನಾವು ಕಾಳುಮೆಣಸು ಕೊಟ್ಟಿದೀವಿ, ಅದ್ರ ಮಧ್ಯೆ ಮತ್ತೆ ಕೋಕಾ, ವೆನಿಲಾ ಇದೆ, ಅದ್ರ ಜೊತೆಗೆ ಮತ್ತೆ ಇನ್ನು ಮಿಶ್ರ ಬೆಳೆಯಾಗಿ ಅಗರ್ವುಡ್ ಹಾಕಿದೀವಿ, ಆ ರಕ್ತ ಚಂದನ ಇದೆ. ಜೊತೆಗೆ
2: ಇದು ಏನು ಬದುಗಳಲ್ಲಿ ಹಾಕಿದ್ರೋ ಇಲ್ಲ ಏಕ ಒಂದು
3: ಅಗರ್ವುಡ್ಗಳನ್ನ ಕೆಲವೊಂದೊಂದು ಮಧ್ಯ ಹಾಕಿದೀವಿ, ಶ್ರೀಗಂಧ ಹಾಕಿದೀವಿ, ಆ ಶ್ರೀಗಂಧ ಎಲ್ಲ ಮಧ್ಯನೇ ಹಾಕಿದೀವಿ ಅಡಿಕೆ ತೋಟದ ಮಧ್ಯನೆ. ಆಮೇಲೆ ರಕ್ತ ಚಂದನ ಎಲ್ಲ ಬಾರ್ಡರ್ ಹಾಕಿದೀವಿ.

0: ಜೊತೆಗೆ ಮಹಗನಿ ಇದೆ. ಮಹಾಗನಿ ಏನು ಶೇಡಿಗೂ ಆಯ್ತು ಬೆಳೆನೂ ಆಯ್ತು ಅಂತ ಹೇಳಿ ಆ ಉದ್ದೇಶಕ್ಕೋಸ್ಕರ ನೆರಳು ಬೇಕಲ್ಲ. ಆಮೇಲೆ ಬಿದಿರು ಹಾಕಿದೀವಿ ಸರ್, ಟುಲ್ಡಾ ಮತ್ತೆ ಬರ್ಮಾ ಅಂತೇಳಿ ಎರಡು ಜಾತಿ ಬಿದಿರು, ಅದು ಬೆಳೆನೂ ಆಯ್ತು ಮತ್ತೆ ನಮ್ಮ ಅಡಿಕೆ ತೋಟಕ್ಕೆ ನೆರಳು ಆಯ್ತು. ಆ ಉದ್ದೇಶಕ್ಕೋಸ್ಕರ ಒಂದು 50 ಬಿದಿರು ಇದೆ. ಸಾರ ಸಂಸ್ಥೆ ಅಂತೇಳಿ ನಮ್ಮ ಬಟಮಲಪದ ಹತ್ರ ಒಂದು NGO ಸಂಸ್ಥೆ ಇದೆ,
1: ಅವರು ಈ ಒಂದು ಬಿದಿರಿನ ಬಗ್ಗೆ ತಮಗೆ ತರಬೇತಿ
0: ನೀಡಿದ್ದಾರೆ. ಹೌದು ನೀಡಿದ್ದಾರೆ. ಅವರು ಮಾಹಿತಿ ಕೊಟ್ಟು ಕೃಷಿ ವಿಶ್ವವಿದ್ಯಾಲಯ ಇರುವಕ್ಕೆ ಅಲ್ಲಿ ನಮಗೆ ಒಂದಿನದ ಬಿದಿರು ಸಂಪೂರ್ಣವಾದಂತಹ ತರಬೇತಿ, ಅದನ್ನ ನಾಟಿ ಮಾಡೋದ್ರಿಂದ ಹಿಡಿದು ಪ್ರೂನಿಂಗ್ ಮಾಡಲ್ವರಿಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತರಬೇತಿ ಕೊಟ್ಟಿದ್ದಾರೆ. ನಮ್ಮ ತುಂಬಾ ಜನ ರೈತರು ಬೆಳೆದಿದ್ದಾರೆ ಭವಿಷ್ಯದಲ್ಲಿ ಒಳ್ಳೆ ಬೇಡಿಕೆ ಇದೆ. ಅದಕ್ಕೆ
1: ಬೇಡಿಕೆ ಇದೆ ಅಂತ.
0: ಹೌದು
1: ಖಂಡಿತ. ಬೆಳೆಯೋಕೆ ಏನು ನಿಮ್ಮ ಅನುಭವದಲ್ಲಿ ಏನು ಒಂದು ಸಮಸ್ಯೆ ಬರುತ್ತೆ ಅಂತ ಹೇಳ್ತೀರಾ?
0: ಸಮಸ್ಯೆ
1: ಹಾಕ್ಬಿಟ್ರೆ
0: ಸಣ್ಣ ಪುಟ್ಟ ಸಮಸ್ಯೆಗಳು ಸಣ್ಣ ಪುಟ್ಟ ಬರಬಹುದು. ಸ್ಟಾರ್ಟಿಂಗ್ ಅಲ್ಲಿ ಸರ್ ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಗುಂಡಿ ಮಾಡಿ ನೆಟ್ಟು ಒಂದೆರಡು ವರ್ಷ ಮೇಂಟೈನ್ ಮಾಡಬೇಕು. ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕೊಟ್ಟು ಬೆಂಕಿ ತಾಗದೆ ಇರಂಗ್ ನೋಡ್ಕೊಂಡು, ಆಮೇಲೆ ಈ ಜಾನುವಾರುಗಳು ಕುರಿ ಮೇಕೆ ದನ ಯಾವ ಸ್ವಲ್ಪ ತಿಳಿದವೆ ಸಣ್ಣಕ್ಕಿದ್ದಾಗ ಅದನ್ನ ಸ್ವಲ್ಪ ನಿರ್ವಹಣೆ ಮಾಡಿದ್ರೆ ಆಮೇಲೆ ಏನ್ ತೊಂದ್ರೆ ಇಲ್ಲ ಸರ್. ಆಟೋಮೆಟಿಕ್ ಆಗಿ 3ನೇ ವರ್ಷದಿಂದ ತಾನು ಬೆಳಿತೈತೆ. ಸ್ವಲ್ಪ ಇನ್ನೇನು ಕಾಡು ತೀರ ಸಮೀಪ ಇದ್ದಲ್ಲಿ ಸ್ವಲ್ಪ ಈ ಏನು ಹಂದಿಗಳ ಕಾಟ
1: ಸ್ವಲ್ಪ
0: ಬರಬಹುದು. ಯಾವ್ದಕ್ಕೆ ಅಂದ್ರೆ ಕಳಲೆ ಬರುತ್ತಲ್ಲ ಸರ್, ಅದಕ್ಕೆ
1: ಬರ್ತದೆ,
0: ಹಾ ತಿನ್ನಕ್ಕೆ ಬರುತ್ತೆ. ಇನ್ನು ಸ್ವಲ್ಪ ಜಾನುವಾರುಗಳು ಓಡಾಡುವಂತ ಜಾಗ ಆಗ್ಬಿಟ್ರೆ ಅಲ್ಲಿ ಜಾನುವಾರುಗಳು ಸಹ ತಿಂತವೆ ಅದನ್ನು.
1: ಬಿಟ್ರೆ ಈಗ ಜೀವಂತ ಬೇಲಿಯಾಗಿ ಇಲ್ಲ ಏನಾದ್ರೂ ಬೇಲಿ ತರದ ಏನಾದ್ರೂ ಮಾಡ್ತಾರೆ?
0: ನಮ್ ಬೇಲಿ ಇದೆ ಸರ್, ಬೌಂಡ್ರಿ ಫಿಕ್ಸ್ ಇದೆ. ನಾವು ನಮ್ ಬೇಲಿ ಒಳಗಡೆನೆ ಇದನ್ನ ನಾವು ನಾಟಿ ಮಾಡಿದೀವಿ. ನಮ್ಮ ಹೊಸನಗರ ಮತ್ತೆ ಸಾಗರ ಭಾಗದಲ್ಲಿ ಕೆಲವು ರೈತರು ಅದ್ಭುತವಾಗಿ ಬಿದಿರನ್ನ ಬೆಳೆದಿದ್ದಾರೆ ಸರ್. ನಮ್ಮ ಸ್ನೇಹಿತರುಗಳು ಬಹಳ ಚೆನ್ನಾಗಿ ಅಂದ್ರೆ
1: ತರಕಾರಿಯಾಗಿ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಸರ್.
0: ಹೌದು ಸರ್.
1: ಅದು ಹೇಗೆ ನಿಮ್ಮ ಒಂದು
0: ಬಹಳ ಒಳ್ಳೆ ಇದು ವರ್ಷಕ್ಕೆ ಒಂದೇ ಸರಿ ಸಿಗಂತ ಒಂದು ತರಕಾರಿ
1: ಸರ್ಕಾರಿ
0: ಬಹಳ ವಿಶೇಷವಾಗಿರೋದು. ಈ ಕಾಡಲ್ಲಿ ಇರೋದನ್ನ ನಾವು ತರಕ್ ಹೋದ್ರೆ ಅದಕ್ಕೆ ಕೆಲವು ಕಾನೂನು ನಿಯಮಗಳು ಅರಣ್ಯ ಇಲಾಖೆ ಸಮಸ್ಯೆಗಳು ಬರ್ತವೆ. ತಪ್ಪು ಅಂತೂ ಹೇಳಕ್ಕಾಗಲ್ಲ, ಸರಿ ಇದೆ. ಇದಕ್ಕಾದ್ರೆ ನಮ್ಮ ಸ್ವಂತ ಜಾಗದಲ್ಲಿ ನಾವು ಬೆಳೆದದ್ದನ್ನ ನಾವು ಮಾರಾಟನೂ ಮಾಡಬಹುದು, ನಮಗೆ ಬೆಲೆನೂ ಸಿಗುತ್ತೆ. ತುಂಬಾ ಒಳ್ಳೆ ಒಂದು ಪೋಷಕಾಂಶ ಇರೋಂತ ಆಹಾರ, ನಾರಿನಂಶ ಇರೋಂತ ಒಂದು ಆಹಾರ. ಅದರಲ್ಲಿ ಉಪ್ಪಿನಕಾಯಿ ಮಾಡಬಹುದು, ಸಾರು ಪಲ್ಯ ಎಲ್ಲಾ ಪದಾರ್ಥಗಳನ್ನು ಮಾಡಬಹುದು.
1: ನೀವ್ ಏನ್ ಮಾಡಿದ್ರಿ?
0: ನಾವ್ ಎಲ್ಲದೂ ಮಾಡ್ತೀವಿ.
1: ನೀವು ಕೂಡ ಮಾಡಿ ನಿಮ್ಮ ಮನೆಗೋಸ್ಕರ
0: ಉಪಯೋಗಿಸ್ತೀವಿ ಸರ್. ಅದೇ ಬಹಳ ಚೆನ್ನಾಗಿರುತ್ತೆ ಸರ್. ಕೆಲವು ತೀರಾ ಆತ್ಮೀಯರಿಗೆ ಬೇಕಾದವರಿಗೂ ಇದು ಕೊಡ್ತೀವಿ ಸರ್.
1: ಅಕ್ಕಪಕ್ಕದವರಿಗೆ ಸಂಬಂಧಿಕರಿಗೆ
0: ಕೊಡ್ತೀವಿ ಸರ್.
1: ಹುಣಸೆ ಅಂತ ಹೇಳಿದ್ರಿ, ಈಗ ಹುಣಸೆಯಲ್ಲಿ ಯಾವ್ದಿದು ಹೈಬ್ರಿಡ್ ಹುಣಸೆನಾ ಇಲ್ಲ ಏನು ಇದೆ ಸರ್?
0: ಇಲ್ಲ ಸರ್, ಅದು ನಮ್ಮ ಅಮ್ಮ ಹಾಕಿರೋದು
1: ಅಂದ್ರೆ ಪುರಾತನ ಕಾಲದ
0: ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಉದ್ದಕಾಯಿ, ತುಂಬಾ ಹುಳಿ ಜಾಸ್ತಿ, ಬಹಳ ಚೆನ್ನಾಗಿರುತ್ತೆ. ಬಾರ್ಡರ್ ಎಲ್ಲ ಹಾಕಿದ್ವಿ ತೋಟದಲ್ಲಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ನಮಗೆ ಈ ಮಂಗಗಳ ಹಾವಳಿ ಸ್ವಲ್ಪ ಜಾಸ್ತಿ, ಬಿಟ್ರೆ ನಾವು ಅದಕ್ಕೇನು ಯಾವ್ದೇ ಏನು ಮಾಡಬೇಕಾಗಿಲ್ಲ. ನ್ಯಾಚುರಲ್ ಆಗಿ ಬರೋದು,
1: ಹೌದು, ನೈಸರ್ಗಿಕವಾಗಿ ಬರತಕ್ಕಂಥದ್ದು.
0: ಹೌದು, ಯಾವ್ದೇ ಔಷಧಿ ಗೊಬ್ಬರ ನೀರು ಏನನ್ನು ಕೇಳೋದಿಲ್ಲ, ತನ್ನ ಪಾಡಿ ತನ್ನ ನೈಸರ್ಗಿಕವಾಗಿ ಬರುತ್ತೆ. ನಮಗೆ ಒಂದು ಸುಮಾರು ಮರ ಇದಾವೆ, ಕೆಲವೊಂದಿಷ್ಟು ಮರಗಳು ತೋಟದ ಪಕ್ಕ ಇರೋದಲ್ಲ, ಸ್ವಲ್ಪ ಮಂಗನ ಹಾವಳಿ ಜಾಸ್ತಿ ಇದೆ. ಇನ್ನೊಂದು ಸ್ವಲ್ಪ ತೋಟದಿಂದ ಸ್ವಲ್ಪ ದೂರ ಇದೆ, ಆ ಮರದಲ್ಲಿ ನಮಗೆ ಆಗಷ್ಟು ಹುಣಸೆಹುಳಿ ಸಿಗುತ್ತೆ. ಸಂಬಂಧಿಕರಿಗೆಲ್ಲ ಕೊಡ್ತೀವಿ ಸರ್. ಒಂದ್ ಮರದಲ್ಲಿ ಹೆಚ್ಚು ಕಮ್ಮಿ ಅದು 4-5 ಚೀಲಗಟ್ಟಲೆ ಬರುತ್ತೆ ಸರ್, ಸಣ್ಣ ಮರದಲ್ಲಿ ಅಷ್ಟು ಚೆನ್ನಾಗಿ ಹುಣಸೆ ಬರುತ್ತೆ ಸರ್.
1: ಈಗ ಇದ್ರ ಜೊತೆ ನೀವು ಹೇಳಿದ್ರಿ ದೇಶಿ ಭತ್ತದ ತಳಿ ಕೂಡ ನೀವು ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ.
0: ಇವು
1: ದೇಶಿ ಭತ್ತದ ಎಷ್ಟು ತಳಿಗಳು ಬೆಳೀತಾ ಇದ್ರಿ
0: ಸರ್? ನಾವೀಗೊಂದು ವರ್ಷ ಒಂದೊಂದು ಜಾತಿಗಳನ್ನು ಬೆಳೀತಾ ಇದೀವಿ.
1: ವರ್ಷ ಒಂದೊಂದು
0: ಚೇಂಜ್ ಮಾಡ್ತಾ ಇರ್ತೀವಿ. ಒಂದೇ ತಳಿಗಳನ್ನು ನಿರಂತರ ಹಾಕೋದ್ ಬೇಡ ಅಂತ ಹೇಳಿ ಭೂಮಿಗೆ ಸ್ವಲ್ಪ ಬದಲಾವಣೆ ಆಗ್ಲಿ, ನಮಗೂ ಸ್ವಲ್ಪ ವೆರೈಟಿಗಳು ಹೆಂಗೆ ಅನ್ನೋದು ಸ್ವಲ್ಪ ಗೊತ್ತಾಗುತ್ತೆ. ಆ ತಳಿಗಳು ನಮ್ಮ ಇದೆ ಸಾರಾ ಸಂಸ್ಥೆ ಬಟಮಲ್ಲಪ್ಪ ಅವ್ರ ಹತ್ರ ಒಂದು 300 ತಳಿ ಇದೆ ಸರ್, ದೇಶಿ ಭತ್ತದ ತಳಿಗಳು. ನಮಗೆ ಬೇಕಾಗಿದ್ದನ್ನ ಅವರು ಕೊಡ್ತಾರೆ ಬೀಜನ, ಅದರಲ್ಲೂ ನಾವು ಡೆವಲಪ್ ಮಾಡಿ ಮಾಡ್ಕೊಳ್ತಾ ಇದೀವಿ ಸರ್.
1: ಇದು ಭತ್ತದ ತಳಿ?
0: ಹಾ ಸರ್.
1: ಈ ಇದರ ಒಂದು ನಿರ್ವಹಣೆಗೆ ಬಂದ್ರೆ ಈಗ ನೀವು ಸಾವಯವ ಕ್ರಮದಲ್ಲೇ ಮಾಡ್ತಾ ಇರೋದು ಸದ್ಯ
0: ಅಲ್ವಾ?
1: ಈಗ ಸಾವಯವ ಕ್ರಮದಲ್ಲಿ ಒಳಸುರಿಗಳ ಬಗ್ಗೆ ಬಂದ್ರೆ ಯಾವೆಲ್ಲ ಒಂದು ಒಳಸುರಿಗಳನ್ನ ನೀವು ತಯಾರಿಸಿಕೊಂಡ್ಬಿಟ್ಟು ಉಪಯೋಗಿಸ್ತಾ ಇದ್ದೀರಾ
0: ಸರ್? ನಾವೀಗ ಆಹಾರ ಬೆಳಿಗ್ಗೆ ಬಂದ್ರೆ ಭತ್ತದಲ್ಲಿ ಭತ್ತಕ್ಕೆ ನಾವೇನ್ ಮಾಡ್ತೀವಿ, ಬೀಜೋಪಚಾರವನ್ನು ಮಾಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ. ಅದನ್ನ ನೀರಿಗೆ ಹಾಕಿ ಜೇರಳೆಲ್ಲ ತೆಗೆದು ಕ್ಲೀನ್ ಮಾಡಿ ಟ್ರೈಕೋಡರ್ಮಾ ಬಳಸಿ ಮತ್ತೆ ಬೀಜಕ್ಕೆ ಅದನ್ನ ಬಳಸಿ ನಾಟಿ ಮಾಡ್ತೀವಿ. ನಾಟಿ ಮಾಡ್ಬೇಕಾದ್ರೆ ಅವ್ರದ್ದು PSP ಅಂತ ಹೇಳ್ತಾರೆ,
1: ಫಾಸ್ಫೇಟ್ ಬ್ಯಾಕ್ಟೀರಿಯಾ ಸ್ಟೇಬಿಲೈಸಿಂಗ್
0: ಬೇರುಗಳಿಗೆ ಅದಿ ನಾಟಿ ಮಾಡ್ತೀವಿ. ನಾಟಿ ಆದಂತ ಸರ್ ನಾವು ಆಮೇಲೆ ನಮ್ದು ಬಯೋಡೈಜೆಸ್ಟ್ ಇದೆ, ಹೈನುಗಾರಿಕೆ ಮಾಡ್ತೀವಿ. ಅದು ಜಾನುವಾರುಗಳು ಕೊಟ್ಟಿಗೆ ತೊಳೆದದ್ದು, ಮೈ ತೊಳೆದದ್ದು ಎಲ್ಲದನ್ನು ಆ ಟ್ಯಾಂಕಿಗೆ ಉಪಯೋಗಿಸ್ತೀವಿ. ಒಂದು 20 ಆಗ್ಲ, ಒಂದು 6 ಆಳ ಇರೋಂತ ಒಂದು ದೊಡ್ಡ ಟ್ಯಾಂಕಿ, ಅದರಿಂದ ಫಿಲ್ಟರ್ ಬರೋಂತದ್ದು ಒಂದು 8 ಆಳದ್ದು 6 ಅಗಲ ಒಂದು ಟ್ಯಾಂಕ್ ಇದೆ. ಕಲ್ಲು ಮಣ್ಣು ಪ್ಲಾಸ್ಟಿಕ್ ಇಷ್ಟನ್ನು ಬಿಟ್ಟು ನಮ್ದು

0: ತ್ಯಾಜ್ಯಗಳಿದಾವೆ, ನಾವು ಎಲ್ಲದನ್ನು ಅದಕ್ಕೆ ಹಾಕ್ತೀವಿ, ಎಲ್ಲದೂ ಕರಿಗೆ ನೀರೇ ಬರುತ್ತೆ. ಅದನ್ನ ನಾವು ಭತ್ತದ ಗದ್ದೆಗೆ ಬಳಸ್ತೀವಿ. ಸರ್, ವಿಶೇಷ ಅಂದ್ರೆ ನಾವು ಈ ಸರಿ ನಾವು ರಾಸಾಯನಿಕ ಏನು ಬಳಸಿಲ್ಲ ಭತ್ತದ ಗದ್ದೆಗೆ. ಕೆಲವರ ಮೂರ್ ಸರಿ ನಾಲ್ಕು ಸರಿ ಐದು ಸರಿ ಎಲ್ಲ ಔಷಧಿ ಹೊಡೆದ್ರು ಅಕ್ಕ ಪಕ್ಕದವರು. ನಾವು ಏನು ಮಾಡಿಲ್ಲ ಸರ್, ಯಾಕೆಂದ್ರೆ ತಿನ್ನ ಆಹಾರ ವಿಷಮುಕ್ತವಾಗಿರಬೇಕು, ನಾವು ವಿಷ ತಿನ್ನಬಾರ್ದು ಉದ್ದೇಶದಿಂದ. ನೈಸರ್ಗಿಕವಾಗಿ ಅಂದ್ರೆ ನೈಸರ್ಗಿಕವಾಗಿ ಆದ್ರೂ ಸರ್, ನಮ್ದೀಗೆಲ್ಲ ಕೊಯ್ಲು ಸತ ಆಯ್ತು,
1: ಮಳೆ ಸ್ವಲ್ಪ ಹಿಡ್ಕೊಂತೇವೆ.
0: ಮಳೆ ಸಂದರ್ಭದಲ್ಲೇ ಸ್ವಲ್ಪ ಹೇಗೋ ಆ ಗ್ಯಾಪ್ ಅಲ್ಲಿ ನಾವು
1: ನಿರ್ವಹಣೆ
0: ಮಾಡ್ಕೊಂಡಿದೀವಿ. ನಮಗೆ ಎಕರೆಗೆ ಏನು ಇಲ್ಲದೇನೆ 11 ಕ್ವಿಂಟಲ್ ನಮ್ಮ ಭಾಗದಲ್ಲಿ ಸರಾಸರಿ 8-15 ಕ್ವಿಂಟಲ್ ನಮ್ಮ ಹೊಸನಾರ ಭಾಗದಲ್ಲಿ ಬರುತ್ತೆ. ಅತಿ ಹೆಚ್ಚು ಮಳೆ ಇರೋದ್ರಿಂದ ಹೋದ ವರ್ಷ ನಮಗೆ 14 ಕ್ವಿಂಟಲ್ ಇಳುವರಿ ಬಂದಿತ್ತು. ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ
1: ಸ್ವಲ್ಪ
0: ಕಡಿಮೆ ಆಯ್ತು ಸರ್, 11 ಕ್ವಿಂಟಲ್ ಇಳುವರಿ. ಯಾವುದೇ ರಾಸಾಯನಿಕಗಳ ಬಳಕೆ ಇಲ್ಲದೆ
1: ಹೂ ಬಿಡೋ ಸಮಯದಲ್ಲಿ ಬಂತಲ್ಲ,
0: ಹೌದು, ಮಳೆ ಅತಿಯಾದ ಮಳೆ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಜರುಗ್ ಬಂತು ಮಳೆ ಜಾಸ್ತಿ ಆಗಿರೋದ್ರಿಂದ.
1: ಸೊ ಹಾಗಾಗಿ ಸ್ವಲ್ಪ ಇಳುವರಿಯಲ್ಲಿ ವ್ಯತ್ಯಾಸ. ಮತ್ತೆ ಇದರ ಒಂದು ಬೇಡಿಕೆಗೆ ಬಂದ್ರೆ ಮಾರಾಟಕ್ಕೆ ಬಂದ್ರೆ ಈ ಯಾವ ರೀತಿಯಿಂದ ನೀವು ಸ್ಥಳೀಯವಾಗಿ ಮಾರುಕಟ್ಟೆ ಮಾಡ್ಕೊಂಡಿದ್ದೀರಾ, ಇಲ್ಲ ಮಧ್ಯವರ್ತಿಗಳು ಅಂತಂದ್ರೆ ಈಗ ಏಜೆನ್ಸೀಸ್ ಅಂತ ಹೇಳ್ತೀವಲ್ಲ, ಅವರಿಂದ ನೀವು ಮಾರಾಟ ಮಾಡ್ತೀರಾ?
0: ಇಲ್ಲ ಸರ್, ಈಗ ಮಾರಾಟ ಅಂದ್ರೆ ನಮಗೆ ಕೆಲವು ಸ್ನೇಹಿತರು ಇದ್ದಾರೆ, ಅಫಿಷಿಯಲ್ ಸ್ನೇಹಿತರುಗಳು
1: ವಿಶ್ವವಿದ್ಯಾಲಯದಲ್ಲಿ,
0: ಕೆಲವು ಟೀಚರ್ಸ್ಗಳು,
1: ಟೀಚರ್ಸ್
0: ಇಂತರೆಲ್ಲ ಸಂಪರ್ಕ ಇದ್ದಾರೆ ಸರ್. ಅವರಿಗೆ ನಮಗೆ
1: ಸಾವಯವ ಕೃಷಿ ಉತ್ಪನ್ನಗಳನ್ನ
0: ಬಹಳ
1: ಇಷ್ಟಪಡ್ತಕ್ಕಂಥವ್ರು,
0: ಹೌದು,
1: ಮತ್ತೆ ಸಾವಯವನೇ ಯಾವಾಗ್ಲೂ ಬಯಸ್ತಕ್ಕಂಥವ್ರು ಸಮೂಹನೇ ಇದೆ.
0: ಖಂಡಿತ, ಕೆಲವು ಬ್ಯಾಂಕ್ ಸಿಬ್ಬಂದಿಗಳಿದ್ದಾರೆ, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದೀವಿ. ಅವರು ಹೇಗೆ ಅಂದ್ರೆ ಸರ್, ಕೆಲವರಿಗೆ ಕೆಂಪಕ್ಕಿ,
1: ಕೆಂಪಕ್ಕಿ
0: ನಾವು ಸ್ವಂತಕ್ಕೆ ಬಳಸೋದಾದ್ರೂ ನಾವು ಪಾಲಿಶ್ ಕೊಡ್ಸಲ್ಲ ಸರ್, ತುಂಬಾ ಕಡಿಮೆ, ತುಂಬಾ ಕಡಿಮೆ. ಅದರಲ್ಲಿ ಪಾಲಿಶ್ ಕೊಟ್ಟರೆ ಅದರಲ್ಲಿ ಏನು ಪೋಷಕಾಂಶ ಉಳಿಯೋದಿಲ್ಲ, ಆ ಉದ್ದೇಶಕ್ಕೋಸ್ಕರ ನಾವು ಆ ರೀತಿ ಮಾಡ್ತೀವಿ. ಈಗ ನಮಗೆ ಕೆಲವು ಡಿಮ್ಯಾಂಡ್ ಕೇಳರು ಅದೇ ತರದಾರೆ, ಅವರಿಗೂ ಪಾಲಿಶ್ ಜಾಸ್ತಿ ಬೇಡ
1: ಬೇಡ.
0: ಅವರು ನಮಗೆ 25 ಕೆಜಿ ಬ್ಯಾಗ್ ಮಾಡ್ಕೊಡಿ ಅಂತ ಹೇಳ್ತಾರೆ, ನಾವು ಅವರಿಗೆ ಬಸ್ಗೆ ಹಾಕಿ ಫೋನ್ ಮಾಡ್ಬಿಡ್ತೀವಿ, ತಗೊಳ್ತಾರೆ, ನಮಗೆ ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡ್ತಾರೆ ಸರ್, ಏನು ಸಮಸ್ಯೆ ಇಲ್ಲ,
1: ಮಾರಾಟಕ್ಕೆ
0: ಒಳ್ಳೆ ಬೆಲೆಗೆ ಹೋಗುತ್ತೆ ಸರ್. ಅದು
1: ಈಗ ಆಳುಗಳ ನಿರ್ವಹಣೆ ಅಂತಂದ್ರೆ ಹೇಳಿದ್ರೆ ಆಳುಗಳು ಈಗ ಸಿಗೋದಿಲ್ಲ ಅಂತ ಇದು ಸುಮಾರು ಒಂದು 10 ವರ್ಷದಿಂದಾನೇ ಹೇಳ್ತಾ ಇದಾರೆ, ಆಳುಗಳು ಕಡಿಮೆ ಆದ್ರೂ ಕೃಷಿ ಕಡೆ ಬರ್ತಾ ಇಲ್ಲ, ಸಿಗೋದಿಲ್ಲ ಅಂತ. ನೀವು ಈಗ ತಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ತೊಡಗಿಸಿಕೊಂಡಿದ್ರೋ, ಇಲ್ಲ ಕಡಿಮೆ ಬಿದ್ದಾಗ ಹೊರಗಿನ ಜನ ಕೂಡ ತಗೊಳ್ತೀರಾ?
0: ಇಲ್ಲ ಸರ್, ನಮ್ಮ ಕೃಷಿ ಕೆಲಸಕ್ಕೆ ನಮ್ಮ ಕುಟುಂಬ ಎಲ್ಲ ಸದಸ್ಯ, ನಮ್ಮ ತಂದೆಯವರು ಕಡೆಗೆ ನಾನು ಕೃಷಿಯಲ್ಲಿ ಸ್ವಲ್ಪ ಯಶಸ್ವಿ ಆದ ನಂತರ ನಮ್ಮ ತಂದೆಯವರು ಊರು ಬಿಟ್ಟವ್ರು ಮತ್ತೆ ರಿಟರ್ನ್ ಊರಿಗೆ ಬಂದ್ರು, ತಿರ್ಗಾ ಊರಿಗೆ ಬಂದು ನನಗೆ ಕೃಷಿಗೆ ಸಂಪೂರ್ಣ ಬೆಂಬಲ ಅವ್ರದೇ. ಈಗ 10 ವರ್ಷ ಒಂದು 15 ವರ್ಷ ಹೊರಗಡೆ ಇದ್ರು ಅವರು, ಈಗ ಪೂರ್ತಿ ಜವಾಬ್ದಾರಿ ಅವ್ರದೇನೆ, ಅವರೇ ಮುನ್ನೆತ್ತು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ನಮಗೆ. ಇಡೀ ಕುಟುಂಬನು ನಾವು ಕೃಷಿಗೆ ತೊಡಗಿಸ್ತೀವಿ, ಅಗತ್ಯ ಬಿದ್ದಾಗ ನಾವು ಆಳುಗಳನ್ನ ಕರ್ಕೊಂಡು ಆ ಕೆಲಸನ ಮಾಡ್ಕೊಳ್ತೀವಿ ಸರ್.
1: ಮಾಡ್ತಾ ಕಳೆಗಳ ಒಂದು ನಿರ್ವಹಣೆಗೆ ಬಂದ್ರೆ ಸಾವಯವ ಕ್ರಮದಲ್ಲಿ ಅಂತ ಹೇಳಬಹುದು, ಇಲ್ಲ ಒಂದು ಪದ್ಧತಿಯಲ್ಲಿ ಹೇಗೆ ಸರ್?
0: ಸರ್, ಈಗ ನಮ್ದು ಭತ್ತದ ಗದ್ದೆಗೆ ನಾವು ಡಯಂಚಾಲ ಹಾಕಿದ್ವಿ, ತುಂಬಾ ಚೆನ್ನಾಗಿ ಬರುತ್ತೆ, ಈ ವರ್ಷನು ಬಂದಿತ್ತು. ಅದು ನಮ್ದೇ ಸ್ವಂತ ಪವರ್ ಟಿಲ್ಲರ್ ಇದೆ, ಅದರಲ್ಲಿ ನಾವು ಮಲ್ಚಿಂಗ್ ಮಾಡಿ ಕೆಸರು ಮಾಡಿ ಚೆನ್ನಾಗಿ ಬಿಟ್ಟಿದ್ವಿ, ತುಂಬಾ ನೀಟಾಗಿ ಕೆಸರು ಮಡಿ ಮಾಡಿದ್ವಿ. ಅದಕ್ಕೋಸ್ಕರ ನಮಗೆ ಭತ್ತದ ಗದ್ದೆ ಕಳೆನೇ ಆಗಿಲ್ಲ ಸರ್, ಕಳೆದ 2 ವರ್ಷದಿಂದ ನಾವು ಭತ್ತದ ಗದ್ದೆ ತೆಗೆದೇ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ವಾಣಿಜ್ಯ ಬೆಳೆ ಬಂದಾಗ ಅಡಿಕೆ ತೋಟಗಳಲ್ಲಿ ನಾವು ಸುಮಾರು ಒಂದು 5 ವರ್ಷದಿಂದ ಕಳೆನಾಶಕನ ಕಡ್ಡಾಯವಾಗಿ ನಮ್ಮ ಭೂಮಿಯಲ್ಲಿ ಎಲ್ಲೂ ಬಳಸ್ತಾ ಇಲ್ಲ,
1: ಭೂಮಿ ಬರ್ಡ್ ಆಗುತ್ತೆ ಅಂತ ಒಂದು,
0: ಹೌದು,
1: ಇದರಲ್ಲಿ
0: ಸೂಕ್ಷ್ಮ ಜೀವಿಗಳು ಹೋಗ್ತವೆ, ಭೂಮಿನೂ ಹೋಗ್ತೈತೆ, ನೀರು ಹಾಳಾಗ್ತೈತೆ, ಆ ಉದ್ದೇಶಕ್ಕೋಸ್ಕರ ಕಡ್ಡಾಯವಾಗಿ ರಾಸಾಯನಿಕ ಕಳೆನಾಶಕಗಳನ್ನ ಬಳಸದೇ ಇಲ್ಲ. ತೋಟಕ್ಕೆ 3 ಸರಿ ಅಥವಾ 4 ಸರಿ ಆದ್ರೂ ಆಗ್ಬೋದು ವರ್ಷಕ್ಕೆ. ಕಳೆ ಮಿಷನ್ ವೀಡ್ ಕಟ್ರಲ್ಲಿ ನಾವೇ ಸ್ವಂತ ಹೊಡಿತೀವಿ, ಒಂದ್ ದಿವಸದಲ್ಲಿ ಒಂದು 1/2 ದಿವಸ ಅಗತ್ಯ ಬಿದ್ದಾಗ, 1/2 ದಿವಸ ಈ ರೀತಿಯಾಗಿ ನಾವು ಕಳೆಯನ್ನು ನಿರ್ವಹಣೆ ಮಾಡ್ಕೊಳ್ತೀವಿ.
1: ಸಸ್ಯ ಪೋಷಕಾಂಶಗಳ ಒಂದು ಪೂರೈಕೆಗೆ ಬಂದ್ರೆ, ಯಾಕೆಂದ್ರೆ ಮುಖ್ಯವಾದ ಗೊಬ್ಬರ ಹಾಕಿದ್ರು ಸಸ್ಯ ಪೋಷಕಾಂಶಗಳ ಕೊರತೆ ಕಾಣಿಸ್ತದೆ, ಆಮೇಲೆ ಸಸ್ಯ ಪೋಷಕಾಂಶಗಳ ಒಂದು ಪೂರೈಕೆ ಬೇಕಾಯ್ತದೆ, ಇದಕ್ಕೋಸ್ಕರ ಹೇಗೆ
0: ಸರ್? ಈಗ ಬೆಳೆಗಳು ಬೆಳಿತೀವಿ ಅಂದ್ರೆ ಪೋಷಕಾಂಶಗಳು ಬಹಳ ಮುಖ್ಯ,
1: ಮುಖ್ಯ
0: ಬೇಕೇ ಬೇಕು. ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಈಗ ಒಂದು ನಾಟಿ ಹಸು ಮತ್ತೆ ನಾಟಿ ಎಮ್ಮೆಗಳಿದಾವೆ, ಸುಮಾರು ಒಂದು 8-9 ಎಮ್ಮೆಗಳಿದಾವೆ. ಅವಕ್ಕೆ ನಿರ್ವಹಣೆ ಸ್ವಲ್ಪ ನಮಗೆ ಕಷ್ಟನೇ ಆಗ್ತದೆ. ಆದ್ರೆ ನಮಗೆ ಕೃಷಿ ಅಂತ ಹೊಂಟಾಗ ನಾವು ಜಾನುವಾರು ಇಲ್ಲದೆ ನಾವು ಕೃಷಿ ಮಾಡಕ್ ಸಾಧ್ಯನೇ ಇಲ್ಲ. ನಾವು ಬೇರೆ ಹೊರಗಡೆಯಿಂದ ಎಷ್ಟೇ ತಂದ್ರು ಅದು ಒಳ್ಳೆ ಉತ್ತಮವಾದ ಗೊಬ್ಬರ ಆಗಕ್ ಸಾಧ್ಯನೇ ಇಲ್ಲ. ನಾವು ಗೊಬ್ಬರದ ಉದ್ದೇಶಕ್ಕೋಸ್ಕರನು ಸಾಕಿದೀವಿ. ಈಗ ನಮಗೆ ಆಗಷ್ಟು ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ, ಒಂದು

0: ಭಾಗ ಸಿಗುತ್ತೆ. ಇನ್ನು ಸ್ವಲ್ಪ ಭಾಗ ಏನ್ ಮಾಡ್ತೀವಿ, ನಮ್ಮೂರಲ್ಲಿ ಒಳ್ಳೆ ಕೆಲವರು ರೈತರು ಎಮ್ಮೆ ಸಾಕಿರ್ತಾರೆ, ಅಂತ ರೈತರು ಈ ಸೊಪ್ಪು ಕಾಡಲ್ಲಿ ನಮ್ಮಲ್ಲಿ ಕಾಡಿರೋದ್ರಿಂದ ಈ ಕಾಡಿನ ಸೊಪ್ಪು ಬಳಸಿ ಅವರು ಗೊಬ್ಬರ ಮಾಡ್ತಾರೆ. ಅಂತ ರೈತರಿಗೆ ನಾವು ಮುಂಗಡವಾಗಿ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು, ನೋಡಪ್ಪ ನಿಂದ ಇಂತಿಷ್ಟು ಲೋಡ್ ಗೊಬ್ಬರ ನನಗೆ ಬೇಕು ಅಂತೇಳಿ ನಾವು ಅಡಿಕೆ ತೋಟಕ್ಕೆ ಬೇಕಾಗುತ್ತೆ ಸರ್, ವರ್ಷ ಒಂದು 5-10 ಲೋಡ್ ನಾವು ಅವರಿಗೆ ಮೊದಲೇ ಅಡ್ವಾನ್ಸ್ ಪೇ ಮಾಡಿ ಅದನ್ನ ತಂದು ಹೊಡ್ಸಾಕ್ತೀವಿ.
1: ಕುರಿ ಮೇಕೆ ಮತ್ತೆ ಕೋಳಿ ಗೊಬ್ಬರ ಏನಾದ್ರೂ ಉಪಯೋಗಿಸ್ತೀರಾ?
0: ಮೊದಲು ಬಳಸ್ತಾ ಇದ್ದೆ ಸರ್, ನಾನು ಕುರಿ ಗೊಬ್ಬರ ಹೊರಗಡೆಯಿಂದ ತರಿಸ್ತಾ ಇದ್ದೆ ರಾಣೆಬೆನ್ನೂರು ಆ ಕಡೆಯಿಂದ, ಬಟ್ ಅದರಲ್ಲಿ ಸ್ವಲ್ಪ ಅವರು ಮೋಸ ಮಾಡ್ತಾರೆ ಸರ್, ಮಣ್ಣನ್ನು ಮಿಶ್ರಣ
1: ಮಾಡಿ
0: ಗೊತ್ತಾಗೋದಿಲ್ಲ ಮೋಸ ಮಾಡ್ತಾರೆ, ಆ ಉದ್ದೇಶಕ್ಕೋಸ್ಕರ ಹೊರಗಡೆ ಹೊಡ್ಸೋದನ್ನ ಬಿಟ್ಟಿದೀವಿ.
1: ಇದನ್ನ ಮೆಂದೆ ಹಾಕದಂತೆ ಕೂಡ್ಸೋದಂತ ಹೇಳ್ತಾರಲ್ಲ, ಕೂಡ ಹಾಕೋದು ಒಂದ್ ರಾತ್ರಿಗೆ ಇಷ್ಟು ಅಂತ ಹೇಳಿ?
0: ಹಾ ಸರ್ ಮಾಡ್ತಾರೆ,
1: ಅದು ಸಾಂಪ್ರದಾಯಿಕವಾಗಿ ಇನ್ನೂ ಇದೆ, ಕೆಲವೊಂದು ಪ್ರದೇಶಗಳಲ್ಲಿ ಇದೆ ಅದನ್ನು.
0: ಹಾ ಸರ್, ನಾವು ಒಂದೀಗೊಂದು 15 ವರ್ಷದ ಹಿಂದೆ ಒಮ್ಮೆ ಬಿಡಿಸಿದೀವಿ ಸರ್, ನನಗೆ ಸ್ವಲ್ಪ ಸಮಸ್ಯೆ ಆಯ್ತದ ಏನು ಅಂದ್ರೆ, ನಮ್ ಮೆಣಸೆಲ್ಲ ಇತ್ತು ಕಾಳುಮೆಣಸು
1: ತಿಂದ್ಬಿಡ್ತು,
0: ಆ ಬಳ್ಳಿಗಳನ್ನೆಲ್ಲ ಒಂದೇ ರಾತ್ರಿ ಬಿಟ್ಟಿರೋದು, ಬೆಳಗ್ಗೆ ಅನ್ನೋದ್ರಲ್ಲಿ ಬಳ್ಳಿನೆಲ್ಲ ತಿಂದ್ಬಿಟ್ಟು ಬಳ್ಳಿನೆಲ್ಲ ಹಿರಿದಾಕ್ಬಿಟ್ಟು ಸರ್. ಅಡಿಕೆ ತೋಟಕ್ಕೆ ಮಾತ್ರ ಅದು ಖಂಡಿತ ಕುರಿಗಳ ಮಂದಿ
1: ಒಳ್ಳೇದು,
0: ಮೆಣಸನ್ನ ಮೆಣಸಿದ್ರೆ ಯಾವ್ದೇ ಕಾರಣಕ್ಕೂ ಕುರಿಗಳನ್ನ ಬಿಡಬಾರದು, ಅದೇ ಭತ್ತದ ಗದ್ದೆ
1: ಯಾಕಂದ್ರೆ ಅದು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತೀವಲ್ಲ, ಯಾವ ಸೊಪ್ಪು ಕಾಣಿಸಿದ್ರೆ ಬಾಯಿ ಹಾಕುತ್ತೆ,
0: ಬಿಡದೇ ಇಲ್ಲ ಸರ್,
1: ಬಿಡೋದಿಲ್ಲ. ಹಾಗಾಗಿ
0: ಅಲ್ಲಿಗೆ ಲಾಸ್ಟ್. ಜೊತೆಗೆ ನಾನೇನ್ ಮಾಡ್ತೀನಿ, ನನ್ನ ಇನ್ನೊಬ್ರು ಸ್ನೇಹಿತರು ಇದಾರೆ, ಅವರು ಕುರಿನ ಶೆಡ್ ಇದೆ, ಅವ್ರದೊಂದು 10-15 ಕುರಿ ಶೆಡ್ ಇದೆ ನಮ್ಮ ಊರಿಂದ, ಒಂದು ಆನಂದ್ಪುರದಿಂದ ಸ್ವಲ್ಪ ಮುಂದೆ ನರಸೀಪುರ ಅಂತ ಬಂತು, ಅಲ್ಲಿ ಅರುಣಾಚಲಕಾರ ಅಂತ ನಮ್ಮ ಸ್ನೇಹಿತರು ಅವರು ಸಾಕ್ತಾರೆ. ಅವ್ರ ಜೊತೆಗೆ ಏನ್ ಮಾಡಿದೀವಿ, ನಾವೊಂದು 4 ಮರಿನ ಪರ್ಚೇಸ್ ಮಾಡಿ ನಾನು ಅವ್ರ ಹತ್ರ ಬಿಟ್ಟಿದ್ದೀನಿ, ಆದ್ರೂ ಪೂರ್ತಿ ನಿರ್ವಹಣೆ ಎಲ್ಲ ಅವ್ರದ್ದು, ಅದರಲ್ಲಿ 2 ಮರಿಗಳ ಜವಾಬ್ದಾರಿ, 2 ಮರಿ ಏನ್ ಅಮೌಂಟ್ ಬರುತ್ತೆ, ಆ 2 ಮರಿ ನಂದು, 2 ಮರಿ ಅವರಿಗೇನೆ, ಆ 2 ಮರಿಗಾಗಷ್ಟು ಅವರು ನನಗೆ ಗೊಬ್ಬರ ಕೊಡ್ತಾ ಇರಬೇಕು ವರ್ಷ ವರ್ಷ, ನನಗೆ ಹಣ ಕೊಡಂಗಿಲ್ಲ, ಅವ್ರು ಪ್ರತಿ ವರ್ಷ ನನಗೆ ಆ ಕುರಿ ಗೊಬ್ಬರ ಕೊಡೋ
1: ಗೊಬ್ಬರ ಕೊಡ್ತಾರೆ,
0: ಆ ಪ್ಯೂರ್ ಅಂದ್ರೆ ತುಂಬಾ ಪ್ಯೂರ್ ಸರ್, ಅಷ್ಟು ಪ್ಯೂರ್ ಗೊಬ್ಬರ ನಾವು ಹೊರಗಡೆ ಎಲ್ಲೂ ತರಕ್ ಸಾಧ್ಯ ಇಲ್ಲ, ಆ ಗೊಬ್ಬರ ನಮಗೆ ಅವ್ರು ವರ್ಷ ಕೊಡ್ತಾರೆ, ನಾವು ಅದನ್ನ ತಂದು ಬಳಸ್ತೀವಿ ಸರ್, ನಾವು ಅದನ್ನ ಬಯೋಡೈಜೆಸ್ಟ್ಗೂ ಹಾಕ್ತೀವಿ, ಜೊತೆಗೆ ನಮ್ಮ ಕೊಟ್ಟಿಗೆ ಗೊಬ್ಬರ ಇರುತ್ತಲ್ಲ ಸರ್, ಅದನ್ನ ನಾವು ಈ ಸೊಪ್ಪೆಲ್ಲ ಹಾಕಿ ಗೊಬ್ಬರ ಅಂತ ಮಾಡ್ತೀವಿ, ಕಂಪೋಸ್ಟ್ ತರ ಮಾಡ್ತೀವಿ, ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಈ ಕುರಿ ಗೊಬ್ಬರ ಮತ್ತೆ ಸೊಪ್ಪು ಮತ್ತೆ ನಮ್ಮ ಕಾಡು ಮಣ್ಣು ಇಷ್ಟನ್ನು ಹಾಕಿ ನಾವು ಒಂದು ನೀಟಾಗಿ ಕಂಪೋಸ್ಟ್ ಮಾಡ್ತೀವಿ ಆಗಸ್ಟ್ ತಿಂಗಳಲ್ಲಿ, ಅದನ್ನ ನೆಕ್ಸ್ಟ್ ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ನಾವು ಅದನ್ನ ತೋಟಕ್ಕೆ ಬಳಕೆ ಮಾಡ್ತೀವಿ, ಈ ತರ ಅದನ್ನ ಬಳಸ್ತೀವಿ.
1: ಈಗ ಕೊಯ್ಲಿಗೆ ಬಂದ್ರೆ ಯಾಂತ್ರೀಕರಣ?
0: ಹಾ, ಯಾಂತ್ರೀಕರಣ ಸರ್, ಈಗ ಭತ್ತ ಅಲ್ಲ ನಾವು ಆಳು ಸಿಗ್ತಾರೆ ಲೋಕಲ್ ಅಲ್ಲಿ, ಕಟಿಂಗ್ ಮಾತ್ರ ಲೇಬರ್ ಅಲ್ಲಿ ಮಾಡ್ತಾರೆ, ಆಮೇಲೆ ಟ್ರ್ಯಾಕ್ಟರ್ ಫಿಕ್ಸ್ ಈಗ ಒಕ್ಕಲು ಮಿಷನ್ ಇದಾವಲ್ಲ ಸರ್, ಆ ಮಿಷನ್ ಗಳ ಮುಖಾಂತರ ನಮ್ದು ಒಕ್ಕಲು ಮಾಡಿದೀವಿ ಪ್ರತಿ ವರ್ಷ ಅದೇ ರೀತಿನೇ.
1: ಆಮೇಲೆ ಮಾಮೂ ಈಗ ಹುಣಸೆ ಇದು ಆದ್ರೆ ಜನರಿಂದ ಕೇಳಿಸ್ತೀರಾ?
0: ಹಾ, ಅದು ಲೋಕಲ್
1: ದೋಟಿ ತರ
0: ದೋಟಿ, ನಮ್ದು ಈಗ ಹೈಟೆಕ್ ದೋಟಿ ಇದಾವಲ್ಲ ಸರ್, ಆ ದೋಟಿಲೇ ಎಲ್ಲ ಶೇಕ್ ಮಾಡಿದ್ರೆ ಬೀಳುತ್ತೆ, ಒಣಗಿದ್ಮೇಲೆ ಮರ ಹತ್ತಿ ಸುಮ್ನೆ
1: ಸ್ವಲ್ಪ
0: ಅಗಲಾಡಿಸಿದ್ರೆ
1: ಕಾಯಿಗಳು ಕೆಳಗೆ ಬೀಳ್ತವೆ.
0: ಹಾ, ಬೀಳ್ತೇವೆ ಸರ್ ತೊಂದರೆ.
1: ಅದನ್ನ ಟಾರ್ಪಲಿನೋ ಇಲ್ಲ ಗೋಣಿ ಚೀಲದ ಮೇಲೆ ಇದು ಮಾಡ್ಕೊಂಡು
0: ಟಾರ್ಪಲ್ ಹಾಕ್ತೀವಿ ಸರ್, ಟಾರ್ಪಲ್ ಹಾಕಿ ಕೆಳಗಡೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ, ಆಮೇಲೆ ಅದ್ ನೆಕ್ಸ್ಟ್ ಬಿಸಿಲಿ ಹಾಕಿ ಅದನ್ನೆಲ್ಲ ಓಡೆಲ್ಲ ತೆಗೆದು ಕುಟ್ಟಿ ನಮಗೆ ಬೇಕಾದಷ್ಟು ನಾವು ಇಟ್ಕೊಳ್ತೀವಿ, ಇನ್ನು ಸಂಬಂಧಿಕರಿಗೆ ಅವರಿಗೆಲ್ಲ ಬೇಕಾದ್ರೆಲ್ಲ ಕೊಡ್ತೀವಿ.
1: ಇದು ಈಗ ಸಾಗಣೆ ಮಾಡಬೇಕಾದ್ರೆ ಮಾರಾಟಕ್ಕೆ ಸಾಗಣೆ ಮಾಡಬೇಕಾದ್ರೆ ರಸ್ತೆ ತೊಂದರೆ ಏನು ಇಲ್ವಾ ನಿಮ್ಗೆ?
0: ಇಲ್ಲ ಸರ್, ಏನ್ ತೊಂದರೆ ಇಲ್ಲ,
1: ಸಾಗಣಿಕೆಗೆ ವಾಹನ ನಿಮ್ದೇ?
0: ಹಾ, ನಮ್ದೇ ಇದೆ,
1: ನೀವೇ ಅದನ್ನ
0: ಎಲ್ಲ ನಿರ್ವಹಣೆ ಮಾಡ್ತೀವಿ. ಇನ್ನು ಅಡಿಕೆಗೆ ಬಂದ್ರೆ ಸರ್, ಅಡಿಕೆ ಕೊಯ್ಲು ನಾವೇ ಸ್ವತಃ ಮಾಡ್ತೀವಿ ಹೈಟೆಕ್ ದೋಟಿಯಿಂದ. ಹಾ, ಮೊದ್ಲಿಂದಾನು ನಮ್ದು ಬಿದಿರು ಇತ್ತು ಸರ್, ನಾ ಮೊದಲು ಈಗ ಕೃಷಿ ಅಂತೇಳಿ ಮಾಡ್ತಾ ಇರೋದು ಈಗ 3 ವರ್ಷದ ಈಚೆ, ಅದ್ರ ಮುಂಚೆನೆ ನಮ್ದು ಬಿದಿರಿತ್ತು.
1: ಬಿದಿರಿತ್ತು,
0: ಬಿದಿರಿಂದ ಅದುವಾಗ್ಲೂ ನಾವು ದೋಟಿ ಮಾರಾಟ ಮಾಡ್ತಾ ಇದ್ವಿ, ನಮಗೆ ಸ್ವಂತಕ್ಕೆ ದೋಟಿಗೋಸ್ಕರ ಹಾಕೊಂಡಿದ್ವಿ, ಅದು ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ನಮಗೆ ವರ್ಷಕ್ಕೆ 3-4 ದೋಟಿ ಬೇಕಾಗ್ತಾ ಇರ್ತು, ಒಂದ್ ದೋಟಿ ಮುರಿದೋಗೋದು ಅವಾಗ ಆಗತ್ತೆ ಬೀಳೋದು, ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಆ ದೋಟಿಗಳಲ್ಲಿ ನಾವು ನಮ್ಮ ಅಡಿಕೆ ಫಸಲು ಬಂದಲಿಂದ ನಾವೇ ಸ್ವಂತ ಕೊಯ್ಲು ಮಾಡ್ತಾ ಇದ್ವಿ. ಅದೇ ರೀತಿ ಈಗ ಹೈಟೆಕ್ ಬಂತು, ಈಗ 3 ವರ್ಷದಿಂದ ಹೈಟೆಕ್ ತಗೊಂಡಿದೀವಿ, ಅದು ತುಂಬಾ ಚೆನ್ನಾಗಿದೆ ಸರ್, ಯಾವ ಎತ್ತರ ಬೇಕಾದ್ರೆ
1: ನೀವು ಇದ್ ಮಾಡ್ಕೋಬಹುದು, ಕಡಿಮೆ
0: ಮಾಡಬಹುದು, 6 ಅಡಿಗೂ ಮಾಡಬಹುದು, 60 ಅಡಿಗೂ ಮಾಡಬಹುದು ಸರ್, ಆ ಡಿಸ್ಟೆನ್ಸ್ ಗೆ ಔಷಧಿ
1: ಒಬ್ರು ನಿರ್ವಹಣೆ ಮಾಡಬಹುದು,
0: ದೋಟಿ ಮಾಡಬಹುದು ಸರ್, ಮಾಡಬಹುದು, ನಾನೇ ಸ್ವಂತ ಮಾಡ್ತೀನಿ, ಔಷಧಿ ಹೊಡೆಯೋದು ಅಷ್ಟೇನೆ, ನಾನು ನಮ್ಮ ತಂದೆಯವರೇ ಅದನ್ನ ನಿರ್ವಹಣೆ ಮಾಡ್ತೀವಿ, ದಿವಸಕ್ಕೆ ನಮ್ದು ಇಷ್ಟೇ ಹೊಡಿಬೇಕು ಅಂತ ಇರಲ್ಲ, ಮಿನಿಮಮ್ 2 ಬ್ಯಾರ್ಲು ಅಥವಾ ಮಳೆ ವಾತಾವರಣ ಇದ್ರೆ 1 ಬ್ಯಾರ್ಲು, ನಮಗೆ ಏನಾದ್ರೂ ಕಳ್ಕೊಳ್ಳೋದು ಏನಿಲ್ಲ ಸರ್, ನಮ್ಮ ಸಮಯ ಬಿಡು ಇದ್ದಾಗ ನೋಡಿ ಮಿನಿಮಮ್ 2 ದಿವಸಕ್ಕೆ 2 ಬ್ಯಾರ್ಲು ನಾವು ಅಡಿಕೆ ತೋಟಕ್ಕೆ ಸ್ಪ್ರೇ ಮಾಡ್ತೀವಿ. ಅಡಿಕೆ ತೋಟಕ್ಕೆ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಬೋರ್ಡ್ ಅಷ್ಟೇ ಸರ್, ಮತ್ ಬಿಟ್ರೆ ಮತ್ ಬೇರೆ ಕೆಮಿಕಲ್ ಏನು ಬಳಸೋದು.

0: ಈ ವರ್ಷ ಈಗ ನಿಮ್ಮ ಅನುಭವದಲ್ಲಿ ಈ ಸಮಗ್ರ ಕೃಷಿಯಲ್ಲಿ ಅಡಿಕೆ ಬೆಳೆಗಾಗ್ಲಿ, ತೆಂಗಿನ ಬೆಳೆಗಾಗ್ಲಿ, ಮತ್ತೆ ಈ ಹುಣಸೆ ಕಾಳುಮೆಣಸು ವೆನಿಲ್ಲ ಇದು ಭತ್ತ ಇದಕ್ಕೆ ರೋಗ ರುಜಿನಗಳು ಮತ್ತೆ ಕೀಟಗಳು ಏನು ಬಾಧೆ ನಿಮ್ಮ ಒಂದು ಅನುಭವದಲ್ಲಿ?
1: ಸಣ್ಣ ಪುಟ್ಟ ಬರುತ್ತೆ ಸರ್. ಈಗ ಕೆಲವು ಪೋಷಕಾಂಶಗಳು ನಾನು ಪ್ರತಿ 2 ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸ್ತೀವಿ ಸರ್. ಅದು ವೆರಿ ಇಂಪಾರ್ಟೆಂಟ್.
0: ಪ್ರತಿ 2 ವರ್ಷಕ್ಕೆ

0: ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗದವರು ಅವ್ರದ್ದು ಈಗ
1: ವಿಜ್ಞಾನ ಕೇಂದ್ರದವರು.
0: ಹೌದು, ಅವ್ರ ಜೊತೆಗೆ ನಾನು 2009 ನಿರಂತರ ಸಂಪರ್ಕದಲ್ಲಿ ಇದ್ದೀನಿ. ನನಗೆ ಏನ್ ಕೃಷಿಗೆ ಸಮಸ್ಯೆ ಇದ್ರೂ ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಫೋನ್ ಮುಖಾಂತರ ಅಥವಾ ನೇರವಾಗಿ. ಇವಾಗಂತೂ ಇವ್ರದ್ದು ಮುಖ್ಯ ಕಚೇರಿ ನಮ್ಮ ಪಕ್ಕದೂರಲ್ಲೇ ಬಂದಿದೆ, ಇರುವಕ್ಕಿ.
1: ಹೌದು ಹೌದು ಹೌದು,
0: ಅಲ್ಲಿಗೆ ನಮ್ಮೂರಿಗೆ ಕೇವಲ ಒಂದು 5-6 ಕಿಲೋಮೀಟರ್.
1: ಕೃಷಿ ವಿಶ್ವವಿದ್ಯಾನಿಲಯ ಅಲ್ಲಿ ಶಿಫ್ಟ್ ಆಗಿರೋದು, ಅಲ್ಲಿ ಹೋಗಿರೋದು, ಎಲ್ಲರೂ ಅಲ್ಲೇ ಇದಾರೆ ಈಗ.
0: ಎಲ್ಲರೂ
1: ಏನಿದು ಕೃಷಿ ಮಹಾವಿದ್ಯಾಲಯ ಇದೆ, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ ಇದೆ.
0: ಹೌದು ಸರ್,
1: ಈಗ ಏನಿದ್ರು ಎಲ್ಲ ಅಲ್ಲೇನೆ, ಈಗ
0: ಅಲ್ಲೇ ಇದೆ. ಅವ್ರ ಹತ್ರ ನಾವು ಪ್ರತಿ ನಿನ್ನೆನೂ ಸತ ಒಂದು ತರಬೇತಿ ಇತ್ತು ಇದೇ ಅಡಿಕೆ ಕೃಷಿ ಬಗ್ಗೆ. ನಿನ್ನೆನೂ ನನಗೆ ಫೋನ್ ಮಾಡಿದ್ರು, ಹೋಗಿದ್ವಿ, ತುಂಬಾ ಒಳ್ಳೆ ಮಾಹಿತಿ. ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೇನೆ ನಾವು ಫಸ್ಟ್ ಸುಣ್ಣ ಕೊಡೋದ್ರಿಂದ ಸ್ಟಾರ್ಟ್ ಮಾಡ್ತೀವಿ. ಆ ಮಳೆ ಪ್ರಾರಂಭ ಆಗ್ಬೇಕ್ರೆ ಸುಣ್ಣ ಕೊಡ್ತೀವಿ, ಡೋಲಮೆಂಟ್ ಸುಣ್ಣ, ಅದು ಸಹ ನಮಗೆ ಇಲಾಖೆಗಳಲ್ಲೇ ಸಿಗುತ್ತೆ, ಹೊರಗಡೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ.
1: ಕೃಷಿ ಇಲಾಖೆಯಲ್ಲಿ
0: ಸಿಗುತ್ತೆ ಸರ್, ಅದನ್ನೇ ನಾವು ತಂದು ಬಳಸ್ತೀವಿ. ಅದಾದ ನಂತರ ಇನ್ನು ಸೂಕ್ಷ್ಮ ಪೋಷಕಾಂಶಗಳು ನಮ್ಮ ಭಾಗದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಮತ್ತೆ ಈ ಜಿಂಕು ಮತ್ತೆ ಬೋರಾನ್ಗಳು ಈ ಪೋಷಕಾಂಶಗಳು ಬೇಕಾಗ್ತವೆ. ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಲ್ಲ, ಅದ್ರ ಜೊತೆಗೆ ಕೊಡ್ತೀವಿ. ಜೊತೆಗೆ ನಮ್ಮ ಸೈಂಟಿಸ್ಟ್ಗಳ ಸಲಹೆ ಮೇರೆಗೆ NPKಗಳನ್ನ ಅವರು ವರ್ಷಕ್ಕೆ 2 ಸರಿ ನೀವು 2 ಭಾಗ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ. ಹಾ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ, ಅದರ ಆಧಾರದ ಮೇಲೆ ನಾವು NPKಗಳನ್ನ ಕೊಡ್ತೀವಿ. ವಾಣಿಜ್ಯ ಬೆಳೆಗಳಿಗೆ ಕೊಡಲೇಬೇಕು, ಕಾಳುಮೆಣಸಿಗೂ ಬೇಕೇ ಬೇಕು ಸರ್, ಪೋಷಕಾಂಶಗಳು ಬೇಕೇ ಬೇಕು. ಕೊಟ್ಟಿಗೆ ಗೊಬ್ಬರ ಮಾತ್ರ ಪ್ರತಿ 2 ವರ್ಷಕ್ಕೊಮ್ಮೆ ನಾವು ಆ ಕೊಟ್ಟೆ ಕೊಡ್ತೀವಿ. 25-30 ಕೆಜಿ ಒಂದು ಮರಕ್ಕೆ ಮೆಣಸಿಗೂ ಪ್ರತ್ಯೇಕವಾಗಿ ಸೇರಿಸಿ ಕೊಡ್ತೀವಿ ಸರ್.
1: ತಮ್ಮ ಜಮೀನಲ್ಲಿ ಸಮಸ್ಯಾತ್ಮಕವಾದ ಮಣ್ಣು ಅಂತ ಹೇಳ್ತೀವಿ ನಾವು, ಅದ ಆತರದೇನಾದ್ರೂ
0: ಇಲ್ಲ ಸರ್. ಇಲ್ಲ ಸರ್, ನನಗೆ
1: ಜಮೀನು ಇರೋದು ತಗ್ಗು ಪ್ರದೇಶದಲ್ಲಿ ಇದೆಯಾ ಅಥವಾ ಎತ್ತರ ಪ್ರದೇಶದಲ್ಲಿ ಇದೆಯಾ ಅಥವಾ ಹೆಂಗೆ
0: ಸರ್? ನಮ್ದು ಸ್ವಲ್ಪ ಗುಡ್ಡಗಾಡು, ಹೊಸನಗರ ತಾಲೂಕು ಸ್ವಲ್ಪ ಗುಡ್ಡಗಾಡುನೆ,
1: ಅರಣ್ಯ ಇದೆ.
0: ಅರಣ್ಯ ಇದೆ, ಅದೇ ತರನೇ ಪ್ರದೇಶನೇ. ಅದರಲ್ಲೇ ನಾವು ಈಗ ಮಳೆ ನೀರನ್ನೆಲ್ಲ ನಮ್ಮ ಜಮೀನಿಂದ ಹೊರಗಡೆ ಹೋಗಕ್ಕೆ ಎಲ್ಲ ಕಾಲುವೆಗಳನ್ನು ಮಾಡ್ಕೊಳ್ಳೋದೇವೆ. ಮಾಡಿದೀವಿ. ಯಾವುದೇ ಕಾರಣಕ್ಕೂ ದೊಡ್ಡ ಮಳೆ ಬಂದ್ರೆ ಅದು ಭತ್ತದ ಗದ್ದೆ ಮೇಲೆ ಹೋಗಬಾರ್ದು, ಅವಾಗ ನಮ್ಮ ಪೋಷಕಾಂಶ ಫೋಲ್ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಆ ನೀರನ್ನು ಹೊರಗಿಂದ ಹೊರಗೆ ಹೋಗಕ್ಕೆ ವ್ಯವಸ್ಥೆ ಮಾಡಿದೀವಿ. ಅಡಿಕೆ ತೋಟದಲ್ಲೂ ಅಷ್ಟೇನೆ, ಮಳೆ ನೀರು ಬಂದದ್ದು ತನ್ಪಾಡಿ ತಾನು ಸರಾಗವಾಗಿ ಹೋಗೋ ರೀತಿ ವ್ಯವಸ್ಥೆನ ಮಾಡ್ಕೊಂಡಿದೀವಿ. ಇಲ್ಲಾಂದ್ರೆ ಪೋಷಕಾಂಶಗಳು ಉಳಿಯೋದಿಲ್ಲ ಸರ್.
1: ಹೌದು, ಎಲ್ಲ ಅದ್ರ ಜೊತೆಗೆ
0: ಹರ್ಕೊಂಡು ಹೋಗ್ಬಿಡುತ್ತೆ ಸರ್.
1: ಈಗ ಇದರಲ್ಲಿ ಒಟ್ಟಾರೆ ಸಮಗ್ರ ಕೃಷಿಯ ಜೊತೆಗೆ ಹೈನುಗಾರಿಕೆ ಕೂಡ ಅಂತ ಹೇಳಿದ್ರೆ ಅದರಲ್ಲಿ ವಿಶೇಷವಾಗಿ ಎಮ್ಮೆಗಳು ಅಂತ.
0: ಹಾ ಸರ್, ಹಳೆ ತಳಿ ಹೊಳೆ ಸಾಲು ಅಂತೇಳಿ ಎಮ್ಮೆಗಳಲ್ಲಿ ಒಂದು ತುಂಬಾ ದೇಶಿ ತಳಿ ದೇಶಿ ತಳಿ. ಆ ಎಮ್ಮೆಗಳೇ ನಮ್ಮಲ್ಲಿ ಈಗ ಆಲ್ರೆಡಿ ಈಗ 3 ಎಮ್ಮೆ ಕರು ಹಾಕಿದವೆ ಈಗ, ಮತ್ತೆ ಒಂದು ನಾಟಿ ಹಸು ನಾಲ್ಕಿದಾವೆ, ಮತ್ತೆ ಅದ್ರ ಕರುಗಳು ಎಲ್ಲ ಸೇರಿ ಒಂದು 9-10 ಒಟ್ಟು ಆಗಿದಾವೆ ಈಗ, 9 ಇತ್ತು. ನಾವು ಅದನ್ನ ಹಾಲಿಗೂ ಬಳಸ್ತೀವಿ. ಹಾಲು ತುಂಬಾ ಅದ್ಭುತವಾದ ಹಾಲು ಸರ್,
1: ಎಮ್ಮೆಗಳದ್ದು.
0: ಆಮೇಲೆ ನಾವು ಕಟ್ಟಿ ಸಾಕೋದಿಲ್ಲ, ಮೇಯಕ್ ಬಿಡ್ತೀವಿ. ನಮ್ಮ ದೊಡ್ಡಪ್ಪರ ಸ್ವಲ್ಪ ಜಾಗನ ನಾವು ಬಾಡಿಗೆ ತಗೊಂಡು ಒಂದು 5 ಎಕರೆ ಜಾಗನ ಅಲ್ಲಿ ಮೇಯಕ್ ಬಿಡ್ತೀವಿ. ಅಲ್ಲಿ ಎಲ್ಲ ಕಾಡು ತರ ಅದು ಎಲ್ಲದನ್ನು ಮೇಯ್ತವೆ, ತುಂಬಾ ಒಳ್ಳೆ ಕ್ವಾಲಿಟಿ ಹಾಲು. ಆ ದೇಶಿ ತಳಿ ದನನು ಹಾಗೆ, ಅದು ಎಮ್ಮೆ ಹಾಲು ಬಂದಂಗೆ ಬರುತ್ತೆ ಸರ್, ದಪ್ಪ ಇರುತ್ತೆ. ಆಮೇಲೆ ಆ ತುಪ್ಪ ನಮ್ಮ ಏನು ನಮ್ಮ ಕುಟುಂಬಕ್ಕೆ ಏನ್ ಬೇಕು ಅಷ್ಟನ್ನು ನಾವು ಬಳಸ್ಕೊಳ್ತೀವಿ. ಇನ್ನು ಮಿಕ್ಕಿದ್ದಿನ ಡೈರಿಗಿಂತ ನಾವು ಡೈರಿಲಿ ನಮಗೆ ಬೆಲೆ ಕಡಿಮೆ ಆಗುತ್ತೆ ಸರ್.
1: ನೀವೇ ಸ್ವಂತ
0: ಲೋಕಲ್ ಅಲ್ಲಿ ಕೆಲವರು ಹಾಲು ಇಲ್ಲದೆ ಇರೋರಿಗೆ ನಾವು ಅವರಿಗೆ ಕೊಡ್ತೀವಿ, ಅವಾಗ ನಮಗೆ ಡೈರಿಗಿಂತ ಬೆಲೆ ಜಾಸ್ತಿ ಸಿಗುತ್ತೆ ಸರ್. ಡೈರಿಲೆಲ್ಲ ಆದ್ರೆ ನಮಗೆ 30-32 ರೂಪಾಯಿ ಈ ತರದಲ್ಲಿ ಅಷ್ಟೇ ಸಿಗೋದು ರೈತರಿಗೆ. ನಮಗಿದು ಹೊರಗಡೆ ಕೊಟ್ಟರೆ 50 ರೂಪಾಯಿ ಸಿಗುತ್ತೆ ಸರ್.
1: ವಿದ್ಯಾವಂತರಿಗೆ, ಈ ಶಿಕ್ಷಣ ಇಲಾಖೆಯಲ್ಲಿ ತೊಡಗಿಸಿಕೊಂಡವರಿಗೆ ಅಥವಾ ಶಿಕ್ಷಕರು ಯಾರು ಇದರ ಒಂದು ತಾಜಾ ಬೇಕಂತ ಬಯಸ್ತಾರೆ ಅಂತವರಿಗೆ ಕೊಡ್ತೀರಾ?
0: ತುಂಬಾ ಅವ್ರು ಇಷ್ಟಪಟ್ಟು ತಗೊಂಡು.
1: ಮೇವಿನ ಒಂದು ನಿರ್ವಹಣೆಗೆ ಬಂದ್ರೆ ಏನು ಮೇವು ಬೆಳೆ ಬೆಳಿತಿರೋ ಇಲ್ಲ ಹೇಗೆ ಸರ್?
0: ಇಲ್ಲ, ಮೇವು ಇದೆ ಸರ್, ನೇಪಿಯರ್ ಅದರಲ್ಲೇ, ಮತ್ತೆ 3-4 ವೆರೈಟಿ ಇದೆ ನೇಪಿಯರ್ ಅಲ್ಲಿ. ಅಷ್ಟು
1: ವೆರೈಟಿ ಒಂದು ಜಾಗ ಮೀಸಲಿಟ್ಟಿದ್ರೆ
0: COF3 ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ನಮಗೆ ಡಾಕ್ಟರ್ ಅಶೋಕ್ ಅಂತೇಳಿ ಅವರು ಅದೊಂದು ಕೊಟ್ಟಿದ್ರು ವಿಷನ್, ಇದನ್ನ ನೀವು ಹಾಕಿ ಅಂತೇಳಿ. ಅದನ್ನೊಂದು 1/2 ಎಕರೆ ಹಾಕಿದೀವಿ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ನೇಪಿಯರು, ಹಾ, ತೋಟದ ಎಲ್ಲಾ ಬಾರ್ಡರ್ ಗಳಲ್ಲೂ ಸುತ್ತಲೂ ಹಾಕಿದೀವಿ, ಅದು ಸಿಗುತ್ತೆ. ಆಮೇಲೆ ಲೋಕಲ್ ಹುಲ್ಲು ತೋಟದಲ್ಲಿ ಬರುತ್ತೆ ಸರ್, ನಮಗೆ ಕಡ್ದು ಮುಗ್ಸಕ್ ಆಗೋದಿಲ್ಲ ಸರ್, ಅಷ್ಟು ಹುಲ್ಲು ಬರ್ತಾ ಇದೆ.
1: ಹೊರಗಿಂದ ಏನೋ ತಗೊಳ್ತೀರಾ? ಹೊರಗಿದ್ದ ಪ್ಯಾಕೆಟ್ ತಿಂಡಿ
0: ಇಲ್ಲ, ಆ ತರದೇನಿಲ್ಲ. ಈಗ ಜೊತೆಗೆ ಬೇಸಿಗೆಯಲ್ಲಿ ಸ್ವಲ್ಪ ನಾವು ಈ ಹಿಂಡಿಗಳನ್ನ ಸ್ವಲ್ಪ ಕೊಡ್ತೀವಿ, ಸೈಲೇಜ್ ಸ್ವಲ್ಪ ಕೊಡ್ತೀವಿ ಬೇಸಿಗೆಯಲ್ಲಿ ಮಾತ್ರ, ಯಾಕಂದ್ರೆ ತುಂಬಾ ಬಿಸಿಲಿರುತ್ತೆ, ಅವಾಗ ಸ್ವಲ್ಪ ಹಸಿಮೇವು ಸ್ವಲ್ಪ ಕಡಿಮೆ ಆಗುತ್ತಲ್ಲ ಆ ಟೈಮಲ್ಲಿ. ಜನವರಿಯಿಂದ ಸ್ವಲ್ಪ ಒಂದು 2-3 ತಿಂಗಳು ನಮ್ಮ ಪಕ್ಕದ ಊರಲ್ಲಿ ಒಬ್ರು ತರಿಸ್ತಾರೆ ರಾಣೆಬೆನ್ನೂರಿಂದ ಸೈಲೇಜ್, ಅವಾಗ ಸ್ವಲ್ಪ ಇರ್ಲಿ ನೋಡೋಣ, ಜೊತೆಗೆ ಇವಕ್ಕೆ ಅಭ್ಯಾಸ ಇರ್ಲಿ ಅಂತೇಳಿ ಹೋದ ವರ್ಷದಿಂದ ಶಾಂಪಲ್ ನೋಡ್ತಾ ಇದೀವಿ. ತುಂಬಾ ಬಹಳ ಇಷ್ಟಪಟ್ಟು ತಿಂತಾವ ಅದನ್ನ.
1: ಇದರ ಒಂದು ಕೊಟ್ಟಿಗೆ

0: ನಿರ್ವಹಣೆಗೆ ಬಂದ್ರೆ ನೀವು ಯಾವ ರೀತಿಯಿಂದ ಇದು ಮಾಡಿದ್ರಿ
1: ಸರ್? ನಮ್ದು
0: ಅಳವಡಿಸ್ಕೊಂಡಿದ್ದೀರಿ, ಓಪನ್ ಆಗಿ ಬಿಟ್ಟಿರ್ತೀರಾ?
1: ಇಲ್ಲ ಸರ್, ಕೊಟ್ಟಿಗೆ ಅಂದ್ರೆ ಫಸ್ಟ್ ನಾವು ಮನೆಗಿಂತ ನಾವು ಮನೆ ಕಟ್ಟಿದ್ದೆ ಈ 4 ವರ್ಷದ ಈಚೆ. ಆದ್ರೆ ಫಸ್ಟ್ 2009 ಒಂದು ವ್ಯವಸ್ಥಿತವಾಗಿ ಕೊಟ್ಟಿಗೆ ಮಾಡಿದ್ವಿ. ಯಾಕೆಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಕೊಟ್ಟಿಗೆ, ವ್ಯವಸ್ಥಿತವಾಗಿ ಒಂದು ಕಾಂಕ್ರೀಟ್ ನೆಲ ಮತ್ತೆ ಸುತ್ತ ಗೋಡೆ, ಜಾನುವಾರುಗಳಿಗೆ ಗಾಳಿ ಬೆಳಕು ಆ ರೀತಿ ವ್ಯವಸ್ಥೆ ಇರೋ ರೀತಿಯಲ್ಲಿ. ಆಮೇಲೆ ಅವಕ್ಕೆ ಹುಲ್ಲಿನ ಹುಲ್ಲು ಹಾಕಕ್ಕೆ ಎರಡು ಕಡೆ ಹುಲ್ಲು ವೇಸ್ಟ್ ಆಗದಿದ್ದಂಗೆ. ಆಮೇಲೆ ನೀರಿನ ಟ್ಯಾಂಕ್ ಕೊಟ್ಟಿಗೆ ಒಳಗೇನೆ, ಅವಕ್ಕೆ ಎಷ್ಟು ಬೇಕು ಬೆಳಗ್ಗೆ ನಾವು ಬಿಟ್ಟಾಗ ಅಥವಾ ಸಂಜೆ ಬರುವಾಗ ಅವಕ್ಕೆ ಎಷ್ಟು ಬೇಕು ಅಷ್ಟು ನೀರು ಕುಡ್ಕೊಂಡು ಹೋಗೋ ರೀತಿ ನೀರಿನ ವ್ಯವಸ್ಥೆ ಆ ರೀತಿ ಎಲ್ಲ ಮಾಡಿದೀವಿ. ಜೊತೆಗೆ ಕಾಂಕ್ರೀಟ್ ಚೆನ್ನಾಗಿದೆ, ತೊಳಿತೀವಿ ಮಳೆಗಾಲದಲ್ಲಿ ಡೈಲಿ ತೊಳಿತೀವಿ ಕೊಟ್ಟಿಗೆನ. ಆ ತೊಳೆದ್ ನಮ್ದು ಬಯೋಡೈಜೆಸ್ಟ್ ಟ್ಯಾಂಕಿ ಹೋಗುತ್ತೆ, ಅದನ್ನ ನಾವು ಮಳೆಗಾಲದಲ್ಲಿ ಭತ್ತದ ಗದ್ದೆಗೆ ಬಳಸ್ತೀವಿ, ಬೇಸಿಗೆಲ್ಲಿ ಅಡಿಕೆ ತೋಟಕ್ಕೆಲ್ಲ ಬಳಸ್ತೀವಿ ಸರ್. ಅದು
0: ಈಗ ಸದ್ಯ ಚಳಿಗಾಲದಲ್ಲಿ.
1: ಹಾ ಸರ್.
0: ಈಗ ಆಹಾರ ಪದ್ಧತಿಗೆ ಬಂದ್ರೆ ಸ್ವಲ್ಪ ಜಾಸ್ತಿನೇ ಅದಕ್ಕೆ ಆಹಾರ
1: ಬೇಕಾಗುತ್ತೆ ಸರ್.
0: ನಿಮ್ಗೆ ಏನ್ ಅನಿಸ್ತದೆ ಈ ಆಹಾರ ಯಾವ ರೀತಿಯಿಂದ ಕೊಡಬೇಕು, ಆಮೇಲೆ ಖರ್ಚು ಜಾಸ್ತಿ ಬರುತ್ತೆ ಅಂತ ಅನ್ಸುತ್ತಾ? ಹೇಗ ಅನ್ಸುತ್ತೆ?
1: ಅನ್ಸುತ್ತೆ, ಯಾಕೆಂದ್ರೆ ಈಗ ಪೂರ್ತಿ ನಾವು ಜಾನುವಾರು ಹೈನುಗಾರಿಕೆಯಲ್ಲಿ ಖರೀದಿ ಹೊರಗಡೆಯಿಂದ ಖರೀದಿ ಮಾಡಿ ಸಾಕಿದ್ರೆ ಮೇಂಟೈನ್ ಮಾಡಕ್ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ,
0: ತುಂಬಾ ಕಷ್ಟ ಮತ್ತೆ ಖರ್ಚು ಜಾಸ್ತಿ ಬರ್ತದೆ
1: ನಮಗೆ. ಹಾಲಿನಕ್ಕಿಂತ ಗೊಬ್ಬರಕ್ಕಿಂತ ಖರ್ಚು ಜಾಸ್ತಿ ಆಗ್ಬಿಡುತ್ತೆ. ಈಗೇನು ಅಂದ್ರೆ ನಮಗೆ ಮೇವು ನಮ್ದೇ ಸ್ವಂತ ಸಿಗ್ತಾ ಇದೆ, ಆಮೇಲೆ ಈಗ ಚಳಿಗಾಲದಲ್ಲಿ ಒಣಹುಲ್ಲುನು ನಾವು ಹಾಕ್ತಿವಿ, ಚಳಿ ಇರೋದ್ರಿಂದ ಸ್ವಲ್ಪ ಒಣಹುಲ್ಲು ಅದನ್ನು ಕೊಡ್ತೀವಿ, ನಮ್ದೇ ಸಿಗುತ್ತಲ್ಲ ಭತ್ತದ ಹುಲ್ಲು ಅದನ್ನು ಕೊಡ್ತೀವಿ, ಜೊತೆಗೆ ಸ್ವಲ್ಪ ಹಿಂಡಿನ ಕೊಡ್ತೀವಿ. ಒಂದೊಂದು ಎಮ್ಮೆಗಳು ಒಂದು ಅರ್ಧ ಕೆಜಿ ದಿವಸ, ಆಮೇಲೆ ನಮ್ಮ ಮನೆಯದು ಮುಸುರೆ ಅಡಿಗೆ ತ್ಯಾಜ್ಯ ಎಲ್ಲ ಬರುತ್ತೆ ಅನ್ನ ಒಂದು ಬಿಟ್ಟು ಆ ತ್ಯಾಜ್ಯ ಅದನ್ನೆಲ್ಲ ಸೇರಿಸಿ ನಾವು, ಆಮೇಲೆ ಈ ಬಟಾಣಿ ಹೊಟ್ಟು ಈ ತರದ್ದೆಲ್ಲ ಸ್ವಲ್ಪ ಅದರಲ್ಲಿ ಪೋಷಕಾಂಶ ಇರುತ್ತಲ್ಲ, ಈ ತರ ಹೊಟ್ಟುಗಳನ್ನೆಲ್ಲ ಸ್ವಲ್ಪ ನೆನೆ ಹಾಕಿ ಹಿಂಡಿ ಜೊತೆ ಮಿಶ್ರಣ ಮಾಡಿ ಕೊಡ್ತೀವಿ.
0: ಆಮೇಲೆ ಈಗ ರೋಗ ರುಜಿನಗಳು ಬಂದ್ರೆ ಡಾಕ್ಟರ್ನ ಇದ್ ಮಾಡ್ತೀರಾ ಇಲ್ಲ ಮನೆ ಮದ್ದಾಗಿನೇ ಮನೆಯಲ್ಲೇನೆ?
1: ಸಣ್ಣ ಪುಟ್ಟ ಶೀತ ಇಂಥದ್ಕಲ್ಲ ನಮ್ಮಲ್ಲಿ ನಮ್ಮ ಅಮ್ಮವರು ಈ ಸ್ವಲ್ಪ ಹೇಳ್ತಾರೆ, ಈ ಕಾಳುಮೆಣಸು ಈ ಶುಂಠಿ ಈ ತರದನ್ನೆಲ್ಲ ನಾವು ಜಜ್ಜಿ ಪುಡಿ ಮಾಡಿ ಅವಕ್ಕೆಲ್ಲ ತಿನ್ನಿಸ್ತೀವಿ. ಇನ್ನು ನಮಗೆ ಗೊತ್ತಾಗುತ್ತೆ ರೋಗ ಲಕ್ಷಣಗಳು, ಅಂತ ಸಂದರ್ಭದಲ್ಲಿ ನಮಗೆ ಪಶು ಇಲಾಖೆಯ ಸಂಪರ್ಕ ಇದ್ದಾರೆ,
0: ಪಶುವೈದ್ಯರು.
1: ಹಾ, ಪಶುವೈದ್ಯರು ಸಂಪರ್ಕ ಇದ್ದಾರೆ, ಅವರು ನಾವು ಸಂಪರ್ಕ ಮಾಡ್ತೀವಿ. ಆಮೇಲೆ ವ್ಯಾಕ್ಸಿನ್ ಗಳೇನು ಬೇಕಿದ್ದಾಗ ವ್ಯಾಕ್ಸಿನ್ ಗಳು
0: ಅವರೇ ಕೊಡ್ತಾರೆ,
1: ಕೊಡ್ತಾರೆ,
0: ಸಮಸ್ಯೆ ಏನಿಲ್ಲ,
1: ಏನು ಸಮಸ್ಯೆ ಇಲ್ಲ, ಆರೋಗ್ಯವಾಗಿದಾವೆ. ನಮಗೆ ಹಾಸ್ಪಿಟಲ್ ಖರ್ಚು ತುಂಬಾ ಕಡಿಮೆ, ನಾವೇನು ನೀಟಾಗಿ ಮೇಂಟೈನ್ ಮಾಡೋದು ಅಂದ್ರೆ ಅವ್ರಿಗೆ ಹೊಟ್ಟೆ ಒಳಗೆ ಒಂದು ವ್ಯವಸ್ಥಿತವಾಗಿ
0: ಆಹಾರ ಕೊಡಬೇಕು,
1: ಹೊಟ್ಟೆ ಒಳಗೆ ಕರೆಕ್ಟ್ ಆಗಿ ನೀಟಾಗಿ ಕೊಡ್ತಾ ಇರ್ತೀವಿ. ಇನ್ನು ಆಹಾರ ಬೇಕು ಅಂದಾಗ ಆಹಾರ ಮೇಂಟೈನ್ ಮಾಡ್ತೀವಿ,
0: ಈ ರೀತಿಯಿಂದ ನಿರ್ವಹಣೆ ಮಾಡ್ತಾ ಇದ್ದೀರಾ?
1: ಹಾ ಸರ್.
0: ವಯಸ್ಸಾದ ಒಂದು ಹಸುಗಳು ಆ ಎಮ್ಮೆಗಳು ಮಾರಾಟ ಮಾಡಿ ಮತ್ತೆ ಹೊಸದಾಗಿ ಇದ್ ಮಾಡೋದು ಅಥವಾ ಯಾವುದೋ ಬಡ್ಕಲು ಆತರದ್ದು ಆಮೇಲೆ ರೋಗ ಇರ್ತಕ್ಕಂಥದ್ದು ಏನಾದ್ರೂ
1: ಇಲ್ಲ ಸರ್? ಈಗ ನಮ್ಮಲ್ಲಿ ಈಗ ಹೆಂಗೆ ಅಂದ್ರೆ ನಮ್ಮಲ್ಲಿ ಕೊಟ್ಟಿಗೆ ಅಂದ್ರೆ ಒಬ್ಬ ಮನೆ ಸದಸ್ಯರು ತರಾನೇ ಆಗ್ಬಿಟ್ಟಿದೆ, ನಮ್ಮ ತಂದೆ ತಾಯಿಗಾಗಿ ನಮ್ಮ ಕುಟುಂಬದ ಎಲ್ಲರಿಗೂ. ನಮಗೆ ವಯಸ್ಸಾದ್ಮೇಲೆ ಅದು ಮಾರಾಟ ಮಾಡಕ್ ಮನ್ಸು ಬರೋದಿಲ್ಲ, ಯಾಕಂದ್ರೆ ಇಷ್ಟು ವರ್ಷ ನಮ್ಮನ್ನ ಸಾಕಿರ್ತವೆ, ನಾವು ಅವನ್ನ ಯಾರ ಕಡುಕರಿಗೋ ಅಥವಾ ಬೇರೆ ಯಾರಿಗೋ ಕಡುಕರಿ ಕೊಡಕ್ಕೆ ಮನ್ಸು ಬರೋದಿಲ್ಲ. ನಮ್ಮ ಅಮ್ಮ ಅದಕ್ಕೆಲ್ಲ ಒಪ್ಪೋದಿಲ್ಲ, ಅವು ಏನೇ ಆಗ್ಲಿ ನಾವೇ ಕಡೆಯವರಿಗೂ ನಾವೇ ನೋಡ್ತೀವಿ,
0: ನೋಡ್ಕೋತೀರ.
1: ಆಮೇಲೆ ಅವು ಸುತ್ತೋದ ನಂತರ ನಾವು ತಗೊಂಡೋಗಿ ಎಲ್ಲ ಬೀದಿ ಬಿಸಾಕೋದಿಲ್ಲ, ಅವನ್ನ ಗುಂಡಿ ಮಾಡಿ ಆ ಗುಂಡಿಗೆ ಆ ಹೂತ ಹಾಕ್ತೀವಿ ಸರ್. ಯಾಕಂದ್ರೆ ನಾವು ಒಂದೊಂದು ದೈವತ್ವ ಭಾವನೆಯಿಂದ ನೋಡ್ತಾ ಇರ್ತೀವಿ, ನಮಗೂ ಅವಿಂದ ಸಾಕಷ್ಟು ಲಾಭ ಪಡ್ಕೊಂಡಿರ್ತೀವಿ. ಅದಕ್ಕೋಸ್ಕರ ನಮ್ಮ ಕುಟುಂಬದವ್ರು ನಾವು ಯಾವ ರೀತಿ ಕಡೆಗೆ ನೋಡ್ಕೊಳ್ತೀವೋ ಅದೇ ತರ ಜಾನುವಾರುಗಳನ್ನು ನಾವು ನೋಡ್ತೀವಿ ಸರ್.
0: ಅಲ್ಲ, ಕೆಲವೊಬ್ರು ಅದನ್ನ ಅದರ ಉಪಯೋಗ ತಗೊಂಡು ಬೇಕಾದಾಗ ಉಪಯೋಗಿಸಿಕೊಂಡು ಬೇಕಾಗದೆ ಇದ್ದಾಗ ಮಾರಾಟ ಮಾಡಿ ಮತ್ತೆ ಹೊಸದು ತಗೊಳ್ಳೋದು ಆತರದ್ದು ನೋಡಿರ್ತೀವಿ, ಕೇಳಿರ್ತೀವಿ ನಾವು.
1: ತುಂಬಾ ಜನ ಮಾಡ್ತಾರೆ ಸರ್. ಕೆಲವರು ಹೆಂಗೆ ಅಂದ್ರೆ ಮತ್ತೆ ಯಾಕೆ ಸತ್ತೋದ ನಂತರ ಎತ್ತದು ಇಳಿಸೋದು ಅಥವಾ ಏಜ್ ಆದ್ಮೇಲೆ ಅವನ್ನ ದಿವಸ ಚಾಕ್ರಿ ಮಾಡೋದು ಕಷ್ಟ ಆಗ್ತೈತೆ,
0: ಕಷ್ಟ ಆಗ್ತದೆ.
1: ಆ ಉದ್ದೇಶಕ್ಕೋಸ್ಕರ ಕೆಲವರು ಮಾಡ್ತಾರೆ.
0: ನಮ್ಮ ಕೇಳುಗರಿಗೆ, ನಮ್ಮ ರೈತ ಬಾಂಧವರಿಗೆ, ಅದರಲ್ಲಿ ವಿಶೇಷವಾಗಿ ಯುವ ಜನತೆಗೆ ಆಮೇಲೆ ರೈತ ಅಪಿ ವರ್ಗದವರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಕೃಷಿಯ
1: ನನ್ನ ಅನುಭವದಲ್ಲಿ ನನಗೆ ಸಾಮಾನ್ಯವಾಗಿ ಈಗ 16-17 ವರ್ಷಕ್ಕಲ್ಲೇ ಸಂಸಾರದ ಕುಟುಂಬದ ಜವಾಬ್ದಾರಿ ಬಿತ್ತು, ಜೊತೆಗೆ ನನಗೆ ನಮ್ಮ ಸಂಬಂಧಕ್ಕೆ ಸ್ವಲ್ಪ ಸಪೋರ್ಟ್ ಇತ್ತು, ನಮ್ಮ ಸಹೋದರ
0: ಸಪೋರ್ಟ್
1: ಇತ್ತು, ಅನಿವಾರ್ಯವಾಗಿ ಕೃಷಿ ಬರಲೇಬೇಕಾಯ್ತು, ಬಂದೆ. ಆದ್ರೆ ಕೃಷಿಯಲ್ಲಿ ವ್ಯವಸ್ಥಿತವಾಗಿ ನಾವು ಅಚ್ಚುಕಟ್ಟಾಗಿ ಆ ಸಮಯಕ್ಕೆ ತಕ್ಕಂತೆ ತಾಳಮೆ ಬೇಕು, ಬೇರೆಯವರಿಂದ ನೋಡಿ ತಿಳ್ಕೋಬೇಕು ತುಂಬಾ ಅಷ್ಟು. ಈಗ ನಾನ್ ಕಲ್ತಿದ್ದೆ ಹೆಚ್ಚು, ನನ್ ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋ ಭಾವನೆ ಇಟ್ಕೊಂಡ್ರೆ ಕೃಷಿಕ ಮುಂದೆ ಬರಕ್ ಸಾಧ್ಯ ಇಲ್ಲ. ಹತ್ತಾರು ಜನ ರೈತರದ್ದು ಅನುಭವ ತಗೊಳ್ಬೇಕು, ಅನುಭವಿಗಳು ವಿಜ್ಞಾನಿಗಳು ಅನುಭವ ತಿಳ್ಕೊಳ್ಬೇಕು. ತಿಳ್ಕೊಂಡು ನಾವು ಕೃಷಿಯನ್ನ ವ್ಯವಸ್ಥಿತವಾಗಿ
0: ಮಾಡಿದ್ದೆ
1: ಹವಾಮಾನಕ್ಕೆ ತಕ್ಕಂತೆ, ನಮ್ಮ ವಲಯಕ್ಕೆ ತಕ್ಕಂತೆ.

0: ಕಾಶ್ಮೀರದಲ್ಲಿ ಆಪಲ್ ಬೆಳೀತಾರೆ ಅಂತ ಹೇಳಿ ನಾವು ಇಲ್ಲಿ ಬೆಳೆಯಕ್ಕಾಗೋದಿಲ್ಲ. ನಮ್ಮ ವಾತಾವರಣದಲ್ಲಿ ಯಾವ್ದು ಬೆಳೆಯಕ್ ಸಾಧ್ಯ? ಆ ಕೃಷಿನ ನಾವು ವ್ಯವಸ್ಥಿತವ ಮಾಡಿದ್ರೆ ಖಂಡಿತ 100ಕ್ಕೆ 100 ಕೃಷಿಯಲ್ಲಿ ಯಶಸ್ವಿಯಾಗಕ್ಕೆ ಸಾಧ್ಯ ಇದೆ. ನೆಮ್ಮದಿ ಇದೆ, ಒಳ್ಳೆ ಆರೋಗ್ಯ ಇದೆ, ಸಂತೋಷ ಇದೆ. ನಿಮಗೆ ಬೇಕು ಅಂದಾಗ ಎಲ್ಲಿ ಬೇಕಾದ್ರೂ ಹೋಗ್ಬಹುದು, ಬರ್ಬೋದು. ಯಾವುದೇ ಕಟ್ಟುಪಾಡುಗಳಿರೋದಿಲ್ಲ. ಒಬ್ಬ ಸರ್ಕಾರಿ ಉದ್ಯೋಗಿ ಅಥವಾ ಕಂಪನಿ ಉದ್ಯೋಗಿ ಅಂದ್ರೆ ಅವರಿಗೆ ನೀ ಇಂದಿಷ್ಟು ಸಮಯದಿಂದ ಇಂದಿಷ್ಟು ಸಮಯ ಕೆಲಸ ಮಾಡಲೇಬೇಕು ಅಂತ
1: ಇರ್ತವೆ.
0: ಒತ್ತಡ ಇರುತ್ತೆ. ಆ ತರದ ಒತ್ತಡಗಳು ಕೃಷಿಕನಿಗಿರೋದಿಲ್ಲ. ಕೆಲವೇ ಸಂದರ್ಭಗಳಲ್ಲಿ ಈ ಅಡಿಕೆ ಕೊಯ್ಲು ಈ ತರ ಕೊಯ್ಲುಗಳು ಆ ಸಂದರ್ಭದ ಸ್ವಲ್ಪ ಒಂದು ವಾರ 15 ದಿವಸ ಬಿಟ್ರೆ ಆಮೇಲೆ ಸಾಮಾನ್ಯ ಕೃಷಿಕ ಫ್ರೀನಾಗಿ ಇರ್ತಾನೆ. ಅವನು ದಿನನಿತ್ಯದ ಕೆಲಸಗಳನ್ನ ಸಮಯಕ್ಕೆ ತಕ್ಕಂತೆ ಮಾಡ್ಕೊಂಡ್ರೆ ಕೃಷಿಯಲ್ಲಿ ಇರೋಷ್ಟು ನೆಮ್ಮದಿ ಯಾವುದರಲ್ಲೂ ಇರಲ್ಲ ಅಂತ ನನ್ನ ಒಂದು ಅನುಭವ ಸರ್.
1: ಕೇಳಿದಿರಲ್ಲ ರೈತ ಬಾಂಧವರೇ, ಇದುವರೆಗೆ ಗುರುರಾಜ್ ಅವರು ನಮ್ಮ ಜೊತೆ ಅವರ ಒಂದು ಸಮಗ್ರ ಕೃಷಿ, ವಿಶೇಷವಾಗಿ ಇದರಲ್ಲಿ ವಾಣಿಜ್ಯ ಬೆಳೆಗಳ ಒಂದು ನಿರ್ವಹಣೆ ಯಾವ ರೀತಿಯಿಂದ ಮಾಡಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಾರೆ. ಆಕಾಶವಾಣಿ ಭದ್ರಾವತಿ FM ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ಧನ್ಯವಾದ ಸರ್. ನಮಸ್ಕಾರ.
0: ನಮಸ್ಕಾರ ಸರ್.
2: ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.
3: ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಈ ಕುರಿತು ಹೊಸನಗರ ತಾಲೂಕು ನಂಜವಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಎನ್ಬಿ ಗುರುರಾಜ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೃಷಿ ಉಳಿಸಿ ಅಭಿಯಾನದ ಕುರಿತು ಮಾಹಿತಿ.
4: ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ.
5: ಕಿಸಾನ್ ಭಾಯಿ ನಮಸ್ಕಾರ. ಹಮ್ ಹೇ ಗ್ರಾಮ ರಮಸಿಯಾ ಮೇ ಯೇ ಗ್ರಾಮ ಪಂಚಾಯತ್ ಸದಾಲತ್ಪುರ ಮೇ ಆ ರಹಾ ಹೈ ಔರ್ ಯಹಾಂ ಸೇ ಖೇತ್ ಬಚಾವೋ ಅಭಿಯಾನ ಕಾ ಆಜ್ ಸೇ ಶುಭಾರಂಭ ಕರ್ ರಹೇ ಹೈ ಕೇಂದ್ರೀಯ ಕೃಷಿ ಮಂತ್ರಿ ಆದರಣೀಯ ಶ್ರೀ ಶಿವರಾಜ್ ಸಿಂಗ್ ಜೀ ಚೌಹಾನ್. ತೋ ಆಯಿಯೆ ಹಮ ಯಹಾಂ ಜೋ ವಿಶೇಷಜ್ಞ ಉನ್ಸೇ ಬಾತ್ಚೀತ್ ಕರ್ತೇ ಸರ್ ಆಪ್ ಅಪ್ನಾ ಪರಿಚಯ ದೇಂಗೇ.
6: ಮೈ ಕೋಮಲ್ ಪ್ರಸಾದ್ ಭಗತ್, ಉಪ ಸಂಚಾಲಕ ಕೃಷಿ ರಾಯಸೇನ್ ಹೂ. ಔರ್ ಜೋ ಆಜ್ ಕಾಲ ಜೋ ಕಾರ್ಯಕ್ರಮ ಹೈ ಖೇತ್ ಬಚಾವೋ ಅಭಿಯಾನ, ಮಾನ್ಯ ಕೃಷಿ ಮಂತ್ರಿ ಶ್ರೀ ಶಿವರಾಜ್ ಚೌಹಾನ್ ಜೀ ಕೇ ಮಾರ್ಗದರ್ಶನ ಮೇ ಪೂರಾ ಏಕ್ ಮಹಿನಾ ಈ ಕಾರ್ಯಕ್ರಮ ಚಲೇಗಾ. 1 ಜೂನ್ ಸೇ ಲೇಕೇ 30 ಜೂನ್ ತಕ್ ಇಸ್ ಕಾರ್ಯಕ್ರಮ ಕಾ ಜೋ ಮುಖ್ಯ ಉದ್ದೇಶ ಹೈ ಖೇತಿ ಮೇ ಜೋ ಕಿಸಾನ್ ಭಾಯಿ ಜೋ ಅಧಿಕ ಮಾತ್ರಾ ಮೇ ಉರ್ವರಕೋ ಕಾ ಉಪಯೋಗ ಕರ್ತೇ ಔರ್ ನಿಯಮಿತ ರೂಪ ಮೇ ಉರ್ವರಕೋ ಕಾ ಉಪಯೋಗ ಕರ್ತೇ ಹೈ ಉನ್ಕೋ ಯಾನೀ ಹಮೇ ಸಮಝಾಯ್ ದೇನಾ ಹೈ. ಸಬ್ಸೇ ಪಹಲಿ ತೋ ಹಮೇ ಯಾನೀ ಕಿಸಾನೋ ಕೇ ಖೇತೋ ಕೀ ಮಿಟ್ಟಿ ಕೀ ನಮೂನಾ ಲೇನಾ ಹೈ ಔರ್ ಉನ್ಕೀ ಜೋ ರಿಪೋರ್ಟ್ ಆತೀ ಹೈ ಉಸ್ಕೇ ಆಧಾರ ಪೇ ಹೀ ಸಂತುಲಿತ ಮಾತ್ರಾ ಮೇ ಉರ್ವರಕೋ ಕೋ ಉಪಯೋಗ ಕರ್ನೆ ಕೇ ಲಿಯೇ ಕಿಸಾನ್ ಭಾಯಿಯೋ ಕೋ ಸಲಹಾ ದೇನಾ ಹೈ. ಸಾಥ್ ಹೀ ಸಾಥ್ ಕಿಸಾನ್ ಭಾಯಿ ಮೇ ಕುಛ ಭ್ರಾಂತಿ ಹೈ ಕೀ ಮಾತ್ರ DAP ಕಾ ಹೀ ಉಪಯೋಗ ಕರ್ಕೇ ಫಸಲ್ ಅಚ್ಛೀ ಹೋತೀ ಹೈ ತೋ ಹಮೇ ಬತಾನಾ ಹೈ ಕೀ ಫಸಲೋ ಕೋ 17 ಪ್ರಕಾರ ಕೇ ಪೋಷಕ ತತ್ವೋ ಕೀ ಜರೂರತ್ ಪಡ್ತೀ ಹೈ. ಸಭಿ ಪ್ರಕಾರ ಕೇ ಪೋಷಕ ತತ್ವ ಜಬ್ ತಕ್ ಖೇತೋ ಮೇ ನೀ ಡಾಲೆಂಗೇ ತಬ್ ತಕ್ ಹಮಾರಾ ಖೇತ್ ಉನ್ನತ ನೀ ಹೋ ಸಕ್ತಾ ಹೈ ಔರ್ ಜಮೀನ್ ಹಮಾರೀ ಉಪಜಾವು ನಹೀ ಹೋ ಸಕ್ತೀ, ಏಕ್ ಪ್ರಕಾರ ಸೇ ಮೃತ ಹೋ ಸಕ್ತೀ ಹೈ. ತೋ ಸಬ್ಸೇ ಪಹಲೆ ಕಿಸಾನ್ ಭಾಯಿಯೋ ಕೋ ಜೈವಿಕ ಖಾದೋ ಕಾ ಉಪಯೋಗ ಕರ್ನಾ ಹೈ ಜಿಸ್ಮೇ ಪ್ರಮುಖ ರೂಪ ಸೇ ಗೋಬರ್ ಕೀ ಖಾದ, ಕೆಚುವಾ ಖಾದ, ನಾಡಿ ವಿಧಿ ಸೇ ಬನೀ ಖಾದ, ಹರಿ ಖಾದ ಕಾ ಉಪಯೋಗ ಕರ್ನಾ ಹೈ. ಇಸ್ಕೆ ಬಾದ್ ಮೇ ಹೀ ಹಮೇ ಜೈವಿಕ ಖಾದೋ ಕಾ ಉಪಯೋಗ ಕರ್ನಾ ಹೈ. ಪ್ರಾಕೃತಿಕ ಖಾದ ಜೈಸೆ ಪ್ರಾಕೃತಿಕ ರೂಪ ಸೇ ಜೀವಾಮೃತ ಹುವಾ ಇಸ್ಕಾ ಉಪಯೋಗ ಕರ್ನಾ ಹೈ, ಅಮೃತ ಕಾ ಉಪಯೋಗ ಕರ್ನಾ ಹೈ ಔರ್ ಇಸ್ಕೆ ಬಾದ್ ಮೇ ಹಮೇ ರಾಸಾಯನಿಕ ಖಾದೋ ಕಾ ಉಪಯೋಗ ಕರ್ನಾ ಹೈ ಜಿಸ್ಸೆ ಕಿ ಹಮಾರಿ ಫಸಲ್ ಅಚ್ಛೀ ಹೋ ಸಕೆ. ಸಾಥ್ ಹೀ ಸಾಥ್ ಯದಿ ಕೀಡೆ ಬಿಮಾರಿ ಭೀ ಲಗ್ತೀ ಹೈ ತೋ ಸಬ್ಸೆ ಪಹಲೆ ಹಮೇ ಜೈವಿಕ ಕೀಟನಾಶಕೋ ಕಾ ಉಪಯೋಗ ಕರ್ನಾ ಹೈ ಔರ್ ಉಸ್ಕೆ ಬಾದ್ ಮೇ ಹೀ ಅನ್ಯ ರಾಸಾಯನಿಕ ಖಾದೋ ಕಾ ಉಪಯೋಗ ಕರ್ನಾ ಹೈ, ರಾಸಾಯನಿಕ ದವಾ ಕಾ ಉಪಯೋಗ ಕರ್ನಾ ಹೈ.
5: ಸರ್ ಏಕ್ ಸವಾಲ್ ಯೇ ಹೈ ಕಿ ಅಬ್ ಯೇ ಜೋ ಅಭಿಯಾನ ಹಮ್ ಶುರು ಕರ್ ರಹೇ ಹೈ ಖೇತ್ ಬಚಾವ್ ಅಭಿಯಾನ, ತೋ ಹಮೇ ಕ್ಯಾ ಜರೂರತ್ ಪಡ್ ಗಯೀ ಆಜ್ ಖೇತೋ ಕೋ ಬಚಾನೆ ಕೀ?
6: ಜೈಸೆ ಆಧುನಿಕತಾ ಕೇ ಇಸ್ಮೇ ಹಮ್ ಲೋಗ್ ಭೂಮಿ ಕಾ ದೋಹನ್ ಕರ್ತೇ ಜಾ ರಹೇ ಹೈ, ಅಧಿಕ ಪೈದಾವಾರ ಲೇತೇ ಜಾ ರಹೇ ಹೈ. ಜೈಸೆ ರಾಯಸೇನ್ ಜಿಲ್ಲಾ ಹೀ ದೇಖಾ ಜಾಯೇ ತೋ ಇಸ್ಮೇ 3 ಫಸಲ್ ಹಮ ಲಗಾತಾರ ಲೇ ರಹೇ ಹೈ. ಖರೀಫ್ ಮೇ ಪ್ರಮುಖ ಫಸಲ್ ಯಹಾಂ ಕೀ ಧಾನ ಹೈ, ಉಸ್ಕೆ ಬಾದ್ ಗೇಹೂ ಲೇ ರಹೇ ಹೈ ಔರ್ ಥರ್ಡ್ ಫಸಲ್ ಮೇ ಮೂಂಗ್ ಲೇ ರಹೇ ಹೈ. ತೋ ಹಮೇ ಯಾನೀ ಜಮೀನ್ ಮೇ ಉಪಜಾವು ಕ್ಷಮತಾ ಬನಾಯೇ ರಖನೆ ಕೇ ಲಿಯೇ ಇನ್ ಕಿಸಾನೋ ಕೋ ಜಾಗೃತ ಕರ್ನಾ ಬಹುತ್ ಅವಶ್ಯಕ ಹೈ, ತಾಕಿ ಭೂಮಿ ಕಾ ದೋಹನ್ ಭೀ ನಾ ಹೋ, ಸಂತುಲಿತ ಮಾತ್ರಾ ಮೇ ರಾಸಾಯನಿಕ ಖಾದ ಜೈವಿಕ ಖಾದ ಕಾ ಉಪಯೋಗ ಕರೇ ಔರ್ ಪೈದಾವಾರ ಅಚ್ಛೀ ಹೋ, ತಾಕಿ ಹಮಾರೇ ಪೂರ್ವಜೋ ನೇ ಜೋ ಹಮೇ ಜಮೀನ್ ದಿಯಾ ಹೈ ಯಹೀ ಜಮೀನ್ ಹಮ ಆನೆ ವಾಲಿ ಪೀಢಿ ಕೋ ಸ್ವಸ್ಥ ಜಮೀನ್ ದೇ ಸಕೆ.
5: ಆಕಾಶವಾಣಿ ಭೋಪಾಲ್ ಸೇ ಬಾತ್ ಕರ್ನೆ ಕೇ ಲಿಯೇ ಆಪ್ಕಾ ಸರ್ ಬಹುತ್ ಬಹುತ್ ಧನ್ಯವಾದ.
6: ಧನ್ಯವಾದ ಸರ್.
4: ಇದುವರೆಗೆ ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಹಾಗೂ ನಿರ್ಮಾಣ

ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದಿರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನು ಈಗ ಸಮಯ 7:30 20 ಸೆಕೆಂಡ್ಗಳು.

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಪ್ರಿಯ ಕೇಳುಗರೇ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳುಗರೆ, ನಾಳೆ ಬೆಳಿಗ್ಗೆ 6:45 ಹೆಲ್ತ್ ಅಂಡ್ ಆರೋಗ್ಯ ಸೂತ್ರದಲ್ಲಿ ಮಾನಸಿಕ ಒತ್ತಡ ಈ ಕುರಿತು ಡಾ ಗಿರಿಧರ್ ಕೆಜೆ ಅವರಿಂದ ಮಾಹಿತಿಯನ್ನು ಆಲಿಸಿದರೆ 7:15 ದಾವಣಗೆರೆಯ ಜಿಲ್ಲಾ ಪ್ರವಾಸಿ ತಾಣ ಈ ಕುರಿತು ಎಂಎನ್ ಸುಂದರರಾಜ್ ಅವರಿಂದ ಕಣ್ವೆ ಕುಪ್ಪೆ ಕೋಟೆ ರಂಗಯ್ಯನ ದುರ್ಗದ ಅಪರೂಪ ವನ್ಯಜೀವಿಧಾಮ ಹಾಗೂ ಬ್ರಾಹ್ಮಣರೊಬ್ಬರು ನಿರ್ಮಿಸಿದ ಅಪರೂಪದ ಚರ್ಚ್ ಬಗ್ಗೆ ಮಾಹಿತಿಯನ್ನು ಆಲಿಸಲಿದ್ದೀರಿ. ಇನ್ನು 8:30 ಅಂತಾರಾಷ್ಟೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನ ಈ ಕುರಿತು ಶಿವಮೊಗ್ಗದ ಮನೋವೈದ್ಯರಾದ ಡಾ ವೈಆರ್ ರಾಜಶೇಖರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಲತೇಶ್ ಪಾಲ್ದನಿ. 9:05 ಮಿಕ್ಸ್ ಮೆಲೋಡಿ. 9:35 ಭಾವಗೀತೆಗಳು. 10:00 ಹಾಡು ಮಾತಾಡು. 11:00 ಚಿತ್ರಗೀತೆಗಳನ್ನು ಆಲಿಸಿದರೆ 11:30 ಸೇವಾ ಮಾಹಿತಿ. ನಂತರ 11:45 ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಶ್ರೀ ಗುರುದೇವರ ಭಜನೆ ಪದವನ್ನು ಕೇಳಲಿದ್ದೀರಿ. ಚಿತ್ರದುರ್ಗ ಜಿಲ್ಲೆ ಗಾಂಧಿನಗರದ ಶ್ರೀ ರೇವಣಸಿದ್ದಪ್ಪ ಮತ್ತು ತಂಡದವರಿಂದ.

ಶ್ರೋತೃಗಳಿಗೆ ಈಗ ಸಮಯ ಆಗ್ತಿದೆ 7:34. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಬೆಂಗಳೂರು ಕೇಂದ್ರದಿಂದ ಆಲಿಸಲಿದ್ದೀರಿ. ಅದಾದ ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಂದಿಗೆ.

0: ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಸಮಯ ಸರಿಯಾಗಿ 7:35 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ದದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ವಾರ್ತೆಗಳ ವಿವರ. ಮಾದಕ ವಸ್ತುಗಳ ಪಿಡುಗು ರಾಷ್ಟೀಯ ಭದ್ರತೆ ಮತ್ತು ಯುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಭೀತಿಯಾಗಿದ್ದು ಇದರ ವಿರುದ್ದದ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ಎನ್ ಕಾರ್ಡ್ 10ನೇ ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2004ರಿಂದ 2014ರ ಅವಧಿಯಲ್ಲಿ 26 ಲಕ್ಷ ಕೆಜಿ ಇದ್ದ ಸಿಂಥೆಟಿಕ್ ಮಾದಕ ವಸ್ತುಗಳ ಜಪ್ತಿ ಪ್ರಮಾಣವು 2014ರಿಂದ 2026ರ ಅವಧಿಯಲ್ಲಿ 1,18,00,000 ಕೆಜಿಗೆ ಏರಿಕೆಯಾಗಿದೆ. ಇದು ಮಾದಕ ವಸ್ತು ಜಾಲದ ವಿರುದ್ದ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ವಸ್ತುಗಳ ಬೇಡಿಕೆ ಹಾಗೂ ಪೂರೈಕೆ ಕಡಿತ ಮತ್ತು ಪುನರ್ವಸತಿಗೆ ಒತ್ತು ನೀಡುವ ಮಾದಕ ವಸ್ತು ನಿಯಂತ್ರಣ ದೃಷ್ಟಿಕೋನ ಪತ್ರ 2026-2029 ಬಿಡುಗಡೆ ಮಾಡಿದರು. ಇದರ ಜೊತೆಗೆ ಸುಮಾರು 6,000 ಕೋಟಿ ರೂಪಾಯಿ ಮೌಲ್ಯದ 2,09,500 ಕೆಜಿಗೂ ಅಧಿಕ ಮಾದಕ ವಸ್ತುಗಳನ್ನು ನಾಶಪಡಿಸುವ ಮಾದಕ ವಸ್ತು ವಿಲೇವಾರಿ ಪಾಕ್ಷಿಕಕ್ಕೂ ಚಾಲನೆ ನೀಡಿದ ಗೃಹ ಸಚಿವರು, ಈ ಕ್ರಮವು ಮಾದಕ ವಸ್ತು ಜಾಲಗಳಿಗೆ ದೃಢ ಸಂದೇಶ ರವಾನಿಸಲಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಒಂದು ಸಾಮೂಹಿಕ ಚಳುವಳಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಬಿಎಸ್ ವರ್ಮಾ ಅವರ ಲೇಖನವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಮಾದಕ ವಸ್ತು ಮುಕ್ತ ಭಾರತ ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಆಂದೋಲನದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿಯವರು ನಾಳೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನಿಜುವೆಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 589ಕ್ಕೆ ಏರಿಕೆಯಾಗಿದ್ದು ಸುಮಾರು 3,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರ

0: ವಾದ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7.2 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪನಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ವಿಶ್ವದ ಹಲವು ದೇಶಗಳು ವೆನಿಜುವೆಲಾದ ರಕ್ಷಣಾ ಕಾರ್ಯಕ್ಕೆ ನೆರವು ನೀಡುವುದಾಗಿ ಘೋಷಿಸಿವೆ. ಭಾರತ ಸರ್ಕಾರ ಕೂಡ ಆಪರೇಷನ್ ಆಮಿಸ್ಟಾಡ್ ಮೂಲಕ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ ಎರಡು ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳೊಂದಿಗೆ ಇಂದು ವೆನಿಜುವೆಲಾಕ್ಕೆ ಪ್ರಯಾಣ ಬೆಳೆಸಿವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು ಎರಡು ಭೀಷ್ಮ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಹಾಗೂ ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿದೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ದುರಂತದ ಬಗ್ಗೆ ಸಂತಾಪ ಸೂಚಿಸಿ ಪರಿಹಾರ ಕಾರ್ಯಗಳಿಗೆ ಅಗತ್ಯವಿರುವ ಎಲ್ಲಾ ಬೆಂಬಲವನ್ನು ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದ ಸಂದೇಶವನ್ನು ಉಲ್ಲೇಖಿಸಿರುವ ಅಧ್ಯಕ್ಷರು ಅಂತಾರಾಷ್ಟೀಯ ಮಟ್ಟದಲ್ಲಿ ವ್ಯಕ್ತವಾಗುತ್ತಿರುವ ಬೆಂಬಲವನ್ನು ಶ್ಲಾಘಿಸಿದ್ದಾರೆ ಹಾಗೂ ಭಾರತದ ಈ ಸಹೋದರತ್ವದ ಮನೋಭಾವಕ್ಕೆ ವೆನಿಜುವೆಲಾ ಪರವಾಗಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಜಪಾನ್ ನಡುವಿನ 16ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲು ಜಪಾನ್ ಪ್ರಧಾನಮಂತ್ರಿ ಸುನಾಯೆ ತಕೈಚಿ ಅವರು ಜುಲೈ 1-3 ನವದೆಹಲಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಉತ್ತಮ ಅವಕಾಶವನ್ನು ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಹಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವ ಜೊತೆಯಲ್ಲೇ ಉದ್ಯಮ ಸ್ನೇಹಿ ವಾತಾವರಣವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಆರೋಗ್ಯ ಕ್ಷೇತ್ರದಲ್ಲಿ ಜನ ವಿಶ್ವಾಸ ಕಾಯ್ದೆ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಔಷಧಗಳು ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940 ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅನ್ವಯ ಬರುವ ಸಣ್ಣ ಪುಟ್ಟ ಅಪರಾಧಗಳನ್ನು ತರ್ಕಬದ್ದಗೊಳಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳ ಭಾಗವಾಗಿ ಜಾಹೀರಾತುಗಳಿಗಾಗಿ ಸರ್ಕಾರಿ ವಿಶ್ಲೇಷಕರ ವರದಿ ಬಳಸುವುದಕ್ಕೆ ವಿಧಿಸಲಾಗುತ್ತಿದ್ದ ದಂಡದ ನಿಬಂಧನೆಯನ್ನು ಕೈಬಿಡಲಾಗಿದೆ. ಕೃತಕ ಬುದ್ದಿಮತ್ತೆ, ಪರಮಾಣು, ಬಾಹ್ಯಾಕಾಶ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳು ಭವಿಷ್ಯದ ಪ್ರಗತಿ ಹಾಗೂ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ನಿರ್ಧರಿಸಲಿವೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು, ಮುಂಚೂಣಿ ತಂತ್ರಜ್ಞಾನಗಳಲ್ಲಿ ಭಾರತವು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. ಲಂಡನ್ನಲ್ಲಿ ನಡೆದ ವಾರ್ಷಿಕ ಯುಕೆ ಭಾರತ ಪ್ರಶಸ್ತಿಗಳು 2026 ಕಾರ್ಯಕ್ರಮದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಯುಕೆ ಭಾರತ ಬಾಂಧವ್ಯವನ್ನು ಉನ್ನತೀಕರಿಸುವಲ್ಲಿ ತೋರಿದ ಅಸಾಧಾರಣ ನಾಯಕತ್ವಕ್ಕಾಗಿ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಭಾರತ ಯುಕೆ ಸಂಬಂಧಗಳನ್ನು ಬಲಪಡಿಸುತ್ತಿರುವ ಸರ್ಕಾರಗಳು, ವ್ಯವಹಾರಗಳು, ಶಿಕ್ಷಣ ತಜ್ಞರು, ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಅನಿವಾಸಿ ಭಾರತೀಯ ಸಮುದಾಯದಾದ್ಯಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ಮನ್ನಣೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರಮುಖವಾಗಿ ಭಾರತದ ರೌನಕ್ ಚೌಹಾನ್ ವಿಶ್ವದ 6ನೇ ಶ್ರೇಯಾಂಕಿತ ಮತ್ತು ಪುರುಷರ ಸಿಂಗಲ್ಸ್ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾ ತೈಪೇಯ ಚೌಟಿಯಾನ್ ಚೆನ್ ವಿರುದ್ದ 21-17, 26-24 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿ

ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಈ ಮೂಲಕ ಟೂರ್ನಿಯ ಅತಿ ದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ. ಇನ್ನು ಪುರುಷರ ಸಿಂಗಲ್ಸ್ ವಿಭಾಗದಲ್ಲೇ ಭಾರತದ ಕಿಡಂಬಿ ಶ್ರೀಕಾಂತ್ ಮಲೇಷಿಯಾದ ಲೀ ಜಿ ಜಿಯಾ ವಿರುದ್ದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ತಾನ್ವಿ ಶರ್ಮಾ, ರಕ್ಷಿತಾ ಸ್ತ್ರೀ ಮತ್ತು ದೇವಿಕಾ ಸಿಹಾಗ್ ಅಂತಿಮ ಎಂಟು ಘಟ್ಟ ಪ್ರವೇಶಿಸಿದರು. ಜರ್ಮನಿಯಲ್ಲಿ ನಡೆದ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಶೂಟರ್ಗಳು 7 ಚಿನ್ನ, 8 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ ಒಟ್ಟು 24 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಭಾರತದ ಪರವಾಗಿ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಸೇಜಲ್ ಕಾಂಬ್ಳೆ, ಪುರುಷರ 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್ನಲ್ಲಿ ಸಮೀರ್, ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ಸ್ ವಿಭಾಗದಲ್ಲಿ ರೋಹಿತ್ ಕನ್ಯಾನ್ ಮತ್ತು ಪುರುಷರ 10 ಮೀಡಕ್ ಏರ್ ರೈಫಲ್ನಲ್ಲಿ ಪ್ರೀತಮ್ ಕೇಂದ್ರೆ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಸೇಜಲ್ ವಂಶಿಕ ಮತ್ತು ನವ್ಯಾ ಬಿಷ್ಣೋಯ್ ಅವರನ್ನೊಳಗೊಂಡ ಮಹಿಳಾ ತಂಡವು ತಂಡ ವಿಭಾಗದಲ್ಲಿ ಸ್ವರ್ಣ ಪದಕ ತಂದುಕೊಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ದದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ 7:47. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳಿ ಕಲ್ ಹೋ ನಾ ಹೋ ಚಿತ್ರದ ಗೀತೆ ನಿಮಗಾಗಿ

ಹಿಂದಿ ಜಿತ ಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸೋನು ನಿಗಮ್ ಅವರ ಕಂಠಸಿರಿರುವಂತಹ ಗೀತೆ ಆಯುರ್ ಪ್ಯಾರ್ ಹೋ ಗಯಾ ಚಿತ್ರದ ಗೀತೆ ನಿಮಗಾಗಿ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದ್ರಿ.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ರ ಎಫ್ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವಂತಹ ಕಾರ್ಯಕ್ರಮಗಳನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಶ್ರೋತೃಗಳೇ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವುದು ನಿಮ್ಮ ಬಹನಿಲಿ ಗೆಳತಿ ನಳಿನಾ ಮೋಹನ್.

ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದ ವಿಶೇಷತೆಯನ್ನ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಿನಿಮಾ ಪದಬಂಧದ ಪ್ರಶ್ನೆಗಳು ನಿಮಗಾಗಿ ತೆಗೆದುಕೊಂಡು ಬಂದಿದ್ದೇನೆ. ಇನ್ನು ಯಾರ್ಯಾರು ನಮ್ಮ ಕಾರ್ಯಕ್ರಮವನ್ನ ಜಾಯಿನ್ ಆಗಿಲ್ವೋ ಅಥವಾ ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗವನ್ನ ಟ್ಯೂನ್ ಮಾಡಿಲ್ವೋ, ಬೇಗ ಬೇಗ ಟ್ಯೂನ್ ಮಾಡಿ ಅಂತ ಹೇಳ್ತಾ ಒಂದು ಪ್ರಶ್ನೆಯನ್ನ ನಿಮಗಾಗಿ ಕೇಳ್ತೇನೆ. ಅಂದ್ರೆ ಮೊದಲನೇ ಪ್ರಶ್ನೆಯ ಸುಳಿವುಗಳನ್ನ ನಿಮಗಾಗಿ ಕೊಡ್ತೇನೆ, ಅದಾದ ನಂತರ ಗೀತೆಯ ಪ್ರಸಾರವನ್ನ ಮಾಡ್ತೇನೆ. ಗೀತೆಯ ಪ್ರಸಾರದ ನಂತರ ಯಾರ್ಯಾರು ಸರಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡುವಂತಹ ಸಮಯ ಆಗಿರುತ್ತೆ. ಹಾಗಿದ್ರೆ ನೀವೆಲ್ಲರೂ ಕಾರ್ಯಕ್ರಮಕ್ಕೆ ಸೇರಿದ್ದೀರಿ ನನ್ನೊಟ್ಟಿಗೆ ಅಂತ ಭಾವಿಸ್ತಾ ಮೊದಲನೆಯ ಪ್ರಶ್ನೆಯ ಮೊದಲನೆಯ ಸುಳಿವನ್ನ ನಿಮಗಾಗಿ ನೀಡ್ತಾ ಇದ್ದೇನೆ. ಶ್ರೋತೃಗಳೇ, ಸುಳಿವುಗಳನ್ನ ಕೇಳಿ ಏನ್ ಮಾಡಬೇಕು, ಯಾವ ನಂಬರ್ಗೆ ಉತ್ತರವನ್ನ ಕಳಿಸಬೇಕು ಅಂತ ನಿಮ್ಗೆಲ್ಲ ಈಗ ತಿಳಿದೇ ಇದೆ. ಆದರೂ ಹೊಸ ಶ್ರೋತೃಗಳಿಗಾಗಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಈ ರೀತಿಯಾಗಿದೆ: 9485720 9481572600. ಇಲ್ಲಿಗೆ ನಿಮ್ಮ ಉತ್ತರಗಳನ್ನ ಕಳಿಸ್ಬೇಕು, ನಾನು ಅದನ್ನ ಓದ್ತೇನೆ ಅಂತ ಹೇಳ್ತಾ ಗೀತೆಯ ಸಿನಿಮಾ ಪದಬಂಧದ ಪ್ರಶ್ನೆಯ ಮೊದಲನೇ ಸುಳಿವು ನಿಮಗಾಗಿ. ಮೊದಲನೇ ಪ್ರಶ್ನೆಯ ಮೊದಲನೇ ಸುಳಿವು ಶ್ರೋತೃಗಳೇ, ಈ ಜೋಡಿ ನೋಡಿ ನಿರ್ದೇಶಕ ಬೇಶ್ ಎಂದಾಗ ನಿರ್ಮಾಪಕ ಈ ಚಿತ್ರಕ್ಕೆ

ಹೆಸರಿಟ್ಟಿದ್ದು ಹೀಗೆಂದು. ಶ್ರೋತೃಗಳೇ, ಮೊದಲನೇ ಸುಳಿವು ನಿಮಗಾಗಿ ಇನ್ನೊಮ್ಮೆ ತಿಳಿಸ್ತಾ ಇದ್ದೇನೆ. ಈ ಜೋಡಿ ನೋಡಿ ನಿರ್ದೇಶಕ ಬೇಷ್ ಅಂದಾಗ ನಿರ್ಮಾಪಕ ಈ ಚಿತ್ರಕ್ಕೆ ಹೆಸರಿಟ್ಟಿದ್ದು ಹೀಗೆಂದು. ಮೊದಲನೇ ಸುಳಿವು ನೋಡಿ ಆಗ್ಲೇ ನಿಮ್ಮ ಉತ್ತರಗಳು ಬರ್ತಾ ಇದ್ದಾವೆ. ಆದರೂ ಇನ್ನಷ್ಟು ಎಲ್ಲರೂ ಉತ್ತರವನ್ನು ಕಳಿಸ್ಬೇಕಲ್ವೇ, ಎಲ್ಲರೂ ನಿಮ್ಮ ಥರ ಜಾಣರಾಗಿರಲ್ಲ ಅಲ್ವಾ ಅಂತ ಹೇಳ್ತಾ ಎರಡನೇ ಸುಳಿವನ್ನು ಕೊಡ್ತಾ ಇದ್ದೇನೆ. ಅಮ್ಮ ಅಮ್ಮ ನನ್ನಮ್ಮ ಎಂದು ಹಾಡ್ತಾ ಡಾಕ್ಟರ್ ರಾಜ್ಕುಮಾರ್ ತಾಯಿ ಪಂಡರಿಬಾಯಿಯನ್ನ ಹಾರೈಕೆ ಮಾಡಿದ್ದು ಇದೇ ಚಿತ್ರದಲ್ಲಿ. ಶ್ರೋತೃಗಳೇ, ಎರಡನೇ ಸುಳಿವು ನಿಮಗಾಗಿ. ಅಮ್ಮ ಅಮ್ಮ ನನ್ನಮ್ಮ ಎಂದು ಹಾಡ್ತಾ ಡಾಕ್ಟರ್ ರಾಜ್ಕುಮಾರ್ ಅವರು ತಾಯಿ ಪಂಡರಿ ಬಾಯಿಯನ್ನ ಹಾರೈಕೆ ಮಾಡಿದ್ದು ಇದೇ ಚಿತ್ರದಲ್ಲಿ. ಸಂದೇಶಗಳು ಬಂದಿದೆ, ಇನ್ನಷ್ಟು ಸಂದೇಶಗಳು ಬರಲಿ ಅಂತ ಹೇಳ್ತಾ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲನೇ ಗೀತೆಯನ್ನು ನಿಮಗಾಗಿ ಪ್ರಸಾರಿಸ್ತಾ ಇದ್ದೇನೆ. ಎಸ್ ಜಾನಕಿ ಅವರ ಧ್ವನಿ ಇರುವಂತಹ ಈ ಗೀತೆ ಅರುಣೋದಯ ಚಿತ್ರದ ಗೀತೆ. ಇದಕ್ಕೆ ಸಂಗೀತವನ್ನು ನೀಡಿದ್ದಾರೆ ಸುದರ್ಶನ್ ಅವರು.

ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಒಂದು ಚಂದದ ಗೀತೆಯನ್ನು ಕೇಳಿ ಬಂದ್ವಿ ಅಲ್ವೇ. ಸಾಕಷ್ಟು ಜನ ನನ್ನ ಎರಡನೇ ಸುಳಿವನ್ನು ನೋಡಿ ಸ್ವಲ್ಪ ಉತ್ತರವನ್ನು

ತಪ್ಪು ಕೊಡ್ತಿದ್ದಾರೆ. ಹಾಗಾಗಿ ಇನ್ನೊಮ್ಮೆ ಪ್ರಶ್ನೆಯನ್ನ ಕೇಳ್ತೀನಿ, ಎಲ್ಲ ಸಂದೇಶಗಳು ಮುಗಿಯೋ ಅಷ್ಟರಲ್ಲಿ ನೀವು ಸರಿಯನ್ನ ಮಾಡಿ ಕಳಿಸಿದ್ರೆ ನಿಮಗೂ ಕೂಡ 100 ಮಾರ್ಕ್ಸ್ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ಈ ಜೋಡಿ ನೋಡಿ ನಿರ್ದೇಶಕ ಬೇಷ್ ಅಂದಾಗ, ಸಾರಿ ಕ್ಷಮಿಸಿ, ಮೊದಲನೇ ಸುಳಿವು, ಈ ಜೋಡಿ ನೋಡಿ ನಿರ್ದೇಶಕ ಬೇಷ್ ಅಂದಾಗ ನಿರ್ಮಾಪಕ ಈ ಚಿತ್ರಕ್ಕೆ ಹೆಸರಿಟ್ಟಿದ್ದು ಹೀಗೆಂದು. ಇನ್ನು ಎರಡನೇ ಸುಳಿವು, ಅಮ್ಮ ಅಮ್ಮ ನನ್ನ ಅಮ್ಮ ಎಂದು ಹಾಡುತ್ತಾ ಡಾಕ್ಟರ್ ರಾಜ್ಕುಮಾರ್ ತಾಯಿ ಪಂಡರಿಬಾಯಿಯನ್ನ ಹಾರೈಕೆ ಮಾಡಿದ್ದು ಇದೇ ಚಿತ್ರದಲ್ಲಿ ಎನ್ನುವಂತಹ ಸುಳಿವುಗಳನ್ನ ನಾನು ನಿಮಗೆ ನೀಡಿದ್ದೆ. ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂದ್ರೆ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಅಂತ ನೋಡೋಣ. ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರಿ. ಹಂಪಣ್ಣ ಅವರು ನ್ಯಾಮ್ತಿಯಿಂದ ಸರಿ ಉತ್ತರವನ್ನ ಕಳಿಸಿದ್ದಾರೆ. ಅಬಿಲ್ ರಾಘವೇಂದ್ರ ಅಪರ್ಹುತ ಭದ್ರಾವತಿಯಿಂದ ಸರಿ ಇದೆ ಉತ್ತರ. ಬಲೆ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಸರಿ ಇದೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಉತ್ತರ ಸರಿ ಇದೆ ಅಂತ ಹೇಳಿದ್ರಿ. ಚಿತ್ರ ಶಿವಕುಮಾರ್ ಹೊಸ್ಮನಿ ಭದ್ರಾವತಿಯಿಂದ ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ಸಲ್ಮಾ ಟೀಚರ್ ಸರಿ ಇದೆ ಉತ್ತರ. ಸುಮಿತ್ರಾ ಮಾಂಡ್ರಿ ನಾಗರಾಜ್ ಅವರು ಶಿವಮೊಗ್ಗದಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಶ್ಯಾಮಾ ಸುರೇಶ ಬಿಎಚ್ ರಸ್ತೆ ಭದ್ರಾವತಿಯಿಂದ ನಮಸ್ತೆ ಮೇಡಮ್, ನೀವು ಈಗ ಕೇಳುವ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಾ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ. ಸುಬಾನ್ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸರಿ ಇದೆ ಉತ್ತರ ಅಂತ ತಿಳಿಸ್ತಾ ಇದ್ದೇನೆ. ಮಂಜುಳಾ ಜನಾರ್ದನ್ ಉದಯ ಟೈಲರ್ ಬೂತನ್ಗುಡಿ ಭದ್ರಾವತಿಯಿಂದ ಸರಿ ಇದೆ ನಿಮ್ಮ ಉತ್ತರ ಕೂಡ. ಮಹೇಶ್ ಕುಮಾರ ಹೊನ್ನಾಳಿ ಇಂದ ಎರಡು ಉತ್ತರವನ್ನ ಕಳಿಸಿದ್ದಾರೆ. ನಿಮ್ಗೆ ಗೊತ್ತೇ ಇದೆಯಲ್ಲ, ಆದ್ರೂ ಒಂದು ಉತ್ತರ ಸರಿ ಇದೆ, ನನಗೆ ಆಪ್ಷನ್ ನ ಕೊಡೋದಕ್ಕೆ ಹೋಗ್ಬಾರ್ದು. ಶ್ರೋತೃಗಳೇ, ನೀವು ಒಂದು ಉತ್ತರವನ್ನ ಅಂದ್ರೆ ಸರಿಯಾದ ಉತ್ತರವನ್ನ ನೀವು ಕಳಿಸಬೇಕು ಅಂತ ಹೇಳ್ತಾ, ಮೋನಿಕಾ ಅವರು ಹಾಸನದಿಂದ ಸರಿ ಇದೆ ಉತ್ತರ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಸರಿ ಇದೆ ಉತ್ತರ. ಗುರುರಾಜ ವೆಂಕಟಾಪುರ ತರೀಕೆರೆ ತಾಲೂಕಿನಿಂದ ಸರಿ ಇದೆ ನಿಮ್ದು ಉತ್ತರ ಕೂಡ. ರೂಪಾ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರ ಸರಿ ಇದೆ. ಗಂಗಾಧರ್ ಬಿಜಿ ಹೊಸ್ಮನೆ ಭದ್ರಾವತಿಯಿಂದ ಉತ್ತರವನ್ನ ಕಳಿಸಿದ್ರಿ. ವಿನಯ್ ಶಿವಮೊಗ್ಗದಿಂದ ಸರಿನಾ ಮೇಡಮ್ ಅಂದಾಜಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ಸರಿ ಇದೆ. ಇನ್ನು ಮುಂದಿನ ಸಂದೇಶ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಗೌರಿ ಮಂಡಗದ್ದೆ ಗೌರಿ ಅವರು ಮಂಡಗದ್ದೆ ಹೋಬಳಿಯಿಂದ ತಮ್ಮ ಉತ್ತರವನ್ನ ಕಳಿಸಿದ್ದಾರೆ. ಉತ್ತರ ಸರಿ ಇದೆ. ಈಶಣ್ಣ ಮತ್ತಿಗಾರಹಳ್ಳಿ ಮೊಣಕಾಲೂರು ತಾಲೂಕಿಂದ ಸರಿ ಇದೆ ನಿಮ್ದು ಉತ್ತರ ಅಂತ ಹೇಳ್ತಾ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಉತ್ತರವನ್ನ ಕಳಿಸಿದ್ದಾರೆ. ನಿಮ್ಮ ಉತ್ತರ ಕೂಡ ಸರಿ ಇದೆ. ಶ್ರೋತೃಗಳೇ, ಸಾಕಷ್ಟು ಜನ ಮತ್ತೆ ಸುಳಿವನ್ನ ಹೇಳಿದ್ಮೇಲೆ ಉತ್ತರವನ್ನ ಸರಿ ಮಾಡಿ ಕಳಿಸಿದ್ದೀರಿ. ಎಲ್ಲರ ಉತ್ತರಗಳು ಕೂಡ ಸರಿಯಾಗಿದೆ. ಈಗ ಇನ್ನುಳಿದ ಶ್ರೋತೃಗಳಿಗೆ ಅಂದ್ರೆ ಉತ್ತರ ಯಾರು ಕಳಿಸಿಲ್ಲ ಅವರಿಗೆ ನಾನು ಉತ್ತರವನ್ನ ಹೇಳುವಂತಹ ಸಮಯ ಇದು. ಉತ್ತರ ಆಗಿತ್ತು ಬಲೆ ಜೋಡಿ. ಎಲ್ಲರೂ ಕಳಿಸಿದ್ದೀರಿ ಸರಿಯಾದ ಉತ್ತರವನ್ನೇ. ಯಾರ್ಯಾರು ಕಳಿಸಿಲ್ಲ ಬೇಜಾರಾಗಬೇಡಿ ಅಂತ ಹೇಳ್ತಾ ಎರಡನೆಯ ಪ್ರಶ್ನೆಗೆ ಹೋಗುವಂತಹ ಸಮಯ. ಶ್ರೋತೃಗಳೇ, ಎರಡನೇ ಪ್ರಶ್ನೆಯ ಮೊದಲನೇ ಸುಳಿವು ನಿಮಗಾಗಿ. ಈ ಗೌರಿ ಮೊಮ್ಮಗನನ್ನ ನೋಡಿ ಮನಸಾರೆ ಶಿವು ಮೆಚ್ಚಿದಾಗ ಮೂಡಿಬಂದ ಚಿತ್ರವೇ ಈ ಚಿತ್ರದ ಹೆಸರು. ಈ ಗೌರಿ ಮೊಗವನ್ನ ನೋಡಿ ಮನಸಾರೆ ಶಿವು ಮೆಚ್ಚಿದಾಗ ಮೂಡಿಬಂದ ಚಿತ್ರವೇ ಈ ಚಿತ್ರದ ಹೆಸರು. ಇದು ಮೊದಲನೇ ಸುಳಿವು. ಇನ್ನು ಎರಡನೇ ಸುಳಿವು, ಗೌರಮ್ಮ ನಿನ್ನ ಗಂಡ ಯಾರಮ್ಮ ಎಂದು ಹ್ಯಾಟ್ರಿಕ್ ಹೀರೋ ಕೇಳಿದ್ದು ಇದೇ ಚಿತ್ರದಲ್ಲಿ. ಎರಡನೇ ಸುಳಿವು ಕೇಳಿದ ತಕ್ಷಣ ಪಟಾಪಟ ಅಂತ ಉತ್ತರಗಳು ಬರ್ತಾ ಹೋಗುತ್ತೆ. ಆದರೂ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಇನ್ನೊಂದು ಗೀತೆಯನ್ನ ಕೇಳಿ ಬಂದ ನಂತರ ನಿಮ್ಮ ಎಲ್ಲರ ಉತ್ತರವನ್ನ ತೆಗೆದುಕೊಳ್ತೇನೆ. ಶ್ರೋತೃಗಳೇ, ಇನ್ನೊಮ್ಮೆ ನಾನು ನಿಮಗೆ ಸುಳಿವುಗಳನ್ನ ಕೊಡ್ತಾ ಇದ್ದೇನೆ. ಏನಪ್ಪ ಅಂತ ಹೇಳಿದ್ರೆ ಎರಡನೇ ಪ್ರಶ್ನೆಯ ಮೊದಲನೇ ಸುಳಿವು, ಈ ಗೌರಿ ಮೊಗವನ್ನ ನೋಡಿ ಮನಸಾರೆ ಶಿವು ಮೆಚ್ಚಿದಾಗ ಮೂಡಿ ಬಂದ ಚಿತ್ರವೇ ಈ ಚಿತ್ರದ ಹೆಸರು. ಗೌರಮ್ಮ ನಿನ್ನ ಗಂಡ ಯಾರಮ್ಮ ಅಂತ ಹ್ಯಾಟ್ರಿಕ್ ಹೀರೋ ಕೇಳಿದ್ದು ಇದೇ ಚಿತ್ರದಲ್ಲಿ. ಉತ್ತರ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ನೀವೆಲ್ಲರೂ ಸಂದೇಶವನ್ನ ಕಳಿಸಬೇಕಾದಂತಹ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ ಈಗೆಲ್ಲ ನಿಮಗೆ ತಿಳಿದೇ ಇದೆ. ಆದರೂ ಇನ್ಯಾರ್ಯಾರು ಹೊಸದಾಗಿ ಕಾರ್ಯಕ್ರಮವನ್ನ ಜಾಯ್ನ್ ಆಗಿದ್ದೀರಿ ಅವರಿಗಾಗಿ ಈ ಸಂಖ್ಯೆ ಹೇಳಿ ತಿಳಿಸ್ತಾ ಇದ್ದೀನಿ. 9485727260 9481572600 ಇಲ್ಲಿಗೆ ನಿಮ್ಮೆಲ್ಲ

ನಿಮ್ಮೆಲ್ಲರ ಉತ್ತರಗಳು ಬರಲಿ. ಈ ಒಂದು ಗೀತೆಯ ನಂತರ ನಿಮ್ಮೆಲ್ಲರ ಉತ್ತರಗಳನ್ನ ನಾನು ಓದ್ತೇನೆ ಅಂತ ಹೇಳ್ತಾ ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆ ಅಸಾಧ್ಯ ಅಳಿಯ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತವನ್ನ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

my sweetie, what a lovely beauty. Hey, you're pretty.

ಸಾಕಷ್ಟು ಜನ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ಯಾರ್ಯಾರು ಯಾವ ಯಾವ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಮೊದಲನೇ ಸಂದೇಶವನ್ನು ಕಳಿಸಿದ್ದಾರೆ ಅಂದರೆ ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಸರಿದೇವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಅಂಪಣ್ಣ ಅವರು ನ್ಯಾಮತಿಯಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರಹುತ್ತ ಭದ್ರಾವತಿಯಿಂದ, ನಿಮ್ಮ ಸಂದೇಶಗಳಿಗೆಲ್ಲ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಗೌರಿ ಮಡಗದ್ದೆ ಹೋಬಳಿ ಇಂದ ತಮ್ಮ ಉತ್ತರವನ್ನು ಕಳಿಸಿದ್ರೆ, ಗೋವಿಂದ್ ಗೋವರ್ಧನ್ ರಾವ್ ಜಿಎಚ್ ಗುಲ್ಲುಕೋಟೆ ಹೊನ್ನಾಳಿ ತಾಲೂಕು, ಅಲ್ಲಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ರಿ. ಇನ್ನು ಸುಬಾನ್ ಕುರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಗಂಗಾಧರೇಶ್ ಬಿಜಿ ಹೊಸ್ಮನೆ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ರಿ. ಗೌರಮ್ಮ ಅವರು ಹಾವೇರಿಯಿಂದ, ಎಂ ಈಶಣ್ಣ ಮತ್ತಿಗಾರಹಳ್ಳಿ ಮೊಣಕಾಲೂರು ತಾಲೂಕಿನಿಂದ, ಮಂಜುಳಾ ಜನಾರ್ದನ್ ಉದ್ಯಾಟೆಲ್ ಬೂತನಗುಡಿಯಿಂದ, ನಂತರ ಮಂಜುನಾಥ್ ಅವರು ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ, ಪ್ರಸಾರ ಆಗ್ತಿರುವ ಎಲ್ಲಾ ಗೀತೆಗಳು ಚೆನ್ನಾಗಿದೆ, ಹಾಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಹೇಳ್ಬಿಟ್ಟು ಉತ್ತರವನ್ನ ಕಳಿಸಿದ್ದೀರಿ, ಉತ್ತರ ಕೊಡುವ ಪ್ರಯತ್ನವನ್ನ ಮಾಡಿದ್ದೀರಿ ಅಂತ ಹೇಳ್ತಾ, ಮುಂದಿನ ಸಂದೇಶ ಶ್ಯಾಮ ಸುರೇಶ ಬಿಎಚ್ ರಸ್ತೆ ಭದ್ರಾವತಿಯಿಂದ ಸರಿಯಾಗಿ ಉತ್ತರವನ್ನ ಕಳಿಸಿದ್ರೆ, ಮೋನಿಕಾ ಅವರು ಹಾಸನದಿಂದ ಸರಿ ಉತ್ತರವನ್ನ ಕಳಿಸಿದ್ದಾರೆ, ಚಿತ್ರ ಶಿವಕುಮಾರ್ ಅವರು ಹೊಸ್ಮನೆ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ಹೆಚ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಉತ್ತರವನ್ನ ಕಳಿಸಿದ್ದಾರೆ, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರವನ್ನ ಕಳಿಸಿದ್ರೆ, ಮಹೇಶ್ ಕಂಬಾರ್ ಹೊನ್ನಾಳಿಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ, ಗುರುರಾಜ ವೆಂಕಟಾಪುರ ತರೀಕೆರೆ ತಾಲೂಕಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ

ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಹಾಗೆ ಉತ್ತರ ಅಲ್ವಾ ಮೇಡಮ್ ಅಂತ ಕೇಳಿದ್ದಾರೆ. ಖಂಡಿತ ಸರಿ ಇದೆ. ಇನ್ನು ಕಲ್ಪನಾ ಅವರು ಶಿವಮೊಗ್ಗದಿಂದ. ಶುಭ ಸಂಜೆ ಮೇಡಮ್, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಅವರು ಲಕ್ಷ್ಮಿ ಸೈಕಲ್ ಶಾಪ್ನಿಂದ. ಈಗ ಉತ್ತರವನ್ನ ಸರಿ ಮಾಡಿ ಕಳಿಸಿದ್ದಾರೆ ಇವರು. ಇನ್ನು ಮುಂದಿನ ಸಂದೇಶ ಮನಮೆಚ್ಚಿ. ಬಾಯಿ ತಪ್ಪಿ ನಾನೇ ಉತ್ತರವನ್ನ ಹೇಳ್ಬಿಟ್ಟೆ, ಆದರೂ ಅಡ್ಡಿ ಇಲ್ಲ. ನಾಗರಾಜ್ ಕೆ ಮಮತಾ ಸೂರಜ್ ಅವರು ಭದ್ರಾವತಿ ಮಾಳೇನಹಳ್ಳಿಯಿಂದ ತಮ್ಮ ಉತ್ತರವನ್ನ ಕಳಿಸಿದ್ರೆ ಸಲ್ಮಾ ಟೀಚರ್ ಉತ್ತರವನ್ನ ಕಳಿಸಿದ್ದೀರಿ. ಎರಡು ಉತ್ತರವನ್ನ ಕಳಿಸಿದ್ದಾರೆ, ಸರಿ ಇದೆ ಒಂದು ಉತ್ತರ ಅದರಲ್ಲಿ. ಗೌರಿಬಿದನೂರು ಚಿಕ್ಕಮಗಳೂರು ಜಿಲ್ಲೆಯಿಂದ ಸುರೇಶ್ ಭಟ್ ಅವರು ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ಶಿವಮೊಗ್ಗದಿಂದ ವಿನಯ್ ಅವರು ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಗೌರಿ ಮಗವು ಚಂದಿರನಂತೆ ಈ ಹಾಡು, ಈ ನಾನು ಹೇಳಿದ್ನಲ್ಲ ಮನ ಮೆಚ್ಚಿದ ಹುಡುಗಿ ಶಿವರಾಜ್ ಕುಮಾರ್, ರಾಣಿ ಸುಧಾರಾಣಿ ಅಭಿನಯದ ಅಂಬಿಕಾ ಧರ್ಮಸ್ಥಳದಿಂದ ಆ ಚಿತ್ರದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಂಬಿಕಾ ಅವರು ಧರ್ಮಸ್ಥಳದಿಂದ. ಇನ್ನು ಸುಮಿತ್ರಾ ಮಾಂಡ್ರೆ ನಾಗರಾಜ್ ಅವರು ಸರಿಯಾದ ಉತ್ತರವನ್ನೇ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಶ್ರೋತೃಗಳೇ, ಈಗೆಲ್ಲರಿಗೂ ಆಗಲೇ ಉತ್ತರ ಗೊತ್ತಾಗಿದೆ, ಯಾಕಂದರೆ ಈಗ ಆಲ್ರೆಡಿ ನಾನು ಬಾಯಿ ತಪ್ಪಿ ಹೇಳಿಬಿಟ್ಟೆ. ಹಾಗಾಗಿ ತೊಂದರೆ ಇಲ್ಲ, ನನ್ನ ಸುಳಿವುಗಳಾಗಿತ್ತು. ಈ ಗೌರಿ ಮೊಗವನ್ನು ನೋಡಿ ಮನಸಾರೆ ಶಿವು ಮೆಚ್ಚಿದಾಗ ಮೂಡಿ ಬಂದ ಚಿತ್ರವೇ ಈ ಚಿತ್ರದ ಹೆಸರು ಅಂತ ಹೇಳಿದ್ದೆ. ಇನ್ನು ಎರಡನೇ ಸುಳಿವಾಗಿತ್ತು, ಗೌರಮ್ಮ ನಿನ್ನ ಗಂಡ ಯಾರಮ್ಮ ಎಂದು ಹ್ಯಾಟ್ರಿಕ್ ಇರು ಕೇಳಿದ್ದು ಇದೇ ಚಿತ್ರದಲ್ಲಿ ಅಂತ ಹೇಳಿದ್ದೆ. ಉತ್ತರ ಆಗಿತ್ತು ಮನ ಮೆಚ್ಚಿದ ಹುಡುಗಿ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದೀರಿ, ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ, ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ಇದು. ಶ್ರೋತೃಗಳೇ, ಮೂರನೇ ಪ್ರಶ್ನೆಯ ಮೊದಲನೆಯ ಸುಳಿವು ಈ ರೀತಿಯಾಗಿದೆ. ದುಷ್ಯಂತ ಶಕುಂತಲೆ ಮಹಾಕಾವ್ಯದ ಕರ್ತೃವಿನ ಮೇಲೆ ಕೇಂದ್ರೀಕೃತವಾದ ಕತೆ ಈ ಚಿತ್ರದ ಹೆಸರು. ಇನ್ನೊಮ್ಮೆ ತಿಳಿಸ್ತಾ ಇದ್ದೀನಿ, ಉತ್ತರವನ್ನ ಕಲಿಸೋದ್ರ ಮೂಲಕ ನಿಮ್ಮೆಲ್ಲರ ಸಂದೇಶಗಳು ಬರಲಿ, ಯಾವುದೇ ರೀತಿಯ ಕಾಂಪಿಟೇಷನ್ ನಮ್ಮ ಶ್ರೋತೃಗಳ ನಡುವೆ ಬೇರ, ಎಲ್ಲರೂ ಉತ್ತರವನ್ನ ಕಳಿಸಿದ್ರೆ ನಮಗೆ ಖುಷಿಯಾಗತ್ತೆ ಅಂತ ಹೇಳ್ತಾ, ದುಷ್ಯಂತ ಶಕುಂತಲೆ ಮಹಾಕಾವ್ಯದ ಕರ್ತೃವಿನ ಮೇಲೆ ಕೇಂದ್ರೀಕೃತವಾದ ಕತೆ ಈ ಚಿತ್ರದ ಹೆಸರು. ಇನ್ನು ಎರಡನೆಯ ಸುಳಿವಾಗಿದೆ, ಕಮಲೆ ಕಮಲೋತ್ಪತ್ತಿ ಎಂಬ ಡಿಂಡಿಮ ಕವಿಯ ಒಗ್ಗಟ್ಟಿನ ಸಾಲನ ಬಿಡಿಸಿ ತನ್ನ ದೊರೆಯ ಮರ್ಯಾದೆ ಉಳಿಸಿದ ಈ ಕವಿ ಕಾಳಿಯ ನಿಜವಾದ ಸೇವಕ. ಶ್ರೋತೃಗಳೇ, ಇನ್ನೊಮ್ಮೆ ಎರಡನೇ ಸುಳಿವನ್ನ ಹೇಳ್ತಿದ್ದೀನಿ, ಕಮಲೆ ಕಮಲೋತ್ಪತ್ತಿ ಎಂಬ ಡಿಂಡಿಮ ಕವಿಯ ಒಗ್ಗಟ್ಟಿನ ಸಾಲನ್ನು ಬಿಡಿಸಿ ತನ್ನ ದೊರೆಯ ಮರ್ಯಾದೆಯನ್ನ ಉಳಿಸಿದ ಈ ಕವಿ ಕಾಳಿಯ ನಿಜವಾದ ಸೇವಕ. ಸಾಕಷ್ಟು ಉತ್ತರಗಳು ಬಂದಿದೆ, ನೀನು ನಾನು ಹೇಳುವ ಮಾತೇ ಇಲ್ಲ, ಖಂಡಿತ ಸರಿಯಾಗಿನೇ ಸಂದೇಶಗಳು ಬರ್ತಾ ಇದೆ. ಹಾಗಾಗಿ ಇನ್ನೊಂದು ಚಂದದ ಗೀತೆಯನ್ನ ಕೇಳಿ ಬರೋಣ. ಗೀತೆಯ ನಂತರ ಯಾರ್ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನಾನು ತಿಳಿಸ್ತೇನೆ, ನಿಮ್ಮೆಲ್ಲರ ಸಂದೇಶವನ್ನ ಕೂಡ ನಾನು ಓದ್ತೇನೆ ಅಂತ ಹೇಳ್ತಾ ನಮ್ಮ ಮುಂದಿನ ಗೀತೆ

ಒಂದು ಚಿನ್ನದ ಗೀತೆಯನ್ನ ಅಸಂಭವ ಚಿತ್ರದಿಂದ ಕೇಳಿ ಬಂದ್ವಿ ಅಲ್ವಾ. ವಾಣಿ ಜಯರಾಮ್ ಹಾಗೂ ಜೆ ಯೇಸುದಾಸ್ ಅವರ ಕಂಠ ಸೇರಿದಂತಹ ಒಂದು ಸೊಗಸಾದ ಗೀತೆಯನ್ನ ಕೇಳಿದ್ವಿ. ಗೀತೆಯ ಪ್ರಸಾರಕ್ಕೂ ಮುಂಚೆ ಪ್ರಶ್ನೆಯನ್ನ ಕೇಳಿದ್ದೆ, ಯಾರೆಲ್ಲ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ರೇಕೆರೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ರೆ, ಹಂಪಣ್ಣ ಅವರು ನ್ಯಾಮತಿಯಿಂದ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಹಾವೇಲ್ ರಾಘವೇಂದ್ರ ಅಪರುತ ಭದ್ರಾವತಿಯಿಂದ, ಎಂಸಿ ಮಂಜುನಾಥ್ ಗುರುಪುರ ಶಿವಮೊಗ್ಗದಿಂದ, ಮಂಜುಳಾ ಜನಾರ್ದನ್ ಉದಯ ಟೈಲರ್ ಬೂತನ್ಗುಡಿ ಭದ್ರಾವತಿಯಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಗಂಗಾಧರೇಶ್ ಬಿಜಿ ಹೊಸ್ಮನೆ ಭದ್ರಾವತಿಯಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ರವೀಂದ್ರ ಸಂಪತ್ ಬೆನಕನಹಳ್ಳಿಯಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆ. ಈ ಚಿತ್ರ ಇರಬಹುದು ಮೇಡಮ್ ಅಂತ ಕಳಿಸಿದ್ದಾರೆ. ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದ. ಇನ್ನು ಮುಂದಿನ ಸಂದೇಶ, ದೊರೆನಾಳು ಶಿವು ತರೀಕೆರೆ ತಾಲೂಕಿನಿಂದ ಉತ್ತರವನ್ನ ಕಳಿಸಿದ್ರೆ, ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ನಿಂದ ತಮ್ಮ ಉತ್ತರವನ್ನ ಕಳಿಸಿದ್ದಾರೆ. ಹಳೆಯ ಪ್ರಶ್ನೆಗೂ ಇವರು ತಡವಾಗಿ ಉತ್ತರ, ನಿಮ್ಮ ಉತ್ತರ ತಡವಾಗಿ ನನ್ನನ್ನು ತಲುಪಿದೆ, ಹಾಗಾಗಿ ಎರಡೂ ಪ್ರಶ್ನೆಯ ಉತ್ತರಗಳು ಕೂಡ ಸರಿ ಇದೆ ವೀಣಾ ಅವರೇ ಅಂತ ಹೇಳ್ತಾ. ಮುಂದಿನ ಸಂದೇಶ, ಗುರುರಾಜ್ ವೆಂಕಟಾಪುರ ತರೀಕೆರೆ ತಾಲೂಕಿನಿಂದ, ಎಂಈಶ್ವರ ಮತ್ತಿಗಾರಹಳ್ಳಿ ಮೊಣಕಾಲೂರು ತಾಲೂಕಿನಿಂದ, ಮಂಜುಳಾ ಅವರು ಜನ್ನಾಪುರದಿಂದ, ಮಂಜುನಾಥ ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಸಲ್ಮಾ ಟೀಚರ್ ಅವರು, ನಂತರ ಶ್ಯಾಮ್ ಸುರೇಶ್ ಬಿಎಚ್ ರಸ್ತೆ ಭದ್ರಾವತಿಯಿಂದ, ಮಹೇಶ್ ಕುಮಾರ ಹೊನ್ನಾಳಿಯಿಂದ, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಆಶಾ ಪ್ರಕಾಶ್ ನಂದಿನಿ ಅವರು ಕೋಲಾರದಿಂದ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಗೌರಿ ಮಂಡಗದ್ದೆ ಹೋಬಳಿಯಿಂದ, ನಂತರ ರಾಜು ಅವರು ಶಂಕರ್ ಘಟ್ಟದಿಂದ, ಅಪ್ರೀತಿಯ ಸಹೋದರಿಗೆ

ರಾತ್ರಿಯ ಶುಭಾಕಾಂಕ್ಷಿಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತೇಳಿ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ಶಿವಮೊಗ್ಗದಿಂದ ವಿನಯ್ ಅವರು, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಅವರು. ನಂತರ ಕಲ್ಪನಾ ಅವರು ಶಿವಮೊಗ್ಗದಿಂದ. ನಂತರ ಧರ್ಮಸ್ಥಳದಿಂದ ಅಂಬಿಕಾ ಅವರು, ಕೃಷಿನಗರ ಶಿವಮೊಗ್ಗದಿಂದ ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯ್ ಕುಮಾರ್ ಅವರು ಹಾಗೂ ಡಾಕ್ಟರ್ ಪ್ರವೀಣ್ ರವರು ಉತ್ತರವನ್ನ ಕಳಿಸಿದ್ರೆ ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ. ಶಾರದಾ ಹೋಮ್ಗಾರ್ಡ್ ಉಜನೀಪುರ ಭದ್ರಾವತಿಯಿಂದ. ನಂತರ ರೂಪಾ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರವನ್ನ ಕಳಿಸಿದ್ದಾರೆ. ವಾಸುಕಿ ವಿಜಯಲಕ್ಷ್ಮಿ ಅವರು ಸಾಗರದಿಂದ, ಈ ಉತ್ತರ ಅಲ್ವಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಮೂಡಲ ವಿಟ್ಲಾಪುರ ದಿಂದ ಪದ್ಮಾ ಶ್ರೀಧರ್, ಪನ್ನಗಾಟಿ ಅನಂತಕುಮಾರ್ ಅವರು. ಖಂಡಿತ ಸರಿ ಇದೆ ಮೋನಿಕಾ ಅವರು ಹಾಸನದಿಂದ. ನಂತರ ಚಂದ್ರಕಲಾ ಜಗದೀಶ್ ಹೊಸ ಸಿದ್ದಾಪುರ ಭದ್ರಾವತಿಯಿಂದ. ಎಲ್ಲರ ಸಂದೇಶಗಳನ್ನು ಓದಿ ಮುಗಿಸಿದ್ದೇನೆ. ಎಲ್ಲರೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ. ಒಂದಿಬ್ಬರು ತಪ್ಪು ಮಾಡಿದ್ದೀರಿ, ತೊಂದರೆ ಇಲ್ಲ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದೇ ಸರತಿ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೇನೆ. ಈಗ ನಾನು ಉತ್ತರವನ್ನು ಹೇಳುವಂತಹ ಸಮಯ. ನನ್ನ ಪ್ರಶ್ನೆ ಇದಾಗಿತ್ತು, ದುಷ್ಯಂತ ಶಕುಂತಲೆ ಮಹಾಕಾವ್ಯದ ಕರ್ತೃವಿನ ಮೇಲೆ ಕೇಂದ್ರೀಕೃತವಾದ ಕತೆ ಈ ಚಿತ್ರದ ಹೆಸರು. ಇನ್ನು ಎರಡನೆಯ ಸುಳಿವಾಗಿತ್ತು, ಕಮಲೇ ಕಮಲೋತ್ಪತ್ತಿ ಎಂಬ ಡಿಂಡಿಮ ಕವಿಯ ಒಗಟಿನ ಸಾಲನ ಬಿಡಿಸಿ ತನ್ನ ದೊರೆಯ ಮರ್ಯಾದೆ ಉಳಿಸಿದ ಈ ಕವಿ ಕಾಳಿಯ ನಿಜವಾದ ಸೇವಕ ಎಂಬ ಎರಡು ಸುಳಿವುಗಳನ್ನ ಕೊಟ್ಟಿದ್ದೆ. ಉತ್ತರ ಇದಾಗಿತ್ತು, ಕವಿರತ್ನ ಕಾಳಿದಾಸ. ಶ್ರೋತೃಗಳೇ, ಉತ್ತರ ಆಗಿತ್ತು ಕವಿರತ್ನ ಕಾಳಿದಾಸ. ಎಲ್ರಿಗೂ ಗೊತ್ತಾಗಿದೆ ಅಲ್ವಾ? ಗೊತ್ತಾಗಿದೆ ಅಂತಾನೆ ಭಾವಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ. ನೋಡೋಣ ಇದೆಲ್ಲ ಎಷ್ಟು ಜನ ಸರಿಯಾಗಿ ಉತ್ತರವನ್ನ ಕೊಡ್ತೀರಾ ಅಂತ. ನನ್ನ ಮುಂದಿನ ಪ್ರಶ್ನೆಯ ಮೊದಲನೆಯ ಸುಳಿವು, ಈ ಚಿತ್ರದಲ್ಲಿ ನಟಿ ರೋಜಾ ಮತ್ತು ರಮ್ಯಾ ಕೃಷ್ಣರ ನೆಚ್ಚಿನ ಪತಿರಾಯ ಎಲ್ಲದಕ್ಕೂ ಅವಾಂತರ. ಶ್ರೋತೃಗಳೇ, ಮೊದಲನೇ ಸುಳಿವಾಗಿದೆ, ಈ ಚಿತ್ರದಲ್ಲಿ ನಟಿ ರೋಜಾ ಮತ್ತು ರಮ್ಯಾ ಕೃಷ್ಣರ ನೆಚ್ಚಿನ ಪತಿರಾಯ ಎಲ್ಲದಕ್ಕೂ ಅವಾಂತರವನ್ನ ಮಾಡ್ಕೊಂತಾನೆ. ಇನ್ನು ಸುಳಿವು ಎರಡಾಗಿದೆ, ಮುದ್ದಾಡೆಂದಿದೆ ಮಲ್ಲಿಗೆ ಹೂ, ಮನಸೇ ಎಂದಿದೆ ಸಂಪಿಗೆ ಹೂ ಎಂದು ಕ್ರೇಜಿ ಸ್ಟಾರ್ ಅವರು ಹಾಡಿದ್ದು ಇದೇ ಚಿತ್ರದಲ್ಲಿ. ಉತ್ತರವನ್ನ ಕನ್ಫ್ಯೂಸ್ಡ್ ಆಗಬೇಡಿ, ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ, ಸ್ವಲ್ಪ ನನ್ನ ಸುಳಿವುಗಳ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇನ್ನೊಮ್ಮೆ ಸುಳಿವುಗಳನ್ನ ತಿಳಿಸ್ತಾ ಇದ್ದೇನೆ. ಶ್ರೋತೃಗಳೇ, ಈ ಚಿತ್ರದಲ್ಲಿ ನಟಿ ರೋಜಾ ಹಾಗೂ ರಮ್ಯಾ ಕೃಷ್ಣರ ನೆಚ್ಚಿನ ಪತಿರಾಯ ಎಲ್ಲದಕ್ಕೂ ಅವಾಂತರ. ಇನ್ನು ಸುಳಿವು ಎರಡಾಗಿದೆ, ಮುದ್ದಾಡೆಂದಿದೆ ಮಲ್ಲಿಗೆ ಹೂ, ಮನಸೇ ಎಂದಿದೆ ಸಂಪಿಗೆ ಹೂ ಎಂದು ಕ್ರೇಜಿ ಸ್ಟಾರ್ ಅವರು ಹಾಡಿದ್ದು ಇದೇ ಚಿತ್ರದಲ್ಲಿ. ಸುಳಿವುಗಳನ್ನ ತಿಳಿಸಿದ್ದೇನೆ, ಈಗ ಸರಿಯಾದ ಉತ್ತರಗಳು ನಿಮ್ಮಿಂದ ನನ್ನನ್ನು ತಲುಪ್ತಾ ಇದೆ. ಇನ್ನಷ್ಟು ಸಂದೇಶಗಳು ಬರಲಿ, ಸಂದೇಶಗಳನ್ನ ಈ ಒಂದು ಗೀತೆಯ ನಂತರ ನಾನು ತೆಗೆದುಕೊಳ್ತೇನೆ ಅಂತ ಹೇಳ್ತಾ ನಮ್ಮ ಮುಂದಿನ ಗೀತೆ ಪಿ ಸುಶೀಲಾ ಹಾಗೂ ಚೋರುಷ್ ಅವರ ಕಂಠಸಿರಿ ಇರುವಂತಹ ಗೀತೆ, ಅವಳ ನೆರಳು ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ.

ಒಂದು ಚಂದದ ಗೀತೆಯನ್ನ ಕೇಳಿ ಬಂದ್ವಿ ಅಲ್ವೇ. ಸಾಕಷ್ಟು ಸಂದೇಶಗಳು ಬಂದಿದೆ, ಯಾರ್ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಇನ್ನೊಮ್ಮೆ ಪ್ರಶ್ನೆಯನ್ನ ತಿಳಿಸ್ಬಿಡ್ತೀನಿ, ಬಹುಶಃ ಇದೇ ಪ್ರಶ್ನೆ ಕಡೆಯ ಪ್ರಶ್ನೆ ಆಗಬಹುದು ಕಾರ್ಯಕ್ರಮದಲ್ಲಿ. ಈ ಚಿತ್ರದಲ್ಲಿ ನಟಿ ರೋಜಾ ಮತ್ತು ರಮ್ಯಾ ಕೃಷ್ಣರ ನೆಚ್ಚಿನ ಪತಿರಾಯ ಎಲ್ಲದಕ್ಕೂ ಅವಾಂತರ. ಇನ್ನು ಎರಡನೇ ಪ್ರಶ್ನೆ, ಕ್ಷಮಿಸಿ, ಎರಡನೆಯ ಸುಳಿವು, ಮುದ್ದಾಡೆಂದಿದೆ ಮಲ್ಲಿಗೆ ಹೂ, ಮನಸೆ ಎಂದಿದೆ ಸಂಪಿಗೆ ಹೂ ಎಂದು ಕ್ರೇಜಿ ಸ್ಟಾರ್ ಅವರು ಹಾಡಿದ್ದು ಇದೇ ಚಿತ್ರದಲ್ಲಿ ಅನ್ನುವಂತಹ ಸಂದೇಶವನ್ನು ಸುಳಿವುಗಳನ್ನ ಕೊಟ್ಟಿದ್ದೆ. ಯಾರ್ಯಾರು ಕಳಿಸಿದ್ದಾರೆ ಉತ್ತರ ಅಂತ ನೋಡೋದಾದ್ರೆ, ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ರೇಕೆರೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ರೆ, ಅಪ್ಪಣ್ಣ ನ್ಯಾಮತಿ ಅವರು ಇನ್ನು ಸ್ವಲ್ಪ ಪ್ರಯತ್ನವನ್ನ ಪಡ್ಬೋದಿತ್ತು ನೀವು. ಇನ್ನು ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಸರಿ ಇದೆ ಉತ್ತರ, ಚಿತ್ರ ಶಿವಕುಮಾರ್ ಅವರು ಸರಿಯಾದ ಉತ್ತರವನ್ನೇ ಕಳಿಸಿದ್ರೆ. ಎಂ ಸಿ ಮಂಜುನಾಥ್ ಗುರುಪುರ ಶಿವಮೊಗ್ಗದಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಶ್ಯಾಮ್ ಸುರೇಶ್ ಬಿಎಚ್ ರಸ್ತೆ ಭದ್ರಾವತಿಯಿಂದ ಸರಿಯಾಗಿದೆ ಉತ್ತರ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಉತ್ತರ ಸರಿ ಇದೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ರೆ. ಮಂಜುಳಾ ಅವರು ಜನ್ನಾಪುರದಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ, ಸುಬಾನ್ಕುರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಎಂ ಈಶಣ್ಣ ಮುತಿಗಾರಹಳ್ಳಿ ಮೊಣಕಾಲೂರು ತಾಲೂಕಿನಿಂದ, ಹ್ಯಾಬಿಲ್ ರಾಘವೇಂದ್ರ ಹಪ್ಪರುತ್ತ ಭದ್ರಾವತಿಯಿಂದ, ಮೋನಿಕಾ ಅವರು ಹಾಸನದಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಅವರು ಶಿವಮೊಗ್ಗದಿಂದ, ಇನ್ನು ಗಂಗಾಧರೇಶ್ ಬಿಜಿ ಹೊಸ್ಮನೆ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ವಾಸುಕಿ ವಿಜಯಲಕ್ಷ್ಮಿ

ಸಾಗರದಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರು, ಚಂದ್ರಕಲಾ ಜಗದೀಶ್ ಅವರು, ಹೊಸ ಸಿದ್ದಾಪುರ ಭದ್ರಾವತಿಯಿಂದ ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಮಂಜುಳಾ ಜನಾರ್ದನ್, ಉದಿಹಾ ಟೈಲರ್ ಭೂತನಗುಡಿಯಿಂದ ಪಣೀಂದ್ರ, ವಿನೋಬನಗರ ಶಿವಮೊಗ್ಗದಿಂದ ಸುರೇಶ್ ಭಟ್, ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ರಾಜಶಂಕರ್ ಘಟ್ಟದಿಂದ ಉಮೇಶ್, ಸಿರಿಗೆರೆ ದಾವಣಗೆರೆಯಿಂದ ಈ ಉತ್ತರ ಅಲ್ವಾ ಮೇಡಮ್ ಅಂತ ಕೇಳಿದ್ದಾರೆ. ಖಂಡಿತ ಸರಿ ಇದೆ ನಿಮ್ಮ ಉತ್ತರ. ಸವಿತಾ ದೇವಾಧರ್ ಶಿವಮೊಗ್ಗದಿಂದ, ನಂತರ ಕಲ್ಪನಾ ಅವರು ಶಿವಮೊಗ್ಗದಿಂದ, ರವೀಂದ್ರ ಸಂಪತ್ ಬೆನಕನಹಳ್ಳಿಯಿಂದ, ಶಿವಮೊಗ್ಗದಿಂದ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್ ಅವರು ಹಾಗೂ ಡಾಕ್ಟರ್ ಪ್ರವೀಣ್ ಅವರು ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ಸಲ್ಮಾ ಟೀಚರ್ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ಈ ಉತ್ತರವನ್ನ ಊಹೆ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಉತ್ತರ ಸರಿ ಇದೆ, ನಿಮ್ಮ ಊಹೆ ಸರಿ ಇದೆ. ಇನ್ನು ಮೂಡಲವಿಟ್ಲಾಪುರದಿಂದ ಪದ್ಮಾ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ನಾಗರಾಜ್ ಕೆ ಮಮತಾ ಸೂರಜ್ ಭದ್ರಾವತಿ ಮಾಳೇನಹಳ್ಳಿಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ರೆ, ಗುಡ್ ಈವ್ನಿಂಗ್ ಮೇಡಮ್. ರವಿಚಂದ್ರನ್, ಪೂಜಾ, ರೋಜಾ, ರಮ್ಯಾ ಈ ಉತ್ತರ ಅಂತ ಹೇಳ್ತಿದ್ದಾರೆ. ಯಾರಿದು? ಬೆನಕನಹಳ್ಳಿಯಿಂದ ಸುಮಾ ನಿರಂಜನ್ ಅವರು, ಸುಮಾ ನಿರಂಜನ್ ಅವರು ಉತ್ತರವನ್ನ ಕಳಿಸಿದ್ದಾರೆ. ರೂಪಾ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ರೆ, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಗೌರಿ ಮಂಡಗದ್ದೆ ಹೋಬಳಿಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ಇನ್ನು ಮುಂದಿನ ಸಂದೇಶ, ಕೃತಿ ಎಸ್ ರಾಜ್ ದುರನಾಳು ತರೀಕೆರೆಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಮೋಹಿತ್ ರವಿಶಂಕರ್ ನವ್ಯ ಅಣ್ಣನಗರ ಶಿವಮೊಗ್ಗದಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ಶಾರದಾ ಹೋಮ್ಗಾರ್ಡ್ ಉಜಿನಿಪುರ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ರೆ, ಧನಲಕ್ಷ್ಮಿ ಅವರು ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಗುಡ್ ಈವ್ನಿಂಗ್ ನಳಿನಾ ಮೇಡಮ್, ಪ್ರೋಗ್ರಾಮ್ ಸೂಪರ್ ಬಟ್ ಐ ಆಮ್ ನಾಟ್ ಜಾಯ್ನಿಂಗ್, ಐ ಆಮ್ ಬಿಸಿ ಸಾರಿ ಅಂತ ಹೇಳ್ತಾ ಇದ್ದಾರೆ ಮಯೂರ್ ಕೋಟಿಯವರು ಜನ್ನಾಪುರ ಭದ್ರಾವತಿಯಿಂದ. ತೊಂದರೆ ಇಲ್ಲ, ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ನೀವು ಹೀಗೆ ಕೇಳ್ತಾ ಇರಿ. ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ನಮಗೂ ಖುಷಿಯಾಗತ್ತೆ ಅಂತ ಹೇಳ್ತಾ, ಮಹೇಶ್ ಕುಮಾರ್ ಹೊನ್ನಾಳಿಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ಶ್ರೋತೃಗಳೇ, ಎಲ್ಲರ ಸಂದೇಶಗಳು ಮುಗಿದಿದೆ, ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ಶ್ರೋತೃಗಳೇ, ನಿಮ್ಮೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಹಾಗೂ ಸಂದೇಶವನ್ನು ಕಳಿಸಿದ್ದಕ್ಕೆ ನನ್ನ ಕಡೆಯಿಂದ ಮತ್ತೊಂದು ಧನ್ಯವಾದಗಳು ಅಂತ ಹೇಳ್ತಾ, ಉತ್ತರ ಆಗಿತ್ತು ಗಡಿ ಬಿಡಿ ಗಂಡ. ಶ್ರೋತೃಗಳೇ, ಇಂದಿನ ಪ್ರಶ್ನೆಯ ಕಡೆಯ ಪ್ರಶ್ನೆಯ ಉತ್ತರ ಗಡಿ ಬಿಡಿ ಗಂಡ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸಮಯ ಕೂಡ ಆಗ್ತಾ ಇದೆ. ಯಾಕೆಂದ್ರೆ ಇನ್ನೆರಡು ನಿಮಿಷ ನಿಮಗೆ ಪ್ರಶ್ನೆ ಕೇಳಿ ನಿಮ್ಮ ಉತ್ತರಗಳನ್ನು ತೆಗೆದುಕೊಳ್ಳುವಷ್ಟರಲ್ಲಿ ಸಮಯ ಆಗೇ ಬಿಡತ್ತೆ. ಹಾಗಾಗಿ ಇನ್ನೊಂದು ಕಡೆಯ ಗೀತೆಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬರೋಣ. ಇಂದಿನ ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಇರುವಂತಹ ಗೀತೆ ನಿಮಗಾಗಿ. ಹೃದಯ ಹಾಡಿತು ಚಿತ್ರದ ಗೀತೆ, ಸಂಗೀತವನ್ನು ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 9:15:12 ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳು ಶಶಿಕಲಾ ವೈ ಅವರಿಂದ. ಭಾವಗೀತೆಗಳಲ್ಲಿ ಮೊದಲಿಗೆ ಕೇಳಿ ನಿಲ್ಲಿಸದಿರು ವನಮಾಲಿ ಪುತಿನಾ ಅವರ ರಚನೆಯ ಗೀತೆಯನ್ನ ಕೇಳಲಿದ್ದೀರಿ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಯಾವ ಹಾಡು ಹಾಡಲಿ? ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ರಚನೆ ಇದು. ಗೀತೆಗೆ ಧ್ವನಿಯಾಗಿದ್ದಾರೆ ಶಶಿಕಲಾ ವೈ ಅವರು.

0: ಆಕಾಶವಾಣಿ ಬೆಂಗಳೂರು. ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 9:29:36 ಇನ್ನು ಮುಂದೆ 9:30 ಸರಿಯಾಗಿ ಕರೆಂಟ್ ಅಫೈರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: ಇದುವರೆಗೂ ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸಿದ್ರಿ. ಇನ್ನು ಮುಂದೆ
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಈಗ ಸಮಯ 10:21.

0: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ನಾಟಕ ಅಳೆಯ ಜೋಡು, ಮೂಲಕತೆಯ ರಚನೆ ಹೆಚ್ ವಿ ಸಾವಿತ್ರಮ್ಮ, ಬಾನುಲಿ ನಾಟಕ ರೂಪ ಟಿ ಸುನಂದಮ್ಮ.
2: ಹಳೆಯ ಜೋಡು ನಾಟಕ, ಮೂಲಕಥೆಯ ರಚನೆ ಎಚ್ ವಿ ಸಾವಿತ್ರಮ್ಮ, ಬಾನುಲಿ ನಾಟಕದ ರೂಪ ಟಿ ಸುನಂದಮ್ಮ. ಕೇಳಿ ನಾಟಕ ಹಳೆಯ ಜೋಡು.
3: ಹಲೋ, ಎಕ್ಸ್ಕ್ಯೂಸ್ ಮೀ.
4: ಏನಮ್ಮ,
3: ನೀವೀಗ ಮನೆಗ್ ತಾನೇ ಹೋಗ್ತಿರೋದು?
4: ಹೌದು.
3: ನನ್ನ ಸ್ವಲ್ಪ ಶೇಷಾದ್ರಿಪುರಂನಲ್ಲಿ ಇಳಿಸ್ಬಿಡ್ತೀರಾ ಪ್ಲೀಸ್?
4: ನಿಮ್ಮನೆಯಲ್ಲಿ?
3: ಓ, ನಿಮಗೆ ನಾನು ಗುರುತಿಸಿರ್ಲಿಲ್ಲ. ನಾನು ರೀ ರಾಜಮ್ಮ ಮಗಳು. ಅವತ್ತು ನಿಮ್ ಮನೆಗ್ ಬಂದಿದ್ವಿ, ನೀವ್ ನನಗೆ ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಕೂಡ ಕೊಟ್ರಿ. ನಿಮ್ ದಯದಿಂದ ನನ್ಗ ಬ್ಯಾಂಕಲ್ಲಿ ಕೆಲ್ಸನೂ ಸಿಕ್ತು.
4: ಕಾರಲ್ ಕೂತೆ ಬಿಟ್ಲು, ಯಾರಿರ್ಬಹುದು ರಾಜಮ್? ಓ, ರಾಜಮ್ಮಗಳು.
5: ನಮಸ್ಕಾರ ಸ್ವಾಮಿ.
4: ನಮಸ್ಕಾರ. ತಾವು?
5: ನಾನು ರಾಜಮ್. ಕೊಂದಾಗ ಸಿಕ್ತಿರ್ತೀನಲ್ಲ.
4: ಹೌದು ಹೌದು, ಆದ್ರೆ ಹೆಸರು ಗೊತ್ತಿರ್ಲಿಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ.
5: ಮಿಸ್ಟರ್ ಸ್ವಾಮಿ, ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತು.
4: ಹೇಳಿ.
5: ಇವಳು ನನ್ನ ಮಗಳು ರಾಧಾ.
6: ನಮಸ್ಕಾರ.
4: ನಮಸ್ಕಾರ.
5: ಬ್ಯಾಂಕ್ಗೆ ಕೆಲ್ಸಕ್ಕೆ ಅಪ್ಲೈ ಮಾಡಿದಾಳೆ. ಒಂದು ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಬೇಕಾಗಿತ್ತು.
4: ಅಷ್ಟೇ ತಾನೆ, ಬರೆದು ಕೊಡ್ತೀನಿ. ಅಂದಾಗೆ ಯಾವ ಬ್ಯಾಂಕು?
5: ಅದೇ ಮಲ್ಲೇಶ್ವರ 3ನೇ ಕ್ರಾಸ್ನಲ್ಲಿ ಮೊನ್ನೆ ತನ್ ಪ್ರಾರಂಭ ಆಯ್ತಲ್ಲ.
4: ಓ, ಅದ? ಆ ಬ್ಯಾಂಕ್ ಮ್ಯಾನೇಜರ್ ನನಗೆ ಚೆನ್ನಾಗಿ ಪರಿಚಯ, ಫೋನ್ ಮಾಡಿ ರೆಕಮೆಂಡ್ ಕೂಡ ಮಾಡ್ತೀನಿ.
5: ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ಸ್ವಾಮಿ.
4: ಇದೆಲ್ಲ ಏನ್ ಮಹಾಬಿಡಿ ರಾಜ. ಇವತ್ತು ಬ್ಯಾಂಕಿಗೆ ರಜಾನಾ?
3: ಇಲ್ಲ ರೀ, ನಾನೇ ರಜಾ ತಗೊಂಡಿದ್ದೆ.
4: ಈ ಕಡೆ ಎಲ್ಲಿ ಹೋಗಿದ್ದೆ?
3: ಇಲ್ಲಿ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳ ಮನೆಗೆ ಹೋಗಿದ್ದೆ. ಬಸ್ ಕಾಯ್ತಾ ನಿಂತ್ಕೊಂಡಿದ್ನಲ್ಲ, ಅಷ್ಟರಲ್ಲೇ ನಿಮ್ ಕಾರ್ ಕಾಣಿಸ್ತು ನನ್ಗೆ. ತುಂಬಾ ಬಿಸ್ಲಪ್ಪ. ಇಲ್ಲ ನಿಲ್ಸ್ಬಿಡಿ, ನಾ ಇಲ್ಲೇ ಇಳ್ಕೋತೀನಿ.
4: ಅಲ್ಲ, ಮನೆ ಹತ್ರ ನಿಲ್ಲಿಸ್ತೀನಿ. ಎಲ್ಲಿ ನಿಮ್ ಮನೆ?
3: ಓ, ಹಾಗಾದ್ರೆ ಹೀಗೆ ಸ್ಟ್ರೈಟ್ ಹೋಗಿ ತೋರಿಸ್ತೀನಿ. ನೀವು ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತೀರಾ.
4: ಎಷ್ಟು ವರ್ಷದಿಂದ ಡ್ರೈವ್ ಮಾಡ್ತಾ ಇದ್ದೀನಿ, ಅಷ್ಟು ಬೇಡವೆ. ಬೈ ದಿ ಬೈ, ನಿಮಗೂ ಡ್ರೈವಿಂಗ್ ಬರತ್ತ?
3: ಕಲಿಯೋದೇನೋ ಕಲ್ತಿದ್ದೀನಿ, ಆದ್ರೆ ಈ ಗಲಾಟೆಯಲ್ಲಿ ಇಷ್ಟೊಂದು ಟ್ರಾಫಿಕ್ ಅಲ್ಲಿ ಓಡಿಸೋಕ್ ನಂಗೆ ಹೆದರಿಕೆಪ್ಪ.
4: ಮೊದಲೇ ಹೇಳಿದ್ರೆ ನಿನ್ ಕೈಲೇ ಡ್ರೈವ್ ಮಾಡಿಸ್ತಾ ಇದ್ದೆ.
3: ಓ, ಆಮೇಲೆ ಏನಾದ್ರೂ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ರೆ? ನಿಮ್ದ್ ಬೇರೆ ಹೊಸ ಕಾರು?
4: ಛೇ, ಯಾರು ಹೇಳಿದ್ರು ಹೊಸದು ಅಂತ? 8 ವರ್ಷ ವಯಸ್ಸಾಗಿದೆ.
3: 8 ವರ್ಷನಾ? ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಪ್ಪ. ನಮ್ ತಂದೆ ಕಾರ್ ನೋಡ್ಬೇಕು ನೀವು.
4: ಓ, ಅದನ್ನ ನಿಮ್ ಡ್ರೈವ್ ಮಾಡ್ತೀರ ಅಂತ ಕಾಣುತ್ತ ಅವಾಗ.
3: ನೀವು ತುಂಬಾ ಕೆಟ್ಟವರು. ಇಲ್ಲ ಇಲ್ಲ ಇಲ್ಲ, ಇದೆ ನಮ್ಮ ಮನೆ, ಬನ್ನಿ ಒಳಗೆ. ಕಮನ್.
4: ಇಲ್ಲ ಥ್ಯಾಂಕ್ಸ್.
3: ಓಕೆ, ಬಾಯ್
4: ಬಾಯ್. ರುಕ್ಮಿಣಿ,
3: ಇದೇನು ಇಷ್ಟು ಹೊತ್ತಾಯ್ತು?
4: ರಾಜನ್ ಸಿಕ್ಕಿದ್ದ? ಅದೇ ಅವತ್ತು ಅವನ ಮಗಳು ರಾಧಾ ಕೆಲಸ ಸಿಕ್ತು ಅಂತ ಹೇಳಕ್ ಬಂದಿದ್ಲು ಅಂದ್ಯಲ್ಲ, ಅವನು ಅವ್ರ ಮನೆಗೆ ಹೋಗಿದ್ದೆ. ಗೊತ್ತಾಯ್ತು.

0: ಯಾಕೆ ನಿದ್ದೆನೂ ಬರ್ತಾ ಇಲ್ವಲ್ಲ ರಾಧಾ? ಬಾ, ಹೆಸರೇ ಚೆನ್ನ. ಏನು ಊಟ ಡ್ರೆಸ್ ಮಾಡಿದ್ಲು? ಓ ಕೋಟ್, ಈ ರುಕ್ಮಿಣಿ ಎಷ್ಟೂ ಬೆಲೆ ಬಾಳೋ ಸೀರೆ ಉಡ್ತಾಳೆ, ಅದ್ರೇನು ಪ್ರಯೋಜನ? ನಯ ಇಲ್ಲ, ನಾಜೂಕಿಲ್ಲ. ರಾಧಾ ಅವಳು ಮಾತಿನ ಮೋಡಿ, ಸರಸ ಅವನು ಉತ್ಸಾಹದ ಕಾರಂಜಿ. ರುಕ್ಮಿಣಿ ಹೆಚ್ಚು ಮಾತಾಡೋದಿಲ್ಲ. ಕಾರ್ ಚೆನ್ನಾಗಿದೆ ಅಂತಾಗ್ಲಿ, ನಾನು ಚೆನ್ನಾಗಿ ಡ್ರೈವ್ ಮಾಡ್ತೀನಿ ಅಂತಾಗ್ಲಿ, ಒಂದಿನ ಅಂದಿದಾಳಿಯ. ನಾನೊಬ್ಬ ಡ್ರೈವರ್ ಅಷ್ಟೆ, ರಸಿಕತೆ ಗಂಧಾನೆ ಇಲ್ಲ. ಆ ರಾಧೆಯನ್ನು ಮದುವೆ ಆಗೋದಕ್ಕೆ ಯಾರು ಪುಣ್ಯ ಮಾಡಿದಾರೋ ಏನು? ಪುಣ್ಯನ? ರಾಧೆ ಮತ್ತು ಅವಳ ತಂದೆ ನಮ್ಮನೆಗೆ ಬಂದ ವಿಷಯನ ಕ್ಲಬ್ನಲ್ಲಿ ಜನರು ಹೇಳಿದಾಗ
1: ರಾಜನ್ ಬಂದಿದ್ನೆ ಮಗಳನ್ನು ಕರ್ಕೊಂಡು.
0: ಹಾ ಹೌದಯ್ಯ, ಮಗಳಿಗೆ ಕೆಲಸ ಸಿಕ್ಕಿದೆಯಂತೆ, ಕಾಂಡಕ್ಟ್ ಸರ್ಟಿಫಿಕೇಟ್ ಬೇಕು ಅಂತ ಬಂದಿದ್ದ, ಕೊಟ್ಟೆ.
1: ಒಳ್ಳೆ ಕೆಲಸ ಮಾಡ್ದೆ ಬಿಡು. ಪಾಪ ನೋಡು, ಆ ಹುಡುಗಿ ಮದುವೆ ಆಗಿದೆ, ಗಂಡನ ಸರಿ ಇಲ್ವಂತೆ ಬಿಟ್ಬಿಟ್ಟು ಅಪ್ಪನ ಮನೆಯಲ್ಲಿದ್ದಾಳೆ.
2: ನೋಡಿ ಚಂದ್ರು ಬಂದಿದ್ದಾರೆ.
0: ಬಂದೆ. ಹಲೋ, ಬರೇ?
1: ಏನಪ್ಪ, 4 ಗಂಟೆ ಆದ್ರೂ ನಿದ್ದೆ ಮುಗಿಲಿದ್ದೇನೋ?
0: ಇವತ್ತು ಡಿಸ್ಪೆನ್ಸರಿ ಇಲ್ಲ, ನಿದ್ದೆ ಮಾಡದೆ ಏನ್ ಮಾಡೋದಳು?
1: ಅದು ಸರಿ. ಏನಪ್ಪ ಬೆಳಗ್ಗೆ ಬಂದಿದ್ಯಂತೆ?
0: ಹಾಗೆ ಸುಮ್ನೆ ಬೆಳಿಗ್ಗೆ ಬಂದಿದ್ದೆ, ನೀನು ನಿನ್ ಶ್ರೀಮತಿ ಜೊತೆ ಎಲ್ಲ ಹೊರಟು ಬಿಟ್ಟಿದ್ದೆ.
1: ಶನಿವಾರ ರಜಾ ಬಂದ್ರೆ ಇದೇ ಪೀಕ್ಲಾಟ ನೋಡು ಸ್ವಾಮಿ. ಸೀತಾ ಸೀರೆ ಬೇಕು ಬೇಕು ಅಂತ ತುಂಬಾ ದಿನದಿಂದ ಕೇಳ್ತಿದ್ಲು. ನನಗ್ ರಜಾ ಅಂತ ಅಂಗಡಿಗೆ ರಜಾ ಇಲ್ವಲ್ಲ, ಏನ್ ಮಾಡೋದು?
2: ತಗೊಳ್ಳಿ ಚಂದ್ರು.
1: ಓ ಇದೆಲ್ಲ ಯಾಕಮ್ಮ?
2: ಪರವಾಗಿಲ್ಲ ತಗೊಳ್ಳಿ.
1: ಅದ್ಗೆ ತಿಂಡಿ ಮಾಡೋದ್ರಲ್ಲಿ ನಿಮ್ಮನ್ ಬಿಟ್ರಿಲ್ಲ.
2: ಅಯ್ಯೋ ಪೂರಿ ಏನ್ ಮಹಾ ತಿಂಡಿ ಹೇಳಿ.
1: ಅಯ್ಯೋ ಹಾಗಲ್ಲ, ನಮ್ಮೂಳ್ ಪೂರಿ ಮಾಡಿದ್ರೆ ಕಲ್ ತಗೊಂಡ್ ಚಚ್ಬೇಕು.
2: ಇರಿ ಇರಿ, ಸೀತನ್ ಹೇಳ್ತೀನಿ.
1: ಅಯ್ಯೋ ನಿಮ್ದಮ್ಮ ಹಾಗೆ ಮಾಡ್ಬಿಡ್ಬೇಡಿ, ಆಮೇಲೆ ಕಲ್ ತಗೊಂಡು ನನ್ನನ್ನೇ ಜಜ್ಜಿ ಹಾಕ್ಬಿಡ್ತಾಳ ಅಷ್ಟೇ.
2: ಇನ್ನೊಂದು ಪೂರಿ ಹಾಕ್ಲಾ?
1: ಬೇಡಿ ಬೇಡಿ ಬೇಡಿ ಬೇಡಿ,
2: ಹೋಗ್ಲಿ, ಕಾಫಿನಾದ್ರೂ ತಗೊಳ್ಳಿ.
1: ಹಾ ನಡಿಯಪ್ಪ, ಕ್ಲಬ್ ಕರೀತಾ ಇದೆ. ಅಂದಾಗೆ ಸ್ವಾಮಿ, ನಾಳೆ ಭಾನುವಾರ ರಾತ್ರಿ ಕ್ಲಬ್ನಲ್ಲಿ ಊಟ ಮಾಡೋಣ, ನನ್ ಟ್ರೀಟು. ಅದಕ್ಕೆ ನೀವು ಬರ್ಬೇಕು.
2: ಓ ಎಸ್.
0: ರುಕ್ಕು, ನೀನು ಬರ್ತೀಯಾ?
2: ಚಂದ್ರು ನನ್ನನ್ನು ಕರೆದಿದ್ದಾರಲ್ಲ.
0: ನೋಡು, ಸ್ನೇಹಿತರಿಗೆ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದೀನಿ. ಒಂದ್ ಕೆಲಸ ಮಾಡು, 7 ಗಂಟೆಗೆ ನೀನು ಬಸ್ನಲ್ಲಿ ಬಂದ್ಬಿಡು.
2: ಬಸ್ನಲ್ಲ? ಬೇಡ ಬಿಡಿ, ಬಸ್ ಕಾದ್ ಬರಕ್ ನಂಗೆ ಬೇಜಾರು, ತಲೆನೋವು ಅಂತ ಹೇಳ್ಬಿಡಿ ಚಂದ್ರುಗೆ.
0: ಬೇಡ, ಬರ್ತೀನಿ, ರೆಡಿ ಆಗಿರು.
2: ಇಲ್ಲ, ನಾನ್ ಬರೋದಿಲ್ಲ.
3: ಅಮ್ಮ, ಅಪ್ಪ ಫೋನ್ ಮಾಡಿದ್ರು, ಇನ್ನು 1/2 ಗಂಟೆಯಲ್ಲಿ ಬರ್ತಾರಂತೆ, ರೆಡಿ ಆಗಿರ್ಬೇಕಂತೆ.
2: ಹೌದೇನಾ? ಸರಿ ಸರಿ, ಅಪ್ರೂಪಕ್ಕೆ ಹೊರಗಡೆ ಹೊಟ್ಟಿದ್ದೀನಿ, ಅದು ಇವ್ರ ಜೊತೆ ಯಾವ ಸೀರೆ ಉಟ್ಕೊಳ್ಳಿ? ಈ ಕರಿ ಸೀರೆ ಇತ್ತೀಚೆಗೆ ಯಾವತ್ತೋ ಅಂದಿದ್ರಲ್ಲ, ಇದನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀನ್ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ರೆ ನಿನಗೆ 43 ವರ್ಷ ಅಂತ ಅನ್ಸೋದೇ ಇಲ್ಲ ಅಂತ. ಬಿಟ್ರು ಸತೀಶ, ಬೀಗದ ಕೈ ತಗೋ, ಅಲ್ಲಿ ಮೇಜಿನ ಮೇಲೆ ಊಟ ಇಟ್ಟಿದ್ದೀನಿ, ನೀನ್ ಊಟ ಮಾಡ್ಬಿಡು.
3: ಸರಿಮ್ಮ.
2: ಓ ಅಂತೂ ಕೊನೆಗೂ ನನಗೋಸ್ಕರ ಇಷ್ಟು ದೂರ ಬಂದೇ ಬಿಟ್ರಲ್ಲ.
0: ನೋಡು, ಆ ರಾಜ ಮಗಳು ಬರ್ತಾಳಂತೆ, ಕ್ಲಬ್ಗೆ ಫೋನ್ ಮಾಡಿದ್ಲು, ಕರ್ಕೊಂಡು ಹೋಗೋಣ.
2: ನಾನು ಇಷ್ಟು ಅಲಂಕಾರ ಮಾಡ್ಕೊಂಡಿದ್ರು ನನ್ ಕಡೆ ತಿರುಗೂ ನೋಡ್ಲಿಲ್ಲ. ಛೇ, ನಂಗೆ ನಿಜವಾಗ್ಲೂ ತಲೆನೋವು ಬಂದಿದ್ರೆ ಇಷ್ಟು ಚೆನ್ನಾಗಿರ್ತಿತ್ತು.
0: ರಾಧಾ, ರೆಡಿನಾ?
4: ಬಂದೆ ಬಂದೆ, 1 ನಿಮಿಷ. ಸಾರಿ, ತುಂಬಾ ಕಾಯಿಸ್ಬಿಟ್ನ?
0: ಏನಿಲ್ಲ ಏನಿಲ್ಲ, ಬನ್ನಿ.
4: ಮಿಸ್ಸಸ್ ಸ್ವಾಮಿ,

0: ನೀವು ದಿನ ಕ್ಲಬ್ಗೆ ಹೋಗ್ತೀರಾ?
1: ಇಲ್ಲ, ಹೀಗೆ ಯಾರಾದ್ರೂ ಕರೆದ್ರೆ ಹೋಗೋದು.
0: ಏನಿದೆ ಬಿಡಿ ಕ್ಲಬ್ನಲ್ಲಿ, ಇವರೆಲ್ಲ ಇಸ್ಪಿಟ್ ಆಡ್ತಾ ಇದ್ರೆ ನಾವು ನೋಣ ಹೊಡಿತಾ ಇರ್ಬೇಕಷ್ಟೇ.
2: ನೀವು ಆಡೋದು ತಾನೆ? ಹಾಗೆ ನಿಮ್ ತಂದೆ ಎಲ್ಲಿ?
0: ಅವರು ಮಧ್ಯಾಹ್ನನೇ ಹೊರಟೋದ್ರು. ಸ್ವಾಮಿ ಹೇಗಿದ್ರು ಅವ್ರ ಮಿಸ್ಸಸ್ನ ಕರ್ಕೊಂಡು ಹೋಗಕ್ ಬರ್ತಾರಲ್ಲ, ಅವ್ರ ಜೊತೆ ಬಾ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ ಕ್ಲಬ್ಗೆ ಫೋನ್ ಮಾಡಿದ್ದು.
1: ನಾನ್ ಬರ್ಬೇಕು ಅಂತಾನೆ ಇರ್ಲಿಲ್ಲ, ನನಗ್ ತುಂಬಾ ತಲೆನೋವು.
0: ಏನಾಯ್ತೀಗ? ಒಳ್ಳೇದಾಯ್ತು ಬಿಡಿ ಬಂದಿದ್ದು, ಮನೇಲಿ ಕೂತಿದ್ರೆ ಇನ್ನೂ ಬೇಜಾರೆ ತಾನೆ.
3: ಪಾಪ, ಏನು ಯಾಕೆ ಇಷ್ಟ ಹೊತ್ತು ಮಾಡ್ಬಿಟ್ಟೆಲ್ಲ?
2: ಮನೆಗೆ ಹೋಗಿ ಬರ್ಬೇಕಾಗಿತ್ತು.
3: ಓ, ನೀವು ಬಂದಿದ್ದು ನನಗೆ ತುಂಬಾ ಸಂತೋಷನಮ್ಮ. ಹಲೋ ರಾಧಾ.
1: ಚಂದ್ರು, ಇವತ್ತಿನ ಊಟ ಯಾತಕ್ಕೆ ಅಂತ ನೀವ್ ಹೇಳಲೇ ಇಲ್ಲ.
3: ನಿಮ್ ಜೊತೆ ಊಟ ಮಾಡೋದಕ್ಕೆ ಕಾರಣ ಬೇಕೆ. ನಾನ್ ಎಷ್ಟು ಸಲ ನಿಮ್ ಮನೇಲಿ ಊಟ ತಿಂಡಿ ಮಾಡಿದ್ದೇನೆ, ಒಂದಿನ ನಾನು ಊಟ ಹಾಕಿಸ್ಕೊಡ್ದೆ. ಸೀತಾ
4: ಬನ್ನಿರಿ. ಓ ರುಕ್ಮಿಣಿ, ಬನ್ನಿ ಬನ್ನಿ. ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ.
4: ಬನ್ನಿ, ನಾವು ಆ ಕಡೆ ಕೂತ್ಕೊಳ್ಳೋಣ. ರಾಧಾ ಕಾಣ್ತಾನೆ ಇಲ್ವಲ್ಲ
1: ನೋಡಿ, ಆ ಗಂಡು ಸೃಷ್ಟಿ ಮಾತಾಡ್ತಿದ್ದಾಳೆ.
4: ಹೋಗ್ಲಿ ಬಿಡಿ, ನಾವು ಇನ್ನೇನಾದ್ರೂ ವಿಷಯ ಮಾತಾಡೋಣ.
1: ಸೀತಾ, ಸೀರೆ ತುಂಬಾ ಚೆನ್ನಾಗಿದೆ.
4: ಆದ್ರೆ ಬರ್ತಾ ಬರ್ತಾ ಬೆಲೆಗಳು ಎಷ್ಟು ಹೆಚ್ಚಬಿಟ್ಟಿದೆ ಅಂತೀರಾ?
1: ಓ, ನೆನ್ನೆ ತಗೊಂಡಿದ್ದು ಇದೇ ಸೀರೆನಾ?
4: ಇವ್ರ ಆಗ್ಲೇ ನಿಮ್ಗೆ ಹೇಳ್ಬಿಟ್ರಾ?
3: ಏನದು?
1: ಸೀರೆ ತುಂಬಾ ಚೆನ್ನಾಗಿದೆ ಎಂದೆ.
3: ಅಯ್ಯೋ, ತಕೊಡುವರೆಗೂ ಪ್ರಾಣ ತಿಂದ್ಬಿಟ್ಲು.
4: ಎಲ್ರಿ ಪೂರ್ತಿ ಪ್ರಾಣ ತೆಗೆದಿದ್ದೀನಿ, ಇನ್ನೂ ಇದೆಯಲ್ಲ ಪ್ರಾಣ.
3: ಅಲ್ಲ ಅಲ್ಲ, ನೀನು ಬರೇ ಸೀರೆ ತೋರಿಸಿ ಅಡ್ಮೈರ್ ಮಾಡಿಸ್ಕೊಂಡ್ಬಿಟ್ರೆ ಆಗೋಯ್ತಾ? ಅವ್ರಿಗೇನಾದ್ರೂ ಕೂಲ್ ಡ್ರಿಂಕ್ಸ್ ತಂದ್ಕೊಡು. ಏ ಏ ಹುಡುಗ, ಇಲ್ಲೊಂದು ಗ್ಲಾಸ್ ಕೊಡಪ್ಪ. ಸೀತಾ, ಅದಕ್ಕೆ ಅಮ್ಮ ಕೇಳ್ತಿದ್ರು ಇವತ್ತಿನ ಊಟದ ವಿಶೇಷತೆ ಏನು ಅಂತ.
4: ನೀವೇ ಹೇಳ್ಬಿಡಿ, ನೀವೇ ಹೇಳಿ ಚಂದ್ರು.
3: ನಿಮಗೆ ತಿಳಿದಿದೆ, ನನ್ನನ್ನು ಕೇಳ್ತೀರಿ. ಏನೋ ಸ್ವಾಮಿ, ಏನೋ ಇವತ್ತು ವಿಶೇಷ?
2: ಇವತ್ತಿನ ವಿಶೇಷ ನನಗೇನು ತಿಳಿದು ಚಂದ್ರ?
3: ಲೇ ಲೇ ಲೇ ಲೇ, ಎಂತ ಅರಸಿಕ ಶಿಖಾಮಣಿಯೋ ನೀನು ಅಲ್ವೋ? ಇವತ್ತು ನನ್ನ ನಿನ್ನ ಮದುವೆ ದಿನ ಅಲ್ವೇನೋ? ಹಾ, ನಿನ್ ಮೈಸೂರಲ್ಲಿ ನಮ್ ಬೆಂಗಳೂರಿನಲ್ಲಿ ಒಬ್ರು ಮದ್ವೆಗೊಬ್ರು ಅಟೆಂಡ್ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ಸೀರೆ ಕೊಡ್ಸೋ ತಪ್ಪಿಸ್ಕೊಳಕ್ಕೆ ನನಗ್ ತಿಳಿದು ಅಂತ ನಾಟಕ ಆಡ್ತೇನೆ. ಬಿಡ್ಬೇಡಿ, MG ರೋಡ್ ಕರ್ಕೊಂಡು ಹೋಗಿ ಹೊಸ ಸೀರೆ ತೆಗೆಸ್ಕೊಂಡೆ ಮನೆಗೆ ಹೋಗಿ.
1: ವೆಡ್ಡಿಂಗ್ ಆನಿವರ್ಸರಿ, ನನ್ನ ಬರಡು ಬಾಳಿನಲ್ಲಿ ನನಗೆ ಅದು ಮರ್ತು ಹೋಗಿತ್ತು, ಇನ್ನು ಇವ್ರಿಗೆ.
2: ನಾಳೆ ಸಂಜೆ ಹೋಗಿ ಒಂದ್ ಸೀರೆ ತಗೋರುಕು.
1: ಸೀರೆ ಈಗ್ಯಾಕ್ರಿ ಸೀರೆ?
2: ಅದೇನ ಚಂದ್ರು ಹೇಳದ್ನಲ್ಲ ಅದಕ್ಕೆ.
1: ಸರಿ ಸರಿ, ಅವ್ರು ಹೇಳಿದ್ರು ಅಂತ ತಗೋಬೇಕಾ? ಮದುವೆ ಆಗಿ ಯಾವ ಕಾಲ ಆಯ್ತು, ಏನ್ ಕತೆ?
5: ಅಪ್ಪ, ಯಾವ್ದೋ ಟೆಲಿಗ್ರಾಮ್ ಬಂದಿದೆ ನೋಡಿ.
2: ಟೆಲಿಗ್ರಾಮ?
1: ಟೆಲಿಗ್ರಾಮ ಯಾರದ್ರಿ?
2: ಯಾಕೆ ಇಷ್ಟು ಗಾಬರಿ ಆಗ್ತೀಯಾ? ನೋಡು, ನಿಮ್ ತಾಯಿ ಕಳಿಸಿದ.
1: ನಮ್ ತಾಯಿನ?
2: ನಿಮ್ ಶಶಿಗೆ ಮದುವೆ ಗೊತ್ತಾಗಿದೆಯಂತೆ. ಅಮೆರಿಕದಲ್ಲಿ ಕೆಲಸ ಸಿಕ್ಕಿರೋದ್ರಿಂದ ಇನ್ ಎಂಟು ದಿನಕ್ಕೆ ಹೊರಟು ಹೋಗ್ತಾನಂತೆ, ತಕ್ಷಣ ಬಾ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದಾರೆ.
1: ದಿಢೀರ್ ಮದ್ವೆ, ದಿಢೀರ್ ಪ್ರಯಾಣ.
2: ರುಕು, ನೀನ್ ಹೊರಟು ಬಿಡು.
1: ಯಾಕೆ? ನೀವು ಬರಲ್ವಾ?
2: ಇಲ್ಲ, ಈಗ ಆಗೋಲ್ಲ, ಆಸ್ಪತ್ರೆ ಬಿಟ್ಟು ಬರೋ ಹಾಗೆ ಇಲ್ಲ. ನನ್ನ ಇಬ್ರು ಅಸಿಸ್ಟೆಂಟ್ ರಜಾ ತಗೊಂಡಿದ್ದಾರೆ. ನೀನ್ ಬಸ್ನಲ್ಲೇ ಹೋಗ್ಬಿಡು, ಟಿಕೆಟ್ ತಂದು ಕೊಡ್ತೀನಿ. ರಾಜಂ ಇದಾನಾ?
0: ಓ ಸ್ವಾಮಿ, ನೀವಾ? ಇಲ್ಲ, ಅವ್ರಿಲ್ಲ. ಭತ್ತ ಬಂದಿದ್ಯಾ ನೋಡೋಕೆ ಬೆಳಗ್ಗೆನೆ ಶ್ರೀರಂಗಪಟ್ಟಣಕ್ಕೆ ಹೋದ್ರು. ನೀವ್ ಕ್ಲಬ್ಗೆ ತಾನೆ ಹೋಗ್ತಿರೋದು? ಒಂದ್ ನಿಮಿಷ ಕೂತ್ಕೋತೀರಾ? ನಾನು ಬಂದ್ಬಿಡ್ತೀನಿ.
2: ಓಕೆ.
0: ಓ ಓ ಓ, ನಮ್ಮ ಆಲ್ಬಮ್ ನೋಡ್ತಾ ಇದ್ದೀರಾ? ಅದ್ರಲ್ಲಿ ಏನೇನೋ ಫೋಟೋ ಇದೆಯಪ್ಪ.
2: ಬೇಬಿ ರಾಧಾ ಇಂದ ಹಿಡಿದು ಸುಂದರಿ ರಾಧಾ ಅವರಿಗೆ.
0: ಹೋಗಿಪ್ಪ, ಬಂದೆ ಬಂದ್ಬಿಡ್ತೀನಿ, ಒಂದ್ ನಿಮಿಷ ಹೊರಡೋಣ.
2: ಓಕೆ,
0: ಹೊರಡೋಣವಾ?

0: ಒಂದು ನಿಮಿಷ, 30 ನಿಮಿಷ ಆಯ್ತು, ಆದ್ರೆ ಅದು ವರ್ತ್ ವೇಟಿಂಗ್ ಫಾರ್ ಎನ್ ಅಪ್ಸರೆ.
1: ಓ
0: ಬ್ಯೂಟಿಫುಲ್
1: ಸ್ವಾಮಿ, ಇವತ್ ನಾನು ಕಾರ್ಡ್ಸ್ ಆಡ್ತೀನಿ.
0: ಓ ಎಸ್, ಅದಕ್ಕೇನು?
1: ನೀವು ದುಡ್ಡು ಕೊಡ್ತೀರಾ?
0: ಓ ಎಸ್, ತಗೋ ಈ ಪರ್ಸೆ ಇಟ್ಕೋ.
1: ಪರ್ಸೆನಾ?

0: ಕಮ್ಮಿ ದಿನ ಮೀಟ್ ಮಾಡ್ತಾ ಇದೀವಲ್ವಾ ಸ್ವಾಮಿ?
1: ಹೌದು ರಾಧಾ, ಐ ಲೈಕ್ ಯುವರ್ ಕಂಪನಿ. ಆದ್ರೆ ಆದ್ರೆ ನೀನು ನಿನ್ನ ಪರ್ಸನಲ್ ವಿಚಾರ ಏನು ಹೇಳಿಲ್ವಲ್ಲ.
0: ಪರ್ಸನಲ್ ಹೇಳೋದಕ್ಕೆ ಏನಿದೆ ಸ್ವಾಮಿ? ಕಟ್ಕೊಂಡವನು ಮನುಷ್ಯ ಅಲ್ಲ, ಮೃಗ. ಅವನ್ ತಾಯಿ ಅಕ್ಕ ತಂಗಿನೆ ಅವನ್ ಪ್ರಪಂಚ. ಅವರೆಲ್ಲ ಹೇಳ್ದಾಗೆ ನಾನ್ ಕೇಳ್ಕೊಂಡಿರ್ಬೇಕು. 2 ವರ್ಷಕ್ಕ ಗುಲಾಮ್ಗಿರಿ ಬೇಜಾರಾಗೋಯ್ತು, ಬಂದ್ಬಿಟ್ಟೆ.
1: ಅವನ್ ಏನ್ ಮಾಡ್ತಾ ಇದಾನೆ?
0: ಈಸ್ ಅ ಕಾಂಟ್ರಾಕ್ಟರ್.
1: ಅದ್ಮೇಲೆ ತುಂಬಾ ಸಂಪಾದನೆ ಇರ್ಬೇಕು.
0: ಓ, ಆದ್ರೆ ಸಂಪಾದನೆ ಕಟ್ಕೊಂಡು ಏನ್ ಮಾಡ್ಬೇಕು ಹೇಳಿ? ಒಳ್ಳೆ ಮಾತು ಪ್ರೀತಿ ಇಲ್ಲದ ಬದುಕು ಒಂದ್ ಬದುಕೆ ಹೇಳಿ. ಈಗ ನೀವ್ ನೋಡಿ ಎಷ್ಟು ವಿಶ್ವಾಸದಿಂದ ಕಾಣ್ತೀರಾ. ನೀವೇನು ಒಡವೆ ಕೊಡ್ಬೇಕೆ, ಸೀರೆ ಕೊಡ್ಬೇಕೆ? ಆದ್ರೂ ನಿಮ್ಗೋಸ್ಕರ ಎಷ್ಟು ಆತುರವಾಗಿ ಕಾಯ್ತಾ ಇರ್ತೀನಿ ನಾನು.
2: ಊಟಕ್ ಬಾಪ್ಪ. ಈ ಅಮ್ಮ ಅಂತೂ ಲಾಂಗ್ ಲೀವ್ ತಗೊಂಡ್ಬಿಟ್ಲು, ಕಾಗ್ದಾನು ಬರೀಲಿಲ್ಲ. ಯಾವಾಗ ಬರ್ತಾಳೆ
1: ಗೊತ್ತಿಲ್ಲ.
2: ಹೋಟ್ಲ್ ಊಟ ಬೇಜಾರಾಗೋಯ್ತು, ಒಳ್ಳೆ ಹಾಸ್ಟೆಲ್ ಲೈಫ್ ಇದ್ದಾಗಿದೆ. ಬೈದಿ ಬೈ, ಶೇಷಾದ್ರಿಪುರದಲ್ಲಿ ಯಾರಪ್ಪ ನಿನ್ ಫ್ರೆಂಡ್ಸ್?
1: ಯಾಕೆ?
2: ಏನಿಲ್ಲ, ನನ್ ಫ್ರೆಂಡ್ ಹೇಳ್ದ ನಿನ್ ಕಾರ್ ಯಾವಾಗ್ಲೂ ಅಲ್ಲೇ ನಿಂತಿರುತ್ತಂತೆ.
1: ಅದೇ ರಾಜಂ, ನಮ್ ಕ್ಲಬ್ ಫ್ರೆಂಡ್. ಪೆಟ್ರೋಲ್ ಉಳಿಸೋಕೆ ಅಂತ ನನ್ ಕಾರ್ನಲ್ಲಿ ಹೆಚ್ಚಾಗಿ ಬರ್ತಿರ್ತಾನೆ.
2: ಹೌದಾ? ಸರಿ, ನಾನು ನಿನ್ ಬರ್ತೀನಿ, ಬಾಯ್.
1: ಅದು ಈ ವಯಸ್ಸಿನಲ್ಲಿ ರಾಧಾ, ಅವಳಿಗೆ ನನ್ನ ಮೇಲೆ ಅದೆಷ್ಟು ವಿಶ್ವಾಸ. ನನಗೋಸ್ಕರ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡ್ಕೊತಾಳೆ, ರುಚಿ ರುಚಿಯಾಗಿ ತಿಂಡಿ ಮಾಡ್ಕೊಡ್ತಾಳೆ. ನನಗೂ ಅವಳು ಸಹವಾಸ ಅಗತ್ಯ ಆಗ್ತಾ ಇದೆ. ಬೆಂಕಿ ಜೊತೆ ಸರಸ ಆಡ್ತಾ ಇದೇನೋ ಏನೋ. ಈ ಗಂಟು ಬಿಡಿಸಲಾರದ ನಂಟು. ಭಾನುವಾರದ ಸಂಜೆ ಕ್ಲಬ್ನಲ್ಲಿರೋ ವಿಶೇಷ ಸಮಾರಂಭಕ್ಕೆ ರಾಧಾನ ಕರ್ಕೊಂಡೇ ಹೋಗ್ಬೇಕು. ಹಲೋ, ವಾ, ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ಯಾ ರಾಧಾ ಇವತ್ತು. ಈ ಕೆಂಪ್ ಸೀರೆ, ಸ್ಲೀವ್ಲೆಸ್ ಬ್ಲೌಸ್, ಲಿಪ್ಸ್ಟಿಕ್, ಕೆಂಪ್ ರೋಸ್, ಇವೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ಮೈಲ್. ವಾ, ಆ ಮಾದಕ ನಗು. ನೀನು ನೀನು ನೀನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯ ರಾಧಾ.
3: ಸ್ವಾಮಿ, ಸ್ವಲ್ಪ ಹುಷಾರು ಕಣೋ, ಯಾಕೋ ಡೇಂಜರ್ ಸಿಗ್ನಲ್ ಕಾಣ್ತಾ ಇದೆ. ಅತ್ತಿಗೆ ಮನ್ನ ಬೇಗ ಕರೆಸ್ಬಿಡು.
1: ಡೋಂಟ್ ಬಿ ಸಿಲಿ ಚಂದ್ರು.
0: ನೋಡಿ, ನೀವ್ ನನ್ ಭುಜ ಬಳಸಿ ಕೂತ್ಕೊಳ್ಳೋದ್ರಲ್ಲಿ ನಂದೇನು ಅಡ್ಡಿ ಇಲ್ಲ. ಆದ್ರೆ ಡ್ರೈವ್ ಮಾಡ್ತಾ ಇದ್ದೀರಾ ನೆನ್ಪಿದೆ ತಾನೆ? ರಾತ್ರಿ 11 ಗಂಟೆ, ಜೊತೆಗೆ ನಿಮ್ ಮೂಡು. ಹುಷಾರು ಹುಷಾರು, ದೃಷ್ಟಿ ರಸ್ತೆ ಕಡೆ ಇರ್ಲಿ, ನನ್ ಕಡೆ ಅಲ್ಲ. ಏನು
1: ಹೀಗೆ ಎಲ್ಲಾದ್ರೂ ಹೊರಟೋಗೋಣವೆ?
0: ನಾನು ಯಾವಾಗ್ಲೂ ಸಿದ್ಧ.
1: ನಾಳೆ ಯಾವಾಗ ಸಿಗ್ತೀಯಾ?
0: ಮಾಮೂಲಿ ಸಾಯಂಕಾಲ. ಬರ್ತೀನಿ. ಗುಡ್ ನೈಟ್.
1: ಗುಡ್ ನೈಟ್. ರಾಧೆ ಜೊತೆನಲ್ಲಿ ಪುನಃ ಯೌವನದ ಸವಿ ಯಾಕೆ ಕಾಣಬಾರ್ದು? ಸತೀಶ ದೊಡ್ಡವನಾಗಿದ್ದಾನೆ, ಹಣಕ್ಕೇನು ತೊಂದರೆ ಇಲ್ಲ. ರುಕ್ಮಿಣಿ ಜೊತೆ ಇಷ್ಟು ವರ್ಷ ಜೀವನ ಕಳೆದಾಯ್ತು, ಬರೀ ನೀರಿಸುವ ಜೀವನ. ಮತ್ತು ಹೊಸ ಚೇತನ ಪಡೆದ್ರೆ ಏನ್ ತಪ್ಪು? ಇನ್ನು 15 ರಾಧಾ ಹುಟ್ಟಿದಪ್ಪ, ಸೊಗಸಾದ ಬಂಗಾರ ಸೀರೆ ತಂದಿಟ್ಟಿದ್ದೀನಿ. ರುಕ್ಮಿಣಿ ಬಂದು ಕೂಡ್ಲೆ ಡೈವೋರ್ಸ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಡೋದು. ಹೌದು, ಡೈವೋರ್ಸ್ ಮಾಡ್ತೀನಿ ಅಂತ ಹೇಳ್ಬೇಕು.

0: ಬರ್ತೀನಿ, ಅವನ್ ಬೇಕಾದ್ರೆ ಸೂಟ್ ಹೊಲ್ಸ್ಕೊಳ್ಳಿ.
1: ಹಾಗೆ ಮಾಡು. ರುಕ್ಕು, ಎಲ್ಲ ಸಿದ್ಧ ಆಯ್ತೇನಮ್ಮ, ಇನ್ನೆರಡೇ ದಿನ ಉಳಿದಿರೋದು.
2: ಅಮ್ಮ ಅಮ್ಮ, ನನ್ನ ಮದುವೆಗೆ ಯಾರು ಬಂದಿದ್ದಾರೆ ನೋಡು.
3: ಅರೆ ಶ್ರೀಕಾಂತ ಕಣೆ, ರುಕ್ಕು ಶ್ರೀಕಾಂತನ ಯಾವತ್ತ ಅಮೆರಿಕಾ ಹೋಗಿ ಎಷ್ಟು ವರ್ಷ ಆಯ್ತು. ಹೋಗ್ಲಿ ಬಿಡು, ಈಗ್ಲಾದ್ರೂ ಬಂದಿಯಲ್ಲ, ಬಾಬಾ ಒಳಗ್ ಬಾ.
2: ರುಕ್ಕು, ಓ ರುಕ್ಕು, 20 ವರ್ಷ ಆದ್ರೂ ನೀನ್ ಸ್ವಲ್ಪನೂ ಬದಲಾಯಿಸಿಲ್ಲ.
3: ಬದಲಾಯಿಸ್ದೆ ಏನು, ಎಷ್ಟು ಮುದುಕಿ ಆಗಿದೀನ್ ನೋಡು.
2: ಈಗ ಬೇಕಾದ್ರೆ ಮರ ಹತ್ತಿ ಸೀಬೇಕಾಕಿರ್ತೀಯ. ಏನ ಶಶಿ, ನಿನ್ ಹೆಂಡತಿ ಚೆನ್ನಾಗಿದ್ದಾಳೇನೋ?
4: ಇದ್ದಾಳೆ ಸುಮಾರಾಗಿ.
2: ನಮ್ ರುಕ್ಕು ಹಾಗಿದ್ದಾಳ?
3: ನನಗಿಂತ ಚೆನ್ನಾಗಿದ್ದಾಳೋ?
2: ಅದ್ ಸಾಧ್ಯನೇ ಇಲ್ಲ ಅಲ್ವೇನ ಶಶಿ.
4: ಹೇಳಿದ ಹಾಗೆ
2: ಆ ವಯಸ್ಸಲ್ಲಿ ನೀನು ರುಕ್ಕು ನೋಡ್ಬೇಕಾಗಿತ್ತು. ಈಗ್ಲೇ ಹೀಗಿದ್ದಾಳೆ. ಅಲ್ಲ ನಿನ್ಗೇನು 25 ವರ್ಷನಾ ರುಕ್ಕು?
3: ಏನಂದೆ? ನಿನಗೆಲ್ಲೋ ಮರಳು, ಇನ್ 4 ವರ್ಷಕ್ಕೆ ನನ್ ಮಗನ್ಗೆ ಅಷ್ಟು ವಯಸ್ಸಾಗತ್ತೆ.
2: ನಿನ್ನ ನೋಡಿದ್ರೆ ನನ್ಗೆ ಯಾವಾಗ್ಲೂ ಮರಳೇ ರುಕ್ಕು.
4: ಅಕ್ಕ ಬಾವನ್ ಟೆಲಿಗ್ರಾಮ್ ಕೊಟ್ಟು ಕರ್ಸೋದು ವಾಸಿ ಅನ್ಸುತ್ತೆ.
2: ಬರ್ಲಿ, ನನಗೇನು, ಅವನ್ಗೂ ಮರಳೆ ಅಲ್ವೇ ರುಕ್ಕು.
1: ಎಲ್ಲ ಆಸೆಗಳನ್ನ ಹೂತಿಟ್ಟು ಆತ್ಮೀಯತೆ ಇಲ್ಲದ ರಥಚಕ್ರದಲ್ಲಿ ಎಲ್ಲಿ ಹುಡುಕ್ಲಿ ಅದನ್ನ?
5: ಒಟ್ಟಿಗೆ ಆಡಿ ಪಾಡಿ ಬೆಳೆದ್ವು, ಮಾವನ್ ಮಗಳು ನಿಜವಾಗ ಮಾವನ್ ಮಗಳೇ ಆಗ್ತಾಳೆ ಅನ್ಕೊಂಡಿದ್ದೆ. ಡಾಕ್ಟರ್ ಪರೀಕ್ಷೆಯಲ್ಲಿ ಫೇಲ್ ಆದ್ಮೇಲೆ ಆಸೆ ನಿರಾಸೆ ಆಯ್ತು. ಮಾವ ಶ್ರೀಮಂತ ಡಾಕ್ಟರ್ ಸ್ವಾಮಿ ನರ್ಸಿದ್ರು, ನಾನು ಅಮೆರಿಕಾಗ ಹೊರಟು ಹೋದೆ.
2: ರುಕ್ಕು, ಈ ಮದುವೆ ಮಂಟಪದಲ್ಲಿ ನಿನ್ನಷ್ಟು ಚೆನ್ನಾಗಿರೋರು ಯಾರೂ ಇಲ್ಲ ಗೊತ್ತಾ? ನಿನ್ನ ವಿಚಾರದಲ್ಲಿ ಕಾಲ ಸರದೇ ಇಲ್ಲ.
3: ಶಶಿ ಭಾನುವಾರ ಹೊಟ್ಬಿಡ್ತಾನೆ. ಇಲ್ಲಿದ್ರು ಅವನಾಯ್ತು ಅವನ ಹೆಂಡತಿ ಆಯ್ತು.
2: ಮದುವೆ ಆದ ಹೊಸದ್ರಲ್ಲಿ ಎಲ್ರೂ ಹಾಗೆ.
3: ನಿನಗೆ ಯಾಕೆ ಗೊತ್ತು?
2: ಎಲ್ಲ ಅನುಭವದಿಂದ ಹೇಳ್ಬೇಕೆ, ಕೆಲವೊಂದ್ ಬಲ್ಲವರಿಂದ ಕಲ್ತು ಅದನ್ನ ನಿಂಗೆ ತಿಳಿದಿರ್ಬೇಕಲ್ಲ.
3: ನನಗೇನು ತಿಳಿದಪ್ಪ.
2: ತಿಳಿದೇನೆ, 20 ವರ್ಷ ಸಂಸಾರ ಮಾಡಿದೀಯಾ. ಸ್ವಾಮಿದೇನೋ ತುಂಬಾ ಗಂಭೀರ ಪ್ರಕೃತಿ, ಮೊದಲೇ ತಿಳಿತು.
3: ಯಾರಿಗ್ ಬೇಕು ಹೇಳು ಆ ಗಾಂಭೀರ್ಯದ ಕೋಟೆ, ಗದ್ದಿಗೆ ಮೇಲೆ ಪೂಜೆ.
2: ಹೋಗ್ಲಿ ಬಿಡು, ಬರ್ತೀಯಾ ಕೆ ಆರ್ ಎಸ್ ಹೋಗಿ ಬರೋಣ, ನಿನಗೂ ಬೇಜಾರು.
3: ಬೇಡ ಕಂಠಿ, ಹೊಸ ದಂಪತಿಗಳು ಹಾಯಾಗಿ ಹೋಗಿ ಬರ್ಲಿ.
2: ಆಯ್ತು ಬಾ, ಇಲ್ಲೇ ಸುತ್ತಾಡ್ಕೊಂಡು ಬರೋಣ.
3: ನಡಿ ಹೋಗೋಣ.
2: ರುಕ್ಕು, ನಾವಿಬ್ರು ಚಿಕ್ಕಂದಲ್ಲಿ ಹೀಗೆ ಎಷ್ಟೋ ಸಲ ಓದಾಡ್ತಿದ್ದೇವೆ.
3: ಈಗ ನಡೆಯೋ ಅಭ್ಯಾಸನೇ ತಪ್ಪೋಗಿದೆ.
2: ಯಾಕೆ? ಬೆಂಗಳೂರಿನಲ್ಲಿ ನೀನು ನಿನ್ ಗಂಡ ವಾಕ್ ಹೋಗಲ್ವೇ?
3: ಅವ್ರ ಹೊತ್ತಲ್ಲಿದ್ದೆ ಶ್ರೀಕಂಠ. ಅವ್ರಾಯ್ತು, ಕ್ಲಬ್ ಆಯ್ತು, ಅವ್ರ ಫ್ರೆಂಡ್ಸ್ ಆಯ್ತು. ನನ್ ವಿಚಾರ ಬೇಡ, ನಿನ್ ವಿಷಯ ಹೇಳು. ನೀನ್ ಯಾಕೆ ಮದುವೆನೆ ಮಾಡ್ಕೊಳ್ಳಿಲ್ಲ?
2: ಮಾಡ್ಕೊಳ್ಳಿಲ್ಲ ಅಂತ ನಿನ್ಗೇನ್ ಗೊತ್ತ ಹೇಳು, ಅಮೆರಿಕಾದಲ್ಲಿ ಒಬ್ಬ ದೊರಸಾನಿ ಇರಬಹುದು.
3: ನಿಜವಾಗಿ?
2: ಇಲ್ಲ ಇಲ್ಲ, ತಮಾಷೆಗೆ ಹೇಳಿದ್ರೆ. ನಾನು ಯಾಕೆ ಮದುವೆ ಆಗ್ಲಿಲ್ಲ ಅಂತ ನೀನ್ ಕೇಳಬಹುದೇ ರುಕ್ಕು. ಮುಂದೇ ದಿನ ಈ ಜನದಲ್ಲಿ ಪುನಃ ನಿನ್ನ ನೋಡ್ತೀನೋ ಇಲ್ವೇ ಇಲ್ವೋ. ರುಕ್ಕು ರುಕ್ಕು ರುಕ್ಕು, ನನ್ನ ಮಾತು ಕೇಳ್ತೀನಿ. ನೀವು ಸುಖವಾಗಿಲ್ಲ ಅಲ್ವೇ ರುಕ್ಕು?
3: ನನ್ಗೆ ಏನಾಗಿದೆಯೋ ದಾಡಿ, ತಿನ್ನಕ್ಕಿಲ್ವಾ ತಿನ್ನಕ್ಕಿಲ್ವಾ?
2: ಅಷ್ಟಿದ್ರೆ ಸಾಕೆ, ಪ್ರೀತಿ ವಿಶ್ವಾಸ ಆತ್ಮೀಯತೆ ಅನುಕಂಪ ಬೇಡ. ರುಕ್ಕು, ನೀನೇನು ತಿಳ್ಕೊಳ್ತಿದ್ರೆ ನನ್ನ ಮಾತು ಹೇಳು.
3: ಹೇಳು.
2: ನೀನು ನನ್ನ ಜೊತೆ ಬಂದ್ಬಿಡು. ಹೌದು, ಬೇರೆ ದೇಶ ಯಾರ ಸಂಪರ್ಕನೂ ಇಲ್ಲ. ನಿನ್ನ ಜೀವನದ ಮೂಲ್ಯ ಭಾಗನ ಸ್ವಾಮಿ ಹಾಳು ಮಾಡ್ತ. ಇನ್ನು ಉಳಿದಿರೋ ವರ್ಷಗಳನ್ನಾದ್ರೂ ಸಂತೋಷವಾಗಿ ಕಳೆಯೋಣ. ಹೇಗೆ ಸಾಕ್ತಾನೆ ಇವನು ಅಂತ ಹೆದರಿಕೆನ? ಬೇಕಾದ ಹಾಗೆ ಗಳಿಸಿದ್ದೀನಿ, ನಿನ್ನ ಸುಖವಾಗಿ ಇಟ್ಕೊಳ್ತೀನಿ. ಯೋಚನೆ ಮಾಡಿ ಹೇಳು ರುಕ್ಕು, ಯೋಚನೆ ಮಾಡಿ ಹೇಳು.
6: ಇದೇನೇ ರುಕ್ಕು, ಒಬ್ಳೆ ಎಲ್ಲಿಗೆ ಹೊರಟೆ?
3: ಅಮ್ಮ, ಇಲ್ಲೇ ಪೋಸ್ಟ್ ಆಫೀಸ್ಗೆ ಹೋಗಿ ಬರ್ತೀನಿ.
2: ನಿನಗೆ ಟೆಲಿಗ್ರಾಮ್ ಬಂದಿದೆ.

0: ಅವಳು ಕೇಳು, ಸ್ವಾಮಿಗೆ ಕಾರ್ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಇದಾನಂತೆ.
1: ಏನಾಯ್ತ್ರಿ?
2: ಗಿಡಕ್ಕೆ ಕಾರ್ ಡಿಕ್ಕಿ ಹೊಡಿತು, ನೀನ್ ಇರ್ಲಿಲ್ಲ ನೋಡು, ಅದಕ್ಕೆ ಇಷ್ಟೆಲ್ಲ ಅನಾಹುತ ಆಯ್ತು.
1: ಸದ್ಯ ಇಷ್ಟೇ ಆಯ್ತಲ್ಲ, ನಾನು ತುಂಬಾ ಗಾಬರಿ ಆಗೋಗಿದೆ.
2: ನೀನ್ ಬಂದಿಲ್ಲ, ಇನ್ ಬೇಗ ಗುಣ ಆಗುತ್ತೆ.
3: ಇನ್ನೇನ್ ಅಮ್ಮ ಬಂದ್ಬಿಟ್ಲಲ್ಲ, ನನಗೆ ಆಫ್ ಡ್ಯೂಟಿ.
2: ಶಶಿ ಮದುವೆ ಎಲ್ಲ ಚೆನ್ನಾಗಾಯ್ತಾ? ಅವ್ರನ್ನು ಕರ್ಕೊಂಡು ಬರ್ಬೇಕಾಗಿತ್ತು, ನಾಲ್ಕ ದಿನ ಇದ್ದು ಹೋಗೋರು.
1: ಅವನ್ಗೆ ಎಲ್ಲಿ ಬಿಡುವು ಹೇಳಿ, ಹೆಂಡತಿನ ಕಟ್ಕೊಂಡು ಎಲ್ಲೆಲ್ಲೋ ಸುತ್ತಾಡ್ತಾನೆ, ಅಲ್ಲೂ ಮನೇನೆ ಸೇರ್ತಾ ಇಲ್ಲ.
2: ಮದುವೆ ಆದ ಹೊಸದ್ರಲ್ಲಿ ಎಲ್ರೂ ಹಾಗೇನೆ.
1: ಇರ್ಲಿ, ಮನೆಗೆ ಹೋದ್ಮೇಲೆ ಅದನ್ನೆಲ್ಲ ಯೋಚನೆ ಮಾಡೋಣ. ರಾತ್ರಿ ತುಂಬಾ ಹೊತ್ತಾಗ್ಬಿಟ್ಟಿದೆ, ಮಾತಾಡ್ತಾನೆ ಇದ್ದೀರಿ, ಸ್ವಲ್ಪ ಮಲ್ಕೊಳ್ಳಿ.
2: ನೋಡ್ರಕ್ಕು, ನೀನಿಲ್ಲದೆ ಮನೆ ಎಲ್ಲ ಖಾಲಿ ಖಾಲಿ ಆಗಿತ್ತು ಗೊತ್ತಾ? ಕ್ಲಬ್ಬು ಬೇಡ ಅನ್ಸ್ತು.
1: ಯಾಕೆ? ನಿಮ್ಗೇನು ಬೇಕಾದಷ್ಟು ಫ್ರೆಂಡ್ಸ್ ಇದಾರಲ್ಲ.
2: ಫ್ರೆಂಡ್ಸ್ ಇದ್ರೆ ನೀನಿದ್ದಾಗತ್ತಾ, ಚೆನ್ನಾಗಿ ಡ್ರೆಸ್ ಮಾಡ್ಕೋಬಹುದು, ಬೆಲೆ ಬಹಳ ಶೂಸ್ ಕೂಡ ಧರಿಸಬಹುದು. ಆದ್ರೆ ಮನೆಗೆ ಬಂದ್ಮೇಲೆ ಹಳೆ ಚಪ್ಪಲಿ ಕಾಲು ಇಳಿಬಿಟ್ಟು ಕೂತ್ಕೊಂಡು ಸುಖ ಬೇರೆದಲ್ಲಿ ಇರುತ್ತೆ.
1: ಹಾಗಾದ್ರೆ ನನ್ನ ಹಳೆ ಚಪ್ಪಲಿನೇನು?
2: ಹಾಗಲ್ಲ ರುಕು, ನಿನ್ನ ಹತ್ರ ಸರಳವಾಗಿ ಸ್ವತಂತ್ರವಾಗಿ ನಡ್ಕೊಂಡು ಹಾಗೆ ಎಲ್ಲರ ಹತ್ರ ನಡ್ಕೊಳಕಾಗತ್ತ? ಸಿಟ್ಟುಕೊಳ್ತೀವಿ, ನಗತೀವಿ, ಹೇಗಂದ್ರೆ ಹಾಗಿರ್ತೀವಿ. ಆದ್ರೂ ಒಬ್ರನ್ನೊಬ್ರು ಬಿಟ್ಟಿರೋಕಾಗತ್ತ? ನೀನೇ ಹೇಳು.
1: ಹೌದು ಅಂದ್ರೆ, ಇಷ್ಟು ವರ್ಷ ಸಂಸಾರ ಮಾಡಿದ ಗಂಡನ ಬಿಟ್ಟು ಶ್ರೀಕಂಠನ ಮುಂದೆ ಹೊರಟೋಗಕ್ ಸಿದ್ಧವಾಗಿದ್ನಲ್ಲ, ಅವನ ಜೊತೆ ಹೋಗಿದ್ರೆ ಈ ನೆಮ್ಮದಿ ಶಾಂತಿ ಇರ್ತಿತ್ತ? ಹೊಸ ಮೆರಗು ಮಾಸಿದ ಮೇಲೆ ಉಳಿಯೋದೇನಿದೆ?
3: ಡಿಸ್ಚಾರ್ಜ್ ಪೇಪರ್ಸ್ ಎಲ್ಲ ಆಯ್ತಪ್ಪ, ನಡೀರಿ ಮನೆಗೆ ಹೋಗೋಣ.
2: ರುಕು, ಇದ್ ನೋಡು
1: ಸೀರೆ.
2: ನೀನು ಊರ್ನಲ್ಲಿ ಇಲ್ಲದೆ ಇದ್ದಾಗ ನಿನಗೆ ಎಂತ ತಂದೆ, ಚೆನ್ನಾಗಿದ್ಯಾ?
1: ಓ, ಬನಾರಸ್ ಸೀರೆ ಎಷ್ಟು ಚೆನ್ನಾಗಿದೆ. ಸಂಜೆ ಬೇಗ ಬರ್ತಿರಲ್ಲ?
2: ಅದೇನು
1: ಹೊಸ ಸೀರೆ ಉಟ್ಕೋತೀನಿ, ಪಿಕ್ಚರ್ ಹೋಗ್ಬರೋಣ.
2: ಆಲ್ ರೈಟ್, 4:30 ಬಂದ್ಬಿಡ್ತೀನಿ, ರೆಡಿ ಆಗಿರು.
1: ಓ ಎಸ್. ಓ ಸ್ವಾಮಿ, ಚೆನ್ನಾಗಿದ್ದೀರಾ? ಆರೋಗ್ಯ ಪೂರ್ತಿ ಸುಧಾರಿಸ್ತಾ?
2: ನೋಡಿ, ಕೈ ಕಾಲೆಲ್ಲ ಸರಿಯಾದ ಜಾಗದಲ್ಲೇ ಇದೆ. ಅಂದಾಗೆ ನಿಮ್ ಫಾದರ್ ರಾಜ ಮೇಲೆ?
1: ಓ, ಅವ್ರು ಊರ್ನಲ್ಲಿಲ್ಲ, ನೀವೇ ನನ್ನ ಮನೆ ತಲುಪಿಸ್ಬೇಕು.
2: ಒಂದ್ ವೇಳೆ ನಾನು
1: ಬರ್ದೇ ಇದ್ದಿದ್ರೆ ಏನಾಗ್ತಿತ್ತು? ಇನ್ಯಾರನ್ನಾದ್ರೂ ಹಿಡಿತಿದ್ದೆ?
2: ಅಷ್ಟೇ, ಅವಳಿಗೇನು, ಒಬ್ರಲ್ದಿದ್ರೆ ಇನ್ನೊಬ್ರು. ಇವಳು ಮೋಹದಲ್ಲಿ ಸಿಕ್ಬಿದ್ದಿದ್ನಲ್ಲ, ಶಾಂತವಾಗಿರೋ ನನ್ನ ಸಂಸಾರನ ನಾನೇ ನನ್ ಕೈಯಾರ ಮುರಿಯೋದ್ರಲ್ಲಿದ್ನಲ್ಲ.
1: ಸ್ವಾಮಿ ಹೋಗಣ, 10:30 ಆಗೋಯ್ತು.
2: ಓಕೆ.
3: ಏನಮ್ಮ ಡ್ರೆಸ್ ಮಾಡ್ಕೊಂಡು ಇಲ್ಲೇ ಇದೀಯಾ? ಪಿಕ್ಚರ್ ಹೋಗ್ಲಿಲ್ವಾ?
1: ಹ್ಮ್, ನಿಮ್ಮಪ್ಪ ಬಂದ್ರಲ್ವೇ ಹೋಗೋದು, 4 ಅಡಿಗೆ ಮಾಡಿ ಅದು ಆರಿ ಮತ್ತೆ ಬಿಸಿ ಮಾಡಿ.
3: ಆಗ್ಲೇ 10:30 ಆಯ್ತಮ್ಮ, ನಂಗಿವತ್ತು ಊಟ ಬೇಡ.
1: ಈ ಸಿಂಗಾರ ಬಂಗಾರ ಎಲ್ಲ ತೆಗೆದು ಹಳೆ ಸೀರೆ ಉಟ್ಕೊಳ್ಳೋಣ. ಹಳೆ ಚೂಡು, ಅದ್ರ ಸುಖ ಮಿರುಮಿರುಗ ಪೋಷಾಕ್ನಲ್ಲಿ ಎಲ್ಲಿದೆ?
3: ಏನಪ್ಪ ಈಗ ಬರ್ತಾ ಇದ್ದೀರಾ? ಅಮ್ಮನ್ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟ.
2: ಹೌದಲ್ವಾ, ಅಯ್ಯೋ, ಒಂದ್ಸಲ ಟೆಲಿಫೋನ್ ಮಾಡಿ ಜ್ಞಾಪಿಸ್ಬೇಕಾಗಿತ್ತು.

0: ಈವರೆಗೆ ಹಳೆಯ ಜೋಡು ನಾಟಕ ಕೇಳಿದಿರಿ. ಎಚ್ ವಿ ಸಾವಿತ್ರಮ್ಮನವರ ಕಥೆಯನ್ನಾಧರಿಸಿ ಬಾನುಲಿ ನಾಟಕದ ರಚನೆ ಟಿ ಸುನಂದಮ್ಮ, ನಿರ್ದೇಶನ ಗಾಯತ್ರಿ ಪ್ರಭಾಕರ್, ಪಾತ್ರವಹಿಸಿದ್ದ ಕಲಾವಿದರು ಕಲ್ಯಾಣಿ ಪ್ರೇಮ್ ಕುಮಾರ್, ಬಿವಿ ರಾಜಾರಾಮ್, ಕೆಎನ್ ಶಾರದಾಂಬ, ಕೃಷ್ಣವೇಣಿ ರಾಮನಾಥ್, ಜಿಎಸ್ ಬಸವರಾಜ್, ಹೆಮ್ಮಿಗೆ ವರದರಾಜನ್, ಎಚ್ ಎನ್ ದ್ವಾರಕಾನಾಥ್ ಹಾಗೂ ಎನ್ ಜಿ ಪ್ರಸಾದ್. ನಾಟಕದ ಧ್ವನಿ ಸಂಯೋಜನೆ ಬಿ ಗಂಗಪ್ಪ.
1: ಇದುವರೆಗೂ ನಮ್ಮ ನಿಲಯದಿಂದ ಅಳಿಯ ಜೋಡು ಎಂಬ ನಾಟಕವನ್ನ ಆಲಿಸಿದಿರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ 10:31 ಸೆಕೆಂಡ್ಗಳು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಹೊಂಬಿಸಿಲು ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತವನ್ನು ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆ ಗೃಹಲಕ್ಷ್ಮಿ ಚಿತ್ರದ ಗೀತೆ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಸಂಗೀತವನ್ನು ನೀಡಿದ್ದಾರೆ ಎಂ ರಂಗರಾವ್.

0: ಒಂದಷ್ಟು ಸಂದೇಶಗಳು ಬಂದಿದೆ, ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಸಿಟಿ ಚಂದ್ರಶೇಖರ್, ವಸಂತ ಕುಮಾರಿ, ಹತಿಚೌಡಿನಹಳ್ಳಿ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮೇಡಮ್ ಸವಿನೆನಪು, ಹಳೆಯ ಹಾಡುಗಳು ತುಂಬಾ ಇಂಪಾಗಿವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮೋಹನ್ ಕುಮಾರ್ ಮಂಗಳ, ಆಲನಹಳ್ಳಿ ಮೈಸೂರಿನಿಂದ, ಮೇಡಮ್ ಈಗ ಪ್ರಸಾರ ಆಗ್ತಿರುವಂತಹ ಹಳೆಯ ಹಾಡುಗಳು ನಮ್ಮ ತಂದೆಯವರು ಅಂದು ಬಾಲ್ಯದಲ್ಲಿ ನಮ್ಮ ಮನೆಗೆ ತಂದಿದ್ದ ದೊಡ್ಡ ಆಹಾರ ಬ್ಯಾಂಡ್ ರೇಡಿಯೋದಲ್ಲಿ ನಾವು ಕೇಳಿದ ನೆನಪಿದೆ, ಬಾಲ್ಯಕ್ಕೆ ಕರೆದುಕೊಂಡು ಹೋಗಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ನಿಮಗೂ ಕೂಡ ಧನ್ಯವಾದ, ನಿಮ್ಮೊಂದು ಸಿಹಿಯಾದ ನೆನಪನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕಾಗಿ. ಇನ್ನು ಸವಿ ನೆನಪು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿ ಇರುವಂತಹ ಗೀತೆ, ಗೀತಾ ಚಿತ್ರದ ಗೀತೆ. ಸಂಗೀತವನ್ನ ನೀಡಿದ್ದಾರೆ ಇಳಿಯರಾಜ.
1: ಸಂಜು, ನಾವು ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚುಲೇಷನ್ಸ್. ಯಾವಾಗ?

ಒಂದು ಚಂದದ ಗೀತೆಯನ್ನ ಕೇಳಿ ಬಂದ್ವಿ ಅಲ್ವೇ. ಇನ್ನೊಂದೆರಡು ಸಂದೇಶಗಳು ಬಂದಿದೆ. ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಸುಮಿತ್ರಾ ಮಾಂಡ್ರಿ ನಾಗರಾಜ್ ಶಿವಮೊಗ್ಗದಿಂದ

ಮೇಡಮ್, ಸವಿನೆನಪು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಜೀವ ವೀಣೆ ಹಾಡು ಕೇಳಿ ಸಂತಸವಾಯಿತು. ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿದ್ರಿ ಮಹೇಶ್ ಕುಮಾರ ಹೊನ್ನಾಳಿಯಿಂದ. ನಮಸ್ತೆ ಮೇಡಮ್, ನಮ್ಮ ನೆಚ್ಚಿನ ಚಿತ್ರಗೀತೆ ಕೇಳಿ ಸಂತೋಷ ಆಯಿತು, ಧನ್ಯವಾದ ಅಂತ ಹೇಳಿದ್ದಾರೆ ಬಿಎಚ್ ಆಂಜನೇಯ, ಓಲ್ಡ್ ಟೌನ್, ಹನುಮಂತನಗರ್, ಭದ್ರಾವತಿಯಿಂದ. ಹಾಯ್ ನಳಿನ ಸಿಸ್ಟರ್, ಓಲ್ಡ್ ಈಸ್ ಗೋಲ್ಡ್, ಆಲ್ ಸಾಂಗ್ಸ್ ಆರ್ ಸೂಪರ್ ಅಂತ ತಮ್ಮ ಸಂದೇಶದಲ್ಲಿ ಕಳಿಸಿದ್ದಾರೆ. ಇನ್ನು ಮುಂದಿನ ಗೀತೆಗೆ ಹೋಗುವಂತಹ ಸಮಯ. ಮುಂದಿನ ಗೀತೆ ಹಾಲು ಜೀನು ಚಿತ್ರದ ಗೀತೆ. ಹಾಡಿಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಸಂಗೀತವನ್ನು ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಚಂದದ ಗೀತೆಯನ್ನು ಕೇಳಿ ಬಂದ್ವಿ ಅಲ್ವೇ. ಇನ್ನು ಕಾರ್ಯಕ್ರಮದ ಕುರಿತಾಗಿ ಯಾರ್ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಆಕಾಶವಾಣಿ ಭದ್ರಾವತಿ, ಬಹಾನುಲಿ ಮೂಡಿ ಬರ್ತಿರುವ ತಂಪಾದ ಒತ್ತಿನಲ್ಲಿ ಇಂಪಾದ ಗೀತೆಗಳನ್ನು ಕೇಳಿ ಸಂತೋಷವಾಯಿತು. ಕೆರೆಬೇರನಹಳ್ಳಿಯಿಂದ ಶ್ರೀಮತಿ ಮಂಜುಳಾ ಬಾಯಿ ಚಂದ್ರ ಹಾಸ್ಯಗಳದೇವರು ಸಂದೇಶವನ್ನು ಕಳಿಸಿದ್ರಿ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದ್ರಿ, ನಾನು ಬೆಂಗಳೂರಿನಿಂದ ಕೇಳ್ತಿದ್ದೇನೆ. ಮನೋಹರ್ ರಾವ್ ಭದ್ರಾವತಿ ಇವರು ತಮ್ಮ ಸಂದೇಶದಲ್ಲಿ ಕಳಿಸಿದ್ದಾರೆ. ಸಿಟಿ ಚಂದ್ರಶೇಖರ್, ವಸಂತ ಕುಮಾರಿ, ಹತ್ತಿಚೋಡಿನಹಳ್ಳಿಯೊಳಿ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಸುಮಧುರವಾದ ಇಂಪಾದ ಅರ್ಥಪೂರ್ಣ ಹಾಡುಗಳು, ಧನ್ಯವಾದಗಳು ಅಂತ ಹೇಳಿದರೆ, ಒಲವಿನ ಉಡುಗೊರೆ ಕೊಡಲೇನು ನಿನಗೆ ಈ ಹಾಡು ಹಾಕಿ ಅಂತಿದ್ದರೆ, ಇದು ಕೇಳಿಗರ ನೆಚ್ಚಿನ ಗೀತೆಯಲ್ಲ. ಹಾಗಾಗಿ ನೀವು ಪತ್ರವನ್ನು ಬರೆಯೋದ್ರ ಮೂಲಕ ಅಥವಾ ರಿಕ್ವೆಸ್ಟೆಡ್ ಸಾಂಗ್ಸ್ ಇರಬೇಕಾದ್ರೆ ನೀವು ಕೇಳ್ಬೋದು ಅಂತ ಹೇಳ್ತಾ, ಅನಿಲ್ ಕುಮಾರ್ ತಡಕನಹಳ್ಳಿ ಇರಕೆರೆ ತಾಲೂಕಿನಿಂದ, ನಮಸ್ತೆ ನಳಿನ ಮೇಡಮ್, ಸವಿ ನೆನಪು ಕಾರ್ಯಕ್ರಮದಲ್ಲಿ ಒಳ್ಳೆ ಒಳ್ಳೆ ಹಾಡುಗಳು ತುಂಬ ಚೆನ್ನಾಗಿದ್ದವು, ಶುಭರಾತ್ರಿ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಶುಭರಾತ್ರಿ. ಇನ್ನು ಸವಿ ನೆನಪು ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಸುಲೋಚನಾ, ಸಂಗೀತವನ್ನು ನೀಡಿದ್ದಾರೆ ಇಳಯರಾಜಾ.

ಸವಿದಿನ ಪೂ ಕಾರ್ಯಕ್ರಮದಲ್ಲಿ ಇನ್ನೊಂದು ಕಡೆಯ ಗೀತೆಯನ್ನು ಕೇಳಿ ಬರೋಣ. ಒಂದು ಸಾಕಡೆಯ ಸಂದೇಶ ಕೂಡ ಬಂದಿದೆ. ಮೈಸೂರು ಬೊಗಾದಿಯಿಂದ ಧ್ರುವನ್, ಧೀರನ್, ಶಿವಶಿಲ್ಪ ಇಂದಿನ ಹಳೆಯ ಚಿತ್ರಗೀತೆಗಳು ಕೇಳಿ ತುಂಬಾ ಖುಷಿಯಾಯಿತು ಅಂತ ಸಂದೇಶದಲ್ಲಿ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದರು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ. ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯಾಗಿದೆ ನಿಮಗಾಗಿ ಹಾವಿನ ಹೆಡೆ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಸಂಗೀತವನ್ನು ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಕುಂಡರ ಕಂಡರೆ ಹೊಂಟವ ಮುರಿವೆ ಕುಂಡರ ರುಂಡವ
1: ಶ್ರುತಿಗಳು. ಇದಾಗಿತ್ತು ಇಂದಿನ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ಸಮಯ ಆಗ್ತಿದೆಯೇ 11 ಗಂಟೆ. ಇನ್ನು ಮುಂದೆ ಕೇಳಿ ಹಿಂದಿಯಲ್ಲಿ ವಾರ್ತೆಗಳನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

5 ಮೆಗಾಹರ್ಟ್ಸ್ ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಪ್ರಸಾರವಾಗುವುದು. ಈಗ ವೇಳೆ 11:10:49 ಆಕಾಶವಾಣಿಯ ಕೇಳುಗರಿಗೆಲ್ಲ ಸುಖ ನಿದ್ರೆಯ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ನನ್ನ ವಿದಾಯ. ನಾನು ನಳಿನಾ ಮೋಹನ್. ಶುಭರಾತ್ರಿ. ಜೈ ಹಿಂದ್.